ಆತ್ಮೀಯ ಶ್ರೋತೃ ಬಾಂಧವರಿಗೆ ರಮಾ ಕುಲಕರ್ಣಿಯ ಶುಭ ಮುಂಜಾನೆಯ ನಮಸ್ಕಾರ. ಇದು ಆಕಾಶವಾಣಿಯ ರಾಯಚೂರು ಕೇಂದ್ರ, ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಇಂದು ಬುಧವಾರ 2026 ಇಸ್ವಿ ಜುಲೈ ತಿಂಗಳ 15ನೇ ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷ ಆಷಾಢ ಮಾಸದ 24ನೆಯ ದಿನ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಆಕಾಶವಾಣಿ ರಾಯಚೂರು ನಿಲಯದಿಂದ ಇಂದು ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯ. 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ. ಕಾರ್ಯಕ್ರಮ ಧಾರವಾಡ ಆಕಾಶವಾಣಿ ಕೇಂದ್ರದ ಕೊಡುಗೆ. 6:35 ದೇಶಭಕ್ತಿಗೀತೆ KS ನಾಗರಾಜನ್ ಅವರ ರಚನೆ ವೃಂದಗಾನದಲ್ಲಿ. ರೈತರಿಗೆ ಸಲಹೆಯನ್ನು ಕೇಳುತ್ತೀರಿ. 6:40 ಜನಪದ ಗೀತೆಗಳು ಮೂಡಿಬರುವ ಸಮಯ 6:45. 7:15 ತಂತ್ರಜ್ಞಾನ ತರಂಗ ಸೀಡಾಕ್ ಜೊತೆ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಬೆಂಗಳೂರು. 7:45 ಮತ್ತು 9:30 ಚಿತ್ರಗೀತೆಗಳನ್ನು ಬಿತ್ತರಿಸುತ್ತೇವೆ. 8:30 ಜನಪದರಲ್ಲಿ ಮೇದಾರಕೇತಯ್ಯ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಸರ್ವಮಂಗಳ ಸಕ್ರಿ. 9:05 ವಿಶ್ವ ಕೌಶಲ್ಯ ದಿನದ ಅಂಗವಾಗಿ SBI ಆರ್ ಶೆಟ್ಟಿ ಉಪನ್ಯಾಸಕರಾದ ಶೈಲಜಾ ಗಿರೀಶ್ ಬಿಲ್ಲಾರ್ ಅವರೊಂದಿಗೆ ಸಂದರ್ಶಿಸುತ್ತಾರೆ ಸರೋಜಾ ಗೋನ್ವಾರ್.

ಇನ್ನು 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮೂಡಿಬರುತ್ತವೆ. 12:05 ವನಿತಾ ವಿಹಾರ. ರಂಗೋಲಿ ಕಲಾವಿದೆ ವೀಣಾ ಐತಾಳ್ ಅವರೊಂದಿಗೆ ಸಂದರ್ಶನವಿದೆ. ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ದಿನದ ಅಂಗವಾಗಿ ತಜ್ಞ ವೈದ್ಯರಾದ ಡಾಕ್ಟರ್ ರಮ್ಯಾ ಬೀಡುಬೈಲು ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಿಸುತ್ತಾರೆ ಜಾಂಪಣ್ಣ ಆಶಿಹಾಳ್. ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

ಇನ್ನು ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ, ಪಿಎಂ ಆತ್ಮನಿರ್ಭರ ಯೋಜನೆಯಲ್ಲಿ ಎಣ್ಣೆಕಾಳುಗಳ ಅಭಿಯಾನ ಕುರಿತು ಕಾರ್ಯಕ್ರಮವಿದೆ. ಇನ್ನು 1:30 ಚೈತ್ರವನ್ನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 3 ಗಂಟೆಗೆ ಎಫ್ಎಂ 102.3 ಮೆಗಾಹರ್ಟ್ಸ್ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದಿಂದ ಮೂಡಿಬರುತ್ತವೆ. ಸಂಜೆ ಪ್ರಸಾರದಲ್ಲಿ 5 ಗಂಟೆಗೆ ಚಿತ್ರಗೀತೆಗಳು, 5:30 ಯುವವಾಣಿಯಲ್ಲಿ ತುತ್ತಿಗೊಂದು ಮಾರ್ಗ, ಸ್ವಯಂ ಉದ್ಯೋಗಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ, ಪ್ರಸ್ತುತಿ ವೆಂಕಟೇಶ್ ಹೂಗಾರ್. 6:15 ಗ್ರಾಮದರ್ಶಿ. 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. 7:20 ಹುಳಿ ಹೈದರ್ ಗ್ರಾಮದ ರಾಮಲಿಂಗಪ್ಪ ಗದ್ದಿ ಹಾಗೂ ಅಪ್ಪಣ್ಣ ಗೋಧಿ ಮತ್ತು ಸಂಗಡಿಗರಿಂದ ಡಪ್ಪಿನ ಪಾಠದ ಪದಗಳನ್ನು ಕೇಳುತ್ತೀರಿ. 8:30 ಜನಪದ ಸಂಗೀತ ಕಾರ್ಯಕ್ರಮ. 9:15 ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾಲೋಕ. ರಾಷ್ಟ್ರಮಟ್ಟದ ಬಾಕ್ಸರ್ ನಯನ ಮತ್ತು ಅವರ ಪಾಲಕರು ಹಾಗೂ ಕೋಚ್ ಸತೀಶ್ ಕುಮಾರ್ ಅವರೊಂದಿಗೆ ಸಂದರ್ಶನವಿದೆ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಇನ್ನು 8:15 ಶ್ರೀ ಜಗನ್ನಾಥ ರಥಯಾತ್ರೆಯ ಪೂರ್ವಭಾವಿ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಮೂಡಿಬರಲಿದೆ. ಹತ್ತು ಗಂಟೆಗೆ ನಮ್ಮ ನಿಲಯದಿಂದ ಹಿಂದೂಸ್ತಾನಿ ವಾದ್ಯ ಸಂಗೀತದಲ್ಲಿ ಪಂಡಿತ್ ಉಲ್ಲಾಸ್ ಬಾಪಟ್ ಅವರ ಸಂತೂರ್ ವಾದನದ ಧ್ವನಿಮುದ್ರಿತೆ ಇದೆ. 10:30 ಹಿಂದಿ ಚಿತ್ರಗೀತೆಗಳು. ನಿಲಯದಿಂದ ಇಂದು ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ರಾಯಚೂರು. 6:05 ಇಂಗ್ಲಿಷ್ ವಾರ್ತೆ ದೆಹಲಿ ಕೇಂದ್ರದಿಂದ.

ಶೇಷಗಿರಿದಾಸಿಯವರ ಧ್ವನಿಯಲ್ಲಿ ಕನಕದಾಸರ ರಚನೆಯನ್ನು ಕೇಳಿದಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಪರಮೇಶ್ವರ ಹೆಗಡೆಯವರ ಧ್ವನಿಯಲ್ಲಿ ಜೇಡರ ದಾಸಿಮಯ್ಯ ಇವರ ರಚನೆಯನ್ನು.

ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

0: ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಚಿಂತನ, ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ.
1: ಇಂದಿನ ವೇಗದ ಜೀವನದಲ್ಲಿ ಎಲ್ಲರಿಗೂ ಬೇಕಾಗಿರುವ ಒಂದು ದೊಡ್ಡ ಸಂಪತ್ತು ಎಂದರೆ ಸಮಾಧಾನ. ಹಣ, ಮನೆ, ವಾಹನ, ಉದ್ಯೋಗ, ಖ್ಯಾತಿ ಇವೆಲ್ಲ ಇದ್ದರೂ ಮನಸ್ಸಿಗೆ ಸಮಾಧಾನ ಇಲ್ಲದಿದ್ದರೆ ಜೀವನ ಅಪೂರ್ಣವಾಗುತ್ತದೆ. ಸಮಾಧಾನ ಎಂದರೆ ಕೇವಲ ಮೌನವಾಗಿರುವುದು ಅಲ್ಲ, ನಮ್ಮಲ್ಲಿರುವುದನ್ನು ಸ್ವೀಕರಿಸಿ ಸಂತೋಷದಿಂದ ಬದುಕುವ ಮನಸ್ಥಿತಿ. ಹಳೆಯ ಕಾಲದಲ್ಲಿ ಜನರಿಗೆ ಸೌಲಭ್ಯಗಳು ಕಡಿಮೆ ಇದ್ದರೂ ಮನಸ್ಸಿನಲ್ಲಿ ಶಾಂತಿ ಹೆಚ್ಚಿತ್ತು. ಇಂದಿನ ಕಾಲದಲ್ಲಿ ಸೌಲಭ್ಯಗಳು ಹೆಚ್ಚಾದರೂ ಒತ್ತಡ, ಆತಂಕ, ಹೋಲಿಕೆ ಮತ್ತು ಅಸಮಾಧಾನ ಹೆಚ್ಚಾಗಿದೆ. ಯಾಕೆಂದರೆ ನಾವು ನಮ್ಮ ಜೀವನವನ್ನು ಇತರರ ಜೀವನದೊಂದಿಗೆ ಹೋಲಿಸಲು ಆರಂಭಿಸುತ್ತಿದ್ದೇವೆ. ಅವನಿಗೆ ಇದೆ, ನನಗೆ ಇಲ್ಲ ಎನ್ನುವ ಚಿಂತನೆ ಮನಸ್ಸಿನ ಶಾಂತಿಯನ್ನು ಕದಡುತ್ತಿದೆ. ಸಮಾಧಾನ ಎನ್ನುವುದು ಹೊರಗಿನ ಪರಿಸ್ಥಿತಿಯಿಂದ ಬರುವುದಿಲ್ಲ, ಅದು ಒಳಗಿನಿಂದ ಬರುತ್ತದೆ. ನಮ್ಮ ಆಲೋಚನೆ, ನಮ್ಮ ನೋಟ ಮತ್ತು ನಮ್ಮ ಜೀವನವನ್ನು ನಾವು ಹೇಗೆ ಸ್ವೀಕರಿಸುತ್ತೇವೆ ಎಂಬುದರ ಮೇಲೆ ಅದು ಅವಲಂಬಿತವಾಗಿದೆ. ಕೆಲವರು ಚಿಕ್ಕ ಮನೆಯಲ್ಲಿದ್ದರೂ ಸಂತೋಷವಾಗಿರುತ್ತಾರೆ, ಕೆಲವರು ದೊಡ್ಡ ಮನೆಯಲ್ಲಿದ್ದರೂ ಅಶಾಂತಿಯಲ್ಲಿ ಬದುಕುತ್ತಾರೆ.

0: ಸಮಾಧಾನದ ಮೌಲ್ಯ ಕಲಿಸುವುದು ಬಹಳ ಮುಖ್ಯ. ಪ್ರತಿಯೊಂದು ಆಸೆ ತಕ್ಷಣ ಈಡೇರಬೇಕು ಎನ್ನುವ ಮನೋಭಾವ ಬೆಳೆಯುತ್ತಿದೆ. ಆದರೆ ಜೀವನದಲ್ಲಿ ಎಲ್ಲವೂ ನಮ್ಮ ಇಚ್ಛೆಯಂತೆ ನಡೆಯುವುದಿಲ್ಲ. ಕೆಲವೊಮ್ಮೆ ಕಾಯಬೇಕು, ಕೆಲವೊಮ್ಮೆ ಒಪ್ಪಿಕೊಳ್ಳಬೇಕು. ಅದೇ ನಿಜವಾದ ಸೌಂದರ್ಯ. ಸಮಾಧಾನ ಇರುವ ವ್ಯಕ್ತಿ ಇನ್ನೊಬ್ಬರ ಯಶಸ್ಸನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಬದಲಾಗಿ ಪ್ರೇರಣೆ ಪಡೆಯುತ್ತಾನೆ. ಅವನು ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಪ್ರಯತ್ನ ಮಾಡುತ್ತಾನೆ. ಸೋಲು ಬಂದರೂ ಕುಗ್ಗುವುದಿಲ್ಲ, ಯಾಕೆಂದರೆ ಅವನಿಗೆ ಜೀವನದ ಮೇಲೆ ನಂಬಿಕೆ ಇರುತ್ತದೆ. ಸಮಾಧಾನವನ್ನು ಬೆಳೆಸಲು ಕೆಲವು ಸರಳ ಮಾರ್ಗಗಳಿವೆ. ಮೊದಲನೆಯದು ಕೃತಜ್ಞತೆ. ಪ್ರತಿದಿನ ನಮ್ಮಲ್ಲಿರುವ ಒಳ್ಳೆಯ ವಿಷಯವನ್ನು ನೆನಪಿಸಿಕೊಳ್ಳಬೇಕು. ಎರಡನೆಯದು ಬೇರೆಯವರ ಜೊತೆ ಹೋಲಿಕೆಯನ್ನು ಮಾಡದೆ ಇರುವುದು. ಮೂರನೆಯದು ಕುಟುಂಬದ ಜೊತೆ ಸಮಯ ಕಳೆಯುವುದು. ನಾಲ್ಕನೆಯದು ಪ್ರಕೃತಿಯ ಜೊತೆ ಸಂಪರ್ಕ ಬೆಳೆಸುವುದು. ಐದನೆಯದು ಮನಸ್ಸಿಗೆ ಶಾಂತಿ ಕೊಡುವುದು, ಧ್ಯಾನ, ಪ್ರಾರ್ಥನೆ ಅಥವಾ ಯೋಗ ಅಭ್ಯಾಸ ಮಾಡುವುದು. ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬರಬಹುದು, ಆದರೆ ಸಮಾಧಾನ ಇರುವ ಮನಸ್ಸು ಸಮಸ್ಯೆಗಳ ಮಧ್ಯೆಯೂ ದಾರಿ ಹುಡುಕುತ್ತದೆ. ಅಶಾಂತ ಮನಸ್ಸು ಮಾತ್ರ ಸಣ್ಣ ವಿಷಯವನ್ನು ದೊಡ್ಡ ಸಮಸ್ಯೆಯನ್ನಾಗಿ ಮಾಡುತ್ತದೆ. ಕೊನೆಗೆ ಹೇಳುವುದಾದರೆ, ಸಮಾಧಾನ ಎನ್ನುವುದು ಖರೀದಿಸಲು ಸಿಗುವ ವಸ್ತು ಅಲ್ಲ, ಅದು ಮನಸ್ಸಿನ ಅಭ್ಯಾಸ. ಜೀವನದಲ್ಲಿ ಎಲ್ಲವನ್ನೂ ಗೆಲ್ಲುವುದಕ್ಕಿಂತ ಮನಸ್ಸಿನ ಶಾಂತಿಯನ್ನು ಉಳಿಸಿಕೊಳ್ಳುವುದು ಮುಖ್ಯ. ಯಾಕೆಂದರೆ ಸಮಾಧಾನ ಇರುವ ಜಾಗದಲ್ಲಿ ನಿಜವಾದ ಸಂತೋಷ, ಆರೋಗ್ಯ ಮತ್ತು ಸುಂದರ ಜೀವನ ನೆಲೆಸುತ್ತದೆ. ಸಮಾಧಾನವೇ ಜೀವನದ ನಿಜವಾದ ಐಶ್ವರ್ಯ.
1: ಇದುವರೆಗೆ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಆಕಾಶವಾಣಿ ರಾಯಚೂರು, ಸಮಯ 6:35:13 ಕೇಳಿ ದೇಶಭಕ್ತಿ ಗೀತೆಯನ್ನು ಕೆ ಎಸ್ ನಾಗರಾಜನ್ ಅವರ ರಚನೆ ವೃಂದಗಾನದಲ್ಲಿ.

0: ಕೇಳಿ ರೈತರಿಗೆ ಸಲಹೆ.
1: ನೀವು ಖಾಸಗಿ ವಾಹನ
2: ಕೋಳಿ ಸಾಕಾಣಿಕೆ ಒಂದು ಲಾಭದಾಯಕ ಉದ್ಯಮೆ ಆಗಿದೆ. ಅಧಿಕ ಲಾಭ ಪಡೆಯುವ ಉದ್ದೇಶದಿಂದ ಇತ್ತೀಚೆಗೆ ಹೆಚ್ಚು ಜನರು ಈ ಉದ್ಯಮದಲ್ಲಿ ಸಾಕಷ್ಟು ಬಂಡವಾಳವನ್ನು ಹೂಡುತ್ತಿದ್ದಾರೆ. ಕೇವಲ 2-3 ದಶಕಗಳ ಹಿಂದೆ ಕೋಳಿ ಸಾಕಾಣಿಕೆ ಒಂದು ಹವ್ಯಾಸ ಅಥವಾ ಉಪಕಸಬಾಗಿತ್ತು. ನಂತರ ಬಳಕೆಗೆ ಬಂದಂತಹ ಹೈಬ್ರಿಡ್ ತಳಿಗಳು, ಉತ್ತಮ ನಿರ್ವಹಣಾ ವಿಧಾನಗಳು ಹಾಗೂ ಹೆಚ್ಚುತ್ತಿರುವ ಕೋಳಿ ಮಾಂಸ ಹಾಗೂ ಮೊಟ್ಟೆಗಳ ಮಾರಾಟ ಸೌಕರ್ಯದಿಂದಾಗಿ ಈ ಉದ್ಯಮ ದಿನೇ ದಿನೇ ಬೆಳೆಯುತ್ತಾ ಬಂದಿದೆ. ಕೋಳಿ ಸಾಕಾಣಿಕೆಗೆ ಬೇಕಾಗುವಂತಹ ಸ್ಥಳ ಬಹಳ ಕಡಿಮೆ. ಆದ್ದರಿಂದ ಇದು ಎಲ್ಲ ದರ್ಜೆಯ ರೈತರು ಅನುಸರಿಸಬಹುದಾದಂತಹ ಒಂದು ಉದ್ಯಮವಾಗಿದೆ. ಭೂಮಿ ಇಲ್ಲದವರಿಗೂ ಕೂಡ ಕೋಳಿ ಸಾಕಾಣಿಕೆ ನಷ್ಟವಾದಂತಹ ಉದ್ಯಮವೇನಲ್ಲ. ಆಹಾರ ಧಾನ್ಯಗಳನ್ನು ಉಪಯೋಗಿಸಿಕೊಂಡು ಪೌಷ್ಟಿಕ ಆಹಾರವನ್ನು ಉತ್ಪಾದನೆ ಮಾಡುವಂತಹ ಪ್ರಾಣಿ ಸಾಕಾಣಿಕೆಗಳಲ್ಲಿ ಕೋಳಿ ಪ್ರಥಮ ಸ್ಥಾನವನ್ನು ಪಡೆದಿದೆ. ಏಕದಳ ಧಾನ್ಯದಂತಹ ಮುಸುಕಿನ ಜೋಳ, ಜೋಳ ಮುಂತಾದ ಧಾನ್ಯಗಳನ್ನು ಕೋಳಿ ಆಹಾರ ತಯಾರಿಕೆಯಲ್ಲಿ ಉಪಯೋಗಿಸಿದಾಗ ಅದು ಹೆಚ್ಚಿನ ಪೌಷ್ಟಿಕವಾದಂತಹ ಒಂದು ಆಹಾರವನ್ನು ಕೊಡ್ತದೆ. ಇದರಿಂದ ಮೊಟ್ಟೆ ಹಾಗೂ ಕೋಳಿ ಮಾಂಸಗಳಲ್ಲಿ ಪೌಷ್ಟಿಕ ಅಂಶಗಳನ್ನು ನಾವು ಪಡ್ಕೋಬಹುದಾಗಿದೆ. ಇಂದು ಲಭ್ಯವಿರುವ ಬಹಳಷ್ಟು ಸುಧಾರಿತ ಕೋಳಿಗಳಲ್ಲಿ ಭಾರತ ಹಾಗೂ ಹಲವಾರು ಏಷ್ಯಾ ಖಂಡದ ದೇಶಗಳಲ್ಲಿ ಕಂಡುಬರುವಂತಹ ಕೆಂಪು ಕಾಡು ಕೋಳಿಗಳಿಂದ ಅಭಿವೃದ್ಧಿಪಡಿಸಲಾಗಿದೆ. ಈ ತಳಿಗಳನ್ನು ಮಾಂಸದ ತಳಿಗಳು ಹಾಗೂ ಮೊಟ್ಟೆ ತಳಿಗಳಂತ ಹೇಳಿ ನಾವು 2 ಭಾಗವನ್ನು ಮಾಡ್ಕೋಬಹುದು. ಮಾಂಸದ ತಳಿಗಳ ಕುರಿತು ಹೇಳೋದಾದರೆ ಇವು 6-7 ವಾರಗಳಲ್ಲಿ ಸುಮಾರು 3.75 ಕೆಜಿ ಮೇವು ತಿಂದು 1.7 1.9 ಕೆಜಿ ತೂಕವನ್ನು ಹೊಂದಿರ್ತದೆ. ಇವುಗಳು ಬದುಕಿ ಉಳಿಯುವ ಸಾಮರ್ಥ್ಯ 98% ಇರ್ತದೆ. ಮಾರುಕಟ್ಟೆಯಲ್ಲಿ ದೊರೆಯುವ ಕೆಲವು ಮುಖ್ಯವಾದ ಮಾಂಸದ ಕೋಳಿಯ ಪ್ರಭೇದಗಳೆಂದರೆ ಕಾಬ್, ಹಬ್ಬರ್ಡ್, ಹಬ್ ಚಿಕ್ಸ್, AVN 34, ಅನಾಕ್ 2000, ಪೂನಾ ಪಲ್ಸ್ ಇತ್ಯಾದಿ ತಳಿಗಳು ಮಾಂಸದ ತಳಿಗಳನ್ನು ನಾವು ಗುರುತಿಸಬಹುದು. ಇನ್ನು ಮೊಟ್ಟೆ ಕೊಡುವ ಕೋಳಿಗಳ ಕುರಿತು ಹೇಳೋದಾದರೆ ಇವು ತಾವು ತಿನ್ನುವ ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮೊಟ್ಟೆ ಇಡಲು ಇವು ಉಪಯೋಗಿಸ್ತವೆ. ಇವು 20 ವಾರಗಳಲ್ಲಿ ಮೊಟ್ಟೆ ಇಡಲು ಪ್ರಾರಂಭ ಮಾಡ್ತವೆ. ವರ್ಷಕ್ಕೆ ಸರಾಸರಿ 280-290 ಮೊಟ್ಟೆಯು ಇಡಬಲ್ಲವು. ಮಾಂಸದ ಕೋಳಿಗಳಿಗೆ ಹೋಲಿಸಿದರೆ ಗಾತ್ರದಲ್ಲಿ ಇವು ಚಿಕ್ಕದಾಗಿರ್ತವೆ, ಕಡಿಮೆ ಆಹಾರ ಸೇವಿಸ್ತವೆ. ದೊಡ್ಡ ಗಾತ್ರದ ಮೊಟ್ಟೆಯನ್ನು ಇವು ಇಡ್ತವೆ. ಇವುಗಳ ಆಹಾರ ಪರಿವರ್ತನಾ ಸಾಮರ್ಥ್ಯ 1 ಡಜನ್ ಮೊಟ್ಟೆಗೆ 1.8 ಕೆಜಿ ಇರ್ತದೆ. ಮಾರುಕಟ್ಟೆಯಲ್ಲಿ ದೊರೆಯುವ ಕೆಲವು ಪ್ರಮುಖ ಮೊಟ್ಟೆ ತಳಿಗಳ ಕುರಿತು ಹೇಳೋದಾದರೆ ಬಾಬ್ ಚಿಕ್, ಬೋವೆನ್ಸ್, ಡಿಕಾಲ್ಬ್, ಹೈಸೆನ್ಸ್, ಹೈಲೆನ್, ರಾಣಿ ಸೇಪರ್ ಮುಂತಾದವುಗಳನ್ನು ನಾವು ಮೊಟ್ಟೆ ಇಡುವ ತಳಿಗಳನ್ನು ನಾವು ನೋಡಬಹುದು. ಇನ್ನು ಮೊಟ್ಟೆ ಹಾಗೂ ಮಾಂಸದ ಕೋಳಿ ತಳಿಗಳ ಕುರಿತು ಹೇಳೋದಾದರೆ ಇವು ಸಾಧಾರಣ ಮಟ್ಟದಲ್ಲಿ ಮೊಟ್ಟೆ ಹಾಗೂ ಮಾಂಸಗಳೆರಡನ್ನೂ ಕೂಡ ಕೊಡ್ತವೆ. ಇವುಗಳಲ್ಲಿ ಮುಖ್ಯವಾದವುಗಳಂತಂದರೆ ನ್ಯೂ ಹ್ಯಾಪ್ಶೈರ್, ರೋಡ್ ಐಲ್ಯಾಂಡ್ ರೆಡ್, ವೈಟ್ ಫ್ಲೈಮಾತ್ ರಾಕ್. ಇವುಗಳು ಮೊಟ್ಟೆ ಹಾಗೂ ಮಾಂಸವನ್ನು ಕೊಡುವಂತಹ ಕೋಳಿ ತಳಿಗಳಾಗಿವೆ. ಇನ್ನು ಇತರ ಕೋಳಿಗಳ ಕುರಿತು ಹೇಳೋದಾದರೆ ಗಿರಿರಾಜ, ಗಿರಿರಾಣಿ, ಬಣ್ಣದ ಬಾಯ್ಲರ್ ಕೋಳಿ ರಾಜ 2 ಅಂತ ಹೇಳಿದ್ದನ್ನು ಕರೀತಾರೆ. ಈ ತಳಿಗಳ ಪ್ರಮುಖ ಲಕ್ಷಣಗಳ ಕುರಿತು ಹೇಳೋದಾದರೆ ಗಿರಿರಾಜ ಮತ್ತು ಗಿರಿರಾಣಿ ಕೋಳಿಗಳಿಗಿಂತ ಬೇಗ ಬೆಳವಣಿಗೆ ಆಗ್ತವೆ. ನಾನಾ ಬಗೆಯ ಬಣ್ಣಗಳನ್ನು ಇವು ಹೊಂದಿರ್ತವೆ. ಕೆಲವೇ ವಾರಗಳಲ್ಲಿ ಅಧಿಕ ಮಾಂಸ ಲಭ್ಯವಾಗ್ತದೆ. ಯಾವುದೇ ಹವಾಮಾನಕ್ಕೆ ಇದು ಹೊಂದಿಕೊಳ್ಳುವಂಥ ಶಕ್ತಿ ಇರ್ತದೆ. ಉತ್ತಮ ಆಹಾರ ಪರಿವರ್ತನಾ ಸಾಮರ್ಥ್ಯವನ್ನು ಕೂಡ ಈ ತಳಿಗಳು ಹೊಂದಿರ್ತವೆ. ಈ ಎಲ್ಲ ಗುಣಗಳಿಂದ ಗಿರಿರಾಜ ಕೋಳಿಗಳಿಗಿಂತ ಉತ್ತಮ ಎನಿಸಿಕೊಂಡಿದೆ ಈ ಗಿರಿರಾಣಿ ಹಾಗೂ ಬಣ್ಣದ ಬಾಯ್ಲರ್ ಕೋಳಿ. ಇದರ ಬಹುತೇಕ ಗುಣಗಳು ಬಿಳಿ ಬಾಯ್ಲರ್ಗೆ ತೀರ ಹತ್ತಿರವಿದೆ. ಬಿಳಿ ಬಾಯ್ಲರ್ ಹೆಚ್ಚು ದೇಹ ತೂಕವನ್ನು ಹೊಂದಿರುತ್ತದೆ, ಆದರೆ ಬಣ್ಣದ ಬಾಯ್ಲರ್ಗಳಿಗೆ ರೋಗಬಾಧೆ ಕಡಿಮೆ ಇರ್ತದೆ. ಅತಿ ಸೂಕ್ಷ್ಮ ನಿರ್ವಹಣೆ ಬೇಕಾಗಿಲ್ಲ. ರಾಜ 2 ಕೋಳಿಯನ್ನು ಕೊಕ್ಕರೆ ರೋಗ ಅಥವಾ ಗುಂಬಾರು ರೋಗ ಮಾತ್ರ ಕಾಡ್ತದೆ. ಲಸಿಕೆ ಹಾಕಿಸಿ ಈ ರೋಗಗಳನ್ನು ಸುಲಭವಾಗಿ ರೈತ ಬಾಂಧವರು ನಿರ್ವಹಣೆ ಮಾಡಬಹುದು. ಆಹಾರವನ್ನು ಸಾಮಾನ್ಯವಾಗಿ ಬಿಳಿ ಬಾಯ್ಲರ್ಗೆ ನೀಡುವಂತೆ ನೀಡಬೇಕು. 5ನೇ ವಾರದಿಂದಲೇ ಮಾರಾಟಕ್ಕೆ ಯೋಗ್ಯವಾಗಿರುತ್ತದೆ ಬಣ್ಣದ ಬಿಳಿ ಬಾಯ್ಲರ್ ಕೋಳಿ. ಬಿಳಿ ಬಣ್ಣದ ಬಾಯ್ಲರ್ನಂತೆ ರಾಜ 2 ಕೋಳಿಯನ್ನು ಮಾರಾಟ ಮಾಡಿ ಅದಕ್ಕಿಂತ ಹೆಚ್ಚು ಲಾಭವನ್ನು ಪಡ್ಕೋಬಹುದು. ಕೋಳಿ ಸಾಕಾಣಿಕೆ ಮಾಡಲು ಆಯ್ಕೆ ಮಾಡುವ ಸ್ಥಳವು ಎತ್ತರದ ಪ್ರದೇಶದಲ್ಲಿರಬೇಕು. ಮಳೆ ಹಾಗೂ ಜೌಗು ನೀರು ಬಸಿದು ಹೋಗುವಂತಿರಬೇಕು. ಉತ್ತಮ ಗಾಳಿ ಹಾಗೂ ಬೆಳಕು ಇರುವಂತೆ ರೈತ ಬಾಂಧವರು ವಸತಿ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ನೀರು ಹಾಗೂ ವಿದ್ಯುಚ್ಛಕ್ತಿ ಸೌಲಭ್ಯವನ್ನು ಹೊಂದಿರಬೇಕು. ರಸ್ತೆ ಸಂಪರ್ಕ ಹೊಂದಿದ್ದು ಮೇವು ಹಾಗೂ ಕೋಳಿಗಳನ್ನು ಸುಲಭವಾಗಿ ಸಾಗಿಸುವಂತೆ ಸ್ಥಳಾವಕಾಶ ಇರಬೇಕು. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಎಲ್ಲ ವರ್ಗದವರು ಹಾಗೂ ಸಣ್ಣ ಅತಿ ಸಣ್ಣ ರೈತರು, ಮಧ್ಯಮ ರೈತ ಬಾಂಧವರು ಕೋಳಿ ಸಾಕಾಣಿಕೆಯನ್ನು ಉಪಕಸಬ ಅಂತ ಹೇಳಿ ಅಥವಾ ವಾಣಿಜ್ಯ ದೃಷ್ಟಿಯಿಂದ ಮಾರುಕಟ್ಟೆಯ ದೃಷ್ಟಿಯಿಂದ ಇತ್ತೀಚೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಾಕಾಣಿಕೆ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ.
0: ರೈತರಿಗೆ ಸಲಹೆಯನ್ನು ಕೇಳಿದ್ರಿ ಅಮರೇಶ್ ಆಶಿಹಾಳ್ ಅವರಿಂದ. ಇದು ಆಕಾಶವಾಣಿ ರಾಯಚೂರು, ಸಮಯ 6:45, ಜನಪದ ಗೀತೆಗಳ ಕಾರ್ಯಕ್ರಮ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: Mysore Sandal.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಕೇಳಿ ಶಶಿಧರ್ ಕೋಟೆ, ಕೆ ಯುವರಾಜ್ ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳನ್ನು.

ಶಶಿಧರ ಕೋಟೆ, ಕೆ ಯುವರಾಜ್ ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು 6:55 ಸಂಸ್ಕೃತ ವಾರ್ತೆ ದೆಹಲಿ ಕೇಂದ್ರದಿಂದ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
3: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
4: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಇಲ್ಲದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ರಾಜ್ಯಕ್ಕೆ ಬರ ಅಧ್ಯಯನ ತಂಡ ನಿಯೋಜಿಸುವಂತೆ ಪ್ರಧಾನಮಂತ್ರಿಯವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ರೈಲ್ವೆ ಇಲಾಖೆಯಲ್ಲಿ ಮಹತ್ವದ ಸುಧಾರಣೆ. ಭೂಸ್ವಾಧೀನಕ್ಕೆ ರೈಲ್ ಭೂಮಿ ಪೋರ್ಟಲ್ ಶೀಘ್ರದಲ್ಲೇ ಆರಂಭ. ರಾಜ್ಯಾದ್ಯಂತ ಪ್ರಗತಿ ಪಥದಲ್ಲಿ ಸಾಗುತ್ತಿರುವ ಸಮಗ್ರ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ. ಇಂದು ವಿಶ್ವ ಯುವ ಕೌಶಲ ದಿನ. ಈಗ ವಾರ್ತೆಗಳ ವಿವರ. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಅಧ್ಯಯನಕ್ಕೆ ಕೇಂದ್ರ ಸರ್ಕಾರ ತಂಡ ನಿಯೋಜಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಪತ್ರದ ಮೂಲಕ ಮನವಿ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದ ಅವರು, ಕೇಂದ್ರ ಸರ್ಕಾರ ನಿಯೋಜಿತ ತಂಡದ ಭೇಟಿಯು ಉದ್ಭವಿಸುತ್ತಿರುವ ಬರ ಪರಿಸ್ಥಿತಿಯ ತೀವ್ರತೆಯನ್ನು ಪ್ರತ್ಯಕ್ಷವಾಗಿ ಮೌಲ್ಯಮಾಪನ ಮಾಡಲು ಸಹಕಾರಿಯಾಗುತ್ತದೆ. ಭಾರತ ಸರ್ಕಾರದಿಂದ ಆರಂಭಿಕ ಮೌಲ್ಯಮಾಪನ ಮತ್ತು ಸಮಯೋಚಿತ ಬೆಂಬಲವು ವಿಕೋಪಕ್ಕೆ ತಿರುಗುತ್ತಿರುವ ಬರ ಪರಿಸ್ಥಿತಿಯ ಪ್ರತಿಕೂಲ ಪರಿಣಾಮಗಳನ್ನು ತಗ್ಗಿಸಲು ರಾಜ್ಯ ಸರ್ಕಾರವು ಕೈಗೊಳ್ಳುತ್ತಿರುವ ಪ್ರಯತ್ನಗಳಿಗೆ ಹೆಚ್ಚಿನ ಬಲವನ್ನು ನೀಡುತ್ತದೆ ಎಂದರು. ರಾಜ್ಯ ಸರ್ಕಾರವು ಉದ್ಭವಿಸುತ್ತಿರುವ ಪರಿಸ್ಥಿತಿಯನ್ನು ನಿಭಾಯಿಸಲು ಅಗತ್ಯವಿರುವ ಎಲ್ಲ ಸಂಭಾವ್ಯ ಕ್ರಮಗಳನ್ನು ಪೂರ್ವಭಾವಿಯಾಗಿ ಕೈಗೊಂಡಿದೆ. ಕೃಷಿ ತಜ್ಞರೊಂದಿಗೆ ಸಮಾಲೋಚಿಸಿ ಬೆಳೆ ಸಲಹೆಗಳು ಮತ್ತು ಜಿಲ್ಲಾವಾರು ತುರ್ತು ಯೋಜನೆಗಳನ್ನು ಹೊರಡಿಸಲಾಗಿದೆ. ಸೂಕ್ತ ಬರ ಪರಿಹಾರ ಕ್ರಮಗಳನ್ನು ಅನುಷ್ಠಾನಗೊಳಿಸಲು ಎಲ್ಲ ಸಂಬಂಧಪಟ್ಟ ಇಲಾಖೆಗಳಿಗೆ ನಿರ್ದೇಶನ ನೀಡಲಾಗಿದೆ. ಇದಲ್ಲದೆ ನೀರಿನ ಲಭ್ಯತೆಯ ಕೊರತೆಯನ್ನು ಗಮನದಲ್ಲಿಟ್ಟುಕೊಂಡು ಜಲಾಶಯಗಳಲ್ಲಿ ಲಭ್ಯವಿರುವ ನೀರನ್ನು ಕೇವಲ ಕುಡಿಯುವ ನೀರಿನ ಉದ್ದೇಶಗಳಿಗಾಗಿ ಸಂರಕ್ಷಿಸಲು ರಾಜ್ಯ ಸರ್ಕಾರವು ಅತ್ಯುನ್ನತ ಆದ್ಯತೆ ನೀಡುವ ನೀತಿ ನಿರ್ಧಾರವನ್ನು ಕೈಗೊಂಡಿದೆ ಎಂದು ತಿಳಿಸಿದರು. ರೈಲ್ವೆ ವಲಯದಲ್ಲಿ ಆಧುನೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು, ಆಡಳಿತಾತ್ಮಕ ಸುಧಾರಣೆ ಮತ್ತು ಉನ್ನತ ತಂತ್ರಜ್ಞಾನ ಅಳವಡಿಕೆಗೆ ಒತ್ತು ನೀಡಲಾಗಿದೆ ಎಂದು ಕೇಂದ್ರ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಮೀನು ಸ್ವಾಧೀನ ಪ್ರಕ್ರಿಯೆ ನಿರ್ವಹಣೆ ಸರಳಗೊಳಿಸಲು ರೈಲ್ ಭೂಮಿ ಪೋರ್ಟಲ್ ಶೀಘ್ರದಲ್ಲೇ ಜಾರಿಗೊಳಿಸಲಾಗುವುದು. ರಸಗೊಬ್ಬರ ಹಾಗೂ ವಿದ್ಯುತ್ ಉತ್ಪಾದನಾ ಘಟಕಗಳ ಹಾರು ಬೂದಿ ಸಾಗಣೆಗೆ ಕಂಟೈನರ್ ಬಳಸಲು ಸೂಚಿಸಲಾಗಿದ್ದು, ಇದರಿಂದ ಪರಿಸರ ಮಾಲಿನ್ಯ ತಡೆಗಟ್ಟಿದಂತಾಗುವುದು. ಕಂಟೈನರ್ ಮೂಲಕ ಸಾಗಣೆಗೆ ಏಕೀಕೃತ ಪರವಾನಿಗೆ ವ್ಯವಸ್ಥೆ ನೀತಿ ರೂಪಿಸಲಾಗಿದೆ ಎಂದು ತಿಳಿಸಿದರು. ಕೈಗಾರಿಕೆಗಳ ಅಗತ್ಯಕ್ಕೆ ತಕ್ಕಂತೆ ಸರಕು ಸಾಗಣೆ ಬೋಗಿಗಳ ವಿಶೇಷ ಮತ್ತು ನಿರ್ದಿಷ್ಟ ವಿನ್ಯಾಸಕ್ಕೆ ಅನುಮತಿ ನೀಡಲಾಗಿದೆ. ಇದರ ಅನುಸಾರ ಉತ್ಪಾದಕರು ಅಥವಾ ವಿನ್ಯಾಸಕರು ಬೋಗಿ ವಿನ್ಯಾಸದ ಪ್ರಸ್ತಾಪ ಸಲ್ಲಿಸಬಹುದು. ರೈಲ್ವೆ ವಿನ್ಯಾಸ ಸಂಶೋಧನೆ ಮತ್ತು ಗುಣಮಟ್ಟ ಸಂಸ್ಥೆ ಈ ಪ್ರಸ್ತಾವ ಪರಿಶೀಲಿಸಿ ಅನುಮತಿ ನಿರ್ಧಾರ ಕೈಗೊಳ್ಳಲಿದೆ. ಮುಂದಿನ 2 ವರ್ಷಗಳಲ್ಲಿ ರೈಲ್ವೆ ವಲಯದ ಎಲ್ಲ ಯೋಜನೆಗಳಲ್ಲಿ ಕೌಶಲ ಪ್ರಮಾಣ ಪತ್ರ ವ್ಯವಸ್ಥೆ ಅಳವಡಿಸಲಾಗುವುದು ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದರು. ರಾಜ್ಯಾದ್ಯಂತ ಎಸ್ಆರ್ ಪ್ರಕ್ರಿಯೆ ಬಿರುಸಿನಿಂದ ಸಾಗಿದೆ. ಸಮಗ್ರ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯದಲ್ಲಿ ಹಾಸನ ಜಿಲ್ಲೆ ಶೇಕಡಾ 98.33% ಪ್ರಗತಿ ಸಾಧಿಸಿದೆ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ತಿಳಿಸಿದ್ದಾರೆ. ಜಿಲ್ಲೆಯ ಒಟ್ಟು 15,42,802 ಮತದಾರರ ಪೈಕಿ 15,17,024 ಜನರಿಗೆ ಈಗಾಗಲೇ ಗಣತಿ ನಮೂನೆ ವಿತರಿಸಲಾಗಿದೆ. ಕೇವಲ 25,778 ಮತದಾರರಿಗೆ ಮಾತ್ರ ನಮೂನೆಗಳ ವಿತರಣೆ ಬಾಕಿ ಇದೆ. ಇಲ್ಲಿಯವರೆಗೆ ಸಂಗ್ರಹಿಸಲಾದ ನಮೂನೆಗಳ ಪೈಕಿ 7,83,773 ಮತದಾರರ ವಿವರಗಳನ್ನು ಬಿಎಲ್ಒ ಆಪ್ನಲ್ಲಿ ದಾಖಲಿಸಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಅವರು ಮಾಹಿತಿ ನೀಡಿದ್ದಾರೆ.
1: ನಮ್ಮ ಹಾಸನ ಜಿಲ್ಲೆಯಲ್ಲಿ ಇದುವರೆಗೂ 98%ಗಿಂತ ಹೆಚ್ಚಿನದಾಗಿ ಎನ್ಯುಮರೇಷನ್ ಫಾರ್ಮ್ ಅನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ. ಈವನ್ ಡಿಜಿಟೈಸೇಷನ್ ಅಂತ ಹೇಳ್ತೇವೆ, ಅಂದ್ರೆ ಎನ್ಯುಮರೇಷನ್ ಫಾರ್ಮ್ ಅನ್ನು ಕೊಟ್ಟಿದ್ದನ್ನು ಕಲೆಕ್ಟ್ ಮಾಡಿ ಅದನ್ನ ನಮ್ಮ ಬಿಎಲ್ಒಸ್ ಅಪ್ಲೋಡ್ ಮಾಡ್ತಾರೆ ಅವರ ಮೊಬೈಲ್ ಆಪ್ ಅಲ್ಲಿ. ಅದು ಇದುವರೆಗೂ ಸುಮಾರು 48% ಆಗಿದೆ. ಹಾಗಾಗಿ ನಮ್ಮ ಎಸ್ಐಆರ್ ಪ್ರಕ್ರಿಯೆ ಈಗ ತುಂಬಾ ತ್ವರಿತವಾಗಿ ಮತ್ತೆ ಆರೋಗ್ಯಕರವಾಗಿ ನಡೀತಾ ಇದೆ. ಈ ಗಣತಿ ನಮೂನೆ ಕೆಳಗಡೆಗೆ ಬಿಎಲ್ಒ ಅವರ ಹೆಸರು ಮತ್ತೆ ಅವರ ಕಾಂಟ್ಯಾಕ್ಟ್ ನಂಬರ್ ಇರ್ತದೆ. ಈ ನಂಬರ್ಗೆ ನಮ್ಮ ವೋಟರ್ಸ್ ಯಾವುದೇ ಮಾಹಿತಿ ಬೇಕಂದ್ರೆ ಫೋನ್ ಮಾಡಬಹುದು.
0: ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣಾ ಕಾರ್ಯವು ಕೋಲಾರ ಜಿಲ್ಲೆಯಲ್ಲಿ ಭರದಿಂದ ಸಾಗಿದ್ದು, ಈವರೆಗೆ ಶೇಕಡಾ 99.99% ಮತದಾರರಿಗೆ ಅರ್ಜಿಗಳನ್ನು ಮನೆ ಮನೆಗೆ ವಿತರಿಸಲಾಗಿದೆ ಹಾಗೂ ಶೇಕಡಾ 35% ಡಿಜಿಟಲೀಕರಣ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಕೋಲಾರದಲ್ಲಿ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದ ಅವರು, ಜಿಲ್ಲೆಯ ಒಟ್ಟು 12,95,265 ಮತದಾರರ ಪೈಕಿ ಈಗಾಗಲೇ 12,94,948 ಅರ್ಜಿಗಳನ್ನು ವಿತರಿಸುವ ಮೂಲಕ ಶೂನ್ಯ ದೋಷದ ಗುರಿಯತ್ತ ಸಾಗುತ್ತಿದ್ದೇವೆ ಎಂದು ಹೇಳಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ವಿಶ್ವ ಯುವ ಕೌಶಲ ದಿನ. ಉದ್ಯೋಗ, ಯೋಗ್ಯ ಕೆಲಸ ಮತ್ತು ಉದ್ಯಮಶೀಲತೆಗಾಗಿ ಯುವ ಜನರನ್ನು ತಾಂತ್ರಿಕ, ವೃತ್ತಿಪರ ಮತ್ತು ಡಿಜಿಟಲ್ ಕೌಶಲಗಳೊಂದಿಗೆ ಸಜ್ಜುಗೊಳಿಸುವ ನಿರ್ಣಾಯಕ ಅಗತ್ಯವನ್ನು ಎತ್ತಿ ತೋರಿಸಲು ಜಾಗತಿಕವಾಗಿ ವಿಶ್ವ ಯುವ ಕೌಶಲ ದಿನವನ್ನು ಆಚರಿಸಲಾಗುತ್ತದೆ. 2014ರಲ್ಲಿ ವಿಶ್ವಸಂಸ್ಥೆಯಿಂದ ಸ್ಥಾಪಿಸಲ್ಪಟ್ಟ ಈ ವಾರ್ಷಿಕ ಆಚರಣೆಯು ವೇಗವಾಗಿ ಬದಲಾಗುತ್ತಿರುವ ಜಾಗತಿಕ ಆರ್ಥಿಕತೆಗಳಿಗೆ ಯುವಕರನ್ನು ಸಿದ್ದಪಡಿಸುವುದರ ಮೇಲೆ ಕೇಂದ್ರೀಕರಿಸಿದೆ. ವಿಶ್ವ ಯುವ ಕೌಶಲ ದಿನದ ಅಂಗವಾಗಿ ಧಾರವಾಡದ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ ವಿವೇಕ್ ಗ್ರಾಮೀಣ ಜೀವನಾಧಾರ ಕೇಂದ್ರದ ವತಿಯಿಂದ ಇಂದು ಧಾರವಾಡದ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಯುವ ಕೌಶಲ ಸಮಾವೇಶವನ್ನು ಆಯೋಜಿಸಲಾಗಿದೆ. ಬೆಳಗ್ಗೆ 10:00 ಧಾರವಾಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭುವನೇಶ್ ದೇವಿದಾಸ್ ಪಾಟೀಲ್ ಸಮಾವೇಶಕ್ಕೆ ಚಾಲನೆ ನೀಡುವರು. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ವಿವೇಕ್ ಗ್ರಾಮೀಣ ಜೀವನಾಧಾರ ಕೇಂದ್ರದ ಸಂಯೋಜಕರಾದ ಸಂಪತ್ ಕುಮಾರ್ ಹೊಂಗಲ್ಮಠ್.
5: ಕಳೆದ 3 ವರ್ಷಗಳಲ್ಲಿ ನಮ್ಮ ಜೀವನಾಧಾರ ಕೇಂದ್ರದಿಂದ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದಿರತಕ್ಕಂತಹ 154 ಜನರಲ್ಲಿ 85% ಜನ ತಮ್ಮ ಸ್ವಾವಲಂಬಿ ಜೀವನವನ್ನ ನಡೆಸುತ್ತಿದ್ದಾರೆ. ಅದೇ ರೀತಿಯಾಗಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯಲ್ಲಿ 152 ಜನ ತರಬೇತಿಯನ್ನು ಪಡೆದಿದ್ದು 112 ಜನ ತಮ್ಮ ಸ್ವಾವಲಂಬಿ ಜೀವನವನ್ನು ನಡೆಸುತ್ತಿದ್ದು 74% ಜನ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅದೇ ರೀತಿಯಾಗಿ ಗಂಡು ಮಕ್ಕಳಿಗಾಗಿ ಮೊಬೈಲ್ ರಿಪೇರಿ ತರಬೇತಿ ನೀಡಿದ್ದು ಒಟ್ಟು 32 ಜನ ತರಬೇತಿ ಪಡೆದಿದ್ದು ಅದರಲ್ಲಿ 24 ಜನ ತಮ್ಮ ಸ್ವಾವಲಂಬಿ ಜೀವನವನ್ನು ನಡೆಸುತ್ತಿದ್ದು ಸ್ವಂತ ಅಂಗಡಿಗಳನ್ನು ಕೂಡ ತೆರೆದಿದ್ದಾರೆ. ಅದೇ ರೀತಿಯಾಗಿ ರೈತರಿಗಾಗಿ ಹೈನುಗಾರಿಕೆ ತರಬೇತಿಯನ್ನು

0: ಹಮ್ಮಿಕೊಂಡಿದ್ದು ಮತ್ತು ಹೂವಿನ ಕೃಷಿ ತರಬೇತಿಯನ್ನು ಹಮ್ಮಿಕೊಂಡಿದ್ದು, ಕುರಿ ಮತ್ತು ಮೇಕೆ ಸಾಕಾಣಿಕೆ ತರಬೇತಿಯನ್ನು ಹಮ್ಮಿಕೊಂಡಿದ್ದು, ಒಟ್ಟಾರೆಯಾಗಿ ರೈತರಿಗಾಗಿ ಹಮ್ಮಿಕೊಂಡಿರತಕ್ಕಂಥ ತರಬೇತಿಗಳಲ್ಲಿ 987 ಜನ ತರಬೇತಿಯನ್ನು ಪಡೆದಿದ್ದು, ಅದರಲ್ಲಿ 840 ಜನ ತಮ್ಮ ಬದುಕನ್ನು ಕಟ್ಟಿಕೊಂಡು ಸ್ವಾವಲಂಬಿ ಜೀವನ ನಡೆಸುತ್ತಿದ್ದಾರೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ.
1: ದೇಶದ ಆಹಾರ ಧಾನ್ಯ ಸಂಗ್ರಹಗಾರ ವ್ಯವಸ್ಥೆ ಬಲಪಡಿಸಲು ಪ್ರಸ್ತಾವಿತ ಉಗ್ರಾಣ ನೀತಿ ಮತ್ತು ಖಾಸಗಿ ಉದ್ಯಮಶೀಲತೆ ಗ್ಯಾರಂಟಿ ಯೋಜನೆ ಕುರಿತು ಕೇಂದ್ರ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ದೆಹಲಿಯಲ್ಲಿ ಪರಾಮರ್ಶೆ ನಡೆಸಿದರು. ಆಹಾರ ಧಾನ್ಯ ನಿರ್ವಹಣೆ ವಲಯದಲ್ಲಿನ ಪ್ರಸಕ್ತ ಸವಾಲುಗಳು, ಪ್ರಾದೇಶಿಕ ಉಗ್ರಾಣ ಅಸಮತೋಲನ, ಹೆಚ್ಚುವರಿ ದಾಸ್ತಾನು ನಿರ್ವಹಣೆ, ಸಂಗ್ರಹಣಾ ಸಾಮರ್ಥ್ಯ ಹೆಚ್ಚಳ, ಪ್ರಸಕ್ತ ಧಾನ್ಯ ಖರೀದಿ ಪ್ರಮಾಣಕ್ಕೆ ಅನುಗುಣವಾಗಿ ಉಗ್ರಾಣ ವ್ಯವಸ್ಥೆ ಅಭಿವೃದ್ಧಿಪಡಿಸುವುದು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಹಿರಿಯ ಅಧಿಕಾರಿಗಳು ಹಾಗೂ ಭಾಗಿದಾರರೊಂದಿಗೆ ಸಚಿವರು ಸಮಾಲೋಚನೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, 2007 ಉಗ್ರಾಣ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆಯ ಪ್ರಸ್ತಾವಿತ ತಿದ್ದುಪಡಿ ಕುರಿತು ಚರ್ಚಿಸಲಾಯಿತು ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ಪರಿಕಲ್ಪನೆ ಅನುಸಾರ ದೇಶದ ಆಹಾರ ಭದ್ರತೆಗೆ ಅನುಗುಣವಾಗಿ ವೈಜ್ಞಾನಿಕ ಮತ್ತು ಭವಿಷ್ಯಕ್ಕೆ ಸಜ್ಜುಗೊಂಡ ಸಂಗ್ರಹಣಾ ವ್ಯವಸ್ಥೆ ರೂಪಿಸಲು ಹಾಗೂ ಮತ್ತಷ್ಟು ದಕ್ಷತೆಯಿಂದ ನಿರ್ಮಿಸಲು ನೂತನ ಸುಧಾರಣೆಗಳು ನೆರವಾಗಲಿವೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಡಿ 2 ಮತ್ತು 3ನೇ ಸ್ಥಳದ ನಗರ ಮತ್ತು ಪಟ್ಟಣಗಳು ಸಹ ಛಾವಣಿ ಮೇಲಿನ ಸೌರಶಕ್ತಿ ಉತ್ಪಾದನೆಯಲ್ಲಿ ಹೆಚ್ಚಿನ ಕೊಡುಗೆ ನೀಡುತ್ತಿರುವುದು ಆಶಾದಾಯಕ ಎಂದು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಖಾತೆಯಲ್ಲಿ ವಿವರ ನೀಡಿರುವ ಅವರು, ಛಾವಣಿ ಮೇಲಿನ ಸೌರಶಕ್ತಿ ಉತ್ಪಾದನೆಯಲ್ಲಿ ಹೆಚ್ಚು ಹೆಚ್ಚು ವಸತಿ ಕಟ್ಟಡಗಳು ಸೌರಶಕ್ತಿ ಉತ್ಪಾದನೆಯಲ್ಲಿ ತೊಡಗಿರುವುದರಿಂದ ಸಾಂಪ್ರದಾಯಿಕ ವಿದ್ಯುತ್ ಶುಲ್ಕ ಉಳಿತಾಯವಾಗಿ ಜೊತೆಗೆ ಪರಿಸರ ರಕ್ಷಣೆಗೆ ಕೊಡುಗೆ ನೀಡಿದಂತಾಗಿದೆ. ಅಲ್ಲದೆ ಸ್ವಚ್ಛ ಮತ್ತು ಇಂಧನ ಭದ್ರತೆಯನ್ನು ಖಾತ್ರಿಪಡಿಸಿದಂತಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ಪರಿಕಲ್ಪನೆಯಡಿಯಲ್ಲಿ ಈ ಸ್ವಚ್ಛ ಇಂಧನ ಅಭಿಯಾನ ಜನಾಂದೋಲನವಾಗಿ ವಿಸ್ತಾರಗೊಂಡಿದ್ದು ಸುಸ್ಥಿರ ಅಭಿವೃದ್ಧಿಗೆ ನೆರವಾಗುತ್ತಿದೆ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಕ್ಕೆ ಬರ ಅಧ್ಯಯನ ತಂಡ ನಿಯೋಜಿಸುವಂತೆ ಪ್ರಧಾನಮಂತ್ರಿಯವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ರೈಲ್ವೆ ಇಲಾಖೆಯಲ್ಲಿ ಮಹತ್ವದ ಸುಧಾರಣೆ, ಭೂಸ್ವಾಧೀನಕ್ಕೆ ರೈಲ್ ಭೂಮಿ ಪೋರ್ಟಲ್ ಶೀಘ್ರದಲ್ಲೇ ಆರಂಭ. ರಾಜ್ಯಾದ್ಯಂತ ಪ್ರಗತಿ ಪಥದಲ್ಲಿ ಸಾಗುತ್ತಿರುವ ಸಮಗ್ರ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ. ಇಂದು ವಿಶ್ವ ಯುವ ಕೌಶಲ್ಯ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
3: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
4: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
3: ಸಂಶೋಧನೆ ಮತ್ತು ಯೋಜನೆಗಳು ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಅಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು.
5: ಕೇಳುಗರೆ ನಮಸ್ಕಾರ. ಕಳೆದ ಕಾರ್ಯಕ್ರಮದಲ್ಲಿ ಕ್ವಾಂಟಮ್ ತಂತ್ರಜ್ಞಾನದ ಬಗ್ಗೆ ಉದಾಹರಣೆಗಳ ಮೂಲಕ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡ್ವಿ. ಇನ್ನಷ್ಟು ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಅಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ.
6: ನಮಸ್ಕಾರ.
5: ಕಳೆದ ಕಾರ್ಯಕ್ರಮದಲ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂದ್ರೆ ಏನು, ಹೇಗೆ ಕೆಲಸ ಮಾಡುತ್ತೆ ಹಾಗೂ ಯಾವುದೇ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅನ್ನ ರೀಪ್ಲೇಸ್ ಮಾಡಲ್ಲ ಅಂತ ಹೇಳಿದ್ರಿ. ಭವಿಷ್ಯದಲ್ಲಿ ಆರೋಗ್ಯ, ಬ್ಯಾಂಕಿಂಗ್, ರಕ್ಷಣಾ ವ್ಯವಸ್ಥೆ ಹಾಗೂ ಸಂವಹನ ಈ ಎಲ್ಲದರ ಮೇಲೂ ಕ್ವಾಂಟಮ್ ತಂತ್ರಜ್ಞಾನ ಪ್ರಭಾವ ಬೀರಲಿದೆ ಅಂತ ಹೇಳ್ತಾ ಇದ್ದೀರಾ.
6: ಕ್ವಾಂಟಮ್ ಭೌತಶಾಸ್ತ್ರದಲ್ಲಿ ನೋ ಕ್ಲೋನಿಂಗ್ ಅಂತ ಒಂದು ತತ್ವ ಇದೆ. ಇದರ ಪ್ರಕಾರ

0: ಒಂದು ಕ್ವಾಂಟಮ್ ಸ್ಥಿತಿಯನ್ನು, ಯಾವುದೇ ಒಂದು ಗೊತ್ತಿಲ್ಲದೆ ಇರುವಂತಹ ಒಂದು ಕ್ವಾಂಟಮ್ ಸ್ಥಿತಿಯನ್ನು ನಿಖರವಾಗಿ ನಾವು ನಕಲು ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ಈ ಕ್ವಾಂಟಮ್ ಮಾಹಿತಿಯನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಕಳಿಸ್ತಾ ಇರುವಾಗ ಮಧ್ಯದಲ್ಲಿ ಯಾರಾದರೂ ಇದನ್ನ ಕದ್ದು ನೋಡೋದಕ್ಕೆ ಪ್ರಯತ್ನ ಪಟ್ಟರೆ ಅಥವಾ ಅದನ್ನ ಅಳತೆ ಮಾಡಲು ಪ್ರಯತ್ನಿಸಿದ್ರೆ ಅದರ ಸ್ಥಿತಿಯೇ ಸಂಪೂರ್ಣವಾಗಿ ಬದಲಾಗುತ್ತದೆ. ಅಂದ್ರೆ ಒಂದು ಸರಳ ಉದಾಹರಣೆ ತಗೊಂಡ್ರೆ, ಯಾವ್ದಾದ್ರೂ ಒಂದು ರಹಸ್ಯವಾದಂತಹ ಒಂದು ಸಂದೇಶವನ್ನು ನಾವು ಒಂದು ಪತ್ರದಲ್ಲಿ ಬರೆದು ಅದನ್ನ ಸೀಲ್ ಮಾಡಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಳಿಸ್ತಾ ಇದೀವಿ ಅಂತ ಇಟ್ಕೊಳ್ಳೋಣ. ಮಧ್ಯದಲ್ಲಿ ಯಾರಾದರೂ ಅದನ್ನ ತೆರೆಯಲು ಪ್ರಯತ್ನಿಸಿದ್ರೆ ಆ ಸೀಲ್ ಓಪನ್ ಆಗಿರುವಂತಹದ್ದು ಮತ್ತು ಆ ಲಕೋಟೆ ಮೇಲೆ ಸ್ಪಷ್ಟವಾಗಿ ಅದರ ಗುರುತು ಕಾಣುತ್ತೆ. ಇದೇ ರೀತಿ ಕ್ವಾಂಟಮ್ ಕಮ್ಯುನಿಕೇಶನ್ ಅಲ್ಲಿ ಕೂಡ ಮಧ್ಯದಲ್ಲಿ ಯಾರಾದರೂ ಈ ಸಂದೇಶವನ್ನ ಓದೋದಕ್ಕೆ ಪ್ರಯತ್ನ ಪಟ್ಟಿದ್ರೆ ಅದರ ಗುರುತು
1: ಶೀಘ್ರವಾಗಿ
0: ತಿಳಿಯುತ್ತೆ ಮತ್ತು ಈ ಸಂವಹನವನ್ನ ನಾವು ಮುಂದುವರಿಸಬಾರದು, ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು ಅಂತ ಹೇಳಿ ನಾವು ಅದನ್ನ ತಡೆಗಟ್ಟಬಹುದಾಗಿದೆ.
1: ನೀವು ಹೇಳಿದ್ರೆ ಈಗ ನಾವು ಸಂವಹನ ನಡೆಸುವಾಗ ಮಧ್ಯದಲ್ಲಿ ಯಾರಾದ್ರೂ ಇಂಟರಪ್ಟ್ ಆದ್ರೆ ಅದು ನಮ್ಗೆ ಶೀಘ್ರವಾಗಿ ಗೊತ್ತಾಗುತ್ತೆ, ನಾವು ಅಲ್ಲಿ ಸ್ಟಾಪ್ ಮಾಡಬಹುದು ಅಥವಾ ಕಂಟಿನ್ಯೂ ಮಾಡಬಹುದು, ಅದು ನಮ್ಮ ನಿರ್ಧಾರದ ಮೇಲೆ ಬಿಟ್ಟಿರತ್ತೆ ಅಂತ. ಈ ಹ್ಯಾಕಿಂಗ್ ಮಾಡ್ತಾರಲ್ಲ,
0: ಹ್ಯಾಕಿಂಗ್ ಮಾಡುವಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಈ ಸಂದೇಶಗಳು ರವಾನೆ ಆಗ್ತಾ ಇರುವಾಗ ನಾವು ಮ್ಯಾನ್ ಇನ್ ದ ಮಿಡಲ್ ಅಂತ ಹೇಳ್ತೀವಿ. ಅಂದ್ರೆ ಈ ಹ್ಯಾಕರ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂದೇಶ ಹೋಗ್ತಾ ಇರುವಾಗ ಮಧ್ಯದಲ್ಲಿ ಈ ಸಂದೇಶವನ್ನ ಕ್ಯಾಪ್ಚರ್ ಮಾಡಿ ಆ ಸಂದೇಶ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಮತ್ತು ಈ ಸಂದೇಶವನ್ನ ಮಾರ್ಪಾಡು ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಇದನ್ನ ಈ ಕ್ವಾಂಟಮ್ ಸಂವಹನ ಅಥವಾ ಕ್ವಾಂಟಮ್ ಕಮ್ಯುನಿಕೇಶನ್ ತಂತ್ರಜ್ಞಾನವನ್ನು ಬಳಸಿ ನಾವು ತಡೆಯಬಹುದಾಗಿದೆ.
1: ಹಾಗಾಗಿ ಅತ್ಯಂತ
0: ಸುರಕ್ಷಿತವಾಗಿ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂವಹನೆಯನ್ನು ಮಾಡಬಹುದಾಗಿದೆ.
1: ಇದರಿಂದ ಗೊತ್ತಾಗುತ್ತೆ ಕ್ವಾಂಟಮ್ ತಂತ್ರಜ್ಞಾನ ತುಂಬಾ ಭರವಸೆ ಮೂಡಿಸ್ತಾ ಇರುವಂತಹ ಕ್ಷೇತ್ರ ಅಂತ. ಶ್ರೀ ಸಾಮಾನ್ಯರೆಲ್ಲರೂ ಈ ತಂತ್ರಜ್ಞಾನವನ್ನ ಬಳಕೆ ಮಾಡೋದಕ್ಕೆ ಹಾಗೆ ಈ ತಂತ್ರಜ್ಞಾನವನ್ನ ಶೀಘ್ರವಾಗಿ ಮುಂದೆ ತಗೊಂಡು ಹೋಗೋದಕ್ಕೆ ಏನಾದರೂ ಸವಾಲುಗಳಿದೆಯಾ, ಯಾವ ರೀತಿ ಸವಾಲುಗಳನ್ನ ಎದುರಿಸಬೇಕಾಗತ್ತೆ?
0: ನಿಜ, ಇದು ಒಂದು ಪ್ರಮುಖವಾದಂತಹ ಪ್ರಶ್ನೆ. ಕ್ವಾಂಟಮ್ ತಂತ್ರಜ್ಞಾನ ಅತ್ಯಂತ ಶಕ್ತಿಶಾಲಿ ಸಾಧ್ಯತೆಗಳನ್ನು ಹೊಂದಿದ್ರೂ ಕೂಡ ಇದರ ಅಭಿವೃದ್ಧಿಗೆ ಇಂದು ಅನೇಕ ಸವಾಲುಗಳಿವೆ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತೆ ಒಂದು ಸರಳ ಉದಾಹರಣೆಯನ್ನ ನಾವು ತೆಗೆದುಕೊಳ್ಬಹುದು. ಒಂದು ಮೇಣದ ಬತ್ತಿ ಅಥವಾ ಒಂದು ದೀಪವನ್ನು ನಾವು ಗಾಳಿಯೇ ಇಲ್ಲದೆ ಇರುವಂತಹ ಒಂದು ರೂಮ್ನಲ್ಲಿ ಇಟ್ಟರೆ ಅದರ ಜ್ವಾಲೆ ಪ್ರಖರವಾಗಿ ಉರಿತನ ಇರುತ್ತೆ. ಅದೇ ತುಂಬಾ ಗಾಳಿ ಇರುವಂತಹ ಒಂದು ಪ್ರದೇಶದಲ್ಲಿ ನಾವು ಈ ಮೇಣದ ಬತ್ತಿ ಅಥವಾ ಒಂದು ದೀಪನ ಇಟ್ಟರೆ ಆ ಜ್ವಾಲೆ ಉರಿತಾ ಇರೋ ಹಾಗೆ ನಾವು ನೋಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನಮ್ಗೆಲ್ಲರಿಗೂ ಗೊತ್ತು. ಇದೇ ರೀತಿ ನಾನು ಈಗಾಗಲೇ ಹೇಳದಂತೆ ಕ್ಯೂಬಿಟ್ ನಾವು ಏನ್ ಬಳಸ್ತೀವಿ ಕ್ವಾಂಟಮ್ ಕಂಪ್ಯೂಟರ್ಗಳಲ್ಲಿ, ಈ ಕ್ಯೂಬಿಟ್ಗಳಲ್ಲಿ ನಾವು ಮಾಹಿತಿಯನ್ನ ಶೇಖರಣೆ ಮಾಡಿದಾಗ ಅದು ಅದೇ ಸ್ಥಿತಿಯಲ್ಲಿ ಕಾಪಾಡಿಕೊಳ್ಳುವುದಕ್ಕೆ ನಮಗೆ ಸವಾಲುಗಳು ಇವೆ. ಈ ವಾತಾವರಣದಲ್ಲಿ ಆಗುವಂತಹ ಏರುಪೇರುಗಳು, ತುಂಬಾ ಸಣ್ಣ ಏರುಪೇರುಗಳು ಅಥವಾ ತಾಪಮಾನದಲ್ಲಿ ಆಗುವಂತಹ ಸಣ್ಣ ಏರುಪೇರುಗಳು ಕೂಡ ಈ ಸ್ಥಿತಿಯನ್ನ ಬದಲಾಯಿಸಬಹುದಾಗಿದೆ. ಸೊ ಹಾಗಾಗಿ ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ನಿರ್ಮಾಣ ಮಾಡುವುದಕ್ಕೆ ಅತ್ಯಂತ ಕಡಿಮೆ ತಾಪಮಾನದ ಉಪಕರಣಗಳನ್ನು ನಾವು ಬಳಸಬೇಕು. ಜಗತ್ತಿನಲ್ಲೇ ಅತ್ಯಂತ ಕಡಿಮೆ ತಾಪಮಾನ ಎಷ್ಟು ನಾವು ನಿರ್ಮಾಣ ಮಾಡುವುದಕ್ಕೆ ಸಾಧ್ಯ ಇದೆಯೋ ಅಂತ ಕಡಿಮೆ ತಾಪಮಾನದಲ್ಲಿ ಈ ರೀತಿಯಾದಂತಹ ಕ್ವಾಂಟಮ್ ಕಂಪ್ಯೂಟರ್ಗಳು ತಮ್ಮ ಕಾರ್ಯನಿರ್ವಹಣೆಯನ್ನು ನಡೆಸ್ತಾ ಇದೆ. ಸೊ ಹಾಗಾಗಿ ಈ ಕ್ವಾಂಟಮ್ ಸ್ಥಿತಿಗಳು ಬಹಳ ಫ್ರೆಜೈಲ್ ಅಂತ ಹೇಳ್ತೀವಿ, ಅಂದ್ರೆ ಅವುಗಳನ್ನ ಅದೇ ಸ್ಥಿತಿಯಲ್ಲಿ ಕಾಪಾಡಿಕೊಳ್ಳುವುದು ತುಂಬಾ ದೊಡ್ಡ ಸಂಕೀರ್ಣವಾದಂತಹ ವಿಷಯ. ಇದಕ್ಕೆ ನಾವು ಯಾವ ರೀತಿಯಾದಂತಹ ಸಂಶೋಧನೆ ನಡೆಸಬಹುದು, ಯಾವ ರೀತಿಯಾದಂತಹ ಉಪಕರಣಗಳನ್ನು ನಾವು ಬಳಸಿ ಈ ಸ್ಥಿತಿಯನ್ನ ಅದೇ ಈ ರೀತಿಯಾದಂತಹ ಬದಲಾವಣೆಗಳು ಇದ್ರೂ ಕೂಡ ಅವುಗಳು ತಮ್ಮ ಸ್ಥಿತಿಯನ್ನ ಹೇಗೆ ಕಾಪಾಡಿಕೊಳ್ಳಬಹುದು ಅಂತ ನಾವು ತಂತ್ರಜ್ಞಾನವನ್ನ ಅಭಿವೃದ್ಧಿಪಡಿಸಬೇಕಾಗಿದೆ. ಸೊ ಈ ನಿಟ್ಟಿನಲ್ಲಿ ಅನೇಕ ಸವಾಲುಗಳು ಇವೆ. ಈಗಾಗಲೇ ನಾನು ಹೇಳ್ದಂಗೆ ಈ ಸ್ಥಿತಿಗಳು ಒಂದು ಚೂರು ಏರ್ಪೇರ್ ಆದ್ರೂ ನಾವು ಇದನ್ನ ಎರರ್ ಅಂತ ಹೇಳ್ತೀವಿ. ಈ ಎರರ್ಸ್ ಅನ್ನ ನಾವು ಹೇಗೆ ಕರೆಕ್ಟ್ ಮಾಡಬಹುದು, ಎರರ್ ಕರೆಕ್ಷನ್ ಅಂತ ಹೇಳ್ತೀವಿ. ಸೊ ಈ ಎರರ್ ಕರೆಕ್ಷನ್ ಕೂಡ ಈ ಕ್ವಾಂಟಮ್ ಕಂಪ್ಯೂಟಿಂಗ್ ತಂತ್ರಜ್ಞಾನದಲ್ಲಿ ಅತ್ಯಂತ ದೊಡ್ಡ ಸವಾಲಾಗಿ ಪರಿಣಮಿಸ್ತಾ ಇದೆ. ಸೊ ಈ ಎಲ್ಲ ಸವಾಲುಗಳಿಂದ ಹೇಗೆ ನಾವು ಶಕ್ತಿಶಾಲಿಯಾದಂತಹ ಮತ್ತು ಹೆಚ್ಚು ಕೆಪಾಸಿಟಿ ಇರುವಂತಹ ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ನಿರ್ಮಾಣ ಮಾಡಬಹುದು ಅನ್ನೋದಕ್ಕೆ ಇವೆಲ್ಲವೂ ಕೂಡ ಇವತ್ತು ನಾವು ಎದುರಿಸ್ತಾ ಇರುವಂತಹ ಅನೇಕ ಚಾಲೆಂಜ್ಗಳಾಗಿದೆ.
1: ಈ ಎಲ್ಲಾ ಸಮಸ್ಯೆಗಳು ನಿವಾರಣೆ ಆಗಬೇಕು, ಶಕ್ತಿಶಾಲಿಯಾಗಿರುವಂತಹ ಕ್ವಾಂಟಮ್ ಕಂಪ್ಯೂಟರ್ಗಳು ನಿರ್ಮಾಣ ಆಗೋದಿಕ್ಕೆ ಎಲ್ಲಾ ಸ್ತರಗಳಲ್ಲೂ ಕೆಲಸ ಮಾಡೋದಿಕ್ಕೆ ಅಂತ ಹೇಳ್ತಾ ಇದ್ದೀರಾ.
0: ಖಂಡಿತ, ಇದರಲ್ಲಿ ಒಂದು ಆಶಾದಾಯಕ ವಿಷಯ ಏನು ಅಂತ ಹೇಳಿದ್ರೆ ಜಗತ್ತಿನಾದ್ಯಂತ ಈ ಎಲ್ಲ ನಿಟ್ಟಿನಲ್ಲೂ ಅತ್ಯಂತ ವೇಗವಾಗಿ ಸಂಶೋಧನೆ ನಡೀತಾ ಇದೆ ಮತ್ತು ಭಾರತ ಕೂಡ ಈ ಕ್ಷೇತ್ರದಲ್ಲಿ ಅನೇಕ ಮಹತ್ವದ ಹೆಜ್ಜೆಗಳನ್ನ ಇಡ್ತಾ ಇದೆ.
1: ಆಗ್ಲೇ ಹೇಳಿದ ಹಾಗೆ ಎಲ್ಲಾ ದೇಶಗಳು ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಹೂಡಿಕೆ ಮಾಡ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಕ್ವಾಂಟಮ್ ತಂತ್ರಜ್ಞಾನವು ಯಾವ ಹಂತದಲ್ಲಿ ಇದೆ, ಈಗ ಹೇಗೆ ಮುಂದುವರಿತಾ ಇದೆ?
0: ಇಂದು ಕ್ವಾಂಟಮ್ ತಂತ್ರಜ್ಞಾನವನ್ನ ಅನೇಕ ರಾಷ್ಟ್ರಗಳು ಭವಿಷ್ಯದ ಸ್ಟ್ರಾಟಜಿಕ್ ಟೆಕ್ನಾಲಜಿ ಅಂತ ಘೋಷಣೆ ಮಾಡಿದೆ. ನಾನು ಈಗಾಗಲೇ ಹೇಳಿದ ಸೇರಿದಂತೆ ಆಂತರಿಕ ಭದ್ರತೆ ಮತ್ತು ರಕ್ಷಣಾ ಕ್ಷೇತ್ರಗಳಿಗೂ ಕೂಡ ಈ ತಂತ್ರಜ್ಞಾನವನ್ನು ನಾವು ಬಳಸಬಹುದಾಗಿರೋದ್ರಿಂದ ಎಲ್ಲ ದೇಶಗಳು ಕೂಡ ಈ ತಂತ್ರಜ್ಞಾನವನ್ನು ತಮ್ಮ ಸ್ಟ್ರಾಟಜಿಕ್ ಟೆಕ್ನಾಲಜಿ ಅಂತ ಘೋಷಣೆ ಮಾಡಿ ಅದರಲ್ಲಿ ಹೂಡಿಕೆ ಮಾಡ್ತಾ ಇದೆ. ಜಗತ್ತಿನ ಪ್ರಮುಖ ರಾಷ್ಟ್ರಗಳಾದಂತಹ ಅಮೆರಿಕ, ಚೀನಾ ಮತ್ತು ಯುರೋಪಿಯನ್ ಒಕ್ಕೂಟದ ರಾಷ್ಟ್ರಗಳು, ಕೆನಡಾ, ಜಪಾನ್, ದಕ್ಷಿಣ ಕೊರಿಯಾ, ಆಸ್ಟ್ರೇಲಿಯಾ, ಹೀಗೆ ಎಲ್ಲ ದೇಶಗಳು ಕೂಡ ಕ್ವಾಂಟಮ್ ಕಂಪ್ಯೂಟಿಂಗ್, ಕ್ವಾಂಟಮ್ ಕಮ್ಯುನಿಕೇಷನ್ ಮತ್ತು ಕ್ವಾಂಟಮ್ ಸೆನ್ಸಿಂಗ್ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿವೆ. ಇದರ ಜೊತೆಗೆ ಜಗತ್ತಿನ ದೊಡ್ಡ ತಂತ್ರಜ್ಞಾನ ಕಂಪನಿಗಳು, ಗ್ಲೋಬಲ್ ಜೈಂಟ್ಸ್ ಅಂತ ನಾವು ಏನ್ ಹೇಳ್ತೀವಿ, IBM, ಗೂಗಲ್, ಮೈಕ್ರೋಸಾಫ್ಟ್, ಅಮೆಜಾನ್, ಈ ಎಲ್ಲ ಕಂಪನಿಗಳು ಕೂಡ ಸಾಕಷ್ಟು ಕೆಲಸಗಳನ್ನ ಈ ನಿಟ್ಟಿನಲ್ಲಿ ಮಾಡ್ತವೆ. ಮತ್ತೆ ಅದರ ಜೊತೆಗೆ ಸ್ಟಾರ್ಟ್ಅಪ್ಗಳು ಕೂಡ ತಮ್ಮದೇ ಆದಂತಹ ಕ್ವಾಂಟಮ್ ಪ್ರೊಸೆಸರ್ಗಳನ್ನ ಅಭಿವೃದ್ಧಿಪಡಿಸುವುದರಲ್ಲಿ ಮತ್ತು ಕ್ಲೌಡ್ ಆಧಾರಿತ ಕ್ವಾಂಟಮ್ ಸೇವೆಗಳನ್ನ ಜನಗಳಿಗೆ ದೊರಕಿಸಿಕೊಡುವುದರಲ್ಲಿ ಮತ್ತು ಹೊಸ ರೀತಿಯಾದಂತಹ ಕ್ವಾಂಟಮ್ ಅಲ್ಗಾರಿದಮ್ಗಳ ಅನ್ವೇಷಣೆ ಮಾಡುವುದರಲ್ಲಿ ಈ ಎಲ್ಲ ನಿಟ್ಟಿನಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದವು.
1: ಜಗತ್ತಿನ ಯಾವ ಯಾವ ಪ್ರಮುಖ ದೇಶಗಳು ಯಾವ ಹಂತದಲ್ಲಿ ಕೆಲಸ ಮಾಡ್ತಾ ಇದಾವೆ ಅಂತ ತಿಳಿಸಿದ್ರೆ, ಈಗ ನಮ್ಮೆಲ್ಲರಿಗೂ ಒಂದು ಕುತೂಹಲ ಏನಪ್ಪಾ ಅಂದ್ರೆ ನಮ್ಮ ಭಾರತ ದೇಶ ಈ ಕ್ಷೇತ್ರದಲ್ಲಿ ಯಾವ ಮಟ್ಟದಲ್ಲಿ ಇದೆ.
0: ಭಾರತ ಕೂಡ ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಅತ್ಯಂತ ವೇಗವಾಗಿ ಮುಂದುವರಿತಾ ಇದೆ. ಈ ನಿಟ್ಟಿನಲ್ಲಿ ಭಾರತ ಸರ್ಕಾರ ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ ಅಂತ ಒಂದು ಯೋಜನೆಯನ್ನು ಘೋಷಿಸಿದೆ. ಇದರ ಪ್ರಮುಖ ಉದ್ದೇಶ ಏನು ಅಂತ ಹೇಳಿದ್ರೆ, ಭಾರತವನ್ನು ಜಾಗತಿಕ ಮಟ್ಟದಲ್ಲಿ ಪ್ರಮುಖ ಕ್ವಾಂಟಮ್ ತಂತ್ರಜ್ಞಾನ ರಾಷ್ಟ್ರವನ್ನಾಗಿ ರೂಪಿಸುವುದು. ಈ ಯೋಜನೆಯ ಅಡಿಯಲ್ಲಿ ದೇಶದಾದ್ಯಂತ ಅನೇಕ ಸಂಶೋಧನಾ ಸಂಸ್ಥೆಗಳು ಮತ್ತು ವಿಶ್ವವಿದ್ಯಾಲಯಗಳು ಮತ್ತು ಸ್ಟಾರ್ಟ್ಅಪ್ಗಳು, ಅನೇಕ ಕೈಗಾರಿಕೆಗಳು ಇವೆಲ್ಲವೂ ಸೇರಿ ಈ ಯೋಜನೆಯಡಿಯಲ್ಲಿ ಕೆಲಸ ಮಾಡ್ತಾ ಇದೆ. ಸಿಡ್ಯಾಕ್ ಸಂಸ್ಥೆ ಕೂಡ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಈ ಸಚಿವಾಲಯದ ಬೆಂಬಲದೊಂದಿಗೆ ನಮ್ಮ ಸ್ವದೇಶಿ ಕ್ವಾಂಟಮ್ ತಂತ್ರಜ್ಞಾನದ ಅಭಿವೃದ್ಧಿ ಮತ್ತು ಮೂಲಸೌಕರ್ಯ ನಿರ್ಮಾಣ ಮತ್ತು ಕೌಶಲ್ಯಾಭಿವೃದ್ಧಿ ಈ ಕ್ಷೇತ್ರಗಳಲ್ಲಿ ಪ್ರಮುಖವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಒಟ್ಟಾರೆ ಇದೆಲ್ಲದರ ಹಿಂದಿನ ಉದ್ದೇಶ ಏನು ಅಂತ ಹೇಳಿದ್ರೆ, ಭಾರತ ತನ್ನದೇ ಆದಂತಹ ಸ್ವದೇಶಿ ತಂತ್ರಜ್ಞಾನಗಳನ್ನು ಹೇಗೆ ಅಭಿವೃದ್ಧಿಪಡಿಸಬಹುದು ಅನ್ನೋದ್ರ ಕಡೆ ಗಮನ ಹರಿಸ್ತಾ ಇದ್ದೇವೆ.
1: ಭಾರತ ತನ್ನದೇ ಸ್ವದೇಶಿ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುತ್ತಾ ಗಮನ ಹರಿಸ್ತಾ ಇದೆ ಅನ್ನೋದು ಭಾರತೀಯರಿಗೆ ಹೆಮ್ಮೆಯ ವಿಷಯ. ಹಾಗೆ ನಮ್ಮ ವಿದ್ಯಾರ್ಥಿಗಳಿಗೆ ಖಂಡಿತ ಇದು ಪ್ರೇರಣೆ ನೀಡುತ್ತೆ ಅಂದ್ಕೊಳ್ತೀನಿ. ಈ ಕ್ವಾಂಟಮ್ ಕಂಪ್ಯೂಟರ್ನ ನೋಡಬಹುದಾ? ಕಂಪ್ಯೂಟರ್ಗಳನ್ನ ನೋಡಿದ್ದೀವಿ, ಲ್ಯಾಪ್ಟಾಪ್ ಬಳಸ್ತಾ ಇದ್ದೀವಿ, ಈ ಕ್ವಾಂಟಮ್ ಕಂಪ್ಯೂಟರ್ ಹೇಗಿರುತ್ತೆ?
0: ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ಕಡಿಮೆ ತಾಪಮಾನದಲ್ಲಿ ತಮ್ಮ ಕಾರ್ಯಗಳನ್ನು ನಿರ್ವಹಿಸಬೇಕಾಗುತ್ತೆ. ಸೊ ಹಾಗಾಗಿ ನೀವು ಇವತ್ತು ಗೂಗಲ್ನಲ್ಲಿ ಅಥವಾ ಇಂಟರ್ನೆಟ್ನಲ್ಲಿ ನೀವು ಕ್ವಾಂಟಮ್ ಕಂಪ್ಯೂಟರ್ ಅಂತ ಸರ್ಚ್ ಮಾಡಿದ್ರೆ ಒಂದು ದೊಡ್ಡ ಜುಮ್ಕಿ ಅಥವಾ ನಾವು ಶ್ಯಾಂಡಲಿಯರ್ ಅಂತ ಹೇಳ್ತೀವಿ, ಈ ರೀತಿಯಾದಂತಹ ಒಂದು ಚಿತ್ರ ಅದು ತೋರಿಸುತ್ತೆ. ಇದನ್ನ ನಾವು ಸೂಪರ್ ಕಂಡಕ್ಟಿಂಗ್ ಕ್ವಾಂಟಮ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಅತ್ಯಂತ ಕಡಿಮೆ ತಾಪಮಾನದಲ್ಲಿ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ತಮ್ಮ ಕಾರ್ಯವನ್ನು ನಿರ್ವಹಿಸಬೇಕಾಗಿರೋದ್ರಿಂದ ಇದನ್ನ ನಾವು ಫ್ರಿಡ್ಜ್ ಅಂತ ಹೇಳ್ತೀವಿ, ಅಂದ್ರೆ ಡೈಲ್ಯೂಷನ್ ರೆಫ್ರಿಜರೇಟರ್ ಅಂತ ಹೇಳ್ತೀವಿ. ಈ ಕಡಿಮೆ ತಾಪಮಾನವನ್ನ ಅಚೀವ್ ಮಾಡುವುದಕ್ಕೆ ಈ ಫ್ರಿಡ್ಜ್ಗಳು ಅತ್ಯಂತ ಸಹಕಾರಿಯಾಗಿರುತ್ತವೆ. ಸಾಮಾನ್ಯ ಕಂಪ್ಯೂಟರ್ಗಳು ಕೂಡ ನಾವು ಈಗ ಒಂದು 40 ಅಥವಾ 50 ವರ್ಷಗಳ ಹಿಂದೆ ನಾವು ಗಮನಿಸಿದ್ರೆ ಇದೇ ಕಂಪ್ಯೂಟರ್ಗಳು, ಅಂದ್ರೆ ಎಲೆಕ್ಟ್ರಾನಿಕ್ ಬೇಸ್ಡ್ ಕಂಪ್ಯೂಟರ್ಸ್ ನಾವು ಏನು ಬಳಕೆ ಮಾಡ್ತಾ ಇದ್ದೀವಿ, ಈ ಕಂಪ್ಯೂಟರ್ಗಳು ಕೂಡ ಒಂದು ದೊಡ್ಡ ರೂಮಿನಷ್ಟು ಗಾತ್ರದ್ದಾಗಿರ್ತಾ ಇದ್ವು. ಕಾಲಕ್ರಮೇಣ ಇದರ ಸೈಜ್ ಚಿಕ್ಕದಾಗಿವೆ. ಅದೇ ರೀತಿ ನಾವು ಇವತ್ತು ಕ್ವಾಂಟಮ್ ಕಂಪ್ಯೂಟರ್ ಅನ್ನು ನೋಡಬೇಕಾದ್ರೆ ಒಂದು ದೊಡ್ಡ ರೂಮಿನಷ್ಟು ಗಾತ್ರದ ಉಪಕರಣಗಳು ಮತ್ತು ಅದರ ಬೇಕಾಗಿರುವಂತಹ ಅನೇಕ ಸಲಕರಣೆಗಳು ಎಲ್ಲ ಸೇರಿ ಬಹಳ ದೊಡ್ಡದಾಗಿ ಇವತ್ತು ಇರುತ್ತೆ. ಸಿಡ್ಯಾಕ್ನಲ್ಲಿ ನಾವು ಭಾರತದಲ್ಲೇ ಅತ್ಯಂತ ದೊಡ್ಡದಾದಂತಹ 108 ಕ್ಯೂಬಿಟ್ಸ್ ಬೇಸ್ಡ್ ಸೂಪರ್ ಕಂಡಕ್ಟಿಂಗ್ ಕ್ವಾಂಟಮ್ ಕಂಪ್ಯೂಟರ್ ಅನ್ನು ನಾವು ಇಲ್ಲಿ ಸೆಟಪ್ ಮಾಡ್ತಾ ಇದ್ದೀವಿ. ಇನ್ನೊಂದು 3-4 ತಿಂಗಳಲ್ಲಿ ಈ ಕ್ವಾಂಟಮ್ ಕಂಪ್ಯೂಟರ್ ಇನಾಗ್ರೇಟ್ ಆಗ್ತಾ ಇದೆ. ಸೊ ಅದಾದ ನಂತರ ಎಲ್ಲರೂ ಕೂಡ ಈ ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ಬಂದು ನೋಡಬಹುದಾಗಿದೆ.
1: ಕ್ವಾಂಟಮ್ ಕಂಪ್ಯೂಟರ್ನ ಯಾರ್ಯಾರು ನೋಡಬೇಕು ಅಂತ ಅನ್ಕೊಂಡಿದ್ರೋ ಆ ನಿಮ್ಮ ಕನಸು ನನಸಾಗ್ತಾ ಇದೆ. ಡಾಕ್ಟರ್ ಅಶ್ವಿಜ ಬಿ ಅವರು ಆಹ್ವಾನವನ್ನ ಕೊಡ್ತಾ ಇದ್ದಾರೆ, ಖಂಡಿತವಾಗಿ ಎಲ್ಲರೂ ಬಂದು ನೋಡಬಹುದು ಅಂತ. ಇನ್ನು ಕಳೆದ ಕಾರ್ಯಕ್ರಮದಲ್ಲಿ ಭಾರತ ಕೂಡ ಹಿಂದೆ ಬಿದ್ದಿಲ್ಲ ಈ ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಅಂತ ಹೇಳಿದ್ರೆ, ಸಿಡ್ಯಾಕ್ ಈ ಕ್ವಾಂಟಮ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ನಮ್ಮ ಶ್ರೋತೃಗಳಿಗೆ ಸ್ವಲ್ಪ ಇನ್ನು ವಿವರವಾಗಿ ತಿಳಿಸಬಹುದಾ?
0: ಖಂಡಿತವಾಗಿ. ಸಿಡ್ಯಾಕ್ ದೇಶದಲ್ಲಿ ಕ್ವಾಂಟಮ್ ತಂತ್ರಜ್ಞಾನಗಳು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹಲವು ಪ್ರಮುಖ ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಪ್ರಮುಖವಾಗಿ ಕ್ವಾಂಟಮ್ ಕಂಪ್ಯೂಟಿಂಗ್ ಕ್ಷೇತ್ರದಲ್ಲಿ, ನಾನು ಈಗಾಗಲೇ ಹೇಳಿದಂತೆ ದೇಶದಲ್ಲೇ ಅತ್ಯಂತ ದೊಡ್ಡದಾದಂತಹ 108 ಕ್ಯೂಬಿಟ್ಸ್ ಸೂಪರ್ ಕಂಡಕ್ಟಿಂಗ್ ಕ್ವಾಂಟಮ್ ಕಂಪ್ಯೂಟರ್ ಅನ್ನ ನಾವು ನಮ್ಮ ಸಿಡ್ಯಾಕ್ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ಕ್ವಾಂಟಮ್ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ಅದಕ್ಕೆ ಅಗತ್ಯ ಇರುವಂತಹ ಸಾಫ್ಟ್ವೇರ್ ಮತ್ತು ಅನೇಕ ತಂತ್ರಜ್ಞಾನಗಳನ್ನು ನಾವು ಸ್ವದೇಶಿಯಾಗಿ ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಮತ್ತು ಕ್ವಾಂಟಮ್ ಕಮ್ಯುನಿಕೇಷನ್ ಕ್ಷೇತ್ರದಲ್ಲಿ ಅತ್ಯಂತ ಸುರಕ್ಷಿತವಾಗಿ ನಾವು ಹೇಗೆ ಸಂವಹನಗಳನ್ನು ಮಾಡಬಹುದು ಅನ್ನೋ ವ್ಯವಸ್ಥೆಗಳನ್ನು ಕೂಡ ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಕ್ವಾಂಟಮ್ ಕೀ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ ನಾವು. ಈ ತಂತ್ರಜ್ಞಾನವನ್ನು ಕೂಡ ನಾವು ಬಳಸಿ ಈ ತಂತ್ರಜ್ಞಾನವನ್ನು ನಾವು ಅಭಿವೃದ್ಧಿಪಡಿಸ್ತಾ ಇದ್ದೇವೆ. ಮತ್ತೆ ಈಗಾಗಲೇ ನಾನು ಹೇಳಿದಂತೆ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ದೊಡ್ಡದಾಗಿರುವಂತಹ ಸಿಸ್ಟಮ್ಗಳು, ಸೊ ಅದರ ಬೆಲೆ ಕೂಡ ಅತ್ಯಂತ ದುಬಾರಿಯಾದಂತಹ ಪರಿಸ್ಥಿತಿ ಇವತ್ತು ನಮ್ಮಲ್ಲಿ ಇದೆ. ಸೊ ಹಾಗಾಗಿ

0: ವಿದ್ಯಾರ್ಥಿಗಳು ಅಥವಾ ಯಾರೇ ಕ್ವಾಂಟಮ್ ಕಂಪ್ಯೂಟರ್ಗಳನ್ನು ಬಳಸಬೇಕಾದ್ರೆ ಇದು ಒಂದು ದೊಡ್ಡ ಹಿನ್ನಡೆಯಾಗಿದೆ. ಸೊ ಹಾಗಾಗಿ ಸಿಡ್ಯಾಕ್ ಕ್ವಾಂಟಮ್ ಸಿಮ್ಯುಲೇಟರ್ಗಳು ಅಂತ ಸಾಫ್ಟ್ವೇರ್ಗಳನ್ನು ಅಭಿವೃದ್ಧಿಪಡಿಸಿದೆ. ಈ ಕ್ವಾಂಟಮ್ ಸಿಮ್ಯುಲೇಟರ್ಗಳನ್ನ ಬಳಸಿ ತಮ್ಮದೇ ಲ್ಯಾಪ್ಟಾಪ್ ಅಥವಾ ತಮ್ಮದೇ ಕಂಪ್ಯೂಟರ್ಗಳಲ್ಲಿ ಈ ಕ್ವಾಂಟಮ್ ಕಂಪ್ಯೂಟರ್ಗಳ ಅನುಕರಣೆಯನ್ನು ಮಾಡಬಹುದಾಗಿದೆ. ಸೊ ಇದನ್ನ ಕೂಡ ಸಿಡ್ಯಾಕ್ ಈ ಸಿಮ್ಯುಲೇಟರ್ಗಳ ಮೂಲಕ ತಂತ್ರಜ್ಞಾನವನ್ನು ನಿರ್ಮಾಣ ಮಾಡ್ತಾ ಇದೆ. ಇದರ ಜೊತೆಗೆ ನಾನು ಈಗಾಗಲೇ ಹೇಳದಂತೆ ಮುಂದೊಂದು ದಿನ ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ಶಕ್ತಿಶಾಲಿಯಾದರೆ ನಮ್ಮ ಇವತ್ತಿನ ಸೈಬರ್ ಸೆಕ್ಯೂರಿಟಿ ಮೆಕ್ಯಾನಿಸಮ್ಸ್ ಏನಿದೆ ಅದೆಲ್ಲದಕ್ಕೂ ಒಂದು ದೊಡ್ಡ ಸವಾಲನ್ನು ತಂದೊದಗ್ತಾ ಇದೆ. ಸೊ ಹಾಗಾಗಿ ಭವಿಷ್ಯದ ಕ್ವಾಂಟಮ್ ಕಂಪ್ಯೂಟರ್ಗಳಿಂದಲೂ ಹೇಗೆ ನಾವು ಸುರಕ್ಷಿತವಾಗಿರಬಹುದು ಅನ್ನೋ ನಿಟ್ಟಿನಲ್ಲಿ ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಅನ್ನೋ ಒಂದು ಕ್ಷೇತ್ರದಲ್ಲಿ ಕೂಡ ನಾವು ಅಭಿವೃದ್ಧಿಪಡಿಸ್ತಾ ಇದ್ದೇವೆ. ಸೊ ಈ ಎಲ್ಲಾ ಪ್ರಯತ್ನಗಳು ಕೂಡ ಭಾರತದ ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ನ ಉದ್ದೇಶಗಳಿಗೆ ಹೊಂದಿಕೊಂಡಿವೆ. ಇದರ ಪ್ರಮುಖ ಗುರಿ ನಾನೀಗಾಗಲೇ ಹೇಳಿದಂತೆ ನಮ್ಮ ಸ್ವದೇಶಿ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವುದು ಮತ್ತು ಭಾರತವನ್ನು ಈ ಪ್ರಮುಖವಾದಂತಹ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಜಾಗತಿಕ ಮಟ್ಟದಲ್ಲಿ ಹೇಗೆ ನಾವು ಭಾರತವನ್ನು ನಾಯಕ ರಾಷ್ಟ್ರವನ್ನಾಗಿ ರೂಪಿಸಬಹುದು ಅನ್ನೋದರ ನಿಟ್ಟಿನಲ್ಲಿ ಇದೆ.
1: ಇನ್ನು ನೀವು ಮಾತಾಡ್ತಾ ಹೇಳಿದ್ರಿ ನಮ್ಮ ವಿದ್ಯಾರ್ಥಿಗಳು ಕೂಡ ತಮ್ಮ ಮೊಬೈಲ್ ಅಥವಾ ತಮ್ಮ ಕಂಪ್ಯೂಟರ್ನಲ್ಲಿ ಈ ರೀತಿಯ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಬಹುದು ಅಂತ ಹೇಳಿದ್ರಿ. ಇದೊಂದು ಆಶಾದಾಯಕ ವಿಷಯ ನಮ್ಮ ವಿದ್ಯಾರ್ಥಿಗಳಿಗೆ ಅಂತ ಅನ್ಸತ್ತೆ. ಇನ್ನು ಕಾರ್ಯಕ್ರಮ ಮುಗಿಸುವ ಸಮಯ ಆಯ್ತು. ಮತ್ತಷ್ಟು ಮಗದಷ್ಟು ಮಾಹಿತಿ ಮುಂದಿನ ವಾರದಲ್ಲಿ ಮತ್ತೆ ಇದೇ ಕಾರ್ಯಕ್ರಮದಲ್ಲಿ ಕೇಳುಗರೆ ನಿಮಗಾಗಿ ತರ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ ಮುಂದಿನ ಕಾರ್ಯಕ್ರಮಕ್ಕೆ. ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು.
0: ಧನ್ಯವಾದಗಳು.
2: ಸಂಶೋಧನೆ ಮತ್ತು ಯೋಜನೆಗಳು ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಡಾಕ್ಟರ್ ಅಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್ ಕ್ವಾಂಟಮ್ ಕಂಪ್ಯೂಟಿಂಗ್ ಸಿಡ್ಯಾಕ್ ಬೆಂಗಳೂರು, ಇವರೊಂದಿಗೆ ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ. ಅಲೆಯು ಒಂದು ತರಂಗವಾಗುತ್ತದೆ. ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
4: ಆಕಾಶವಾಣಿ ರಾಯಚೂರು.
5: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಪ್ರಕಾರ ಪಿ ಎಂ ಜಯ ಅಬ್ ಗರೀಬೋ ಕಿ ಜಯ ಬನ್ ಗಯಿ ದೇಶ.

0: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार। अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई। आज ही आयुष्मान ऐप डाउनलोड कर आयुष्मान कार्ड बनाएं। ज्यादा जानकारी के लिए 1-4-5-5-5 पर कॉल करें।
1: ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಕೇಳುಗರೆ, ಇದೇ ಶುಕ್ರವಾರ ಜುಲೈ 17ರಂದು ಸಾಯಂಕಾಲ 6:30 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ರೂಪಾ ಎಲ್ ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237744 2237484 STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 17ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ, ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಭಾರತ ಯುಕೆ ಸಮಗ್ರ ಆರ್ಥಿಕ ಮುಕ್ತ ವ್ಯಾಪಾರ ಒಪ್ಪಂದ ಇಂದಿನಿಂದ ಜಾರಿ, ಆರ್ಥಿಕ ಬಾಂಧವ್ಯದಲ್ಲಿ ಹೊಸ ಮೈಲಿಗಲ್ಲು. ಹೈದರಾಬಾದ್ನಲ್ಲಿ ಇಂದಿನಿಂದ 12ನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಸಭೆ ಆರಂಭ. ನವದೆಹಲಿಯಲ್ಲಿ ಇಂದು ನಿರ್ಣಾಯಕ ಖನಿಜ ಬ್ಲಾಕ್ಗಳ 8ನೇ ಹಂತದ ಹರಾಜು ಪ್ರಕ್ರಿಯೆಗೆ ಚಾಲನೆ. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿ ಮೊದಲ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತಕ್ಕೆ 6 ವಿಕೆಟ್ಗಳ ಗೆಲುವು. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಫ್ರಾನ್ಸ್ ವಿರುದ್ಧ ಜಯಗಳಿಸಿ ಫೈನಲ್ಗೆ ಲಗ್ಗೆಯಿಟ್ಟ ಸ್ಪೇನ್. ವಾರ್ತೆಗಳ ವಿವರ. ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ ನಡುವಿನ ಐತಿಹಾಸಿಕ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತೆ ಒಪ್ಪಂದವಾದ ದ್ವಿಗುಣ ಕೊಡುಗೆ ಒಪ್ಪಂದ ಡಿಸಿಸಿ ಇಂದಿನಿಂದ ಅಧಿಕೃತವಾಗಿ ಅನುಷ್ಠಾನಗೊಂಡಿದೆ. ಈ ಒಪ್ಪಂದ ಯುಕೆ ಮಾರುಕಟ್ಟೆಯಲ್ಲಿ 99% ಭಾರತೀಯ ಉತ್ಪನ್ನಗಳಿಗೆ ಸಂಪೂರ್ಣ ಸುಂಕರಹಿತ ಪ್ರವೇಶ ಕಲ್ಪಿಸಲಿದ್ದು, ಉಭಯ ದೇಶಗಳ ನಡುವಿನ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿವೆ. ನವದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್, ಈ ಒಪ್ಪಂದವು ಎರಡು ಬಲಿಷ್ಠ ಆರ್ಥಿಕತೆಗಳ ನಡುವಿನ ಭವಿಷ್ಯದ ಆರ್ಥಿಕ ಸಹಭಾಗಿತ್ವಕ್ಕೆ ಬಲವಾದ ಅಡಿಪಾಯ ಹಾಕಿದೆ ಎಂದು ಹೇಳಿದರು. ಈ ಒಪ್ಪಂದದ ಅಡಿಯಲ್ಲಿ ಜಾರಿಗೆ ಬಂದಿರುವ ದ್ವಿಗುಣ ಕೊಡುಗೆ ಒಪ್ಪಂದ ಡಿಸಿಸಿ ತಾತ್ಕಾಲಿಕವಾಗಿ ಯುಕೆ ದೇಶಕ್ಕೆ ನಿಯೋಜನೆಗೊಳ್ಳುವ ಅರ್ಹ ಭಾರತೀಯ ವೃತ್ತಿಪರರಿಗೆ ಅಲ್ಲಿನ ಸಾಮಾಜಿಕ ಭದ್ರತಾ ವಂತಿಕೆ ಪಾವತಿಯಿಂದ ವಿನಾಯಿತಿ ನೀಡಲಿದ್ದು, ಭಾರತೀಯ ಉದ್ಯೋಗಿಗಳಿಗೆ ಮತ್ತು ಉದ್ಯೋಗದಾತರಿಗೆ ಹೆಚ್ಚಿನ ಅನುಕೂಲ ಕಲ್ಪಿಸಲಿದೆ. ಈ ಜನಕೇಂದ್ರಿತ ಒಪ್ಪಂದದಡಿ ಭಾರತದ ಪ್ರಮುಖ ರಫ್ತು ವಲಯಗಳಾದ ಸಂಸ್ಕರಿಸಿದ ಆಹಾರ ಉತ್ಪನ್ನ, ಕಡಲ ಉತ್ಪನ್ನ, ಇಂಜಿನಿಯರಿಂಗ್, ಚರ್ಮ ಹಾಗೂ ಜವಳಿ ಉದ್ಯಮಗಳ ಮೇಲಿದ್ದ ಸುಂಕವನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲಾಗಿದೆ. ಇದು ಯುಕೆ ಮಾರುಕಟ್ಟೆಯಲ್ಲಿ ಭಾರತೀಯ ಉತ್ಪನ್ನಗಳ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಿ ದೇಶದ ರೈತರು, ಮೀನುಗಾರರು ಮತ್ತು ಎಂಎಸ್ಎಂಇ ವಲಯಕ್ಕೆ ಹೊಸ ಅವಕಾಶಗಳನ್ನು ಸೃಷ್ಟಿಸಲಿದೆ. ಇದೇ ವೇಳೆ ಭಾರತ ತನ್ನ ದೇಶೀಯ ಮಾರುಕಟ್ಟೆಯ ಹಿತಾಸಕ್ತಿಯನ್ನು ಕಾಯ್ದುಕೊಂಡಿದ್ದು, ಡೈರಿ ಉತ್ಪನ್ನಗಳು, ಧಾನ್ಯಗಳು, ಖಾದ್ಯ ತೈಲಗಳು ಸೇರಿದಂತೆ ಪ್ರಮುಖ ಸೂಕ್ಷ್ಮ ವಲಯಗಳಿಗೆ ಒಪ್ಪಂದದ ಅಡಿಯಲ್ಲಿ ಸಂಪೂರ್ಣ ರಕ್ಷಣೆ ಒದಗಿಸಿದೆ. ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ 12ನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ 2 ದಿನಗಳ ಸಭೆ ಇಂದಿನಿಂದ ಹೈದರಾಬಾದ್ನಲ್ಲಿ ಆರಂಭವಾಗಲಿದೆ. ಸ್ಥಿತಿಸ್ಥಾಪಕತ್ವ, ಆವಿಷ್ಕಾರ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಧ್ಯೇಯ ವಾಕ್ಯದಡಿ ಈ ಸಭೆ ಆಯೋಜಿಸಲಾಗಿದ್ದು, ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಮ್ಮೇಳನದಲ್ಲಿ ಕಾರ್ಮಿಕ ವಲಯಕ್ಕೆ ಸಂಬಂಧಿಸಿದ ಪ್ರಮುಖ 4

0: ಆದ್ಯತಾ ಕ್ಷೇತ್ರಗಳ ಕುರಿತು ಸಚಿವರು ವಿಸ್ತೃತವಾಗಿ ಚರ್ಚಿಸಲಿದ್ದಾರೆ. ವಿಶೇಷವಾಗಿ ಸಾಮಾಜಿಕ ಭದ್ರತೆಯನ್ನು ಉತ್ತೇಜಿಸುವುದು, ಕಾರ್ಮಿಕ ಮಾರುಕಟ್ಟೆಗಳ ಸುಧಾರಣೆ ಹಾಗೂ ಕಾರ್ಯಪಡೆಗಳಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆ ಮತ್ತು ಒಳಗೊಳ್ಳುವಿಕೆಯನ್ನು ಹೆಚ್ಚಿಸುವ ಕುರಿತು ಸಮಾಲೋಚನೆ ನಡೆಯಲಿದೆ. ಇದರ ಜೊತೆಗೆ ಉದ್ಯೋಗ ಕಾರ್ಯನಿರತ ಗುಂಪು ಸಿದ್ದಪಡಿಸಿರುವ ಕರಡು ಘೋಷಣೆಯನ್ನು ಸಭೆಯಲ್ಲಿ ಪರಿಶೀಲಿಸಿ ಅಂಗೀಕರಿಸುವ ಸಾಧ್ಯತೆ ಇದೆ. ಬ್ರಿಕ್ಸ್ ರಾಷ್ಟಗಳ ನಡುವೆ ಕಾರ್ಮಿಕ ಮಾರುಕಟ್ಟೆ ನೀತಿಗಳು ಕಾರ್ಮಿಕರ ಕಲ್ಯಾಣ, ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯೋಗಾವಕಾಶಗಳ ಸೃಷ್ಟಿಯಲ್ಲಿ ಪರಸ್ಪರ ಸಹಕಾರವನ್ನು ಬಲಪಡಿಸಲು ಈ ಸಮ್ಮೇಳನವು ಉತ್ತಮ ವೇದಿಕೆಯಾಗಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಭಾರತದ ಉನ್ನತ ಮಟ್ಟದ ಉದ್ಯಮಿಗಳ ನಿಯೋಗದೊಂದಿಗೆ ನಿನ್ನೆ ಬೆಲ್ಜಿಯಂ ರಾಜಧಾನಿ ಬ್ರಸೆಲ್ಸ್ಗೆ ಆಗಮಿಸಿದ್ದು, ಐರೋಪ್ಯ ರಾಷ್ಟಗಳೊಂದಿಗೆ ವ್ಯಾಪಾರ, ಹೂಡಿಕೆ ಮತ್ತು ತಂತ್ರಜ್ಞಾನ ವಲಯದ ಬಾಂಧವ್ಯ ವೃದ್ಧಿಗೆ ಮುಂದಾಗಿದ್ದಾರೆ. ಭೇಟಿಯ ಭಾಗವಾಗಿ ಬೆಲ್ಜಿಯಂ ಉಪಪ್ರಧಾನಿ ಡೇವಿಡ್ ಕ್ಲಾರಿನ್ವಲ್ ಅವರನ್ನು ಭೇಟಿಯಾದ ಸಚಿವರು ಭಾರತ ಐರೋಪ್ಯ ಒಕ್ಕೂಟದ ಮುಕ್ತ ವ್ಯಾಪಾರ ಒಪ್ಪಂದದ ಪ್ರಗತಿ ಹಾಗೂ ದ್ವಿಪಕ್ಷೀಯ ಆರ್ಥಿಕ ಸಂಬಂಧಗಳನ್ನು ಬಲಪಡಿಸುವ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು. ಬಳಿಕ ಐರೋಪ್ಯ ಒಕ್ಕೂಟದ ಹವಾಮಾನ ಆಯುಕ್ತರು ಮತ್ತು ಕೃಷಿ ಆಯುಕ್ತರನ್ನು ಪ್ರತ್ಯೇಕವಾಗಿ ಭೇಟಿಯಾದ ಸಚಿವರು ನವೀಕರಿಸಬಹುದಾದ ಇಂಧನ, ಹಸಿರು ಹೈಡ್ರೋಜನ್, ಸುಸ್ಥಿರ ಕೃಷಿ ಬೆಳವಣಿಗೆ ಮತ್ತು ಜಾಗತಿಕ ಆಹಾರ ಭದ್ರತೆಯ ಕುರಿತು ಸಹಭಾಗಿತ್ವವನ್ನು ವಿಸ್ತರಿಸುವ ಬಗ್ಗೆ ಮಹತ್ವದ ಮಾತುಕತೆ ನಡೆಸಿದರು. ಶೂನ್ಯ ಇಂಗಾಲ ಹೊರಸೂಸುವಿಕೆ ಗುರಿ ಸಾಧನೆಗೆ ಜಾಗತಿಕ ಕ್ರಮಗಳನ್ನು ಬಲಪಡಿಸಲು ಉಭಯ ನಾಯಕರು ಸಮ್ಮತಿಸಿದರು. ಕೇಂದ್ರ ಸರ್ಕಾರ 19 ಉಪವಲಯಗಳಿಗೆ ದೇಶದ ಮೊದಲ ಪ್ರಾಯೋಗಿಕ ಸೇವಾ ಉತ್ಪಾದನಾ ಸೂಚ್ಯಂಕ ISP ಬಿಡುಗಡೆ ಮಾಡಿದೆ. ಇದರ ಮೂಲಕ ಮೊದಲ ಬಾರಿಗೆ ಸೇವಾ ವಲಯದಲ್ಲಿ ಅಲ್ಪಾವಧಿಯ ಚಟುವಟಿಕೆಯ ಮಾಸಿಕ ಅಳತೆಯನ್ನು ಒದಗಿಸಲಾಗುತ್ತಿದೆ. 2024-25 ಮೂಲ ವರ್ಷವಾಗಿ ಹೊಂದಿರುವ ಉದ್ಘಾಟನಾ ಸೂಚ್ಯಂಕ ಏಪ್ರಿಲ್ 2026 ಸಹ ಒಳಗೊಂಡಿದ್ದು, ಭಾರತದ ಸೇವಾ ವಲಯದ ಸುಮಾರು 60% ಹೊಂದಿದೆ. ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯವು ಭಾರತದ ಸೇವಾ ವಲಯದ ಮಾಪನವನ್ನು ಸುಧಾರಿಸುವಲ್ಲಿ ಮತ್ತು ದೇಶದ ಅಂಕಿಅಂಶಗಳ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಉಪವಲಯಗಳ ISP ಒಂದು ಪ್ರಮುಖ ಮೈಲಿಗಲ್ಲು ಎಂದು ವಿವರಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಇಂದು 9 ರಾಜ್ಯಗಳಲ್ಲಿ ವ್ಯಾಪಿಸಿರುವ 20 ನಿರ್ಣಾಯಕ ಮತ್ತು ಕಾರ್ಯತಂತ್ರದ ಖನಿಜ ಬ್ಲಾಕ್ಗಳ 8ನೇ ಹಂತದ ಹರಾಜು ಪ್ರಕ್ರಿಯೆಗೆ ಅಧಿಕೃತವಾಗಿ ಚಾಲನೆ ನೀಡಲಿದ್ದಾರೆ. ಸ್ವಚ್ಛ ಇಂಧನ ರಕ್ಷಣೆ ಮತ್ತು ಸುಧಾರಿತ ಉತ್ಪಾದನಾ ವಲಯಗಳಿಗೆ ಅಗತ್ಯವಾಗಿರುವ ಮಾಲಿಬ್ಡಿನಮ್, ಗ್ರಾಫೈಟ್, ಲಿಥಿಯಂ ಮತ್ತು ಟೈಟಾನಿಯಂ ಸೇರಿದಂತೆ ಪ್ರಮುಖ ಖನಿಜಗಳು ಈ ಬ್ಲಾಕ್ಗಳಲ್ಲಿ ಒಳಗೊಂಡಿವೆ ಎಂದು ಗಣಿ ಸಚಿವಾಲಯ ತಿಳಿಸಿದೆ. ಈವರೆಗೆ ನಡೆದಿರುವ 7 ಹಂತಗಳಲ್ಲಿ ಸಚಿವಾಲಯ 88 ಬ್ಲಾಕ್ಗಳ ಪೈಕಿ 56 ಬ್ಲಾಕ್ಗಳನ್ನು ಯಶಸ್ವಿಯಾಗಿ ಹರಾಜು ಮಾಡಿದ್ದು, %63 ಹೆಚ್ಚು ಯಶಸ್ಸಿನ ಪ್ರಮಾಣ ದಾಖಲಿಸಿದೆ. ಹರಾಜು ಸ್ವತ್ತುಗಳಲ್ಲಿ ಉದ್ಯಮ ವಲಯದಿಂದ ವ್ಯಕ್ತವಾಗುತ್ತಿರುವ ಭಾರೀ ಬೆಂಬಲ, ಸರ್ಕಾರದ ಪಾರದರ್ಶಕ ಮತ್ತು ಮಾರುಕಟ್ಟೆ ಆಧಾರಿತ ಹರಾಜು ವ್ಯವಸ್ಥೆಯ ಮೇಲಿರುವ ಹೂಡಿಕೆದಾರರ ವಿಶ್ವಾಸವನ್ನು ಪ್ರತಿಬಿಂಬಿಸುತ್ತದೆ. ಇದರೊಂದಿಗೆ ಭಾರತೀಯ ಖನಿಜ ವಲಯವು 2025-26 ಹಣಕಾಸು ವರ್ಷದಲ್ಲಿ ಐತಿಹಾಸಿಕ ಮೈಲಿಗಲ್ಲನ್ನು ಸಾಧಿಸಿದ್ದು, ಹರಾಜು ಪದ್ಧತಿ ಜಾರಿಗೆ ಬಂದ ನಂತರ ಅತ್ಯಧಿಕ ಒಟ್ಟು 212 ಖನಿಜ ಬ್ಲಾಕ್ಗಳನ್ನು ಯಶಸ್ವಿಯಾಗಿ ಹರಾಜು ಮಾಡಿದೆ. ಬರ್ಮಿಂಗ್ಹ್ಯಾಂನ ಎಡ್ಜ್ ಬಾಸ್ಟನ್ನಲ್ಲಿ ಕಳೆದ ರಾತ್ರಿ ನಡೆದ 3 ಪಂದ್ಯಗಳ ಪುರುಷರ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡದ ವಿರುದ್ದ ಭಾರತ ತಂಡ 6 ವಿಕೆಟ್ಗಳ ಜಯ ಸಾಧಿಸಿತು. ಇದರೊಂದಿಗೆ ಭಾರತ ತಂಡ ಸರಣಿಯಲ್ಲಿ 1-0 ಅಂತರದಲ್ಲಿ ಮುನ್ನಡೆ ಸಾಧಿಸಿದೆ. ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಇಂಗ್ಲೆಂಡ್ 48 ಓವರ್ಗಳಲ್ಲಿ 258 ರನ್ಗಳಿಗೆ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡಿತು. ಭಾರತದ ಪರ ಅಕ್ಷರ್ ಪಟೇಲ್ 4 ವಿಕೆಟ್ಗಳನ್ನು ಪಡೆದರು. ಗುರಿ ಬೆನ್ನತ್ತಿದ ಭಾರತ ತಂಡ ನಾಯಕ ಶುಭ್ಮನ್ ಗಿಲ್ ಅವರ 80 ರನ್ಗಳ ಅದ್ಭುತ ಇನ್ನಿಂಗ್ಸ್ನ ಸಹಾಯದಿಂದ ಸುಲಭವಾಗಿ ಜಯ ಸಾಧಿಸಿತು. ಇದಲ್ಲದೆ ವಾಷಿಂಗ್ಟನ್ ಸುಂದರ್ ಮತ್ತು ಅಕ್ಷರ್ ಪಟೇಲ್ ಇಬ್ಬರು ಅರ್ಧಶತಕ ಗಳಿಸಿದರು. ಆಲ್ರೌಂಡ್ ಪ್ರದರ್ಶನ ನೀಡಿ ತಂಡದ ಗೆಲುವಿನಲ್ಲಿ

0: ಪ್ರಮುಖ ಪಾತ್ರ ವಹಿಸಿದ ಅಕ್ಷರ್ ಪಟೇಲ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಎರಡೂ ತಂಡಗಳು ನಾಳೆ ಕಾರ್ಡಿಫ್ನ ಸೋಫಿಯಾ ಗಾರ್ಡನ್ಸ್ನಲ್ಲಿ ನಡೆಯಲಿರುವ ಎರಡನೇ ಏಕದಿನ ಪಂದ್ಯದಲ್ಲಿ ಪರಸ್ಪರ ಮುಖಾಮುಖಿಯಾಗಲಿವೆ. ಮೂರನೇ ಏಕದಿನ ಪಂದ್ಯ ಭಾನುವಾರ ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿದೆ. ಅಮೆರಿಕದ ಟೆಕ್ಸಾಸ್ನ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಫ್ರಾನ್ಸ್ ವಿರುದ್ದ 2-0 ಗೋಲುಗಳ ಅಂತರದ ಭರ್ಜರಿ ಜಯ ಸಾಧಿಸುವ ಮೂಲಕ ಫಿಫಾ ವಿಶ್ವಕಪ್ 2026 ಫೈನಲ್ಗೆ ಲಗ್ಗೆಯಿಟ್ಟಿದೆ. ಮೈಕೆಲ್ ಒಯರ್ಜಾಬಲ್ 22ನೇ ನಿಮಿಷದಲ್ಲಿ ಗೋಲು ಗಳಿಸುವ ಮೂಲಕ ಖಾತೆ ತೆರೆದರು. ಪೆಡ್ರೋ ಪೋರು 2ನೇ ಗೋಲು ಗಳಿಸುವ ಮೂಲಕ ಗೆಲುವು ಖಚಿತಪಡಿಸಿಕೊಂಡರು. ಅಟ್ಲಾಂಟಾದಲ್ಲಿ ಇಂದು ಮಧ್ಯರಾತ್ರಿ ನಡೆಯಲಿರುವ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ಮುಕ್ತ ವ್ಯಾಪಾರ ಒಪ್ಪಂದ ಎಂದಿನಿಂದ ಜಾರಿ, ಆರ್ಥಿಕ ಬಾಂಧವ್ಯದಲ್ಲಿ ಹೊಸ ಮೈಲಿಗಲ್ಲು. ಹೈದರಾಬಾದ್ನಲ್ಲಿ ಇಂದಿನಿಂದ 12ನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಸಭೆ ಆರಂಭ. ನವದೆಹಲಿಯಲ್ಲಿ ಇಂದು ನಿರ್ಣಾಯಕ ಖನಿಜ ಬ್ಲಾಕ್ಗಳ 8ನೇ ಹಂತದ ಹರಾಜು ಪ್ರಕ್ರಿಯೆಗೆ ಚಾಲನೆ. ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿ ಮೊದಲ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ದ ಭಾರತಕ್ಕೆ 6 ಗೆಲುವು. ಫಿಫಾ ವಿಶ್ವಕಪ್ ಫುಟ್ಬಾಲ್ ಫ್ರಾನ್ಸ್ ವಿರುದ್ಧ ಜಯಗಳಿಸಿ ಫೈನಲ್ಗೆ ಲಗ್ಗೆಯಿಟ್ಟ ಸ್ಪೇನ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಆಕಾಶವಾಣಿ ರಾಯಚೂರು, ಸಮಯ 7:45:15. ಚಿತ್ರಗೀತೆಗಳ ಕಾರ್ಯಕ್ರಮ.
2: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29 ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವರ ಧ್ವನಿಗಳಲ್ಲಿ ಅನುಪಮ ಚಿತ್ರದ ಗೀತೆಯನ್ನು ದೊಡ್ಡರಂಗೇಗೌಡ ಇವರ ಸಾಹಿತ್ಯಕ್ಕೆ ಅಶ್ವಥ್ ವೈದಿಯವರ ಸಂಗೀತವಿದೆ.

0: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
1: ಅದು ಕೂಡ ಆಪ್ ನಿಂದ. ಸಿಕ್ಬಿದ್ರು
2: ಅಪರಿಚಿತ ಆಪ್ ನಿಂದ ಬಚಾವ್ ಆಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಚಿವುದೇ ಶಂಕರ್ ಅವರ ಗೀತೆಗೆ ರಾಜನ್ ನಾಗೇಂದ್ರ ಅವರು ಸ್ವರ ಸಂಯೋಜನೆ ಮಾಡಿದ ಗಿರಿಬಾಲೆ ಈ ಚಿತ್ರದ ಗೀತೆಯನ್ನು ಕೇಳಿ ಧ್ವನಿಯಾಗಿದ್ದಾರೆ ಎಸ್ ಜಾನಕಿ.

ಎರಡು ಕನಸು ಈ ಚಿತ್ರದ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಜಾನಕಿ. ಚಿ ಉದಯ ಶಂಕರ್ ಇವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಚಿತ್ರಗೀತೆಗಳನ್ನು ಕೇಳ್ತಿರ್ಬಿರಿ. ಮತ್ತೆ 9:30 ಚಿತ್ರಗೀತೆಗಳನ್ನು ಬಿತ್ತರಿಸುತ್ತೇವೆ. ಇದು ಆಕಾಶವಾಣಿ ರಾಯಚೂರು. ಇನ್ನು ಮುಂದೆ 8:00 ಸಮಾಚಾರ ಪ್ರಭಾತ್, 8:15 ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದಿಂದ.

ಸೃಷ್ಟಿಯೇ ನಿತ್ಯ ಜೀವನದಲ್ಲಿ ಆತ್ಮೋನ್ನತಿಗೆ ಸಮರ್ಪಿಸಿಕೊಳ್ಳೋ ತಕ್ಕಂತಹ ಅರ್ಪಿತ ಭಾವವೂ ಸಹಿತ ಶರಣರದು. ಕಲ್ಯಾಣ ನಾಡಿನ ಶರಣರ ತತ್ವಗಳಿಂದ ಪ್ರೇರಿತರಾಗಿ ತಮ್ಮ ಹೆಂಡತಿಯ ಜೊತೆಗೂಡಿ ಬಿದಿರಿನ ಪರಿಕರಗಳನ್ನು ಮಾಡಿ ಕಲ್ಯಾಣದಲ್ಲಿ ಮಾರಾಟ ಮಾಡ್ತಾ ಇದ್ರು. ಕಾಯಕದಿಂದ ಬಂದದ್ದನ್ನು ದಾಸೋಹ ಸೇವೆಗೈಯುವ, ಉಳಿದದ್ದನ್ನು ಪ್ರಸಾದವಾಗಿ ಸ್ವೀಕಾರ ಮಾಡುತ್ತಿದ್ದರು. ತನು ಮನಗಳನ್ನು ಶಿವನಿಷ್ಠೆಯ ಮೂಲಕ ಸಮರ್ಪಿಸಿದ ಕಾಯಕದ ಒಬ್ಬ ಶ್ರೇಷ್ಠ ಕೇತಯ್ಯ ಶರಣರು. ಹೌದು, ಹೊಸ ಮತವೇ ಲಿಂಗವಾಗಿ ಕಸಬೆಂಬ ಕರಡಿಯ ಹಸನ ಮನವದಕ್ಕೆ ಶಿವಧಾರ ದಾಸೋಹ ಉಣಿಸಲು ಶಿವಶರಣ ಕೇತನಿಗೆ ಜನಪದರಲ್ಲಿ ಶಿವ ಆತ್ಮೀಯ ಸ್ನೇಹಿತ. ಅಷ್ಟೇ ಅಲ್ಲ, ರೈತನಾಗಿ ಭೂಮಿಯನ್ನು ಉಳುಮೆ ಮಾಡತಕ್ಕಂತಹ ರೂಪಕಗಳಲ್ಲಿ ಶಿವ ಕಂಡು ಬರ್ತಾನೆ. ಸರಳ ಮತ್ತು ಬಹುಶೀಘ್ರವಾಗಿ ಭಕ್ತರಿಗೆ ವರ ನೀಡತಕ್ಕಂಥವನು. ಭಕ್ತನಿಗೆ ಕೋಪ ಬಂದಾಗ ಶಿವನ ಮೇಲೆ ಪ್ರೀತಿಯಿಂದ ಕೋಪಿಸಿಕೊಳ್ಳತಕ್ಕಂತಹ ಸಾಕಷ್ಟು ದೃಷ್ಟಾಂತಗಳೇನಿದ್ದಾವಲ್ಲ, ಜನಪದರಲ್ಲಿ ಮಾತ್ರ ನಮಗೆ ಸಿಗ್ತವ. ಭಕ್ತರ ಕಷ್ಟಕ್ಕೆ ಓಗೊಡುವ, ಧಾವಿಸುವ ದೈವ ಶಿವ. ಕೇತಯ್ಯನವರ ಕಾಯಕನಿಷ್ಠೆ ಖ್ಯಾತವಾಗುತ್ತಾ ಇರಬೇಕಾದ್ರೆ ಶಿವ ಕೇತಯ್ಯನವರನ್ನು ಪರೀಕ್ಷೆ ಮಾಡಲು ಮುಂದಾಗುತ್ತಾನೆ. ಶಿಷ್ಟ ಮತ್ತು ಜನಪದ ಗೀತೆಗಳಲ್ಲಿ ಹೊನ್ನು ಹಣದ ಸಹಾಯ ಮಾಡಲು ಮುಂದಾಗತಕ್ಕಂತಹ ಸಾಕಷ್ಟು ಕಥನಗಳು ನಮಗೆ ಕಂಡು ಬರ್ತವ. ಹಸನಾದ ಕಾಯಕಕ್ಕೆ ಕರಡಿಯೇ ಬೇಕು, ಕೊರಳಲ್ಲಿ ಧರಿಸಲು ಶಿವದಾರ ಬೇಕು, ಶಿವ ಮತವೇ ಲಿಂಗವಾಗಿ ದಾಸೋಹ ಉಣಿಸಲು ಶಿವ ಮುಂದಾಗುವ ಸನ್ನಿವೇಶ ಕಂಡು ಬಂದಾಗ, ಕಾಡಿನಲ್ಲಿ ಒಂದು ದಿನ ಕೇತಯ್ಯನವರು ಬಿದಿರನ್ನು ಕತ್ತರಿಸುವಾಗ ಅದರಿಂದ ಅಪಾರವಾದಂತಹ ಹೊನ್ನು ಬೀಳಲು ಪ್ರಾರಂಭವಾಗುತ್ತದೆ ಅಂತ. ಇದನ್ನು ನೋಡಿದ ಮುಂದಿನ ಬೆಳಗ್ಗೆ ಹೋಗಿ ಬಿದಿರನ್ನು ಕತ್ತರಿಸಲು ಮುಂದಾದಾಗ ಮತ್ತೆ ಹೊನ್ನು ಬೀಳಲು ಪ್ರಾರಂಭವಾಗುತ್ತದೆ ಅಂತ. ಆಗ ಕೇತಯ್ಯನವರು, ಇದೇನು ಶಿವ, ಶಿವ ಈ ಹುಳುಗಳು ಎಲ್ಲಿ ನೋಡಿದರಲ್ಲಿ ಹುಳುಗಳು ಎಂದು ಶಿವನನ್ನು ಪ್ರಶ್ನೆ ಮಾಡ್ತಾನ. ಬಂಗಾರದ ಹುಳು ಹತ್ತಿ ಭಂಗವಾಗಿದೆ, ಬಿದಿರು ಕಂಗಳಿಗೆ ಬೇಡ ಹೊಲೆಯಿಂದ, ದಾಸೋಹ ಸಂಘ ಜೋಡಣೆಗೆ ಕುಂದು ಎಂದ. ಶರಣರ ಪ್ರಕಾರ ಹೊನ್ನು ಭಕ್ತಿ ಮತ್ತು ಕಾಯಕದಿಂದ ದೂರವಿರಿಸತಕ್ಕಂತಹ, ಅಹಂಕಾರವನ್ನು ಹೆಚ್ಚಿಸತಕ್ಕಂಥದ್ದು ಹೊನ್ನು, ಅದು ಮೋಹವನ್ನು ಕೊಡುವಂಥದ್ದು. ಹೀಗಾಗಿ ಹೊನ್ನನ್ನು ಅವರು ಸೂತಕದಂತೆ ನೋಡಿದಂಥವರು. ಈ ಕಂಗಳಿಗೆ ಹೊನ್ನು ಹೊಲೆಯಿದ್ದಂತೆ ಈ ಬಿದಿರಿಗೆ ಹೊನ್ನ ಹುಳ ಹತ್ತಿದೆ, ಇದರಿಂದ ದಾಸೋಹವೇ? ಮತ್ತೊಂದು ಗಿಡದ ಬಿದಿರನ್ನು ಕಡಿದರೂ ಮುತ್ತುಗಳು ಉದುರಲು ಪ್ರಾರಂಭವಾದವು. ಮೆಳೆ ಮೆಳೆ ತಿರುಗಿದರೂ ಅವುಗಳಲ್ಲಿ ಒಂದೂ ಬಿದಿರು ಕಾಣಲಿಲ್ಲ. ಮೆಳೆ ತುಂಬ ನೋಡಿದರೂ ಮುತ್ತು ಮಣಿ ಮಾಣಿಕ್ಯ ಮಳಮಳಿಸಿದವು. ಅವನ್ನ ನೋಡಿದ ತಕ್ಷಣ ಚಿಟ್ಟನೆ ಚೀರಿ ಇವೆಲ್ಲ ಹೊಲೆ ಎಂದ. ಮತ್ತೆ ಮರು ಪ್ರಯತ್ನದಿಂದ ರಭಸದಿಂದ ಬಿದಿರನ್ನು ಕಿತ್ತಿದಾಗ ಆ ಬಿದಿರಿನ ಮೊನೆ ದೇಹಕ್ಕೆ ನಾಟಿ ರಕ್ತಸ್ರಾವವಾಗ್ತದ. ದೇವ ಆ ದೇಹದ ನೋವಿಗಿಂತ ಅಂದಿನ ದಾಸೋಹದ ಚಿಂತೆ ಅವರನ್ನು ಕಾಡುತ್ತದೆ. ಸೂರ್ಯ ಮುಳುಗ್ತಾ ಇದ್ದಾನೆ, ಸಂಜೆಯಾಗ್ತಾ ಇದೆ, ಜಂಗಮ ದಾಸೋಹದ ಸೇವೆ ಮಾಡಬೇಕು, ಆ ಚಿಂತೆ ಕಾಡ್ತಾ ಇದೆ. ಹಾರದಿರು ಪಡುಗಡಲ ಏರಿ ಇಳಿಯುವ ರವಿಯೇ, ಮಾರಹರನಾಣೆ ಎನ್ನಾಣೆ, ಶಿವಶರಣ ಧೀರ ಕಾಯಕದ ಮನದಾಣೆ, ಸೂರ್ಯ ಮುಳುಗುವ ಪಶ್ಚಿಮ ದಿಕ್ಕಿನಲ್ಲಿ ಪ್ರಕೃತಿಯ ಕಲರವ ಸ್ತಬ್ಧವಾಗತಕ್ಕಂತಹ ಆ ಸಾಯಂಕಾಲದ ಸಮಯವದು. ಶರಣ ಮೇದಾರ ಕೇತಯ್ಯನವರು, ಸೂರ್ಯ ನೀ ಮುಳುಗಬೇಡ, ನೀ ಮುಳುಗಿದರೆ ಶಿವನ ಮೇಲಾಣೆ ನಮ್ಮ ಶರಣರ ಕಾಯಕದ ಮೇಲಾಣೆ ಅಂತ ಹೇಳ್ತಾನೆ. ಆಗ ಕೇತಯ್ಯ ಶರಣರ ಒಂದು ಕಾಯಕ ಶ್ರದ್ಧೆ ನಿಷ್ಠೆಗೆ ಸೂರ್ಯನೂ ಸಹಿತ ತಲೆ ಬಾಗ್ತಾನೆ. ಅಂದರೆ ಬಸವ ತತ್ವ ನಿಸರ್ಗ ತತ್ವವಾಗಿ ಶರಣರನ್ನು ಪ್ರೇರೇಪಿಸತಕ್ಕಂತಹ ಪ್ರಾಮಾಣಿಕ ಹಂತವು ಸಹಿತ ಅದು. ತಮ್ಮ ದೇಹದ ಮೇಲೆ ಆಗಿರತಕ್ಕಂತಹ ನೋವನ್ನು ಪರಿಗಣಿಸದೆ ಪತ್ನಿ ಸಾತವ್ಯರಿಗೆ ಹೇಳ್ತಾರೆ, ಈ ಬಿದಿರಿನಿಂದ ಮರ ಬುಟ್ಟಿ ಹೆಣೆದು ಮಾರಾಟ ಮಾಡಿ ಹಣ ತೆಗೆದುಕೊಂಡು ಬಾ.

0: ಸೂರ್ಯ ಮುಳುಗುವುದರ ಒಳಗೆ ದಾಸೋಹ ಸೇವೆ ಮಾಡಬೇಕು. ದೇಹದ ನೋವನ್ನು ಪರಿಗಣಿಸದೆ ಪತ್ನಿಗೆ ಅವರು ನೋವಿನಿಂದ ಹೇಳ್ತಾರೆ. ಅದರಂತೆ ಸಾತವ್ವ ಮಾಡ್ತಾಳೆ. ನಂತರ ದಾಸೋಹದ ಕೊನೆಗೆ ತಮ್ಮ ಎದೆಗೆ ಚುಚ್ಚಿರತಕ್ಕಂತಹ ಆ ಬಿದಿರನ್ನು ತೆಗೆ ಎಂದು ಪತ್ನಿಗೆ ಆದೇಶ ಮಾಡ್ತಾರೆ. ಅದರಂತೆ ಆಕೆ ಮಾಡಿದಳು. ತಕ್ಷಣ ಕೇತಯ್ಯನವರ ಪ್ರಾಣ ಹೊರಟು ಹೋಗುತ್ತದೆ. ಇರುಳೆಲ್ಲ ಸಾತವ್ವ ಹೊರಳಾಡಿ ಪತಿ ನೆನೆದು ಮರುಳು ನಾನಿನ್ನು ಗೋಳಿಡಲು ಎಲೆ ಜೀವ ತರುಳಾಗಿ ಮಾಡು ಕಾಯಕವ. ಇರುಳೆಲ್ಲ ಸಾತವ್ವ ಹೊರಳಾಡಿ ಪತಿ ನೆನೆದು ಮರಳು ನಾನಿನ್ನು ಗೋಳಡಲು ಎಲೆ ಜೀವ ತರುಳಾಗಿ ಮಾಡು ಕಾಯಕವ ಅಂತ ಹೇಳ್ತಾ ರಾತ್ರಿ ಎಲ್ಲ ಸಾತವ್ವ ಪತಿಯನ್ನು ನೆನೆದು ದುಃಖಿಸ್ತಾಳೆ, ರೋದನಗೈತಾಳೆ. ಜನಪದರಲ್ಲಿ ಈ ಸತಿಪತಿ ಭಾವವೇನಿದೆಯಲ್ಲ, ಆಧ್ಯಾತ್ಮದ ಒಂದು ಅನುಸಂಧಾನ, ಪರಸ್ಪರ ಗೌರವ, ಶಿವಶಕ್ತಿಯ ಸಮಾಗಮವೆಂಬ ಒಂದು ನಂಬಿಕೆ ದಾಂಪತ್ಯ ಜೀವನಕ್ಕೆ ಭದ್ರ ಅಡಿಪಾಯ ಮತ್ತು ಪವಿತ್ರವಾದಂತಹ ಸ್ನೇಹ ಸಂಬಂಧವನ್ನದು ಕೊಡುತ್ತದೆ. ಹೀಗೆ ಶರಣ ಸಂಕುಲ ಕರುಣ ಬಳ್ಳಿಯ ಸಂಬಂಧಕ್ಕಿಂತ ಹೆಚ್ಚು ಅದು. ಮೀದಾರ ಕೇತಯ್ಯನ ಮತ್ತು ಬಸವಣ್ಣನವರು ಏಕಾತ್ಮವಾದಂತಹ ಒಂದು ಪ್ರಸಂಗ ಇಲ್ಲಿ ಬರ್ತದೆ. ಕವಿಗಳು ಇದನ್ನು ಪವಾಡದ ಕತೆ ಅಂತ ಹೇಳ್ತಾರೆ. ಆದರೆ ಕಾಯಕ ಸಂಸ್ಕೃತಿಯ ಮೇರುತನದ ಒಂದು ರೋಮಾಂಚನಕಾರಿ ವಾಸ್ತವ ಸತ್ಯವೂ ಸಹಿತ ಹೌದು ಅಂತ. ಹೂಗಾರ ಮಾದಣ್ಣ ಕಲ್ಯಾಣ ನಾಡಿನ ಶರಣರಿಗೆ ಹೂವು ಪತ್ರೆ ಕೊಡತಕ್ಕಂತಹ ಒಬ್ಬ ಶ್ರೇಷ್ಠ ಕಾಯಕದ ಶರಣ. ಊರಲ್ಲಿ ಏನೇ ನಡೆದರೂ ಕಲ್ಯಾಣದ ಶರಣರಿಗೆ ಮೊದಲು ವಿಷಯ ತಿಳಿಸತಕ್ಕಂತಹ ಸುದ್ದಿವಾಹಕ. ಕೇತಯ್ಯನವರ ದುಃಖದ ಒಂದು ಸಾವಿನ ಸುದ್ದಿ ಕಲ್ಯಾಣದ ಶರಣರಿಗೆ ಮಾದಯ್ಯ ತಲುಪಿಸಬೇಕಾಗಿತ್ತು. ಅದರಂತೆ ಮಾದಯ್ಯ ಮಾಡ್ತಾನೆ. ಜನಪದರಲ್ಲಿ ಮೇದಾರ ಕೇತಯ್ಯನವರ ಸಾವಿನ ನಂತರವೂ ಅರ್ಥಗರ್ಭಿತವಾದಂತಹ ಘಟನೆಗಳು ಸಹಿತ ಕಂಡು ಬರ್ತವ. ಇಂತಹ ಈ ಸುದ್ದಿಯಿಂದ ಕಲ್ಯಾಣದಲ್ಲಿರತಕ್ಕಂತಹ ಬಸವಣ್ಣನವರಿಗೆ ತಲುಪಿದ ತಕ್ಷಣ ಬಸವಣ್ಣನವರು ಲಿಂಗೈಕ್ಯರಾಗ್ತಾರೆ. ಸಾವಿನಲ್ಲಿಯೂ ಸಹಿತ ಈ ಶರಣರ ದೇಹ ಮತ್ತು ಪ್ರಾಣ ಒಂದಾಗುತ್ತವೆ. ಅಂತೂ ಬಸವನ ಹರಣ ಕುಂತಲ್ಲೇ ನೀಗಿದನು, ನಿಂತು ನೋಡಿದರು ಜಂಗಮರು. ಅಂತೂ ಬಸವನ ಹರಣ ಕುಂತಲ್ಲೇ ನೀಗಿದರು, ನಿಂತು ನೋಡಿದರು ಜಂಗಮರು. ಗೋಳಿಡುತ್ತ ಬಂತಿಂದು ಕೇಡು ಜಗಕ್ಕೆಂದ. ಕಲ್ಯಾಣ ನಾಡಿನ ನೀತಾರನ ಸಾವು ಶಾರೀರಿಕ ಅಂತವಲ್ಲದು ಅನುಭಾವಿಕ ಪಯಣದ ಮೂಲಕ ಏಕವಾಗುವ ಒಂದು ತಾದಾತ್ಮಕತೆ ನಮ್ಮ ಜನಪದರಲ್ಲಿ ಕಂಡುಬರುತ್ತದೆ. ಸಾವಿನಲ್ಲಿ ಬಸವಣ್ಣ ಮತ್ತು ಶರಣ ಮೇದಾರ ಕೇತಯ್ಯನವರ ಭೇಟಿಯಾಗುವ ಒಂದು ನಂಬಿಕೆ ಜನಪದರದು. ಈ ದೃಶ್ಯದಿಂದ ಮಡಿವಾಳ ಮಾಚಯ್ಯನವರು ನಿರಾಶೆ ಮತ್ತು ತೀವ್ರವಾದ ಆಘಾತಕ್ಕೆ ಒಳಗಾಗುತ್ತಾರೆ. ಬಸವಣ್ಣನವರನ್ನು ಕಳೆದುಕೊಂಡೆ ಎಂಬ ಅತೀವವಾದ ಒಂದು ಸಂಕಟ ದುಃಖ ಕಾಡುತ್ತದೆ. ಆದರೆ ಶರಣರ ಸಾವು ದೈವ ಭಕ್ತಿಯಿಂದ ಎಚ್ಚರವಾಗುವ, ಅಂದರೆ ಯೋಗ ನಿದ್ರೆಯಲ್ಲಿ ವಿಶ್ರಾಂತಿ ಪಡೆದ ಶರಣರು ಮತ್ತೆ ಎಚ್ಚರಗೊಳ್ಳುವ ಸತ್ಯದ ವಾಸ್ತವ ಸಂಗತಿ ಅಂತಂದು ಹೇಳ್ಬೋದು ಅಂತಂದು. ಹೀಗೆ ಅನೇಕ ಸಂದರ್ಭದಲ್ಲಿ ಬಸವಣ್ಣನವರ ಸಂಬಂಧವನ್ನು ನಾವಿಲ್ಲಿ ಕಂಡುಕೊಂಡಾಗ ಬಸವಣ್ಣನವರನ್ನು ಪರ ಎನ್ನುವುದಕ್ಕಿಂತ ಅವರು ಒಬ್ಬ ಘನ ಮಹಿಮ ಮಾನಸಿಕ ಭಕ್ತಿಯ ಒತ್ತಾಸೆಯಾಗಿ ಅಲ್ಲಿ ಕಂಡು ಬರುತ್ತದೆ ನಮಗೆ. ಬಸವಣ್ಣ ಶರಣ ಸಿದ್ಧಾಂತದ ಆಲದ ಗಿಡ, ತಾಯಿ ಬೇರು, ಶರಣ ಸಂಕುಲ ಅವೆಲ್ಲ ಬೆಳಲು ಬೇರುಗಳಾಗಿ ಆಶ್ರಯಿಸಿದ್ದು ರೋಮಾಂಚನದ ಅನುಭೂತಿಯೂ ಸಹಿತ ಅದು ಅಂತ. ಕೇತಯ್ಯನವರ ಧಾರ್ಮಿಕ ಪ್ರಜ್ಞೆ ಇಷ್ಟಕ್ಕೆ ಅಂತ್ಯವಾಗುವುದಿಲ್ಲ. ಜೀವನ್ಮುಕ್ತಿಯಿಂದ ಕಾಯ ನಿರ್ಮಲವಾಗುತ್ತದೆ, ಪ್ರಾಣವು ಸಹಿತ ಪವಿತ್ರವಾಗುತ್ತದೆ. ಹೀಗೆ ಮನ ಬುದ್ಧಿ ಇಂದ್ರಿಯಗಳ ಸೀಮೆಯನ್ನು ದಾಟಿ ತಾನೇ ಶರಣನಾಗಿ ನಿಲ್ಲುವ ಒಂದು ಜೀವನ್ಮುಕ್ತಿಯ ಸಮಯ ಅಂತಂದರೆ ಮೇದಾರ ಕೇತಯ್ಯನವರ ಜೀವನದಲ್ಲಿ ಅದು ಕಂಡು ಬರ್ತದೆ ಅಂತಂದು. ಬಸವಣ್ಣನವರನ್ನು ಗುರುವಾಗಿ ತತ್ವವಾಗಿಸಿ ಕೇತಯ್ಯ ಹೇಳಿದ್ದು ಒಂದಾದರೆ, ಕಾಯಕದಲ್ಲಿ ಮರಣವನ್ನಪ್ಪಿದಾಗ ಬಸವಣ್ಣ ಕೈಲಾಸಕ್ಕೆ ಬಂದು ನನ್ನನ್ನು ರಕ್ಷಣೆ ಮಾಡಿದ. ಪರಶಿವ ಎಂದರೆ ಬಸವಣ್ಣ. ಹೀಗಾಗಿ ಬಸವಣ್ಣ ನಿರಾಕಾರ ಭಗವಂತ ಶರಣ ಮೇದಾರ ಕೇತಯ್ಯನವರಿಗೆ ಅಂತ. ಮೇದಾರ ಕೇತಯ್ಯನಂತಹ ಶರಣರ ಒಂದು ಶ್ರಮ ಸಂಸ್ಕೃತಿ ಇದು. ದೇಹ ಶ್ರಮ ಸಮರ್ಪಣಾ ಭಕ್ತಿಯ ಕಾಯಕ ಸ್ವರೂಪವೂ ಸಹಿತ ಇಲ್ಲಿ ಅಡಗಿದೆ ಎಂದು ಹೇಳ್ಬೋದು. ಇಲ್ಲಿ ಬಸವಣ್ಣನವರೇ ದೇವರು. ಸಂರಕ್ಷಿತನಾಗಿರತಕ್ಕಂತಹ ಒಂದು ಭಾವುಕ ಭಕ್ತಿ ಅಂತಂದ್ರೆ ಕೇತಾಯ್ಯನವರದಾಗಿತ್ತು. ಹೀಗಾಗಿ ಶರಣರು ತಮ್ಮ ವೈಯಕ್ತಿಕ ವೃತ್ತಿ ಬದುಕಿನ ಅನುಭವಗಳನ್ನು ಪ್ರಾಸಂಗಿಕವಾಗಿ ಇಲ್ಲಿ ಬಳಸಿಕೊಂಡಿದ್ದಾರೆ ಎನ್ನುವುದು ಸಹಿತ ನಿಜ. ಎಲ್ಲರಿಗೂ ಶರಣು, ಶರಣಾರ್ಥಿಗಳು.
1: ಇದುವರೆಗೆ ಜನಪದರಲ್ಲಿ ಮೇದಾರ ಕೇತಯ್ಯ ಈ ಕುರಿತು ಮಾತನಾಡಿದವರು ಡಾಕ್ಟರ್ ಸರ್ವಮಂಗಳ ಸಕ್ರೆ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಈಗ ಕೇಳಿ ವಿವಿಧ ಕಲಾವಿದರ ಧ್ವನಿಗಳಲ್ಲಿ ವಚನ ಗಾಯನ.
5: ಆರಾರ ಭಾವಕ್ಕೆ ಒಳಗಾದ ವಸ್ತು. ವಚನಕಾರರು ಅಕ್ಕಮ್ಮ, ರಾಗ ಹಂಸಾನಂದಿ, ತಾಳ ಆದಿ. ಗಾಯಕರು ಚಿಂತಲಪಲ್ಲಿ ರಾಜಶೇಖರ್. ಸಂಗೀತ ನಿರ್ದೇಶನ ಚಿಂತಲಪಲ್ಲಿ ಆರ್ ಚಂದ್ರಶೇಖರ್.

ದಾನಿಯಾದಡೇನು ಅವನ ಬೇಡಿದಲ್ಲದೆ ಅರಿಯಬಾರದು. ವಚನಕಾರರು: ಗುಹೇಶ್ವರಯ್ಯ, ರಾಗ ವಾಚಸ್ಪತಿ, ತಾಳ ಖಂಡಛಾಪು. ಗಾಯಕರು: ಚಿಂತಲಪಲ್ಲಿ ಆರ್ ಚಂದ್ರಶೇಖರ್. ಸಂಗೀತ ನಿರ್ದೇಶನ: ಚಿಂತಲಪಲ್ಲಿ ಆರ್ ಚಂದ್ರಶೇಖರ್.

ಧರೆಯ ಮೇಲೆ ಬಿದ್ದ ಬೀಜ. ವಚನಕಾರರು: ಹೊಡೆಹುಲ್ಲ ಬಂಕಣ್ಣ, ರಾಗ ಬಹುದಾರಿ, ತಾಳ ಖಂಡಛಾಪು. ಗಾಯಕರು: ಶ್ರೀವಲ್ಲಿ. ಸಂಗೀತ ನಿರ್ದೇಶನ: ಚಿಂತಲಪಲ್ಲಿ ಆರ್ ಚಂದ್ರಶೇಖರ್.

ಕಲ್ಲನಾಗರ ಕಂಡಡೆ ಹಾಲನೆರೆ ಎಂಬರು. ವಚನಕಾರರು ಬಸವಣ್ಣ, ರಾಗ ಅಭೇರಿ, ತಾಳ ಆದಿ. ಗಾಯಕರು ಚಿಂತಲಪಲ್ಲಿ ರಾಜಶೇಖರ್, ಸಂಗೀತ ನಿರ್ದೇಶನ ಚಿಂತಲಪಲ್ಲಿ ಆರ್ ಚಂದ್ರಶೇಖರ್.

0: ಇದುವರೆಗೆ ವಿವಿಧ ಕಲಾವಿದರ ಧ್ವನಿಗಳಲ್ಲಿ ವಚನ ಗಾಯನವನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಕೇಂದ್ರ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
3: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ.
2: ಜಾಹೀರಾತು ಮುಖಾಂತರ
3: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
2: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
3: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
2: ಡಯಲ್ ಮಾಡಿ 8700014242
3: 8700014242.
0: ಕೇಳುವರೆ, ಇದು ಒಂದು ಪ್ರಕಟಣೆ. ನವೋದಯ ವಿದ್ಯಾಲಯ ಸಮಿತಿಯ ಒಂದು ಪ್ರಕಟಣೆ ಹೇಗಿದೆ? 2027-28 ಶೈಕ್ಷಣಿಕ ವರ್ಷದ ಜವಾಹರ್ ನವೋದಯ ವಿದ್ಯಾಲಯ ಆಯ್ಕೆ ಪರೀಕ್ಷೆ JNVST-2027 ಈ ಮೂಲಕ 6ನೇ ತರಗತಿ ಪ್ರವೇಶಕ್ಕಾಗಿ ಆನ್ಲೈನ್ ನೋಂದಣಿ ಪೋರ್ಟಲ್ ಆರಂಭಿಸಲಾಗಿದೆ. ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/7/2026. ಅಭ್ಯರ್ಥಿಗಳು ಯಾವುದೇ ಶುಲ್ಕವಿಲ್ಲದೆ ನವೋದಯ ವಿದ್ಯಾಲಯ ಸಮಿತಿಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸಬಹುದು. ವೆಬ್ಸೈಟ್ ವಿಳಾಸ ಹೀಗಿದೆ: https://navodaya.gov.in. ಮತ್ತೊಂದು ಸಲ https://navodaya.gov.in. ಈ ವೆಬ್ಸೈಟ್ಗೆ ತಾವು ಭೇಟಿಯನ್ನು ನೀಡಬಹುದು. ಪ್ರಕಟಣೆಯನ್ನು ಕೇಳಿದಿರಿ.
4: ಏನು ರಂಗ, ಕೈಗೆ ಬ್ಯಾಂಡೇಜು
5: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
6: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU-WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
8: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
7: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
6: ಇಂದೇ KSU-WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ಏನು ರಂಗ, ಕೈಗೆ ಬ್ಯಾಂಡೇಜು
5: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
7: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
6: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU-WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಕೇಂದ್ರ. ಈಗ ಕೇಳಿ, ವಿಶ್ವ ಕೌಶಲ್ಯ ದಿನದ ಅಂಗವಾಗಿ SBIR ಶೆಟ್ಟಿಯ ಉಪನ್ಯಾಸಕರಾದ ಶ್ರೀಮತಿ ಶೈಲಜಾ ಗಿರೀಶ್ ಬಿಲ್ಲಾರ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಸರೋಜಾ ಗೋನ್ವಾರ್.
9: ಆತ್ಮೀಯ ಕೇಳುಗರೆ, ನಮಸ್ಕಾರ. ಇಂದು ವಿಶ್ವ ಯುವ ಕೌಶಲ್ಯ ದಿನ. ಈ ಕೌಶಲ್ಯ ದಿನದ ಕುರಿತು ಅನೇಕ ವಿಚಾರಗಳನ್ನ ತಿಳಿಸಿಕೊಡಕ್ಕೆ ಇವತ್ತು ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ SBIನ ಆರ್ಶೆಟ್ಟಿಯ ಕೌಶಲ್ಯ ತರಬೇತಿಯ ಉಪನ್ಯಾಸಕರಾದ ಶ್ರೀಮತಿ ಶೈಲಜಾ ಗಿರೀಶ್ ಬಿಲ್ಲಾರ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ.
10: ಥ್ಯಾಂಕ್ ಯು ಮೇಡಮ್.
9: ಮೊದಲೇದಾಗಿ ಎಲ್ರಿಗೂ ಕೂಡ ನಮ್ಮ ಕೇಳುಗರಿಗೆ ವಿಶ್ವ ಯುವ ಕೌಶಲ್ಯ ದಿನದ ಶುಭಾಶಯಗಳನ್ನು ತಿಳಿಸ್ತಾ, ಮೇಡಮ್, ಈ ವಿಶ್ವ ಕೌಶಲ್ಯ ದಿನ ಅನ್ನೋದು ಯಾಕೆ ಮತ್ತೆ ಯಾವಾಗ ಆಚರಣೆಗೆ ಬಂತು ಅಂತ ಹೇಳ್ತೀರಿ?
10: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶೈಲಜಾ, ಗ್ರಾಮೀಣ ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆ ರಾಯಚೂರಿನಿಂದ. ಸೊ ಎಲ್ಲರಿಗೂ ಮತ್ತೊಮ್ಮೆ ಜುಲೈ 15ರಂದು ಜಗತ್ತಿನಾದ್ಯಂತ ವಿಶ್ವ ಯುವ ಕೌಶಲ್ಯ ದಿನವನ್ನು ಆಚರಿಸುತ್ತಿದ್ದೇವೆ. ಈ ದಿನವನ್ನು ನಾವು ಯಾಕೆ ಆಚರಿಸ್ತೀವಿ ಅಂದ್ರೆ, ಇದನ್ನ ನಾವು 2015 ಜುಲೈ 15ರಂದು ನಮ್ಮ ದೇಶದ ಪ್ರಧಾನಮಂತ್ರಿಯಾದ ಶ್ರೀಯುತ ನರೇಂದ್ರ ಮೋದಿ ಅವರು ಇದನ್ನು ಚಾಲನೆಗೆ ತಂದರು. ಸ್ಕಿಲ್ ಇಂಡಿಯಾ ಮತ್ತು ಮೇಕ್ ಇಂಡಿಯಾ ಅಂತೇಳಿ ಇವರು ಚಾಲನೆಯನ್ನು ನೀಡಿದರು. ಯುವಕರಲ್ಲಿ 2014 ಡಿಸೆಂಬರ್ನಲ್ಲಿ ಒಂದು ನಿರ್ಣಯವನ್ನು ಅಂಗೀಕರಿಸಿತು. ಏಕೆ ಅಂದರೆ ಜುಲೈ 15ನ್ನು ವಿಶ್ವ ಯುವ ಕೌಶಲ್ಯ ದಿನ ಎಂದು ಘೋಷಿಸಿತು. ಅಂದಿನಿಂದ ಪ್ರತಿ ವರ್ಷವೂ ಇದನ್ನು ನಾವು ಆಚರಿಸಿಕೊಂಡು ಬರುತ್ತಿದ್ದೇವೆ. ನಿರುದ್ಯೋಗ ನಿವಾರಣೆ ಮಾಡುವುದಕ್ಕೆ, ಯುವಕರಲ್ಲಿ ಉದ್ಯೋಗವನ್ನು ಸೃಷ್ಟಿಸುವುದಕ್ಕೆ, ಲಿಂಗ ಸಮಾನತೆಯನ್ನು ತರುವುದಕ್ಕೆ, ಆರ್ಥಿಕವಾಗಿ ಬೆಳವಣಿಗೆಯನ್ನು ಹೊಂದುವುದಕ್ಕೆ ಈ ದಿನವನ್ನು ನಾವು ಆಚರಿಸುತ್ತೇವೆ. ಮತ್ತೊಮ್ಮೆ ಎಲ್ಲರಿಗೂ ವಿಶ್ವ ಯುವ ಕೌಶಲ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತೇನೆ. ಇದನ್ನ ಈ ತರ ನಾವು ಆಚರಣೆ ಮಾಡೋದ್ರಿಂದ ಯುವಕರಲ್ಲಿ ಮಹತ್ವವನ್ನು ಹೆಚ್ಚಿಸಿಕೊಳ್ಳಬಹುದು.
11: ಮೇಡಮ್, ಈಗ ವಿಶ್ವ ಕೌಶಲ್ಯ ದಿನ ನಮ್ಮ ಯುವಕರಿಗೆ ಯಾವ ರೀತಿಯ ಕೌಶಲ್ಯದ ಮಹತ್ವ ಏನಂತ ಇದೆ ಅಂತ ಹೇಳ್ತೀರಿ?
10: ಈಗ ಮೇಡಮ್, ಯಶಸ್ವಿಯಾಗಿ ಈಗ ಕೌಶಲ್ಯ ತರಬೇತಿಯನ್ನು ಮುಗಿಸಿ ಹೊರಗಡೆ ಬಂದಿರುತ್ತಾರೆ. ಅಂತ ಮಕ್ಕಳಿಗೆ ಉದ್ಯೋಗದ ಮಾರುಕಟ್ಟೆಯಲ್ಲಿ ವಿಶಾಲವಾದ ಅವಕಾಶಗಳು ದೊರಕುತ್ತವೆ. ಏನಂದ್ರೆ, ಇಂದಿನ ಆಧುನಿಕ ಕಾರ್ಪೊರೇಟ್ ಜಗತ್ತು ಕೇವಲ ಅಂಕಪಟ್ಟಿ ಅಥವಾ ಪದವಿಗಿಂತ ಹೆಚ್ಚಾಗಿ ಅಭ್ಯರ್ಥಿಯ ಕೈಯಲ್ಲಿರುವ ಕೌಶಲ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ. ಏಕೆ ಅಂದರೆ, ಈಗ ಸಾಂಪ್ರದಾಯಿಕ ಪದವೀಧರರು ಎಲ್ಲಾ ಶಿಕ್ಷಣವನ್ನು ಮುಗಿಸಿ ಹೊರಗಡೆ ಬರ್ತಾರೆ. ಬಟ್ ಹೊರಗಡೆ ಅವರು ಬಂದ ನಂತರ ಹೊರಗಡೆ ಹೋಗಿ ಅವರು ಉದ್ಯೋಗ ಮಾಡ್ಬೇಕಂದ್ರೆ ಅವರಲ್ಲಿ ಧೈರ್ಯ ಇರಲ್ಲ. ಯಾವ ತರ ನಾನು ಜನರ ಜೊತೆ ಕಮ್ಯುನಿಕೇಶನ್ ಸ್ಕಿಲ್ ಬೆಳೆಸಬೇಕು, ಯಾವ ತರ ನಾನು ಆತ್ಮವಿಶ್ವಾಸದಿಂದ ಜೀವಿಸಬೇಕು, ನನ್ನ ನಡೆನುಡಿಗಳೇನು, ನನ್ನ ವರ್ತನೆ ಯಾಗ ಇರಬೇಕು, ಪ್ರತಿಯೊಂದದ್ರ ಬಗ್ಗೆ ಈ ಸ್ಕಿಲ್ ಅನ್ನೋದು ತಿಳಿಸಿಕೊಡುತ್ತದೆ. ಇತ್ತೀಚಿನ ದಿನದಲ್ಲಿ ಹೇಳ್ಬೇಕಂದ್ರೆ, ನಮ್ಮ ಸಾಂಪ್ರದಾಯಿಕ ಶಿಕ್ಷಣ ಪದ್ಧತಿ ಹೆಚ್ಚಾಗಿ ಸೈದ್ಧಾಂತಿಕ ಜ್ಞಾನಕ್ಕೆ ಒತ್ತು ನೀಡುತ್ತದೆ ಹೊರತು ಪ್ರಾಯೋಗಿಕ ಕೌಶಲ್ಯಗಳಿಗೆ ಇಲ್ಲ. ಹಾಗಾಗಿ ಪದವಿ ಮುಗಿಸಿ ಹೊರಬಂದ ಅಭ್ಯರ್ಥಿಗಳಲ್ಲಿ ಉದ್ಯಮಗಳಲ್ಲಿ ತಕ್ಷಣಕ್ಕೆ ಬೇಕಾಗುವ ಕೌಶಲ್ಯಗಳು ಅವರಲ್ಲಿ ಇರುವುದಿಲ್ಲ. ಅದಕ್ಕೆ ಇವತ್ತು ಯುವಕರಲ್ಲಿ ಈ ಸ್ಕಿಲ್ ಅನ್ನೋದು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಈಗ AI ಬಂದಿದೆ. AI ಅಂದರೆ ಆಟೋಮೇಷನ್ ಮತ್ತು ಡೇಟಾ ಸೈನ್ಸ್ನಂತಹ ತಂತ್ರಜ್ಞಾನಗಳು ಅತಿ ವೇಗವಾಗಿ ಬೆಳೆಯುತ್ತಿವೆ. ಈ ವೇಗಕ್ಕೆ ತಕ್ಕಂತೆ ಕೌಶಲ್ಯ ತರಬೇತಿಗಳು, ಪಠ್ಯಕ್ರಮಗಳು ಈ ತರ ಅವರಿಗೆ ನಾವು ತರಬೇತಿ ಕೊಡೋದ್ರಿಂದ ಏನಾಗ್ತದ ಅಂದ್ರೆ, ಅವರಲ್ಲಿ ಒಂದು ಆತ್ಮವಿಶ್ವಾಸವನ್ನು ಬೆಳೆದು, ಒಂದು ಅವರು ಈ ತರ ಪದವಿ ಪಡೆದ ತಕ್ಷಣ ಸರ್ಕಾರಿ ನೌಕರಿಗೆ ಹೋಗ್ತಾರ ಅನ್ನೋದು ಗ್ಯಾರಂಟಿ ಇಲ್ಲ. ಈ ತರ ನಾವು ಸ್ಕಿಲ್ ನ ಕೊಟ್ಟಾಗ ಏನಾಗ್ತಾರೆ, ಅವರು ಸ್ವಾವಲಂಬಿಗಳನ್ನಾಗಿ ತಾವು ಬೆಳೆದು ಇತರರನ್ನು ಬೆಳೆಸುವುದೇ ಇದು ಸ್ಕಿಲ್ ನ ಒಂದು ಉದ್ದೇಶ ಆಗುತ್ತದೆ.
11: ಕರೆಕ್ಟ್. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಿಮ್ಮ ಆರ್ಸೆಟ್ಟಿನಲ್ಲಿ ಯಾವ್ಯಾವ ಕೌಶಲ್ಯ ಅಭಿವೃದ್ಧಿಗಳ ಯೋಜನೆಗಳಿದಾವೆ ಮೇಡಮ್ ನಿಮ್ಮಲ್ಲಿ?
10: ಈಗ ಮೇಡಮ್, ನಮ್ದು ಏನಂದ್ರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ MOR ಇದರ ಒಂದು ಅಧ್ಯಕ್ಷತೆಯನ್ನು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಇದನ್ನ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಇವ್ರು ಏನ್ ಮಾಡಿದ್ರಂದ್ರೆ, ಕೆನರಾ ಬ್ಯಾಂಕ್ ಮತ್ತು ಸಿಂಡಿಕೇಟ್ ಬ್ಯಾಂಕ್ಗಳಲ್ಲಿ ಟೈಅಪ್ ಆಗಿ ಇವರು ಇಬ್ಬರು ಟೈಅಪ್ ಆಗಿ ಈ ತರ ರೂಟ್ ಸಿಟಿ ಅಂತೇಳಿ ಮೊದಲನೇದಾಗಿ ತರಬೇತಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು. ಈಗ ಈ ಒಂದು ರೂಟ್ ಸಿಟಿ ನಂತರ ಆಮೇಲೆ RCT ಅಂತ ಮಾಡಿದ್ರು. ಈಗ ಒಟ್ಟಾಗಿ ಹೇಳ್ಬೇಕಂದ್ರೆ 150 ಹೆಚ್ಚು ನಮ್ಮ RCT ಸಂಸ್ಥೆಗಳು ಇದೆ. ಸೊ ಇದರ ಉದ್ದೇಶ ಏನು, ಒಬ್ಬ ನಿರುದ್ಯೋಗಿ ಸ್ವಉದ್ಯೋಗಿ ಆಗಬೇಕು, ತಾನು ಬೆಳೆದು ಇತರರನ್ನು ಯಾವ ತರ ಸ್ವಾವಲಂಬಿಯನ್ನಾಗಿ ಮಾಡುವುದೇ ಇವರ ಒಂದು ಉದ್ದೇಶ ಆಗಿತ್ತು. ಸೊ ಇವನ್ನೆಲ್ಲ ಉದ್ದೇಶಗಳನ್ನು ನೋಡಿದ್ರೆ, ಈಗ ತುಂಬಾ ಜನ ಶಿಕ್ಷಣ ಮಾಡಕ್ ಆಗಂಗಿಲ್ಲ ಹೊರಗಡೆ, ಅವರಲ್ಲಿ ಒಂದು ಆರ್ಥಿಕ ಕೊರತೆ ಇರ್ತದೆ. ಅಂತ ಮಕ್ಕಳಿಗೆ ಉಚಿತವಾಗಿ ತರಬೇತಿಯನ್ನು ಕೊಡಬೇಕು. 18 ವರ್ಷದಿಂದ 50 ವರ್ಷದ ಒಳಗೆ ಇರುವಂತಹ ಯುವಕ ಯುವತಿಯರಿಗೆ ಉಚಿತವಾಗಿ ತರಬೇತಿಗಳನ್ನು ನೀಡುವಂತಹ ಒಂದು ಈ ಒಂದು ಕಾರ್ಯವನ್ನು ನಮ್ಮ MORD ಅವರು ತೆಗೆದುಕೊಂಡಿದ್ದಾರೆ. ಒಟ್ಟು ನಮ್ಮ ಕರ್ನಾಟಕದಲ್ಲಿ 7 RCT ಇದೆ. ಅದರಲ್ಲಿ ಚಿಕ್ಕಬಳ್ಳಾಪುರ, ಗದಗ, ಕೊಪ್ಪಳ, ಯಾದಗಿರಿ, ರಾಯಚೂರು. ಸೊ ನಮ್ಮ ರಾಯಚೂರಿನಲ್ಲಿ ಇದು ಸ್ಟಾರ್ಟ್ ಆಗಿ 8/8/2005 ಇದು ಪ್ರಾರಂಭವಾಗಿದೆ. ಸುಮಾರು ವರ್ಷದಲ್ಲಿ ಸುಮಾರು ಜನರಿಗೆ ಉಚಿತ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಅದರಲ್ಲಿ ಯುವಕರಿಗೆ ಯಾವ್ಯಾವ ತರಬೇತಿಗಳಂದ್ರೆ ಸೆಲ್ಫೋನ್ ರಿಪೇರಿ, ಮೊಬೈಲ್ ಸರ್ವಿಸ್ ಕೊಡೋದು, ಅವರಿಗೆ ಫೋಟೋಗ್ರಫಿ ಅಂಡ್ ವಿಡಿಯೋಗ್ರಫಿ ಅನ್ನು ಕೊಡೋದು, ಆಮೇಲೆ ಕೆಲವರು ಶಾಲೆ ಓದಿರೋದಿಲ್ಲ ಅಂತ ಮಕ್ಕಳಿಗೆ ಕೃಷಿ ಆಧಾರಿತ ಚಟುವಟಿಕೆಗಳು, ಉತ್ಪಾದನಾ ಆಧಾರಿತ ಚಟುವಟಿಕೆಗಳು, ಸೇವಾ ಆಧಾರಿತ ಚಟುವಟಿಕೆಗಳನ್ನು ಕೊಡುವುದು, ಈ ಕುರಿ ಸಾಗಾಣಿಕೆ, ಹೈನುಗಾರಿಕೆ, ಮೀನು ಸಾಗಾಣಿಕೆ, ಆರ್ಟಿಕಲ್ಚರ್, ಈ ಥರ ಅನೇಕ ವಿಧದ ಕೃಷಿಗೆ ಸಂಬಂಧಪಟ್ಟಂಥ ಕೆಲವು ತರಬೇತಿಗಳನ್ನು ಶಾರ್ಟ್ ಡ್ಯೂರೇಷನ್ನಲ್ಲಿ 13 ದಿನದ ಅವಕಾಶ ಅವರಿಗೆ ಕೊಟ್ಟು ಅವರಿಗೆ ತರಬೇತಿಗಳನ್ನು ಕೊಡ್ತೀವಿ. ಸೆಲ್ಫೋನ್ ರಿಪೇರಿ, ಫೋಟೋಗ್ರಫಿ ಆ್ಯಂಡ್ ವಿಡಿಯೋಗ್ರಫಿ, ಮೋಟಾರ್ ರಿವೆಂಡಿಂಗ್, ಕಂಪ್ಯೂಟರ್ ಟ್ಯಾಲಿ, ಕಂಪ್ಯೂಟರ್ ಡಾಟಾ ಎಂಟ್ರಿ, ಕಂಪ್ಯೂಟರ್ DTP, ಈ ಥರ ತರಬೇತಿಗಳನ್ನು ಕೊಟ್ಟಾಗ ಮಕ್ಕಳು ಹೊರಗಡೆ ಹೋಗಿ ತಾವು ಶಿಕ್ಷಣದ ಜೊತೆಗೆ ಈ ಥರ ಅವರು ಸ್ವಂತ ಉದ್ಯಮವನ್ನು ಪ್ರಾರಂಭ ಮಾಡಿದಾಗ ಆರ್ಥಿಕವಾಗಿ ಸಬಲತೆ ಜೊತೆಗೆ ನಮ್ಮ ದೇಶದ್ದು ಕುಟುಂಬದ ಸಬಲತೆಯನ್ನು ಹೊಂದುತ್ತಾರೆ. ಇದು ಎಲ್ಲ ಉಚಿತವಾಗಿರುತ್ತೆ ಮೇಡಮ್, ಇದಕ್ಕೆ ಯಾವುದೇ ರೀತಿ ದುಡ್ಡು ಇರೋದಿಲ್ಲ. ಬೆಳಿಗ್ಗೆ ಅವರಿಗೆ ತಿಂಡಿ ಕೊಡ್ತೀವಿ, 11:30 ಅವರಿಗೆ ಕಾಫಿ ಟೀ ಕೊಡ್ತೀವಿ, ಮತ್ತೆ ಮಧ್ಯಾಹ್ನ ಊಟ, ಸಂಜೆ ಅವರಿಗೆ ಸ್ನ್ಯಾಕ್ಸ್ ಅಂತ ಕೊಡ್ತೀವಿ, ಅಲ್ಲಿ ಉಳ್ಕೊಳ್ಳೋಕೆ ಅವರಿಗೆ ವಸತಿ ಅವಕಾಶ ಇದೆ. ಆಮೇಲೆ ಅಲ್ಲಿ ಒಂದು ಸಲ ಅವರು ತರಬೇತಿಗೆ ಬಂದ್ರೆ ಎಲ್ಲ ಒಂದು ತಿಂಗಳದ ಕೋರ್ಸ್ ಮುಗಿಸ್ಕೊಂಡೆ ಅವರು ಹೊರಗಡೆ ಹೋಗ್ಬೇಕು. ಈ ತರಬೇತಿನ ಕಲಿಸ್ಕೊಡಕ್ಕೆ DST ಅಂತ ಹೇಳಿ MORD ಅಲ್ಲಿಂದ ಸೆಲೆಕ್ಷನ್ ಆಗಿ ಬರ್ತಾರ. ಒಂದು ತಿಂಗಳ ಈ ತರ ಮಕ್ಕಳ ಜೊತೆಗೆ ಇದ್ದುಕೊಂಡು ಅವರಿಗೆಲ್ಲ ಸ್ಕಿಲ್ ನ ಕಲಿಸ್ಕೊಡ್ತಾರ. ಇವರು ಇದಿಷ್ಟು ತರಬೇತಿ ಮುಗಿದ ನಂತರ ಬೆಂಗಳೂರಿನಿಂದ ಥರ್ಡ್ ಪಾರ್ಟಿ ಬಂದು ಇವರು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರ. ಇದು ಎಕ್ಸಾಮ್ ಪಾಸ್ ಆದ ನಂತರ ಅವರು ಗೌರ್ನಮೆಂಟ್ ಸರ್ಟಿಫಿಕೇಟ್ಗೆ ನ್ಯಾಷನಲ್ ಅಕಾಡೆಮಿ ಫಾರ್ ರೂಟ್ ಸೆಟ್ಗೆ ಅವರೆಲ್ಲ ಕ್ವಾಲಿಫೈಡ್ ಆಗ್ತಾರೆ. ಇದರಿಂದ ನಾವು ಒಂದು 2 ತಿಂಗಳ ಅಥವಾ 3 ತಿಂಗಳ ಬಿಟ್ಟು ಅವ್ರ ಊರಿಗೆ ಭೇಟಿ ನೀಡಿದಾಗ ನಮ್ಗೆ ಫೀಡ್ಬ್ಯಾಕ್ ಬರುತ್ತೆ, 70% ಜನ ಸೆಟಲ್ ಆಗಿರ್ತಾರೆ ಮೇಡಮ್. ಸೊ ಇದ್ರ ಜೊತೆ ಅವ್ರಿಗೆ ಬ್ಯಾಂಕ್ಲಿಂದ ಕ್ರೆಡಿಟ್ ಲಿಂಕೇಜ್ ಮಾಡಿಸ್ತೀವಿ ನಾವು. ಸೊ ಈ ತರ ಅವರು ಕ್ರೆಡಿಟ್ ಲಿಂಕೇಜ್ ಆಗಿರ್ತದ, ಕೆಲವರು ಸ್ವಂತ ಬಂಡವಾಳ ಹೂಡ್ಕೊಂಡು ಮಾಡ್ತಿರ್ತಾರ. ಇವತ್ತ ಎಷ್ಟೋ ಒಂದು ಗ್ರಾಮ, ಮಾನ್ವಿ ತಾಲೂಕ್ ಆಗಿರ್ಬೋದು, ಸಿಂಧನೂರ್ ತಾಲೂಕ್ ಆಗಿರ್ಬೋದು, ಲಿಂಗಸೂರ್ ತಾಲೂಕ್ ಆಗಿರ್ಬೋದು, ರಾಯಚೂರು ತಾಲೂಕಿನವರಾಗಿರ್ಬೋದು, ಇವರು ಎಲ್ಲರೂ ಇವತ್ತ ತಮ್ಮದೇ ಆದಂತ ಸ್ವಂತ ಬಂಡವಾಳನ್ನು ಹೂಡಿ ಇವತ್ತ ಅಂಗಡಿಗಳನ್ನು ಪ್ರಾರಂಭ ಮಾಡ್ಕೊಂಡಾರ. ಆ ತರ ಅಂಗಡಿ ಪ್ರಾರಂಭ ಮಾಡ್ಬೇಕಂದ್ರೆ ನಮ್ಮನ್ನೆಲ್ಲ ಕರೀತಾರೆ. ಸೊ ಅಂತವ್ರನ್ನೆಲ್ಲ ನಾವು ಪೇಪರ್ ಅಲ್ಲಿ ಡಿಸ್ಪ್ಲೇ ಮಾಡಿಸ್ತೀವಿ, ನಮ್ಮ ನೋಟಿಸ್ ಬೋರ್ಡ್ ಅಲ್ಲಿ ಹಾಕ್ತೀವಿ, ಅವರು ಆ ಊರಿಗೆ ಮಾರ್ಗದರ್ಶನ ಆಗ್ತಾರ. ಸೊ ಅವ್ರನ್ನ ನಾವು ಸಕ್ಸಸ್ಫುಲ್ ಎಂಟರ್ಪ್ರಿನರ್ ಅಂದ್ರೆ ಯಶಸ್ವಿ ಉದ್ಯಮಶೀಲರ್ ಅಂತೇಳಿ ನಮ್ಮ ಒಂದು ತರಬೇತಿ ಸಂಸ್ಥೆ ಕರೆಸ್ತೀವಿ. ಅವರಿಗೆ ಒಂದು ಯೂನಿಟ್ಗೆ ನಾವು ವಿಸಿಟ್ ಕೊಡ್ತೀವಿ. ತುಂಬಾ ಸ್ಕಿಲ್ ಇದೆ.

0: ನಮ್ಮ ಹತ್ರ ಆ ತರ ಕಲ್ಕೊಂಡು ಅವರು ಹೇಳ್ತಾರೆ, ತಿಂಗಳಿಗೆ ಮೇಡಮ್ ನಾನು ಇವತ್ತ 20,000 ದುಡಿದೀವಿ, 30,000, ಕೆಲವೊಬ್ರು ಡೈಲಿ 5,000 ದುಡಿತಾ ಇದೀವಿ. ನಿಮ್ಮ ಹತ್ರ ಇವತ್ತ ನಾವು ಟ್ಯಾಲಿ ಕಲ್ತು ಬೆಂಗಳೂರಲ್ಲಿ ಇಂಥ ಕಂಪ್ನಿಯಲ್ಲಿ ನಾವು ಪ್ಯಾಕೇಜ್ ಅಲ್ಲಿ 5 ಲಕ್ಷ 3 ಲಕ್ಷ ಪ್ಯಾಕೇಜ್ ಅಲ್ಲಿ ಉದ್ಯೋಗ ಮಾಡ್ತಿದೀವಿ, ಅವರ ಒಂದು ಅನಿಸಿಕೆದು ಫೀಡ್ಬ್ಯಾಕ್ನು ನಾವು ತಗೊಂತೀವಿ. ಸೊ ತುಂಬಾ ಸಂತೋಷ ಆಗ್ತಾರ. ಈ ಒಂದು ಸ್ಕಿಲ್ಗೆ ಸರ್ಕಾರ ಈ ತರ ಅವಕಾಶ ಕೊಟ್ಟದಕ್ಕೆ ಎಷ್ಟೋ ಜನ ನಿರುದ್ಯೋಗ ಆರ್ಥಿಕವಾಗಿ ಸಬಲತೆ ಹೊಂದುವುದಕ್ಕೆ ಈ ಒಂದು ತರಬೇತಿ ಸಂಸ್ಥೆ ಪ್ರತಿಯೊಬ್ಬರ ಜೀವನದಲ್ಲಿ ದಾರಿದೀಪ ಆಗಿದೆ.
1: ನಿಜ ಮೇಡಮ್, ಖಂಡಿತ. ಈಗ ಎಷ್ಟೊಂದು ಕೌಶಲ್ಯಗಳ ತರಬೇತಿ ಎಲ್ಲ ಹೇಳಿದ್ರಿ, ಈಗ ವಿಶೇಷವಾಗಿ ಮಹಿಳೆಯರಿಗೆ ಯಾವ ರೀತಿ ಕೌಶಲ್ಯದ ತರಬೇತಿಗಳನ್ನ ಕೊಡ್ತಾ ಇದ್ರಿ?
0: ಈಗ ಮೇಡಮ್ ನಾವು ಹಳ್ಳಿ ಮಟ್ಟಕ್ಕೆ ಅವ್ರಿಗೆ ವಿಸಿಟ್ ಮಾಡ್ತೀವಿ, ಈ ತಾಲೂಕು ಆಗಿರ್ಬೋದು, ಪಂಚಾಯಿತಿ ಆಗಿರ್ಬೋದು, ಗ್ರಾಮದಲ್ಲಿ ದೇವಸ್ಥಾನದಲ್ಲಿ ಮಹಿಳೆಯರಿಗೆ ಮಾಹಿತಿ ಕೊಡಕ್ ಹೋಗ್ತೀವಿ. ತುಂಬಾ ಜನ ತಾಯಿಯಂದಿರು ಮಕ್ಕಳನ್ನ ಏನ್ ಮಾಡ್ತಾರ, ಒಂದು ದಿನದ ಕೂಲಿ ಬರುತ್ತೆ ಅಂತ ಹೇಳಿ ನಮ್ಮ ಇನ್ಸ್ಟಿಟ್ಯೂಟ್ಗೆ ಕಳ್ಸಲ್ಲ. ಅಂತ ಮಕ್ಕಳಿಗೆ ನಮ್ಮ ಸಿಬ್ಬಂದಿ ಎಲ್ಲಾನು ಹೋಗಿ ಅವರಿಗೆ ಮನ ಪರಿವರ್ತನೆ ಮಾಡಿ ಕೆಲವೊಂದು ಆಟಗಳ ಮೂಲಕ ಅವರಿಗೆ ಮೋಟಿವೇಶನ್ ಮಾಡಿ ನಮ್ಮ ಒಂದು ತರಬೇತಿಯಲ್ಲಿ 32 ಸಿಸಿ ಕ್ಯಾಮ್ರಾಗಳನ್ನ ಅಳವಡಿಸಿದೀವಿ. ಸೊ ಹೆಣ್ಮಕ್ಳದ್ದು ತರಬೇತಿ ನಡೆದಾಗ ಗಂಡು ಹುಡುಗರದು ಮಾಡಲ್ಲ. ಸೊ ನೀವು ಯಾವುದೇ ರೀತಿ ಭಯ ಬೀಳಂಗಿಲ್ಲ. ಲೇಡೀಸ್ ಜೆಂಟ್ಸ್ ವಾಚ್ಮ್ಯಾನ್ ಇದ್ದಾರೆ, ಅಡಿಗೆ ಭಟ್ರು ಇದ್ದಾರೆ, ಕೆಲಸ ಬಂದ ಮೇಡಮ್ ಇರ್ತಾರೆ, ಜೊತೆಗೆ ನಾವಿರ್ತೀವಿ. ನಿಮ್ಮ ಮಕ್ಕಳ ಜವಾಬ್ದಾರಿ ನಮ್ಮದು ಅಂತೇಳಿ ಮೇಡಮ್ ಹೆಣ್ಣು ಹುಡುಗಿಯರಿಗೆ ಒಲಿಗೆ ತರಬೇತಿ ಇದೆ. ಆಮೇಲೆ ಹೊರಗಡೆ 1.5 ಲಕ್ಷ ಖರ್ಚಾಗುತ್ತೆ ಬ್ಯೂಟಿ ಪಾರ್ಲರ್ ಕಲಿಯಕ್ಕೆ. ಸೊ ನಮ್ಮಲ್ಲಿ ನಾವು ಅವರಿಗೆ ಬ್ಯೂಟಿ ಪಾರ್ಲರ್ ತಗೊಂತೀವಿ, ಒಲಿಗೆ ತರಬೇತಿ ಕರ್ಕೊಂತೀವಿ, ಆಮೇಲೆ ಮುತ್ತಿನ ಹಾರಗಳು, ಕಾಸ್ಟ್ಯೂಮ್ ಜ್ಯುವೆಲ್ಲರಿ, ಆಮೇಲೆ ಇದ್ರ ಜೊತೆಗೆ ಅಡಿಗೆ ಮಾಡುವುದು, ಹೈನುಗಾರಿಕೆ, ಕುರಿ ಸಾಗಾಣಿಕೆ, ಈ ತರ ಎಲ್ಲ ನಾವು ಅವರಿಗೆ ತರಬೇತಿಗಳನ್ನು ಕೊಡ್ತೀವಿ. ಹೆಣ್ಣು ಹುಡುಗಿಯರಿಗೆ ಮಗ್ಗ ಮ್ಯಾಂಡ್ ಜಡ್ದೂಸಿ ಹ್ಯಾಂಡ್ರೈಡಿಂಗ್ ವರ್ಕ್ ಹಾಕೋದು,
1: ಈಗ ಅದು ಬಹಳ ಫೇಮಸ್ ಅಲ್ಲಿದೆ, ಈಗ ನಡೀತಾ ಇದೆ.
0: ಹಾ ಮೇಡಮ್, ಈಗ ನೋಡಿ ಒಂದ್ ಬ್ಲೌಸ್ಗೆ 3 ದಿನ ತಗೊಂತಾಳೆ. ಆ 3 ದಿನದಲ್ಲಿ ಒಂದ್ ಬ್ಲೌಸ್ ಸ್ಟಿಚ್ ಮಾಡಿ ಕೊಟ್ರೆ 5,000 ರಿಂದ 10,000 ರೂಪಾಯಿ ಕುಂತಲ್ಲಿ ದುಡಿತಾಳೆ. ಅದೇ ಆ ಅಮ್ಮ ಕೂಲಿ ಕೆಲ್ಸಕ್ಕೆ ಹೋದ್ರೆ 300 ರೂಪಾಯಿಗೆ ಬೆಳಗ್ಗೆಲಿಂದ ಸಾಯಂಕಾಲ. ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳು ಹೊರಗಡೆ ಹೋಗೋದು ತುಂಬಾ ಕಷ್ಟನೇ. ಸೊ ಈ ತರ ಅವರು ಸ್ಕಿಲ್ ಕಲ್ಕೊಂಡ್ರೆ ಸ್ವಾವಲಂಬಿ ಆಗಿರ್ತಾರ, ಅವ್ರ ದುಡ್ಡು ಅವ್ರ ಸಂಪಾದನೆ ಮಾಡ್ತಾರ. ಈಗ ನಮ್ಮಲ್ಲಿ ಬ್ಯೂಟಿ ಪಾರ್ಲರ್ ಕಲ್ತಾರೆ ತುಂಬಾ ಜನ ಮಕ್ಕಳು. ಇವತ್ತ ಒಂದು ಮೇಕಪ್ಗೆ 30,000 ರೂಪಾಯಿ ಪ್ಯಾಕೇಜ್ ತಗೊಂತಾರೆ. ಸೊ ಅವ್ರದ್ದೆಲ್ಲ ಫೀಡ್ಬ್ಯಾಕ್ ತುಂಬಾ ಚೆನ್ನಾಗಿ ಬರುತ್ತೆ. ಅವರು ಯಾವಾಗ್ಲೂ ಹೇಳ್ತಿರ್ತಾರೆ, ಈ ತರ ಟ್ರೈನಿಂಗ್ ಬಂದು ಹೋಗಿರ್ತಾರಲ್ಲ, ಅವ್ರು ಪಟ್ಟಂತ ಅನುಭವದಿಂದ ಅವ್ರ ಗ್ರಾಮದ ನಿರುದ್ಯೋಗಿ ಮಕ್ಕಳನ್ನ ಮತ್ತೆ ಕರ್ಕೊಂಡ್ ಬಂದು ನಮ್ಮಲ್ಲಿ ಅಡ್ಮಿಷನ್ ಮಾಡ್ತಾರೆ. ಬಟ್ ನಾ ಹೇಳೋದೇನಂತಂದ್ರೆ, ಈ ಸ್ಕಿಲ್ ಇಂಡಿಯಾ ಏನು ಇದೆ, ಬಟ್ ಪ್ರತಿಯೊಂದು ಗ್ರಾಮದ ಮನೆಯಲ್ಲಿ ಪ್ರತಿಯೊಂದು ಫಲಾನುಭವಿಗಳು ಇದನ್ನ ಸದ್ಬಳಕೆ
1: ಮಾಡ್ಕೋಬೇಕು.
0: ಫ್ರೀ ಇದೆ, ಸರ್ಕಾರದಿದೆ, ಇದನ್ನ ಬಳಸ್ಕೋಬೇಕು. ಇದ್ರ ಉದ್ದೇಶ ನಿರುದ್ಯೋಗಿಯನ್ನು ಹೋಗಲಾಡಿಸ್ಬೇಕು, ಅವ್ರನ್ನ ಸ್ವಾವಲಂಬಿ ಮಾಡೋದೇ ಇದರ ಒಂದು ಉದ್ದೇಶ.
1: ಈಗ ಹೆಣ್ಮಕ್ಳು ಸಾಕಷ್ಟು ಕೌಶಲ್ಯ ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರಿ, ಕೆಲವರ ಹೆಸರು ಹೇಳ್ಬೋದಾ ಯಾವ್ದ್ಯಾವ್ದರಲ್ಲಿ ಅವರು ಕೌಶಲ್ಯ ಪಡ್ಕೊಂಡು?
0: ಈಗ ನಮ್ಮ ರಾಯಚೂರಿನ ಕಲ್ಲೂರು ಗ್ರಾಮದಿಂದ 299 ಬ್ಯಾಚ್ ಶಾಲಿನಿ ಅಂತೇಳಿ ಆ ಮಹಿಳೆ ಇವತ್ತ ನಮ್ಮ ರಾಯಚೂರಲ್ಲಿ ರೆಡಿಮೇಡ್ ಗಾರ್ಮೆಂಟ್ಸ್ ತೆಗೆದು PMEGP ಅಂತೇಳಿ ಸರ್ಕಾರದ ಯೋಜನೆಯಲ್ಲಿ 8 ಲಕ್ಷ ಬಂಡವಾಳವನ್ನು ತಗೊಂಡು ಅವರು ಪ್ರಾರಂಭ ಮಾಡಿದ್ದಾರೆ. ಸುಮಾರು ಒಂದು 24 ಮಿಷನ್ಗಳನ್ನು ಇಟ್ಟಾರ. JAS ಕಡೆಯಿಂದ ಅನೇಕ ಗೌರ್ಮೆಂಟ್ ಸ್ಕಿಲ್ಸ್ನ ತಗೊಂಡು ಒಂದು ಬ್ಯಾಚ್ಗೆ ಒಂದು 25-30 ಮಕ್ಕಳಿಗೆ ಫ್ರೀಯಾಗಿ ಅಂದ್ರೆ ಗೌರ್ಮೆಂಟ್ ಕಡೆಯಿಂದ ಅವರು ತರಬೇತಿನ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನ ಹೇಳ್ಬೇಕಂದ್ರೆ ರೂಪಾ ಅಂತೇಳಿ ಅವರು ಲಾಸ್ಟ್ ಬ್ಯಾಚ್ ಅಲ್ಲಿ ಬಂದಿದ್ರು. ನನಗೆ ಮೊನ್ನೆ ಕಾಲ್ ಮಾಡಿ, ಮೇಡಮ್ ನನ್ಗೆ ಒಂದು ಪ್ಯಾಕೇಜ್ ಸಿಕ್ಕಿದೆ, 30,000 ಇದೆ ಮೇಡಮ್, ಹೈದರಾಬಾದ್ ಅಲ್ಲಿ ನನ್ನ ಕರ್ಕೊಂಡು ಹೋಗಿದ್ದಾರೆ. ಆಯ್ತಮ್ಮ, ಒಳ್ಳೇದಾಯ್ತು. ಸೊ ಈ ತರ ನಮ್ಮ ಹತ್ರ
1: ನಮ್ಮ ಹೆಣ್ಮಕ್ಳು ಇವತ್ತ ಮನೆ ಬಿಟ್ಟು ಹೊರಗೆ ಹೋಗಲ್ಲ, ಆದ್ರೆ ಇಂಥದ್ರಲ್ಲಿ ಇಂಥ ನಿಮ್ಮಲ್ಲಿ ಕೌಶಲ್ಯನ ಪಡ್ಕೊಂಡ್ ಬಿಟ್ಟು ಮುಂದೆ ಬರ್ತಾರಲ್ಲ, ಅದೇ ಕೇಳಕ್ಕೆ ಒಂಥರ ಖುಷಿ ಆಗುತ್ತೆ.
0: ಹಾ ಮೇಡಮ್, ಇನ್ನು ಇವಾಗ ನಾವು ಹ್ಯಾಂಡ್ ವರ್ಕಿಂಗ್ ಬ್ಯಾಚ್ ಮಾಡಿದ್ವಿ ಲಾಸ್ಟ್ ಅಲ್ಲಿ. ನಮ್ಮ ರಾಯಚೂರಿನ ಸಿಒ ಸರ್ ಈಶ್ವರ್ ಕಾಂಧು ಸರ್ ಬಂದಿದ್ರು ಆ ಬ್ಯಾಚ್ ವಿಸಿಟ್ಗೆ. ಆ ದೇವದುರ್ಗ ತಾಲೂಕಿನ ಜಾಲಿ ಹಳ್ಳಿಲಿಂದ ಸುವರ್ಣ ಅಂತ ಒಬ್ಬ ಮಹಿಳೆ ಬಂದು ಸರ್ ಎಲ್ಲ ಮಕ್ಕಳಿಗೆ ಮಾತಾಡಿದ್ರು, ಅವ್ರ ಉಪಚಾರ ಬಗ್ಗೆ ತಿಳ್ಕೊಂಡ್ರು, ಅವ್ರು ಒಲ್ದಿದ್ದು ಬಗ್ಗೆ ಎಲ್ಲ ತಿಳಿಸಿದ್ರು, ಮಾರ್ಕೆಟಿಂಗ್ ಬಗ್ಗೆ ಎಲ್ಲ ಕೇಳಿದ್ರು, ಚೆನ್ನಾಗಿ ಅವ್ರು ಉತ್ತರ ಕೊಟ್ಟರು. ಉತ್ತರ ಕೊಟ್ಟಾಗ ಆ ಹುಡುಗಿ ಗ್ರೂಪಲ್ಲೆಲ್ಲ ಬಿಡ್ತಿರ್ತಾಳೆ, ನಮ್ದು ಪ್ರತಿ ಬ್ಯಾಚಲ್ಲಿ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ತೀವಿ, ಮೇಡಮ್ ಇದು ಒಲ್ದಿನಿ ಇದು ಅಮ್ಮ 8,000 10,000 15,000 ಈ ಥರ ಎಲ್ಲ ಅವರು ದುಡ್ದಾಗ ನಮಗೆ ಫೀಡ್ಬ್ಯಾಕ್ ಪಾಸಿಟಿವ್ ಬಂದಾಗ ತುಂಬಾ ಖುಷಿ ಆಗುತ್ತೆ. ಬಟ್ ಕೆಲವೊಂದು ಟೈಮ್ ನೆಗೆಟಿವ್ನು ಬರ್ತಿರ್ತಾವೆ, ಕೈ ಬಂದು ಹುಡುಗಿನ ಹೊರಗಡೆ ಹೇಗೆ ಬಿಡೋದು, ಅವ್ರಿಗೆ ಯಾಕೆ, ನಾವೆಲ್ಲ ಹೇಳ್ತಿರ್ತೀವಿ ಬಾಲ್ಯ ವಿವಾಹ ಮಾಡಬೇಡ್ರಿ, ಅವರಲ್ಲಿ ಫಸ್ಟ್ ಮೌಲ್ಯಗಳು ಕಲಿಸ್ರಿ. ಈಗ ನಾವು ಒಂದು ನಮ್ಮ ಒಂದು ತರಬೇತಿಯಲ್ಲಿ ಅಂದ್ರೆ ಬರೀ ಒಲಿಗೆ ಒಂದೇ ಹೇಳ್ಕೊಡಲ್ಲ ಮೇಡಮ್, ಒಲಿಗೆ ಜೊತೆಗೆ ಅವರಲ್ಲಿ ನಾವು ಹೆಂಗ್ ಮಾತಾಡ್ಬೇಕು, ಬ್ಯಾಂಕ್ ಅಂದ್ರೆ ಏನು, ಆಮೇಲೆ ನಮ್ಮ ಇದು ಸ್ವಯಂ ಉದ್ಯೋಗ ಅಂದ್ರೆ ಏನು. ಈಗ ಸ್ವಯಂ ಉದ್ಯೋಗ ಅಂದ್ರೆ ನಮ್ಮಲ್ಲಿ ಇರುವಂತ ಅನುಭವ ಜ್ಞಾನ ತಿಳುವಳಿಕೆ ಬಂಡವಾಳ ನೋಡಿ ಒಂದು ಉದ್ಯೋಗದಲ್ಲಿ ನಮ್ಮನ್ನ ನಾವೇನ್ ತೊಡಗಿಡಿಸ್ಕೊಳ್ತೀವಿ, ಸ್ವಯಂ ಉದ್ಯೋಗ. ಅದನ್ನ ನಾವು ಯಾಕೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ನಮ್ಮಲ್ಲಿ ಉಪನ್ಯಾಸಕರು ಶ್ರವಣ್ ಸರ್ ಆಗಿರ್ಬೋದು ನಾವು ಅದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಕೊಡ್ತೀವಿ. ಆಮೇಲೆ ಇದ್ರ ಜೊತೆಗೆ ಅವ್ರಿಗೆ ಕೆಲವೊಂದು ಜನರಲ್ ನಾಲೆಜ್ ಕೊಡ್ತೀವಿ, ಶಿಕ್ಷಣದ ಬಗ್ಗೆ, ನಡೆನುಡಿಗಳ ಬಗ್ಗೆ. ಇದ್ರ ಜೊತೆಗೆ ಪ್ರಾಬ್ಲಮ್ ಸಮಸ್ಯೆಗಳು ಬರ್ತಿರ್ತಾವ ಜೀವನ ಅಂದಗಳೇ, ಆ ಸಮಸ್ಯೆಗಳು ಬರ್ತಿರ್ತಾವ ಓದ್ತಿರ್ತಾವ, ಅವನ್ನ ನಾವು ಯಾವ ತರ ಕಾನ್ಫಿಡೆಂಟ್ ಆಗಿ ಸಾಲ್ವ್ ಮಾಡ್ಕೋಬೇಕು ಅದ್ರ ಬಗ್ಗೆ ಸೆಷನ್ ಕೊಡ್ತೀವಿ. ಆಮೇಲೆ ಬ್ಯಾಂಕಿನಲ್ಲಿ ನಾನು ಲೋನ್ ತಗೋಬೇಕಪ್ಪ ಇವತ್ತ ಗೌರ್ಮೆಂಟ್ ಸ್ಕೀಮ್ ಅಲ್ಲಿ PMEGP ಇರ್ಲಿ, CMEGP ಇರ್ಲಿ, ಮುದ್ರಾ ಯೋಜನೆ, ಶಿಶು, ತರುಣ, ಈ ತರ ಯೋಜನೆಗಳನ್ನ ಹೆಂಗ ಬ್ಯಾಂಕಿಗೆ ಅಪ್ರೋಚ್ ಆಗ್ಬೇಕು. ಆಮೇಲೆ ಇನ್ನ ನಾವು ಸರ್ಕಾರ ಬಿಟ್ಟಂತಹ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದ ಕೆಲವೊಂದು ಗೌರ್ಮೆಂಟ್ ಸ್ಕೀಮ್ಸ್ ಅಲ್ಲಿ ಯಾವ ಯಾವ ಇನ್ಸೂರೆನ್ಸ್ ಗಳನ್ನ ಮಾಡಿಸ್ಬೇಕು ಅದ್ರ ಬಗ್ಗೆನೂ ನಾವು ಮಾಹಿತಿ ಕ್ಲಿಯರ್ ಆಗಿ ಕೊಡ್ತೀವಿ. ಕೆಲವೊಂದು ಅವರಿಗೆ ಮೈಂಡ್ ಗೇಮ್ನ ಆಡಿಸ್ತೀವಿ, ಅದ್ರ ಜೊತೆಗೆ ತರಬೇತಿನೂ ಕೊಡ್ತೀವಿ. ಓವರಾಲ್ ಒಂದು ನಮ್ದೇನು SBI RCTದು ಒಂದು ಸ್ಟ್ರಕ್ಚರ್ ಇದೆ ಅಲ್ಲ, ಅದನ್ನೇ ನಾವು ಫಾಲೋಅಪ್ ಮಾಡ್ಕೊತ ಹೋಗ್ತೀವಿ ನಮ್ಮದೇ ಆದಂತ ಕೋರ್ಸ್ ಮಾಡಲ್ ಮುಖಾಂತರ. ಸೊ ಈ ತರ ಅವರೆಲ್ಲ ಕಲಿತು ಸ್ವಾವಲಂಬಿ ಆಗ್ತಾರೆ.
1: ಡಿಜಿಟಲ್ ಯುಗದಲ್ಲಿ ನಾವಿದ್ದೀವಿ, ಈ ಡಿಜಿಟಲ್ ಕೌಶಲ್ಯಗಳು ಇಂದಿನ ಕಾಲದಲ್ಲಿ ಎಷ್ಟು ಮುಖ್ಯ ಅಂತ ಹೇಳ್ತೀರಿ
0: ಮೇಡಮ್? ಇದು ಬಹಳ ಮುಖ್ಯನೇ ಮೇಡಮ್. ಇದಕ್ಕಿಂತ ಮುಂಚೆ ಗ್ರಾಮದಲ್ಲಿರುವಂತ ಮಹಿಳೆಯರಿಗೆ ಬ್ಯಾಂಕ್ ಅಂದ್ರೆ ಗೊತ್ತಿಲ್ಲ, ಅಕೌಂಟ್ ಅಂದ್ರೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಈಗ ಪ್ರತಿಯೊಂದು ಕೆಲಸನೂ ಮೊಬೈಲ್ ಅಲ್ಲೇ ಆಗ್ತಿದೆ. ಈಗ ಉದಾಹರಣೆಗೆ ನಾವು ಕರೆಂಟ್ ಬಿಲ್ ಆಗಿರ್ಲಿ, ಗ್ಯಾಸ್ ಬಿಲ್ ಆಗಿರ್ಲಿ, ಆಮೇಲೆ ಇವಾಗ ಫೋನ್ ಪೇ ಮಾಡೋದಾಗಿರ್ಲಿ, ಒಂದು ಬ್ಯಾಂಕಿನ ವ್ಯವಹಾರವನ್ನು ಪ್ರತಿಯೊಂದು ಕೆಲಸವನ್ನು ಮಾಡ್ಬೇಕಂದ್ರೆ ಡಿಜಿಟಲ್ ಬೇಕೇ ಬೇಕು ಮೇಡಮ್. ಹಿಂದಿನ ಕಾಲದಲ್ಲಿ ಎಷ್ಟು ಮುಖ್ಯವಾಗಿದ್ದವು ಎಂದು ನಾವು ಇತಿಹಾಸವನ್ನು ನೋಡಿದಾಗ ಮೇಡಮ್, 1980ರಿಂದ 90ರ ದಶಕದಲ್ಲಿ ಇಂಟರ್ನೆಟ್ ಕ್ರಾಂತಿಯ ಆರಂಭಿಕ ಕಾಲ 2000ದ ದಶಕ ಆಯ್ತು ಮೇಡಮ್. ಅದರಲ್ಲಿ ಏನಂದ್ರೆ ಈಗ ಉದ್ಯೋಗದ ಮಾರುಕಟ್ಟೆಯಲ್ಲಿ ವಿಶಿಷ್ಟ, ಈ ಕಾಲದಲ್ಲಿ ಕಂಪ್ಯೂಟರ್ ಚಲಾಯಿಸುವುದು, MS ವರ್ಡ್, MS ಆಫೀಸ್ ಎಲ್ಲರಿಗೂ ತಿಳಿದಿರೋದಿಲ್ಲ. ಯಾರಿಗೆ ಈ ಕೌಶಲ್ಯ ಇರುತ್ತದೋ ಅವರಿಗೆ ಕಚೇರಿಗಳಲ್ಲಿ ತಕ್ಷಣ ಕೆಲಸ ಸಿಗುತ್ತಾ ಮೇಡಮ್. ಈಗ ಉದಾಹರಣೆಗೆ ಬರವಣಿಗೆ ಮತ್ತು ಲೆಕ್ಕಾಚಾರದ ಕೆಲಸಗಳಿಗೆ ಇದ್ದ ಬೇಡಿಕೆಯನ್ನೇ ಡಿಜಿಟಲ್ ಕೌಶಲ್ಯ ಹೊಂದಿರುವರು ಸುಲಭವಾಗಿ ಆಕ್ರಮಿಸಿಕೊಂಡರು. ಸಾಮಾನ್ಯ ಉದ್ಯೋಗಿಗಳಿಗಿಂತ ಕಂಪ್ಯೂಟರ್ ಕಲಿತವರಿಗೆ ಹೆಚ್ಚಿನ ಸಂಬಳ ಮತ್ತು ಗೌರವ ಸಿಕ್ತಿತ್ತು. ಅವ್ರು ಕಂಪ್ಯೂಟರ್ ಕಲ್ತಾರ ಅಂದ್ಗಳೇ ವೆರಿ ನಾಲೆಜ್. ಈಗ ಉದಾಹರಣೆಗೆ ಒಬ್ಬ ಕೂಲಿ ಕಾರ್ಮಿಕ ಮೇಡಮ್, ಬೆಳಿಗ್ಗೆಲಿಂದ ಸಾಯಂಕಾಲ ತನ ದುಡಿತಾನ, ಅವನದು ಸ್ಯಾಲ್ರಿ ಕೇಳಿದ್ರೆ 500-800 ಅಷ್ಟೇ. ಇಲ್ಲಿ ಬೆಳಿಗ್ಗೆಲಿಂದ ಸಾಯಂಕಾಲ ತನ ಒಬ್ಬ ಸಾಫ್ಟ್ವೇರ್ ಕಂಪನಿಯಲ್ಲಿ ಕಂಪ್ಯೂಟರ್ ಮುಂದೆ ಕೆಲಸ ಮಾಡ್ತಾರೆ, ಅವ್ರ ಸ್ಯಾಲ್ರಿ ಕೇಳಿದ್ರೆ 60,000-80,000. ಇದು ಇವೆರಡರಲ್ಲಿರುವಂತಹ ಒಂದು ವ್ಯತ್ಯಾಸ. ಈಗ ಸಾಂಪ್ರದಾಯಿಕ ವ್ಯವಸ್ಥೆಯಿಂದ ನೋಡ್ಬೇಕಾದ್ರೆ ಬ್ಯಾಂಕ್ಗಳಲ್ಲಿ ಸರ್ಕಾರಿ ಕಚೇರಿಗಳು, ದೊಡ್ಡ ಕಂಪನಿಗಳು, ಫೈಲ್ ಹಾಗೂ ಖಾತೆಗಳು ಕಾಗದದ ಪುಸ್ತಕಗಳಿಂದ ಕಂಪ್ಯೂಟರ್ಗೆ ಬದಲಾಗ್ಯಾವ. ಈಗ ನಾವು ಏನೇ ಕೆಲಸ ಮಾಡ್ಬೇಕಂದ್ರೆ ಯಾರು ಪೆನ್ ಇಟ್ಟು
1: ಬರೆಯಲ್ಲಿ?
0: ನಾವು ಶಿಕ್ಷಣ, ಕಾಲೇಜು, ಶಾಲಾ ಶಿಕ್ಷಣ ಓದಿದ್ದೆ ಬೇರೆ, ನಾವು ನಿಜ ಜೀವನದಲ್ಲಿ ಉದ್ಯೋಗ ಮಾಡೋದೇ
1: ಬೇರೆ.
0: ಎಲ್ಲಾನು ಡಿಜಿಟಲ್ ಅಂದ್ರೆ ಇದರಲ್ಲಿ ಏನು ತಪ್ಪಿಲ್ಲ ಮೇಡಮ್.
1: ಕೌಶಲ್ಯ ತರಬೇತಿನ ಪಡ್ಕೊಳ್ತಾರಲ್ಲ, ಅದ್ರ ನಂತರ ಉದ್ಯೋಗ ಅವಕಾಶಗಳು ಯಾವ ರೀತಿ ಇದಾವ ಅಂತ ಹೇಳ್ತೀರಿ?
0: ತುಂಬಾನೇ ಇದೆ ಮೇಡಮ್. ಈಗ ಮಕ್ಕಳು ಕೌಶಲ್ಯವನ್ನು ಕಲಿತು ಹೊರಗಡೆ ಬರ್ತಾರೆ, ಅವ್ರ ಅಲ್ಲಿ ಯಾವ ತರ ಅಂದ್ರೆ ಈಗ MS ವರ್ಡ್ ಆಗ್ಲಿ, ಇಂಗ್ಲಿಷ್ ಟೈಪಿಂಗ್ ಆಗ್ಲಿ, ಇಂಟರ್ನೆಟ್ ಬ್ರೌಸಿಂಗ್, ಯಾವ ತರ ಇದು ಇಮೇಲ್ ನಿರ್ವಹಣೆ ಮಾಡೋದು, ಆಮೇಲೆ ಆಪರೇಟಿಂಗ್, ಕಚೇರಿ ಸಹಾಯ, ಮತ್ತೆ ಆಮೇಲೆ ಅವರಲ್ಲಿ ಇದು ಗ್ರಾಫಿಕ್ ಡಿಸೈನ್, ವಿಡಿಯೋ ಎಡಿಟಿಂಗ್, ಸೋಷಿಯಲ್ ಮೀಡಿಯಾ ಮ್ಯಾನೇಜರ್, ಮಾರ್ಕೆಟಿಂಗ್, ಎಕ್ಸಿಕ್ಯೂಟಿವ್, ಅಕೌಂಟೆಂಟ್, ಈ ತರ ಅವರು ಪ್ರತಿಯೊಂದು ಸ್ಕಿಲ್ನ ತಗೊಂಡು ಹೊರಗಡೆ ಬಂದ ನಂತರ ಅವರು ಪಕ್ಕ ಸ್ವಯಂ ಉದ್ಯೋಗಗಳಾಗಕ್ಕೆ ಸಾಧ್ಯ ಆಗುತ್ತೆ. ಸೊ ಇತ್ತೀಚಿನ ಒಂದು ಯುವಕರಲ್ಲಿ ಏನಂದ್ರೆ ಕೋಡಿಂಗು, ಡಿ ಕೋಡಿಂಗು, ಪ್ರೋಗ್ರಾಮಿಂಗು, ಡಾಟಾ ಸೈನ್ಸ್, ಕ್ಲೌಡು, ಕಂಪ್ಯೂಟಿಂಗು, ಸೈಬರ್ ಸೆಕ್ಯೂರ್ ಇವೆಲ್ಲ ಏನಂದ್ರೆ ಉನ್ನತ ಮಟ್ಟದ ಅಡ್ವಾನ್ಸ್ ಲೆವೆಲ್ ಅಂತ ಹೇಳ್ತಾರೆ ಮೇಡಮ್. ಈಗ ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಆಗಿರ್ಬೋದು, ಸೊ ಈ ತರ ಅವರೆಲ್ಲ ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು, ವೆಬ್ ಮತ್ತು ಅಪ್ ಡೆವಲಪ್ಮೆಂಟ್ ಆಗಿರ್ಬೋದು, ಪ್ರಿಂಟ್ ಲೈಂಗ್ ಆಗಿರ್ಬೋದು, ಸೊ ಪ್ರತಿಯೊಂದನ್ನು ಅವ್ರು ತಗೊಂಡ ತಕ್ಷಣ ಹೊರಗಡೆ ಉದ್ಯೋಗ ಮಾಡ್ತಾರ ಮೇಡಮ್. ಯಾಕಂದ್ರೆ ಉದ್ಯೋಗ ಅವ್ರು ಕಲ್ತಾರ ಅಂದ್ರೆ ಉದ್ಯೋಗ ಮಾಡಿ
1: ಮಾಡ್ತಾರೆ.
0: ಸ್ಕಿಲ್ ಇತ್ತಂದ್ರೆ ಅವ್ರನ್ನ ಯಾರಾದ್ರೂ ಕರೀತಾರೆ, ಸ್ಕಿಲ್ಲೇ ಇಲ್ಲಾಂದ್ರೆ ಅವ್ರನ್ನ ಯಾರು ಮಾತಾಡಿಸಿಲ್ಲ. ಇತ್ತೀಚಿನ ಯುವಕರಿಗೆ ಹೇಳ್ಬೇಕಂದ್ರೆ ಮೇಡಮ್, ಈ ಒಂದು ವಿಶ್ವ ಕೌಶಲ್ಯ ದಿನಾಚರಣೆ ಬಗ್ಗೆ ಯುವಕರಲ್ಲಿ ಏನಾಗ್ತಿದೆ ಅಂದ್ರೆ ಮನಸ್ಸಿನ ಮಟ್ಟ ತುಂಬಾ ಲೂಸ್ ಇದೆ ಅವರಲ್ಲಿ, ತುಂಬಾ ಸ್ಟ್ರಾಂಗ್ ಆಗಿಲ್ಲ ಅವರು. ಅವರು ಸ್ಟ್ರಾಂಗ್ ಆಗಿ ಆಗ್ಬೇಕಂತಂದ್ರೆ ಶಿಕ್ಷಣದಲ್ಲಿ ಎಷ್ಟೊಂದು ತಂದೆ ತಾಯಿ ಶಿಕ್ಷಣ ಕೊಟ್ರು, ಕಾಲೇಜಲ್ಲಿ ಶಿಕ್ಷಕರು ಹೇಳಿದ್ರೇನು, ಫ್ರೆಂಡ್ಸ್ ಒಳ್ಳೆ ಗುರುಗಳು ಹೇಳಿದ್ರೇನು, ಇತ್ತೀಚಿನ ದಿನಾಚರಣೆಯಲ್ಲಿ ಜಾಸ್ತಿ ಅವರು ವ್ಯಾಮೋಹಕ್ಕೆ ಒಳಗಾಗ್ತಿದ್ದಾರೆ, ದುರ್ಚಟಗಳಿಗೆ ಬಲಿ ಆಗ್ತಾ ಇದೆ,
1: ಫೋನುಗಳಿಗೆ
0: ಬಲಿ ಆಗ್ತಾ ಇದ್ದಾರೆ. ಇವನ್ನೆಲ್ಲ ತಡೆಗಟ್ಟಬೇಕಂತಂದ್ರೆ ಮೊದಲು ಅವರಲ್ಲಿ ಒಂದು ನಾವು ಒಂದು ಶಿಕ್ಷಣದ ಮುಟ್ಟಿಸ್ಬೇಕು, ಅವರಲ್ಲಿ ಮೌಲ್ಯಗಳನ್ನು ಬೆಳೆಸಬೇಕು, ಮಹಾಭಾರತನ ಓದಬೇಕು. ಇತ್ತೀಚಿನದಲ್ಲಿ ಸರ್ಕಾರನು ಪ್ರತಿಯೊಂದು ಶಾಲಾ ಶಿಕ್ಷಣಗಳಲ್ಲಿ ಭಗವದ್ಗೀತೆಯನ್ನ ಹೇಳ್ಕೊಡ್ಬೇಕು, ಅವರಲ್ಲಿ ಸಂಸಾರ ಕೊಡ್ಬೇಕು. ಸ್ವಲ್ಪ ಫೇಲ್ ಆದ ನಂತರ ಮಗು ನನಗೆ ಪರ್ಸೆಂಟೇಜ್ ಇಲ್ಲ ಅಂದು ಆತ್ಮಹತ್ಯೆ ಮಾಡ್ಕೊಳಕತ್ತಾರೆ. ಇದು ಎಲ್ಲ ಆಗಬಾರ್ದು. ಈ ತರ ನಮ್ಗೆ ಸಾಕಷ್ಟು ದಾರಿ
1: ಇದೆ.
0: ಇವತ್ತ ನಾವು ಸ್ವಯಂ ಉದ್ಯೋಗ ಚಲನ, ಸರ್ಕಾರಿ ಉದ್ಯೋಗ ಚಲ ಅಂದ್ರೆ ಬಂದ್ರೆ ಸರ್ಕಾರಿ ಉದ್ಯೋಗ ಹೋಗು, ಬರ್ಲಿಲ್ಲ ಅಂದ್ರೆ
1: ಅಷ್ಟೇ ನಿಜ, ಸ್ಕಿಲ್ ಬರ್ಬೇಕು. ಮೇಡಮ್, ಕೊನೆಯದಾಗಿ ಈ ವಿಶ್ವ ಕೌಶಲ್ಯ ದಿನದ ಸಂದರ್ಭದಲ್ಲಿ ಯುವಕರಿಗೆ ಏನ್ ಸಂದೇಶ ಕೊಡ್ತೀರಿ?
0: ಯುವಕರಿಗೆ ಸಂದೇಶ ಅಂದ್ರೆ ಇವತ್ತಿನ ಯುವಶಕ್ತಿಯೇ ದೇಶದ ನಿಜವಾದ ಆಸ್ತಿ. ಯುವಕರ ಕೈಯಲ್ಲಿ ಕೇವಲ ಸ್ಮಾರ್ಟ್ ಫೋನ್ಗಳಿದ್ದರೆ ಸಾಲದು, ಬದಲಿಗೆ ಬದಲಾವಣೆಯ ತರುವ ಜ್ಞಾನ ಮತ್ತು ಡಿಜಿಟಲ್ ಕೌಶಲ್ಯಗಳು ಇರಬೇಕು. ಅದರ ಜೊತೆಗೆ ನಮ್ಮ APJ ಅಬ್ದುಲ್ ಕಲಾಂ ಅವರು ಹೇಳಿದ್ರು, ಕನಸುಗಳನ್ನು ಕಾಣುವುದಲ್ಲದೆ ಕನಸುಗಳನ್ನು ಬಿತ್ತಿರಿ. ನಾನು 2027 ಹೊಸ ಕಾರ್ ತಗೊಂತೀನಿ ಅಂದ್ರೆ 2026 ಕಷ್ಟ ಬಿಡ್ಬೇಕು. ಏನೋ ಕಷ್ಟ ಬೀಳಾಡದೆ ಕನಸುಗಳು, ನಾನು ಹೊಸ ಮನೆ ತಗೋಬೇಕು, ನಾನೊಂದು ಹೊಸ ಫೋನ್ ತಗೋಬೇಕು, ನಾನೊಂದು ಹೊಸ ಕಾರ್ ತಗೋಬೇಕು, ಕನಸುಗಳನ್ನು ಕಾಣುತ್ತೀವಿ, ಬಟ್ ಅದು ಜಾರಿಗೆ ಬರ್ಬೇಕಂದ್ರೆ ಕನಸುಗಳನ್ನ ಬಿತ್ತಿರಿ ಅನ್ನೋದು ನಮ್ಮ ಅಬ್ದುಲ್ ಕಲಾಂ ಅವ್ರನ್ನ ಸ್ಮರಿಸ್ಬೇಕು. ಅದೇ ರೀತಿ ಇವತ್ತ ಸ್ವಾಮಿ ವಿವೇಕಾನಂದ ಅವರು ಒಂದು ವಾಣಿ ಇದೆ, ಹೇಳಿ ಎದ್ದೇಳಿ ಗುರಿ ಮುಟ್ಟ ತನಕ ನಿಲ್ಲದೇರಿ. ಸೊ ಇದನ್ನೆಲ್ಲ ನಾವು ಅಳವಡಿಸ್ಕೋಬೇಕು ನಮ್ಮ ಜೀವನದಲ್ಲಿ. ಇವನ್ನೆಲ್ಲ ಅಳವಡಿಸ್ಕೊಂಡಾಗ ಯುವಕರ ಪೀಳಿಗೆ ಬೆಳೆಯಕ್ಕೆ ಸಾಧ್ಯ ಆಗುತ್ತೆ.
1: ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು SBI ನ ಆರ್ ಶೆಟ್ಟಿಯ ಕೌಶಲ್ಯ ತರಬೇತಿಯ ಉಪನ್ಯಾಸಕರಾದ ಶ್ರೀಮತಿ ಶೈಲಜಾ ಗಿರೀಶ್ ಬಿಲ್ಲಾರ್ ಅವರು ವಿಶ್ವ ಯುವ ಕೌಶಲ್ಯ ದಿನದ ಅಂಗವಾಗಿ ಕೌಶಲ್ಯ ತರಬೇತಿಯನ್ನು ಕೊಡ್ತಕ್ಕಂಥವ್ರು ಅನೇಕ ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಂಡ್ರು. ಆಕಾಶವಾಣಿ ಪರವಾಗಿ ನಿಮ್ಗೆ ಧನ್ಯವಾದ ಮೇಡಮ್. ನಮಸ್ತೆ.
0: ನಿಮಗೂ ಧನ್ಯವಾದ ಮೇಡಮ್, ಇಷ್ಟೊತ್ತು ನನಗೆ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ತಮಗೂ ಮತ್ತು ಈ ಆಕಾಶವಾಣಿಗೂ ವಂದಿಸುತ್ತೇನೆ. ಧನ್ಯವಾದಗಳು ಮೇಡಮ್.
2: ಇದುವರೆಗೆ ವಿಶ್ವ ಯುವ ಕೌಶಲ್ಯ ದಿನದ ಅಂಗವಾಗಿ SBIನ ರೂಟ್ಸಿಟ್ ಉಪನ್ಯಾಸಕರಾದ ಶೈಲಜಾ ಗಿರೀಶ್ ಬಿಲ್ಲಾಳ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸರೋಜಾ ಗೋನ್ವರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
5: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಈಗ ಕೇಳಿ ಒಂದು ಭಾವಗೀತೆಯನ್ನು, ಕುವೆಂಪು ಅವರ ರಚನೆ, ಸಿ ಅಶ್ವತ್ಥ ಅವರ ಧ್ವನಿಯಲ್ಲಿ.

ಭಾವಗೀತೆಯನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಕೇಂದ್ರ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಶ್ರುತಿ ಸೇರಿದಾಗ ಈ ಚಿತ್ರದ ಗೀತೆಯನ್ನು ಎಸ್ ಜಾನಕಿ ಇವರ ಧ್ವನಿಯಲ್ಲಿ. ಚಿ ಉದಯ ಶಂಕರ್ ಇವರ ಗೀತೆಗೆ ಟಿ ಜಿ ಲಿಂಗಪ್ಪ ಅವರ ಸಂಗೀತವಿದೆ.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಚಿವುದಯ ಶಂಕರ್ ಇವರ ಗೀತೆಗೆ ರಾಜೇನ್ ನಾಗೇಂದ್ರ ಅವರು ಸ್ವರ ಸಂಯೋಜನೆ ಮಾಡಿದ ಅವಳ ಹೆಜ್ಜೆ ಈ ಚಿತ್ರದ ಗೀತೆಯನ್ನು ಕೇಳಿ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ.

ಚಿವುದಿ ಶಂಕರ್ ಅವರ ಗೀತೆಗೆ ರಾಜನ್ನಾಗೇಂದ್ರ ಅವರು ಸ್ವರ ಸಂಯೋಜನೆ ಮಾಡಿದ ಒಂದೇ ಗುರಿ ಈ ಚಿತ್ರದ ಗೀತೆಯನ್ನು ಕೇಳಿ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಜಾನಕಿ.

ಗೀತಪ್ರಿಯ ಇವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರು ಸ್ವರ ಸಂಯೋಜನೆ ಮಾಡಿದ ಹೊಂಬಿಸಿಲು ಚಿತ್ರದ ಗೀತೆಯನ್ನು ಕೇಳಿ ಈ ಗೀತೆಗೆ ಧ್ವನಿಯಾಗಿದ್ದಾರೆ

ಚಿಯುದು ಶಂಕರಿಯವರ ಗೀತೆಗೆ ರಾಜನ್ ನಾಗೇಂದ್ರ ಅವರು ಸ್ವರ ಸಂಯೋಜನೆ ಮಾಡಿದೆ. ಬಯಲುದಾರಿ ಈ ಚಿತ್ರದ ಗೀತೆಯನ್ನು ಕೇಳಿ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಜಾನಕಿ.

ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯಾನಂದ್ ಅವರು ಸ್ವರ ಸಂಯೋಜನೆ ಮಾಡಿದ ನೀ ಬರೆದ ಕಾದಂಬರಿ ಚಿತ್ರದ ಗೀತೆಯನ್ನು ಕೇಳಿ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ದರಾ ಬೇಂದ್ರೆಯವರು ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರು ಸ್ವರ ಸಂಯೋಜನೆ ಮಾಡಿದ ಬೆಳ್ಳಿ ಮೋಡ ಚಿತ್ರಸಂಗೀತೆಯನ್ನು. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಜಾನಕಿ.

ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಕೇಂದ್ರ. ಇನ್ನು ಮುಂದೆ ಕೆಲವೇ ಕ್ಷಣಗಳಲ್ಲಿ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮೂಡಿಬರುತ್ತವೆ.

ಪೂರ್ಣಗೊಳಿಸಲಾಗಿದೆ. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಡಿ ಎರಡು ಮತ್ತು ಮೂರನೇ ಸ್ಥಳದ ನಗರ ಮತ್ತು ಪಟ್ಟಣಗಳು ಸಹ ಚಾವಣಿ ಮೇಲಿನ ಸೌರಶಕ್ತಿ ಉತ್ಪಾದನೆಯಲ್ಲಿ ಹೆಚ್ಚಿನ ಕೊಡುಗೆ ನೀಡುತ್ತಿರುವುದು ಆಶಾದಾಯಕ ಎಂದು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಅವರು ಇಂದು 9 ರಾಜ್ಯಗಳಲ್ಲಿ ವ್ಯಾಪಿಸಿರುವ 20 ನಿರ್ಣಾಯಕ ಮತ್ತು ಕಾರ್ಯತಂತ್ರದ ಖನಿಜ ಬ್ಲಾಕ್ಗಳ 8ನೇ ಹಂತದ ಹರಾಜು ಪ್ರಕ್ರಿಯೆಗೆ ಅಧಿಕೃತವಾಗಿ ಚಾಲನೆ ನೀಡಲಿದ್ದಾರೆ. ರಾಯಚೂರು ಕೃಷಿ ಇಲಾಖೆಯಿಂದ 2026-27 ಸಾಲಿನ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಅರ್ಹ ರೈತರಿಂದ ನೋಂದಣಿಗೆ ಅರ್ಜಿ ಆಹ್ವಾನಿಸಲಾಗಿದ್ದು, ಜಿಲ್ಲೆಯ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿಯಾಗಿ ಯೋಜನೆಯ ಲಾಭವನ್ನು ಪಡೆಯಬೇಕೆಂದು ರಾಯಚೂರಿನ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಕೋರಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ಸರಿಯಾದ ಸಮಯ 10:02:35 ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗ ಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ ಅಂತ ಹೇಳಿ ನಿಮ್ಮೊಂದಿಗಿದ್ದೇನೆ ಈ ಹೊತ್ತಿನಲ್ಲಿ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಇದು ಸಮಯ, ಇದು ಬೆಳಗು, ಇದು ಭಾವ.
1: ಎಷ್ಟು ವಯಸ್ಸು ನಿನಗೆ?
2: 19 ಒಡೆಯ.
1: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
0: ಸಂದೇಶ
3: ಕೇಳ್ರಪ್ಪ, ಕೇಳ್ರಿ. ನಾವಿವತ್ತು ಶುಚಿತ್ವವೇ ದೈವತ್ವ ಅನ್ನೋ ನಾಟಕ ನಾಯಿಗ ಮಾಡ್ತಾ ಇದೀವಿ.
0: ಸಾವಧಾನ, ಸಮಾಧಾನ.
4: ಆ ಪಾತ್ರನೇ ನಮ್ಗೆ ಹೇಳುತ್ತದು, ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ್ರೆ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗನ್ಸೋದು.
0: ಜಗದ ಜಗುಲಿ ಬಾನುಲಿ. ಮನಸ್ಸಿನ ರಂಗಭೂಮಿ ರೇಡಿಯೋ. ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು. ಭಾವ ಜಗತ್ತಿನ ಭೋರ್ಗರತ.
5: ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ.
0: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
5: ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ.
0: ಆಕಾಶವಾಣಿ, ಆಕಾಶವಾಣಿ, ಆಕಾಶವಾಣಿ.

0: ಕೇಳುಗರೆ, ಹಳೆಯ ಸುಮಧುರ ಚಿತ್ರಗೀತೆಗಳನ್ನ ಕೇಳಬೇಕೆ? ಹಾಗಾದರೆ ವಿವಿಧ ಭಾರತಿ 102.9 FM ಕೇಳಿ, ಸಂದೇಶ ಕಳಿಸಿ, ಗೀತೆ ಕೇಳಿ ಆನಂದಿಸಿ. ಬೆಳಿಗ್ಗೆ 10-11 ಗಂಟೆಯವರೆಗೆ ಹಾಗೂ ಸಂಜೆ 5-6 ಗಂಟೆಯವರೆಗೆ ಮೂಡಿ ಬರಲಿದೆ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ವಿವಿಧ ಭಾರತಿ 102.9 FM.
1: ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕಾರ್ಯಕ್ರಮದ ಆರಂಭಕ್ಕೆ ಮೂಡಿ ಬರ್ತಾ ಇದೆ ಘಂಟಸಾಲ ಮತ್ತು ಪಿ ಲೀಲಾ ಅವರ ಧ್ವನಿಯಲ್ಲಿ. ಹುಣಸೂರು ಕೃಷ್ಣಮೂರ್ತಿಗಳ ಸಾಹಿತ್ಯವಿದು ಪಿಂಡ್ಯಾಲ ನಾಗೇಶ್ವರರಾವ್ ಅವರ ಸಂಗೀತವಿರ್ತಕ್ಕಂತಹ ಸತ್ಯಹರಿಶ್ಚಂದ್ರ ಚಿತ್ರದ ಹಾಡು. 1965 ಈ ಚಿತ್ರ ಬಿಡುಗಡೆ ಆಯಿತು. ಸರಿಸುಮಾರು 51-52 ವರ್ಷ 60-61 ವರ್ಷ ಆಗಿರಬಹುದು. ಆದರೂ ಕೂಡ ಆ ಸಾಹಿತ್ಯದ ಘಮಲು ಇನ್ನೂ ಆರಿಲ್ಲ. ಮತ್ತಷ್ಟು ಕೇಳಬೇಕು ಅನಿಸುತ್ತೆ ಗೀತೆಗಳನ್ನು ಕೇಳ್ತಾ ಹೋದರೆ. ಆ ಚಿತ್ರದ ಒಂದು ಗೀತೆಯೊಂದಿಗೆ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಹುಣಸೂರು ಕೃಷ್ಣಮೂರ್ತಿಗಳ ನಿರ್ದೇಶನದಲ್ಲಿ ಸತ್ಯಹರಿಶ್ಚಂದ್ರ ಚಿತ್ರ ಮೂಡಿ ಬಂತು. ಡಾಕ್ಟರ್ ರಾಜ್, ಪಂಡ್ರಿಬಾಯಿ, ಉದಯಕುಮಾರ್, ನರಸಿಂಹರಾಜು, ರಮಾದೇವಿ ಮುಂತಾದವರು ತಾರಾಗಣದಲ್ಲಿದ್ದರು. ಸತ್ಯಹರಿಶ್ಚಂದ್ರ ಚಿತ್ರದ ಈ ಗೀತೆ ನಮೋ ಭೂತನಾಥ.

ಪಿ ಸುಶೀಲ ಅವರ ಧ್ವನಿಯಲ್ಲಿ ನಾಗಪೂಜೆ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ಟಿ ಜಿ ಲಿಂಗಪ್ಪ ಅವರ ಸಂಗೀತವಿತ್ತು. ನಾಗಪೂಜ ಚಿತ್ರ ತೆರೆ ಕಂಡದ್ದು 1965 ಡಾಕ್ಟರ್ ರಾಜ್, ರಾಜಶ್ರೀ, ಲೀಲಾವತಿ, ಪಾಪಮ್ಮ, ರಾಘವೇಂದ್ರ ರಾವ್ ಮುಂತಾದವರು ತಾರಾಗಣದಲ್ಲಿದ್ದರು. ಡಿ ಎಸ್ ರಾಜಗೋಪಾಲ್ ಅವರ ನಿರ್ದೇಶನದಲ್ಲಿ ಮೂಡಿಬಂತು ನಾಗಪೂಜ ಚಿತ್ರ. ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳು ಇವಾಗ ಪ್ರಸಾರವಾಗುತ್ತೆ ಎಲ್ ಆರ್ ಈಶ್ವರಿ ಅವರ ಧ್ವನಿಯಲ್ಲಿ. ಮೊದಲು ಪ್ರಸಾರವಾಗುತ್ತೆ ಈಗ ಎಂದೂ ನಿನ್ನವನೇ ಚಿತ್ರದ ಗೀತೆ. ವಿಜಯನರಸಿಂಹ ಅವರ ಸಾಹಿತ್ಯಕ್ಕೆ ರಾಜೇಂದ್ರ ನಾಗೇಂದ್ರ ಅವರ ಸಂಗೀತವಿದೆ. ಎಂದೂ ನಿನ್ನವನೇ ಚಿತ್ರ ತೆರೆ ಕಂಡದ್ದು 1966. ಕಲ್ಯಾಣ್ ಕುಮಾರ್ ಇದ್ದರು, ಲತಾದೇವಿ ಇದ್ದರು, ರಮೇಶ್ ಇದ್ದರು, ಜಯಂತಿ, ಆರ್ ನಾಗೇಂದ್ರ ರಾವ್ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಗೀತೆಯ ನಂತರ ನೀವು ಕೇಳ್ತೀರಿ 1966 ತೆರೆ ಕಂಡಂತಹ ಬಾಲನಾಗಮ್ಮ ಚಿತ್ರದ ಗೀತೆ. ಎಲ್ ಆರ್ ಈಶ್ವರಿ ಮತ್ತು ಬೆಂಗಳೂರು ಲತಾ ಇವರು ಕೂಡ ಹಾಡಿದ್ದಾರೆ. ಬಾಲನಾಗಮ್ಮ ಚಿತ್ರ ತೆರೆ ಕಂಡದ್ದು 1966. ಆ ಪಿ ಆರ್ ಕೌಂಡಿನ್ಯ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಡಾಕ್ಟರ್ ರಾಜ್, ಉದಯಕುಮಾರ್, ಬಾಲಕೃಷ್ಣ, ನರಸಿಂಹರಾಜು, ಪಂಡ್ರಿಬಾಯಿ ಮುಂತಾದವರು ತಾರಾಗಣದಲ್ಲಿದ್ದರು. ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳು ಎಲ್ ಆರ್ ಈಶ್ವರಿಯವರ ಸಿರಿಕಂಠದಲ್ಲಿ.

ಮಧುರವಾದ ಗೀತೆಗಳೊಂದಿಗೆ ಸಾಗ್ತಾ ಇದ್ದೀವಿ ಓಲ್ಡೀಸ್ಗಳ ಕಾರ್ಯಕ್ರಮ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳಿಗೆ ನಮ್ಮ ವಾಟ್ಸಪ್ ಸಂಖ್ಯೆ ಹೇಳ್ತಾನೆ ಇರ್ತೀವಿ, ಆಗಲೂ ಹೇಳ್ತಾ ಇದ್ದೀನಿ, 9483091029, 9484809912. ಹಾಗೆ ನಿಮ್ಮ ಸಲಹೆ ಸೂಚನೆ ಮೆಚ್ಚುಗೆ ಅಭಿಪ್ರಾಯಗಳನ್ನು ಕನ್ನಡ ವಿವಿಧ ಭಾರತಿ @gmail.com ಕಳುಹಿಸಬಹುದು. ಮಿಂಚಂಚೆಯ ಮೂಲಕ ಪತ್ರ ಬರೆಯೋ ಇಷ್ಟ ಇದ್ದರೆ ಪತ್ರ ಬರದೇ ಬಿಡಿ. ನಿಲಯದ ನಿರ್ದೇಶಕರು ವಿವಿಧ ಭಾರತಿ, ರಾಜಭವನ ರಸ್ತೆ, ಬೆಂಗಳೂರು 5600091. ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮನಸ್ಸಿದ್ದರೆ ಮಾರ್ಗ ಚಿತ್ರದ ಗೀತೆ ಇವಾಗ ಪ್ರಸಾರವಾಗುತ್ತೆ. ನರೇಂದ್ರ ಬಾಬು ಎಂ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತವಿದೆ ಈ ಗೀತೆಗೆ. ಮನಸ್ಸಿದ್ದರೆ ಮಾರ್ಗ ಚಿತ್ರ ತೆರೆಕಂಡದ್ದು 1967 ಎಂ ಆರ್ ವಿಠಲ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬರುತ್ತೆ. ಡಾಕ್ಟರ್ ರಾಜ್, ರಾಜಶಂಕರ್, ಜಯಂತಿ, ಕೆ ಎಸ್ ಅಶ್ವಥ್, ಎಂ ಪಿ ಶಂಕರ್ ಮುಂತಾದವರು ತಾರಾಗಣದಲ್ಲಿದ್ದಂತಹ ಚಿತ್ರ ಇದು. ಮನಸ್ಸಿದ್ದರೆ ಮಾರ್ಗ ಆ ಚಿತ್ರದ ಒಂದು ಸುಂದರ ಗೀತೆ.

0: ಏನಿದಂಗ್ ಪಟ್ಟಿ ಮೇಲೆ ಕಾವ್ಯ ಸೃಷ್ಟಿ ಯಾರ್ದು?
1: ನಂದೇ ಸರ್, ಯುಗಾದಿ ಹಬ್ಬದಿನ ಒಂದು ಹತ್ತಲಿ ಪೇಪರ್ ಸಿಗ್ಲಿ ಸರ್, ಕತ್ಲಲ್ಲಿ ಗಿಜ್ಬಿಟ್ಟೆ ಸರ್.
0: ಬೆಲ್ಲದಂತೆ ಕರಗಲಿ ಹೃದಯ ನಿತ್ಯದ ಬೇವಿನ ಬೇಗೆಗೆ. ಭೇಷ್ ಶಾಬಾಷ್. ನೋಡಿ, ಕಾವ್ಯ ಸ್ಫುರಣ ಆಗುದಕ್ಕೆ ಕಾಲಮಿತಿ ದಿನಮಾನ ಅಂತಿರೋದಿಲ್ಲ. ಕಾವ್ಯ ಸೃಷ್ಟಿಯೇ ಹಾಗೆ ಸಂದರ್ಭೋಚಿತವಾಗಿ ಸಂದರ್ಭಾನುಸಾರ ಆಗುವಂಥದ್ದು. ಈ ವಯಸ್ಸಿಗೆ ಎಂಥ ವಾಗ್ಧೋರಣೆ, ಮೆಚ್ಚತಕ್ಕದ್ದೇ.
2: ನಾನು ಕನ್ನಡ ಕಲಾಬಂಧು ಸುಚೇಂದ್ರ ಪ್ರಸಾದ. ಅಸಂಖ್ಯರ ಹಾಗೆ ನಾನು ವಿವಿಧ ಭಾರತಿ ನಿತ್ಯ ಕೇಳುಗ. ಕೃತ್ರಿಮ ಕೃತಕ ರಹಿತ ಸಂಬದ್ಧ ಕಾರ್ಯಕ್ರಮ ಗುಚ್ಛದ ಪ್ರಸರಣಕ್ಕೆ ಸೂಕ್ತ ವೇದಿಕೆ ಅನ್ನೋ ಕಾರಣಕ್ಕೆ ವಿವಿಧ ಭಾರತಿ ನನಗೆ ಅಚ್ಚುಮೆಚ್ಚು. ನಿತ್ಯ ಕೇಳ್ತಿರೋಣ ವಿವಿಧ ಭಾರತಿ.
3: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ. ಏನು ಇಂಚರ, ಏನು ಸುಂದರ ನಾದ ಮಕರಂದ.
4: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಆಕಾಶವಾಣಿ ರಾಯಚೂರು.
1: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
2: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ,
1: ಜಾಹೀರಾತು ಮುಖಾಂತರ
2: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
1: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
2: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
1: ಡಯಲ್ ಮಾಡಿ 8700014242,
2: 8700014242.
3: ತಿನ್ನಿರಿ ನವಣೆ, ಬಾಳಿಗಿಲ್ಲ ಬವಣೆ. ಬಳಸಿದರೆ ಆಹಾರದಲ್ಲಿ ಕೊರ್ಲೆ, ನಮಗಿಲ್ಲ ರೋಗ ರುಜಿನಗಳ ತರ್ಲೆ. ನವಣೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಿರಿಧಾನ್ಯಗಳು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು. ಪೊಟ್ಯಾಸಿಯಂ, ರಂಜಕ, ಕ್ಯಾಲ್ಸಿಯಂ, ಹೇರಳ, ಕಬ್ಬಿಣ ಮತ್ತು ಸತು ಅಧಿಕ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಬಳಸಿರಿ ದಿನನಿತ್ಯ ಬರಗು, ಕಾಣಿರಿ ಜೀವನದಲ್ಲಿ ಹೊಸ ಮೆರಗು. ಬರಗನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
0: ಪ್ರಕಟಣೆಗಳನ್ನು ಕೇಳ್ತೀರಿ. ಇದು ಆಕಾಶವಾಣಿ ರಾಯಚೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ.

0: अरे मोहन भाई, काफी बिजी लग रहे हो।
1: मैं सोच रहा हूँ कि बिजनेस शुरू करूँ। एक एजेंट ने कहा कि मुद्रा लोन जल्दी सैंक्शन करवा देगा, बस प्रोसेसिंग फीस और लीगल फीस देनी होगी। पेमेंट लिंक भी भेजा है।
0: अरे मोहन भाई, प्रधानमंत्री मुद्रा योजना में कोई एजेंट नहीं होता है। धोखेबाज नकली वेबसाइट, सैंक्शन लेटर्स और दस्तखत से लोगों को फंसाते हैं।
1: सच?
0: सीधा बैंक या वित्त संस्था में जाओ या सरकारी वेबसाइट से लोन अप्लाई करो। सतर्क रहें और ऑनलाइन ठगों से बचें।
1: समझ गया।
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: जरूर सुनिए शाम 4 बजे पिटारा। इस कार्यक्रम के प्रायोजक हैं AISSMS पुणे, अ प्रीमियर हेरिटेज ग्रुप ऑफ इंस्टीट्यूट्स।
4: ಗೀತೆಗಳನ್ನು ಕೇಳ್ತಾ ಸಾಕಷ್ಟು ಸಂದೇಶವನ್ನು ನಮ್ಮ ಶ್ರೋತೃ ಮಿತ್ರರು ಕಳಿಸಿದ್ದಾರೆ. ಕಾರ್ಯಕ್ರಮ ತುಂಬಾ ಇಷ್ಟ ಆಗ್ತಾ ಇದೆ ಅಂತೇಳಿ ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳು. ಕಾರ್ಯಕ್ರಮವನ್ನು ಕೇಳ್ತಾ ಇರಿ. ರೌಡಿ ರಂಗಣಾಶ್ರಿತದ ಗೀತೆ ಇವಾಗ ಮೂಡಿ ಬರುತ್ತೆ. ಪಿ ಬಿ ಶ್ರೀನಿವಾಸ್ ಧ್ವನಿಯಾಗಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ. ರೌಡಿ ರಂಗಣ ಚಿತ್ರ ತೆರೆ ಕಂಡದ್ದು 1968 ಆರ್ ರಾಮಮೂರ್ತಿಯವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಡಾಕ್ಟರ್ ರಾಜ್, ರಾಜಶಂಕರ್, ಟಿ ಎನ್ ಬಾಲಕೃಷ್ಣ, ಜಯಂತಿ, ರಮಾದೇವಿ ಮುಂತಾದವರು ತಾರಾಗಣದಲ್ಲಿದ್ದರು. ರೌಡಿ ರಂಗಣ ಚಿತ್ರದ ಒಂದು ಸುಂದರ ಗೀತೆ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಈ ಹೊತ್ತಿನಲ್ಲಿ.

ಎಸ್ ಜಾನಕಿ ಅಮ್ಮ ಅವರ ಧ್ವನಿಯಲ್ಲಿ ಮೂಡಿಬಂದ ಗೀತೆ ಇದು. ಹೆಣ್ಣಿನ ಕೂಗು ಚಿತ್ರಕ್ಕಾಗಿ ಹಾಡಿದರು. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿತ್ತು. ಹೆಣ್ಣಿನ ಕೂಗು ಚಿತ್ರ ತೆರೆಕಂಡದ್ದು 1986 ದೊರೈ ಭಗವಾನ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಸರಿತಾ ಶ್ರೀಧರ್, ಮುಖ್ಯಮಂತ್ರಿ ಚಂದ್ರು, ತಾರಾ ಮುಂತಾದವರು ತಾರಾಗಣದಲ್ಲಿದ್ದರು. ಈಗ ಪ್ರಸಾರವಾಗುತ್ತೆ ಜಾನಕಿಯಮ್ಮ ಮತ್ತು ಆರ್ ಎನ್ ಜಿ ಗೋಪಾಲ್ ಅವರ ಧ್ವನಿಯಲ್ಲಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಬ್ರಹ್ಮಾಸ್ತ್ರ ಚಿತ್ರದ ಗೀತೆ. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ. ಬ್ರಹ್ಮಾಸ್ತ್ರ ಚಿತ್ರ ತೆರೆಕಂಡದ್ದು 1986 ಅಂಬರೀಷ್, ಲಕ್ಷ್ಮಿ, ವಜ್ರಮಣಿ, ಎನ್ ಎಸ್ ರಾವ್ ಮುಂತಾದವರು ತಾರಾಗಣದಲ್ಲಿದ್ದರು. ಪೆರಳ ಅವರ ನಿರ್ದೇಶನದಲ್ಲಿ ಬ್ರಹ್ಮಾಸ್ತ್ರ ಚಿತ್ರ ಮೂಡಿಬಂತು. ಆ ಚಿತ್ರದ ಒಂದು ಸುಂದರ ಗೀತೆ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ನ ಈ ಹೊತ್ತಿನಲ್ಲಿ.

ಅದಕ್ಕೆ ಸ್ನೇಹಿತರೆ ಹೇಳೋದು, ಎಸ್ ಜಾನಕಿ ಅಮ್ಮ ಅವರು ನಮ್ಮೊಂದಿಗೆ ಭೌತಿಕವಾಗಿ ಇಲ್ದಲೇ ಇದ್ರೂ ಕೂಡ ಅವರ ಗೀತೆಗಳೊಂದಿಗೆ ನಮ್ಮೊಂದಿಗೆ ನಮ್ಮೊಳಗೇ ಇದ್ದಾರೆ ಅಂಥೇಳಿ ಹಾಗೆ ಸಾಕಷ್ಟು ಸಂದೇಶಗಳು ಕೂಡ ಅದೇ ರೀತಿ ಬರ್ತಾ ಇದೆ. ಗೀತೆಗಳನ್ನು ಕೇಳ್ತಾ ಇದ್ರೆ ಅಳು ಬರುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ, ಗೀತೆಗಳನ್ನು ಕೇಳ್ತಾ ಇದ್ರೆ ತುಂಬ ಖುಷಿಯಾಗ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಜಾನಕಮ್ಮನವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರೋ ಗೀತೆಗಳು ಮುರಳಿ ಲೋಲ ಗೀತೆಗಳು, ಬೀದಿ ಬಸವಣ್ಣ ಚಿತ್ರದ ಗೀತೆ, ರೌಡಿ ರಂಗಣ್ಣ ಚಿತ್ರದ ಗೀತೆ, ಇವೆಲ್ಲ ಎಷ್ಟು ಖುಷಿ ಕೊಡುತ್ತೆ ಅಲ್ವಾ ಅಂತೇಳಿ ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳು. ಅವರ ಧ್ವನಿಯಲ್ಲೇ ನಮ್ಮ ಉಸಿರಿದೆ, ಅವರ ಉಸಿರಿನಲ್ಲೇ ಹಾಡಿದೆ, ಆ ಹಾಡು ಆಕಾಶವಾಣಿಯಲ್ಲಿ ಸದಾ ಪ್ರಸಾರವಾಗ್ತಾ ಇರುತ್ತೆ. ನಿಮ್ಮೊಂದಿಗೆ ಆಕಾಶವಾಣಿ, ಆಕಾಶವಾಣಿಯೊಂದಿಗೆ ನೀವಿರ್ತಾ ಇರಿ ಅಂತೇಳಿ ಹೇಳ್ತಾ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಇವಾಗ ಪ್ರಸಾರವಾಗ್ತಾ ಇದೆ. ಡಾಕ್ಟರ್ ರಾಜ್ ಅವರ ಧ್ವನಿಯಲ್ಲಿ

ಅನುರಾಗ ಅರಳಿತು ಚಿತ್ರದ ಗೀತೆ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ. ಅನುರಾಗ ಅರಳಿತು ಚಿತ್ರ ತೆರೆಕಂಡದ್ದು 1986 ಎಂಎಸ್ ರಾಜಶೇಖರ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು.

ಸಂತೋಷದ ಅಲೆ ಅಲೆಯಲ್ಲಿ ತೇಲ್ತಾ ತೇಲ್ತಾ ಬಂದ್ವಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಇಲ್ಲಿವರೆಗೂ ಇನ್ನೊಂದು ಗೀತೆಯನ್ನು ಕೇಳುವಷ್ಟು ಸಮಯ ನಮ್ಮಲ್ಲಿ ಉಳಿದಿದೆ. ಸಾಕಷ್ಟು ಜನಗಳು ಎಸ್ ಜಾನಕುಮಾರ್ ಅವರ ಮಧುರ ಕಂಠದಲ್ಲಿ ಮೂಡಿ ಬಂದ ಗೀತೆಗಳನ್ನು ಕೇಳಿ ಸಂತೋಷದ ಜೊತೆಗೆ ದುಃಖವನ್ನು ಕೂಡ ಪಡ್ತಾ ಇದ್ದಾರೆ. ಎಸ್ ಜಾನಕಮ್ಮ ಅವರು ನಮ್ಮಿಂದ ದೂರ ಆಗಿದ್ದರೂ ಕೂಡ ನಮ್ಮ ಸ್ವಂತದವರೇ, ದೂರ ಆದರೂ ಅನ್ನೋ ರೀತಿ ಈಗಲೂ ಕೂಡ ನೋವಾಗ್ತಾ ಇದೆ ಅಂಥೇಳಿ ಸಾಕಷ್ಟು ಸಂದೇಶಗಳು ನಮ್ಮತ್ತ ಬರ್ತಾ ಇದೆ. ಇರಲಿ, ಪ್ರಕೃತಿಯೊಂದಿಗೆ, ಪ್ರಕೃತಿಗೆ ವಿರುದ್ಧವಾಗಿ ಯಾರೂ ಕೂಡ ಹೋಗೋಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವು ಒಪ್ಕೊಳ್ಳೇಬೇಕು, ಅಪ್ಕೊಳ್ಳೇಬೇಕು, ಇದು ಸಹಜ. ಈ ಬಂದ ಅನುಬಂಧ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಧ್ವನಿಯಾಗಿದ್ದಾರೆ. ಆರ್ ಎನ್ ಜೆ ಗೋಪಾಲ್ ಅವರ ಸಾಹಿತ್ಯಕ್ಕೆ ರಮೇಶ್ ನಾಯ್ಡು ಅವರ ಸಂಗೀತವಿದೆ. ಈ ಬಂದ ಅನುಬಂಧ ಚಿತ್ರ ತೆರೆಕಂಡದ್ದು 1987 ಜಾನಕಿರಾಮ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿ ಬಂತು. ಶಂಕರ್ ನಾಗ್, ಮಾಸ್ಟರ್ ಮಂಜುನಾಥ್, ವಜ್ರಮಣಿ, ಜಯಶ್ರೀ ಮುಂತಾದವರು ತಾರಕಂಡದಲ್ಲಿದ್ದರು. ಆ ಚಿತ್ರದ ಒಂದು ಸುಂದರ ಗೀತೆಯೊಂದಿಗೆ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಗಿಯುತ್ತೆ. ಮಧ್ಯಾಹ್ನದ ನಮ್ಮ ಎಲ್ಲ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾಗಿರ್ತಾರೆ ವಿನುತಾ. ಕಾರ್ಯಕ್ರಮವನ್ನು ಕೇಳಿದ, ಸಂದೇಶವನ್ನು ಕಳಿಸಿದ ಎಲ್ಲ ಶ್ರೋತೃ ಬಂಧುಗಳಿಗೆ ಧನ್ಯವಾದ, ನಮಸ್ಕಾರ. ನಿಮ್ಮ ದಿನ ಶುಭ ದಿನವಾಗಲಿ. ಗುಡ್ ಡೇ.

0: ಆಕಾಶವಾಣಿ ರಾಯಚೂರು ಕೇಂದ್ರ.
1: ಎಲ್ಲಿಗೆ ಹೋಗ್ತಾ ಇದೆಯಪ್ಪ ನೀನು?
2: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
1: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದಕ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕೋ. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕೋ.
3: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
4: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
5: ಸಾಮೆ ಉಂಡವನೇ ಬಲ್ಲ ಸಾಮೆ ಅನ್ನದ ಸವಿಯನ್ನ. ಸಾಮೆ ತಿಂದವನು ಆಮೆಯಂತೆ ದೀರ್ಘಾಯುಷ್ಯದವನು. ಸಾಮೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಾವಯವ ಮತ್ತು ಸಿರಿಧಾನ್ಯ ಬಳಸಿ ಸದೃಢ ಆರೋಗ್ಯದ ಕಡೆ ಹೆಜ್ಜೆ ಇಡಿ. ಸಾವಯವ ಮತ್ತು ಸಿರಿಧಾನ್ಯಗಳನ್ನ ಬೆಳೆಸಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಜ್ಜೆ ತಿಂದು ವಜನ್ ಹೊರು, ಸಜ್ಜೆ ತಿಂದು ಹೆಜ್ಜೆ ಹಾಕು. ಸಜ್ಜೆ ತಿಂದವರು ಉತ್ಸಾಹದ ಕಹಳೆ ಓದುವರು. ಸಜ್ಜೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.

0: ಆಕಾಶವಾಣಿ ರಾಯಚೂರು ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ.
1: ವಾಣಿಜ್ಯ ನೌಕೆಗಳ ಮೇಲೆ ಇರಾನ್ನ ಇತ್ತೀಚಿನ ದಾಳಿಗಳಿಗೆ ಪ್ರತಿಯಾಗಿ ಅಮೆರಿಕದ ಇರಾನ್ನ ಪ್ರಮುಖ ಬಂದರುಗಳ ಮೇಲೆ ಪುನಃ ದಿಗ್ಬಂಧನ ಹೇರಿದೆ. ಈ ಜಲಸಂಧಿ ಜಾಗತಿಕ ಸಂಚಾರಕ್ಕೆ ಮುಕ್ತವಾಗಿದೆ, ಆದರೆ ಇರಾನ್ಗೆ ಪ್ರವೇಶವಿಲ್ಲ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ಪಷ್ಟಪಡಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಇಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ ಆರಂಭಿಕ ವಹಿವಾಟಿನಲ್ಲಿ 100 ಅಂಕಗಳ ಏರಿಕೆ ಕಂಡು 77,192 ರಲ್ಲಿ ವಹಿವಾಟು ನಡೆಸಿದ್ದರೆ ನಿಫ್ಟಿ ಕೂಡ 33 ಅಂಕ ಏರಿಕೆ ದಾಖಲಿಸಿ 24,085 ಆರಂಭಿಕ ವಹಿವಾಟು ನಡೆಸಿದೆ. ಅಟ್ಲಾಂಟಾದಲ್ಲಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಸಮಯ ಆಗಿದೆ 11:04:30. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಸಾಂಗ್ಸ್ಗಳನ್ನು ಪ್ರಸಾರ ಮಾಡೋ ಸಮಯ ಇದು. ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗೋಕೆ ಬಂದಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ಆರಂಭದಲ್ಲಿ ಮೂಡಿ ಬರ್ತಾ ಇದೆ ಲವ್ ಯು ರಚ್ಚು ಚಿತ್ರದಿಂದ ಅನುರಾಧ ಭಟ್ ಅವರ ಗಾಯನದಲ್ಲಿ, ಪುನೀತ್ ಆರ್ಯ ಅವರ ಸಾಹಿತ್ಯಕ್ಕೆ ಮಣಿಕಾಂತ್ ಕದ್ರಿ ಅವರ ಸಂಗೀತದ ಗೀತೆ, ಹಾಗೇನೆ ಜೊತೆಯಾಗಿ ಮೂಡಿ ಬರ್ತಾ ಇದೆ ಅನನ್ಯ ಭಟ್ ಗಾಯನದಲ್ಲಿ ಪುಷ್ಪ ಚಿತ್ರದ ಗೀತೆ.

0: ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 11:31 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ಈ ಸಮಯ ಕಲಾಭಾರತೀಯ ಸಮಯ. ಕಲೆಗೆ ಸಂಬಂಧಪಟ್ಟ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥ ಸಾಧಕರನ್ನ ಸಂಭ್ರಮಿಸುವ ವೇದಿಕೆ ಈ ನಮ್ಮ ಕಲಾಭಾರತಿ. ಇಂದಿನ ಕಲಾಭಾರತಿಯ ಅತಿಥಿಯ ಬಗ್ಗೆ ಹೇಳೋದಾದರೆ, ಸಾಫ್ಟ್ವೇರ್ ಕ್ಷೇತ್ರದಿಂದ ಬಂದ ಈ ಚೆಲುವೆ ಇಡೀ ಕರ್ನಾಟಕವನ್ನೇ ತನ್ನ ಬ್ಯಾಂಗಲ್ನಲ್ಲಿ ಕುಣಿಸಿದ ಬಂಗಾರಿ. ಹಾಗಾದರೆ ಯಾರಿರಬಹುದು ಇಂದಿನ ನಮ್ಮ ಕಲಾಭಾರತಿಯ ಅತಿಥಿ? ಯೋಚನೆ ಮಾಡ್ತಾ ಇರಿ, ಈ ಒಂದು ಗೀತೆಯ ನಂತರ ಅದರ ಬಗ್ಗೆ ಮಾತಾಡೋಣ. ಮೂಡಿ ಬರ್ತಾ ಇದೆ ರಾಯಲ್ ಚಿತ್ರದಿಂದ ನಾನೇ ಕೃಷ್ಣ ನಾನೇ ಶ್ಯಾಮ ಅನ್ನೋ ಗೀತೆ. ಸಂಚಿತ್ ಹೆಗಡೆ ಮತ್ತು MM ಮಾನ್ಸಿ ಅವರ ಗಾಯನದಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ MR ಚರಣ್ ರಾಜ್ ಅವರ ಸಂಗೀತವಿದೆ.

ಕಲಾಭಾರತಿಯಲ್ಲಿ ನಾವು ಸಾಕ್ತಾ ಇದ್ವಿ. ಇಂದಿನ ಕಲಾಭಾರತಿಯ ಅತಿಥಿ ಸಂಜನಾ ಆನಂದ್ ಅವರು. ಬಹಳಷ್ಟು ಕೇಳುಗರ ಸಂದೇಶಗಳು ಕೂಡ ಬಂದು ನಮ್ಮನ್ನು ತಲುಪಿದೆ. ಈಗ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ವಿಶಿಷ್ಟ ಗುರುತನ್ನು ಹೊಂದಿದ್ದಾರೆ ಇವರು. ಎಂಜಿನಿಯರಿಂಗ್ ಹಿನ್ನೆಲೆಯಿಂದ ಬಂದ ಇವರು ಪ್ರಣಯ, ಆಕ್ಷನ್ ಹಾಗೂ ಕ್ರೈಮ್ ಥ್ರಿಲ್ಲರ್ ಸೇರಿದಂತೆ ವಿವಿಧ ಶೈಲಿಯ ಸಿನಿಮಾಗಳಲ್ಲಿ ಪ್ರಸಿದ್ಧರಾಗಿದ್ದಾರೆ ಅಂತಲೇ ಹೇಳ್ಬೋದು ನಟಿಸಿ. ಹಾಗೆಯೇ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದವರು ನಟನೆಯ ಮೇಲಿನ ಆಸಕ್ತಿಯಿಂದಾಗಿ ತಮ್ಮ ಸಾಫ್ಟ್ವೇರ್ ಕೆಲಸವನ್ನು ತೊರೆದು ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡಿದರು. 2019ರಲ್ಲಿ ತೆರೆ ಕಂಡ ಹಾಸ್ಯ ಪ್ರಧಾನ ಚಿತ್ರ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಮೂಲಕ ಇವರು ಕನ್ನಡ ಚಿತ್ರರಂಗಕ್ಕೆ ನಾಯಕಿಯಾಗಿ ಪರಿಚಯ ಆದರು. ಮುಂದೆ ಮೂಡಿ ಬರ್ತಾ ಇದೆ ಹಯಗ್ರೀವ ಚಿತ್ರದಿಂದ ಸಂಜಿತ್ ಹೆಗಡೆ ಮತ್ತು ಲಹರಿ ಮಹೇಶ್ ಅವರ ಗಾಯನದಲ್ಲಿ ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಜೂಡಾ ಸ್ಯಾಂಡಿ ಅವರ ರಾಗ ಸಂಯೋಜನೆ.

ಕಲಾಭಾರತಿಯಲ್ಲಿ ನಟಿ ಸಂಜನಾ ಆನಂದ್ ಅವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ನಾವು 2021 ತೆರೆ ಕಂಡ ದುನಿಯಾ ವಿಜಯ್ ನಿರ್ದೇಶಿಸಿ ನಟಿಸಿದಂತ ಸಲಗ ಚಿತ್ರ ಇವರ ವೃತ್ತಿ ಜೀವನಕ್ಕೊಂದು ತಿರುವನ್ನ ನೀಡಿದಂತಹ ಚಿತ್ರ. ಇದರಲ್ಲಿ ಇವರು ಸಂಜನಾ ಎಂಬ ತಮ್ಮ ನಿಜವಾದ ಹೆಸರಿನ ಪಾತ್ರದಲ್ಲೇನೆ ನಟಿಸ್ತಾರೆ. ನಂತರ ಅಜಯ್ ರಾವ್ ಜೊತೆ ಶೋಕಿವಾಲಾ, ಹಾಗೆಯೇ ಶೀತಲ್ ಶೆಟ್ಟಿ ನಿರ್ದೇಶನದ ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರ ವಿಂಡೋ ಸೀಟಲ್ಲಿ ನಿರೂಪ್ ಭಂಡಾರಿಯವರ ಜೊತೆ ನಾಯಕಿಯಾಗಿ ನಟಿಸ್ತಾರೆ. ಮೂಡಿ ಬರ್ತಾ ಇದೆ ಸಲಗ ಚಿತ್ರದಿಂದ ಸಂಚಿತ್ ಹೆಗಡೆ ಮತ್ತು ಐಶ್ವರ್ಯ ರಂಗರಾಜನ್ ಅವರ ಗಾಯನದಲ್ಲಿ ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯಕ್ಕೆ ಚರಣ್ ರಾಜ್ ಅವರ ಸಂಗೀತ ಸಂಯೋಜನೆ ಇದೆ.

ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ವಿವಿಧ ಭಾರತಿ ಬೆಂಗಳೂರು 102.9 FM.
1: ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಕಲಾಭಾರತಿಯಲ್ಲಿ ಸಾಕ್ತಾ ಇದ್ವಿ ನಾವು ನಟಿ ಸಂಜನಾ ಆನಂದ್ ಅವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಇವರು ಅಭಿನಯಿಸಿದ ಚಿತ್ರಗಳ ಬಗ್ಗೆ ಹೇಳೋದಾದರೆ ರಾಯಲ್, ಸೂತ್ರಧಾರಿ, ಎಕ್ಕ, ಹಯಗ್ರೀವ, ವಿಂಡೋ ಸೀಟ್, ಶೋಕಿವಾಲಾ ಹಾಗೂ ಇನ್ನೂ ಹಲವಾರು ಚಿತ್ರಗಳಲ್ಲಿ ಇವರು ನಟಿಸಿದ್ದಾರೆ. ಮುಂದೆ ಬರುವ ಚಿತ್ರಗಳ ಬಗ್ಗೆ ಹೇಳೋದಾದರೆ ಮುಧೋಳ್, ಬೈಲ್ ಮತ್ತು ತಮ್ಮ ಸುಖಾಗಮನ ಬಯಸುವ ಅನ್ನೋ ಚಿತ್ರ ಚಿತ್ರೀಕರಣದ ಹಂತದಲ್ಲಿ ಕೂಡ ಇದೆ. ಇದಲ್ಲದೆ ಇವರು ಹನಿಮೂನ್ ಎಂಬ ವೆಬ್ ಸರಣಿಯಲ್ಲೂ ಕೂಡ ನಟಿಸಿದ್ರು. ಈಗ ಕೇಳೋಣ ಶೋಕಿವಾಲಾ ಚಿತ್ರದಿಂದ ಅನ್ವೇಷ ಮತ್ತು ಸಂತೋಷ್ ವೆಂಕಿಯವರ ಗಾಯನದಲ್ಲಿ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಶ್ರೀಧರ್ ವಿ ಸಂಭ್ರಮ್ ಅವರ ಸಂಗೀತ ಸಂಯೋಜನೆ ಇದೆ.

ಕಲಾಭಾರತಿಯಲ್ಲಿ ನಟಿ ಸಂಜನಾ ಆನಂದ್ ಅವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಕೇಳುಗರ ಸಂದೇಶ ಕೂಡ ಬಂದು ನಮ್ಮನ್ನ ತಲುಪಿದೆ. ನೇತ್ರಾ ಕೆಂಗೇರಿಯವರು ಸಂಜನಾ ಆನಂದ್ ಅವರು ಅಂತ ಕಲಾಭಾರತಿಯ ಅತಿಥಿಯ ಬಗ್ಗೆ ಹೇಳ್ತಾ ಇದ್ರೆ, ವಿಜಯಕುಮಾರ್ ಜವಳಿ ಅವರು ಸಂಜನಾ ಆನಂದ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಹಲಸೂರಿನಿಂದ ರಾಜೇಶ್ ಅವರು, ಸಂಜನಾ ಆನಂದ್ ಅವರ ಎಲ್ಲ ಕನ್ನಡ ಚಿತ್ರಗಳಲ್ಲಿ ಅಭಿನಯ ಅಮೋಘ ಮತ್ತು ನಗು ಮುಖ ತುಂಬಾ ಚಂದ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಇಂದಿನ ಕಲಾಭಾರತಿಯಲ್ಲಿ ಉತ್ತಮ ಮಾಹಿತಿಯೊಂದಿಗೆ ಹಾಡುಗಳು ಕೂಡ ಇಷ್ಟ ಆಯಿತು ಅಂತ ಸುರೇಶ್ ಭಟ್ ಗೌರಿ ಬಿದ್ನೂರ್ ಅವರು ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ. ಮುಂದೆ ಮೂಡಿ ಬರ್ತಾ ಇದೆ ವಿಂಡೋ ಸೀಟ್ ಚಿತ್ರದಿಂದ ವಿಜಯ್ ಪ್ರಕಾಶ್ ಅವರ ಗಾಯನದಲ್ಲಿ ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ರಾಗ ಸಂಯೋಜನೆ ಇದೆ.

ಕನ್ನಡ ಚಿತ್ರಗಳಲ್ಲದೆ ಇವರು ನೇನು ಮೀಕು ಭಾಗ ಕಾವಲ್ ಸಿನಿವಾಡಿನಿ ಎನ್ನುವ ತೆಲುಗು ಚಿತ್ರದ ಮೂಲಕ ತೆಲುಗು ಚಿತ್ರರಂಗಕ್ಕೂ ಕೂಡ ಪಾದಾರ್ಪಣೆಯನ್ನ ಮಾಡಿದ್ದಾರೆ. ಇಂದು ಇವರ ಜನ್ಮದಿನ. ಇವರಿಗೆ ಚಿತ್ರರಂಗದಲ್ಲಿ ಯಶಸ್ಸು ಸಿಗಲಿ ಅಂತ ಆಶಿಸ್ತಾ ಇವರಿಗೆ ವಿವಿಧ ಭಾರತೀಯ ಪರವಾಗಿ ಹಾಗೂ ನಮ್ಮೆಲ್ಲ ಪ್ರೀತಿಯ ಕೇಳುಗರ ಪರವಾಗಿ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಸಮಯ ಆಗಿದೆ 11:55:47. ಕಲಾಭಾರತಿಯ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಇಂದಿನ ಕಲಾಭಾರತಿಯಲ್ಲಿ ಪ್ರಸಾರ ಆದ ಸಂಜನಾ ಆನಂದ್ ಬರ್ತ್ಡೇ ಸ್ಪೆಷಲ್ ಹಾಡುಗಳು ಮತ್ತು ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಕಲಾಭಾರತಿಯನ್ನು ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನುತಾ ಶಶಿಧರ್. ಮೂಡಿ ಬರ್ತಾ ಇದೆ ಎಕ್ಕ ಚಿತ್ರದಿಂದ ಬ್ಯಾಂಗಲ್ ಬಂಗಾರಿ ಅನ್ನೋ ಗೀತೆ. ಅಂಥೋನಿ ದಾಸನ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯಕ್ಕೆ ಎಂಆರ್ ಚರಣ್ ರಾಜ್ ಸಂಗೀತದ ಗೀತೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಉತ್ತರ ಕರ್ನಾಟಕದ ಧಾರವಾಡ ಜಿಲ್ಲೆ ಅಳ್ನಾವರ, ಕೊಪ್ಪಳ, ಬಾದಾಮಿ ರೈಲು ನಿಲ್ದಾಣಗಳು ಪ್ರಗತಿಯ ಸಂಕೇತವಾಗಿ ನಿಂತಿವೆ. ಆಧುನಿಕ ಮೂಲಸೌಕರ್ಯಗಳ ಮೂಲಕ ವರ್ಧಿತ ಪ್ರಯಾಣಿಕರ ಸೌಲಭ್ಯಗಳು ಹಾಗೂ ಪ್ರದೇಶದ ಶ್ರೀಮಂತ ಪರಂಪರೆಯೊಂದಿಗೆ ಸಂಯೋಜಿಸುತ್ತಿವೆ. ಅಮೃತ್ ಭಾರತ್ ಸ್ಟೇಷನ್ ಯೋಜನೆಯಡಿ ಅಳ್ನಾವರ ರೈಲ್ವೆ ನಿಲ್ದಾಣವನ್ನು 17.2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ದಿವ್ಯಾಂಗ ಸ್ನೇಹಿ ಪ್ರಯಾಣಿಕರ ವ್ಯವಸ್ಥೆ, ವಿಶಾಲ ಕಾರ್ಯನಿರ್ವಹಣಾ ಕೊಠಡಿಗಳು, ಬೆಳಕಿನ ವ್ಯವಸ್ಥೆ, ಸುಂದರ ಕಲಾಕೃತಿಗಳು ಹಾಗೂ ವೈಫೈ ಸೌಲಭ್ಯಗಳ ಮೂಲಕ ನಿಲ್ದಾಣವನ್ನು ವಿಶ್ವ ದರ್ಜೆಗೇರಿಸಲಾಗಿದೆ. ಬಾದಾಮಿ ರೈಲ್ವೆ ನಿಲ್ದಾಣವನ್ನು 15.1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಧುನೀಕರಿಸಲಾಗಿದೆ. ಕೊಪ್ಪಳ ರೈಲ್ವೆ ನಿಲ್ದಾಣವನ್ನು 21.14 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಲ್ದರ್ಜೆಗೇರಿದೆ. ಪಂಡರಪುರದ ಆಷಾಢ ವಾರಕರಿ ಯಾತ್ರೆಗೆ ಅನುಕೂಲವಾಗುವಂತೆ ಸೊಲ್ಲಾಪುರ ರೈಲ್ವೆ ವಿಭಾಗದಿಂದ ಕಲಬುರಗಿ ಮತ್ತು ಮೀರಜ್ ನಡುವೆ 58 ವಿಶೇಷ ರೈಲುಗಳನ್ನು ಘೋಷಣೆ ಮಾಡಲಾಗಿದೆ. ಈ ಪೈಕಿ ಕರ್ನಾಟಕದ ಕಲಬುರಗಿ ಮತ್ತು ಮಹಾರಾಷ್ಟ್ರದ ಮೀರಜ್ ನಡುವೆ ಪಂಡರಪುರದ ಮೂಲಕ 14 ಹೆಚ್ಚುವರಿ ರೈಲುಗಳು ಸಂಚರಿಸಲಿವೆ ಎಂದು ಕೇಂದ್ರ ರೈಲ್ವೆ ಸೋಲಾಪುರ ವಿಭಾಗದ ಸಾರ್ವಜನಿಕ ಸಂಪರ್ಕ ಇಲಾಖೆ ತಿಳಿಸಿದೆ. ಬೆಳಗಾವಿ ಲೋಂಡಾ ರೈಲು ನಿಲ್ದಾಣದ ಯಾರ್ಡ್ನಲ್ಲಿ ನಡೆಯಲಿರುವ ಉದ್ದೇಶಿತ ಕಾಮಗಾರಿ ಹಿನ್ನೆಲೆ ಈ ತಿಂಗಳ 24-27 ಮೀರಜ್ ಲೋಂಡಾ ಪ್ರಯಾಣಿಕ ರೈಲು ಬೆಳಗಾವಿ ಲೋಂಡಾ ನಡುವೆ ಭಾಗಶಃ ರದ್ದುಗೊಳ್ಳಲಿದೆ. ಈ ರೈಲು ಬೆಳಗಾವಿಯಲ್ಲಿ ದಿನದ ನಿಗದಿತ ಪ್ರಯಾಣ ಕೊನೆಗೊಳಿಸಲಿದೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ರಾಜ್ಯದ 5,927 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳನ್ನು ಆದರ್ಶ ಗ್ರಾಮಗಳಾಗಿ ಪರಿವರ್ತಿಸಬೇಕು, ಪ್ರತಿಯೊಂದು ಗ್ರಾಮೀಣ ಆಸ್ತಿಯನ್ನು ಜಿಯೋ ಟ್ಯಾಗ್ ಮಾಡಬೇಕು ಎಂದು ಪಂಚಾಯಿತಿ ಸಿಬ್ಬಂದಿಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿತ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಪಂಚಾಯಿತಿ ಕಾರ್ಯದರ್ಶಿ ಹಾಗೂ ಲೆಕ್ಕ ಸಹಾಯಕರ ವರ್ಗಾವಣೆ ಕೌನ್ಸಿಲಿಂಗ್ಗೆ ಚಾಲನೆ ನೀಡಿ ಮಾತನಾಡಿದರು. ಆಗಸ್ಟ್ 15 ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯಿತಿ ಎಂದು ಮರು ನಾಮಕರಣ ಮಾಡುವಂತೆ ಸೂಚಿಸಿದರು.
1: ನಮ್ಮ ರಾಜ್ಯದಲ್ಲಿರುವಂತಹ 5,927 ಗ್ರಾಮ ಪಂಚಾಯತ್ಗಳಿಗೆ ಅದರ ಹಿಂದೆ ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯತ್ ಮತ್ತು ಅವರ ಹೆಸರು ಆ ರೀತಿಯಲ್ಲಿ ಆಗಸ್ಟ್ 15 ಒಳಗಾಗಿ ಎಲ್ಲಾ ಗ್ರಾಮ ಪಂಚಾಯತ್ ಎದುರುಗಡೆ ಗ್ರಾಮ ಪಂಚಾಯತ್ ಹೆಸರುಗಳನ್ನು ಇಡಬೇಕು ಅನ್ನುವಂಥದ್ದು ಸೂಚನೆಯನ್ನು ಹೇಳಿದ್ದೇನೆ. ದೆಹಲಿಗೆ ಹೋಗಿದ್ದಾಗೂ ನಾನೊಂದು ಪ್ರಸ್ತಾಪ ಮಾಡಿದ್ದೆ, ವಿವಿಜಿ ರಾಂತಿ ಇದ್ದಿದ್ದು ಮಹಾತ್ಮ ಗಾಂಧಿ ವಿವಿಜಿ ರಾಂತಿ ಮಾಡ್ರಿ ಅಂತ ಹೇಳಿದ್ದೆ. ಹೀಗಾಗಿ ಅದರ ಉದ್ದೇಶ ಜನರಿಗೆ ಒಂದು ಸ್ಫೂರ್ತಿ ಬರಬೇಕು, ಪ್ರೇರಣೆ ಬರಬೇಕು. ಗಾಂಧೀಜಿಯವರ ಪರಿಕಲ್ಪನೆ ಏನಿತ್ತು, ಹಳ್ಳಿಗಳ ಅಭಿವೃದ್ಧಿ, ಮಹಾತ್ಮ ಗಾಂಧಿ ಅಂತ ಹೇಳಿದ ಮೇಲೆ ನಮ್ಮ ಮನಸ್ಸಲ್ಲಿ ಒಂದು ರೀತಿಯಲ್ಲಿ ಗೌರವ ಬರುತ್ತೆ.
0: ಕಲಬುರಗಿ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದೆ. 98.64% ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಒಟ್ಟು 712,758 ಮತದಾರರ ಗಣತಿ ನಮೂನೆ ಡಿಜಿಟಲೀಕರಿಸಲಾಗಿದ್ದು 30.05% ಗುರಿ ಸಾಧಿಸಲಾಗಿದೆ ಎಂದಿದ್ದಾರೆ. ಕೋಲಾರ ಜಿಲ್ಲೆಯ ಒಟ್ಟು 12,95,265 ಮತದಾರರಿಗೆ 100% ಎನ್ಯುಮರೇಷನ್ ನಮೂನೆಗಳ ವಿತರಣಾ ಕಾರ್ಯ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಇಂದು ವಿಶ್ವ ಯುವ ಕೌಶಲಗಳ ದಿನ. ಹಂಚಿಕೆಯ ಭವಿಷ್ಯಕ್ಕಾಗಿ ಕೌಶಲ್ಯಗಳು ಎಂಬ ಧ್ಯೇಯದೊಂದಿಗೆ ಈ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವಸಂಸ್ಥೆ ಗೊತ್ತುಪಡಿಸಿದ ಈ ದಿನದಂದು ಯುವ ಸಮೂಹದ ಉದ್ಯೋಗಾವಕಾಶಗಳಿಗಾಗಿ ತಾಂತ್ರಿಕ ಹಾಗೂ ವೃತ್ತಿಪರ ಕೌಶಲಗಳ ಬೋಧನೆಯನ್ನು ಉತ್ತೇಜಿಸಲಾಗುತ್ತದೆ. ಯುವ ಸಮುದಾಯವನ್ನು ಕೌಶಲ್ಯಯುತಗೊಳಿಸುವ ಮೂಲಕ ಆತ್ಮನಿರ್ಭರ ಭಾರತ ನಿರ್ಮಿಸೋಣ ಎಂದು ಕೇಂದ್ರ ಕಿರು, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ತಮ್ಮ ಎಕ್ಸ್ ಖಾತೆ ಮೂಲಕ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಫ್ಲಾಟ್ ಮಾಲೀಕರ ಕಾನೂನುಬದ್ಧ ಮಾನವೀಯ ನಾಗರಿಕ ಹಕ್ಕುಗಳ ರಕ್ಷಣೆಗಾಗಿ ರಾಜ್ಯ ಸರ್ಕಾರ ಕಾಯ್ದೆ ತರಲು ಮುಂದಾಗಿದೆ. ಈ ಕುರಿತು ಇಂದು ಫ್ಲಾಟ್ ಮಾಲೀಕರ ಸಂಘಗಳೊಂದಿಗೆ ಸಮಗ್ರವಾಗಿ ಚರ್ಚಿಸಿ ಪರಿಹಾರ ಕಂಡುಕೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಕಾವೇರಿ ಜಲ ನಿಯಂತ್ರಣ ಸಮಿತಿ ಸಿಡಬ್ಲ್ಯೂಆರ್ಸಿ ಸಭೆ ಇಂದು ಹೊಸದಿಲ್ಲಿಯಲ್ಲಿ ಆಯೋಜಿತವಾಗಿದೆ. ಸಭೆಯಲ್ಲಿ ಕರ್ನಾಟಕ, ತಮಿಳುನಾಡು, ಕೇರಳ ಹಾಗೂ ಪುದುಚೇರಿ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಸಮಿತಿ ನಾಲ್ಕು ರಾಜ್ಯಗಳ ಅಭಿಪ್ರಾಯ ಆಲಿಸಿ ನೀರು ಹರಿಸುವ ಕುರಿತು ಕಾವೇರಿ ಜಲ ನಿರ್ವಹಣಾ ಪ್ರಾಧಿಕಾರ ಸಿಡಬ್ಲ್ಯೂಎಂಎಗೆ ಶಿಫಾರಸು ಮಾಡಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ. ಈಗ ಕೇಳಿ ರಂಗೋಲಿ ಕಲಾವಿದೆ ವೀಣಾ ಐತಾಳ್ ಅವರೊಂದಿಗೆ ಸಂದರ್ಶನ.
3: ನಮಸ್ಕಾರ ಕೇಳುಗರೆ, ನಮ್ಮ ಜೊತೆ ಇದ್ದಾರೆ ವೀಣಾ ಐತಾಳ್. ಕರಾವಳಿಯ ವಿಶೇಷ ರಂಗೋಲಿ ಕಲೆಯ ಮೂಲಕ ಚಿರಪರಿಚಿತ ಹೆಸರು ವೀಣಾ ಐತಾಳ್. ಮೇಡಮ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
4: ನಮಸ್ತೆ ಮೇಡಮ್.
3: ಮೇಡಮ್, ಸಾಮಾನ್ಯವಾಗಿ ರಂಗೋಲಿ ಅನ್ನುವಂಥದ್ದು ನಾವು ಹಬ್ಬ ಹರಿದಿನಗಳಲ್ಲಿ ನಾವು ಕಾಣ್ತೇವೆ,
4: ಅಂದ್ರೆ ನೀವು ಬಿಡಿಸೋ ರಂಗೋಲಿಯಲ್ಲಿ ಏನು ವಿಶೇಷ ಇದೆ ಮೇಡಮ್? ಹಬ್ಬ ಹರಿದಿನಗಳಲ್ಲಿ ದೇವಿಯ ಹಬ್ಬ ಎಲ್ಲ ಇದ್ದಾಗ ದೇವಿದೆಲ್ಲ ಬಿಡಿಸ್ತೇನೆ. ಗಣೇಶ ಚತುರ್ಥಿಗೆ ಗಣಪತಿದು ಬಿಡಿಸ್ತೇನೆ. ಹಾಗೆ ಯಾವ ಹಬ್ಬ ಬರ್ತದೆ ಆಗ ಬಿಡಿಸ್ತೇನೆ. ವಿಶೇಷತೆ ಅಂದ್ರೆ ನಾನು ಎಲ್ಲಾ ಟೈಪ್ ಇದು ಬಿಡಿಸ್ತೇನೆ. ಚಿಟ್ಟೆ, ಹುಲಿ, ಸಿಂಹ, ಆನೆ, ಆಮೇಲೆ ಕುದುರೆ, ಹೀಗಿದೆಲ್ಲ ಎಲ್ಲಾ ಟೈಪ್ ಅದು ಪ್ರಾಣಿಗಳದ್ದು, ದೇವರದ್ದು, ಮತ್ತೆ ಗುರುಗಳದ್ದೆಲ್ಲ ಎಲ್ಲಾ ಟೈಪ್ ಇದು ಬಿಡಿಸ್ತೇನೆ. ಅಂದ್ರೆ ಪೇಂಟಿಂಗ್ ಅಲ್ಲಿ ಮಾಡುದು ರಂಗೋಲಿಯಲ್ಲೂ ಮಾಡಬಹುದು ಅಂತ ಹೇಳಿ ಜನರಿಗೆ ಗೊತ್ತಾಗ್ಬೇಕು.
3: ಈಗ ನಾವು ನೋಡಿರುವಂತದ್ದು ಚುಕ್ಕಿ ರಂಗೋಲಿ, ಮನೆಯ ಎದುರುಗಡೆ ಬಿಡಿಸುವಂತಹ ಮತ್ತೆ ಶುಭದ ಸಂಕೇತವಾಗಿ ನಾವು ಕಾಣುವಂತದ್ದು ಈ ರಂಗೋಲಿಯನ್ನ. ಆದ್ರೆ ನೀವು ಬಿಡಿಸುವಂತದ್ದು ಚುಕ್ಕಂಗೋಲಿ ಅಲ್ಲ, ರಂಗೋಲಿ ಪುಡಿಯನ್ನ ಬಳಸಿಕೊಂಡು ನೀವು ರಂಗೋಲಿಯನ್ನ ಹಾಕ್ತೀರಿ, ಅದರ ಬಗ್ಗೆ ಹೇಳಿ ಮೇಡಮ್.
4: ಈಗ ನಾನು ರಂಗೋಲಿ ಪೌಡರ್ ತರದ ಆದ್ರೆ ಒಂದೊಂದ್ಸರಿ 10 kg ಹಾಗೆಲ್ಲ ತರ್ತೇನೆ. ಎಲ್ಲರೂ ಅಕ್ಕಿ ಎಲ್ಲ ತರುವಾಗ ನಾನು ರಂಗೋಲಿ ಪೌಡರ್ ತರ್ತೇನೆ. ಆಮೇಲೆ ಆ ರಂಗೋಲಿ 10 kg ಅಲ್ಲಿ ನಂಗೆ ಸಿಗುದು 5 kg, ಯಾಕಂದ್ರೆ ನಾನು ಫಿಲ್ಟರ್ ಮಾಡಿ ಅದನ್ನು ಫೈನ್ ಪೌಡರ್ ಮಾತ್ರ ಸಪರೇಟ್ ಮಾಡಿ ಆ ರಫ್ ಪೌಡರ್ ಅನ್ನು ವೇಸ್ಟ್ ಅದು ಬಿಡ್ಬಿಡ್ತೇನೆ. ಆಗ ನಮ್ಗೆ ಈ ಪೋರ್ಟ್ರೇಟ್ ಎಲ್ಲ ಮಾಡುವಾಗ, ಕಣ್ಣೆಲ್ಲ ಮಾಡುವಾಗ ಕ್ಲಿಯರ್ ಆಗಿ ಬರ್ತದೆ ಆ ಫೈನ್ ಪೌಡರ್ ಇದ್ರೆ, ಅದು ಪೇಂಟಿಂಗ್ ಹಾಗೆ ಕಾಣ್ತದೆ ಆಗ.
3: ಹಾಗಾದ್ರೆ ಈಗ ಈ ರಂಗೋಲಿ ಬಿಡಿಸುವಂತಹ ನಿಮ್ಮ ಕಲೆ ಯಾವಾಗ ಆರಂಭ ಆಯ್ತು, ಅದರ ಹಿನ್ನೆಲೆಯನ್ನ ಹೇಳಿ ಮೇಡಮ್.
4: 2018 ಆರಂಭ ಆಯ್ತು. ಅದರ ಮೊದಲು ನಾನೊಂದು ಪೆನ್ಸಿಲ್ ಸ್ಕೆಚ್ ಅಥವಾ ಪೇಂಟಿಂಗ್ ಯಾವುದೇ ಒಂದೇ ಒಂದು ಪೇಂಟಿಂಗ್ ಮಾಡಿದವಳಲ್ಲ, ಅಥವಾ ಆರ್ಟ್ ಸ್ಕೆಚ್ ಏನೂ ಮಾಡ್ಲಿಲ್ಲ. ರಂಗೋಲಿ ಪೌಡರ್ ಅಂತೂ ನಂಗೆ ಹಿಡಿಲಿಕ್ಕೂ ಗೊತ್ತಿರ್ಲಿಲ್ಲ 2018. ಆಮೇಲೆ 2018 ನಮ್ಮ PPC, ನಾನು ಉಡುಪಿಯ ಪೂರ್ಣಪ್ರಜ್ಞಾ ಕಾಲೇಜಲ್ಲಿ ಕಲ್ತದ್ದು, ಅಲ್ಲಿ ಒಂದು ದೀಪಾವಳಿ ದಿವಸ ವಾಮನದ್ದು ಯಾರೋ ಪೋಸ್ಟ್ ಮಾಡಿದ್ರು ಒಂದು ಚಿತ್ರವನ್ನು, ಅದನ್ನ ನೋಡಿ ಇದನ್ನು ರಂಗೋಲಿಯಲ್ಲಿ ಮಾಡಿದ್ರೆ ಹೇಗೆ ಅಂತ ಹೇಳಿ ಆ ದಿವಸ ಅಂಗಡಿಗೆ ಹೋಗಿ ರಂಗೋಲಿ ಪೌಡರ್ ತಕೊಂಡು ಬಂದು ಮಾಡಿದೆ. ಅದು ಮಾಡಿ ಸ್ಕೂಲ್ ಗ್ರೂಪ್, ಕಾಲೇಜ್ ಗ್ರೂಪ್, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕಿದೆ. ಎಲ್ಲ ಕಡೆಯಿಂದ ಭಾರಿ ಚಂದಾಗಿದೆ, ಭಾರಿ ಚಂದಾಗಿದೆ ಅಂತ ಹೇಳಿ ಎಲ್ಲರೂ ಹೊಗಳಿದ್ರು. ಅದ್ಯಾ ಹೇಳ್ಬೇಕಂದ್ರೆ ಚಂದವೇ ಆಗಿರ್ಲಿಲ್ಲ. ಅದು ನನ್ನ ಫಸ್ಟ್ ರಂಗೋಲಿ. ಅವರೆಲ್ಲ ಎಪ್ರಿಶಿಯೇಟ್ ಮಾಡಿದ್ರು ಅಂತ ಹೇಳಿ ನಾನು ಇನ್ನೊಂದ್ ದಿವಸ ಇನ್ನೊಂದು ಮಾಡಿದೆ. ಅದೆಲ್ಲ ಸಣ್ಣದು 1.5 feet ಇದ್ದು ಮಾಡಿದ್ದೆ ಆಗ. ಆಮೇಲೆ ಒಂದ್ ದಿವಸ ನನ್ನನ್ನೇ ನಾನು ಮಾಡಿದೆ. ಅದು 2 ಜಡೆ ಹಾಕಿ 10th class ಇದು ಒಂದು ಫೋಟೋ ಇತ್ತು ನಂದು. ಅದು ಸ್ವಲ್ಪ ಕೂಡ ನನ್ನ ಹಾಗೆ ಆಗ್ಲಿಲ್ಲ. ಅದು ಡ್ರೆಸ್ ಮತ್ತೆ ಜಡೆ ನನ್ನ ಹಾಗೆ ಆಗಿದೆ. ಆ ಡ್ರೆಸ್ ಮತ್ತೆ 2 ಜಡೆ ಹಾಕಿದ್ದೆ ಅದ್ರಲ್ಲಿ, ಅದು ನನ್ನ ಹಾಗೆ ಆಗಿತ್ತು. ಅದನ್ನು ಎಲ್ಲರೂ ಹೊಗಳಿಕ್ಕೆ ಶುರು ಮಾಡಿದ್ರು. ಹೀಗೆ ಹೊಗಳಿ ಹೊಗಳಿ ನನ್ನ ದಿವಸಕ್ಕೊಂದೊಂದಿರಲಿ. ಅಮಿತಾಬ್, ರೇಖಾ ಫಿಲ್ಮ್ ಆಕ್ಟ್ರೆಸ್ ಇದ್ದೆಲ್ಲ, ಸುಧಾಮೂರ್ತಿ ಅವರದ್ದು, ಹಾಗೆ ಒಂದೊಂದೇ 1.5 feet ಇದು ಮಾಡ್ತಾ ಹೋದೆ. ಆಮೇಲೆ ಎಲ್ಲರೂ ನಂದು ಮಾಡು ನಂದು ಮಾಡು ಅಂತ ಹೇಳಿ ನಮ್ಮ ಕ್ಲಾಸ್ ಅವರೆಲ್ಲ ಹೇಳಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ಅವ್ರದೆಲ್ಲ ಮಾಡಿದೆ. ಫಸ್ಟಿಗೆಲ್ಲ ಒಂದು 6-7 ಗಂಟೆ 8 ಗಂಟೆ ಎಲ್ಲ ಹಿಡಿತಿತ್ತು ಅವ್ರದೆಲ್ಲ ಮಾಡುವಾಗ. ಮಾಡಿ ಭಾರಿ ಖುಷಿಯಿಂದ ಗ್ರೂಪ್ ಅಲ್ಲಿ ಹಾಕ್ತಿದ್ದೆ ನಿನ್ನ ರಂಗೋಲಿ ಅಂತ ಹೇಳಿ. ಆಗ ಉಳ್ದವರೆಲ್ಲ ಇದು ಉಳಾಗೆ ಆಗ್ಲೇ ಇಲ್ಲ, ಇದು ಉಳಾಗೆ ಆಗ್ಲೇ ಇಲ್ಲ, ಸ್ವಲ್ಪ ಕಣ್ಣೆಲ್ಲೋ ಸ್ವಲ್ಪ ಹಾಗೆ ಆಗಿದೆ, ಬಾಯಿ ಮುಖ ಎಲ್ಲ ಆಗ್ಲಿಲ್ಲ ಅಂತ ಹೇಳಿಕ್ ಶುರು ಮಾಡಿದ್ರು. ಆಗ ನನ್ಗೆ ಆಯ್ತು, ನಾನು ಇಲ್ಲಿ 7-8 ಗಂಟೆ ಹಾಕಿ ಊರದೆಲ್ಲ ಮಾಡಿ ಇದು ಹಾಗೆ ಆಗ್ಲಿಲ್ಲ. ಹಾಗೆ ತುಂಬಾ ಕಷ್ಟ ಆಗ್ತಿತ್ತು ಮಾಡ್ಲಿಕ್ಕೆ, ಅಷ್ಟು ಹೊತ್ತು ತಕೊಂಡಿಲ್ಲ. ಅಂದ್ರೆ ಮೊದ್ಲೇ ನಂಗೆ ಆರ್ಟಿನ ಬಗ್ಗೆ ಜ್ಞಾನವೇ ಇರ್ಲಿಲ್ಲ ಅಲ್ಲ. ಆಗ ಅದು ರಂಗೋಲಿಯಲ್ಲಿ ಅಂತೂ ಹಿರಿದೆ ಗೊತ್ತಿರಲಿಲ್ಲ. ಆಗ ತುಂಬಾ ಕಷ್ಟ ಆಗ್ತಿತ್ತು. ಆಮೇಲೆ 2019 ನಾವು ಮಂಗಳೂರಿಗೆ ಟ್ರಾನ್ಸ್ಫರ್ ಆಯ್ತು. ನಾವು ಡೆಲ್ಲಿಯಲ್ಲಿ ಇದ್ದೇವೆ ಇದೆಲ್ಲ ಆಗುವಾಗ. 2015-19 ಡೆಲ್ಲಿಯಲ್ಲಿ ಇದ್ದೇವೆ. 19 ಮಂಗಳೂರಿಗೆ ಟ್ರಾನ್ಸ್ಫರ್ ಆದ ಕೂಡಲೇ ಇಲ್ಲಿ ಬಂದಾಗ ನಾನು ಯಾಕೆ ಇವ್ರದೆಲ್ಲ ಮಾಡಲಿ, ನಾನು ದೇವರದ್ದು ಮಾಡ್ತೇನೆ, ದೇವರದ್ದು ನಮ್ಗೆ ಏನು ಹೇಳುದಿಲ್ಲ, ಚಂದಾಗ್ಲಿಲ್ಲ, ಹಾಗಿಲ್ಲ, ಹೀಗಿಲ್ಲ ಹೇಳಿ ಅಂತೇಳಿ ನಾನು ದೇವರದ್ದು ಫಸ್ಟ್ ಇದ್ದ ದೈವದ ರಂಗೋಲಿ ಮಾಡಿದೆ. ಅದು ಮತ್ತೆ 8 feet ಆಗಿ ಹೋಯ್ತು. ದೈವದ್ದು ಸಡನ್ 1.5 feet 8 feet ಬಂತದು. ಆಮೇಲೆ ನಾನು ಯಾವುದೋ ಸ್ಕೆಚ್ ಹಾಕಿ ಮಾಡುದಿಲ್ಲ, ನಂಗೆ ಸ್ಕೆಚ್ ಹಾಕ್ಲಿಕ್ಕೆ ಸಹ ಗೊತ್ತಿಲ್ಲ. ಅದು ತುಂಬಾ ಕಲರ್ಫುಲ್ ಆಗಿ ಒಳ್ಳೆ ಪೌ ಸಿಕ್ಕಿತ್ತು ಮಂಗಳೂರಲ್ಲಿ, ಹಾಗೆ ಅದು ಮಾಡಿದೆ. ಅದಾದ್ಮೇಲೆ ಎರಡನೇ ರಂಗೋಲಿ ಕಟೀಲ್ ದುರ್ಗಾ ಪರಮೇಶ್ವರಿ ಮಾಡಿದೆ. ಮೊಬೈಲ್ ಅಲ್ಲಿ ನೋಡುದು ಸಣ್ಣದು ಚಿತ್ರ, ಒಂದು 6 ಇಂಚಿದ್ದು, ಅದು 8 ಫೀಟ್ ಆಯ್ತು ಅಲ್ಲಿ ದುರ್ಗಾ ಪರಮೇಶ್ವರಿ. ಹಾಗೆ ಒಂದೊಂದೇ ಒಂದೊಂದೇ ಒಂದೊಂದೇ ದೇವಿಯರದ್ದು ದೇವರದ್ದೆಲ್ಲ ಮಾಡ್ತಾ ಹೋದೆ.
3: ಅಂದ್ರೆ ಸಾಮಾನ್ಯವಾಗಿ ನೀವು ಬಣ್ಣವನ್ನ ಹಾಕುವಾಗ ತುಂಬಾ ಜಾಗ್ರತೆ ಇರಬೇಕು, ಒಂದು ಚೂರು ಇದಾದ್ರೂ ಕೂಡ ಅದು ತುಂಬಾ ಹಾಳಾಗಿ ಬಿಡ್ತದೆ. ಅಂತಹ ಸಂದರ್ಭದಲ್ಲಿ ಯಾವ ರೀತಿಯ ಜಾಗರೂಕತೆಗಳನ್ನೆಲ್ಲ ವಹಿಸ್ತೀರಿ?
4: ಒಂದ್ಸರಿ ಹಾಗೆ ನನ್ನ ಹಸ್ಬೆಂಡ್ ನಾವು ಡೇಲಿರುವಾಗ ಅಲ್ಲಿ ಮೈ ಬಿಸಿಯಾಗಿ ಇರ್ಲಿಕ್ಕೆ, ವಾರ್ಮ್ ಇರ್ಲಿಕ್ಕೆ ಚಳಿಗಾಲದಲ್ಲಿ ನೆಲಕಡಲೆ ತಿಂತಾರೆ ಎಲ್ಲರೂ, ಇವರು

0: ಹಾಗೆ ನಾವು ಹೀಟರ್ ಹಾಕಿದ್ದೆವು, ಹೀಟರ್ ಹಾಕಿ ದೂರದಲ್ಲಿ ಕೂತಿದ್ರು ಅವರು. ಆಮೇಲೆ ಸಿಪ್ಪೆ ತೆಗೆದು ನೆಲಕಡಲೆ ತಿಂತಾ ಇದ್ರು. ನಾನು ಇಲ್ಲಿ ರಂಗೋಲಿ ಮಾಡ್ತಾ ಇದ್ದೆ ಒಂದು 8 ಫೀಟ್ ಈಚೆ. ನಾನು ಹೇಳಿದೆ ಸಿಪ್ಪೆ ಹಾಕ್ಬೇಡಿ, ಅದು ಲೈಟ್ ವೈಟ್ ಅಲ್ಲ, ಸಿಪ್ಪೆ ಹಾಕ್ಬೇಡಿ, ಸಿಪ್ಪೆ ಹಾಕ್ಬೇಡಿ, ಜಾಗ್ರತೆ, ಆ ಹೀಟರ್ ಇದ್ದು ಗಾಳಿಗೆ ಈಚೆ ಬರುದು ಅಂತ. ಇಲ್ಲ ಇಲ್ಲ ಎಂತ ಬರುದಿಲ್ಲ, ಜಾಗ್ರತೆಯಿಂದ ನಾನು ತಿಂತೇನೆ ಹೇಳಿ ಅಲ್ಲೇ ಕೂತ್ಕೊಂಡು ತಿಂತಾ ಇದ್ರು. ಆಮೇಲೆ ಎಂತ ಕೈ ಎದ್ರು ಹೇಳುವಾಗ ಅವರ ಇದರಲ್ಲಿ ಕಾಲಲ್ಲಿ ಇದ್ದ ಸಿಪ್ಪೆ ಪೂರ ಹೀಟರ್ನ ಗಾಳಿಗೆ ನನ್ನ ರಂಗೋಲಿನೇ ಬಿತ್ತು. ಹಾಗೆಲ್ಲ ರಂಗೋಲಿ ಚಿಕನ್ ಪಾಕ್ಸ್ ಆದವರಾಗಿ ಆಯ್ತಾ ಹುಡುಗಿದು ಮುಖ ಅಂದ್ರೆ ಸಿಪ್ಪೆ ಬಿದ್ದು. ಆಗ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಆಮೇಲೆ ನಾನು ಎಣಿಸಿದ್ದೆ ಇದನ್ನು ತೆಗೆದು ಬೇರೆ ಇನ್ನು ಚಂದ ಮಾಡಿ ಮಾಡ ಹೇಳಿ ಅದನ್ನು ತೆಗೆದು ಬೇರೆ ಮಾಡಿದೆ. ಮತ್ತೆ ಹೀಗೆಲ್ಲ ಒಂದೊಂದು ಅವಾಂತರ ಆಗ್ತಾ ಇತ್ತು
1: ಅಲ್ಲ. ಅದೇ ಈಗ ಅದು ಅಂದ್ರೆ ಈಗ ಈ ಚಿತ್ರ ಬಿಡಿಸುವಾಗ ನೀವು ಹೇಳಿದ್ರೆ 1.5 ಫೀಟ್ ಈಗ 8 ಫೀಟ್ ವರೆಗೆ ಹೋಯ್ತು ಅಂತ, ಅಂದ್ರೆ ಈ ಅಂದಾಜು ಅಳತೆಗಳನ್ನ ಯಾವ ರೀತಿ ಇದ್ ಮಾಡ್ತೀರಿ?
0: ಇಲ್ಲ, ನನ್ಗೆ ಅಂದಾಜೇ ಇರುದಿಲ್ಲ, ಮಾಡುವಾಗ ಎಷ್ಟು ಆಗ್ಬೋದು ಇದು ಅಂತ ಸಹ ಅಂದಾಜು ಇರುದಿಲ್ಲ. ಒಮ್ಮೆ ನಾ ಕಾಳಿಕಾಂಬ ದೇವಿ ಕೋಟೇಶ್ವರದ್ದು ರಂಗೋಲಿ ಮಾಡ್ಲಿಕ್ಕೆ ಶುರು ಮಾಡಿದೆ, ಮಾಡಿ ಮಾಡಿ ಮಾಡಿ ಅದೊಂದು 10.5 ಫೀಟ್ ವರೆಗೆ ಹೋಯ್ತು. 10.5 ಫೀಟ್ ಉದ್ದ, 5.5 ಫೀಟ್ ಅಗಲಾಯ್ತು. ಆಮೇಲೆ ನಾನು ಗೂಗಲ್ ಅಲ್ಲಿ ಚೆಕ್ ಮಾಡುವಾಗ ಆ ದೇವಿಯು ಅಷ್ಟೇ ಇತ್ತು, 10.5 ಫೀಟೇ, 10.5 ರಿಂದ 11 ಫೀಟ್ ಅಂತ ಹೇಳಿ ಇತ್ತು. ನನ್ನ ರಂಗೋಲಿಯು 10.5 ಫೀಟ್ ಆಯ್ತು. ಅದೇ ಹೇಳುದು, ಅದು ದೈವ ಶಕ್ತಿಯಿಂದಲೇ ಇದು ಆಗುದಷ್ಟೇ, ನಮ್ದು ಏನೂ ಇಲ್ಲ, ಏನು ಗೊತ್ತಿಲ್ಲದೊಳದು. ಅಷ್ಟೇ ದೊಡ್ಡದು ದೇವರನ್ನ ಮಾಡ್ಬೇಕಂದ್ರೆ ಅದು ಆ ದೇವಿಯೇ ಮಾಡಿಸಿದ್ದು ನನ್ನ ಕೈಯಿಂದ.
1: ಯಾವೆಲ್ಲ ಸವಾಲುಗಳಿದೆ ಮೇಡಮ್ ಈ ರಂಗೋಲಿ ಬಿಡಿಸುವಾಗ?
0: ರಂಗೋಲಿ ಬಿಡಿಸುವಾಗ ಒಮ್ಮೊಮ್ಮೆ ಕಲರ್ ಕಾಂಬಿನೇಷನ್, ಒಂದು ಸಹ ಸಿಂಹದ್ದು ಮಾಡಿದ್ ನಾನು, ಅದಕ್ಕೊಂದು 38 ಗಂಟೆ ಹಾಕಿ ಸಿಂಹದ್ ಮಾಡಿದೆ. ಆಮೇಲೆ ಎಲ್ಲ ನೋಡುವಾಗ ಆ ಸಿಂಹದ ಕಲರೇ ಬರಲಿಲ್ಲ. ಅದು ನಮ್ಗೆ ರಾತ್ರಿಯಲ್ಲಿ ಬೇರೆ ಕಲರ್ ಕಾಣಿತು, ಹಗಲಲ್ಲಿ ಬೇರೆ ಆಯ್ತು. ಓ, ಇದು ಹಾಗೆ ಕಲರ್ ಬರೆದಿದ್ರೆ ಅದು ಸಿಂಹದಾಗಿ ಚಂದ ಆಗುದಿಲ್ಲ ಹೇಳಿದೆ. ಅದರ ಮುಖದಿಂದ ಎಲ್ಲ ತೆಗೆದು ಬಿಟ್ಟೆ, ಆ 38 ಗಂಟೆ ಹಾಕಿದ್ದಂತ ತೆಗೆದು ಬಿಟ್ಟೆ. ಆಮೇಲೆ ಪುನಃ ಅದಕ್ಕೊಂದು 28 ಗಂಟೆ ಹಾಕಿ, ಒಂದು 60 ಗಂಟೆ ಆಗಿರ್ಬೋದು ಆ ಸಿಂಹದ ಮುಖಕ್ಕೆ, ಆದ್ರೂ ಸ್ವಲ್ಪ ನಿಯರೆಸ್ಟ್ ಆ ಕಲರ್ ಬಂತು. ಅಂದ್ರೆ ಕಲರ್ ಬರದಿದ್ರೆ ಅದು ಎಷ್ಟಂತ ಎಣಿಸ್ಬಾರ್ದು, ನಾವು ಅದರಲ್ಲಿ ಕಲಿತಾ ಇರ್ತೇವೆ ಅಲ್ವಾ. ಈಗ ಅದ್ರ ಕಲರೇ ಬರ್ಬೇಕು ನನ್ಗಂದ್ರೆ, ಕಲರ್ ಕಾಂಬಿನೇಷನ್ ಗೊತ್ತಿರ್ಲಿಲ್ಲ, ಏನೋ ಮಿಕ್ಸ್ ಮಾಡಿ ಏನೋ ಆಯ್ತದು. ಆಮೇಲೆ ಎರಡನೇ ಸಡಗ ಸಾಧಾರಣ ಹಾಗೆ ಬಂತದು. ಹಾಗೆ ಬಂದ್ರೆ ಅಲ್ಲ ಒಂದು ಪ್ರಾಣಿಗಳನ್ನು ಅದೇ ಅಂತ ಹೇಳ್ಬೋದು.
1: ಸಾಮಾನ್ಯವಾಗಿ ಎಲ್ಲಿ ಬಿಡಿಸ್ತೀರಿ ರಂಗೋಲಿಯನ್ನ?
0: ನಮ್ಮ ಮನೆಯ ಹಾಲ್ ಅಲ್ಲಿ, ದೇವರ ಕಂಡಿ ಎದುರೆ.
1: ಅದು ಅಂದ್ರೆ ಮತ್ತೆ ಅದನ್ನು ಸ್ವಚ್ಛ ಮಾಡುವಂತದ್ದು ಇದೆಲ್ಲ?
0: ಒಂದು ರಂಗೋಲಿಗೆ ಕೆಲವೊಮ್ಮೆ ಐದಾರು ದಿವಸ ಎಲ್ಲ ಬೇಕಾಗ್ತದೆ. ಐದಾರು ದಿವಸ ಬೇಕು, ಆದ್ರೆ ಒಂದೇ ದಿವಸ ಇಡ್ತೇನೆ, ನೆಕ್ಸ್ಟ್ ತೆಗ್ದೇ ಬಿಡ್ತೇನೆ. ತೆಗೆಯುವಾಗ ಅದು ನಾನು ಹಿಡ್ಸುಡಿ ಎಲ್ಲ ಹಾಗೆ ಎಲ್ಲ ಇದು ಗುಡಿಸಿ ತೆಗೆಯುವುದಿಲ್ಲ, ಕೈಯಿಂದಲೇ ಎಲ್ಲ ಒಟ್ಟು ಮಾಡಿ ತೆಗೆಯುದು. ಯಾಕಂದ್ರೆ ನಂಗೆ ಅದು ದೇವರಂತಲೇ ಆಗ್ತದೆ, ಅದು ನಿಜ ದೇವರಾಗೆ ಫೀಲ್ ಆಗ್ತದೆ. ಅದಕ್ಕೆ ಹಿಡ್ಸುಡಿ ಎಲ್ಲ ಮುಟ್ಸುದಿಲ್ಲ, ಅದು ಎಷ್ಟು 10 ಫೀಟ್ ಇರಲಿ ಎಷ್ಟೇ ಫೀಟ್ ಇರಲಿ ಕೈಯಿಂದ ತೆಗಿತೇನೆ ನಾನು.
1: ಈಗ ನೀವು ಈ ರಂಗೋಲಿಯನ್ನ ಬಿಡಿಸುವಂತಹ ಆರಂಭ ಆದ ನಂತರ ಹಲವಾರು ಚಿತ್ರಗಳನ್ನ ನೀವು ಬಿಡಿಸಿದ್ದೀರಿ, ಅದರಲ್ಲಿ ನೀವು SB ಬಾಲಸುಬ್ರಹ್ಮಣ್ಯಂ ಅವರದ್ದು ಬಿಡಿಸಿರುವಂತದ್ದು, ಬಹಳ ಪಬ್ಲಿಸಿಟಿ ಕೂಡ ನಿಮಗೆ ಅದಕ್ಕೆ ಸಿಕ್ಕಿತ್ತು, ಅದರ ಬಗ್ಗೆ ಹೇಳಿ ಮೇಡಮ್.
0: ಇತ್ತೀಚೆಗೆ ಬಿಡಿಸಿದ್ದಲ್ಲ, ಅವರು ತೀರಿ ಹೋದ ಸಂದರ್ಭದಲ್ಲಿ ಒಂದು, ಆಗ ಅದೇ ನಾನು ಇನ್ನು ಕಲಿತು 2.5 ವರ್ಷ ಆದದ್ದು ಅಷ್ಟೇ ಕಾಣ್ತದೆ, ಆಗ ಬಿಡಿಸಿದದು. ಅದೊಂದು ನಂಗ ಅಷ್ಟು ಸರಿ ಬರಲಿಲ್ಲ ಅದು, ಅದು ನೋಡುವವರಿಗೆ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ನನ್ಗೆ ಅದು ಈಗ ಕಾಣ್ತದೆ ಅಷ್ಟು ಸರಿ ಬರಲಿಲ್ಲ ಅಂತ ಹೇಳಿ, ಇನ್ನು ಇಂಪ್ರೂವ್ ಮಾಡ್ಬೋದಿತ್ತು.
1: ಮತ್ತೆ ಶ್ರೀನಿವಾಸಂದು ಬಿಡಿಸಿದ್ದೀರಿ,
0: ತಿರುಪತಿ ಬಾಲಾಜಿ. ಅದು ನನ್ನ ಫ್ರೆಂಡ್ ಒಬ್ಳು ವಿದ್ಯಾ ಶೆಣೈ ಅಂತೇಳಿ, ಅವಳು ನನ್ಗೆ ಆರ್ಡರ್ ಕೊಟ್ಟದ್ದು ಅದು ಮಾಡ್ಲಿಕ್ಕೆ. ಒಂದು 6 ತಿಂಗಳಿಂದ ಹೇಳ್ತಾ ಇದ್ಲು ನಂಗೆ ರಂಗೋಲಿ ಮಾಡಿಕೊಡು ಅಂದ್ರೆ, ನಾನು ಮಾಡಿಕೊಟ್ಟು ಅದರ ಫೋಟೋ ಫ್ರೇಮ್ ಹಾಕಿ ಅವ್ರಿಗೆ ಕೊಡುದು, ಯಾರು ಕೇಳ್ತಾರ ಅವರಿಗೆ. ಹಾಗೆ ಅವಳು 6 ತಿಂಗಳು, ಅದು ನಂಗೆ ಪ್ರೇರಣೆ ಬಂದ್ರೆ ಮಾತ್ರ ಮಾಡ್ಲಿಕ್ಕೆ ಆಗುದಿಲ್ಲ, ನಂಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಅವಳು ಹೇಳಿ ಒಂದು ಫೆಬ್ರವರಿ ಹಾಗೆ ಅವಾಗ ಹೇಳಿ, ನವೆಂಬರ್ ಅಲ್ಲಿ ಬಂತು ನಂಗೆ ದೀಪಾವಳಿ ದಿವಸ ಬಾಲಾಜಿ ಮಾಡುವ ಪ್ರೇರಣೆ. ಅದು ಮಾಡ್ಲಿಕ್ಕೆ ಹೋದ್ರೆ ಅದ್ರಲ್ಲಿ ತುಂಬಾ ಕೆಲಸ ಇರ್ತದೆ, ನಮ್ಗೆ ಆ ಶಕ್ತಿಯೂ ಸಿಗ್ಬೇಕು, ಎಷ್ಟು ಗಂಟೆ ಬೇಕಿದ್ರು ಹಾಕ್ಬೋದು ಅದ್ರಲ್ಲಿ ಆ ಶಕ್ತಿ ಇದೆಲ್ಲ. ಮಾಡಿದೆ ಮಾಡಿದೆ ಮಾಡಿದೆ, ಒಂದು 8 ದಿವಸ ಆಯ್ತು, 9 ದಿವಸ ಆಯ್ತು, ಇನ್ನೂ ಮುಗಿಲಿಲ್ಲ ಇದು. ಕಡೆಗೆ ಲಾಸ್ಟ್ ಅದು ಇಲ್ಲ ಡಲ್ ಆಗ್ತಾ ಬರ್ತದೆ, ನಾನು ಆದಷ್ಟು ಬೇಗ ಮುಗಿಸ್ಲೇಬೇಕದು. ಆಮೇಲೆ 9ನೇ ದಿವಸ ಆಯ್ತು ನನ್ಗೆ, ಅದು ನಾನು ರಾತ್ರಿ ನಿದ್ದೆ ಬಿಟ್ಟೇ ಮಾಡ್ತೇನೆ ಅಂತ ಹೇಳಿ ಮುಗಿಸ್ಲೇಬೇಕು ಅಂತ ಹೇಳಿ ಕೂತೆ ರಾತ್ರಿ. ನಾನೊಂದು 1:20 ಗಂಟೆ ನೋಡಿದ್ದೆ, ಆಮೇಲೆ ಮಾಡ್ತಾ ಹೋದೆ. ಆಮೇಲೆ ಬೆಳಿಗ್ಗೆ ನಂಗೆ ಹಕ್ಕಿ ಕೂಗುವಾಗಲೇ ಗೊತ್ತಾಗ ಹೋಗಿ ಆಯ್ತು ಅಂತ ಅಂದ್ರೆ, ನಂಗೆ ಅದು ಗೊತ್ತೇ ಆಗುದಿಲ್ಲ, ನಾನು ಅಲ್ಲಿ ಕೂತು ಮಾಡುದು ನನ್ಗೆ ಅದು ಗೊತ್ತೇ ಆಗುದಿಲ್ಲ. ಏನೋ ನನ್ನಿಂದ ಒಂದು ಶಕ್ತಿ ಮಾಡಿಸ್ತಾ ಹೋಗ್ತದೆ, ಇಲ್ಲದ್ರೆ ನಾನು ಅದಕ್ಕೆ ಒಂದು 100 ಗಂಟೆ ಹಾಕಿದ್ದೇನೆ, ನನ್ಗೆ ಇಲ್ಲದದ್ದು 1/2 ಗಂಟೆಯಲ್ಲಿ ಮಾಡಿ ಮುಗಿಸಿದ ಹಾಗೆ ಆಯ್ತು. ಇಲ್ಲದ್ರೆ ನಾವು ಹಾಗೆ ಬಗ್ಗಿ ಕೂತು ನಮ್ಗೆ ಬೆನ್ನು ಆಗ್ಬೋದು, ಏನ್ ಬೇಕಾದ್ರೆ ಆಗ್ಬೋದಲ್ಲ. ಅದೇ ಏನೋ ಒಂದು ಶಕ್ತಿ ನನ್ನಿಂದ ಮಾಡಿಸ್ತಾ ಉಂಟು.
1: ಈಗ ಅದು ಚಿತ್ರಗಳ ಆಯ್ಕೆ ಹೇಗೆ ಮಾಡ್ತೀರಿ ನೀವು?
0: ಅದು ಏನ್ ಮನಸ್ಸಿಗೆ ಬರ್ತದೆ ಅದನ್ ಮಾಡುದು ನಾನು. ಅಂದ್ರೆ ಈಗ ನಾನು ರಾತ್ರಿ ಪಾತ್ರೆ ತೊಳಿತಾ ಇರ್ತೇನೆ ಅಂತ ಎಣಿಸಿ, 10:30 11 ಗಂಟೆ, ಆಗ ನನ್ನ ಸಂಕಲ್ಪ ಇರ್ತದೆ ಯಾವುದೋ ಒಂದು ದೇವರದ್ದು, ಆಗ ಬರುದು ಈಗ ಮಾಡು ಅಂತ ಹೇಳುವ ಹಾಗೆ.

0: ಒಂದು ಫೀಲ್ ಆಗ್ತದೆ. ಆಗ ನಾನು ಹೋಗಿ ಮಾಡಬೇಕು, ಆಗ ಅದು ಮುಖ ಆದ್ರೂ ಮಾಡಿ ಬರಬೇಕು, ಆಗ ಅದು ಆ ದೇವರ ಇದು ಬರೋದ್ರಲ್ಲಿ ಕಳೆ ಬರ್ತದೆ ಆಗ. ಇಲ್ಲರ ನಾನೇ ನನ್ನ ಖುಷಿ ಪ್ರಕಾರ ಮಾಡಿದ್ರೆ ಅದು ಹಾಗೆ ಬರುವುದಿಲ್ಲ ಅಷ್ಟೊಂದು. ಅದು ನಾನು ನೋಡಿದ್ದೆ ಒಮ್ಮೆ, ಅದು ಆಗ ಪ್ರೇರಣೆ ಬಂದ್ರೆ ಆಗಿ ಕೊಂಡು ಹೋಗ್ತದೆ.
1: ನೀವು ಅತಿ ಹೆಚ್ಚಾಗಿ ಮಾಡುವಂತದ್ದು ದೈವ ದೇವರುಗಳನ್ನು ಮಾತ್ರವೋ ಅಥವಾ ಈಗ ಬೇರೆ ಚಿತ್ರಗಳನ್ನು ಕೂಡ ಏನು ರಂಗೋಲಿ ಬಿಡಿಸ್ತಾ ಇದ್ದೀರಾ ಹೇಗೆ?
0: ನಾನು ಎಲ್ಲಾ ಟೈಪ್ ಇದು ಮಾಡುವ ಅಂತೇಳಿ, ಈಗ ಚಿಟ್ಟೆ ಇದು ವಿಮೆನ್ಸ್ ಡೇಗೆ ಒಬ್ರು ಮ್ಯಾಂಗ್ಳೂರ್ ಸಿಟಿ ವೈಬ್ಸ್ ಅವರು ಹೇಳಿದ್ರು, ನೀವು ರಾಣಿ ಅಬ್ಬಕ್ಕನದ್ದು ಮಾಡಿ, ನಾನು ನಿಮ್ಮ ಮನೆಗೆ ಇಂಟರ್ವ್ಯೂಗೆ ಬರ್ತೇನೆ, ಮಹಿಳಾ ದಿನಾಚರಣೆಗೆ ಅದು ಸ್ಪೆಷಲ್ ಆಗ್ತದಲ್ವಾ ಅಂತೇಳಿ. ಅವ್ರು ಎರಡೇ ದಿವಸ ಕೊಟ್ಟದ್ದು. ಆ ಎರಡು ದಿವಸದಲ್ಲಿ 6 ಫೀಟ್ ಉದ್ದ 6 ಫೀಟ್ ಅಗಲದ್ದು ಅದ್ ಹೇಗೆ ಮಾಡಿ ಮುಗಿಸಿದೆ ಅಂತಲೇ ನಂಗೆ ಗೊತ್ತಿಲ್ಲ. ಅದರಲ್ಲಿ ಕುದುರೆ, ಅದರ ಕುದುರೆಗೆ ಚಿನ್ನ, ರಾಣಿದು ಕುದುರೆ ಅಲ್ಲ,
1: ರಾಣಿ ಹಬ್ಬಕ್ಕಂದು, ಹೌದು,
0: ಕುದುರೆಗೆ ಚಿನ್ನ, ಕುದುರೆಗಳು, ರಾಣಿ, ರಾಣಿಯ ಕೈಯಲ್ಲಿ ಗುರಾಣಿ ಕತ್ತಿ ಎಲ್ಲವೂ ಇತ್ತು. ಧೂಳು ಬಂದ ಹಾಗೆ ಯುದ್ಧಕ್ಕೆ ಹೊರಟಾಗಿ ಅವಳು ಎಲ್ಲ ಅದ್ ಹೇಗ ಮಾಡಿ ಮುಗಿಸಿದೆ ಎರಡು ದಿವಸದಲ್ಲಿ. ಆಮೇಲೆ ಅವ್ರ ಇಂಟರ್ವ್ಯೂಗೆ ಬಂದ್ರು, ಅದು ಬಂದ್ಲಾಕೆ ವ್ಯೂಸ್ ಎಲ್ಲ ಹೋಗಿತ್ತು ಅದಕ್ಕೆ.
1: ಈಗ ನೀವು ಬಿಡಿಸುವಾಗ, ಈಗ ಅದು ಹೇಳಿದ್ರೆ ಕೆಲವೊಂದ್ಸಲ 2 ದಿವಸ ಕೆಲವು 10 ದಿವಸ ಕೂಡ ಹೋಗಿದ್ದು ಇದೆ ಅಂತ, ಅದು ಬಣ್ಣ ಯಾಕೆ ಬದಲಾಗ್ತಾ ಹೋಗ್ತದೆ ಬಿಡಿಸ್ತಾ ಹೋಗುವಾಗ?
0: ಯಾಕಂದ್ರೆ ನಾವು ಹಾಕಿ ಯಾವುದೇ ರಂಗೋಲಿ ಅದು ಫೇಡ್ ಆಗ್ತಾ ಹೋಗ್ತದೆ ಕಲರ್. ಈಗ ಮಳೆ ಎಲ್ಲ ಅಂತ ಬಂದ್ರೆ ಅದು ಬೇರೆ ಟೈಪ್ ಆಗ್ತದೆ, ಇದ್ದ ಕಲರ್ ನ್ಯಾಚುರಲ್ ಲುಕ್ ಇರುದಿಲ್ಲ. ಈಗ ಬಾಲಾಜಿಯು ಹಾಗೆ, ನಾನು 8ನೇ ದಿವಸ ಅದು ಡಲ್ ಆಗ್ತಾ ಬಂತು. ಆಮೇಲೆ ಪುನಃ ಆ 9 ಫೀಟ್ಗೆ 9 ಫೀಟ್ ಉದ್ದ 5 ಫೀಟ್ ಆಗ್ಲಕ್ಕೆ ನಾನು ಪುನಃ ಎಲ್ಲ ಹೂವನ್ನು ಪುನಃ ಎಲ್ಲ ರೀ ಕಲರ್ ಹಾಕಿದೆ ಪುನಃ ಅದರ ಮೇಲೆ. ಆಗ ಅದು ಪುನಃ ನ್ಯಾಚುರಲ್ ಇದಕ್ಕೆ ಬಂತು ಕಲರ್, ಡಲ್ ಆದದ್ದು ಸರಿ ಆಯ್ತು. ಆಗ ಅಂದ್ರೆ 9 ಫೀಟ್ಗೆ ಹಾಕ್ಲಿಕ್ಕೆ ನಂಗೆ ಪುನಃ ಅದಕ್ಕೊಂದು 2 ಗಂಟೆ ಆದ್ರೂ ಬೇಕು ಪುನಃ ಮಾಡ್ಲಿಕ್ಕೆ. ಯಾಕಂದ್ರೆ ಅದು 9 ಫೀಟ್ ಎಲ್ಲ ಮೇಲಿಂದ ಕೆಳಗೆವರೆಗೆ ಅದು ಒಂದೊಂದು ಹೂವಿನ ಹಾರ 6.5 ಇಂಚ್ ಇತ್ತು ಅಗಲ. ಅಂದ್ರೆ ಅದು ಅಷ್ಟು ದೊಡ್ಡ ಬಾಲಾಜಿಗೆ ಗ್ರ್ಯಾಂಡ್ ಲುಕ್ ಬರ್ಬೇಕಾದ್ರೆ ಅಷ್ಟು ಹೂವಿನ ಅಗಲ ಇರ್ಲೇಬೇಕು 6 ಇಂಚ್.
1: ಈಗ ಚಿನ್ನದ ಬಣ್ಣವನ್ನೆಲ್ಲ ಹೇಗೆ ಆಯ್ಕೆ ಮಾಡ್ತೀರಿ?
0: ಚಿನ್ನದ ಬಣ್ಣ ಅಂತ ಹೇಳಿದ್ರೆ ಹಳದಿ ಮತ್ತೆ ಕೇಸರಿ ಮಿಕ್ಸ್ ಮಾಡುದು. ಅದು ಅದರಲ್ಲಿ ಹಾಕುವಾಗ ಗೋಲ್ಡ್ ಆಗಿ ಬರ್ತದೆ, ಹೇಗೆ ಬರ್ತದೆ ಅಂತ ನನ್ಗೆ ಗೊತ್ತಿಲ್ಲ. ಅದು ದೇವಿದ್ದೆ ದಯೆ. ಒಮ್ಮೆ ಕಾಪು ಮಾರಿಯಮ್ಮನದ್ದು ಮಾಡಿದೆ, ಅದು ಗೋಲ್ಡ್ ಮುಖದಾಗಿ ಅದು ಹಾಗೆ. ಅದು ನಮ್ಮ ಮನೆಯವರಿಗೆ ಸಹ ಎಲ್ಲ ಆಶ್ಚರ್ಯ, ಅದು ಕಾಪು ಮರಿಯಮ್ಮದ ಅದು ಹೇಗೆ ಬಂತು ಅಂತ ಹೇಳಿ ಸರಿ ಆಯ್ತು. ಮತ್ತೆ ನನ್ನ ಅಮ್ಮನ ಕಸಿನ್ಸ್ ಎಲ್ಲ ಮನೆಗೆ ಬಂದಿದ್ರು, ಅದು ಹಾಗೆ ಉಂಟಾ ಇಲ್ವಾ ಅಂತ ಹೇಳಿ ನೋಡ್ಲಿಕ್ಕೆ. ಅವರಿಗೂ ಅದು ಹೌದು ನಿಜ ಗೋಲ್ಡ್ ಹಾಗೆ ಬಂದಿದೆ ಅಂತ ಹೇಳಿ ಹೇಳಿದ್ರು ಅವರೆಲ್ಲ. ಮತ್ತೆ ನನ್ನ ಮಗ ಆಗ ಬ್ಯಾಂಗ್ಳೂರಿಂದ ಬರ್ಲಿಕ್ಕಿತ್ತು, ಅವನು ಹೇಳಿದ ಅಮ್ಮ ಈ ರಂಗೋಲಿ ತೆಗಿಬೇಡ, ನಾನು ಬಂದು ನೋಡ್ಬೇಕು ಅದು ಮುಖ ಅಂತ ಹೇಳಿ. ಅವನ್ ಬರ್ಲಿಕ್ಕೆ ಮತ್ತೊಂದು 5 ದಿವಸ ಇತ್ತು, ಆದ್ರೂ ಅವನ್ ಬರುವ ತನಕ ಅದ್ರ ಫೇಡ್ ಆಗ್ಲಿಲ್ಲ, ಏನು ಇಲ್ಲ, ಹೇಗೆ ಹಾಕಿದೇನು ಹಾಗೆ ಇತ್ತದು.
1: ಅಂದ್ರೆ ಫ್ಯಾನಿನ ಗಾಳಿ ಎಲ್ಲ ಹಾಕಿರುವಂತಹ ಸಂದರ್ಭದಲ್ಲಿ ತುಂಬಾ ಜಾಗ್ರತೆ ಇರಬೇಕು. ಹಾಗೆ
0: ನಾನ್ ರಂಗೋಲಿ ಮಾಡುವಾಗ ಎಲ್ಲಿಂದ್ಲೂ ಗಾಳಿ ಬರ್ಲೇಬಾರ್ದು, ನಾನು ಎಷ್ಟು ಬೆವರಿ ಕಂಡಿ ಆದ್ರೂ ಗಾಳಿ ಬರಬಾರ್ದು. ಆಮೇಲೆ ಮಾಡಿ ಎದ್ಮೇಲೆ ಹಾಕ್ಬಹುದು ಫ್ಯಾನ್, ಹಾಗೆ ಏನಾಗುದಿಲ್ಲ. ಮಾಡ್ತಾ ಇರುವಾಗ ಗಾಳಿ ಬರಬಾರ್ದು ಅಷ್ಟೇ.
1: ಸಾರಿ ರಂಗೋಲಿ ತುಂಬಾ ಒಂದು ವಿಭಿನ್ನ ಅಂತ ಅನ್ನಿಸ್ತು, ಸಾರಿಯ ಹಾಗೆ ಕಾಣ್ತಾ ಇತ್ತು.
0: ನವರಾತ್ರಿ ದಿವಸ ಬೆಳಿಗ್ಗೆ ನಾನು ಹೆಚ್ಚಾಗಿ ಮಾಡುದು ರಾತ್ರಿಯೇ ರಂಗೋಲಿ. ಆ ದಿವಸ ಬೆಳಿಗ್ಗೆ ನಂಗೆ ಬೇಗ ದೇವಿದು ಕೆಂಪ್ಲರ್ ಸೀರೆ ಇತ್ತು ಆ ದಿವಸ ನವರಾತ್ರಿಯಲ್ಲಿ. ನಾನು ಆಗ ಬಂತು ಪಾತ್ರೆ ತೊಳಿತಾ ಇಂತ ತಿಂಡಿ ಮಾಡ್ತಾ ಇದ್ದೆ, ಆಮೇಲೆ ಈಗ ಮಾಡು ಅಂತ ಹೇಳುವ ಹಾಗೆ ಬಂತು. ಓಡಿ ಹೋಗಿ ಒಂದು 1/2 ಗಂಟೆಯಲ್ಲಿ ಮಾಡಿ ಮುಗಿಸಿದ ರಂಗೋಲಿ ಅದು. ಅದು ಸಾರಿಯಾಗಿ ಆಯ್ತು ನೋಡುವಾಗ.
1: ಹೌದು,
0: ನ್ಯಾಚುರಲ್ ಸಾರಿ, ತುಂಬಾ ಜನ ಅದನ್ನ ಸಾರಿ ಅಂತಲೇ ಎಣಿಸಿದಾರಂತೆ.
1: ಈಗ ಸಾಮಾನ್ಯವಾಗಿ ಕೆಲವೊಂದು 1/2 ಗಂಟೆಯಲ್ಲೇ ಆಗ್ತದೆ ಅಂತ, ಅದು ಹೇಗೆ?
0: ಈ ಬಟರ್ಫ್ಲೈ ಎಲ್ಲ ಸುಲಭ, ಅದು 1/2 ಗಂಟೆಯಲ್ಲಿ ಮಾಡಿ ಮುಗಿಸಬಹುದು. ಅದು ಬಟರ್ಫ್ಲೈ ಅಂದ್ರೆ 3D ಅದ್ರ ನೆರಳು ಬರೋದು ಹೇಗಂದ್ರೆ ವೈಟ್ ಮತ್ತೆ ಬ್ಲಾಕ್ ಮಿಕ್ಸ್ ಮಾಡ್ಬೇಕು. ವೈಟ್ ತುಂಬಾ ಬ್ಲಾಕ್ ಸ್ವಲ್ಪ ಹಾಕಿದೆ, ಅದು ಶೇಡ್ ಹಾಗೆ ಬರ್ತದೆ, ಅದು ಬಟರ್ಫ್ಲೈ ಶೇಡ್ ಹಾಗೆ.
1: ಈಗ ಹೊಸದಾಗಿ ಕಲಿಯುವವರಿಗೆ ಯಾವ ರೀತಿ ಮಾಡಬಹುದು ಅಂತ ಹೇಳ್ತೀರಿ?
0: ಅವರಿಗೆ ತುಂಬಾ ಪೇಷನ್ಸ್ ಫಸ್ಟ್ ಬೇಕಿರಿ, ತುಂಬಾ ಪೇಷನ್ಸ್ ಬೇಕು. ಯಾರೋ ಒಬ್ರು ನನ್ಗೆ ಮೆಸೇಜ್ ಮಾಡಿದ್ರು, ನನ್ಗೆ ನಾಳೆ ಕಾಲೇಜಲ್ಲಿ ರಂಗೋಲಿ ಕಾಂಪಿಟೇಷನ್ ಉಂಟು, ನಂಗೊಂದು ರಂಗೋಲಿ ಹೇಳಿಕೊಡಿ, ನಂಗೆ ಫಸ್ಟ್ ಪ್ರೈಸ್ ಬರಬೇಕು ಅಂತ. ನಾನು ಹೇಳಿದೆ ಪ್ರೈಸ್ ಬರಬೇಕು ಅಂತ ಹೇಳಿ ನಾನು ಇವತ್ತೇ ಹೇಳಿಕೊಡುದು, ನೀವಲ್ಲಿ ಮಾಡುದು ಅದು ಆಗುದಿಲ್ಲ, ಇದಕ್ಕೆ ತುಂಬಾ ಸಾಧನೆ ಮಾಡ್ಬೇಕು, ಇದಕ್ಕೆ ತುಂಬಾ ಅಂದ್ರೆ ತಪಸ್ಸಿನಾಗೆ ಮಾಡ್ಬೇಕು. ಈಗ 6 ವರ್ಷದಲ್ಲಿ ನಂದು ನಾನು ಎಷ್ಟು ತಪಸ್ ಮಾಡಿದ ಹಾಗೆ ಮಾಡಿದ್ದೇನೆ. ಆ ದೇವಿ ಒಲ್ದು ನಿಜವಾಗಿ ಒಲ್ದು, ನಮ್ಮ ಮನೆಗೆ 100+ ದೇವರು ನಮ್ಮನೆಗೆ ಬರ್ತಾ ಇದ್ದಾರೆ. ಈಗ ಒಂದು ರಂಗೋಲಿ ಅದ್ಕೊಳ್ಳಿ, ಇನ್ನೊಬ್ರು ನನ್ನ ರಂಗೋಲಿ ಮಾಡು ಅಂತ ಪ್ರೇರಣೆ ಕೊಟ್ಟ ಹಾಗೆ ನನ್ಗೆ ಹಾಗೆ ಫೀಲ್ ಆಗ್ತದೆ. ಈಗ ಶಾರದೆಗೆ ಜೆಲ್ಲಿ ಹಾಕ್ಲಿಕ್ಕಿತ್ತಲ್ಲ ಶಾರದೆ ರಂಗೋಲಿಗೆ, ಆ ಜೆಲ್ಲಿ ಹಾಕುವಾಗಲಿ ಅದಕ್ಕೆ ಚಿನ್ನದ ಸರ ಕರಿಮಣಿ ಎಲ್ಲ ಮಾಡುವಾಗ ದೇವಿಗೆ ನಾನೇ ಮಾಡ್ತಾ ಇದ್ದೇನೆ ಅಲಂಕಾರ ಅಂತ ಆ ಫೀಲ್ ಬರುವಾಗ ಉಂಟು ನೋಡಿ, ಅದಕ್ಕಿಂತ ಖುಷಿ ಬೇರೆ ಏನೂ ಇಲ್ಲ.
1: ಈಗ ಬಣ್ಣದ ಆಯ್ಕೆ ಯಾವ ರೀತಿ ಇರ್ತದೆ? ಅದು ಮಿಕ್ಸ್ ಮಾಡ್ಬೇಕಲ್ಲ ಒಂದು ಕರಿಗಿಂತ ಇನ್ನೊಂದು ಕಲರ್.
0: ಒಂದ್ ದಿವಸ ಅದೇ ನಾನು ರಂಗೋಲಿ ಶುರು ಮಾಡಿ ಒಂದು 2 ವರ್ಷ ಆಗಿರ್ಬೋದು, ಮಂಗಳಾದೇವಿ ರಂಗೋಲಿ ಮಾಡ್ಲಿಕ್ಕೆ ಅಂತ ಕೂತೆ. ಅದು ಸಿಲ್ವರ್ ಫೇಸ್ ಇತ್ತು, ನಾನು ಫಸ್ಟ್ ಟೈಮ್ ಅದು ಬೆಳ್ಳಿಯ ಮುಖ ಮಾಡುದು. ಎಂತ ಮಾಡಿದ್ರೆ ಬೆಳ್ಳಿ ಬರ್ಬಹುದು ಅಂತ ಹೇಳಿ ಹಿಡ್ಕೊಂಡು ಕೂತಿದ್ದೇನೆ. ಆಮೇಲೆ ಮಾಡ್ತಾ ಹೋದೆ, ಅದು ಹಾಗೆ ಬಂತದು, ಬೆಳ್ಳಿಯ ಮುಖದಾಗೆ ಬಂತು. ಅದು ಫಸ್ಟ್ ಬೆಳ್ಳಿಯ ಮುಖ ಮಾಡಿದ್ ನಾನು, ಅದೇ ಇದು ಬೆಳ್ಳಿ ಮುಖ. ಎಲ್ಲರೂ ಹೇಳಿದ್ರು ಮತ್ತೆ ದೇವಿ ಬೆಳ್ಳಿದ ಹಾಗೆ ಬಂದಿದೆ, ಒಳ್ಳೇದು ಬಂದಿದೆ ಅಂತ ಹೇಳಿ. ಅಲ್ಲಿ ಮಂಗಳದೇವಿಯಲ್ಲಿ ಈಗಲೂ ಅದನ್ನು ಈ ಹಾಕಿದ್ದಾರೆ, ಅಲ್ಲಿಗ ಕೊಟ್ಟಿದ್ದೆ, ದೇವರ ಎದುರು ಪೂಜೆ ಮಾಡಿ ಗೋಡೆಯಲ್ಲಿ ಹಾಕಿದವರು.
1: ಈಗ ತುಂಬಾ ಸೂಕ್ಷ್ಮ ಡಿಸೈನ್ ಗಳನ್ನ ಅದನ್ನ ಹೇಗೆ ಬಿಡಿಸ್ತೀರಿ?
0: ಸೂಕ್ಷ್ಮ ಡಿಸೈನ್ ಅಂದ್ರೆ ಕಣ್ಣು ಮೇನ್, ನಾನು ಕಣ್ಣಿಂದ ಬಿಡಿಸೋದು. ಆ ಕಣ್ಣು ಬಿಡಿಸ್ತಾ ಇರುವಾಗ ಯಾರಾದ್ರೂ ಬಂದ ನನ್ನ ಹತ್ರ ಮಾಡಬಾರ್ದು, ನಾನು ಅದು ಎಷ್ಟು ಅಲ್ಲಾಡದೆ ಮಾಡ್ತೇನೆ ಅಂತ ಹೇಳಿದ್ರೆ, ಒಂಚೂರಲ್ಲಿ ಮಾತಾಡಿದ ನಾನು ಅದು ಬಿಳಿ ಡಾಟ್ ಹಾಕ್ಲಿಕ್ಕೆ ಇರ್ತದಲ್ಲ, ನಂಗೆ ನಿಜ ಡಾಟ್ ಹಾಕ್ಲಿಕ್ಕೆ ಬರುದಿಲ್ಲ, ಅದು ಉದ್ದವೇ ಆಗುದು ಯಾವಾಗಲೂ, ರೌಂಡ್ ಬರುದೇ ಇಲ್ಲ. ಆದ್ರೆ ಅದೇ ಕಣ್ಣಿನ ಒಳಗೆ ಡಾಟ್ ಹಾಕುವಾಗ ಅದು ರೌಂಡ್ ಬರ್ತದೆ, ಅದು ಹೇಗೆ ಬರ್ತದೆ ಅಂತ ನಂಗೆ ಗೊತ್ತಿಲ್ಲ.
1: ಸೂಕ್ಷ್ಮ ಕೆಲಸಗಳನ್ನ
0: ಎಲ್ಲ ಅದು ಆಗಿಕೊಂಡು ಹೋಗ್ತದೆ, ಅದು ಹೇಗೆ.
1: ಈಗ ಅಂತಹ ನೀವು ಮಾಡಿದ ರಂಗೋಲಿಯನ್ನ ಅದನ್ನ ಏನ್ ಮಾಡ್ತೀರಿ, ಮತ್ತೆ ಫೋಟೋ ತೆಗೆದು ಅದರ ಮುಂದಿನ ಬೆಳವಣಿಗೆ ಏನು?
0: ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೇನೆ, ಅದನ್ನ ನೋಡಿ ಕೆಲವರೆಲ್ಲ ಆರ್ಡರ್ ಕೊಡ್ತಾರೆ. ಈಗ ಸಾಲಿಗ್ರಾಮದಲ್ಲಿ ಒಂದು ಕೊಟ್ಟಿದ್ದೆ, ಸಾಲಿಗ್ರಾಮ ಗುರು ನರಸಿಂಹ ನಮ್ಮ ಕುಲದೇವರು, ಅಲ್ಲಿ ಒಂದು ಫೋಟೋ ಕೊಟ್ಟಿದ್ದೆ, ಅವರು ಆಫೀಸ್ ರೂಮ್ ಅಲ್ಲಿ ಹಾಕಿದ್ರು. ಅದನ್ನ ನೋಡಿ ಮತ್ತೆ ಇಬ್ರು ನಮ್ಗೆ ಸಹ ಬೇಕು ಅಂತ ಹೇಳಿದ್ರು, ಹಾಗೆ ಅವರಿಗೆ ಅದರ ಫೋಟೋ ತೆಗೆದು ಫ್ರೇಮ್ ಹಾಕಿ ಕೊಡ್ತೇನೆ ನಾನು. ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರಿಂದ ಒಬ್ಬರಿಗೆ, ಈಗ ನಮ್ಮ ತಾಯಿ ಮಗಳದ್ದು ಮಾಡಿ, ಹೈಕೋರ್ಟ್ ಇದ್ದು ಮಾಡಿ, ಅದು ಯಾರಿಗೋ ಲಾಯರಿಗೆ ಗಿಫ್ಟ್ ಕೊಡ್ಲಿಕ್ಕೆ ಏನವರಿಗೆ, ಆಮೇಲೆ ನಮ್ಮ ಅಮ್ಮಂದು ಮಾಡಿ ಅವರ ಬರ್ಡೇಗೆ ಗಿಫ್ಟ್ ಕೊಡ್ಲಿಕ್ಕೆ ಅಂತ, ಅವ್ರದ್ದೆಲ್ಲ ಮಾಡಿ ಕೊಡ್ತೇನೆ ನಾನು, ಮಾಡಿ ಫೋಟೋ ತೆಗೆದು ಫ್ರೇಮ್ ಹಾಕಿ ಕೊಡುದು.
1: ಈಗ ಸಾಮಾನ್ಯವಾಗಿ ನೀವು ಈ ಹೊರಗಡೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಮಾಡೋದಿಲ್ವಾ ಇದು?
0: ಮಾಡಿದ್ದೆ, ಕೃಷ್ಣ ಪಾಲೆಮಾರ್ ಅವರದು ಒಂದು 2000 ಜನರು ಸೇರಿದ್ರು, ಅಲ್ಲಿ ಯಕ್ಷಗಾನ ಇತ್ತು ದೇವಿ ಮಹಾತ್ಮೆ ಅಂತೇಳಿ, ಅಲ್ಲಿ ನಾನು ಮಾಡಿದ್ದೆ, ನನ್ನ ಕರ್ಸೆ ಮಾಡಿಸಿದ್ದು. ಅಲ್ಲಿ ಎಲ್ಲ ಫಾರಿನರ್ಸ್ ಎಲ್ಲ ಬಂದು ಬಂದು ಬಂದು ಅದ್ರ ಹತ್ರ ಫೋಟೋ ತೆಗೆದು, ತುಂಬಾ ಜನ ಫಾರಿನರ್ಸ್ ಬಂದಿದ್ರು ಅದೇ ಶ್ರೀದೇವಿ ಮಹಾತ್ಮೆಗೆ ಯಕ್ಷಗಾನ ನೋಡ್ಲಿಕ್ಕೆ. ಅವರಿಗೆಲ್ಲ ತುಂಬಾ ಆಶ್ಚರ್ಯ, ನಾವು ಫೋಟೋ ಅಲ್ಲಿ ಚಪ್ಪಲ್ ತೆಗೆದು ಆ ರಂಗೋಲಿ ಹತ್ರ ಬರ್ತಿದ್ರು ಆ ಫಾರಿನರ್ಸ್ ಎಲ್ಲ. ಆಮೇಲೆ ಅಲ್ಲಿ ಫೋಟೋ ತೆಗೆದು ನನ್ನೊಟ್ಟಿಗೆ ಸೆಲ್ಫಿ ತೆಗೆದು ಆಮೇಲೆ ಖುಷಿಯಿಂದ ನೋಡಿ ಎಲ್ಲ ಹೋಗ್ತಿದ್ರು. ಆಮೇಲೆ ಕಾಂತಾರ ರಂಗೋಲಿ ಮಾಡಿದ್ದೆ, ಅದು ರಿಷಭ್ ಶೆಟ್ಟರು ನೋಡಿ ಅದನ್ನು ಬಂದು ನಾಲ್ಕು ನಮಸ್ಕಾರ ಹಾಕಿ ಅವರು ಸಹ ತುಂಬಾ ಖುಷಿ ಪಟ್ಟಿದ್ರು. ಮತ್ತೆ ಆ ಕಾಂತಾರ ರಂಗೋಲಿ ಮಾಡಿದ್ ನಾನು ನಮ್ಮ ಕ್ಲಾಸ್ಮೇಟ್ ಸತೀಶ್ ಚಂದ್ರ ಅಂತೇಳಿ, ಅವರು ತರಂಗ ಆರ್ಟಿಸ್ಟ್, ಎಲ್ಲ ಕಡೆ ನಿಮ್ಗೆ ಪೋಸ್ಟರ್ ಸಿಗೋದು ಹಾಫ್ ಅಲ್ಲ ಕಾಂತದ್ದು, ಅವರು ಚೇರ್ ಅಲ್ಲಿ ಕೂತು ಅವರ ಫೋಟೋ ತೆಗೆದು ಆ ಕಾಂತಾರ ರಂಗೋಲಿಯನ್ನು ಫುಲ್ ಮಾಡಿದ್ದಾರೆ ಅವರು. ಅದರ ಗಗ್ಗರ ಎಲ್ಲ ಅವ್ರದೇ ಐಡಿಯಾ, ಅವರು ತುಂಬಾ ಫೇಮಸ್ ಆರ್ಟಿಸ್ಟ್ ಅವರು, ಅವ್ರು ಸಣ್ಣದಿಂದಲೇ ಮಾಡ್ತಾ ಇದ್ರು, ಅವರು ಕಲೀಲಿಲ್ಲ ಗುರು ಇಲ್ಲದ ವಿದ್ಯೆ ಅವರಿಗೆ ಸಹ, ಅದು ಗಾಡ್ ಗಿಫ್ಟೇ, ಅವರು ತುಂಬಾ ಚಂದ ಮಾಡ್ತಾರೆ.
1: ಈಗ ನಿಮ್ಮ ಮನೆಯಲ್ಲಿ ಇದಕ್ಕೆ ಪ್ರೋತ್ಸಾಹ ಹೇಗಿದೆ?
0: ಮನೆಯಲ್ಲಿ ಪ್ರೋತ್ಸಾಹ, ದೊಡ್ಡ ಪ್ರೋತ್ಸಾಹ ಅಂತ ಹೇಳಿದ್ರೆ ಎಲ್ಲರೂ ಅವಷ್ಟಕ್ಕೆ ಸುಮ್ಮನೆ ಇರ್ತಾರೆ, ಅದು ನಂಗೆ ದೊಡ್ಡ ಪ್ರೋತ್ಸಾಹ. ಯಾಕಂದ್ರೆ ನಾವೀಗ 8 ft 9 ft ಎಲ್ಲ ಮಾಡುವಾಗ ಅಲ್ಲಿ ಅಷ್ಟು ಧೂಳು, ಎಷ್ಟೇ ನಾವು ಕ್ಲೀನ್ ಮಾಡಿದ್ರು ಮನೆ ಇಡೀ ಧೂಳು ಧೂಳು ಧೂಳು, ಅದ್ರದ್ದು ನಾವು ಫಿಲ್ಟರ್ ಮಾಡುವಾಗ ಉಂಟಲ್ಲ ಧೂಳು ಬರ್ತದೆ, ಆದ್ರೂ ಅವರೆಲ್ಲ ಅದನ್ನು ಸಹಿಸಿಕೊಂಡಿದ್ದಾರಲ್ಲ, ಅದೇ ನಂಗೆ ದೊಡ್ಡ ಪ್ರೋತ್ಸಾಹ. ಮಾಡಬೇಡ ಅಂತ ಹೇಳಿದ್ರೆ ನಂಗೆ ಮತ್ತೆ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಅವರದ್ದು ಒಂದ್ ದಿವಸ ಸಹ ಅವ್ರು ಮಾಡ ಅಂತ ಹೇಳಿಲ್ಲ, ನನ್ನ ನನ್ನಷ್ಟಕ್ಕೆ ಮಾಡ್ಲಿಕ್ಕೆ ಬಿಡ್ತಾರೆ, ಅದೇ ದೊಡ್ಡ ಪ್ರೋತ್ಸಾಹ. ನನ್ನ ಗಂಡ ಮಂಜುನಾಥ ಆಯ್ತಾಳ ಅಂತೇಳಿ, ನನ್ಗೆ 2 ಗಂಡ್ಮಕ್ಳು, ದೊಡ್ಡವನು ವರುಣ್ ಅಂತ ಹೇಳಿ, ಸಣ್ಣವನು ಶರಣ್ ಅಂತ ಹೇಳಿ, ಅವರೆಲ್ಲ ಪ್ರೋತ್ಸಾಹ ಮಾಡ್ತಾರೆ.
1: ಈಗ ಸಾಮಾನ್ಯವಾಗಿ ಈ ಅಂದ್ರೆ ಹೊರಗಡೆ ನೀವು ಆರ್ಡರ್ ಗಳನ್ನ ತಗೊಳ್ಳುವಾಗ ಅಲ್ಲಿ ಹೋಗಿ ಮಾಡುವಾಗ ತುಂಬಾ ಸಮಯ ತಗೊಳ್ತದಲ್ಲ, ಅಂದ್ರೆ ಅಷ್ಟು ಸಮಯ ಕೂಡ ಅಂದ್ರೆ ಅಲ್ಲಿ ಕೂತು ಮಾಡ್ತೀರಾ ಹೇಗೆ?
0: ಅದೇ ಪಾಲೆಮಾರ್ ಅವರದ್ದು ಅಲ್ಲಿ ಗಾರ್ಡನ್, ಅದು ಗಾರ್ಡನ್ ಅಲ್ಲಿ ಫುಲ್ ಮರವೇ ಅಲ್ಲ, ನಾನು ಎಣಿಸಿದೆ ಬೆಳಿಗ್ಗೆ ಹೋಗಿ ನೋಡ್ತೇನೆ ಎಷ್ಟು ಮರ ಅಂದ್ರೆ, ಅಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಆ ದಿವಸ, ತುಂಬಾ ಟೈಲ್ಸ್ ಎಲ್ಲ ಹಾಕಿ ಯಕ್ಷಗಾನಕ್ಕೆ ರೆಡಿ ಮಾಡ್ತಾ ಇದ್ರು. ಅಲ್ಲಿ ಕೆಲಸದವರೆಲ್ಲ ಹೇಳುದು, ನೀವಿನ 3 ಒಳಗೆ ಮಧ್ಯಾಹ್ನದೊಳಗೆ ಮಾಡ್ಬೇಕು, ಅಂದ್ರೆ ನಾನು ಬೆಳಿಗ್ಗೆ 6 ಶುರು ಮಾಡಿದ್ದೇನೆ, ನೀವು 3 ಒಳಗೆ ಮಾಡದಿದ್ರೆ ಇಲ್ಲಿ ಎಲ್ಲ ಗಾಳಿ ಬೀಸ್ತದೆ ಇಷ್ಟು ಮರದಿಂದ, ನಿಮ್ಗೆ ಆಗುದಿಲ್ಲ ಮಾಡ್ಲಿಕ್ಕೆ ಅಂತ. ನನ್ನ 3 ಒಳಗೆ ಮಾಡ್ಲಿಕ್ಕೆ ಆಗುದಿಲ್ಲ ಇದಂತಲೂ ನಂಗೆ ಗೊತ್ತುಂಟು, ಇದು ಸಾಯಂಕಾಲದ ಮೇಲೆ ಹೋಗ್ತದೆ 7 ಅಂತ ಹೇಳಿ ಗೊತ್ತಿತ್ತು. ಅದಕ್ಕೆ ಅವ್ರ ಹತ್ರ ನಾನು ನೋಡು ದೇವರಿದ್ದಾರೆ ಮಾಡಿಸ್ಕೊಂಡು ಹೋಗ್ತಾರೆ ಅಂತ ಹೇಳಿದೆ. ಆಮೇಲೆ ನಾನು 6 ಆಗುವ ತನಕ ಒಂಚೂರು ಗಾಳಿ ಬರ್ಲಿಲ್ಲ, ನಂದು ಯಾವಾಗ ರಂಗೋಲಿ ಮುಗೀತು ಎಲ್ಲಾ ಮಳೆ ಅಲ್ಲಿ ನಡ್ಲಿಕ್ಕೆ ಶುರು ಆಯ್ತು. ಅಲ್ಲಿ ಅದೇ ಹೇಳುದಲ್ಲ, ದೇವರ ಮೇಲೆ ನಾವು ಮಾಡಿದ್ರೆ ಅಷ್ಟು, ನಾನೊಂದು ವಿಡಿಯೋ ಸಹ ತೆಗೆದೇನದು ಎಷ್ಟು ಮರ ಉಂಟಲ್ಲಿ, ಗಾಳಿ ಒಂದು ಎಲೆ ಅಲ್ಲಾಡ್ಲಿಲ್ಲ, ಏನು ನನ್ನ ರಂಗೋಲಿ ಮೇಲೆ ಕಸ ಬೀಳ್ಲಿಲ್ಲ, ಅದು ಏನು ಆಗ್ಲಿಲ್ಲ.
1: ಈಗ ನೀವು ಒಂದು ವೇಳೆ ಈ ರಂಗೋಲಿ ಬಿಡಿಸದೆ ಇರ್ತಾ ಇದ್ರೆ ಏನಾಗ್ತಾ ಇದ್ರಿ?
0: ಬಿಡಿಸದ ಇದ್ರೆ ನಾನು ಮನೆದು ಕೆಲಸದಲ್ಲೇ ಮಾಡುದು, ರಾತ್ರಿ ಅಲ್ಲ ನಂದು, ಅಲ್ಲಿಗೆ ICICI ಪ್ರುಡೆನ್ಶಿಯಲ್ ಅಲ್ಲಿ ಅಡ್ವೈಸರ್ ನಾನು. ಆಮೇಲೆ ನಂದೊಂದು ಸಣ್ಣ ಬಿಸ್ನೆಸ್ ಮಾಡ್ತಾ ಇದ್ದೆ ನಾನು, ಟೀಶರ್ಟ್ ಪ್ರಿಂಟಿಂಗ್ ಎಲ್ಲ ಕಸ್ಟಮೈಸ್ಡ್. ಆಮೇಲೆ ನಾನು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ಬೇರೆ ಬೇರೆ ಅಡಿಗೆ ನನ್ಗೆ ಸೆಂಟ್ ಇಲ್ಲ, ಅದರದ್ದು ರಾಶಿ ರಾಶಿ ಪಾತ್ರೆ ಗುಡ್ಸುದು ಬರ್ಸೋದು ಮನೆಯದೆಲ್ಲ ಇರ್ತದೆ ನಂಗೆ, ರಾತ್ರಿವರೆಗೂ ನಂಗೆ ಕೆಲಸ ಇರ್ತದೆ. ಈಗ ರಂಗೋಲಿ ಮಾಡುದು ರಾತ್ರಿ 11 ಮಧ್ಯರಾತ್ರಿ 3 ಆ ಟೈಮ್ ನಂದೇ ಅಲ್ಲ, ಯಾರು ಉಪದ್ರ ಕೊಡ್ಲಿಕ್ಕೆ ಇಲ್ಲ, ಆಗ ರಾತ್ರಿ ಮಾಡುದು ನಾನು, ಎಲ್ಲರೂ ನಾನು ಬಿಸಿ. ಇರ್ತೇನೆ.
1: ಈಗ ಈ ಟಿ ಶರ್ಟ್ ಪ್ರಿಂಟಿಂಗ್ ಅದೆಲ್ಲ ಯಾವಾಗದಿಂದ ಆರಂಭ ಮಾಡಿದ್ರು?
0: ಅದು ಫಸ್ಟ್ ಗೆ ನನ್ನ ಮಗ ಮಾಡ್ತಾ ಇದ್ದ, ಅವನೀಗ ಬ್ಯಾಂಗ್ಳೂರಲ್ಲಿ MBA ಮಾಡ್ತಾ ಇದ್ದಾನೆ. ಹಾಗೆ ಅವನು ನದ್ ನಿಲ್ಸುದು ಬೇಡ ಅಂತ ಹೇಳಿದ, ಅದಕ್ಕೆ ನಾನು ವಿಧಾನ ಮಾಡ್ಕೊಂಡು ಹೋಗ್ತೇನೆ ಅಂತ ಹೇಳಿ. ಅಂದ್ರೆ ನಾನು ಪ್ರಿಂಟ್ ಅಲ್ಲ ಮಾಡುದು,
1: ಹೌದು
0: ಮಾಡಿಸಿ ಕೊಡ್ತೇನೆ.
1: ಒಂದು ಕಡೆಯಲ್ಲಿ ಜಾಬ್, ಇನ್ನೊಂದು ಕಡೆಯಲ್ಲಿ ನಿಮ್ಮ ಹವ್ಯಾಸ, ಎರಡನ್ನ ಹೊಂದಿಸಿಕೊಂಡು ಹೋಗುವಂತದ್ದು ಒಂದು ಚಾಲೆಂಜಿಂಗ್ ಅಂತ ಅನ್ಸೋದಿಲ್ವಾ?
0: ನಿಜ ಚಾಲೆಂಜಿಂಗ್. ಅದು ಜಾಬ್ ಅಂತ ನಾನು ಹೋಗ್ಬೇಕಂತಿಲ್ಲ, ಅದು ಕಾಲ್ ಮಾಡಿ ಮಾಡಬಹುದು.
1: ಆದ್ರೆ ಒಂದು ಜವಾಬ್ದಾರಿ ಅನ್ನುವಂಥದ್ದು ಇದೆ,
0: ಎಲ್ಲವನ್ನೂ ನೋಡ್ಕೊಂಡು ಮಾಡುದು, ಅದು ಶಕ್ತಿ ಕೊಡುದು ದೇವ್ರೆ. ಯಾಕಂದ್ರೆ ಅಷ್ಟು ನಾ ಹಗಲಿಗೆ ಕೆಲಸ ಮಾಡಿ ರಾತ್ರಿ ನಿದ್ದೆ ಬರ್ಬೇಕು, ನೀವು ಅಷ್ಟು ಸುಸ್ತಾಗ್ಬೇಕಲ್ಲ, ನಿದ್ದೆ ಜಾಸ್ತಿ ನಂಗೆ. ಆದ್ರೆ ರಂಗೋಲಿ ಎದುರು ಕೂತ್ರೆ ಅದು ಫ್ರೆಶ್ ಆಗಿ ಆರಾಮದಲ್ಲಿ ಮಾಡ್ತೇನೆ ನಾನು. ಅದ್ರಲ್ಲಿ ಮುಳುಗಿ ಹೋಗಿ ಯಾರು ಎಂತ ಇದು ಮಾಡಿದ್ರು ನಂಗೆ ಗೊತ್ತಾಗಲ್ಲ, ಅದ್ರಲ್ಲೇ ಮುಳುಗಿ. ನನ್ನ ಮಗ ಹೇಳುದು ವರುಣ್, ನೀನು ಮತ್ತೆ ಅದು ಒಂದಾಗಿ ಬಿಡ್ತೀರಿ ಆ ರಂಗೋಲಿ ಮಾಡುವಾಗ ಅಂತ. ಅಂದ್ರೆ ನನ್ಗೆ ಗೊತ್ತೇ ಆಗುದಿಲ್ಲ, ಈಚಿನ ಇದ್ರಲ್ಲೇ ಇರುದಿಲ್ಲ, ನಾನು ಮುಳುಗಿ ಹೋಗಿರ್ತೇನೆ ಅದ್ರಲ್ಲಿ. ಯಾವುದೋ ಒಂದು ಶಕ್ತಿ ನನ್ನಿಂದ ಮಾಡಿಸ್ಕೊಂಡು ಹೋಗ್ತದೆ.
1: ಈಗ ಮಹಿಳೆಯರು ಸಾಮಾನ್ಯವಾಗಿ ಕೇವಲ ಮನೆ ಕೆಲಸ ಅದಕ್ಕೆ ಮಾತ್ರ ಸೀಮಿತ ಆಗಿ ಬಿಡ್ತಾರೆ. ಇಂತಹ ಹವ್ಯಾಸಗಳನ್ನು ನಡೆಸಿಕೊಂಡು ಹೋದ್ರೆ ಮಾನಸಿಕವಾಗಿ ನಾವು ಒಂದು ಆರೋಗ್ಯಯುತವಾಗಿರ್ಲಿಕ್ಕೂ ಅದು ಸಹಾಯಕ ಆಗಿರ್ತದೆ. ಏನ್ ಹೇಳ್ತೀರಿ ಇದ್ರ ಬಗ್ಗೆ?
0: ಹೌದು, ನಿಜವಾಗಿಯೂ ಯಾರಿಗಾದ್ರೂ ಒಂದು ಹವ್ಯಾಸ ಅಂತ ಇರ್ಲೇಬೇಕು. ಎಲ್ಲರೂ ಕುತ್ಕೊಂಡು ಯಾರ್ಯಾರೋ ಬಗ್ಗೆ ಗಾಸಿಪ್ ಇದು ಅದು ಅಂತ ಹೇಳ್ಕೊಂಡು ಟೆನ್ಷನ್ ತಲೆಯಲ್ಲೆಲ್ಲ ಸಾವಿರ ಬರ್ತದೆ ಅಲ್ಲ, ನಮ್ಗೆ ಅದೆಲ್ಲ ಆಲೋಚನೆ ಮಾಡ್ಲಿಕ್ಕೂ ಪುರುಸೋತಿ ಇರುದಿಲ್ಲ. ಮತ್ತೆ ಒಳ್ಳೆ ಖುಷಿ ಆಗ್ತದೆ, ಒಂದು ಏನಾದ್ರೂ ಒಂದು ಹಾಬಿ ಇದ್ರೆ ನಮ್ಗೆ ಅದರಲ್ಲಿ ಯಾರು ಎಂಥದೇ ಆಗ್ಲಿ, ಅದು ಹಾಡೋದಿರ್ಬೋದು, ರಂಗೋಲಿ, ಪೇಂಟಿಂಗ್, ಏನೇ ಗಾರ್ಡನಿಂಗ್, ಏನಾದ್ರೂ ಟೈಲರಿಂಗ್, ಯಾವ್ದಾದ್ರು ಒಂದು ಹವ್ಯಾಸ ಇದ್ರೆ ಅದ್ರಷ್ಟು ಒಳ್ಳೇದು ಯಾವುದೂ ಅಲ್ಲ. ಹವ್ಯಾಸ ಈಗ ಗೊತ್ತಿಲ್ಲ ಅಂತ ಹೇಳಿದ್ರೆ, ಈಗ ಯೂಟ್ಯೂಬ್ ಅಲ್ಲಿ ಇರ್ತದೆ, ಮೊಬೈಲ್ ಇಟ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಆ ಯೂಟ್ಯೂಬ್ ನೋಡಿ ಏನಾದ್ರು ಒಂದು ಸಣ್ಣದು ಕಲಿಬಹುದಲ್ಲ ಯಾರಿಗಾದ್ರೂ. ಒಟ್ಟು ಟೈಮ್ ವೇಸ್ಟ್ ಮಾಡಬಾರ್ದಷ್ಟೇ, ಏನಾದ್ರು ಒಂದು ಕಲಿಬೇಕಷ್ಟೇ.
1: ಹೊಸತನವನ್ನ ಹುಡುಕಿಕೊಂಡು ನಾವು ಹೋಗಬೇಕು.
0: ಹೌದು, ಹೋಗ್ಬೇಕು. ಈಗ ನನ್ಗೆ ಏನು ಮಾಡ್ಲಿಕ್ಕೆ ಗೊತ್ತಿಲ್ಲ, ಅಟ್ಟ ಹಿಡ್ದು ಯಾಕೆ ಆಗಿಲ್ಲ, ಬಾಯಿ ವಾರೆ ಆಗಿದೆ ಹೇಳಿದ್ರು. ಬಾಯಿಯಲ್ಲೇ 6-7 ಗಂಟೆ ಒಮ್ಮೊಮ್ಮೆ ಕಳೆದಿದ್ದೆ ನಾ ಬಾಯಿ ಮಾಡುದ್ರಲ್ಲಿ. ಅಂದ್ರೆ ಈಗ ಒಂದು ಯಾವ್ದೋ ಮಾಡುವಾಗ ಆ ಲಿಪ್ಸಿನ ಕಲರ್ ಸ್ವಲ್ಪ ಚೇಂಜ್ ಆದ್ರೂ ಅವರಿಗೆ ಅದು ಸೂಟ್ ಆಗುದಿಲ್ಲ. ಈಗ ಜೆಂಟ್ಸ್ ಇದೆಲ್ಲ ನಾವಲ್ಲಿ ರೆಡ್ ಲಿಪ್ಸ್ ಹಾಕಿರೋದು ಒಂಚೂರು ಸೂಟ್ ಆಗುದಿಲ್ಲ, ಆ ನ್ಯಾಚುರಲ್ ಲಿಪ್ಸ್ ಇದೇ ಕಲರ್ ಬರ್ಬೇಕು. ಆಗ ಅದು ಪ್ರಯತ್ನ ಮಾಡಿ ಮಾಡಿ ಮಾಡಿ ಮಾಡಿ ನ್ಯಾಚುರಲ್ ಲಿಪ್ಸ್ ಎಲ್ಲವೂ ಸರಿ ಆಗ್ಲಿಕ್ಕೆ ಶುರು ಆಯ್ತು. ಅದು ಮತ್ತೆ
1: ಈಗ ದೇವರದ್ದು ಮಾಡುವಾಗ ಅದೊಂದು ಅಂದ್ರೆ ಅದಕ್ಕೆ ಸೂಕ್ತವಾದ ಬಣ್ಣದ ಆಯ್ಕೆ ಇದೆಲ್ಲ ಗೊತ್ತಾಗ್ತದೆ ನಿಮಗೆ ಹೇಗೆ?
0: ಬಣ್ಣದ ಆಯ್ಕೆ ಅದೇ ಹೇಳಿದ, ಅದು ಆಗಿಕೊಂಡು ಹೋಗ್ತದೆ ಅದ್ರಷ್ಟಕ್ಕೆ. ಅದು ಅದೇ ಈಗ ಮಾಡಿ ಮಾಡಿ ಮಾಡಿ ಅದು ಗೊತ್ತಾಗ್ತದೆ. ಹಾಗೆ ನಂಗೆ ಸ್ವಲ್ಪ ಡೌಟ್ ಎಲ್ಲ ಇದ್ರೆ ನಮ್ಮ ಅವರು ಸತೀಶ್ ಚಂದ್ರ ಅಂತ ಹೇಳಿದೆ ಅಲ್ಲ, ಅವ್ರ ಹತ್ರ ಸ್ವಲ್ಪ ನಾನೀಗ ಪೋರ್ಟ್ರೇಟ್ ಎಲ್ಲ ಮಾಡುವಾಗ ಸ್ವಲ್ಪ ಲೈನ್ಸ್ ಎಲ್ಲ ಇರ್ತದೆ, ರಿಂಗ್ಸ್ ಎಲ್ಲ ಇರ್ತದೆ, ಅದಕ್ಕೆ ಯಾವ ಕಲರ್ ಹಾಕೋದು ಅವ್ರ ಹತ್ರ ಅವ್ರ ಗೈಡೆನ್ಸ್ ಕೊಟ್ಟಿದ್ದಾರೆ.
1: ಈಗ ನಿಮ್ಮ ಮನೆಯಲ್ಲಿ ಹಬ್ಬ ಹರಿದಿನ ಎಲ್ಲ ಬಂದಾಗ ಮನೆಯನ್ನ ಯಾವ ರೀತಿ ಅಲಂಕಾರ ಮಾಡ್ತೀರಿ?
0: ನಮ್ಮ ಮನೆಯಲ್ಲಿ ನನ್ನ ಅಡಿಗೆ ಮನೆಯಲ್ಲಿ ಫಸ್ಟ್ ಪೇಂಟಿಂಗ್ ಮಾಡಿದ್ ನಾನು. ಇಡೀ ಗೋಡೆಯಲ್ಲಿ ದಿನ ಪಾತ್ರೆ ತೊಳಿ, ಈ ಗೋಡೆ ನೋಡಿ ನೋಡಿ ನೋಡಿ ನನಗೆ ಬೇಜಾರಾಗ್ತದೆ, ದಿನ ಅದೇ ತೊಳೆಯುದು ಅಂತ ಹೇಳಿ. ಒಳ್ಳೆ ಒಂದು ಸನ್ರೈಸ್ ಇದ್ದು, ಅಲ್ಲಿ ಎರಡು ಜಿಂಕೆ, ಒಂದು ಈ ಸಮುದ್ರದ ಹತ್ರ ನಿಂತ ಹಾಗೆ, ಒಂದ್ ಸೈಡ್ ಅಲ್ಲಿ ನೈಟ್ ವ್ಯೂ, ಅಲ್ಲಿ ಒಂದು ಚಂದ್ರ, ಅಲ್ಲಿ ಸ್ಟಾರ್ಸ್ ಆಕಾಶದಲ್ಲಿ ಇದ್ದ ಹಾಗೆ, ಬ್ಲೂ ಆಕಾಶ, ಹಾಗೆಲ್ಲ ಮಾಡಿದ್ದೇನೆ. ಮತ್ತೊಂದು ಕಡೆ ಜೋಗ್ ಫಾಲ್ಸ್ ಮಾಡಿದ್ದೇನೆ. ಹಾಗೆ ಮೂರು ಗೋಡೆಯಲ್ಲಿ ಮೂರು ಉಂಟು. ಪಾತ್ರೆ ತೊಳಿತಿರುವಾಗ ಅದನ್ನೇ ನೋಡಿದ್ ನಾನು ಬೀಚಲ್ಲೇ ಇದ್ದ ಹಾಗೆ ಆಗ್ತದೆ, ಇಲ್ಲ ಜೋಗ್ ಫಾಲ್ಸ್ ಅಲ್ಲಿ ಇದ್ದ ಹಾಗೆ ಆಗ್ತದೆ ಈಚೆ ನೋಡಿದ್ರೆ. ಅಲ್ಲ, ಬಾತ್ರೂಮ್ ಡೋರ್ ಅಲ್ಲಿ ಒಂದು ಲೇಡಿದು ಪೇಂಟಿಂಗ್ ಮಾಡಿದೆ, ಒಂದು ದೊಡ್ಡದು, ಒಂದು 5 ಫೀಟ್ ಇದ್ದು. ನಮ್ಮ ಮನೆಯವ್ರು ಬೈದ್ರು ಅದಕ್ಕೆ, ಇದಂತ ಲೇಡೀಸ್ ಟಾಯ್ಲೆಟ್ ಅಂತ ಹೇಳಿ ಬೈದ್ರು. ಆದ್ರೆ ಅದು ಬೋಳ್ ಇರೋದಕ್ಕಿಂತ ಒಂದ್ ಚಂದ ಕಾಣ್ತದೆ, ಅದೊಂದು ಲುಕ್ ಬಂದವರೆಲ್ಲ ಚಂದಾಗಿದೆ ಪೇಂಟಿಂಗ್. ಅದ್ ನನ್ನ ಫಸ್ಟ್ ಪೇಂಟಿಂಗ್, ರಾತ್ರಿಯಿಂದ ಬೆಳಿಗ್ಗೆವರೆಗೆ ಕೂತು ಮಾಡಿದ್ದು.
1: ಅದು ಬಿಟ್ಟು ನೀವು ಆಯಿಲ್ ಪೇಂಟಿಂಗ್ ಅದೆಲ್ಲ ಮಾಡ್ತೀರಾ?
0: ಇಲ್ಲ, ನಾನು ಎಂಥದ್ದು ಮಾಡುದಿಲ್ಲ, ಅದೇ ಫಸ್ಟ್ ಪೇಂಟಿಂಗ್. ನಂಗೆ ಪೇಂಟಿಂಗ್ ಇಷ್ಟ, ನಂಗೆ ರಂಗೋಲಿಯೇ ಖುಷಿ, ರಂಗೋಲಿಯೇ ನಂಗೆ ಇಷ್ಟ ಮಾಡ್ಲಿಕ್ಕೆ.
1: ಸುಮಾರು ಒಂದು 50-60 ಗಂಟೆ ವಿನಿಯೋಗಿಸಿ ತಯಾರಿಸಿದಂತಹ ರಂಗೋಲಿಯನ್ನ ಮತ್ತೆ ಅಷ್ಟು ಚಂದಾಗಿರುವಂತಹ ರಂಗೋಲಿಯನ್ನ ತೆಗೆಯುವಾಗ ಬೇಜಾರು ಅನ್ಸೋದಿಲ್ವ ನಿಮಗೆ?
0: ಇದು ಸಾಧಾರಣವಾಗಿ ಎಲ್ಲಾ ಇಂಟರ್ವ್ಯೂ ಅಲ್ಲಿ ಈ ಪ್ರಶ್ನೆ ಕೇಳ್ತಾರೆ. ತೆಗೆಯುವಾಗ ಬೇಜಾರಾಗುದಿಲ್ಲ, ಆ ಜಾಗದಲ್ಲಿ ಇನ್ನೊಬ್ರು ಬರ್ಲಿಕ್ಕೆ ರೆಡಿ ಆಗ್ತಾರಲ್ಲ, ಆಗ ನಾನು ಇದನ್ನು ತೆಗೆಯೋದು, ಆ ದೇವರಿಗೆ ಜಾಗ ಮಾಡಿ ಕೊಡುದು ನಾನು.
1: ಒಳ್ಳೇದು ಮೇಡಮ್. ಇಷ್ಟು ಹೊತ್ತು ರಂಗೋಲಿ ಕಲೆಯ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಮತ್ತೆ ನೀವು ಅದರ ಜೊತೆ ಒಂದಾಗಿರುವಂತಹ ವಿಚಾರವನ್ನ ನಮ್ಮ ಜೊತೆ ಹಂಚಿಕೊಂಡ್ರಿ. ಧನ್ಯವಾದಗಳು ನಿಮಗೆ.
0: ನಿಮಗೂ ಧನ್ಯವಾದಗಳು, ಹಾಗೂ ಎಲ್ಲ ಕೇಳುಗರಿಗೆ ಧನ್ಯವಾದಗಳು.
2: ಇದುವರೆಗೆ ರಂಗೋಲಿ ಕಲಾವಿದೆ ವೀಣಾ ಐತಾಳ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಮತಾ ನವೀನ್ ಶೆಟ್ಟಿ.
1: ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
3: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 12:30. ನಿಲಯದಿಂದ ಈ ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳಲ್ಲಿ 5:30 ತುತ್ತಿಗೊಂದು ಮಾರ್ಗ, ಸ್ವಯಂ ಉದ್ಯೋಗಿಗಳನ್ನು ಪರಿಚಯಿಸುವ ಸರಣಿ ಕಾರ್ಯಕ್ರಮ, 6:15 ಗ್ರಾಮದರ್ಶಿ, 6:50 ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಇದರಲ್ಲಿ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸೆರೆಗಳು ಮತ್ತು ಪೇಟೆ ಧರಣಿ. 7:20 ಹುಲಿ ಹೈದರ ಗ್ರಾಮದ ರಾಮಲಿಂಗಪ್ಪ ಗದ್ದೆ ಮತ್ತು ಅಪ್ಪಣ್ಣ ಗೋಧಿ ಹಾಗೂ ಸಂಗಡಿಯಿಂದ ಡಪ್ಪಿನ ಆಟದ ಪದಗಳು.
4: ಹಾಳಾದ ಕೆಮ್ಮಲು ಡಾಕ್ಟರ್ ತಾವ ಹೋಗ್ಬೇಕು. ಡಾಕ್ಟ್ರೆ ನಮಸ್ಕಾರ. ಡಾಕ್ಟರ್
5: ಓ ಬಾಪ್ಪ, ಏನಪ್ಪ ಬಂದಿದ್ದ, ಏನ್ ಸಮಾಚಾರ ಅಂತ?
4: ಒಂದ್ ವಾರ ಆಯ್ತು ಡಾಕ್ಟ್ರೆ, ಕೆಮ್ಮಲು ಹೋಯಕ್ಕೆ ಇಲ್ಲ ಅಂತದೆ.
5: ಕೆಮ್ಮಲು ಏನ್ ಕೆಲಸ ಮಾಡ್ತೀಯ ನೀನು?
4: ರೈತ ಸ್ವಾಮಿ.
5: ಅಲ್ಲ ಎಷ್ಟು ಜನ ಮಕ್ಕಳು ನಿಂಗೆ?
4: ಮೂರುವರೆ. ಅವೇ ಮೂರ್ ಮಕ್ಕಳವೇ ಮನೇಲಿ, ಇನ್ನೊಂದು ಹೊಟ್ಟೆಲ್ ಅದೇ.
5: ಅದಕ್ಕೆ ಅರ್ಧ ಹೊರೆ ಅಂತಂದ್ರೆ ಹೊರೇನೂ ಒಂಥರ ಹೊರೇನೆ ತಾನೆ ನಿನ್ ಹೆಂಡತಿಗೆ. ಅಲ್ಲ ನೀನು ಈ ಕೆಲಸ ಮಾಡಕ್ ಹೋಯ್ತೀಯಲ್ಲ, ನೀನ್ ಹೆಂಡತಿ ಏನ್ ಮಾಡ್ತಾಳೆ ಅವಳು?
4: ಇಲ್ಲ ಸ್ವಾಮಿ, ಮನೇಲೇ ಇರ್ತಾಳೆ.
5: ಮನೆಯಲ್ಲೇ ಇರ್ತಾಳೆ? ಏನು ಕೆಲಸ ಮಾಡಲ್ವಾ?
4: ಇಲ್ಲ, ಬೆಳಿಗ್ಗೆ 4 ಎದ್ದೇಳ್ತಾಳೆ, ನೀರು ಸೌದೆ ಒತ್ಕ ಬರ್ತಾಳೆ, ಒಲೆ ಒತ್ತಿಸಿ ನಾಷ್ಟ ತಯಾರು ಮಾಡ್ತಾಳೆ, ನಂತರ ಒಳಗೆ ಹೋಗಿ ಸ್ನಾನ ಮಾಡ್ಕೊಂಡು ಹಂಗೆ ಬಟ್ಟೆ ಹೋಗ್ಕೊಂಡ್ ಬರ್ತಾಳೆ. ವಾರಕ್ಕೊಂದ್ ಬಾರಿ ಗಿರಣಿಗೆ ಹೋಗಿ ಇಟ್ಟು ಬೀಸ್ಕೊಂಡ್ ಬರ್ತಾಳೆ, ನಂತರದ ಹತ್ರ ಸಂತೆಗೆ 2 ಜೊತೆಲಿ ಕರ್ಕೊಂಡು ಹೋಗಿ ಟೊಮೆಟೊ ಮಾರ್ತಾಳೆ, ಮಾರ್ತಾ ಮಾರ್ತಾ ಬುಟ್ಟಿ ಎಣಿತಾಳೆ, ಬರುವಾಗ ಮನೆಗೆ ಬೇಕಾದ ಸಾಮಾನು ತತ್ತಾಳೆ, ಅಲ್ಲಿಂದ ಬಂದು ಮಧ್ಯಾಹ್ನದ ಅಡಿಗೆ ತಯಾರು ಮಾಡ್ತಾಳೆ.
5: ಮಧ್ಯಾಹ್ನ ಉಣ್ಣಕ್ ಬತ್ತೀಯ ತಾನೆ?
4: ಇಲ್ಲ ಇಲ್ಲ ಸ್ವಾಮಿ, ಅವಳೇ 3 ನಡ್ಕೊಂಡ್ಬಂದು ಹೊಲಕ್ಕೆ ಊಟ ತಂದ್ಕೊತಾಳೆ. ನಾನು ಊಟ ಮಾಡಿ ಬದುವಿನಲ್ಲಿ ಮಲಗಿ ಸ್ವಲ್ಪ ವಿಶ್ರಾಂತಿ ತಗತೇನೆ.
5: ಆಮೇಲೆ
4: ನಂತರ ಅವಳು ಹೊಲದಲ್ಲಿ ಕಳೆ ಗಿಳೆ ಕೀಳ್ತಾಳೆ, ತರಕಾರಿ ತೋಟಕ್ಕೆ ನೀರ್ ಹಾಕ್ತಾಳೆ, ಸಂಜೆ ಇಬ್ರು ಒಟ್ಟಿಗೆ ಮನೆಗೆ ಹೋಗ್ತೀವಿ.
5: ಸಂಜೆ ಮನೆಗೆ ಹೋಯ್ತೀಯ? ಮನೆಗೆ ಹೋದ್ಮೇಲೆ
4: ಸಂಜೆ ಸ್ವಲ್ಪ ಸ್ನೇಹಿತರ ಜೊತೆ ಸಾಯಂಕಾಲ ಒಂದ್ ಸ್ವಲ್ಪ ಹಂಗೆ ಕಾಲ ಕಳಿತೀವಿ ಸ್ವಾಮಿ.
5: ಅಲ್ಲಪ್ಪ, ಸಂಜೆ ನೀನೇನ ಸ್ನೇಹಿತರ ಜೊತೆ ಹಂಗೆ ಹೊರಗಡೆ ಹೊರಟೈತಿಯ, ಅವಳೇನ್ ಮಾಡ್ತಾಳೆ ಅಂತೀನಿ?
4: ಅವ್ನ್ ಮನೇಲೇ ಇರ್ತಾಳೆ ಸಮಯ, ರಾತ್ರಿ ಊಟಕ್ಕೆ ರೆಡಿ ಮಾಡ್ಬೇಕಲ್ಲ.
5: ಓಹೋ, ಅಂದ್ರೆ ಮನೆಗೆ ರಾತ್ರಿ ಊಟಕ್ಕೆ ಮಾತ್ರ ನೀನ್ ತಪ್ಪದೆ ಬರ್ತೀಯ, ಅಥವಾ ಅಲ್ಲೇ ಸ್ನೇಹಿತರ ಜೊತೆನೆ ಏನಾದ್ರೂ ಮುಗಿಸ್ಕೊ ಬಂದ್ಬಿಡ್ತೀಯ?
4: ಇಲ್ಲ ಇಲ್ಲ, ಊಟಕ್ಕೆ ಮಾತ್ರ ನಾನು ಮನೆಗೆ ಬರ್ತೀನಿ, ಊಟ ಮಾಡಿ ಮಲ್ಕೊಂಡ್ಬಿಡ್ತೀನಿ.
5: ಆಯ್ತು, ನೀನ್ ಮನೆ ಕಂಬಿಟ್ಟೆ, ಅವಳು ಊಟ ಗೀಟ ಮಾಡಿ ಮನೆ ಕತ್ತಾಳ ಹೆಂಗೆ ಅಂತ?
4: ಇಲ್ಲ ಸಮಯ, ಪಾತ್ರೆ ಅವು ಇವು ತೊಳಿಬೇಕಲ್ಲ.
5: ಅಂದ್ರೆ ನೀನ್ ಆಗ್ಲೇ ಹೇಳ್ದೆ ಅವಳು ಏನು ಕೆಲಸ ಮಾಡಲ್ಲ, ಸುಮ್ಮನೆ ಮನೆಯಲ್ಲೇ ಇರ್ತಾಳೆ ಅಂತ?
4: ಹ್ಞೂ ಹೇಳದ್ನಲ್ಲ, ಅವಳು ಕೆಲಸ ಏನು ಮಾಡಲ್ಲ, ಮನೇಲೇ ಇರ್ತಾಳೆ.
5: ಹಂಗಾದ್ರೆ ನಿನ್ ದೃಷ್ಟಿನಲ್ಲಿ ಇವೆಲ್ಲ ಮಾಡ್ತಾಳಲ್ಲ, ಇದೇನು ಕೆಲಸನೇ ಅಲ್ವಾ?
4: ಹ್ಞೂ. ಮತ್ತೆ
6: ಈ ಧೋರಣೆ ಖಂಡಿತ ಬೇಡ. ಹೆಣ್ಣಿನ ಶ್ರಮ, ಹೆಣ್ಣಿನ ಶಕ್ತಿ, ಹೆಣ್ಣಿನ ತ್ಯಾಗದ ಕುರಿತು ಗೌರವ ಬೆಳೆಸಿಕೊಳ್ಳೋಣ. ಗಂಡು ಹೆಣ್ಣು ಒಂದೇ ನಾಣ್ಯದ ಎರಡು ಮುಖಗಳು.

0: ಎಲ್ಲಿಗೆ ಹೋಗ್ತಾ ಇದೆಪ್ಪ ನೀನು?
1: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
0: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
2: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
3: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
4: ಪ್ರಕಟಣೆಗಳನ್ನು ಕೇಳಿದರೆ ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 12:35. ಆರೋಗ್ಯ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಆರೋಗ್ಯ ಸಂಚಿಕೆ. ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ದಿನದ ಸಂದರ್ಭದಲ್ಲಿ ಅಪಘಾತದಲ್ಲಿ ಉಂಟಾಗುವ ಸಮಸ್ಯೆಗಳಿಗೆ ಪ್ಲಾಸ್ಟಿಕ್ ಸರ್ಜರಿ ಕುರಿತು ತಜ್ಞ ವೈದ್ಯರಾದ ಡಾ ರಮ್ಯಾ ಬೀಡು ಬೈಲು ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಚಾಂಪಣ್ಣ ಆಶಿಹಾಳ್ ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
1: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ಕೇಳುಗರಿಗೆ

0: ಅಪಘಾತ ಸಂದರ್ಭದಲ್ಲಿ ಆದಂತಹ ಸಮಸ್ಯೆಗಳಿರ್ತವೆ, ಅದನ್ನು ಸರಿಪಡಿಸೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈಗ ಪ್ಲಾಸ್ಟಿಕ್ ಸರ್ಜರಿ ಅದು ಏನು ಮೇಡಮ್?
1: ಈಗ ಪ್ಲಾಸ್ಟಿಕ್ ಸರ್ಜರಿ ಅಂತ ವರ್ಡ್ ಬಂದಿರೋದು ಪ್ಲಾಸ್ಟಿಕ್ಸ್, ಅದೊಂದು ಗ್ರೀಕ್ ಪದ, ಪ್ಲಾಸ್ಟಿಕೋಸ್ ಇಂದ ಬಂದಿರೋದು. ಅದರ ಅರ್ಥ ಇಂಗ್ಲಿಷ್ ಅಲ್ಲಿ ಹೇಳಬೇಕಾದ್ರೆ ಟು ಮೋಲ್ಡ್ ಅಥವಾ ಶೇಪ್, ಅಂದ್ರೆ ಏನೇ ಆ ಕಡೆ ಈ ಕಡೆ ಇದ್ರೆ ಅದನ್ನ ಸರಿಪಡಿಸೋದು ಪ್ಲಾಸ್ಟಿಕ್ ಸರ್ಜರಿ ಅವರ ಕೆಲಸ. ಈಗ ನಮ್ದರಲ್ಲಿ ಎಲ್ಲರೂ ಬರೀ ಸೌಂದರ್ಯವರ್ಧಕ ಚಿಕಿತ್ಸೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ, ಆದ್ರೆ ಅದು ಮಾತ್ರ ಅಲ್ಲ, ಅಪಘಾತಕ್ಕೊಳಗಾಗಿ ಅಲ್ಲಿ ಆಗಿರೋ ಚರ್ಮ ಮತ್ತೆ ಇದು ಮಾಂಸದ ಕೊರತೆ ಇದ್ದಲ್ಲಿ ಅಥವಾ ಕ್ಯಾನ್ಸರಿಗೆ ಒಳಗಾಗಿ, ಈಗ ಸ್ತನ ಕ್ಯಾನ್ಸರ್ ಆಗಲಿ ಬಾಯಿಯ ಕ್ಯಾನ್ಸರ್ ಆಗಲಿ, ಅಲ್ಲಿ ಚರ್ಮ ಮಾಂಸ ಕೊರತೆ ಇದ್ದಲ್ಲಿ, ಅಥವಾ ಈಗ ಹುಟ್ಟಿನಿಂದಲೇ ಕೆಲವೊಬ್ಬರಿಗೆ ಡಿಫಾರ್ಮಿಟೀಸ್ ಇರುತ್ತೆ, ಅದಕ್ಕೆ ಕರೆಕ್ಷನ್ ಮಾಡೋದು. ಸೊ ಇದೆಲ್ಲ ಕವರೇಜ್, ಕರೆಕ್ಷನ್, ರೀಕನ್ಸ್ಟ್ರಕ್ಷನ್. ಈಗ ಕಟ್ ಮಾಡ್ತಾ ಇರ್ತಾರೆ ಹೆಣ್ಮಕ್ಳು ಮನೆಯಲ್ಲಿ, ಬೆರಳು ಕಟ್ಟಾಗುತ್ತೆ, ಅದನ್ನ ವಾಪಸ್ ಜೋಡಿಸೋದು, ರೀಇಂಪ್ಲಾಂಟೇಷನ್, ಇದೆಲ್ಲ ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಬರೋದು. ಸೊ ಈ ಸೌಂದರ್ಯವರ್ಧಕ ಚಿಕಿತ್ಸೆ ಅನ್ನೋದು ಅದರಲ್ಲಿ ಒಂದು ಸಣ್ಣ ಭಾಗ.
0: ಅದೇ ಅದೇ, ಅಂದ್ರೆ ಕಪ್ಪಿದವರನ್ನು ಬೆಳ್ಳಗ್ ಮಾಡೋದು ಅಥವಾ ಮುಖವನ್ನು ಚಂದ, ಆಮೇಲೆ ಮೂಗು ಸರಿ ಇದೆಯಲ್ಲ ಅಂದ್ರೆ ಮೂಗು ಸರಿ ಮಾಡೋದು ಅಂತೆಲ್ಲ ಅನೇಕ ಕೆಲವು ಸಿನಿಮಾ ನಟಿಯವರು ಮಾಡಿಸ್ಕೊಂಡಿರ್ತಾರೆ ಅಂತೆಲ್ಲ ಎಲ್ಲ ಕೇಳಿದ್ದೀವಿ ನಾವು. ನೀವು ಬಹಳ ಚೆನ್ನಾಗಿ ನಿಜವಾಗ್ಲೂ ಹೇಳಿದ್ರಿ. ಈಗ ಬೆರಳು ಕಟ್ ಮಾಡಿದ್ರೆ ಬೆರಳನ್ನ ಮತ್ತೆ ವಾಪಸ್ ಜೋಡಿಸೋದಾಗ್ಲಿ, ಅಥವಾ ಕೈಯೇ ಕಟ್ಟಾದ್ರೆ ಕೂಡ ಕೈನೂ ಜೋಡಿಸುವ ಸಂದರ್ಭದಲ್ಲಿ ಅದನ್ನ ಸರ್ಜರಿ ಮಾಡೋರು ಮಾಡಿದ್ರು ರೀಕನ್ಸ್ಟ್ರಕ್ಟಿವ್ ಸ್ಪೆಷಲಿಸ್ಟ್ ತಾವಿರೋದ್ರಿಂದ ಅದು ಮತ್ತೆ ಅದನ್ನ ವಾಪಸ್ ಜೋಡಿಸುವ ಕೆಲಸವನ್ನು ಕೂಡ ಮಾಡ್ತೀರಿ ಅಲ್ವಾ? ಅದು ಹೇಗಿದೆ ಅಂದ್ರೆ ಕೈ ತರನೇ ಕಾಣಿಸ್ಬೇಕು, ಬೆರಳ ತರನೇ ಕಾಣಿಸ್ಬೇಕು, ಎಲ್ಲವೂ ಕೂಡ ಆ ಚರ್ಮದಲ್ಲಿ ಏನು ವ್ಯತ್ಯಾಸ ಆಗಬಾರ್ದು, ಅಷ್ಟು ಒಳ್ಳೆ ರೀತಿಯಲ್ಲಿ ಕಾಣೋ ಹಾಗೆ ಮಾಡ್ತೀರಿ. ಹಾಗೆ ಕಾಣಿಸುತ್ತಾ ಮೇಡಮ್ ಈಗ ಏನೇ ಒಂದು ಜೋಡಿಸಿದ್ರೆ?
1: ರೂಪ ಮಾತ್ರ ಅಲ್ಲ, ಒಂದು ಕೈಗೆ ಏನ್ ಇಂಪಾರ್ಟೆಂಟ್, ಅದಕ್ಕೆ ಫಂಕ್ಷನ್ ಇಂಪಾರ್ಟೆಂಟ್, ಫಂಕ್ಷನಾಲಿಟಿ ಮತ್ತೆ ಎಸ್ಥೆಟಿಕ್ಸ್, ಕೈ ಕೆಲಸ ಮಾಡುವಾಗ ಆಗ್ಬೇಕು ಕಡೆಗೆ. ಸೊ ಅದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟು ನಾವು ಕೆಲಸ ಮಾಡೋದು
0: ಕರೆಕ್ಟ್. ಈಗ ಈ ತಾವ್ ಹೇಳಿದ್ರಲ್ಲ ಈಗ ಅದು ಕೆಲಸ ಮಾಡ್ಬೇಕು ಅಂತ ಹೇಳಿ, ಎಷ್ಟೋ ಸಲ ಕಾಲ್ ಕಟ್ಟಾದಾಗ ಕಾಲ್ ಜೋಡಿಸಿರ್ತಾರೆ, ಅದಕ್ಕೆ ಕಾಲೇ ಕಟ್ಟಾಗಿರ್ತದೆ, ಹಾಗಾದ್ರೆ ಏನು ಮಾಡಕ್ ಬರಲ್ಲ, ಅದಕ್ಕೆ ಆ ಕಾಲ್ ರೀತಿ ಕಾಣೋ ಹಾಗೆ ಕಾಲನ್ನ ಜೋಡಿಸಿರ್ತಾರೆ.
1: ಅದು ಪ್ರಾಸ್ಥೆಟಿಕ್ಸ್ ಅಂತ ಹೇಳ್ತಾರೆ. ಯಾವಾಗ ಕಾಲನ್ನ ವಾಪಸ್ ಜೋಡಿಸ್ಲಿಕ್ಕೆ ಆಗಲ್ವೋ ಅವಾಗ ಅದ್ ಮಾಡ. ಈಗ ಕಾಲ್ ಜೋಡಿಸೋದು, ಇಡೀ ಕಾಲನ್ನು ಜೋಡಿಸಿದೇವೆ, ಅದನ್ನು ಮಾಡ್ತೇವೆ. ಸೊ ರೀಇಂಪ್ಲಾಂಟ್ ಅಂತ ಯಾವ್ದಕ್ಕೆ ಟರ್ಮ್ ಇದೆ ಅದನ್ನು ಮಾಡ್ತೇವೆ.
0: ಡಾಕ್ಟರ್ ರಮ್ಯ ಅವರೇ, ತಾವು ಹೇಳ್ತಾ ಇದ್ರಿ ಕಾಲನ್ನು ಕೂಡ ಜೋಡಿಸ್ತೀವಿ, ಬೆರಳನ್ನು ಕೂಡ ಜೋಡಿಸ್ತೀವಿ ಅಂತಂದ್ರೆ, ಇದು ಬಹುಶಃ ನಮ್ಮ ಈ ಅಪಘಾತಗಳಿಂದ ಆದ ಸಂದರ್ಭದಲ್ಲಿ ಅದನ್ನು ಹೇಗೆ ವಾಪಸ್ ಜೋಡಿಸ್ಬೇಕು ಅನ್ನೋ ವಿಷಯಕ್ಕೆ ನಾವು ಬಂದಿದ್ದೀವಿ. ಇವಾಗ ಹೇಗೆ ಅದನ್ನ ಜೋಡಿಸ್ಬೇಕಾದ್ರೆ ಏನೇನು ಬೇಕಾಗತ್ತೆ?
1: ಈಗ ಅಪಘಾತಕ್ಕೊಳಗಾದಾಗ ನಿಮ್ಮ ಸುತ್ತಮುತ್ತ ಇರೋರು ಯಾರಿಗಾದ್ರೂ ಹೀಗಾದ್ರೆ ನಾವು ಫಸ್ಟ್ ಏನ್ ಮಾಡ್ಬೇಕು ಅವಾಗ? ಈಗ ನೀವು ಕೇಳಿರ್ಬೋದು ಆ ತುಂಡಾದ ಭಾಗವನ್ನು ಐಸ್ ಜೊತೆ ತಗೊಂಡ್ ಬರ್ಬೇಕು ಅಂತ,
0: ಐಸ್ ಜೊತೆಗೆ,
1: ಐಸ್ ಜೊತೆಗೆ. ಬಟ್ ಅದರಲ್ಲಿ ಏನ್ ಇಂಪಾರ್ಟೆಂಟ್ ಅಂದ್ರೆ ಐಸ್ ಜೊತೆಗೆ ಡೈರೆಕ್ಟ್ ಸಂಪರ್ಕವಾಗಬಾರದು. ಸೊ ಆ ತುಂಡಾದ ಭಾಗವು ಇನ್ನೊಂದು ಪ್ಲಾಸ್ಟಿಕ್ ಅಲ್ಲಿ ಇಟ್ಟು ಇನ್ನೊಂದು ಐಸ್ ಬ್ಯಾಗ್ ಒಳಗೆ ಇಡ್ಬೇಕು. ಸೊ ಐಸ್ ಮತ್ತೆ ತುಂಡಾದ ಭಾಗ ಯಾವತ್ತು ಜೊತೆಗೆ ಸಂಪರ್ಕ ಆಗಬಾರದು. ಸೊ ಅದರಿಂದ ಏನಾಗುತ್ತೆ, ಅಲ್ಲಿರೋ ರಕ್ತನಾಳಗಳು ಚಿಕ್ಕದಿರುತ್ತೆ, ಇದು ಕೂದಲಿಂದನೂ ಸಣ್ಣದಿರುವ ರಕ್ತನಾಳಗಳು, ಸೊ ಅದೆಲ್ಲ ಕುಗ್ಗಿ ಹೋಗುತ್ತೆ. ಸೊ ಅದಕ್ಕೆ ಅದನ್ನ ಯಾವತ್ತು ಡೈರೆಕ್ಟ್ ಕಾಂಟ್ಯಾಕ್ಟ್ ಅಲ್ಲಿ ಇಡಬಾರ್ದು, ಇನ್ನೊಂದು ಪ್ಲಾಸ್ಟಿಕ್ ಅಲ್ಲಿ ಇಟ್ಟು ತಗೊಂಡ್ ಬರ್ಬೇಕು.
0: ನೋಡಿ ಹೇಗಿದೆ, ಅರ್ಧಮರ್ಧ ತಿಳ್ಕೊಂಡಿರಬಾರ್ದು, ಅದನ್ನೆಲ್ಲ ಐಸ್ ಹಾಕಿ ಪ್ಲಾಸ್ಟಿಕ್ ಅಲ್ಲಿ ತಗೊಂಡ್ಬರ್ಬೇಕು ಅಂತಂದಾಗ ಐಸು ಅದ್ರಲ್ಲಿ ಸೇರಿಸಿ ತಗೊಂಡ್ಬಂದ್ಬಿಡ್ತಾರೆ. ಸೊ ಸರಿಯಾದ ಜ್ಞಾನ ಬೇಕಾಗತ್ತೆ, ಅದನ್ನ ಮೊದಲು ಸುತ್ತ ಪ್ಲಾಸ್ಟಿಕ್ ಅಲ್ಲಿ ಸುತ್ತಿ ಆಮೇಲೆ ಐಸ್ ಬ್ಯಾಗ್ ಅಲ್ಲಿ ಇಟ್ಟು ಆ ಪ್ಲಾಸ್ಟಿಕ್ ಬ್ಯಾಗ್ ಅನ್ನ ಅದರೊಳಗೆ ಇಟ್ಟು ತರಬೇಕು.
1: ಹೌದು, ಒಂದು ಒಳ್ಳೆ ಕ್ಲೀನ್ ಆದ ಬಟ್ಟೆ ಸುತ್ತಮುತ್ತ ಇದ್ರೆ ಅದರಲ್ಲಿ ಅದನ್ನ ರ್ಯಾಪ್ ಮಾಡಿ, ಅದನ್ನ ಸುತ್ತಿ ಮತ್ತೆ ಅದನ್ನ ಪ್ಲಾಸ್ಟಿಕ್ ಅಲ್ಲಿ ಇಟ್ಟು ಇನ್ನೊಂದು ಪ್ಲಾಸ್ಟಿಕ್ ತಗೊಂಡು ಅದರಲ್ಲಿ ಐಸ್ ಅಥವಾ ಕೋಲ್ಡ್ ವಾಟರ್ ಇಟ್ಟು ಇದನ್ನ ತಗೊಂಡ್ ಬರ್ಬೇಕು. ಮತ್ತೆ ಇದು ಆದಷ್ಟು ಬೇಗ, ಹತ್ತಿರನ ಮಲ್ಟಿ ಸ್ಪೆಷಾಲಿಟಿ ಒಳ್ಳೆ ಹಾಸ್ಪಿಟಲ್ಗೆ ಕರ್ಕೊಂಡು ತಗೊಂಡು ಹೋದ್ರೆ ಒಳ್ಳೇದು.
0: ಎಷ್ಟು ಆದಷ್ಟು ಬೇಗ ಅಂದ್ರೆ,
1: ಈಗ ಪ್ರತಿಯೊಂದು ಭಾಗಕ್ಕೂ ಅದರದ್ದೇ ಆದ ಟೈಮ್ ಸ್ಪ್ಯಾನ್ ಇದೆ, ಲೈಫ್ ಸ್ಪ್ಯಾನ್ ಇದೆ. ಸೊ 6 ಗಂಟೆ ಒಳಗೆ ಅಂತ ಹೇಳ್ತೇವೆ. ಸೊ ಆದಷ್ಟು ಬೇಗ 6 ಗಂಟೆ ಒಳಗೆ ಆಪರೇಷನ್ ಮಾಡಿದ್ರೆ ಸಕ್ಸಸ್ ಹೆಚ್ಚು,
0: ಸಕ್ಸಸ್ ಹೆಚ್ಚು. ಸೊ ದೊಡ್ಡ ದೊಡ್ಡ ಆಸ್ಪತ್ರೆ ಸುತ್ತಮುತ್ತ ಏನಾದರೂ ಅಪಘಾತಗಳಾದ್ರೆ ಇದು ಒಂಥರ ಮನುಷ್ಯನಿಗೆ ಧೈರ್ಯ, ಅಂದ್ರೆ ಅಷ್ಟು ಮಾಡಕ್ ಸಾಧ್ಯ ಇದೆ, ಬಟ್ ಅದ್ರ ಬಗ್ಗೆ ಜ್ಞಾನ ಇರಬೇಕು, ಗೊತ್ತಿರಬೇಕು, ಹೇಗೆ ತರಬೇಕು ಅನ್ನೋದ್ರ ಕಡೆ ನಾವು ಗಮನ ಕೊಡಬೇಕಾಗತ್ತೆ. ಈ ಸಾಕಷ್ಟು ಅಪಘಾತಗಳಾಗ್ತವೆ ನೋಡಿ. ಈಗ ಪ್ಲಾಸ್ಟಿಕ್ ಸರ್ಜರಿ ಅಂತಂದ್ರೆ ಈಗ ಅಪಘಾತ ಆದಾಗ ಅಪಘಾತವನ್ನ ಸರಿಪಡಿಸಬೇಕು, ಅಲ್ಲಿ ಮೊದಲು ಟ್ರೀಟ್ಮೆಂಟ್ ಕೊಡಬೇಕು, ಒಂಥರ ಎಮರ್ಜೆನ್ಸಿ ಇರುತ್ತೆ. ತುರ್ತು ಚಿಕಿತ್ಸೆ ಸಂದರ್ಭದಲ್ಲಿ ಮೊದಲಿಗೆ ಗಮನ ಕೊಡೋದು ಏನು?
1: ಈಗ ತುರ್ತು ಚಿಕಿತ್ಸೆ ಕೆಳಗೆ ಬರುವುದಾದ್ರೆ, ಈಗ ಅಪಘಾತ ಆದ ಸ್ಥಳದಲ್ಲಿ ಫಸ್ಟ್ ಆಂಬ್ಯುಲೆನ್ಸ್ ನ ಕರಿತೇವೆ, ಅದ್ರ ಜೊತೆಗೆ ಆ ತುಂಡಾದ ಭಾಗವನ್ನು ಯಾವತ್ತು ಎಳೆದು ಮಸಾಜ್ ಮಾಡಿ ಅಥವಾ ತುಂಬಾ ಒತ್ತಡ ಕೊಡೋದು ಇದೆಲ್ಲ ಮಾಡಬಾರ್ದು. ರಕ್ತಸ್ರಾವ ಇದ್ರೆ ಸ್ವಲ್ಪ ಒತ್ತಡ ಕೊಟ್ಟು ಒಂದು ಕ್ಲೀನ್ ಆದ ಬಟ್ಟೆಯಲ್ಲಿ ಸುತ್ತಿ ಯಾವ್ದಾದ್ರು ಹತ್ತಿರ ಇರೋ ಕಡ್ಡಿ ಅಂದ್ರೆ ಅಥವಾ ಉದ್ದಕ್ಕೆ ಇರೋ ಲಾಕ್ ಬೋರ್ಡ್,

0: ಅಥವಾ ಸ್ಕೇಲ್ ಇಂಥದ್ದನ್ನ ಇಟ್ಟು ಇದನ್ನ ಸ್ಪ್ಲಿಂಟ್ ಆಗಿ ಯೂಸ್ ಮಾಡ್ಬೇಕು.
1: ನಡುವೆ ಬಾಗಬಾರ್ದು ಆ ಕಡೆ ಕಡೆ ಅಂತ.
0: ಹೌದು, ಅದು ಜಾಸ್ತಿ ಅಲ್ಗಾಡಬಾರದು.
1: ಓಕೆ,
0: ಅಲ್ಗಾಡಿದ್ರೆ ಅಲ್ಲಿರೋ ರಕ್ತನಾಳಗಳು ಅಥವಾ ಎಲುಬು ಅದೆಲ್ಲಾನು ಡಿಸ್ಟರ್ಬ್ ಆಗ್ಬಿಡುತ್ತೆ. ಸೊ ಅದನ್ನ ಅಲ್ಲಿ ಹೇಗೆ ಎಷ್ಟಾಗುತ್ತೆ ಅಷ್ಟು ಅದನ್ನ ಸ್ಟ್ರೈಟ್ ಮಾಡಿ ಪೇಷಂಟ್ ಅನ್ನ ಆಸ್ಪತ್ರೆ ಕರ್ಕೊಂಡು ಬಂದ್ರೆ ಒಳ್ಳೇದು.
1: ಈಗ ಸಾಮಾನ್ಯ ನಾವು ಈ ತರ ಈ ಕಟ್ ಆದ ಭಾಗವನ್ನ ತರೋದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಅಪಘಾತಗಳು ಏನಾಗ್ತಾವಲ್ಲ, ಯಾವ ರೀತಿ ಏನು ತೊಂದರೆ ಆಗುತ್ತೆ ಅನ್ನೋದು ಹೇಳಕ್ಕಾಗಲ್ಲ. ಯಾವ ರೀತಿ ಅಪಘಾತ ಅಂತ ಗೊತ್ತೇ ಆಗಲ್ಲ. ಒಂದು ಕಾರ್ ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಎಲ್ಲಿಂದನೋ ಬಿದ್ದಿರ್ಬೋದು, ಅಲ್ಲಿ ಬದ್ದಾಗ ಇನ್ನೊಂದು ಏನೋ ತಾಗಿರ್ತದೆ. ಇವೆಲ್ಲ ಅಪಘಾತಗಳು ಏನೇನು ಸಾಮಾನ್ಯ ಈಗ ನಿಮ್ಮ ಈ ಚಿಕಿತ್ಸೆ ಅಡಿನಲ್ಲಿ ಇವನ್ನೆಲ್ಲವನ್ನು ಸರಿಪಡಿಸಬಹುದು ಅಂತ ಹೇಳ್ತೀರಿ, ಯಾವ್ಯಾವ ರೀತಿಯ ಅಪಘಾತಗಳು?
0: ಈಗ ಕೆಲವೊಮ್ಮೆ ಹೊರಗಿಂದ ಏನು ಕಾಣಿಸೋದಿಲ್ಲ, ಒಳಗೆ ಎಲುಬು ಫ್ರಾಕ್ಚರ್ ಆಗಿರುತ್ತೆ, ಇದನ್ನ ಆರ್ಥೋಪೆಡಿಕ್ಸ್ ಅವ್ರು ನೋಡ್ಕೊತಾರೆ. ಕೆಲವೊಮ್ಮೆ ಅಲ್ಲಿ ಚರ್ಮ ಮಾಂಸದ ಕೊರತೆ ಅವಾಗ್ಲೆ ಕಾಣುತ್ತೆ ನಮಗೆ. ಕೆಲವೊಮ್ಮೆ ಬ್ಲಡ್ ವೆಸಲ್ ಅಂದ್ರೆ ರಕ್ತನಾಳ ಕೂಡ, ರಕ್ತನಾಳ ನರ ಸುತ್ತಮುತ್ತ ಇರೋ ನರ ಅದೆಲ್ಲವೂ ಕಟ್ ಆಗಿಬಿಡುತ್ತೆ. ಕೆಲವೊಮ್ಮೆ ಅದು ಕ್ರಶ್ ಆಗುತ್ತೆ, ಅಂದ್ರೆ ಈಗ ಯಾವ್ದಾದ್ರು ಮೆಷಿನ್ ಒಳಗೆ
1: ಹೋಗಿದ್ರೆ
0: ಅಂದ್ರೆ ಫ್ರಿಕ್ಷನ್ ಕ್ರಶ್ ಅಂತ ಒಂದು ಇಂಜುರಿ ಆಗುತ್ತೆ. ಮತ್ತೆ ಕೆಲವೊಮ್ಮೆ ಆ ಭಾಗ ಆ ಅಪಘಾತ ಆದ ಸ್ಥಳದಲ್ಲಿ ಫುಲ್ ತುಂಡಾಗ್ಬಿಡುತ್ತೆ. ಸೊ ಇದೇ ಇಂಥದ್ದು ವೆರೈಟಿ,
1: ಯಾವುದೇ ರೀತಿ ಅಪಘಾತ ಆಗ್ಬಹುದು. ಆ ಎಲ್ಲ ಅಪಘಾತಗಳಿಗೂ ಕೂಡ ಅದನ್ನ ಚಿಕಿತ್ಸೆ ಕೊಡುವ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಅದನ್ನ ಸರಿಪಡಿಸಬಹುದು ಅಂತ. ಅಂದ್ರೆ ತುಂಡಾದ ಭಾಗವನ್ನು ಜೋಡಿಸೋದು ಒಂದಾಯ್ತು, ಮತ್ತು ಅಲ್ಲಿ ನೋಡಕ್ಕೆ ಏನು ಕೂಡ ಸರ್ಜರಿ ಆಗಿಲ್ಲ ಅನ್ನೋ ರೀತಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸರಿಪಡಿಸೋದು ಇದೆ. ಈಗ ಯಾವ ರೀತಿಯ ಅಪಘಾತಗಳು ಅಂತಂತದನ್ನ ನಾವು ಡೆಫಿನೇಷನ್ ಕೊಟ್ಟು ಹೇಳೋಂಗಿಲ್ಲ, ಅಪಘಾತ ಹೇಗಾಗತ್ತೆ ಹೇಳಕ್ಕಾಗಲ್ಲ. ಬಟ್ ನೀವು ವೈದ್ಯರಾದವರು, ತಜ್ಞ ವೈದ್ಯರಾದವರು, ಎಷ್ಟು ಸರಿಪಡಿಸಕ್ ಸಾಧ್ಯ ಇದೆ ಅದನ್ನೆಲ್ಲ ಮಾಡ್ತೀರಿ.
0: ಈಗ ಒಂದು ಎಲುಬು ತುಂಡಾದ್ರೆ ಈಗ ಅದಕ್ಕೆ ಸುತ್ತಮುತ್ತ ಒಳ್ಳೆ ಮಾಂಸ ತುಂಡಾಗ್ಲಿ ಚರ್ಮ ತುಂಡು ಇಲ್ಲದೆ ಇದ್ರೆ ಅದಕ್ಕೆ ಪೋಷಣೆ ಬರುವುದಿಲ್ಲ, ಆ ಎಲುಬು ತುಂಡಾಗುತ್ತೆ, ಎಲುಬು ಇನ್ಫೆಕ್ಷನ್ ಆಗುತ್ತೆ ಮುಂದೆ, ಆಸ್ಟಿಯೋಮೈಲೈಟಿಸ್ ಅಂತ ಕರೀತೇವೆ. ಸೊ ಅದಕ್ಕೆ ಸುತ್ತಮುತ್ತ ಒಳ್ಳೆ ಟಿಶ್ಯೂಗಳಿರ್ಬೇಕು, ಒಳ್ಳೆ ಚರ್ಮದ ತುಂಡು ಮಾಂಸ ತುಂಡು ಇರಬೇಕು.
1: ಮೇಡಮ್, ಈಗ ಈ ಅಪಘಾತ ಆದಾಗ ಆ ಮಾಂಸದ ಭಾಗ ಎಲ್ಲೋ ಒಂದ್ ಕಡೆ ಸಿಗೋದೇ ಇಲ್ಲ, ಆದ್ರೆ ಕಾಲು ಹಿಂಗೇನೋ ಕಿತ್ಕೊಂಡು ಹೋಗಿರ್ತದೆ, ಆ ಖಂಡನೇ ಹೋಗಿರ್ತದೆ, ಅದನ್ನ ತಗೊಂಡ್ಬರ್ತಾರೆ ಅನ್ಕೋಣ.
0: ಅವಾಗ ಇಲ್ಲ, ಹಾಗೆ ಹಾಕ್ ತಗೊಂಡ್ ಬಂದಾಗ ಯಾವ್ದಾದ್ರು ಒಂದು ತುಂಡು ತಗೊಂಡ್ ಬಂದಾಗ ಅದನ್ನ ಜೋಡಿಸ್ಲಿಕ್ಕೆ.
1: ಅಲ್ಲ, ನಾನು ಹೇಳೋದು ಈಗ ಕಾಲಿನ ತುಂಡಿನ ಭಾಗ ಯಾವ್ದೋ ಒಂದು ಸಿಕಲ್ ಅರ್ಜೆಂಟ್ ಆಗಿ ಬರ್ಬೇಕಾಗತ್ತೆ, ಕಾಲಿನ ಚರ್ಮ ಅಲ್ಲಿನ ಸರಿಪಡಿಸಬೇಕಂದ್ರೆ ಬೇರೆ ಯಾವ್ದಾದ್ರು ಚರ್ಮವನ್ನ ಕಸಿ ಮಾಡಿ ಅದನ್ನ ಹೊಂದಾಣಿಕೆ ಮಾಡಕ್ಕಾಗತ್ತ?
0: ಹೌದು. ಸೊ ಅವಾಗ ಏನ್ ಮಾಡ್ತೇವೆ, ಬೇರೆ ಕಡೆಯಿಂದ ಅಂದ್ರೆ ಇನ್ನೊಂದು ತೊಡೆಯಿಂದ ಸರಿ ಇದ್ರೆ, ಇಲ್ಲ ಬೆನ್ನಿನಿಂದ, ಹಾಗೆ ಹಲವಾರು ಭಾಗಗಳಿದೆ, ಅಲ್ಲಿಂದ ಅಲ್ಲಿದು ರಕ್ತನಾಳ ಜೊತೆ ತೆಗೆದು ಇಲ್ಲಿ ರಕ್ತನಾಳ ಜೊತೆ ಮೈಕ್ರೋಸ್ಕೋಪ್ ಅಂಡರ್ ಸೇರಿಸ್ತೇವೆ. ಸೊ ಅವಾಗ ಇಲ್ಲಿರೋ ಕೊರತೆಯನ್ನು ಮುಚ್ಚೋದು, ಮತ್ತೆ ಅಲ್ಲಿ ಕೊರತೆ ಆಗುತ್ತೆ ಅಂತ ನೀವು ಅನ್ಕೊಳ್ತೀರಿ, ಬಟ್ ಅಲ್ಲಿಗೆ ಜಸ್ಟ್ ಸ್ಕಿನ್ ಗ್ರಾಫ್ಟಿಂಗ್ ಒಂದು ಮಾಡಿದ್ರೆ ಅದು ಮುಚ್ಚೋಗುತ್ತೆ.
1: ನೋಡಕ್ಕೆ ಅಂದ್ರೆ ಒಂದು ಏನೋ ಭಾಗ ಸೇರಿಸಬಹುದು ಅಷ್ಟೇ, ಅಂದ್ರೆ ರಕ್ತ ಚಲನೆ, ನರಗಳ ಒಂದು ಕಾರ್ಯಶೈಲಿ ಅವೆಲ್ಲವೂ ಸರಾಗವಾಗಿ ಆಗತ್ತಾ?
0: ಆಗತ್ತೆ.
1: ಇನ್ನು ಏನು ಯಾವ ಭಾಗದಿಂದ ಚರ್ಮ ತಗೊಂಡ ಜೋಡಿಸಿರ್ತೀವಿ ಅದಕ್ಕಾಗತ್ತೆ.
0: ಹೌದು.
1: ಅಕಸ್ಮಾತ್ ಆ ಚರ್ಮ ಹಿಂಗೆಲ್ಲ ಅದು ಏನು ಹಾಕಕ್ ಆಗ್ಲೇ ಇಲ್ಲ, ಅದನ್ನ ನೋಡಕ್ಕೆ ಅದು ಕುರೂಪವಾಗಿ ಕಾಣಿಸ್ಬಾರ್ದು ಅಂದ್ರೆ ಏನ್ ಮಾಡ್ತೀರಾ? ಏನು ಸಿಗಲ್ಲಪ್ಪ ನಿಮ್ಗೆ ಅವಾಗ.
0: ಈಗ ಬೇರೆ ಕಡೆಯಿಂದ ಚರ್ಮ ಮಾಂಸದ ತುಂಡು ಅಂದ್ರೆ ಫ್ಲಾಪ್ ಅಂತ ಹೇಳ್ತೀವಿ ಅದು, ಅಥವಾ ಸುತ್ತಮುತ್ತ ಇರುವ ಫ್ಲಾಪ್ ಅದನ್ನ ಉಪಯೋಗಿಸಿ ಅದನ್ನ ಮುಚ್ಚಬಹುದು.
1: ಬೇರೆಯವರಿಂದ ತಗೋಬಹುದಾ?
0: ಬೇರೆಯವರಿಂದ ಚರ್ಮ ಮಾಂಸ ಇಂಥದ್ದು ತಗೊಳ್ಳೋದು ಹಾಕೋದು ಫ್ಲಾಪ್ ಅಂತ ಏನ್ ಹೇಳ್ತಾರೋ ಅದನ್ನ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಈಗ ಬರ್ನ್ಸ್ ವಿಕ್ಟಿಮ್ಸಿಗೆ, ಕೆಲವೊಬ್ರು ಬರ್ನ್ಸ್ ವಿಕ್ಟಿಮ್ಸಿಗೆ ಈಗ ಸುಟ್ಟು ಗಾಯ ಹಾಕೊಂಡ್ ಬರ್ತಿರ್ತಾರೆ, ಅವರಿಗೆ ಬೇರೆಯವರಿಂದ ತಗೊಂಡ ಸ್ಕಿನ್ ಅನ್ನು ಹಾಕ್ಬಹುದು. ಅಂದ್ರೆ ಬೇರೆಯವರಿಂದ ತಗೊಂಡ ಚರ್ಮ, ಯಾವ್ದು ಚರ್ಮ ದಾನವನ್ನ ಮಾಡಿರ್ತಾರಲ್ಲ ಆ ಚರ್ಮವನ್ನು ಹಾಕ್ಬಹುದು ಅದು. ಬಟ್ ಈ ಸಾಫ್ಟ್ ಟಿಶ್ಯೂ ಡಿಫೆಕ್ಟ್ ಯಾವಾಗಿರುತ್ತೋ, ಇಡೀ ಚರ್ಮ ಮಾಂಸವನ್ನು ಬೇರೆ ಇಂಡಿವಿಜುವಲ್ ಇಂದ ಇಲ್ಲಿ ತನಕ ಹಾಗೆ ಮಾಡಲಿಲ್ಲ, ಹಾಗೆ ಮಾಡ್ಲಿಕ್ಕೆ ಆಗಲ್ಲ.
1: ಈಗ ಯಾವಾಗ ಯಾವಾಗೋ ಅಪಘಾತಗಳಾಗ್ತವೆ, ಆ ಸಂದರ್ಭಗಳಲ್ಲಿ ತುರ್ತು ಚಿಕಿತ್ಸಾ ಘಟಕಗಳು ಇರ್ತವೆ ಪ್ರತಿಯೊಂದು ಆಸ್ಪತ್ರೆಗಳಲ್ಲಿ. ಆ ಸಂದರ್ಭದಲ್ಲಿ ನಿಮ್ಮ ರೀತಿ ಪ್ಲಾಸ್ಟಿಕ್ ಸರ್ಜನ್ಸ್ ಕೂಡಲೇ ಸಿಗ್ಲಿಕ್ಕಿಲ್ಲ, ಅವ್ರನ್ನ ಕರೆಸಬೇಕಾಗತ್ತೆ. ಈ ರೀತಿಯಾದಂತಹ ಚಿಕಿತ್ಸೆಗೆ ಅದು ನಡೀತಾ ಇರೋ ಸಂದರ್ಭದಲ್ಲಿನೇ ನೀವು ಆ ಸಂದರ್ಭದಲ್ಲಿ ಬರ್ತೀರಿ, ಬಂದ ನಿಮ್ಮ ಪಾತ್ರ ಏನಿರ್ತದೆ ಆ ಸಂದರ್ಭದಲ್ಲಿ? ಅಲ್ಲಿ ಇನ್ನೊಂದು ಪ್ರಮುಖವಾಗಿ ಜೀವ ಉಳಿಸೋದಿರುತ್ತೆ ಮೇನ್, ಆ ಕಡೆ ಗಮನ ಕೊಟ್ಟಿರ್ತಾರೆ. ಇದನ್ನು ಎರಡೂ ಒಟ್ಟೊಟ್ಟಿಗೆ ಚಿಕಿತ್ಸೆ ಮಾಡ್ತೀರಾ? ಯಾಕಂದ್ರೆ 6 ತಾಸಿನ ಅವಧಿನಲ್ಲಿ ಅವ್ರು ಬಂದಿರ್ತಾರೆ, ಅದರೊಳಗೆ ಲೇಟ್ ಆಗಬಾರ್ದಲ್ಲ. ಈ ಚಿಕಿತ್ಸೆ ಕೊಟ್ಟ ನಂತರ ನಿಮ್ ಚಿಕಿತ್ಸೆ ಶುರುವಾಗುವಷ್ಟೊತ್ತಿಗೆ ಲೇಟ್ ಆಗಿ ಅದು ಚರ್ಮ ಹೊಂದಾಣಿಕೆ ಆಗ ಕಷ್ಟ ಆಗ್ಬಹುದು.
0: ಮೊದಲನೇದು ಜೀವ
1: ಜೀವ
0: ಅದು ಅದು ಉಳಿತಾ ಇದೆ ಅಂತ ಗೊತ್ತಾದ ತಕ್ಷಣ ನಾವು ಬೇರೆದೆಲ್ಲ ಶುರು ಮಾಡ್ಬೋದು. ಅಂದ್ರೆ ಕೆಲವೊಬ್ರು ಸ್ಟೇಬಲ್ ಇರೋದಿಲ್ಲ, ಅಂದ್ರೆ ಅವ್ರದ್ದು ಸಿವಿಯರ್ ಕ್ರಿಟಿಕಲ್ ಆಗಿ ಬಂದಿರ್ತಾರೆ, ಅವರನ್ನ ಅವರಿಗೆ ಜೀವಕ್ಕೆ ಇಂಪಾರ್ಟೆನ್ಸ್
1: ಜೀವಕ್ಕೆ ಇಂಪಾರ್ಟೆಂಟ್ ಕೊಡ್ತೀರಿ ನಿಜ. ಆ ಜೀವದ ವಿಷಯ ಬೇರೆ. ಈಗ ನಿಮ್ಮ ಸರ್ಜರಿ ಮಾಡೋ ಟೈಮ್ನಲ್ಲಿ ನೀವು ಉದಾಹರಣೆ ಕಾಲು ಕಟ್ ಆಗಿರ್ತದೆ, ಸೊ ಅಲ್ಲಿ ಆರ್ಥೋಪೆಡಿಕ್ಸ್ ಅವರು ಕಾಲನ್ನ ಜೋಡಿಸೋದ್ರ ಕಡೆ ಗಮನ ಕೊಡ್ತಾರೆ, ಅದು ನಡೀತಾ ಇರ್ತದೆ. ಅದೇ ಸಂದರ್ಭದಲ್ಲಿ ನಿಮ್ಮ ಒಂದು ಅಗತ್ಯತೆನೂ ಇರುತ್ತೆ.
0: ಹೌದು, ನಾವು ಅವಾಗಲೇ ಈಗ ಫಸ್ಟ್ ಫಸ್ಟ್ ಈ ಮೂಲೆಗಳನ್ನ ಫಿಕ್ಸ್ ಮಾಡಿ ಅದರ ನಂತರ ನಮ್ದು ಕೆಲಸ ಶುರು ಆಗುತ್ತೆ. ಅಂದ್ರೆ ಈ ಮಾಂಸ
1: ಸೇರ್ಕೊಂಡು,
0: ಹೌದು, ಎಲ್ಲರೂ ಜೊತೆಗೆ ಅದನ್ನ ಆರ್ಥೋಪ್ಲಾಸ್ಟಿಕ್ಸ್ ಅಪ್ರೋಚ್ ಅಂತ ಕರಿತೇವೆ. ಸೊ ಅದು ಒಟ್ಟಿಗೆ ಮಾಡೋದು, ಅವರು ನಮಗೆ ಕರೆ ಕೊಡ್ತಾರೆ, ನಾವು ಎಲ್ಲಿ ಅಗತ್ಯ ಇದೆಯೋ ಅಲ್ಲಿ ಬಂದು ನಾವು ಮಾಡ್ತೇವೆ. ಎಮರ್ಜೆನ್ಸಿಯಲ್ಲೂ ಮಾಡ್ತೇವೆ, ಪ್ಲಾಸ್ಟಿಕ್ ಸರ್ಜನ್ಸ್ ಬರೀ ಎಲೆಕ್ಟಿವ್ ಅಲ್ಲ, ಎಮರ್ಜೆನ್ಸಿಯೇ ಮಾಡ್ತೇವೆ.
1: ಈಗ ಮೇಡಮ್, ಈಗ ಸಣ್ಣ ಮಕ್ಕಳಿಗೆ ಏನಾದರೂ ಒಂದು ಅಪಘಾತ ಆದರೆ ಅಥವಾ ಅವ್ರಿಗೆ ಏನೇ ತೊಂದರೆ ಆದರೆ ಅದು ಸರಿಯಾಗ್ಬಿಡುತ್ತೆ, ಬರಬರ್ತಾ ವಯಸ್ಸಾದಂಗಾದಂಗೆ ಅಂತ ಹೇಳ್ತಿರ್ತಾರೆ, ಯಾವ ಹಂತದಲ್ಲಿ ಆದಂತಹ ಒಂದು ಅಂಗ ಊನತೆ ಅಥವಾ ಚರ್ಮದ ಒಂದು ಅಪಘಾತ ಅಥವಾ ಚರ್ಮ ತರಚಿದ್ದಾಗಿರ್ಬೋದು ಇವೆಲ್ಲವೂ ಸರಿಪಡಿಸ್ಬೇಕಂದ್ರೆ ಚಿಕ್ಕ ವಯಸ್ಸಿನವರಿಗೆ ಸರಿಯಾಗತ್ತೆ ಅಂದ್ಕೊಂಡಿದ್ವಿ, ನೀವು ಹೇಳಿ ಏನೇನಾಗುತ್ತೆ ಈಗ ದೊಡ್ಡವರಲ್ಲಿ ಯಾವ ಸಂದರ್ಭದಲ್ಲಿ ಅದು ಸರಿಪಡಿಸಕ್ ಆಗದೇ ಇರೋ ತರ ಸಂದರ್ಭ ಬರುತ್ತಾ ಅಂತ.
0: ಈಗ ಚಿಕ್ಕ ವಯಸ್ಸಲ್ಲಿ ಆದಾಗ ಗಾಯ ತುಂಬಾ ಆಳವಾಗಿರುತ್ತೆ, ಅಂದ್ರೆ ಚಿಲ್ಡ್ರನ್ ಆರ್ ಬ್ಯಾಡ್ ಸ್ಕಾರ್ ಫಾರ್ಮರ್ಸ್ ಅಂತ ಕರೀತೇವೆ,
1: ತುಂಬಾ ಮೃದು ಇರ್ತಾರೆ, ಅವ್ರಿಗೆ ಏನೇ ಪೆಟ್ಟು ಬಿದ್ರು ಜಾಸ್ತಿ ಬೀಳುತ್ತೆ,
0: ಮತ್ತದು ಹೆಚ್ಚು ಕಾಣ್ಕೊಳ್ಳುತ್ತೆ. ಅದೇ ತುಂಬಾ ಸೂಪರ್ಫಿಷಿಯಲ್ ಆದ್ರೆ ಟೈಮ್ ಹೋದಾಗೆ ಯಾರಿಗಾದ್ರೂ ಅದು ಸ್ವಲ್ಪ ಲೈಟ್ ಆಗಿ ಹೋಗ್ಬಿಡುತ್ತೆ. ಹಾಗೆ
1: ಅವ್ರ ಚಿಕಿತ್ಸೆ ಅಂದ್ರೆ ಯಾವ ಮಕ್ಕಳಿಗೆ ಬೇಗ ಚಿಕಿತ್ಸೆ ಕೊಡೋದು ಸುಲಭ ಅನ್ಸುತ್ತೋ, ತುಂಬಾ ಗಾಯ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಚಿಕಿತ್ಸೆ ಕೊಡೋದು ತುಂಬಾ ಕಠಿಣಕಾರಿನ
0: ಮಕ್ಕಳನ್ನ? ಹೌದು, ಮಕ್ಕಳಿಗೆ ಚಿಕಿತ್ಸೆ ಕೊಡೋದು ಸ್ವಲ್ಪ ಕಠಿಣವೇ, ಅವ್ರದ್ದೆಲ್ಲವೂ ಚಿಕ್ಕ ಚಿಕ್ಕದಿರುತ್ತೆ. ಈಗ ನಮಗೆ ಇದುವೇ 1 mm ಅಂತಂದ್ರೆ ರಕ್ತನಾಳ, ಇದು ಇನ್ನೂ ಚಿಕ್ಕದು, 0.5 mm ಇರ್ಬೋದು, 0.8 mm ಇರ್ಬೋದು. ಸೊ ಅದು ಸ್ವಲ್ಪ ಚಾಲೆಂಜಿಂಗ್.
1: ಈಗ ನಿಮಗೆ ನಿಮ್ಮ ಅನುಭವಕ್ಕೆ ಬಂದಿರೋ ಹಾಗೆ ಯಾವ್ಯಾವ ಸವಾಲುಗಳು ನೀವು ನೋಡಿದಿರಿ, ಆ ರೀತಿಯಾದಂಥ ಅನುಭವಗಳ ಬಗ್ಗೆ ಹೇಳಿ. ಅಪಘಾತ ಆದಾಗ ಅದು ಇನ್ನು ಹಿಂಗಾಗಿತ್ತು, ಹಿಂಗಾಗಿತ್ತು, ಇಂತಹ ಸಂದರ್ಭದಲ್ಲಿ ಅವ್ರಿಗೊಬ್ರಿಗೆ ಹಿಂಗಾಗಿತ್ತು ಅಂತ ಈ ತರ.
0: ಈಗ ಸದ್ಯಕ್ಕೆ ಒಂದು 10 ವರ್ಷದ ಹುಡುಗ ಹೀಗೆ ಶುಗರ್ ಕೇನ್ ಮಿಲ್ ಹತ್ರ ಇದ್ದ, ಸೊ ಎರಡೂ ಕಾಲ್ಗಳು ಕಟ್ಟಾಗಿದ್ವು. ಸೊ ಅವರು ಟೈಮಲ್ಲಿ ಬಂದ್ರು, ಒಂದೆರಡು ತಾಸು ಒಳಗೆ ಬಂದ್ರು. ಬಂದಾಗ ಎಲ್ಲ ಟೀಮ್ಸ್ ಕೂಡಿ ಸೇರಿ ಅದೆರಡೂ ಕಾಲು ಎರಡೂ ಕಾಲ್ ಕಟ್ಟಾಗಿತ್ತು. ಸೊ ಎರಡೂ ಕಾಲನ್ನ ಜೋಡಿಸಿದ್ದೇವೆ, ಅಂದ್ರೆ ನಮ್ಮ ಸೀನಿಯರ್ಸ್
1: ಮಾಡಿದ್ದಾರೆ.
0: ಸೊ ಹಾ, ಸೊ ಈಗ ಅವನು ನಡೀತಿದ್ದಾನೆ. ಸೊ ಅದಕ್ಕಿಂತ ಹೆಚ್ಚು ಸ್ಯಾಟಿಸ್ಫ್ಯಾಕ್ಷನ್ ಅವರ ಫ್ಯಾಮಿಲಿಗೂ ನಮಗೂ.
1: ನಿಜವಾಗ್ಲೂ ಇದು ವೈದ್ಯಕೀಯ ಕ್ಷೇತ್ರದ ದೊಡ್ಡ ಸವಾಲನ್ನ ಮೆಟ್ ನಿಂತಂಗಾಯ್ತು, ಯಾಕಂದ್ರೆ ಇಂಥದ್ದನ್ನು ಕೂಡ ಮಾಡಕ್ ಸಾಧ್ಯತೆ ಇದೆ, ಅಷ್ಟು ಬೆಳೆದಿದೆ ವೈದ್ಯಕೀಯ ಕ್ಷೇತ್ರ ಅಂತ ಹೇಳಿ ಹೇಳ್ಬೋದು. ಕೈ ಕಟ್ಟಾದ್ರೂ ಕೂಡ ಅಥವಾ ಕಾಲು ಕಟ್ಟಾದ್ರೂ ಕೂಡ ಅದನ್ನು ವಾಪಸ್ ಜೋಡಿಸ್ತೀರಿ, ಆ ಜೋಡಿಸೋ ಅಷ್ಟು ವೈದ್ಯಕೀಯ ಕ್ಷೇತ್ರದಲ್ಲಿ ನಾವು ಮುನ್ನಡೆಯನ್ನು ಸಾಧಿಸಿದ್ದೇವೆ ಅಂತನ್ನೋದು ಬಹಳ ಒಳ್ಳೆಯದು. ಇನ್ನು ಮೇಡಮ್, ಈಗ ಬೇರೆ ಬೇರೆ ಸಂದರ್ಭಗಳಲ್ಲಿ ಯಾವ್ಯಾವ ರೀತಿಯ ಅಪಘಾತಗಳಾಗ್ತವೆ ಅದನ್ನು ಸ್ವಲ್ಪ ಹೇಳಿ. ವೆಹಿಕಲಲ್ಲಿ ದ್ವಿಚಕ್ರ ವಾಹನದಲ್ಲಿ ಹೋಗ್ತಿರ್ಬೋದು, ಕಾರಲ್ಲಿ ಹೋಗ್ತಿರ್ಬೋದು, ಅಥವಾ ಅನೇಕ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಿರ್ಬೋದು, ಏನೆಲ್ಲೂ ಸಂದರ್ಭಗಳು ಬರ್ತವೆ ಅಲ್ಲಿ ಏನೇನು ಜಾಗ್ರತೆಯನ್ನು ತಗೋಬೇಕಾಗತ್ತೆ ನಾವು? ಈ ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ಒಂದಿಷ್ಟು ಜ್ಞಾನ ಇದ್ದವರು ಕ್ವಿಕ್ ಆಗಿ ಅದನ್ನು ಕರ್ಕೊಂಡ್ಬರ್ತಾರೆ, ಯಾರೋ ಒಬ್ರು ಇರ್ತಾರೆ ಅಥವಾ ಪಬ್ಲಿಕ್ ಇನ್ವಾಲ್ವ್ ಆಗಿರ್ತಾರೆ, ಆ ಸಂದರ್ಭದಲ್ಲಿ ಅವರು ಕೂಡ ಸ್ವಲ್ಪ ಹೆಲ್ಪ್ ಮಾಡಬೇಕಾಗತ್ತೆ. ಸ್ವಲ್ಪ ನಮಗೆ ನಮ್ಮ ಕೇಳುಗರಿಗೆ ಹೇಳಿ ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಅಪಘಾತಗಳು ಆಗೋ ಸಾಧ್ಯತೆ ಇದೆ ಅಂತ.
0: ಆಕ್ಯುಪೇಷನಲ್ ಹೆಜಾರ್ಡ್ಸ್ ಅಂತ ಯಾವ್ದು ಕರಿತೇವೆ, ಅಂದ್ರೆ ಕೆಲಸ ಮಾಡುವ
1: ಕೆಲಸದ ಸಂದರ್ಭದಲ್ಲಿ ಆಗುವಂತಹ
0: ಅಪಘಾತಗಳು, ಅಲ್ಲಿ ಕೂಡ ಅವರಿಗೆ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಆ ಮೆಷಿನ್ ಅನ್ನ ಸರಿಯಾಗಿ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ನೋಡ್ಕೊಳ್ಳೋದು, ಮತ್ತೆ ಹೆಲ್ತ್ ಚೆಕ್ಅಪ್ಸ್ ಮಾಡ್ಕೊಳ್ಳೋದು, ಅಲ್ಲಿ ಕಣ್ಣು ಕಾಣ್ತಾ ಇದೆಯಾ ಅವನಿಗೆ, ಕೈ ಕಾಲಿಂದು ಸೆನ್ಸೇಷನ್ಸ್ ಇದೆಯಾ, ಎಲ್ಲವನ್ನು ಚೆಕ್ ಮಾಡೋದು ಟೈಮ್ ಟೈಮ್. ಮತ್ತೆ ಅಲ್ಲಿ ಒಂದು ಫಸ್ಟ್ ಏಡ್ ಯಾವತ್ತೂ ಇರಬೇಕು. ಸೊ ಇದು ಆಕ್ಯುಪೇಷನಲ್ ಆಯ್ತು. ಮತ್ತೆ ಬರ್ನ್ಸ್, ಈಗ ಮನೆಯಲ್ಲೇ ಆಗುವಂಥದ್ದು ಸುಟ್ಟು ಕಾಯಿಲೆ, ಇಲ್ಲ ಕೆಮಿಕಲ್ ಬರ್ನ್ಸ್ ಕೆಮಿಕಲ್ ಫ್ಯಾಕ್ಟ್ರಿಗಳಲ್ಲಿ ಆಗುವಂಥದ್ದು. ಮನೆಯಲ್ಲಿ ಇದೆ, ನಾವು ಯಾವತ್ತು ಜಾಗ್ರತೆ ವಹಿಸ್ಕೋಬೇಕು, ಗ್ಯಾಸ್ ಸ್ಟವ್ ಆಗಲಿ, ಸಿಲಿಂಡರ್ ಆಗಲಿ, ಫೈರ್ ಕ್ರ್ಯಾಕರ್ಸ್ ಆಗಲಿ, ದೀಪಾವಳಿ ಟೈಮಲ್ಲಿ, ಇದೆಲ್ಲ ಸುಟ್ಟು ಗಾಯಗಳಿಗೆ ಕಾರಣವಾಗಿರುತ್ತೆ.
1: ಹೌದು, ಮಹಿಳೆಯರು ಅಡುಗೆ ಮಾಡುವ ಸಂದರ್ಭದಲ್ಲಿ ಕುಕ್ಕರ್ ನ ಇಟ್ಟಿರ್ತಾರೆ, ಆ ಕುಕ್ಕರ್ ಬ್ಲಾಸ್ಟ್ ಆಗ್ಬಹುದು ಅಥವಾ ಇಡಿಯಾಗಿ ಕುಕ್ಕರ್ ಕೂಡ ಸಿಡಿದು ಈ ಕಡೆ ಬರಬಹುದು,
0: ಈ ಕಡೆ
1: ಅದು ಓಪನ್ ಆದ್ರೆ ಅನಾಹುತ ಆಗತ್ತೆ. ಓಪನ್ ಆಗದೇನು ಕೂಡ ಯಾವುದೇ ಸಂದರ್ಭದಲ್ಲಿ ಅದು ಜಿಗಿದು ಬರಬಹುದು.
0: ಹೌದು,
1: ಸೊ ಬಹಳ ಎಚ್ಚರಿಕೆಯನ್ನು ತಗೋಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಒಂದು ಬ್ಲಾಸ್ಟ್ ಆಯ್ತಂತಂದ್ರೆ ಅದು ಮುಖಕ್ಕೆ ಆಗಲಿ ಮೈಗಾಗಲಿ ಅನೇಕ ವಸ್ತುಗಳು ಚುಚ್ಚಿಬಿಟ್ಟಿರ್ತವೆ, ಅದನ್ನೆಲ್ಲವನ್ನು ಕೂಡ ಅದು ಗಾಯ ಆಗ್ಬಿಡುತ್ತೆ. ಸರಿಪಡಿಸ್ಬೇಕಂತಂದಾಗ ಪ್ಲಾಸ್ಟಿಕ್ ಸರ್ಜನ್ಸ್ ನಮಗೆ ನೆನಪಾಗ್ತಾರೆ.
0: ಸುಟ್ಟು ಗಾಯಗಳನ್ನ ಪ್ಲಾಸ್ಟಿಕ್ ಸರ್ಜನ್ಸ್ ಹತ್ರನೇ ತಗೊಂಡು ಹೋಗ್ಬೇಕು
1: ಅಲ್ವಾ?
0: ಅದು ಸುಟ್ಟು ಗಾಯಗಳು ಅವರೇ ನೋಡ್ಕೊಳ್ಳೋದು. ಸೊ ಅವಾಗ ಕೂಡ ಈಗ ಒಂದು ಕ್ಲೋಸ್ಡ್ ರೂಮ್, ಕ್ಲೋಸ್ಡ್ ಸ್ಪೇಸ್ ಅಲ್ಲಿ ಆದ್ರೆ ಅದರದ್ದು ತೀವ್ರತೆ ಹೆಚ್ಚಿರುತ್ತೆ. ಅಂದ್ರೆ ಅದನ್ನ ಇನ್ಹಲೇಷನಲ್ ಬರ್ನ್ಸ್ ಅಂತ ಕರಿತೇವೆ. ಅದನ್ನ ಇದು ಇನ್ಹೇಲ್ ಉಸಿರಾಟ ಮಾಡಿದಾಗ ಅದರದ್ದು ತೀವ್ರತೆ ಹೆಚ್ಚಿರುತ್ತೆ
1: ಅಲ್ವಾ? ದಟ್ಟವಾದ ಹೊಗೆ ಬಂದ್ಬಿಡುತ್ತೆ, ಅಲ್ಲಿಂದ ಪಾರಾಗಕ್ಕಾಗಲ್ಲ, ಒಂದು ಇಂಜುರೀಸ್ ಬರ್ನ್ ಆಗುತ್ತೆ, ಅದೇ ಸಮಯದಲ್ಲಿ ಉಸಿರಿನ ಸಮಸ್ಯೆ ಆಗುತ್ತೆ. ಹಾಗಾಗಿ ಗಾಳಿ ಇರಬೇಕು, ಪಾರಾಗ್ಲಿಕ್ಕೆ ಸಾಕಷ್ಟು ಮಾರ್ಗಗಳು ಇರಬೇಕು, ಆ ಎಲ್ಲಾ ಮಾನದಂಡಗಳು ಇರಲೇಬೇಕು.
0: ಸೊ ಇದೆಲ್ಲವನ್ನು ನಾವು ನಮ್ಮ ಸುತ್ತಮುತ್ತ ನೋಡ್ಕೊಂಡ್ರೆ ಸ್ವಲ್ಪ ಅಪಘಾತಗಳು
1: ಕಡಿಮೆ ಆಗ್ತದೆ. ಈಗ ಇದರಲ್ಲಿ ಕಾನೂನಿನ ತೊಡಕು ಏನಾದ್ರೂ ಇರುತ್ತಾ? ಅಂದ್ರೆ ಈಗ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಕ್ ಹೋದ್ವಿ ನಾವು, ಅದು ಸರಿಯಾಗ್ಲಿಲ್ಲ ಅಂತ ಹೇಳಿ, ಈಗ ಸಹಜವಾಗಿ ವೈದ್ಯಕೀಯ ಚಿಕಿತ್ಸೆ ಸಂದರ್ಭದಲ್ಲಿ ಆಗುವಂತ ಕೆಲವು ನಿರ್ಲಕ್ಷ್ಯಗಳು ಇರ್ತವೆ ಅಂತ ಕೆಲವೊಬ್ಬರು ವಾದ ಮಾಡ್ತಾರೆ, ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿ ಮಾಡ್ತಾರೆ. ಸೊ ನಿಮ್ಮ ಧರ್ಮ ಏನಿರ್ತದೆ, ನಿಮ್ಮ ಪಾಡಿಗೆ ನೀವು ಚಿಕಿತ್ಸೆ ಕೊಡ್ತಾ ಇರ್ತೀರಿ, ಅದರಲ್ಲಿ ಏನೇನು ಜಾಗರೂಕತೆಗಳನ್ನ ವೈದ್ಯರು ತಗೋತಾರೆ ಅಂತ, ಈಗ ಯಾವುದೇ ಒಂದು ಜೋಡಣೆ ಮಾಡೋ ಸಂದರ್ಭದಲ್ಲಿ ಕುರೂಪ ಕಾಣಬಾರ್ದಲ್ಲ ಯಾರು?
0: ಸೊ ಇದಕ್ಕೆ ಫಸ್ಟ್ ಕನ್ಸೆಂಟ್ ಅಂತ ತಗೋತೇವೆ. ಪೇಷಂಟ್ಸ್ ಹತ್ರ ಎಲ್ಲವನ್ನು ಏನೆಲ್ಲ ತಪ್ಪಾಗ್ಬಹುದು, ಈಗ ಡಾಕ್ಟರ್ ತಪ್ಪಂತಾನೆ ಅಲ್ಲ, ಏನೆಲ್ಲ ಆ ಕಡೆ ಈ ಕಡೆ ಆಗ್ಬಹುದು ಆಪರೇಷನ್ ಮಾಡ್ತಾ ಇರುವಾಗ, ಮುಂದೆ ಕೂಡ ಅದು ಹೇಗ್ ಕಾಣ್ಬಹುದು ಅವರಿಗೆ, ಅದು ಸಕ್ಸಸ್ ಆಗ್ಲಿಕ್ಕಿಲ್ಲ ಎಲ್ಲಾ ಟೈಮಲ್ಲೂ, ಎಲ್ಲ ಪ್ರತಿಯೊಂದು ಆಪರೇಷನ್ ಸಕ್ಸಸ್ ಆಗುದಿಲ್ಲ. ಅವ್ರು ತಗೊಂಡ್ ಬಂದಾಗ ಅಥವಾ ಅಲ್ಲಿ ಎಷ್ಟು ರಕ್ತನಾಳ ಎಷ್ಟು ಡ್ಯಾಮೇಜ್ ಆಗಿದೆ ಎಲ್ಲ ಮೇಲೆ, ಅದೆಲ್ಲಾನು ಆರ್ ಒನ್ ಆಫ್ ದ ಫ್ಯಾಕ್ಟರ್ಸ್, ಆರ್ ಫ್ಯಾಕ್ಟರ್ಸ್ ಫಾರ್ ದ ಸಕ್ಸಸ್ ಆಫ್ ದ ಸರ್ಜರಿ. ಸೊ ಅದಕ್ಕೆ ಸರಿಯಾಗಿ ಕನ್ಸೆಂಟ್ ತಗೋತೀವಿ ನಾವು ಪೇಷಂಟ್, ಪೇಷಂಟ್ ರಿಲೇಟಿವ್ಸ್ ಎಲ್ಲರ ಹತ್ರ
1: ಎಲ್ಲವನ್ನು. ಈಗ ಒಂದು ಚಿಕಿತ್ಸೆ ತುಂಬಾ ಸರಿಯಾಗಿ ಆಗತ್ತೆ ಅಂತ ಹೇಳಿ ರೋಗಿಯ ಸಂಬಂಧಿಕರಿಗೆ ಮನವರಿಕೆ ಮಾಡ್ಕೊಡ್ಬೇಕಾಗತ್ತೆ, ಹೀಗಾಗತ್ತೆ ಹೀಗಾಗತ್ತೆ, ಇದು ನೋಡಿ ಹೀಗಿದೆ, ಹೀಗಾಗಿತ್ತು ಹೀಗಾಯ್ತು ಅಂತ ಹೇಳಿ ಏನಾದ್ರೂ ನೀವು ಅವ್ರಿಗೆ ತಿಳಿ ಹೇಳಿ ಒಪ್ಪಿಗೆ ತಗೋತೀರಾ? ಗಾಯವನ್ನು ಸರಿಪಡಿಸ್ತಿರ್ತೀರಿ, ಅದನ್ನ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಸರಿಪಡಿಸಬೇಕಾಗಿರುವಂತಹ ಒಂದು ಪ್ರಮೇಯ ಉದ್ಭವ ಆಗುತ್ತೆ.
0: ಈಗ ಕಾಲಲ್ಲಿ ಒಂದು ಮಾಂಸದ ಕೊರತೆ ಇದೆ ಇದ್ದಾಗ ಬೇರೆ ಕಡೆಯಿಂದ ತಗೊಂಡು ಹಾಕ್ಬೇಕು. ಸೊ ಅವರಿಗೆ ಮೊದಲೇ ಹೇಳಿರ್ತೀವಿ, ಅಂದ್ರೆ ಆಪರೇಷನ್ ಆದ ನಂತರ ಒಂದು ದಿನ ತನಕ ನಿಮಗೆ ಎಲ್ಲವನ್ನು ತಿನ್ಲಿಕ್ಕಾಗಲ್ಲ, ನಿಲ್ ಬೈ ಮೌತ್ ಅಂತ ಇಡ್ತೇವೆ. ಅವಾಗ ಇಮಿಡಿಯೇಟ್ಲಿ ಅದೆಲ್ಲಾದ್ರೂ ಫ್ಲಾಪ್ ವರ್ಕ್ ಆಗ್ತಿಲ್ಲ ಅಂತಂದ್ರೆ ಇಮಿಡಿಯೇಟ್ಲಿ ಆಪರೇಷನ್ ವಾಪಸ್ ತಗೊಂಡು ಹೋಗ್ಬೇಕಾಗುತ್ತೆ. ಮತ್ತೆ ಅದ ನಂತರ ಕೂಡ ಅಲ್ಲಿ ಸ್ವಲ್ಪ ಅದು ಊದ್ಕೊಂಡಾಗೆ ಕಾಣ್ಬಹುದು, ಎಲ್ಲಾನು ಸರಿಯಾದಾಗ ಅಲ್ಲಿ ಊದ್ಕೊಂಡಾಗ ಕಾಣ್ಬಹುದು. ನಾರ್ಮಲ್ ಈಗ ಫ್ಲಾಟ್ ಆಗಿ ಆ ಕಡೆ ಹೇಗಿದೆ ಹಾಗೆ ಇರ್ಲಿಕ್ಕಿಲ್ಲ. ಸೊ ಇದನ್ನ ಬಟ್ ಮುಂದೆ ಒಂದು ಸ್ಟೇಜ್ ಬೈ ಸ್ಟೇಜ್ ಆಗಿ ಅದನ್ನ ಸಣ್ಣದು ಮಾಡ್ಬೋದು. ಸೊ ಕೆಲವೊಮ್ಮೆ ಅಲ್ಲಿ ಇದು ಸೆನ್ಸೇಷನ್ಸ್ ಕಮ್ಮಿ ಇರುತ್ತೆ. ಸೊ ಇದನ್ನೆಲ್ಲ ನಾವು ಮೊದಲೇ ಹೇಳಿರ್ತೀವಿ, ಕನ್ಸೆಂಟ್ ಸರಿಯಾಗಿ ತಗೊಂಡಾಗ ಏನ್ ಪ್ರಾಬ್ಲಮ್
1: ಆಗಲ್ಲ. ಈಗ ಈ ಪ್ಲಾಸ್ಟಿಕ್ ಸರ್ಜರಿ ಅಂತಂದ್ರೆ ದೊಡ್ಡ ದೊಡ್ಡ ಶಹರಗಳಲ್ಲಿ ಮಾತ್ರ ಇರುತ್ತೆ ಅಂತ ಹೇಳಿ, ಅದು ಇದು ಇರುತ್ತೂ ಕೂಡ ಹಾಗೆ ಎಲ್ಲೋ ಒಂದ್ ಕಡೆ ಗ್ರಾಮೀಣ ಭಾಗದಲ್ಲಿ ಏನೋ ಒಂದು ಅಪಘಾತ ಆಗತ್ತೆ, ಅವರು ಈ ತಾವು ಹೇಳ್ತಾ ಇದ್ದೀರಲ್ಲ ಮೊದಲು ಫಸ್ಟ್ ಏಡ್ ಇರಬೇಕು, ಎಲ್ಲೋ ಒಂದು ಕಾರ್ಖಾನೆಯಲ್ಲಿ ಇದ್ದರೆ ಇರಬೇಕು ಅಂತಂಥೇಳಿ, ಈ ಪ್ರಥಮ ಚಿಕಿತ್ಸೆ ಆಗಲಿ ಅಥವಾ ಆ ರೋಗಿಯನ್ನು ವ್ಯವಸ್ಥೆ ಇರೋ ಅಂಥ ಸ್ಥಳಕ್ಕೆ ಸಾಗಿಸಬೇಕು ಅಂತಂದರೆ ಏನೇನು ಕ್ರಮ ತಗೋಬೇಕಾಗತ್ತೆ, ಮತ್ತು ಈ ರೀತಿಯಾದಂಥ ವ್ಯವಸ್ಥೆ ಪ್ಲಾಸ್ಟಿಕ್ ಸರ್ಜರಿ ವ್ಯವಸ್ಥೆಗಳು ಎಲ್ಲೆಲ್ಲಿ ಇದೆ, ನಮ್ಮ ದೊಡ್ಡ ದೊಡ್ಡ ಒಂದು ಜಿಲ್ಲಾ ಸ್ಥಳದಲ್ಲಿ ಇರುತ್ತಾ, ಏ ಮಾಡೋಕ್ಕೆ ಸಾಧ್ಯವ ಅಂತ ಹೇಳಿ.
0: ಎಲ್ಲ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಖಂಡಿತ
1: ಇರುತ್ತೆ
0: ಇದೆ. ಅದ್ರ ಜೊತೆಗೆ ಈಗ ಇವನ್ ಟೂ ಟೈರ್ ಸಿಟೀಸಿಗೂ ಬಂದಿದೆ. ಸೊ ಎಲ್ಲ ದೊಡ್ಡ ಆಸ್ಪತ್ರೆಗಳಲ್ಲಿ, ಹತ್ತಿರ ಇರೋ ದೊಡ್ಡ ಆಸ್ಪತ್ರೆಗಳಲ್ಲಿ ಇದೆ. ಸೊ ಆಂಬ್ಯುಲೆನ್ಸಿಗೆ ಇನ್ಫಾರ್ಮ್ ಮಾಡಿದ್ರೆ, ಕಾಲ್ ಮಾಡಿದ್ರೆ ತಕ್ಷಣ ಅವರು ಬೇಕಾಗಿರೋ ಫಸ್ಟ್ ಏಡ್ ಅನ್ನ ಮಾಡ್ತಾರೆ. ಅಂದ್ರೆ ಟೈಮಿಗೆ ತಲುಪಿದ್ರೆ ಫಸ್ಟ್ ಏಡ್ ಅನ್ನ ಮಾಡ್ತಾರೆ,
1: ಫಸ್ಟ್ ಏಡ್ ಮಾಡಿ ಆ ನಂತರ ಮುಖ್ಯವಾದ ದೊಡ್ಡ ಆಸ್ಪತ್ರೆಗೆ ಅಥವಾ ಎಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕಾಗಿರ್ತದೆ ಅಗತ್ಯತೆ ಇರುವಂತಹ ಪಟ್ಟಣಕ್ಕೆ ಅವರನ್ನು ಸಾಗಿಸಬಹುದು. ಆವಾಗ ಈ ಒಂದು ಅಂಶ ಇಂತಿಷ್ಟು ಅವಧಿನಲ್ಲಿ ಅವರನ್ನು ಸಾಗಿಸ್ಬೇಕು ಅಂತ ಇತ್ಯಾದಿಗಳೆಲ್ಲ ಆಗಕ್ಕೆ ಸಾಧ್ಯನಾ? ಅಥವಾ ಒಂದು ಕಟ್ಟಾದ ಭಾಗವನ್ನ ಒಂದು ಯಾವುದೋ ಹತ್ತಿರದ ಜಿಲ್ಲಾ ಸ್ಥಳದಲ್ಲಿ ಇರುವಂತಹ ಆಸ್ಪತ್ರೆ ವೈದ್ಯರ ಜೊತೆಗೆ ಮಾತುಕತೆ ಮಾಡಿಕೊಂಡು ಸರಿಪಡಿಸಿ ಆ ವ್ಯಕ್ತಿಯನ್ನು ಈ ಕಡೆ ನಿಜವಾಗ್ಲೂ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಒಂದು ಆಸ್ಪತ್ರೆಯಲ್ಲಿ ಸಾಗಿಸ್ಬೋದಾ ಅಂತ, ಒಂದು ಎರಡು ದಿನ ಆಗ್ಬಿಡ್ಬೋದು ಅಂದ್ಕೋಣ, ಸಾಧ್ಯತೆ ಇದೆಯಾ?
0: ಅಷ್ಟೊತ್ತಿಗೆ ಅದು ಸಕ್ಸಸ್ ಆಗ್ಲಿಕ್ಕಿಲ್ಲ. ಸೊ ಆದಷ್ಟು ಬೇಗ, ಈಗ ನೀವೆಲ್ಲೇ ನೋಡಿದ್ರು ದೇಶದಲ್ಲಿ ಒಂದು 2-3 ಗಂಟೆ ಒಳಗೆ ಸಾಗಿಸಿ ಅಂದ್ರೆ ಅಷ್ಟು
1: ಅಷ್ಟು ಅರ್ಜೆಂಟ್ ಇದ್ರೆ ಏರೋಪ್ಲೇನ್ ಅಲ್ಲಿ ಕರ್ಕೊಂಡು ಬರ್ತಾರೆ ಅಲ್ವಾ.
0: ಅಷ್ಟು ಸರ್ವಿಸ್

0: ಈಗ ಇದೆ
1: ಇದೆ ಇದೆ ಅಂದ್ರೆ ಒಂದು ಪ್ಲಾಸ್ಟಿಕ್ ಸರ್ಜರಿ ಅಂತ ಅನ್ನೋದು ಎಲ್ಲಾ ಕಡೆ ದೊರಕ್ತಾ ಇದೆಯಾ ಅಂತ ಅನ್ನೋದು ಗೊತ್ತಾಗಬೇಕಾಗಿತ್ತು. ಈಗ ಸೌಂದರ್ಯ ಕಾರಣಕ್ಕಾಗಿ ವ್ಯವಸ್ಥೆಯ ಚಿಕಿತ್ಸೆಗಾಗಿ ಅದು ಬಹುಶಃ ಬೇಕಾದ್ರೆ ಎಲ್ಲ ಒಂದು ಜಿಲ್ಲಾ ಸ್ಥಳದಲ್ಲಿ ನಾವು ಮಾಡಬಲ್ಲೆವು ಅಂತ ಹೇಳಿ ಆ ಹಂತಕ್ಕೆ ಬಂದಿದೆ. ಈ ಕೆಲವು ಬಹಳ ಕ್ರಿಟಿಕಲ್ ಆಗಿರುವಂಥವು ಬಹಳ ಎಚ್ಚರಿಕೆಯಿಂದ ಮಾಡಬೇಕಾಗಿರೋ ಚಿಕಿತ್ಸೆಗಾಗಿ ದೊಡ್ಡ ದೊಡ್ಡ ಪಟ್ಟಣಕ್ಕೆ ಬರಬೇಕಾಗತ್ತೆ. ಹಾಗೆ ಇದೆಯಾ ಈಗ ಸುಟ್ಟ ಗಾಯಕ್ಕೆ ಒಂದು ಚಿಕಿತ್ಸೆ ಜಿಲ್ಲಾ ಸ್ಥಳದಲ್ಲಿ ಆಗತ್ತಾ? ತಾಲೂಕು ಸ್ಥಳದಲ್ಲಿ ಜಿಲ್ಲಾ ಸ್ಥಳದಲ್ಲಿ
0: ಆಸ್ಪತ್ರೆ ಮೇಲೆ ಇರೋದು, ಆದ್ರೂ
1: ಅಲ್ಲಿ ತಜ್ಞ ವೈದ್ಯರು
0: ಇರಬೇಕು. ಮತ್ತೆ ದೊಡ್ಡ ಗಾತ್ರದಿದ್ರೆ ಅದನ್ನ ಹತ್ತಿರನ ಸ್ಪೆಷಾಲಿಟಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋದೇ ಒಳ್ಳೇದು. ಬಟ್ ಬೇಕಾಗಿರೋ ಫಸ್ಟ್ ಏಡ್, ಈಗ ಐ ವಿ ಫ್ಲೂಯಿಡ್ಸ್ ನ ಶುರು ಮಾಡೋದು, ಇದೆಲ್ಲ ತಕ್ಷಣ ಈಗ ಎಲ್ಲರಿಗೂ ಈಗ ಅದ್ರದ್ದು ಅವೇರ್ನೆಸ್ ಇದೆ. ಮತ್ತೆ ಆಂಬ್ಯುಲೆನ್ಸ್ ಅವರಿಗೂ ಅದನ್ನ ಹೇಳ್ತೇವೆ.
1: ಈಗ ಮೇಡಮ್, ನಾವು ಇವಾಗ ಆದಷ್ಟು ಈ ಅಪಘಾತಗಳಿಂದ ಆದಂತಹ ಏನು ಸಮಸ್ಯೆ ಆಗಿರ್ತದೆ ಅದನ್ನು ಸರಿಪಡಿಸೋದ್ರ ಕಡೆ ಗಮನ ಕೊಡ್ತಾ ಇದೀವಿ. ತಾವು ಹೇಳಿದ್ರಿ ಕ್ಯಾನ್ಸರ್ ಅದು ಒಂದು ರೋಗ, ರೋಗದಿಂದ ಮನುಷ್ಯನಿಗೆ ದವಡೆ ಗಲ್ಲ ಅಥವಾ ಬಾಯಿ ಮೂಗು ಎಲ್ಲವನ್ನು ಏನೇನೋ ಹಾಳಾಗಿರ್ತದೆ ಎಲ್ಲವನ್ನು ತೆಗೆದು ಮತ್ತು ಸರಿಪಡಿಸುವಂತದ್ದು ಪ್ರಮೇಯ ಬರುತ್ತೆ. ಅದು ಸಾಮಾನ್ಯ ಪ್ಲಾಸ್ಟಿಕ್ ಸರ್ಜರಿ ಚಿಕಿತ್ಸೆ ಆಯಿತು. ಸೊ ನಾವು ಇವತ್ತು ಈ ಅಪಘಾತಗಳಿಂದಾಗಿ ಆಗುವಂತಹ ಅನಾಹುತ ಅದನ್ನು ಸರಿಪಡಿಸೋದು ಹೇಗೆ ಅಂತ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ತಾವು ಬಹಳ ವಿವರವಾಗಿ ಈ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ. ವೈದ್ಯಕೀಯ ಕ್ಷೇತ್ರದಲ್ಲಿ ಎಲ್ಲ ಬದಲಾವಣೆ ಗಮನಿಸ್ತಾ ಇರಬೇಕು. ಎಲ್ಲವೂ ಕೂಡ ಸದ್ಯಕ್ಕೆ ಚಿಕಿತ್ಸೆ ಪಡ್ಕೊಳ್ಳಿಕ್ಕೆ ಸಾಧ್ಯವಿದೆ ಅಂತ ಅನ್ನೋ ಅಂಶವನ್ನು ನಮ್ಮ ಕೇಳುಗರು ತಿಳ್ಕೊಳ್ಬೇಕು. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ.
2: ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ದಿನದ ಸಂದರ್ಭದಲ್ಲಿ ಅಪಘಾತದಲ್ಲಿ ಉಂಟಾಗುವ ಸಮಸ್ಯೆಗಳಿಗೆ ಪ್ಲಾಸ್ಟಿಕ್ ಸರ್ಜರಿ ಕುರಿತಾಗಿ ತಜ್ಞ ವೈದ್ಯರಾದ ಡಾ ರಮ್ಯಾ ಬೀಡು ಬೈಲು ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ,
1: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ,
0: ಜಡ ದಿನವ ಮುದಗೊಳಿಸೋ ಸಹಪಾಠಿ,
1: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ,
0: ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದು ಜೊತೆಯಾಗಿರುವೆವು ನಿಮ್ಮೊಂದಿಗೆ. ಸಮಯ 1 ಗಂಟೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರತಾ ಮಿಷನ್ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
3: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ದೇಶದ ರೈತರ ಕಲ್ಯಾಣ, ಕೃಷಿ ಸ್ವಾವಲಂಬನೆ ಮತ್ತು ಗ್ರಾಮೀಣ ಮೂಲಸೌಕರ್ಯಗಳನ್ನು ಬಲಪಡಿಸುವ ಮಹತ್ವದ ಉದ್ದೇಶವನ್ನಿಟ್ಟುಕೊಂಡು ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸುಮಾರು 35,440 ಕೋಟಿ ರೂಪಾಯಿ ವೆಚ್ಚದ 2 ಮಹತ್ವದ ಯೋಜನೆಗಳಿಗೆ ಚಾಲನೆಯನ್ನು ನೀಡಿದ್ರು. ಅವುಗಳಲ್ಲಿ ಒಂದು ಪಿಎಂ ಧನಧಾನ್ಯ ಕೃಷಿ ಯೋಜನೆ ಹಾಗೂ ಮತ್ತೊಂದು ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರತಾ ಮಿಷನ್ ಎಂಬ ಈ 2 ಮಹತ್ವದ ಯೋಜನೆಗಳಿಗೆ ಪ್ರಧಾನಿ ಮೋದಿಯವರು ಅಧಿಕೃತವಾಗಿ ಚಾಲನೆಯನ್ನು ನೀಡಿದ್ರು. ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರ ಮಿಷನ್ ಅನ್ನುವಂತಹ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ 1 ಅಕ್ಟೋಬರ್ ಅನುಮೋದನೆಯನ್ನು ನೀಡಿತ್ತು. 2025-26 ಸಾಲಿನಿಂದ 2030-31 ವರ್ಷದವರೆಗೆ ಅಂದ್ರೆ ಒಟ್ಟು 6 ವರ್ಷಗಳ ಅವಧಿಯಲ್ಲಿ ಈ ಯೋಜನೆಯನ್ನು ಜಾರಿಗೆ ತರಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಯೋಜನೆಗೆ ಮೋದಿಯವರು ಚಾಲನೆಯನ್ನು ನೀಡಿದ್ರು. ಈ ಯೋಜನೆಯ ಮುಖ್ಯ ಉದ್ದೇಶ ಏನು ಅಂದ್ರೆ ಬೇಳೆಕಾಳುಗಳಲ್ಲಿ ಸಂಪೂರ್ಣ ಸ್ವಾವಲಂಬನೆಯನ್ನು ಸಾಧಿಸೋದು, ದೇಶದಲ್ಲಿ ಬೇಳೆಕಾಳುಗಳ ಉತ್ಪಾದನೆಯನ್ನ ಹೆಚ್ಚಿಸಿ ಆಮದು ಅವಲಂಬನೆಯನ್ನ ಕಡಿಮೆ ಮಾಡೋದು. ಭಾರತ ಅತಿ ಹೆಚ್ಚು ಪ್ರಮಾಣದ ಬೇಳೆಕಾಳುಗಳ ಉತ್ಪಾದಕ ಮತ್ತು ಅವುಗಳನ್ನ ಬಳಸುವಂತಹ ದೇಶ. ಆದ್ರೆ ಭಾರತದಲ್ಲಿ ಬೇಳೆಕಾಳುಗಳ ಬಳಕೆ ಎಷ್ಟು ಹೆಚ್ಚಿನ ಮಟ್ಟದಲ್ಲಿದೆ ಅಂದ್ರೆ ಭಾರತದಲ್ಲಿ ಉತ್ಪಾದನೆ ಆಗುವಂತಹ ಬೇಳೆಕಾಳುಗಳು ಇಲ್ಲಿನ ಬೇಡಿಕೆಗೆ ತಕ್ಕಷ್ಟು ಸಾಲುತ್ತಾ ಇಲ್ಲ. ಹಾಗಾಗಿ ವಿದೇಶಗಳಿಂದ ಬೇಳೆಕಾಳುಗಳನ್ನ ಆಮದನ್ನ ಮಾಡಿಕೊಳ್ತಾ ಇದ್ದೇವೆ. ಹಾಗಾಗಿ ನಮ್ಮ ದೇಶದಲ್ಲೇ ಬೇಳೆಕಾಳುಗಳ ಉತ್ಪಾದನೆಯನ್ನ ಹೆಚ್ಚಿಸಿ ಆಮದನ್ನ ಕಡಿಮೆ ಮಾಡಬೇಕು, ರೈತರ ಆದಾಯವನ್ನ ಹೆಚ್ಚಿಸಬೇಕು ಮತ್ತು ಭಾರತದ ಆಹಾರ ಭದ್ರತೆಯನ್ನ ಇನ್ನಷ್ಟು ಬಲಪಡಿಸಬೇಕು ಅನ್ನುವಂತಹ ಗುರಿಯನ್ನ ಇಟ್ಟುಕೊಂಡು ಈ ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರ ಮಿಷನ್ ಅನ್ನ ಆರಂಭ ಮಾಡಲಾಗಿದೆ. ಕೇಂದ್ರ ಸರ್ಕಾರ ಈ ಯೋಜನೆಗೆ ಒಟ್ಟು 11,440 ಕೋಟಿ ರೂಪಾಯಿಯನ್ನ ಹೂಡಿಕೆ ಮಾಡ್ತಾ ಇದೆ. ಇದರಿಂದ ದೇಶದ ಸುಮಾರು 2 ಕೋಟಿ ರೈತರಿಗೆ ನೇರವಾದ ಪ್ರಯೋಜನ ಸಿಗ್ತಾ ಇದೆ. 2030-31 ವೇಳೆಗೆ ಬೇಳೆಕಾಳುಗಳ ಉತ್ಪಾದನೆಯನ್ನ 350,00,000 ಟನ್ಗಳಿಗೆ ಹೆಚ್ಚಿಸುವಂತಹ ಒಂದು ಮಹತ್ವದ ಗುರಿಯನ್ನ ಇಟ್ಟುಕೊಂಡು ಈ ಒಂದು ಯೋಜನೆ ಕೆಲಸ ಮಾಡಲಿಕ್ಕಿದೆ. ಈಗಾಗಲೇ ಬೇಳೆಕಾಳುಗಳನ್ನ ಬೆಳೀತಾ ಇರುವಂತಹ ಪ್ರದೇಶವನ್ನ ಇನ್ನಷ್ಟು ವಿಸ್ತಾರ ಮಾಡಿ ಸುಮಾರು 310,00,000 ಹೆಕ್ಟೇರ್ಗೆ ವಿಸ್ತರಿಸುವಂತಹ ಗುರಿಯನ್ನ ಇಟ್ಕೊಳ್ಳಿಕ್ಕಾಗಿದೆ. ಹಾಗೆಯೇ ಈಗಿರುವ ಬೇಳೆಕಾಳುಗಳ ಉತ್ಪಾದನೆಯನ್ನ ಇನ್ನಷ್ಟು ಹೆಚ್ಚಳವನ್ನ ಮಾಡಿ ಪ್ರತಿ ಹೆಕ್ಟೇರ್ಗೆ 1,130 ಕೆಜಿ ಬೇಳೆಕಾಳುಗಳನ್ನ ಉತ್ಪಾದನೆ ಮಾಡುವ ರೀತಿಯಲ್ಲಿ ಈ ಒಂದು ಕೃಷಿಯನ್ನು ಅಭಿವೃದ್ಧಿಪಡಿಸುವಂತಹ ಗುರಿಯನ್ನು ಕೂಡ ಈ ಒಂದು ಯೋಜನೆಯ ಮೂಲಕ ಇಟ್ಟುಕೊಳ್ಳಲಾಗಿದೆ. ಹಾಗಾದ್ರೆ ಈ ಯೋಜನೆಯ ಮುಖ್ಯ ಉದ್ದೇಶ ಏನು, ಎಷ್ಟೆಲ್ಲ ರೈತರಿಗೆ ಇದು ಪ್ರಯೋಜನ ಆಗ್ಲಿಕ್ಕಿದೆ, ಯಾವೆಲ್ಲ ಕಾರ್ಯಕ್ರಮಗಳನ್ನ ಈ ಯೋಜನೆಯ ಮೂಲಕ ಸರ್ಕಾರ ಹಮ್ಮಿಕೊಂಡಿದೆ ಅನ್ನುವಂಥದ್ದನ್ನ ನೋಡೋಣ. ಈ ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರ ಮಿಷನ್ ಕಾರ್ಯಕ್ರಮದ ಮೂಲಕ ಈ ಬೇಳೆಕಾಳುಗಳನ್ನ ಬೆಳೆಯುವ ರೈತರಿಗೆ 88,00,000 ಬೀಜ ಕಿಟ್ಗಳನ್ನ ಉಚಿತವಾಗಿ ನೀಡಲಾಗ್ತಾ ಇದೆ. ಅಂದ್ರೆ ರೈತರಿಗೆ ಉತ್ತಮ ಗುಣಮಟ್ಟದ ಬೀಜವನ್ನ ಒದಗಿಸಲಿಕ್ಕೆ ಬೀಜವುಳ್ಳಂತಹ ಕಿಟ್ಗಳನ್ನ ಉಚಿತವಾಗಿ ನೀಡುವಂತಹ ಯೋಜನೆಯನ್ನ ಸರ್ಕಾರ ಇಟ್ಟುಕೊಂಡಿದೆ. ದೇಶದ ರೈತರಿಗೆ 126,00,000 ಕ್ವಿಂಟಲ್ ಪ್ರಮಾಣೀಕೃತ ಬೀಜಗಳನ್ನ ಒದಗಿಸುವಂತಹ ಗುರಿಯನ್ನು ಕೂಡ ಇಟ್ಕೊಳ್ಳಿಕ್ಕಾಗಿದೆ. ಬೆಳೆ ಕೈಗೆ ಸೇರಿದ ನಂತರ ಅವುಗಳ ಸಂಸ್ಕರಣೆ ಸರಿಯಾದ ರೀತಿಯಲ್ಲಿ ಆಗದೆ ರೈತರು ನಷ್ಟವನ್ನು ಅನುಭವಿಸುವಂತಹ ಅಥವಾ ಕೊಯ್ಲು ಸರಿಯಾಗಿ ಬೆಳೆದ ಅಷ್ಟು ಪ್ರಮಾಣದ ಫಲ ಕೈ ಸೇರದೆ ಅವುಗಳಲ್ಲಿ ನಷ್ಟ ಉಂಟಾಗಿ ರೈತರು ಲಾಭದಿಂದ ವಂಚಿತರಾಗುವಂತಹ ಸಂದರ್ಭಗಳಿರುತ್ತೆ. ಅದನ್ನ ತಡೆಗಟ್ಟುವ ಉದ್ದೇಶದಿಂದ 1,000 ಸಂಸ್ಕರಣಾ ಘಟಕಗಳನ್ನ ಸ್ಥಾಪನೆ ಮಾಡಿ ಕೊಯ್ಲಿನ ನಂತರ ಉಂಟಾಗಬಹುದಾದಂತಹ ನಷ್ಟವನ್ನ ಕಡಿಮೆ ಮಾಡುವ ಉದ್ದೇಶವನ್ನ ಕೂಡ ಈ ಯೋಜನೆ ಇಟ್ಟುಕೊಂಡಿದೆ. ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿ ಮುಂದಿನ 4 ತೊಗರಿ, ಉದ್ದು ಮತ್ತು ಮಸೂರ್ ಬೆಳೆಗಳ ಮೇಲೆ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿ 100% ಖರೀದಿಯನ್ನ ಖಚಿತಪಡಿಸಿಕೊಳ್ಳುವ ನಿಟ್ಟಿನಲ್ಲೂ ಕೂಡ ಈ ಯೋಜನೆ ಕೆಲಸ ಮಾಡ್ತಾ ಇದೆ. ಅಂದ್ರೆ ರೈತರು ಬೆಳೆಯನ್ನ ಬೆಳೆದಿದ್ದಾರೆ, ಅದಕ್ಕೆ ಸೂಕ್ತವಾದ ಮಾರುಕಟ್ಟೆ ಸಿಗ್ತಾ ಇಲ್ಲ, ಅಥವಾ ತಮ್ಮ ಬೆಳೆಯನ್ನ ಸರಿಯಾದ ದರದಲ್ಲಿ ಮಾರಾಟ ಮಾಡಲಿಕ್ಕೆ ರೈತರಿಗೆ ಸಾಧ್ಯ ಆಗ್ತಾ ಇಲ್ಲ, ಈ ರೀತಿಯ ಸಮಸ್ಯೆಗಳು ಎದುರಾಗಬಾರದು ಎನ್ನುವಂತಹ ಉದ್ದೇಶದಿಂದ ಸರ್ಕಾರ ಈ ಬೇಳೆಕಾಳುಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿ ರೈತರು ಎಷ್ಟು ಬೆಳೆಗಳನ್ನ ಬೆಳೆದಿದ್ದಾರೋ ಅಷ್ಟನ್ನು ಖರೀದಿಯನ್ನ ಮಾಡಿ 100% ಮಾರುಕಟ್ಟೆಯ ಭದ್ರತೆಯನ್ನ ಒದಗಿಸಲಿಕ್ಕೆ ಸರ್ಕಾರ ಮುಂದಾಗಿದೆ. ಹಾಗೆಯೇ ದೇಶಾದ್ಯಂತ ಅನೇಕ ತಳಿಗಳನ್ನ ಇವತ್ತು ಬೆಳೀತಾ ಇದ್ದಾರೆ. ಆದ್ರೆ ಅನೇಕ ಕಡೆ ರೋಗ ಬಾಧೆ ಇರಬಹುದು ಅಥವಾ ಆಯಾ ಹವಾಮಾನಕ್ಕೆ ತಕ್ಕ ರೀತಿಯಲ್ಲಿ ಬೆಳೆಗಳ ಉತ್ಪಾದನೆ ಆಗದೆ ಇರಬಹುದು, ಅಲ್ಲಿನ ಮಣ್ಣಿನ ಗುಣಮಟ್ಟಕ್ಕೆ ಪೂರಕವಾಗಿ ಬೆಳೆಗಳ ಉತ್ಪಾದನೆ ಸಾಧ್ಯ ಆಗದೆ ಇರಬಹುದು. ಇದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಯಾವ ಹವಾಮಾನಕ್ಕೆ ತಕ್ಕಂತೆ ಅಥವಾ ಅಲ್ಲಿನ ಮಣ್ಣಿಗೆ ಅಲ್ಲಿನ ವಾತಾವರಣಕ್ಕೆ ಸೂಕ್ತವಾಗುವ ರೀತಿಯಲ್ಲಿ ಅಧ್ಯಯನವನ್ನ ಮಾಡಿ ಆಯಾ ಪ್ರದೇಶಕ್ಕೆ ಅನುಗುಣವಾದಂತಹ ಹೆಚ್ಚು ಇಳುವರಿಯನ್ನ ನೀಡುವಂತಹ ಮತ್ತು ರೋಗ ನಿರೋಧಕ ಶಕ್ತಿಯನ್ನ ಉಳ್ಳಂತಹ ಎಲ್ಲ ರೀತಿಯ ಹವಾಮಾನಕ್ಕೆ ಒಗ್ಗಿಕೊಳ್ಳುವಂತಹ ಸಾಮರ್ಥ್ಯವುಳ್ಳ ಹೊಸ ಹೊಸ ತಳಿಗಳನ್ನ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲೂ ಕೂಡ ಸರ್ಕಾರ ಚಿಂತನೆಯನ್ನ ನಡೆಸ್ತಾ ಇದೆ. ಈ ಒಂದು ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರ ಮಿಷನ್ ಮೂಲಕ ಹೊಸ ತಳಿಗಳನ್ನ ಅಭಿವೃದ್ಧಿ ಮಾಡಿ ಈ ಬೇಳೆಕಾಳುಗಳ ಉತ್ಪಾದನೆಯಲ್ಲಿ ಒಂದು ರೀತಿಯ ಕ್ರಾಂತಿಯನ್ನ ಉಂಟು ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಚಿಂತನೆ ನಡೆಸಿದೆ. ಆಗಲೇ ಹೇಳಿದಂತೆ ದೇಶಕ್ಕೆ ಬೇಳೆಕಾಳುಗಳ ಅಗತ್ಯ ತುಂಬಾ ಇದೆ. ಭಾರತೀಯರು ತಮ್ಮ ಅಡುಗೆಗಳಲ್ಲಿ ಬೇಳೆಕಾಳುಗಳನ್ನ ಅತಿ ಹೆಚ್ಚು ಪ್ರಮಾಣದಲ್ಲಿ ಬಳಸ್ತಾರೆ. ಆದ್ರೆ ಇಲ್ಲಿನ ಉತ್ಪಾದನೆ ನಮ್ಮ ದೇಶದ ಪೂರೈಕೆಗೆ ತಕ್ಕನಾದ ರೀತಿಯಲ್ಲಿ ಇಲ್ಲ, ನಮಗೆ ಕೊರತೆ ಇದೆ. ಹಾಗಾಗಿ ಆಮದಿನಲ್ಲೇ ಇತ್ತೀಚೆಗೆ ಸುಮಾರು 10%

0: 20%ರಷ್ಟು ಆಮದಿನ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಹಾಗಾಗಿ ನಮ್ಮ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಯಾವತ್ತಿನ ಒಂದು ಮಹತ್ವಾಕಾಂಕ್ಷೆಯ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಷಣಗಳಲ್ಲಿ ಕರೆ ನೀಡಿದ ಮಾತು ಏನೆಂದ್ರೆ, ಭಾರತ ಎಲ್ಲ ಕ್ಷೇತ್ರಗಳಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಬೇಕು, ಆತ್ಮನಿರ್ಭರತೆಯನ್ನು ಸಾಧಿಸಬೇಕು, ವಿದೇಶಿ ಅವಲಂಬನೆಯನ್ನು ಕಡಿಮೆ ಮಾಡಿ ಸ್ವದೇಶಿ ಉತ್ಪನ್ನಗಳನ್ನ ಹೆಚ್ಚು ಹೆಚ್ಚು ನಾವು ಉತ್ಪಾದನೆ ಮಾಡಬೇಕು ಅನ್ನುವಂತಹ ಕರೆಯನ್ನ ಪ್ರಧಾನಿಗಳು ಆಗಾಗ ನೀಡ್ತಾನೆ ಇರ್ತಾರೆ. ಅದೇ ರೀತಿ ಭಾರತದಲ್ಲೇ ಬೇಳೆಕಾಳುಗಳನ್ನ ಅತಿ ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಮಾಡಿ ಆಮದನ ಅವಲಂಬನೆಯನ್ನ ತಗ್ಗಿಸಿ ಸಾಧ್ಯ ಆದರೆ ವಿದೇಶಗಳಿಗೆ ನಾವು ಪೂರೈಕೆಯನ್ನ ಮಾಡುವ ನಿಟ್ಟಿನಲ್ಲಿ ಭಾರತದ ರೈತರು ಸ್ವಾವಲಂಬಿಗಳಾಗಬೇಕು, ಆತ್ಮನಿರ್ಭರತೆಯನ್ನ ಸಾಧಿಸಬೇಕು ಅನ್ನುವಂತಹ ಉದ್ದೇಶದಿಂದ ಇಂಥ ಅನೇಕ ಯೋಜನೆಗಳನ್ನ ಜಾರಿಗೆ ತರಲಾಗಿದೆ. ಹಾಗಾಗಿ ಈ ಒಂದು ಯೋಜನೆಯ ಮೂಲಕ ಈಗ ದೇಶದಲ್ಲಿ ಬೆಳೀತಾ ಇರುವಂತಹ ಬೇಳೆಕಾಳುಗಳ ಪ್ರದೇಶವನ್ನ ಇನ್ನಷ್ಟು ವಿಸ್ತಾರ ಮಾಡಿ 35 ಲಕ್ಷ ಹೆಕ್ಟೇರ್ ಹೆಚ್ಚುವರಿ ಪ್ರದೇಶದಲ್ಲಿ ಬೇಳೆಕಾಳುಗಳ ಬೆಳೆಯನ್ನ ವಿಸ್ತರಿಸುವಂತಹ ಗುರಿಯನ್ನ ಇಟ್ಟುಕೊಂಡು ಈ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಅನೇಕ ರೈತರು ಇನ್ನು ಹಳೆಯ ತಂತ್ರಜ್ಞಾನಗಳನ್ನೇ ಮೊರೆ ಹೋಗಿರ್ತಾರೆ. ಆಧುನಿಕ ಸೌಲಭ್ಯಗಳ ಪರಿಚಯ ಅವರಿಗೆ ಇರೋದಿಲ್ಲ. ಸುಧಾರಿತ ತಂತ್ರಜ್ಞಾನಗಳ ಬಗ್ಗೆ ಅಥವಾ ಹೊಸ ಹೊಸ ಯಂತ್ರಗಳ ಬಗ್ಗೆ, ಹೊಸ ತಂತ್ರಜ್ಞಾನಗಳ ಬಗ್ಗೆ ಅವರಿಗೆ ಅರಿವು ಇರೋದಿಲ್ಲ. ರೈತರಿಗೆ ಸುಧಾರಿತ ತಂತ್ರಜ್ಞಾನಗಳ ಬಗ್ಗೆ ಮಾಹಿತಿಯನ್ನ ಕೊಡಬೇಕು, ಅವರಿಗೆ ತರಬೇತಿಯನ್ನ ಕೊಡಬೇಕು, ಹಾಗೆಯೇ ಹೊಸ ಮತ್ತು ಆರೋಗ್ಯಕರವಾದ ರೋಗ ನಿರೋಧಕ ಶಕ್ತಿಯ ಉಳ್ಳಂತಹ ಹೆಚ್ಚು ಹೆಚ್ಚು ಇಳುವರಿಯನ್ನು ನೀಡುವಂತಹ ಹೊಸ ತಳಿಗಳನ್ನ ಅಭಿವೃದ್ಧಿ ರೈತರಿಗೆ ಪರಿಚಯಿಸಬೇಕು. ಆಧುನಿಕ ಬೀಜಗಳನ್ನ ರೈತರಿಗೆ ನೇರವಾಗಿ ತಲುಪಿಸುವಂತಹ ವ್ಯವಸ್ಥೆಯನ್ನ ಕಲ್ಪಿಸಬೇಕು. ಹಾಗಾಗಿ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಹಾಗೂ ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರ ಮಿಷನ್ ಅನ್ನುವಂತಹ ಎರಡು ಪ್ರಮುಖ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಚಾಲನೆಯನ್ನು ನೀಡಿದೆ. ದೇಶದ ರೈತರು ಈ ಯೋಜನೆಗಳ ಲಾಭವನ್ನ ಪಡೆದುಕೊಳ್ಳಬೇಕು. ಪ್ರಧಾನಿ ಮೋದಿಯವರ ಕನಸಿನ ಆತ್ಮನಿರ್ಭರ ಭಾರತಕ್ಕೆ ನಾವೆಲ್ಲ ಒಗ್ಗೂಡಿ ಹೆಗಲನ್ನ ಕೊಟ್ಟು ಅದನ್ನ ಸಾಕಾರ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಹೆಜ್ಜೆಯನ್ನ ಇಡೋಣ ಅನ್ನುವಂತಹ ಆಶಯವನ್ನ ವ್ಯಕ್ತಪಡಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದ.
1: ಇದುವರೆಗೆ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರತಾ ಮಿಷನ್ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ, ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಮನಸ್ಸಿನ ವಿಡಿಯೋ, ಭಾವದ ಆಡಿಯೋ. ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಭಾರತ ಯುಕೆ ಮುಕ್ತ ವ್ಯಾಪಾರ ಒಪ್ಪಂದ, ಕೇಂದ್ರ ಸಚಿವರು ಹಾಗೂ ಕೈಗಾರಿಕಾ ವಲಯದಿಂದ ಪ್ರಶಂಸೆಯ ಮಹಾಪೂರ. ಇಂದು ವಿಶ್ವ ಕೌಶಲ್ಯ ದಿನ, 11 ವರ್ಷ ಪೂರೈಸಿದ ಕೌಶಲ್ಯಾಭಿವೃದ್ಧಿ ಕೇಂದ್ರಿತ ಸ್ಕಿಲ್ ಇಂಡಿಯಾ ಅಭಿಯಾನ. ಹೈದರಾಬಾದ್ನಲ್ಲಿ 12ನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಸಭೆ ಆರಂಭ, ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅಧ್ಯಕ್ಷತೆ. ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಠಿಣ ಎಚ್ಚರಿಕೆ, ಮಾತುಕತೆಗೆ ಬಾರುತ್ತಿದ್ದರೆ ಇಂಧನ ಮೂಲ ಸೌಕರ್ಯಗಳ ಮೇಲೆ ದಾಳಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ 2ನೇ ಸೆಮಿಫೈನಲ್ಸ್ನಲ್ಲಿ ಇಂದು ಅರ್ಜೆಂಟೀನಾ ಇಂಗ್ಲೆಂಡ್ ಸೆಣಸು. ವಾರ್ತೆಗಳ ವಿವರ: ಭಾರತ ಮತ್ತು ಯುಕೆ ನಡುವಿನ ಐತಿಹಾಸಿಕ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತೆ ಒಪ್ಪಂದವಾದ ದ್ವಿಗುಣ ಕೊಡುಗೆ ಒಪ್ಪಂದ ಡಿಸಿಸಿ ಇಂದಿನಿಂದ ಅಧಿಕೃತವಾಗಿ ಅನುಷ್ಠಾನಗೊಂಡಿವೆ. ಈ ಒಪ್ಪಂದ ಯುಕೆ ಮಾರುಕಟ್ಟೆಯಲ್ಲಿ 99% ಭಾರತೀಯ ಉತ್ಪನ್ನಗಳಿಗೆ ಸಂಪೂರ್ಣ ಸುಂಕರಹಿತ ಪ್ರವೇಶ ಕಲ್ಪಿಸಲಿದ್ದು, ಉಭಯ ದೇಶಗಳ ನಡುವಿನ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿದೆ. ಈ ಜನಕೇಂದ್ರಿತ ಒಪ್ಪಂದದಡಿ ಭಾರತದ ಪ್ರಮುಖ ರಫ್ತು ವಲಯಗಳಾದ ಸಂಸ್ಕರಿಸಿದ ಆಹಾರ ಉತ್ಪನ್ನ, ಕಡಲ ಉತ್ಪನ್ನ, ಎಂಜಿನಿಯರಿಂಗ್, ಚರ್ಮ ಹಾಗೂ ಜವಳಿ ಉದ್ಯಮಗಳ ಮೇಲಿದ್ದ ಸುಂಕವನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲಾಗಿದೆ. ಇದು ಯುಕೆ ಮಾರುಕಟ್ಟೆಯಲ್ಲಿ ಭಾರತೀಯ ಉತ್ಪನ್ನಗಳ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಿ ದೇಶದ ರೈತರು, ಮೀನುಗಾರರು ಮತ್ತು ಎಂಎಸ್ಎಂಇ ವಲಯಕ್ಕೆ ಹೊಸ ಅವಕಾಶಗಳನ್ನು ಸೃಷ್ಟಿಸಲಿದೆ. ಇದೇ ವೇಳೆ ಭಾರತ ತನ್ನ ದೇಶೀಯ ಮಾರುಕಟ್ಟೆಯ ಹಿತಾಸಕ್ತಿಯನ್ನು ಕಾಯ್ದುಕೊಂಡಿದ್ದು, ಡೈರಿ ಉತ್ಪನ್ನಗಳು, ಧಾನ್ಯಗಳು, ಖಾದ್ಯ ತೈಲಗಳು ಸೇರಿದಂತೆ ಪ್ರಮುಖ ಸೂಕ್ಷ್ಮ ವಲಯಗಳಿಗೆ ಒಪ್ಪಂದದ ಅಡಿಯಲ್ಲಿ ಸಂಪೂರ್ಣ ರಕ್ಷಣೆ ಒದಗಿಸಿದೆ. ಇಂದಿನಿಂದ ಜಾರಿಗೆ ಬಂದಿರುವ ಭಾರತ ಯುಕೆ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದದ ಕುರಿತು ಕೇಂದ್ರ ಸಚಿವರು ಕೈಗಾರಿಕೆ ಸಂಸ್ಥೆಗಳು, ವ್ಯಾಪಾರ ಮಂಡಳಿಗಳು ಸೇರಿದಂತೆ ಅನೇಕ ಗಣ್ಯರು ಹಾಗೂ ಸಂಸ್ಥೆಗಳಿಂದ ಶ್ಲಾಘನೆ ವ್ಯಕ್ತವಾಗಿದೆ. ಭಾರತ ಯುಕೆ ಸಂಬಂಧಗಳಲ್ಲಿ ಇಂದಿನ ದಿನವೂ ಐತಿಹಾಸಿಕ ಮೈಲಿಗಲ್ಲಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವರು ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತಾ ಒಪ್ಪಂದ ಜಾರಿಗೆ ಬಂದಿದ್ದು, ಇದರಿಂದ ಭಾರತದ ಶೇಕಡಾ 99% ರಫ್ತು ಉತ್ಪನ್ನಗಳಿಗೆ ಸುಂಕಮುಕ್ತ ಮಾರುಕಟ್ಟೆ ಪ್ರವೇಶ ದೊರೆಯಲಿದ್ದು, ಉಭಯ ರಾಷ್ಟಗಳ ನಡುವಿನ ಶೇಕಡಾ 100% ವ್ಯಾಪಾರ ಮೌಲ್ಯವು ಈ ಒಪ್ಪಂದದ ವ್ಯಾಪ್ತಿಗೆ ಬರಲಿದೆ ಎಂದು ತಿಳಿಸಿದ್ದಾರೆ. ಈ ಒಪ್ಪಂದ ಭಾರತದ ಆರ್ಥಿಕ ಪ್ರಗತಿ ಮತ್ತು ಜಾಗತಿಕ ಪಾಲುದಾರಿಕೆಗಳನ್ನು ಬಲಪಡಿಸುವಲ್ಲಿ ಪ್ರಮುಖ ಹೆಜ್ಜೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘಿಸಿದ್ದಾರೆ. ಇದು ರಫ್ತುಗಳನ್ನು ಉತ್ತೇಜಿಸಿ ಎಂಎಸ್ಎಂಇಗಳಿಗೆ ಹೊಸ ಅವಕಾಶಗಳನ್ನು ಸೃಷ್ಟಿಸುವುದರ ಜೊತೆಗೆ ಭಾರತೀಯ ಕೈಗಾರಿಕೆಗಳಿಗೆ ಬೆಂಬಲವಾಗಿ ನಿಂತು ಯುಕೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೃತ್ತಿಪರರಿಗೆ ಪ್ರಯೋಜನ ತಂದುಕೊಡಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ಒಪ್ಪಂದ ದೇಶದ ಆರ್ಥಿಕ ಹಿತಾಸಕ್ತಿಗಳನ್ನು ಕಾಪಾಡಿ ರೈತರು ಹಾಗೂ ಕೃಷಿ ವಲಯವನ್ನು ಸಂರಕ್ಷಿಸಲಿದೆ ಎಂದಿದ್ದಾರೆ. ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಘ ಎಫ್ಐಸಿಸಿಐ ಪ್ರಧಾನ ಕಾರ್ಯದರ್ಶಿ ಒಪ್ಪಂದವನ್ನು ಸ್ವಾಗತಿಸಿದ್ದು, ಇದು ಜಾಗತಿಕ ಮೌಲ್ಯ ಸರಪಳಿ ಮತ್ತು ನಾವೀನ್ಯತೆ ಚಾಲಿತ ಬೆಳವಣಿಗೆಯಲ್ಲಿ ಭಾರತದ ಪಾತ್ರವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದಿದ್ದಾರೆ. ಅಸೋಚಾಮ್ ಅಧ್ಯಕ್ಷ ನಿರ್ಮಲ್ ಕುಮಾರ್ ಮಿಂಡಾ ಈ ಒಪ್ಪಂದದ ಭಾರತದ ಜವಳಿ, ಚರ್ಮ, ಕಡಲ ಉತ್ಪನ್ನ, ರತ್ನ ಮತ್ತು ಆಭರಣ, ವಿದ್ಯುನ್ಮಾನ ಸರಕು ಮತ್ತು ರಾಸಾಯನಿಕ ವಲಯಗಳಲ್ಲಿ ಲಾಭ ತಂದುಕೊಡಲಿದೆ ಎಂದಿದ್ದಾರೆ. ಭಾರತೀಯ ವ್ಯಾಪಾರ ಉತ್ತೇಜನಾ ಮಂಡಳಿ ಅಧ್ಯಕ್ಷ ಮೋಹಿತ್ ಸಿಂಗ್ಲಾ ಕೂಡ ಈ ಭಾರತ ಯುಕೆ ಒಪ್ಪಂದವನ್ನು ಶ್ಲಾಘಿಸಿದ್ದು, ಇದೊಂದು ಮೈಲಿಗಲ್ಲಾಗಿದೆ ಎಂದಿದ್ದಾರೆ. ದೇಶದ ಯುವಜನರಲ್ಲಿ ಉದ್ಯೋಗಾವಕಾಶ, ಉದ್ಯಮಶೀಲತೆ ಮತ್ತು ಸುಸ್ಥಿರ ಜೀವನೋಪಾಯವನ್ನು ಉತ್ತೇಜಿಸುವ ನಿಟ್ಟನಲ್ಲಿ ಹಮ್ಮಿಕೊಳ್ಳಲಾಗಿರುವ ಸ್ಕಿಲ್ ಇಂಡಿಯಾ ಅಭಿಯಾನದ 11ನೇ ವಾರ್ಷಿಕೋತ್ಸವವನ್ನು ಇಂದು ಆಚರಿಸಲಾಗುತ್ತಿದೆ. ಉದ್ಯಮರಂಗಕ್ಕೆ ಪೂರಕವಾದ ಕೌಶಲ್ಯಗಳ ಮೂಲಕ ಯುವ ಶಕ್ತಿಯನ್ನು ಸಬಲೀಕರಣ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು 2015ರ ಜುಲೈ 15ರಂದು ಈ ಮಹತ್ವಾಕಾಂಕ್ಷಿ ಅಭಿಯಾನಕ್ಕೆ ಚಾಲನೆ ನೀಡಿದ್ದರು. ಇದರ ಜೊತೆಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 2014ರ ಘೋಷಣೆ ಅನ್ವಯ ಯುವಜನರಲ್ಲಿ ಉದ್ಯೋಗಕ್ಕೆ ಅಗತ್ಯವಿರುವ ಕೌಶಲ್ಯಗಳ ಮಹತ್ವವನ್ನು ಸಾರಲು ಜಾಗತಿಕವಾಗಿ ಇಂದು ವಿಶ್ವ ಯುವ ಕೌಶಲ್ಯ ದಿನವನ್ನು ಸಹ ಆಚರಿಸಲಾಗುತ್ತಿದೆ. ಕೇಂದ್ರ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯವು ತನ್ನ ವಿವಿಧ ಜನಕೇಂದ್ರಿತ ಯೋಜನೆಗಳ ಮೂಲಕ ಇದುವರೆಗೂ ದೇಶದ 6 ಕೋಟಿಗೂ ಹೆಚ್ಚು ಯುವಜನರನ್ನು ಸಬಲೀಕರಿಸಿದೆ. ಅಭಿಯಾನದ ಅಡಿಯಲ್ಲಿ ಪ್ರತಿ ವರ್ಷ 1 ಕೋಟಿಗೂ ಅಧಿಕ ಯುವಕರು ತರಬೇತಿ ಪಡೆಯುತ್ತಿದ್ದು, ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯೊಂದರ ಅಡಿಯಲ್ಲೇ 1 ಕೋಟಿ 65 ಲಕ್ಷಕ್ಕೂ ಹೆಚ್ಚು ಯುವಜನರು ಉದ್ಯೋಗ ಆಧಾರಿತ ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಹನ್ನೆರಡನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಸಭೆಯು ಭಾರತದ ಅಧ್ಯಕ್ಷತೆಯಲ್ಲಿ ಇಂದು ಹೈದರಾಬಾದ್ನಲ್ಲಿ ಆರಂಭವಾಗಿದೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಅವರ ಉಪಸ್ಥಿತಿಯಲ್ಲಿ ನಡೆಯುತ್ತಿರುವ ಉನ್ನತ ಮಟ್ಟದ ಸಭೆಯಲ್ಲಿ ಸಾಮಾಜಿಕ ಭದ್ರತೆ ವಿಸ್ತರಿಸುವುದು, ಮಹಿಳೆಯರ ಉದ್ಯೋಗ ಪಾಲ್ಗೊಳ್ಳುವಿಕೆ ಹೆಚ್ಚಿಸುವುದು, ಜಾಗತಿಕ ಕೌಶಲ್ಯ

ನಕ್ಷೆ ರೂಪಿಸುವುದು ಹಾಗೂ ಗಿಗ್ ಮತ್ತು ವೇದಿಕೆ ಆಧಾರಿತ ಕಾರ್ಮಿಕರ ಕಲ್ಯಾಣಕ್ಕಾಗಿ ಡಿಜಿಟಲ್ ತಂತ್ರಜ್ಞಾನದ ಬಳಕೆಯನ್ನು ಉತ್ತೇಜಿಸುವುದು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಯುತ್ತಿದೆ. ಇರಾನ್ ತಕ್ಷಣವೇ ಮಾತುಕತೆಗೆ ಬರದೇ ಇದ್ದಲ್ಲಿ ಮುಂದಿನ ವಾರದಿಂದ ಇರಾನ್ ಮೇಲಿನ ಮಿಲಿಟರಿ ದಾಳಿಗಳನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಠಿಣ ಎಚ್ಚರಿಕೆ ನೀಡಿದ್ದಾರೆ. ಮಾಧ್ಯಮದ ಸಂದರ್ಶನವೊಂದರಲ್ಲಿ ಮಾತನಾಡಿದ ಅವರು, ಇರಾನ್ ಒಪ್ಪಂದಕ್ಕೆ ಮುಂದಾಗದಿದ್ದರೆ ಅಲ್ಲಿನ ಪ್ರಮುಖ ವಿದ್ಯುತ್ ಸ್ಥಾವರಗಳು, ಸೇತುವೆಗಳು ಹಾಗೂ ಇಂಧನ ಮೂಲಗಳನ್ನು ಗುರಿಯಾಗಿಸಿ ದಾಳಿ ನಡೆಸಲಾಗುವುದು ಮತ್ತು ಅಮೆರಿಕ ಉದ್ದೇಶಗಳು ಈಡೇರುವವರೆಗೂ ಈ ಕಾರ್ಯಾಚರಣೆ ಮುಂದುವರಿಯಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅಮೆರಿಕದೊಂದಿಗೆ ಒಪ್ಪಂದ ಬರುವುದನ್ನು ಬಿಟ್ಟು ಇರಾನ್ಗೆ ಬೇರೆ ಆಯ್ಕೆಯೇ ಇಲ್ಲ ಎಂದು ಪ್ರತಿಪಾದಿಸಿದ ಅಧ್ಯಕ್ಷ ಟ್ರಂಪ್, ಜಾಗತಿಕ ಆರ್ಥಿಕತೆಗೆ ಧಕ್ಕೆಯಾಗದಂತೆ ತಡೆಯಲು ಇರಾನ್ನ ತೈಲ ರಫ್ತು ಕೇಂದ್ರವಾದ ಖಾರ್ಗ್ ದ್ವೀಪದ ತೈಲ ಘಟಕಗಳನ್ನು ಸದ್ಯಕ್ಕೆ ಉಳಿಸಿ ದಾಳಿ ನಡೆಸಲಾಗಿದೆ ಎಂದು ಬಹಿರಂಗಪಡಿಸಿದ್ದಾರೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸುಧಾರಣೆ ಕೈಗೊಳ್ಳುವಲ್ಲಿ ವಿಫಲವಾಗಿರುವುದು ಹಾಗೂ ಜಾಗತಿಕ ಸಂಘರ್ಷಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಸಾಧ್ಯವಾಗದಿರುವುದರಿಂದ ವಿಶ್ವಸಂಸ್ಥೆಯ ಮೇಲಿನ ಜನರ ವಿಶ್ವಾಸ ಕುಗ್ಗುತ್ತಿದೆ ಎಂದು ಭಾರತ ಅಭಿಪ್ರಾಯಪಟ್ಟಿದೆ. ವಿಶ್ವಸಂಸ್ಥೆಯಲ್ಲಿ ಭವಿಷ್ಯಕ್ಕೆ ಬಹುಪಕ್ಷೀಯ ವ್ಯವಸ್ಥೆಯನ್ನು ಸಜ್ಜುಗೊಳಿಸುವುದರ ಕುರಿತ ಸಚಿವ ಮಟ್ಟದ ದುಂಡುಮೇಜಿನ ಸಭೆಯಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಯಲ್ಲಿನ ಭಾರತದ ಕಾಯಂ ಪ್ರತಿನಿಧಿ ಪಿ ಹರೀಶ್, ಪ್ರಸ್ತುತಪಡಿಸುತ್ತಿರುವ ಜಾಗತಿಕ ಸಂಘರ್ಷಗಳಲ್ಲಿ ಭದ್ರತಾ ಮಂಡಳಿ ಮಧ್ಯಪ್ರವೇಶಿಸಲು ವಿಫಲವಾಗಿದೆ. ಇದರಿಂದ ಅಂತಾರಾಷ್ಟೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವ ಅದರ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆಗಳು ಉದ್ಭವಿಸಿವೆ ಎಂದು ಹೇಳಿದ್ದಾರೆ. 80 ವರ್ಷಗಳ ಹಿಂದಿನ ವಿಶ್ವಸಂಸ್ಥೆಯ ಆಡಳಿತ ವ್ಯವಸ್ಥೆಯು ಇಂದಿನ ಜಾಗತಿಕ ಸವಾಲುಗಳನ್ನು ಎದುರಿಸಲು ಸಮರ್ಪಕವಾಗಿಲ್ಲ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಉಪರಾಷ್ಟಪತಿ ಹಾಗೂ ರಾಜ್ಯಸಭೆಯ ಸಭಾಪತಿ ಸಿಪಿ ರಾಧಾಕೃಷ್ಣನ್ ರಾಜ್ಯಸಭೆಗೆ ನೂತನವಾಗಿ ಆಯ್ಕೆಯಾಗಿರುವ ಸದಸ್ಯರಿಗೆ ಇಂದು ಪ್ರಮಾಣವಚನ ಬೋಧಿಸಿದರು. ಪ್ರಮಾಣವಚನ ಸ್ವೀಕರಿಸಿದ ಸದಸ್ಯರಲ್ಲಿ ಕರ್ನಾಟಕದ ಮನ್ಸೂರ್ ಅಲಿಖಾನ್ ಹಾಗೂ ಮಧ್ಯಪ್ರದೇಶದ ರಜನೀಶ್ ಕುಮಾರ್ ಅಗರ್ವಾಲ್ ಸೇರಿದ್ದಾರೆ. ಅಟ್ಲಾಂಟಾದಲ್ಲಿ ಇಂದು ಮಧ್ಯರಾತ್ರಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಎರಡನೇ ಸೆಮಿಫೈನಲ್ಸ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30ಕ್ಕೆ ಆರಂಭವಾಗಲಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡದ ವಿರುದ್ದ ಪ್ರಶಸ್ತಿಗಾಗಿ ಸೆಣಸಲಿದೆ. ಅಮೆರಿಕದ ಟೆಕ್ಸಾಸ್ನ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯಾವಳಿಯ ಮೊದಲ ಸೆಮಿಫೈನಲ್ಸ್ನಲ್ಲಿ ಪಂದ್ಯದಲ್ಲಿ ಸ್ಪೇನ್ ತಂಡ ಫ್ರಾನ್ಸ್ ವಿರುದ್ಧ 2-0 ಗೋಲುಗಳ ಅಂತರದ ಭರ್ಜರಿ ಜಯ ಸಾಧಿಸುವ ಮೂಲಕ ಫಿಫಾ ವಿಶ್ವಕಪ್ 2026ರ ಫೈನಲ್ಸ್ಗೆ ಲಗ್ಗೆ ಇಟ್ಟಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಯುಕೆ ಮುಕ್ತ ವ್ಯಾಪಾರ ಒಪ್ಪಂದ, ಕೇಂದ್ರ ಸಚಿವರು ಹಾಗೂ ಕೈಗಾರಿಕಾ ವಲಯದಿಂದ ಪ್ರಶಂಸೆಯ ಮಹಾಪೂರ. ಇಂದು ವಿಶ್ವ ಕೌಶಲ್ಯ ದಿನ, 11 ವರ್ಷ ಪೂರೈಸಿದ ಕೌಶಲ್ಯಾಭಿವೃದ್ಧಿ ಕೇಂದ್ರದ ಸ್ಕಿಲ್ ಇಂಡಿಯಾ ಅಭಿಯಾನ. ಹೈದರಾಬಾದ್ನಲ್ಲಿ 12ನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಸಭೆ ಆರಂಭ, ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅಧ್ಯಕ್ಷತೆ. ಇರಾನ್ಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಠಿಣ ಎಚ್ಚರಿಕೆ, ಮಾತುಕತೆಗೆ ಬಾರದಿದ್ದರೆ ಇಂಧನ ಮೂಲ ಸೌಕರ್ಯಗಳ ಮೇಲೆ ದಾಳಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಎರಡನೇ ಸೆಮಿಫೈನಲ್ಸ್ನಲ್ಲಿ ಇಂದು ಅರ್ಜೆಂಟೀನಾ ಇಂಗ್ಲೆಂಡ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.

ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು ಶ್ರೇಯಾ ಘೋಷಾಲ್ ಅವರ ಕಂಠದಲ್ಲಿ ಕೇಳಿ ಇಷ್ಟಕಾಮ್ಯ ಚಿತ್ರದ ಹಾಡನ. ಯೋಗರಾಜ್ ಭಟ್ ಅವರ ಗೀತರಚನೆ ಇದು. ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ ಸಂಯೋಜನೆ ಇದೆ.

0: ಕೈಗೆ ಬ್ಯಾಂಡೇಜು
1: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಜಯಂತ್ ಕಾಯ್ಕಿಣಿ ಅವರು ಗೀತೆಯನ್ನ ಬರೆದು ಮಣಿಕಾಂತ್ ಕದ್ರಿ ಅವರು ಸಂಗೀತ ಸಂಯೋಜಿಸಿ ಕಾರ್ತಿಕ್ ಅವರ ಕಂಠದಲ್ಲಿ ಮೂಡಿ ಬರತಂತಹ ಈ ಒಂದು ಹಾಡು ಮದುವೆ ಮನೆಯ ಚಿತ್ರದಿಂದ ಆಯ್ದಿತ್ತು.

0: ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
1: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ 23ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ರಾಮಸುಬ್ರಾಯ ಶೇಠ್.
2: ಅಂಬರ ಮಾರ್ಗದಲ್ಲಿ ಚಲಿಸುವಂತಹ ಸೂರ್ಯಚಂದ್ರರು ಅಂತಂದರೆ ಅರ್ಜುನನನ್ನು ಸೂರ್ಯನಿಗೂ, ವೃಷಕೇತುವನ್ನ ಚಂದ್ರರಿಗೂ ಹೋಲಿಸಿದ್ದಾರೆ. ಅವರಿಬ್ಬರೂ ಧರೆಗೆ ಬಂದು ಬಿದ್ದಂತೆ ಪಾರ್ಥನ ಮತ್ತು ಕರ್ಣನ ಪಾರ್ಥಿವ ಶರೀರ ಗೋಚರಿಸುತ್ತಿದೆ ಎಂದು ವರ್ಣಿಸುತ್ತಾ, ಇಬ್ಬರೂ ಪತ್ನಿಯರು ಮಾತ್ರವಲ್ಲ, ಅಲ್ಲಿ ಅಂತಃಪುರದ ಸ್ತ್ರೀಯರು ಪುರುಷರು ಎಲ್ಲರೂ ಅವರ ಕಳೆಯ ಬರಹವನ್ನು ನೋಡಿ ಗುಣಗಾನವನ್ನು ಮಾಡುತ್ತಾ ವ್ಯಥೆಯಿಂದ ಚಿಂತಾಕ್ರಾಂತರಾಗಿದ್ದಾರೆ.

ಮತ್ತೆ ಚಿತ್ರಾಂಗದೆ ಪತಿಯ ಗುಣಗಾನ ಮಾಡುತ್ತಾ ದುಃಖಿಸುತ್ತಾ ಅದಾವುದೋ ಋಣದಿಂದ ನಿನ್ನಂಥ ತ್ರೈಲೋಕ್ಯ ವೀರನನ್ನು ಪತಿಯನ್ನಾಗಿ ಪಡೆದೆ. ಇದಕ್ಕೂ ವಿಧಿಯ ನಿಯಮ, ಅಲ್ಪಕಾಲ ನಿನ್ನ ಸಂಘದಲ್ಲಿದ್ದೆ. ಪ್ರಪಂಚದ ಯಾವ ಪುರುಷನೂ ನಿನ್ನ ಪೌರುಷಕ್ಕೆ ಸಮನಾದವರಿಲ್ಲ. ನಿನ್ನ ರೂಪು, ನಿನ್ನ ಬಿಲ್ವಿದ್ಯಾ ಪರಿಣಿತಿ ಅದು ಲೋಕದಲ್ಲಿಯೇ ಮಾನ್ಯವಾದುದು. ನಮ್ಮ ದುಃಖದ ಜೊತೆಗೆ ಪಾಂಚಾಲಿ ಸುಭದ್ರೆಯರು, ಆ ಸುಭದ್ರಾದೇವಿ ನಿನ್ನನ್ನೇ ವಿವಾಹ ಮಾಡಿಕೊಳ್ಳಬೇಕೆಂದು ಎಷ್ಟೋ ವ್ರತಾಚರಣೆಯನ್ನು ಮಾಡಿ ಕೊನೆಗೂ ನಿನ್ನನ್ನು ಪತಿಯನ್ನಾಗಿ ಪಡೆದಿದ್ದಳು. ಪಾಂಚಾಲಿಯನ್ನು ನೀನು ಗೆದ್ದು ತಂದೆ, ನಿನ್ನ ಅಗಲುವಿಕೆಯನ್ನು ಹೇಗೆ ಸಹಿಸಿಕೊಳ್ಳುತ್ತಾರೆ ಎಂದು ಒಂದೇ ಸವನೆ ದುಃಖಾಶ್ರವಾಗಿ ಅಳುತ್ತಿದ್ದಾಳೆ.

ದುಃಖವು ತೀವ್ರಗೊಂಡಾಗ ಮನುಷ್ಯನಿಗೆ ಭ್ರಮೆಯುಂಟಾಗುತ್ತದೆ. ಹೆಣದೊಂದಿಗೂ ಮಾತನಾಡುವುದನ್ನು ನಾವು ಕಾಣುತ್ತೇವೆ. ಅಷ್ಟೇ ಏಕೆ ದುರ್ಯೋಧನನು ಕೂಡ ಕರ್ಣನನ್ನು ಮಾತನಾಡಿಸುತ್ತಿದ್ದಾನೆ. ಹೇಳುತ್ತಿಲ್ಲವೇ, ನಾನು ಬಂದಿದ್ದೇನೆ, ನನ್ನ ಜೊತೆಯಲ್ಲಿ ಮಾತನಾಡುತ್ತಿಲ್ಲವೇ ಎಂದು. ಅಂತೆಯೇ ಆತನ ಕಳೆಬರಹದ ಮೇಲೆ ಬಿದ್ದು ಆತನ ರುಂಡ ಮುಂಡಗಳನ್ನು ಜೋಡಿಸಿ ಒಂದೇ ಸವನೆ ಕುಲೂಪಿ ಚಿತ್ರಾಂಗದೆಯರು ರೋಧಿಸುವ ದೃಶ್ಯ ಕರುಣಾಸಾಗರದಿಂದ ಕೂಡಿತ್ತು. ಎಲ್ಲರೂ ಆ ಕರುಣೆ ಎಂಬ ಸಮುದ್ರದಲ್ಲಿ ಮುಳುಗಿದ್ದಾರೆ.

ಮಣಿಪುರದ ಅರಸನಿಗೆ ಮರ್ಮಾಘಾತವಾಗುತ್ತದೆ. ತಾಯಿಯ ಮಾತು ಸಿಡಿಲಂತೆ ಬಡಿಯುತ್ತದೆ. ಇಂತಹ ವಿಷಮ ಪರಿಸ್ಥಿತಿಯನ್ನು ತಾನು ಎದುರಿಸಬೇಕು ಎಂಬ ಕಲ್ಪನೆಯೂ ಆತನಲ್ಲಿರಲಿಲ್ಲ. ತಂದೆಯನ್ನು ಕೊಲ್ಲಬೇಕೆಂದು ಕೊಂದಿಲ್ಲ. ರಣರಂಗದಲ್ಲಿ ಗೆಲುವು ಮುಖ್ಯ. ಪಂಥಕ್ಕಾಗಿ ಕೊಂದೆ. ಇಂತಹ ಪಿತೃವದೆಯ ಪಾಪದಲ್ಲಿ ಬದುಕಲಾರೆ. ತಾಯಿಯಿಂದ ನಿಂದಿಸಿಕೊಂಡು ನಾನೆಂತೂ ಜೀವಿಪೆ ಎಂದು ನಾನೇ ದೇಹತ್ಯಾಗ ಮಾಡುತ್ತೇನೆ ಎಂದು ನಿರ್ಧರಿಸಿ ಅಗ್ನಿ ನಿರ್ಮಾಣಕ್ಕೆ ಪ್ರಯತ್ನ ಮಾಡುತ್ತಾನೆ. ಅಗ್ನಿ ನಿರ್ಮಾಣ ಮಾಡಿ ತನ್ನ ದೇಹವನ್ನು ಅರ್ಪಿಸಿಕೊಳ್ಳಬೇಕೆಂದು ನಿರ್ಧರಿಸುತ್ತಾನೆ.

ಇತರ ಪಾಪಗಳು ಪುಣ್ಯಕ್ಷೇತ್ರ ದರ್ಶನದಿಂದ ದಾನ ಧರ್ಮಗಳಿಂದ ಯಜ್ಞಯಾಗಾದಿಗಳಿಂದ ಅದನ್ನು ನಾವು ನಿವಾರಿಸಿಕೊಳ್ಳಬಹುದು. ಆದರೆ ತಂದೆಯನ್ನು ಕೊಂದ ಪಾಪವನ್ನು ಯಾವ ಪ್ರಾಯಶ್ಚಿತ್ತದಿಂದಲೂ ಕಳೆದುಕೊಳ್ಳಲು ಸಾಧ್ಯವಿಲ್ಲ. ಅದರೊಂದಿಗೆ ತಂದೆಯನ್ನು ಕೊಂದ ಪುತ್ರನೆಂಬ ಕಳಂಕವನ್ನು ಹೊತ್ತುಕೊಂಡು ಬದುಕುವುದಕ್ಕಿಂತ ಸಾವು ಅತ್ಯಂತ ಲೇಸು. ಹಾಗಾಗಿ ಪಿತೃವಧೆಯ ಪ್ರಾಯಶ್ಚಿತ್ತಕ್ಕಾಗಿ ಗಾಯವನ್ನು ಅಗ್ನಿಗೆ ಅರ್ಪಿಸಿ ಮುಕ್ತಿ ಪಡೆಯುವೆ ಎಂದು ನಿರ್ಧರಿಸಿದ್ದಾನೆ ಬಭ್ರುವಾಹನ.

0: ಚಂದನ ಕಾಷ್ಟಗಳಿಂದ ಚಿತೆಯನ್ನು ನಿರ್ಮಾಣ ಮಾಡುತ್ತಿರುವಾಗ ಚಿತ್ರಾಂಗದ ಪುತ್ರನನ್ನು ಗದರಿಸಿ ಬೈಯುತ್ತಿದ್ದಾಳೆ. ಮತ್ತೆ ದುಡುಕಬೇಡ, ಪಾರ್ಥ ಶ್ರೀಹರಿಯ ಪರಮ ಭಕ್ತ, ಆತನನ್ನು ಶ್ರೀಕೃಷ್ಣ ಖಂಡಿತವಾಗಿಯೂ ಕಾಪಾಡುತ್ತಾನೆ, ಅಲ್ಲಿಯವರೆಗೆ ಸೈರಿಸು ಎಂದು ದೇವಪುರದ ಲಕ್ಷ್ಮೀನಾರಾಯಣನ ಧ್ಯಾನದಲ್ಲಿ ನಿರತರಾಗುತ್ತಾರೆ. ದೈವ ನಂಬಿದವರಿಗೆ ಕೆಡುಕಿಲ್ಲ ಎಂಬುದನ್ನು ಅರಿಯುವುದರೊಂದಿಗೆ ಪಾರ್ಥನಂತೆ ದುಡುಕು ಬಲು ಕೆಡುಕು ಹಾಗೂ ಇನ್ನೊಬ್ಬರ ಸಾಮರ್ಥ್ಯವನ್ನು ಕಡಿಮೆ ಎಂದು ಬಗೆಯಬಾರದು. ಯಾರ ಯಾರಲ್ಲಿ ಎಂಥೆಂಥ ಸಾಮರ್ಥ್ಯವಿರುತ್ತದೆ ಎಂಬುದನ್ನು ನಾವು ಯೋಚಿಸಲು ಸಾಧ್ಯವಿಲ್ಲ ಎಂಬುವ ನೀತಿಯೊಂದಿಗೆ ಈ ಭಾಗವು ಇಲ್ಲಿಗೆ ಮುಗಿಯುತ್ತದೆ.
1: ಪ್ರಿಯ ಕೇಳುಗರೇ, ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 23ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ಇನ್ನು ಮುಂದೆ 24ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನ. ವಾಚನ ಮಾಡುತ್ತಾರೆ ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡುತ್ತಾರೆ ಶ್ರೀ ರಾಮಸುಬ್ರಾಯ ಶೇಠ್.

ಪತಿಯ ಸಾವನ್ನು ಕಂಡು ಸಹಿಸಲಾಗದೆ ದುಃಖಿಸುತ್ತಿರುವಂತಹ ಸಂದರ್ಭದಲ್ಲಿ ಸುತನ ಸಾವನ್ನು ಕಾಣುವಂತಹ ಪರಿಸ್ಥಿತಿ ಒದಗುತ್ತಿರುವಾಗ

ದೈವಭಕ್ತನಿಗೆ ಕೆಡುಕಿಲ್ಲ, ದೈವವನ್ನು ಮರೆತವನಿಗೆ ಉಳಿಗಾಲವಿಲ್ಲ. ಮಣಿಪುರದರ್ಶಿ ಚಿತ್ರಾಂಗದೆಗೆ ಪತಿಯನ್ನು ಕಳೆದುಕೊಂಡ ದುಃಖ ಒಂದೇ ಸವನೆ ಕಾಡುತ್ತಿರುವಾಗ ಸುತನು ಎಲ್ಲಿ ಇಹಲೋಕ ತ್ಯಜಿಸುವನೋ ಎಂಬ ಕಳವಳದಿಂದ ನೊಂದು ಕೃಷ್ಣನಲ್ಲಿ ಸಂಪೂರ್ಣ ನಂಬಿಕೆಯನ್ನಿಟ್ಟು ಮತ್ತೆ ಮಗನನ್ನು ಸಮಾಧಾನ ಪಡಿಸುತ್ತಾ ಹೇಳುತ್ತಾಳೆ, ಮಗನೇ, ಅರ್ಜುನನು ಅಚ್ಯುತನನ್ನು ಮರೆತರೂ ಆತ ತನ್ನ ಭಕ್ತನನ್ನೂ ಭಾವನನ್ನೂ ಕಾಣಲು ಬಂದೇ ಬರುತ್ತಾನೆ. ಎಷ್ಟೆಂದರೂ ಸಹೋದರಿಯ ಸಖನಲ್ಲವೇ. ಭಕ್ತ ತಪ್ಪು ಮಾಡಬಹುದು, ಆದರೆ ಭಗವಂತ ಖಂಡಿತ ತಪ್ಪು ಮಾಡುವುದಿಲ್ಲ. ಆತನಿಂದ ನಮಗೊಂದು ಆಶಾಕಿರಣ ಕಾಣುತ್ತಿದೆ. ಅಪಾಯವನ್ನು ಉಪಾಯದಿಂದ ಪರಿಹರಿಸುವ ಪ್ರಯತ್ನ ಮಾಡಬೇಕು. ಈಗ ನೀನು ಗೈದ ಅಪರಾಧವೇ ಸಾಕು, ಇದರೊಂದಿಗೆ ದೇಹತ್ಯಾಗದ ಹೇಡಿತನದ ಯೋಚನೆ ಮಾಡಬೇಡ ಎಂದು ಒತ್ತರಿಸಿ ಬರುತ್ತಿರುವ ದುಃಖವನ್ನು ತಡೆದುಕೊಂಡು ಮಗನನ್ನು ಸಮಾಧಾನಿಸುತ್ತಿರುವಾಗ ಪನ್ನಗರಾಜನ ಪುತ್ರಿಯಾದ ಉಲೂಚಿ ತನಗೊಂದು ಉಪಾಯ ಹೊಳೆಯುತ್ತಿದೆ ಎಂದು ಮಗನಿಗೆ ಹೇಳುತ್ತಿದ್ದಾಳೆ.

ಕುಮಾರ, ಬಬ್ರುವಾಹನ, ಮರಣ ಹೊಂದಿದವರನ್ನು ಮರಳಿ ಬದುಕಿಸುವ ಉಪಾಯ ಒಂದಿದೆ. ಗರುಡನು ಕೊಲ್ಲುತ್ತಿರುವ ಸರ್ಪಗಳನ್ನು ಬದುಕಿಸುವಂತೆ ಉರಗಕುಲವು ಪ್ರಾರ್ಥಿಸಿ ಶಿವನನ್ನು ಒಲಿಸಲು ಶಿವನು

ಪ್ರಸನ್ನನಾಗಿ ಸಂಜೀವಕದ ಮಣಿಯನ್ನು ಪ್ರದಾನ ಮಾಡಿದ್ದಾನೆ. ಆ ದಿವ್ಯ ಮಣಿಯು ಫಣಿರಾಜನ ಹತ್ತರ ಭದ್ರವಾಗಿದೆ. ಆ ಮಣಿಯನ್ನು ತಂದರೆ ಮೃತರಾದವರನ್ನು ಮರಳಿ ಬದುಕಿಸಬಹುದು. ಆದರೆ ಅದನ್ನು ತರುವವರು ಮೂರು ಲೋಕದಲ್ಲಿ ಯಾವ ವೀರರೂ ಕಾಣುತ್ತಿಲ್ಲ ಎಂದಳು. ನಿಜ, ದ್ರವ್ಯವನ್ನು ಕಾಪಾಡುವವನು ಫಣಿರಾಜ. ಅದಕ್ಕೆ ಸರ್ಪಗಾವಲು ಎಂಬ ಪದ ರೂಢಿಯಲ್ಲಿದೆ. ಇನ್ನು ಪರಮೇಶ್ವರನಲ್ಲಿ ಪಡೆದ ದಿವ್ಯ ಮಣಿ ಅಷ್ಟು ಸುಲಭದಲ್ಲಿ ಸಿಗಬಹುದೇ? ಆದರೆ ಅಸಂಭವ ಅಸಾಧ್ಯವೆಂಬ ಅಪಸವ್ಯಗಳನ್ನೇ ಕಾಣದ ಅರ್ಜುನನ ಮಗ ತುದಿಗಾಲಲ್ಲಿ ನಿಂತು ಹೇಳುತ್ತಿದ್ದ.

ಅಮ್ಮ, ಪನ್ನಗರಾಜನ ಬಳಿಯಲ್ಲಿ ಭದ್ರವಾಗಿರುವ ಆ ಸಂಜೀವಕದ ಮಣಿಯನ್ನು ನಾನು ತಾರದಿದ್ದರೆ ಪವಿತ್ರ ಪತಿವ್ರತೆಯ ಚಿತ್ರಾಂಗದೆಯ ಗರ್ಭದಲ್ಲಿ ಜನಿಸಿದ್ದು ಸುಳ್ಳು. ಅದನ್ನು ಕೈವಶಪಡಿಸಿ ಜನಕನನ್ನು ಜೀವಂತ ಎಬ್ಬಿಸುತ್ತೇನೆ. ಒಂದು ವೇಳೆ ಅವರು ಸುಲಭದಲ್ಲಿ ನೀಡದಿದ್ದರೆ ಸರ್ಪ ಜಗತ್ತನ್ನೇ ಸುಟ್ಟು ಭಸ್ಮ ಮಾಡುತ್ತೇನೆ. ಒಂದು ವೇಳೆ ನನ್ನೊಡನೆ ಹೋರಾಡಲು ಸಾಕ್ಷಾತ್ ಬ್ರಹ್ಮನೇ ಬಂದರು, ಕಾಲರುದ್ರನೇ ಬಂದರು, ಅವರನ್ನು ಸದೆ ಬಡಿಯುತ್ತೇನೆ. ದಿಕ್ಪಾಲಕರ ದಿಕ್ಕನ್ನು ತಪ್ಪಿಸಿ ದಿಕ್ಕ ಪಾಲಾಗುವಂತೆ ಮಾಡುತ್ತೇನೆ ಎಂದು ಗರ್ವದಿಂದ ರೋಷಾವೇಶದಿಂದ ಬೌಪ್ರವಾಹನ ಗುಡುಗಿದ, ಗರ್ಜಿಸಿದ. ಮುಂದೆ

ಮತ್ತೆ ಉರೂಪಿ ಸಮಾಧಾನಿಸುತ್ತಾಳೆ. ಮಗನೇ, ಕ್ಷತ್ರ ತೇಜಸ್ಸಿಗೆ ಅನುಗುಣವಾಗಿ ಮಾತನಾಡಿದೆ, ಆದರೆ ಇದರಲ್ಲಿ ಒಂದು ರಹಸ್ಯವಿದೆ. ಇದು ಪೌರುಷದಿಂದ ಸಾಧ್ಯವಾಗದ ಕಾರ್ಯ. ಮಣಿಯನ್ನು ಮುಟ್ಟುವುದರಲ್ಲಿ ಹತ್ತಿರ ಹೋದರೆ ಭಯಂಕರ ವಿಷದ ಜ್ವಾಲೆ ಸುತ್ತಿಕೊಳ್ಳುತ್ತದೆ, ಸುಟ್ಟು ಬಿಡುತ್ತದೆ. ಅದನ್ನು ರಕ್ಷಿಸುತ್ತಿರುವವರು ವಾಸುಕಿ, ಕರ್ಕೋಟಕ, ತಕ್ಷಕರ ಮುಂತಾದ ಫಣಿವರೆಣ್ಯರು. ಇದರಿಂದ ನಿನ್ನ ಕೆಚ್ಚು, ಪೌರುಷ, ಅದಟು ಇಲ್ಲಿ ಕೆಲಸಕ್ಕೆ ಬಾರದು ಎಂದು ನಿಜ ಹೇಳಿದಾಗ

ಶುಕ್ರವಾಹನ ಸುಲಭದಲ್ಲಿ ಸೋಲನ್ನೊಪ್ಪಿಕೊಳ್ಳುವವನಲ್ಲ. ಮತ್ತೆ ಮಾತಿಗೆ ಹೇಳುತ್ತಾನೆ, ನಮ್ಮ ಪಾಂಡವರ ವಂಶವನ್ನೇ ಕಾಪಾಡುವ ಪಂಕಜನಾಭ ಹರಿಗೆ ಹಾಸಿಗೆಯಾಗಿ ಫಣಿರಾಜನಿದ್ದಾನೆ. ಮತ್ತೆ ಭೂಮಿಯನ್ನು ಹೊತ್ತವನು ಆದಿಶೇಷನು. ಅವರನ್ನೆಲ್ಲ ಸದೆ ಬಡಿದರೆ ಅಲ್ಲೋಲ ಕಲ್ಲೋಲವಾದೀತು. ಆದರೂ ಆ ದಿವ್ಯ ರತ್ನವನ್ನು ಅವರು ನೀಡಲು ನಿರಾಕರಿಸಿದರೆ ಏಳು ಪಾತಾಳ ಲೋಕಗಳನ್ನು ಭೇದಿಸಿ ದಿವ್ಯಮಣಿಯಿಂದ ಧನಂಜಯನನ್ನು ಬದುಕಿಸುತ್ತೇನೆ ಎಂದು ಉತ್ಸಾಹದಿಂದ ಮಹತ್ಕಾರ್ಯಕ್ಕೆ ಮುಂದಾಗುವ ಸಂದರ್ಭದಲ್ಲಿ ಉಲೂಚಿ ಹೇಳುತ್ತಾಳೆ, ಮಗನೇ

ಮತ್ತೆ ದೇವಲೋಕದ ರಹಸ್ಯವನ್ನು ಉಲೂಪಿ ಹೇಳುತ್ತಿದ್ದಾಳೆ. ಈ ಮಹತ್ ಕಾರ್ಯಕ್ಕೆ ನನ್ನ ಪೌರುಷ ಪ್ರಯೋಜನಕ್ಕೆ ಬಾರದು ಮಗನೇ, ಪ್ರೀತಿಯಿಂದ ವಿಶ್ವಾಸದಿಂದ ಓಲೈಕೆಯಿಂದ ಸಾಧಿಸಬೇಕು. ನಿಜ ಸಮಯವಾಸಿ ಕತ್ತೆ ಕಾಲನ್ನಾದರೂ ಹಿಡಿಯಬೇಕು. ಮುಂದೆ ಅಲ್ಲಿ ಒಂದು ಹೆಡೆಯ, ಅನೇಕ ಹೆಡೆಯ, ನೂರು ಹೆಡೆಯ, ಸಹಸ್ರ ಹೆಡೆಯ ಬೇರೆ ಬೇರೆ ರೀತಿಯ ವಿಷ ಸರ್ಪಗಳಿವೆ. ಅವರು ಗರುಡನಿಂದ ಮೃತಪಟ್ಟ ಸರ್ಪಗಳನ್ನು ಬದುಕಿಸಲು ಮಾತ್ರ ಆ ಮಣಿಯನ್ನು ಹೊರಗೆ ತೆಗೆಯುತ್ತಾರೆ. ಅದರ ನಾಯಕತ್ವ ಸಹಸ್ರ ಹೆಡೆಯ ಆದಿಶೇಷನದು. ಅದು ನೀನಿಡಿಸಿದಷ್ಟು ಸುಲಭವಲ್ಲ ಎಂದು ಹೇಳಿದಾಗ ಮತ್ತೆ ಪಾರ್ಥಸುತ

ಕಾರ್ಯವನ್ನು ಸಾಧಿಸ ಹೊರಟ ಮಹಾತ್ಮರಿಗೆ ಕಷ್ಟ ಸುಖಗಳ ಪರಿವೇ ಇರುವುದಿಲ್ಲ. ಮತ್ತೆ ಬಬ್ರುವಾಹನ ಹೇಳುತ್ತಿದ್ದಾನೆ, ನನಗೆ ಸರಿಯಾದ ಮಾರ್ಗ ತೋರಿದ ತಾಯೆ, ನಾನೀಗ ಒಂದು ಉಪಾಯವನ್ನು ಮಾಡುತ್ತೇನೆ. ನೀನು ಹೇಳಿದ ಎಲ್ಲ ಸರ್ಪಗಳನ್ನು ಸದೆ ಪಡೆದು ಆ ಮಣಿಯನ್ನು ತಂದು ಅಳಿದ ನನ್ನ ಜನ್ಮದಾತನಿಗೂ ವೃಷಸೇನನಿಗೂ ಮತ್ತಿನ್ನಿತರ ವೀರರಿಗೂ ಪ್ರಾಣ ಬರುವಂತೆ ಮಾಡುತ್ತೇನೆ. ನಂತರ ಆ ಮಣಿಯಿಂದ ಸತ್ತ ಸರ್ಪಗಳನ್ನೆಲ್ಲ ಬದುಕಿಸಿ ಮಣಿಯನ್ನು ಫಣಿರಾಜನಿಗೆ ನೀಡಿ ಬರುತ್ತೇನೆ. ಅಲ್ಲಿಗೆ ಎಲ್ಲವೂ ಸುಖಾಂತ್ಯವಾಗುವುದಲ್ಲವೇ ಎಂದು ತಾಯಿ ಉಲೂಚಿಗೆ ಹೇಳಿದಾಗ ಅವಳು

ಸಾರ್ವಕಾಲಿಕವಾದ ಸತ್ಯವನ್ನು, ನೀತಿಯನ್ನು, ವಿನಯವನ್ನು ಬೋಧಿಸುತ್ತಾಳೆ. ವಿನಯದಿಂದ ಸಗಿದೊಡೆ ಸಲೆ ಸುಗುಣಮಾದ ಪದು. ಅನೇಕ ಕಾರ್ಯಗಳನ್ನು ಮಾಡುವಾಗ ಆದೇಶಕ್ಕಿಂತ ವಿನಂತಿಯೇ ಹೆಚ್ಚು ಸೂಕ್ತವಾಗಿರುತ್ತದೆ. ಆದರೆ ದರ್ಪದಿಂದ ಕೇಳಿದರೆ ವೈಫಲ್ಯವೇ. ಈ ಸತ್ಯವನ್ನು ಕವಿ ಆಕೆಯ ಮುಖೇನ ನಮಗೆ ತಿಳಿಸುತ್ತಿದ್ದಾನೆ. ಉಲೂಪಿ ಮತ್ತೆ ಹೇಳುತ್ತಾಳೆ, ನೀನು ಆಕ್ರಮಣಕ್ಕೆ ಮುಂದಾಗಬೇಡ, ನನ್ನ ತಂದೆಯ ಸಚಿವನಾದ ಪುಂಡರೀಕನೆಂಬ ನನ್ನ ಸ್ನೇಹಿತನಿದ್ದಾನೆ, ನನಗೆ ಅನುಕೂಲ ಮಾಡಿಕೊಡುತ್ತಾನೆ, ನಾನೀಗ ಆತನನ್ನು ಕರೆಸಿ ಮಣಿಯನ್ನು ತರಿಸುವ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳುತ್ತಾಳೆ.

0: ಹೀಗೆಂದು ಪನ್ನಗೇಂದ್ರನ ಪುತ್ರಿಯಾದ ಉಲೂಪಿ ಪುಂಡರೀಕನನ್ನು ನೆನೆಯುತ್ತಾಳೆ. ಮಿತ್ರ ಪುಂಡರೀಕ ಉಲೂಪಿಯನ್ನು ಕೇಳುತ್ತಿದ್ದಾನೆ ತನ್ನನ್ನು ಕರೆಸಿದ ಕಾರಣವನ್ನು. ಆಗ ಉಲೂಪಿ ಪಾಂಡವರು ಅಶ್ವಮೇಧ ಯಾಗ ಮಾಡುತ್ತಿರುವುದನ್ನು, ಬೆಂಗಾವಲಿಗಾಗಿ ಬಂದ ಪಾರ್ಥನನ್ನು ಚಿತ್ರಾಂಗದೆಯ ಪುತ್ರನು ಕೊಂದನೆಂದು, ಅರ್ಜುನನ ಅಳಿವು ತಮ್ಮ ಮಾಂಗಲ್ಯದ ಮುತ್ತೈದೆತನದ ಅಳಿವು ಎಂದು, ಅದಕ್ಕೆ ಪಾರ್ಥನನ್ನು ಬದುಕಿಸಲು ಆದಿಶೇಷನಲ್ಲಿರುವ ದಿವ್ಯ ಮಣಿಯನ್ನು ತಂದು ತಮ್ಮ ಮಾಂಗಲ್ಯವನ್ನು ಪತಿಯನ್ನು ರಕ್ಷಿಸಬೇಕೆಂದು ಕೇಳಿಕೊಳ್ಳುತ್ತಾಳೆ. ತನ್ನ ಕುರುಹನು ನೀಡಿ ಕಳಿಸುತ್ತಾಳೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 24ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಿದವರು ಶ್ರೀ ರಾಮಸುಬ್ರಾಯ ಶೇಠ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಭಾರತ ಬ್ರಿಟನ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಹಿನ್ನೆಲೆ ಬೆಂಗಳೂರಿನ ಜಿಂದಾಲ್ನಿಂದ ಅಲ್ಯೂಮಿನಿಯಂ ಉತ್ಪನ್ನಗಳ ರವಾನೆ. ನವದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ. ಕರ್ನಾಟಕ, ತಮಿಳುನಾಡು, ಕೇರಳ, ಪುದುಚೇರಿ ಅಧಿಕಾರಿಗಳು ಭಾಗಿ. ಆಸ್ತಿಯ ಸಂಪೂರ್ಣ ಹಕ್ಕು ಮಾಲೀಕರಿಗೆ ಇರಬೇಕು. ವಸತಿ ಸಮುಚ್ಚಯಗಳ ಪ್ರತಿನಿಧಿಗಳೊಂದಿಗೆ ಸಂವಾದದಲ್ಲಿ ಮುಖ್ಯಮಂತ್ರಿ ಅಭಿಮತ. ಕರ್ನಾಟಕ ಶಾಶ್ವತ ನಿವಾಸ ಪ್ರಮಾಣ ಪತ್ರ ರದ್ದುಪಡಿಸುವಂತೆ ರಾಜ್ಯಪಾಲರಿಗೆ ಬಿಜೆಪಿ ಮನವಿ. ಭಾರತ ಮತ್ತು ಯುಕೆ ನಡುವಿನ ಐತಿಹಾಸಿಕ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತೆ ಒಪ್ಪಂದವಾದ ದ್ವಿಗುಣ ಕೊಡುಗೆ ಒಪ್ಪಂದ ಡಿಸಿಸಿ ಇಂದಿನಿಂದ ಅಧಿಕೃತವಾಗಿ ಅನುಷ್ಠಾನಗೊಂಡಿದೆ. ಈ ಒಪ್ಪಂದ ಬ್ರಿಟನ್ ಮಾರುಕಟ್ಟೆಯಲ್ಲಿ ಶೇಕಡಾ 99% ಭಾರತೀಯ ಉತ್ಪನ್ನಗಳಿಗೆ ಸಂಪೂರ್ಣ ಸುಂಕರಹಿತ ಪ್ರವೇಶ ಕಲ್ಪಿಸಿದ್ದು ಉಭಯ ದೇಶಗಳ ನಡುವಿನ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿದೆ. ಈ ಒಪ್ಪಂದದ ಅಡಿಯಲ್ಲಿ ಇಂದು ಬೆಂಗಳೂರಿನ ಜಿಂದಾಲ್ ಅಲ್ಯೂಮಿನಿಯಂನಿಂದ ಅಲ್ಯೂಮಿನಿಯಂ ಉತ್ಪನ್ನಗಳನ್ನು ಮೊದಲ ಬಾರಿಗೆ ರವಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯದಲ್ಲಿರುವ ಬ್ರಿಟಿಷ್ ಡೆಪ್ಯೂಟಿ ಹೈಕಮಿಷನರ್ ಚಂದ್ರು ಅಯ್ಯರ್ ಮಾತನಾಡಿ, ಈ ಒಪ್ಪಂದದಿಂದಾಗಿ ದಕ್ಷಿಣ ಭಾರತದಿಂದಾಗಿ ರಫ್ತಾಗಲಿರುವ ಹೆಚ್ಚಿನ ಉತ್ಪನ್ನಗಳು ಯುಕೆಯಲ್ಲಿ ಕಡಿಮೆ ಬೆಲೆಗೆ ಸಿಗಲಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಿಂದ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕಾಫಿ, ಮಸಾಲೆ ಪದಾರ್ಥಗಳು ಹಾಗೂ ಮೀನಿನ ಉತ್ಪನ್ನಗಳು ರವಾನೆಯಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸ್ಕಾಚ್, ವಿಸ್ಕಿ, ಮಿಠಾಯಿ ಉತ್ಪನ್ನಗಳು, ಐಷಾರಾಮಿ ಕಾರುಗಳು ಭಾರತದಲ್ಲಿ ಕಡಿಮೆ ಸುಂಕದೊಂದಿಗೆ ಲಭ್ಯವಾಗಲಿದೆ ಎಂದು ಹೇಳಿದ್ದಾರೆ.
1: This is the day where we are celebrating the UK-India FTA that has entered into force since midnight, and this is going to be a game changer of a deal. This has already had a positive impact on the bilateral trade, and we expect more products from and services from Bangalore, from other parts of Karnataka and the wider South India to be now available in the United Kingdom under reduced tariff rates. The first consignment of aluminium products from Jindal Aluminium is leaving Bangalore today under the new free trade agreement, and it will be reaching the United Kingdom very soon. It's a win-win for both India and the United Kingdom, and it's an absolute pleasure and honor to be part of this celebration.
0: ಇದೇ ವೇಳೆ ಮಾತನಾಡಿದ ವಾಣಿಜ್ಯ ಸಚಿವಾಲಯದ ನಿರ್ದೇಶಕಿ ಡೋನಾ ಘೋಷ್, ಈ ಒಪ್ಪಂದದ ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳು, ಎಂಎಸ್ಎಂಇಗಳು ಹೆಚ್ಚಿನ ಪ್ರಯೋಜನ ಪಡೆಯಲಿದ್ದಾರೆ ಎಂದು ತಿಳಿಸಿದ್ದಾರೆ.
2: This agreement between India and UK marks the signalling of a period of growth which is unprecedented for the country, because we are going to get major share, almost tariff line reduction to 0% across 99 HS tariff lines. This is a historic event for that.
0: ನವದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆ ಆರಂಭವಾಗಿದೆ. ಸಮಿತಿ ಅಧ್ಯಕ್ಷ ವಿನೀತ್ ಗುಪ್ತಾ ನೇತೃತ್ವದಲ್ಲಿ ನಡೆಯುತ್ತಿರುವ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಬರ ಹಾಗೂ ಕುಡಿಯುವ ನೀರಿನ ಸಮಸ್ಯೆ ಕುರಿತಂತೆ ರಾಜ್ಯದ ವಾಸ್ತವ ಸ್ಥಿತಿಯನ್ನು ರಾಜ್ಯ ಸರ್ಕಾರ ಸಮರ್ಥವಾಗಿ ಮಂಡಿಸಿದ್ದಾರೆ. ಕಾವೇರಿ ಕೊಳದ ವ್ಯಾಪ್ತಿಯ ಜಲಾಶಯಗಳಲ್ಲಿ ಸದ್ಯ ಸಂಗ್ರಹವಾಗಿರುವ ನೀರಿನ ಕುರಿತು ಚರ್ಚೆ ನಡೆಸಲಾಗುತ್ತಿದೆ. ರಾಜ್ಯ ಮಾತ್ರವಲ್ಲದೆ ತಮಿಳುನಾಡು, ಕೇರಳ ಹಾಗೂ ಪುದುಚೇರಿಯ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ನಡುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದು ರಾಜ್ಯದ ಜಲಾಶಯಗಳ ಸ್ಥಿತಿಗತಿ ಕುರಿತಂತೆ ವಿವರ ನೀಡಿದ್ದಾರೆ. ಪ್ರಮುಖ ಜಲಾನಯನ ಪ್ರದೇಶವಾಗಿರುವ ಮಲೆನಾಡು ಪ್ರದೇಶವು ಅತ್ಯಧಿಕ ಎಂದರೆ ಶೇಕಡಾ 34% ಮಳೆ ಕೊರತೆಯನ್ನು ದಾಖಲಿಸಿದೆ. ಕರಾವಳಿ ಪ್ರದೇಶ ಶೇಕಡಾ 30, ಉತ್ತರ ಒಳನಾಡು ಶೇಕಡಾ 24, ದಕ್ಷಿಣ ಒಳನಾಡು ಶೇಕಡಾ 18 ಮುಂಗಾರು ಕೊರತೆಯನ್ನು ಎದುರಿಸುತ್ತಿದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಬೆಂಗಳೂರು ಭಾರತದ ಹೃದಯವಾಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಕರ್ನಾಟಕ ಅಪಾರ್ಟ್ಮೆಂಟ್ ವಿಧೇಯಕ 2026 ಕುರಿತಂತೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಗಳ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಿ ಮಾತನಾಡಿದ ಅವರು, ಆಸ್ತಿ ಮಾಲೀಕರ ಸಮಸ್ಯೆಗಳ ಬಗ್ಗೆ ಸರ್ಕಾರಕ್ಕೆ ಅರಿವಿದ್ದು ಆಸ್ತಿಯ ಸಂಪೂರ್ಣ ಹಕ್ಕು ಮಾಲೀಕರಿಗೆ ಇರಬೇಕು ಎಂದು ತಿಳಿಸಿದ್ದಾರೆ. ಕಷ್ಟಪಟ್ಟು ಗಳಿಸಿರುವ ಆಸ್ತಿಯನ್ನು ಮಾಲೀಕರು ಸರಿಯಾಗಿ ಅನುಭವಿಸಬೇಕೆನ್ನುವುದು ಸರ್ಕಾರದ ಆಶಯವಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ರಾಜ್ಯದಲ್ಲಿ ಈ ಖಾತಾವನ್ನು ಮನೆ ಬಾಗಿಲಿಗೆ ನೀಡುವ ವ್ಯವಸ್ಥೆ ಕಲ್ಪಿಸುವ ಮೂಲಕ ಕ್ರಾಂತಿ ಉಂಟುಮಾಡಿದೆ ಎಂದು ಹೇಳಿದ್ದಾರೆ. ಬೆಂಗಳೂರಿನ 40 ಲಕ್ಷ ಆಸ್ತಿಗಳಲ್ಲಿ 26 ಲಕ್ಷ ಆಸ್ತಿಗಳಿಗೆ ಈ ಖಾತಾ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನಗರದಲ್ಲಿ ಹೈರೈಸ್ ಕಟ್ಟಡಗಳ ನಿರ್ಮಾಣಕ್ಕೆ ಹೆಚ್ಚು ಒತ್ತು ನೀಡಲಾಗಿದೆ. ವಿಶ್ವದ ನಾಯಕರು ಬೆಂಗಳೂರಿನತ್ತ ಆಕರ್ಷಿತರಾಗುತ್ತಿದ್ದು ವಿದೇಶಿ ಹೂಡಿಕೆದಾರರು ನಗರದಲ್ಲಿ ಹೂಡಿಕೆ ಮಾಡಲು ಆಸಕ್ತಿ ತೋರುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದಲ್ಲಿ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡುವ ರಾಜ್ಯ ಸರ್ಕಾರದ ನಿರ್ಧಾರವನ್ನು ರದ್ದುಪಡಿಸಬೇಕೆಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ದಾರೆ. ಸರ್ಕಾರದ ಈ ನಿರ್ಧಾರವು ಅಕ್ರಮ ಬಾಂಗ್ಲಾದೇಶಿಯರನ್ನು ರಾಜ್ಯದ ಶಾಶ್ವತ ಮತದಾರರನ್ನಾಗಿ ಮಾಡುವ ಹುನ್ನಾರ ಎಂದು ಆರೋಪಿಸಿದ್ದಾರೆ. ಕಾಂಗ್ರೆಸ್ಗೆ ಮತ ಹಾಕುವವರನ್ನು ಶಾಶ್ವತ ನಾಗರಿಕರನ್ನಾಗಿ ಮಾಡುವ ಪ್ರಯತ್ನ ಇದಾಗಿದೆ ಎಂದು ದೂರಿದ್ದಾರೆ. ಈ ನಿರ್ಧಾರವು ಮುಂದಿನ ದಿನಗಳಲ್ಲಿ ದೇಶದ ಕಾನೂನು ತೊಡಕುಗಳಿಗೆ ತೊಂದರೆ ಉಂಟು ಮಾಡಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯಪಾಲರು ಮನವಿಯನ್ನು ಸ್ವೀಕರಿಸಿದ್ದು ಸರ್ಕಾರಕ್ಕೆ ಸಲಹೆ ನೀಡುವುದಾಗಿ ತಿಳಿಸಿದ್ದಾರೆ ಎಂದು ಆರ್ ಅಶೋಕ ಹೇಳಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ನವದೆಹಲಿಗೆ ಪ್ರಯಾಣ ಬೆಳೆಸಲಿದ್ದು ಕೇಂದ್ರ ಸಚಿವರನ್ನು ಭೇಟಿ ಮಾಡಿ ಬರ ಪರಿಹಾರ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಮುಖ್ಯಮಂತ್ರಿಯವರ ವಿಶೇಷ ಕರ್ತವ್ಯ ಅಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ ಬಿಎಸ್ ಶ್ರೀಧರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ತಮ್ಮ ದೆಹಲಿ ಪ್ರವಾಸದ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಕ್ಷದ ವರಿಷ್ಠರೊಂದಿಗೆ ಸಂಪುಟ ವಿಸ್ತರಣೆ ಕುರಿತಂತೆಯೂ ಚರ್ಚೆ ನಡೆಸಲಿದ್ದಾರೆ. ಕೇಳುಗರನ್ನು ಎಂದಿಗೂ

0: ಹೊಸ ಕಾಲಘಟ್ಟದ ಅಗತ್ಯತೆಗಳಿಗೆ ಅನುಗುಣವಾಗಿ ಪ್ರಸ್ತುತತೆಯನ್ನು ಉಳಿಸಿಕೊಳ್ಳುವುದು ಅಷ್ಟೇ ಮುಖ್ಯವಾಗಿದೆ ಎಂದು ಸಿಬ್ಬಂದಿಗೆ ಕಿವಿಮಾತು ಹೇಳಿದ್ದಾರೆ.
1: People see content as when they have time and you don't have any excuses when you reach out to them. Either it's good for them or it's not good for them. So I think having said that, Akashvani already knows that and always had a soul. Soul of any organization, any person, any collective is very important. For me, that is to be kept intact. And also not forgetting that we are living in new times and new challenges will come. But it doesn't mean that we have to lose our soul. How to keep our soul intact and yet be relevant and contextual would be the challenge. And I'm sure that innovation will see us through.
0: ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಪ್ರಾಯೋಜಿತ ಶೇಕಡಾ 50% ಸಂಚಾರ ದಂಡ ರಿಯಾಯಿತಿಗೆ ಉತ್ತಮ ಸ್ಪಂದನೆ ದೊರೆತಿದೆ. ಈ ಯೋಜನೆಯಡಿ 19 ಲಕ್ಷಕ್ಕೂ ಹೆಚ್ಚು ಚಲನ್ಗಳನ್ನು ಇತ್ಯರ್ಥಪಡಿಸಿ 55 ಕೋಟಿ ರೂಪಾಯಿ ಆದಾಯ ಸಂಗ್ರಹಿಸಲಾಗಿದೆ. ಇತ್ತೀಚಿನ ಮೆಗಾಲೋಕ ಅದಾಲತ್ನಲ್ಲಿ ಒಟ್ಟು 78,79,000 ಪ್ರಕರಣಗಳು ಇತ್ಯರ್ಥಗೊಂಡು 3,017 ಕೋಟಿ ರೂಪಾಯಿ ಮೌಲ್ಯದ ವಿವಾದಗಳು ಬಗೆಹರಿದಿವೆ. ಕೇಂದ್ರ ಸರ್ಕಾರದ ಸ್ವಚ್ಛ ಸರ್ವೇಕ್ಷಣಾ ಸಮೀಕ್ಷೆಯಲ್ಲಿ ದಾವಣಗೆರೆ ನಗರ ರಾಜ್ಯದಲ್ಲೇ ಪ್ರಥಮ ಸ್ಥಾನ ಹಾಗೂ ದೇಶದಲ್ಲಿ 32ನೇ ಶ್ರೇಯಾಂಕ ಗಳಿಸಿ ಅತ್ಯುತ್ತಮ ಸಾಧನೆ ಮಾಡಿದೆ ಎಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಸಮರ್ಥ ಶಾಮನೂರು ತಿಳಿಸಿದ್ದಾರೆ. ದಾವಣಗೆರೆ ಸ್ವಚ್ಛತೆಯಲ್ಲಿ ಈ ಮಟ್ಟದ ಸಾಧನೆ ಮಾಡಲು ಸ್ವಚ್ಛತಾ ಕಾರ್ಮಿಕರ ನಿರಂತರ ಶ್ರಮವೇ ಪ್ರಮುಖ ಕಾರಣ ಎಂದು ಹೇಳಿದ್ದಾರೆ. ಮುಂದಿನ ವರ್ಷ ನಿಮ್ಮೆಲ್ಲರ ಸಹಕಾರದಿಂದ ಈ ಶ್ರೇಯಾಂಕವನ್ನು ಮತ್ತಷ್ಟು ಉತ್ತಮಪಡಿಸಿ ದೇಶದ ಅಗ್ರ ನಗರಗಳ ಪಟ್ಟಿಗೆ ತರುವ ಗುರಿ ಹೊಂದಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಬ್ರಿಟನ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಹಿನ್ನೆಲೆ ಬೆಂಗಳೂರಿನ ಜಿಂದಾಲ್ನಿಂದ ಅಲ್ಯೂಮಿನಿಯಂ ಉತ್ಪನ್ನಗಳ ರವಾನೆ. ನವದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ, ಕರ್ನಾಟಕ, ತಮಿಳುನಾಡು, ಕೇರಳ, ಪುದುಚೇರಿ ಅಧಿಕಾರಿಗಳು ಭಾಗಿ. ಆಸ್ತಿಯ ಸಂಪೂರ್ಣ ಹಕ್ಕು ಮಾಲೀಕರಿಗೆ ಇರಬೇಕು, ವಸತಿ ಸಮುಚ್ಚಯಗಳ ಪ್ರತಿನಿಧಿಗಳೊಂದಿಗೆ ಸಂವಾದದಲ್ಲಿ ಮುಖ್ಯಮಂತ್ರಿ ಅಭಿಮತ. ಕರ್ನಾಟಕ ಶಾಶ್ವತ ನಿವಾಸ ಪ್ರಮಾಣ ಪತ್ರ ರದ್ದುಪಡಿಸುವಂತೆ ರಾಜ್ಯಪಾಲರಿಗೆ ಬಿಜೆಪಿ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
2: ಆಕಾಶವಾಣಿ ಇದೀಗ ಜಾಹೀರಾತುಗಳು, ನಂತರ ಹಿಂದಿ ಪಾಠ.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: Mysore Sandal.
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
7: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ವೆಂಕಟ ಲಕ್ಷ್ಮಮ್ಮ.
1: ನಮಸ್ತೆ ಬಹನ್ ಜಿ.
2: ಅಚ್ಚಾ ನಮಸ್ತೆ. ಆಜ್ ಆಪ್ ಕ್ಯಾ ಸೀಖನಾ ಚಾಹತೆ ಹೈ?
1: ಕಿಸಿ ಕವಿ ಕಾ ಕವಿತಾ ಕೆ ಬಾರೆ ಮೇ ಸಮಝಾ ದೀಜಿಯೆ ಬಹನ್ ಜಿ.
2: ಠೀಕ್ ಹೈ. ಆಜ್ ಮೈ ಆಪ್ ಲೋಗೋಂ ಕೋ ಶ್ರೀ ಅಯೋಧ್ಯ ಸಿಂಹ ಉಪಾಧ್ಯಾಯ ಅರಿಹವ್ ಜಿ ಕಾ ಮನ್ ಕವಿತಾ ಕೆ ಬಾರೆ ಮೇ ಪಡಾನಾ ಚಾಹತಿ ಹೂಂ.
1: ಠೀಕ್ ಹೈ ಬಹನ್ ಜಿ, ವಾಹಿ ಪಡಾ ದೀಜಿಯೆ.
2: ಅಚ್ಚಾ ಕವಿತಾ ಪಡಾನೆ ಕೆ ಸಮಯ ಸಂದರ್ಭ ಔರ್ ಕವಿ ಪರಿಚಯ ಕೋ ಪಹಲೆ ಸಮಝನಾ ಚಾಹಿಯೇ.

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ಸಮಯ ಸರಿಯಾಗಿ 3:08 ಆಗ್ತಾ ಇದೆ. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಉಮಾಂಗ್. ಈ ಕಾರ್ಯಕ್ರಮದ ಪ್ರಾಯೋಜಕರು NCERT.

0: मुझे अपने देश भारत पर, अपने देश की संस्कृति पर और अपने धर्म पर गर्व है। ये वही देश है जिसने संसार के पीड़ितों की, दुखियों की रक्षा की है। सभी भारतवासियों को सर्वधर्म संभाव की शिक्षा दी है। मुझे ऐसे राष्ट्र का नागरिक होने का गौरव प्राप्त है जिसने विश्व के सब धर्मों और राष्ट्रों के शरणार्थियों को शरण दी है। इस धरती पर समय समय पर अत्याचार होते रहे हैं, भिन्न भिन्न धर्मों के लोग पीड़ित किए गए हैं। धर्म का अर्थ है अशांति और द्वेष को पूरी तरह दूर करना। हमारा कर्तव्य है कि अपने धर्म की श्रेष्ठता सिद्ध करते हुए दूसरे धर्मों को नीचा न कहें। सभी धर्म एक समान है, सभी धर्मों का आदर करना हमारा कर्तव्य है।
1: स्वामी विवेकानंद का ये भाषण सुनकर लोग मंत्रमुग्ध हो गए और तालियों की गड़गड़ाहट से भवन गूंज उठा। उनके विचारों की सभी ने प्रशंसा की। इसके बाद पश्चिमी देशों में स्वामी जी के भाषणों का तांता लग गया। उनकी ख्याति दूर दूर तक फैल गई। उनके भाषणों की चर्चा सारे विश्व में होने लगी। उन्होंने सुसंस्कृत भारत की जो छवि विश्व के सामने प्रस्तुत की, उससे भारतवासियों के मस्तक गर्व से उठ गए। और जब वे विदेश से भारत लौटे तो भारत की जनता ने उनका भावभीना स्वागत किया। स्वामी विवेकानंद को भारतीय होने का गर्व था। वे चाहते थे कि उनके देशवासी भी ऐसे ही हों, देश के लिए जिएं, देश के लिए मरें। स्वामी जी में देशभक्ति की भावना कूट कूट कर भरी थी। उनका सारा प्रेम भारत के प्रति था और भारत की सेवा में ही उन्होंने अपने प्राण त्याग दिए। आज भी उनके विचार उन्हें अमर बनाए हुए हैं।
2: अभी आप सुन रहे थे कार्यक्रम स्वामी विवेकानंद। इस कार्यक्रम के बाद हमारा आज का उमंग कार्यक्रम यहीं पर समाप्त होता है। तो अब अपने मित्र अजीत को,
3: उमंग कार्यक्रम की तकनीकी टीम यानी कुसुमलता,
2: जगबंधु,
3: चेतना और मंजू कुमारी जी के साथ मुझे यानी विमलेश को आज्ञा दीजिए।
2: नमस्कार।
4: उमंग, उमंग, उमंग, उमंग, उमंग।
5: स्नेहितरे इदुवरेगो प्रायोजित कार्यक्रम उमंग केळिद्री।
6: कैच द रेन, बारिश के पानी की एक एक बूंद को हमें बचाना है। तो मेरा खास आग्रह है, वर्षा का बूंद बूंद पानी हम मिलकर के बचाएं।
7: जल है तो हम है। आइए घरों ऑफिसों में रेन वाटर हार्वेस्टिंग तकनीक अपनाएं। रिचार्ज पिट और शाफ्ट बनवाएं, अनुपयोगी बोरवेलों को ठीक करें, जलाशयों से गाद निकालें, अधिक से अधिक पेड़ लगाएं। इस बारिश आइए जुड़े कैच द रेन अभियान से।
8: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026ರ ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
5: ಆಕಾಶವಾಣಿ ಎಫ್ಎಂ ರೈಂಬೋ ಕೇಳ್ತಾ ಇದ್ದೀರಿ. 3:31:33 ಇದೆ. ಈಗ ಕೇಳಿ ನ್ಯಾಯವಾಣಿ.
8: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ನಮಸ್ಕಾರ.
9: ನಮ್ಮ ಜೊತೆಗಿದ್ದಾರೆ ವಕೀಲರಾದ ಮುನಿರಾಜನ್. ಸರ್ ನಮಸ್ಕಾರ.
10: ನಮಸ್ತೆ.
9: ಬ್ಯಾಂಕಿನ ವಿಚಾರವಾಗಿ ಬ್ಯಾಂಕ್ ಮತ್ತು ಗ್ರಾಹಕರ ನಡುವಿನ ಸಂಬಂಧ ಹೇಗಿರುತ್ತೆ, ಕಾನೂನಾತ್ಮಕವಾಗಿ ಅದನ್ನು ಹೇಗೆ ನಾವು ವ್ಯಾಖ್ಯಾನಿಸಬೇಕು, ಠೇವಣಿ ಬಗ್ಗೆ ಇತ್ಯಾದಿಗಳನ್ನೆಲ್ಲ ಹಿಂದಿನ ಕಾರ್ಯಕ್ರಮದಲ್ಲಿ ನಾವು ಕೇಳಿದ್ದೆವು. ಇವತ್ತು ಈಗ ಈ ಬ್ಯಾಂಕ್ ಮುನ್ಸೂಚನೆ ನೀಡಿದೆ ಗ್ರಾಹಕರ ಖಾತೆಯನ್ನ ರದ್ದು ಮಾಡಲ್ಲ, ಆದ್ರೆ ಸ್ವಲ್ಪ ಫ್ರೀಜ್ ಮಾಡುತ್ತೆ. ಯಾವ ಸಂದರ್ಭದಲ್ಲಿ ಖಾತೆಯನ್ನ ನಾವು ಅವರು ಸ್ಥಗಿತಗೊಳಿಸ್ತಾರೆ ಕಾನೂನುಬದ್ಧವಾಗಿ, ಅವಾಗ ಗ್ರಾಹಕರು ಏನ್ ಮಾಡಬೇಕು ಅನ್ನೋ ವಿಷಯವನ್ನ ತಾವು ಇವತ್ತು ತಿಳಿಸ್ಕೊಡ್ಬೇಕು.
10: ಸರ್, ಇಲ್ಲಿ ಕೆಲವು ಸಂದರ್ಭಗಳಲ್ಲಿ ಈ ಖಾತೆಯನ್ನ ಫ್ರೀಜ್ ಮಾಡಬಹುದು,
9: ಆದರೆ ಅದು ತಾತ್ಕಾಲಿಕವಾಗಿ ನಿಲ್ಲಿಸಿರ್ತಾರೆ.
10: ಅದನ್ನ ಆಮೇಲೆ ಆದ್ರೆ ಯಾವ ಸಂದರ್ಭದಲ್ಲಿ ಅಂತಂದ್ರೆ, ಸಾಮಾನ್ಯವಾಗಿ ಗ್ರಾಹಕರಿಗೆ ಮುನ್ಸೂಚನೆಯನ್ನ ನೀಡಿ ಅಥವಾ ಒಂದು ನೋಟಿಸ್ ಅನ್ನ ನೀಡಿ ಆ ನಂತರವೇ ಅದನ್ನ ಅಕೌಂಟ್ ಅನ್ನ ಫ್ರೀಸ್ ಮಾಡಿರ್ತಾರೆ, ಅಂದ್ರೆ ಅದನ್ನ ಯಥಾಸ್ಥಿತಿ ಹೋಲ್ಡ್ ಮಾಡಿರ್ತಾರೆ ಅಂತ. ಆ ಒಂದು ವಿಚಾರದಲ್ಲಿ ಯಾವ ಸಂದರ್ಭಗಳಲ್ಲಿ ಅದನ್ನ ಆ ರೀತಿ ಹೋಲ್ಡ್ ಮಾಡ್ತಾರೆ ಅಂತಂದ್ರೆ, ಅಕ್ರಮ ಹಣ ಯಾವ್ದಾದ್ರು ಅಕೌಂಟ್ ಅಲ್ಲಿ ವರ್ಗಾವಣೆ ಆಗಿದ್ರೆ, ಕಾನೂನು ಉಲ್ಲಂಘನೆ ಆದಾಗ ಅಥವಾ ಮತ್ತು ಅನುಮಾನಾಸ್ಪದ ಚಟುವಟಿಕೆಗಳಿಂದ ಏನಾದರೂ ಅಲ್ಲಿ ವಹಿವಾಟು ನಡೀತಾ ಇದ್ರೆ ಅಂತ ಸಂದರ್ಭಗಳಲ್ಲಿ ಈ ಅಕೌಂಟ್ ಅನ್ನ ಫ್ರೀಸ್ ಮಾಡಬಹುದು. ಮತ್ತೆ ಅದ್ರ ಜೊತೆಯಲ್ಲಿ ಖಾತೆಯನ್ನು ಸಹ ಸ್ಥಗಿತಗೊಳಿಸಬಹುದು. ಯಾವ್ಯಾವ ಸಂದರ್ಭಗಳಲ್ಲಿ ಖಾತೆಯನ್ನ ಸ್ಥಗಿತಗೊಳಿಸಬಹುದು ಅಂತಂದ್ರೆ, ಈಗ ಉದಾಹರಣೆ ಗ್ರಾಹಕ ಆಗಿರ್ತಕ್ಕಂಥವ್ರು ಮರಣ ಹೊಂದಿರ್ತಾರೆ, ಆ ಮರಣ ಹೊಂದಿದ ಸಂದರ್ಭದಲ್ಲಿ ಖಾತೆಯನ್ನ ಸ್ಥಗಿತಗೊಳಿಸ್ತಾರೆ. ಮತ್ತೆ ಒಬ್ಬ ಗ್ರಾಹಕ ದಿವಾಳಿತನ ಆದ್ರೆ, ಕಾನೂನನ್ನ ಉಲ್ಲಂಘನೆ ಮಾಡಿದ್ರೆ, ಈಗ ಬ್ಯಾಂಕ್ಗೂ ಮತ್ತೆ ಗ್ರಾಹಕರಿಗೂ ಇರತಕ್ಕಂತ ಕಾನೂನಲ್ಲಿ ಏನಾದ್ರು ಉಲ್ಲಂಘನೆ ಮಾಡಿದ್ರೆ ಆ ಸಂದರ್ಭದಲ್ಲೂ ಸ್ಥಗಿತಗೊಳಿಸಬಹುದು. ಮತ್ತೆ ಒಬ್ಬ ಅಕೌಂಟ್ ಮಾಡಿಸಿ ಗುರುತೇ ಸಿಗ್ಲಿಲ್ಲ ಅನ್ನೋ ಸಂದರ್ಭದಲ್ಲೂ ಸಹ ಅಂತಹ ಖಾತೆಯನ್ನ ಸ್ಥಗಿತಗೊಳಿಸ್ತಾರೆ. ಆ ಸಂದರ್ಭದಲ್ಲಿ ಗ್ರಾಹಕ ಏನ್ ಮಾಡಬೇಕು ಅಂತಂದ್ರೆ, ಬ್ಯಾಂಕಿನೊಂದಿಗೆ ನಿರಂತರವಾಗಿ ಸಂಪರ್ಕ ಇರಬೇಕು. ಮತ್ತೆ ಒಂದು ವೇಳೆ ಫ್ರೀಜ್ ಮಾಡಲು ಕಾರಣ ಕೇಳಬೇಕು, ಯಾವ ಕಾರಣದಿಂದ ನನ್ನ ಖಾತೆಯನ್ನ ಫ್ರೀಜ್ ಮಾಡ್ತಾ ಇದ್ದೀರಾ ಅಥವಾ ಸ್ಥಗಿತಗೊಳಿಸ್ತಾ ಇದ್ದೀರಾ ಅಂತಕ್ಕಂಥದ್ದನ್ನ ಕೇಳಬೇಕು. ಅಗತ್ಯ ದಾಖಲೆಗಳನ್ನ ಒದಗಿಸ್ಬೇಕು. ಒಂದ್ ವೇಳೆ ಏನಾದ್ರೂ ಫ್ರೀಜ್ ಮಾಡಿದ ಸಂದರ್ಭದಲ್ಲಿ ಅಗತ್ಯ ದಾಖಲೆಗಳು ಬೇಕು ಅಂತಂದ್ರೆ ಬ್ಯಾಂಕ್ ಕೇಳಿದ್ರೆ ಅದನ್ನ ಒದಗಿಸ್ತಕ್ಕಂಥದ್ದು. ಒಂದ್ ವೇಳೆ ಏನು ಮಾಡ್ದಿರಾನ ಏನ ಮಾಡಿದ್ರೆ ದೂರು ಪ್ರಾಧಿಕಾರ ಇರುತ್ತೆ, ಸಂಬಂಧಿಸಿದ ಅಧಿಕಾರಿಗಳಿಗೆ ಅಥವಾ ಮೇಲಧಿಕಾರಿಗಳೇ ಒಂದು ದೂರನ್ನು ನೀಡಿದ ಸಂದರ್ಭದಲ್ಲಿ ಆ ಒಂದು ಬ್ಯಾಂಕನ್ನ ಸ್ಥಗಿತಗೊಳಿಸೋದಾಗ್ಲಿ ಫ್ರೀಜ್ ಮಾಡಿರೋದಾಗ್ಲಿ ಅದನ್ನ ಕಂಟಿನ್ಯೂ ಮಾಡ್ತಾರೆ.
9: ಅಂದ್ರೆ ಈಗ ದೂರು ಅಂತ ಹೇಳಿದ್ರಲ್ಲ, ಈ ಒಂಬುಡ್ಸ್ಮನ್ ಅಂತ ಹೇಳಿ ಹೇಳ್ತೀವಲ್ಲ, ಆ ರೀತಿಯಾದಂತ ಒಂದು ವ್ಯವಸ್ಥೆ ಅಡಿನಲ್ಲಿ ತಮಗಾದಂತಹ ತೊಂದರೆಯನ್ನ ಅಥವಾ ಸಮಸ್ಯೆಯನ್ನ ಅಲ್ಲಿ ಅವ್ರು ಹೇಳ್ಕೊಳ್ಬೇಕು. ಅಂದ್ರೆ ಬ್ಯಾಂಕಿನ ಜೊತೆಗೆ ಫಸ್ಟ್ ನೀವು ವಿಚಾರಣೆ ಮಾಡಿರ್ತೀರಿ, ಅದು ಸಮಸ್ಯೆ ಸಾಲ್ವ್ ಆಗ್ಲಿಲ್ಲ ಅಂತಂದ್ರೆ ಒಂಬುಡ್ಸ್ಮನ್ ಗೆ ಸಂಪರ್ಕ ಮಾಡಿ ಅಲ್ಲಿ ದೂರು ಕೊಟ್ಟು ನೀವು ನಿಮ್ಮ ಸಮಸ್ಯೆಯನ್ನ ಇತ್ಯರ್ಥ ಮಾಡ್ಕೋಬಹುದು. ಅದೇ ರೀತಿ ಗ್ರಾಹಕರ ಕೆಲವು ಇತ್ಯಾದಿ ಕರ್ತವ್ಯಗಳೇನಿವೆಯಲ್ಲ ಅದನ್ನ ಸರಿಯಾಗಿ ಮಾಡಿರ್ತೀವಿ. ಮತ್ತೆ ಹೆಚ್ಚು ಕಡಿಮೆ ಆದಾಗ ಈ KYC ಅಂತ ಇರುತ್ತಲ್ಲ, ನೋ ಯುವರ್ ಕಸ್ಟಮರ್, ಅದನ್ನ ಸರಿಯಾಗಿ ಅವ್ರು ನಾವು ಕೊಟ್ರೆ ಇನ್ನೊಂದ್ಸಲ ಕೆಲಸ ಬ್ಯಾಂಕ್ನವರು ನಮ್ಗೆ ಹೇಳ್ತಾರೆ ಮತ್ತೊಮ್ಮೆ KYC ಕೊಡಬೇಕು ನೀವು ಅಂತ ಸಲ್ಲಿಸಬೇಕು ಅಂತ ಹೇಳ್ತಿರ್ತಾರೆ. ಅದೆಲ್ಲ ಕೊಟ್ಟಾಗ ಅದು ಸರಿಯಾಗುತ್ತೆ, ಫ್ರೀಜ್ ಆಗಿದ್ದು ಮತ್ತು ಕಂಟಿನ್ಯೂ ಆಗುತ್ತೆ. ಅದು ನಿರಂತರವಾಗಿ ಸಂಪರ್ಕ ಇಟ್ಕೋಬೇಕಂತಾನು ತಾವು ಹೇಳಿದ್ದು ಅದು ಮಾತ್ರ ಬಹಳ ಮುಖ್ಯ ಆಗುತ್ತೆ. ಇಲ್ಲಾಂದ್ರೆ ನಿಮಗೆ ಮೆಸೇಜ್ ಬರ್ತದೆ, ನಿಮ್ಮ ಅಕೌಂಟ್ ಆಪರೇಟ್ ಮಾಡಲೇ ಇಲ್ಲ, ನೀವು ದಯವಿಟ್ಟು ಏನಾದ್ರೂ ವ್ಯವಹಾರ ಮಾಡಿ ಅಂತ ಹೇಳಿ ಹೇಳ್ತಿರ್ತಾರೆ.
10: ಒಂದು ವಿಶೇಷವಾಗಿ ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದ್ರೆ, ಈ ಅಕೌಂಟ್ಗಳನ್ನ ಫ್ರೀಜ್ ಯಾಕೆ ಮಾಡ್ತಾ ಇದ್ರೆ ಅಂತಂದ್ರೆ, ಈ ಆನ್ಲೈನ್ ಫ್ರಾಡ್ ಜಾಸ್ತಿ ಆಗ್ತಾ ಇದೆ. ಆನ್ಲೈನ್ ಫ್ರಾಡ್ ಇಂದ ಆ ಲಿಂಕ್ಗಳನ್ನ ಒತ್ತುಬಿಟ್ರೆ ಸಾಕು, ಅದು ಕೆಲವು ಸಲ ನಮ್ಗೆ ಗೊತ್ತಿಲ್ಲದಿದ್ದರೆ ನಮ್ಮ ಅಕೌಂಟ್ಗೂ ಬಂದಿರುತ್ತೆ, 500,000 ಈ ಥರ ಬಂದಿರುತ್ತೆ. ಅಂಥ ಸಂದರ್ಭದಲ್ಲಿ ಯಾರಾದರೂ ಕಂಪ್ಲೇಂಟ್ ಫಿರ್ಯಾದಿಯನ್ನು ಕೊಟ್ಟಿದ್ರೆ ಆಗ ನಮ್ಮ ಅಕೌಂಟ್ ಸಹ ಫ್ರೀಜ್ ಮಾಡಿರ್ತಾರೆ.
9: ನಾವು
10: ಬ್ಯಾಂಕ್ ಮುಖಾಂತರ ಕೋರ್ಟ್ಗೆ ಹೋಗಿ ಅದನ್ನ ರಿಲೀಸ್
9: ಮಾಡಿಸ್ಕೋಬೇಕು. ವಕೀಲರಾದ ಮುನಿರಾಜಯ್ಯನ್ ಅವರೇ, ನಮ್ಮ ಕೇಳುಗರ ಪರವಾಗಿ ನಿಮಗೆ ಈ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
10: ನಮಸ್ಕಾರ.
11: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
5: ಸ್ನೇಹಿತರೆ, ಇದುವರೆಗೂ ನ್ಯಾಯವಾಣಿ ಕೇಳಿದ್ರಿ.
11: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಯಾರೆಲ್ಲ ಸರಿಯುತ್ತರ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಜಯಶ್ರೀ, ಸುನಿಲ್, ಸುಬ್ರಹ್ಮಣ್ಯ, ಜಯಂತ್, ನೇತ್ರ, ರೇಣುಕಾ, ಚಂದ್ರಪ್ಪ, ಬಿಂದು, ಪ್ರಕಾಶ್, ಹಾಗೇನೇ ರಾಧಾ ಕೃಷ್ಣ ಮತ್ತು ಶ್ರೀಲಕ್ಷ್ಮಿ ಗುರುರಾಜ್, ಆಶಾ ಶ್ರೀನಿವಾಸ್,

0: ಅವರ ಉತ್ತರ ಸರಿಯಾಗಿತ್ತು. ಹಾಗೇನೇ ಸಿದ್ದು ಹಿರೇಮಠ್ ಅವರ ಉತ್ತರ ಕೂಡ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಸರಿಯಾದಂತಹ ಉತ್ತರವನ್ನೇ ಕಳಿಸಿದ್ರೆ, ಆದರೆ ಮೊದಲಿಗೆ ಸರಿ ಉತ್ತರ ಕೊಟ್ಟವರ ಹೆಸರನ್ನು ನಾವು ಹೇಳಿದ್ದೀವಿ. ಉಷಾ ನವರತ್ನರಾಮ್ ಅವರ ಕಾದಂಬರಿಯನ್ನು ಆಧರಿಸಿ ಬಂದಂತಹ ಕನ್ನಡದ ಈ ಚಿತ್ರ ಕನ್ನಡದಲ್ಲಿ ಎಷ್ಟು ಸೂಪರ್ ಹಿಟ್ ಆಯಿತು ಅಂದರೆ, ತಕ್ಷಣಕ್ಕೆ ತಮಿಳಿಗೆ, ತೆಲುಗಿಗೆ, ಮಲಯಾಳಂಗೆ ಎಲ್ಲ ಹೋಯಿತು. ತಮಿಳ್ನವರಂತೂ ಕೂಡ ರಿಮೇಕ್ ಮಾಡಿದ್ರು ಅಂತ ಹೇಳಿದೆ. ಪ್ರೇಮ ಪಾಶಂ ಅಂತ ಸಿನಿಮಾದ ಹೆಸರು. ಆದರೆ ತೆಲುಗಿಗೆ ಹೋದಾಗ ಇದು ಡಾಕ್ಟರ್ ನಂದಿನಿ ಅಂತ ಆಯಿತು, ಮತ್ತು ಮಲಯಾಳಂಗೂ ಕೂಡ ಡಬ್ ಆಗಿತ್ತು ಸಿನಿಮಾ ಅಂತ ಹೇಳಿದೆ. ತುಂಬ ಚೆನ್ನಾಗಿ ಸರಿಯಾಗಿ ಊಹೆ ಮಾಡಿದ್ದೀರಿ. ಬಂಧನ ಅನ್ನೋದು ಸರಿಯಾದಂತಹ ಉತ್ತರ. ಕೆಲವರು ಮಾತ್ರ ಹೊಂಬಿಸಿಲು ಅಂದರೆ, ಇನ್ನು ಕೆಲವರು ಬೇರೆ ನೀ ಬರದ ಕಾದಂಬರಿ ಅಂತ ಎಲ್ಲ ಮೆಸೇಜ್ ಮಾಡಿದ್ರಿ. ಆದರೆ ನೀ ಬರದ ಕಾದಂಬರಿ ಹೊಂಬಿಸಿಲು ಎಲ್ಲ ಅಲ್ಲ, ಇದಕ್ಕೆ ಸರಿಯಾದಂತಹ ಉತ್ತರ ಆಗಿತ್ತು ಬಂಧನ. ಕನ್ನಡದ ಕ್ಲಾಸಿಕ್ ಸಿನಿಮಾಗಳಲ್ಲಿ ಇದು ಕೂಡ ಒಂದು ಚಿತ್ರದ ಚಿತ್ರಕಥೆ ಇರಬಹುದು, ಸಂಭಾಷಣೆಗಳಿರಬಹುದು, ಒಬ್ಬರಿಗಿಂತ ಒಬ್ಬರ ಅಭಿನಯ ಇರಬಹುದು, ಇಡೀ ಸಿನಿಮಾ ನೋಡಿದ ಮೇಲೆ ನಮ್ಮಲ್ಲಿ ಮೂಡಿಸುವಂತಹ ಪ್ರಶ್ನೆಗಳಿರಬಹುದು, ಪ್ರತಿಯೊಂದು ಕೂಡ ವಿಭಿನ್ನ, ಅನನ್ಯ. ಇದೇ ಕಾರಣಕ್ಕಾಗಿ 1984 ಬಂದಂತಹ ಸಿನಿಮಾ ಇವತ್ತಿಗೂ ಕೂಡ ನಮ್ಮ ಕನ್ನಡಿಗರ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದೆ ಅಂತ ಹೇಳಬಹುದು. ವಿಷ್ಣುವರ್ಧನ್ ಅವರ ಕುರಿತಾಗಿ ಮಾತಾಡಬೇಕಾದ್ರೆ, ಬಂಧನ ಸಿನಿಮಾವನ್ನು ನೆನಪಿಸಿಕೊಳ್ಳದೆ ಮುಂದಕ್ಕೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಬಹುದು. ಯಾರಲ್ಲೂ ಕೂಡ ಸರಿಯಾದ ಉತ್ತರ ಕೊಟ್ಟರೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಇದೀಗ ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ನರ್ಗೀಸ್ ಅವರು ವರುಣ ಅನ್ನುವಂತಹ ಪಾತ್ರವಾಗಿ ಈ ಒಂದು ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ರು, ಮತ್ತು ಈ ಸಿನಿಮಾದ ನಟನೆಗೆ ಇವರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಸಂದಿತ್ತು. ಮಾತ್ರವಲ್ಲ, ನರ್ಗೀಸ್ ಅಭಿನಯದ ಕೊನೆಯ ಚಿತ್ರ ಅನ್ನುವಂತಹ ಹೆಗ್ಗಳಿಕೆ ಕೂಡ ಈ ಒಂದು ಚಿತ್ರಕ್ಕಿದೆ. ಯಾವುದು ಈ ಹಿಂದೆ ಸಿನಿಮಾದ ಹೆಸರು ನೀವು ಹೇಳಿದ್ರೆ ಸಾಕು. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಆಕಾಶವಾಣಿ ಎಫ್ಎಂ ರೈಂಬೋ ಕೇಳ್ತಾ ಇದ್ದೀರಿ. ಚಂದದ ಗೀತೆಗಳೊಂದಿಗೆ ನಮ್ಮ ಪ್ರಶ್ನೆ ನಿಮ್ಮ ಉತ್ತರ ಮುಂದಕ್ಕೆ ಜೊತೆ ಜೊತೆಯಾಗಿ ಸಾಗ್ತಾ ಇದೆ. ಸರಿಯಾದಂತಹ ಉತ್ತರ ಕೊಟ್ಟಿದ್ದಾರೆ ಎನ್ಆರ್ ಪ್ರಸಾದ್, ನಿಹಾರಿಕಾ, ಸಿಎನ್ ಲಕ್ಷ್ಮಣ, ದಿಲೀಪ್ ಕಲ್ಯಾಣ್ಕರ್, ಈರಣ್ಣ, ಪ್ರಸನ್ನ ಕುಮಾರ್, ಮಂಜುನಾಥ್ ಇಂದರ್ಗಿ, ಸುಭಾನ್ ಕೋರಿ, ರಾಜ್ಕುಮಾರ್ ಕಾತರ್ಕಿ, ತಪಸ್ಯಾ ತ್ರಿಲೋಕ್, ಹಾಗೆ ವಾಣಿ, ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ನರ್ಗೀಸ್ ಅವರು ವರುಣ ಅನ್ನುವಂತಹ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ರು. ಮಾತ್ರವಲ್ಲ, ಈ ಸಿನಿಮಾದ ನಟನೆಗೆ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ನರ್ಗೀಸ್ ಅಭಿನಯದ ಕೊನೆಯ ಚಿತ್ರ ಇದಾಗಿತ್ತು ಅಂತ ಹೇಳಿದೆ. ಸರಿಯಾದಂತಹ ಉತ್ತರ ರಾತ್ ಔರ್ ದಿನ್ ಅನ್ನೋದಾಗಿತ್ತು. ರಾತ್ ಔರ್ ದಿನ್ ಅನ್ನುವಂತಹ ಚಿತ್ರ 1967 ತೆರೆ ಕಾಣ್ತು. ಈ ಒಂದು ಚಿತ್ರದಲ್ಲಿ ನರ್ಗೀಸ್ ಅವರು ಕೊನೆಯ ಬಾರಿಗೆ ಕಾಣಿಸಿಕೊಂಡಿದ್ದು. ನರ್ಗೀಸ್ ಅವರು ತಮ್ಮ ಕೆರಿಯರ್ನ ಉತ್ತುಂಗದ ದಿನಗಳಲ್ಲಿ ಒಂದೇ ಸಲಕ್ಕೆ 15-20 ಸಿನಿಮಾಗೆ ಕಾಂಟ್ರಾಕ್ಟ್ ಸೈನ್ ಮಾಡಿದ್ರಂತೆ. ಮಾತ್ರವಲ್ಲ, 6 ತಿಂಗಳುಗಳ ಕಾಲ ಹಗಲು ರಾತ್ರಿ ಅನ್ನದೆ ಗಂಟೆಗಳು ನಿಮಿಷಗಳ ಲೆಕ್ಕದಲ್ಲಿ ಕೆಲಸ ಮಾಡ್ತಾ ಹೋಗಿದ್ರಂತೆ. ಮತ್ತೆ ಈ ಕೆಲಸ ಮಾಡಿ ಮಾಡಿ ಅವರಿಗೆ ಎಷ್ಟು ಸಾಕಾಗಿತ್ತು ಅಂದ್ರೆ, ನರ್ಗೀಸ್ ಅವರಿಗೆ ನನಗೆ ಶಾಂತಿ ಬೇಕು ಅಂತ ಅನಿಸಿತ್ತಂತೆ. ಮತ್ತೆ ಫಿಸಿಕಲಿ ಮೆಂಟಲಿ ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗಿದ್ದಕ್ಕೆ ಅವರು ಆಗೆಲ್ಲ ಕೂಡ ಪ್ರಚಲಿತದಲ್ಲಿ ಇದ್ದ ಹಾಗೆ ಒಂದು ಬೆಟ್ಟದಲ್ಲಿ ಉಳಿದುಕೊಂಡು ಶಾಂತಿಯನ್ನ ಅರಸಿದ್ರಂತೆ. ಆದರೆ ವಿಪರ್ಯಾಸ ನೋಡಿ, ಯಾರ ಕಾಲ್ಸ್ ಇಲ್ಲದೆ, ಯಾವುದೇ ಸಿನಿಮಾದ ಕೆಲಸ ಇಲ್ಲದೆ, ಯಾವುದೇ ಸ್ಕ್ರಿಪ್ಟ್ಗಳನ್ನ ಕೇಳಿಸ್ಕೊಳ್ದೆ, ಯಾವುದೇ ಪೂರ್ವ ತಯಾರಿ ಇಲ್ಲದೆ ಆರಾಮಾಗಿ ಕಳಿಬೇಕಾದಂತಹ ದಿನಗಳು ಇವರಿಗೆ ಬರಡು ಅಂತ ಅನಿಸೋದಕ್ಕೆ ಶುರುವಾಯಿತಂತೆ. ತುಂಬ ಬೋರ್ ಆಗೋಕ್ಕೆ ಶುರುವಾಯಿತಂತೆ. ಮತ್ತೆ ಯಾವಾಗ ಸಿನಿಮಾಕ್ಕೆ ಹೋಗ್ತೀನಿ, ಯಾವಾಗ ಶೂಟಿಂಗ್ಗೆ ಹೋಗ್ತೀನಿ ಅಂತ ಅನಿಸ್ಬಿಡ್ತಂತೆ ಅವರಿಗೆ. ಅಷ್ಟರ ಮಟ್ಟಿಗೆ ಖಾಲಿಯಾಗಿ ಕೂರೋದು ಅವ್ರಿಗೆ ಇಷ್ಟ ಇರಲಿಲ್ವಂತೆ. ಆದರೆ ಪ್ರೀತಿ, ಪ್ರೇಮ, ಮದುವೆ, ದಾಂಪತ್ಯ, ಕುಟುಂಬ ಇವೆಲ್ಲದರ ಬಗ್ಗೆ ಅವರಿಗೆ ಇದ್ದಂತಹ ತುಂಬು ಪ್ರೀತಿಯಿಂದಾಗಿ ಮದುವೆಯಾದ ನಂತರ ಅವರು ನಟಿಸೋದಿಲ್ಲ ಅಂತ ನಿರ್ಧಾರಕ್ಕೆ ಬಂದರು. ಮದರ್ ಇಂಡಿಯಾ ಸಿನಿಮಾದ ನಂತರ ಅವರು ಯಾವುದೇ ಚಿತ್ರದಲ್ಲಿ ಕಾಣಿಸ್ಕೊಳ್ಳೋಕೆ ಹೋಗಲಿಲ್ಲ. ಆದರೆ ಅವರ ಸಹೋದರ ತುಂಬಾ ಕೇಳ್ಕೊಂಡಿದ್ದಕ್ಕಾಗಿ ರಾತ್ ಔರ್ ದಿನ್ ಚಿತ್ರದಲ್ಲಿ ಇವರು ಅಭಿನಯಿಸಬೇಕಾಯಿತು. ಮತ್ತು ಈ ಒಂದು ಸಿನಿಮಾದಲ್ಲಿ ನಟನೆ ಮಾಡಬೇಕಾದ್ರೆ ಇವರು ಎರಡನೇ ಮಗುಗೆ ಪ್ರೆಗ್ನೆಂಟ್ ಆಗಿದ್ರಂತೆ. ಈ ಸಿನಿಮಾ ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇದ್ದಂತಹ ಕಾರಣದಿಂದಾಗಿ 6 ವರ್ಷಗಳ ಕಾಲ ಸತತವಾಗಿ ಕುಂಟ್ತಾ ಸಾಕ್ತಂತೆ. ಹಾಗೆ ಸಾಗಿ ಸಿನಿಮಾ ರಿಲೀಸ್ ಆಗೋಷ್ಟೊತ್ತಿಗೆ ನರ್ಗೀಸ್ ಅವರಿಗೆ 3ನೇ ಮಗುನು ಕೂಡ ಹುಟ್ಟಿ ಆಗಿತ್ತಂತೆ. ಇವಿಷ್ಟು ಸಮಾಚಾರ ನಿಮ್ಮ ಜೊತೆ ಹಂಚಿಕೊಳ್ಳೋದಿತ್ತು. ಹೇಗನ್ನಿಸ್ತಿದೆ ಕಾರ್ಯಕ್ರಮ, ಯಾರೆಲ್ಲ ಸಂದೇಶ ಕಳಿಸಿದ್ರೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇದೀಗ ಕೊನೆಯ ಪ್ರಶ್ನೆ ಹೇಗಿದೆ ನೋಡಿ. ಫೀಮೇಲ್ ಅನಾಫಲಿಸ್ ಸೊಳ್ಳೆಯಿಂದ ಮಲೇರಿಯಾ ಕಾಯಿಲೆ ಬರುತ್ತೆ ಅಂತ ಕಂಡುಹಿಡಿದಂತಹ ವಿಜ್ಞಾನಿ ಯಾರು? 4 ಆಪ್ಷನ್ಸ್ ಹೀಗಿದೆ: ಎಡ್ವರ್ಡ್ ಜನರ್, ಲೂಯಿಸ್ ಪಾಸ್ಚರ್, ರಾಬರ್ಟ್ ಕೋಚ್, ರೊನಾಲ್ಡ್ ರೋಸ್. ಆಪ್ಷನ್ ಎ ಎಡ್ವರ್ಡ್ ಜನರ್, ಆಪ್ಷನ್ ಬಿ ಲೂಯಿಸ್ ಪಾಸ್ಚರ್, ಆಪ್ಷನ್ ಸಿ ರಾಬರ್ಟ್ ಕೋಚ್, ಆಪ್ಷನ್ ಡಿ ರೊನಾಲ್ಡ್ ರೋಸ್. ಫೀಮೇಲ್ ಅನಾಫಲಿಸ್ ಸೊಳ್ಳೆಗಳಿಂದ ಮಲೇರಿಯಾ ಕಾಯಿಲೆ ಬರುತ್ತೆ ಅಂತ ಹೇಳಿದವರು ಯಾರು?

ಯಾರೆಲ್ಲ ಕೂಡ ಸರಿಯಾದಂತಹ ಉತ್ತರ ಕೊಟ್ಟಿದ್ದೀರಿ ಕೊನೆಯ ಪ್ರಶ್ನೆಗೆ? ಜಗದಾಂಬಿಕಾ, ಬಾಬಾ ಕಲ್ಯಾಣ್, ಮಹೇಂದ್ರ ಕುಮಾರ್, ರಘುನಾರಾಯಣ್, ಚಂದ್ರಕಾಂತ್, ಸುಜಾತಾ ಕೆ ನಟರಾಜ್, ಗುರುರಾಜ್, ಬಿಎಂ ವಿಶ್ವನಾಥ್, ಸೌಜನ್ಯ, ಹಾಗೆ ಚನ್ನಬಸಪ್ಪ, ಇಷ್ಟು ಜನರ ಉತ್ತರ ಸರಿಯಾಗಿದ್ದು ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಫೀಮೇಲ್ ಅನಾಫಲಿಸ್ ಸೊಳ್ಳೆಯಿಂದ ಮಲೇರಿಯಾ ಕಾಯಿಲೆ ಬರುತ್ತೆ ಅಂತ ಕಂಡುಹಿಡಿದಂತಹ ವಿಜ್ಞಾನಿ ಯಾರು ಅಂತ ಕೇಳಿದೆ. ಅದಕ್ಕೆ ಸರಿಯಾದಂತಹ ಉತ್ತರ ರೊನಾಲ್ಡ್ ರೋಸ್ ಆಗಿತ್ತು. ಇವರು 1857 ಭಾರತದ ಅಲ್ಮೋರಾದಲ್ಲಿ ಜನಿಸಿದವರು. ಆದರೆ ಬ್ರಿಟಿಷ್ ಫಿಸಿಷಿಯನ್ ಹಾಗೆ ಎಂಟಮಾಲಜಿಸ್ಟ್ ಇವರು. ಸೊಳ್ಳೆಗಳು ಹಾಗೆ ಮಲೇರಿಯಾ ಕಾಯಿಲೆಯ ನಡುವಿನ ನಂಟನ್ನು ಗುರುತಿಸಿದವರು ಮತ್ತು ಜಗತ್ತಿಗೆ ಸಾರಿದವರು. ರೊನಾಲ್ಡ್ ರೋಸ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಯಾರೆಲ್ಲ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರಿ, ಸರಿಯಾದಂತಹ ಉತ್ತರ ಕಳಿಸೋ ಪ್ರಯತ್ನ ಮಾಡಿದ್ರಿ, ಸರಿಯಾದಂತಹ ಉತ್ತರ ಕಳಿಸಿದ್ರು ಕೂಡ ಯಾರ ಹೆಸರು ಹೇಳಲಾಗಿಲ್ಲ, ಅವ್ರು ಯಾರು ಬೇಜಾರು ಮಾಡ್ಕೋಬೇಡಿ. ಪ್ರತಿದಿನ ಮಿಸ್ ಮಾಡಿದೆ ಮಧ್ಯಾಹ್ನ 3:35-4 ತನಕ ಹೋಂಬಿಸ್ ಲಿಯೋನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮೊದಲಿಗೆ ಸರಿಯಾದಂತಹ ಉತ್ತರ ತಲುಪಿಸಿದ 10 ಜನರ ಹೆಸರನ್ನ ನಾವು ಹೇಳ್ತೀವಿ. ಕೇಳ್ತಾ ಇರಿ ಆಕಾಶವಾಣಿ FM ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

0: ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 4:20 ಆಗ್ತಾ ಇದೆ. ಸ್ಫೂರ್ತಿ ಧಾರೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಮ್ಮ ಜೊತೆಯಾಗಿ ಚಿತ್ರಕಲಾವಿದರಾದಂತಹ ಕೆ ಸೋಮಶೇಖರ್ ಅವರು ಇದ್ದಾರೆ. ಕಳೆದ 3 ದಶಕಗಳಿಂದ ಕಲಾವಿದರಾಗಿ ಗುರುತಿಸಿಕೊಂಡಿದ್ದಾರೆ ಇವರು. ಮೈಸೂರು ಶೈಲಿ, ತಾಂಜಾವೂರು ಶೈಲಿ, ಆಕ್ರಿಲಿಕ್, ಆಯಿಲ್ ಪೇಂಟಿಂಗ್, ಸಾಫ್ಟ್ವುಡ್ ಕಾರ್ವಿಂಗ್, ಕಾಂಟೆಂಪರರಿ ಆರ್ಟ್, ಫೋಕ್ ಆರ್ಟ್ಗಳಲ್ಲಿ ಪರಿಣಿತಿ ಹೊಂದಿರುವಂತಹ ಇವರು ರಚಿಸಿರುವಂತಹ ನಾಡದೇವಿ ಭುವನೇಶ್ವರಿಯ ರೂಪವನ್ನೇ ಕರ್ನಾಟಕ ಸರ್ಕಾರ ಅಫಿಷಿಯಲ್ ನಾಡದೇವತೆಯಾಗಿ ಘೋಷಿಸಿದೆ. ಇದಲ್ಲದೆ ಇವರಿಗೆ ಕಲಾವಲ್ಲಭ ಕುಶಲ ಕಲಾ ರಾಜ್ಯ ಪ್ರಶಸ್ತಿಗಳು ಕೂಡ ಅಲಂಕರಿಸಿದೆ. ಆರ್ಡಿಟಿಡಿಸಿ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ ಅಲ್ಲಿ ಡಿಸೈನರ್ ಆಗಿ ಕೆಲಸ ಪ್ರಾರಂಭಿಸಿದ ಇವರು ವೃತ್ತಿ ಸಂಬಂಧಿತವಾಗಿ ದೇಶಾದ್ಯಂತ ಸಂಚರಿಸಿದ್ದಾರೆ. ಮಾತ್ರವಲ್ಲ, ಸೃಜನಶೀಲ ಪ್ರಯೋಗಗಳನ್ನು ನಡೆಸಿ ಯಶಸ್ವಿಯಾಗಿದ್ದಾರೆ. ಇವರ ಚಿತ್ರಕಲೆಯ ಪ್ರದರ್ಶನ ಕೂಡ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ನಡೆದಿದೆ. ಹಾಗೆಯೇ ವರ್ಕ್ಶಾಪ್ಸ್ನು ಕೂಡ ಇವರು ಕಂಡಕ್ಟ್ ಮಾಡಿದ್ದಾರೆ. ಇವತ್ತು ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ಕೆ ಸೋಮಶೇಖರ್ ಅವರು ನಮ್ಮ ಅತಿಥಿಯಾಗಿ ಬಂದಿರೋದು ನಮ್ಮ ಸೌಭಾಗ್ಯ ಅಂತ ಭಾವಿಸ್ತೀವಿ. ಸರ್, ನಮಸ್ಕಾರ. ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ಕಾರ. ಕನ್ನಡದ ನಾಡ ಜನತೆಗೆ ನನ್ನ ನಮಸ್ಕಾರಗಳು. ಆಕಾಶವಾಣಿಯಲ್ಲಿ ನಿಮ್ಮ ಒಂದು ಪರಿಚಯ ಹಾಗೂ ನಿಮ್ಮ ವೃತ್ತಿಪರವಾದ ವಿಚಾರಗಳನ್ನು ಮಾತಾಡಬೇಕು ಅಂದ್ಬಿಟ್ಟು ನನ್ನ ಆಹ್ವಾನ ಮಾಡಿದ್ರು. ಅವರಿಗೆ ನನ್ನ ಕೃತಜ್ಞತೆಗಳು. ಹಾಗಾಗಿ ನಾನಿಲ್ಲಿ ಬಂದು ನನ್ನ ಬಗ್ಗೆ ನನ್ನ ಒಂದು ರೀತಿ ಪರಿಚಯಗಳನ್ನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ.
0: ಸರ್, ನಿಮ್ಮ ಒಂದು ಜೊತೆ ಮಾತಾಡೋದಕ್ಕೆ ತುಂಬಾನೇ ಕುತೂಹಲ ಇದೆ. ಯಾಕೆ ಅಂದ್ರೆ ಕಲೆಯನ್ನ ವೃತ್ತಿಯಾಗಿ ಪರಿಗಣಿಸೋದು ತುಂಬಾ ಕಡಿಮೆ ಜನ. ನೀವು ಕಲೆಯನ್ನೇ ವೃತ್ತಿಯಾಗಿ ಪ್ರವೃತ್ತಿಯಾಗಿ ಪರಿಗಣಿಸಿ ಮತ್ತೆ ಕಲೆಯಲ್ಲೇ ಸಾಧನೆಯನ್ನ ಮಾಡ್ತಾ ಬಂದಿದ್ದೀರಿ. ಕಲೆ ಊಟ ಹಾಕಲ್ಲ ಅಂತಾರೆ, ಆದ್ರೆ ಕಲೆಯಿಂದಲೇ ನಿಮಗೆ ಪ್ರಶಸ್ತಿಗಳು ಸಂದಿವೆ, ಮಾನ್ಯತೆ ಸಿಕ್ಕಿದೆ, ಹಾಗೆ 10 ಹಲವು ಜನರ ವಿಶ್ವಾಸ ಅಭಿಮಾನವನ್ನು ಕೂಡ ಗಳಿಸ್ಕೊಂಡಿದ್ದೀರಿ ಕಲೆಯ ಮೂಲಕ. ಆ ಕಾರಣಕ್ಕಾಗಿ ನಿಮ್ಮನ್ನ ಕರೆಸಿದ್ದೇವೆ. ಖುಷಿಯಾಗತ್ತೆ ನೀವು ಬಂದಿರೋದು, ನಮ್ಮ ಸ್ಟುಡಿಯೋಸ್ನಲ್ಲಿ ಇರೋದು. ಕಲೆಯ ಜೊತೆಗೆ ಈ ಒಂದು ನಂಟು ಬೆಳೆದು ಬಂದಿದ್ದು ಹೇಗೆ ಅಂತ ಹೇಳ್ಬೋದಾ ನೀವು?
1: ನಾನು ಚಿಕ್ಕ ವಯಸ್ಸಿಂದನೂ ಈ ಕಲೆನ ಅಭ್ಯಾಸ ಮಾಡ್ತಾ ಬಂದೆ. ಕಾರಣ ಏನಂದರೆ, ನನ್ನ ಮನೆ ವಾತಾವರಣದಲ್ಲಿ ನಮ್ಮ ತಂದೆ ಕೂಡ ಅವರು ಎಲ್ಲೂ ಕಲ್ತಿಲ್ಲ ಇದ್ದರೂ ಕೂಡ ಅವರು ಅಭ್ಯಾಸತ ಒಬ್ಬರು ಕಲಾವಿದರಾಗಿದ್ದರು. ಹಂಗಾಗಿ ಅವರಿಂದ ಪ್ರೇರಣೆ ಆಗಿ ನಾನು ಕಲೆನ ರೂಢಿಸ್ಕೊಳಕಾಯಿತು. ನಾನು ಬೆಂಗಳೂರು ಗ್ರಾಮಾಂತರ ನೆಲಮಂಗಲ ತಾಲೂಕು ತ್ಯಾಮಗೊಂಡ್ಲು ಗ್ರಾಮದವನು. ಅಲ್ಲಿ ನಮ್ಮ ತಂದೆಯವರು ಕೆಂಪಯ್ಯ ಅಂದ್ಬಿಟ್ಟು, ನಮ್ಮ ತಾಯಿ ಹೆಸರು ಶಿವಮ್ಮ ಅಂತ. ನಮ್ಮ ತಂದೆ ವೃತ್ತಿಯಾಗಿ ವೆಟರ್ನರಿ ಡಾಕ್ಟ್ರು, ವೆಟರ್ನರಿ ಡಿಪಾರ್ಟ್ಮೆಂಟಲ್ಲಿ ಪಶುವೈದ್ಯರಾಗಿದ್ದರು. ಅವರು ವೃತ್ತಿ ಹೊಂದಿದ್ರು ಕೂಡ ಪ್ರವೃತ್ತಿ ತುಂಬ ಬೇರೆ ಬೇರೆ ರೀತಿಯಲ್ಲಿ ಇತ್ತು ಅವ್ರದ್ದು. ನಮ್ಮೂರಿನಲ್ಲಿ ಯಾವುದೇ ಲಲಿತ ಕಲೆಗಳು ಇದ್ದಂಥ ಏನೇ ಕಾರ್ಯಕ್ರಮಗಳು ಇದ್ದರೂ ಕೂಡ ಅವರೇ ಮುಖ್ಯ ಪಾತ್ರ ಅಲ್ಲಿ. ಹೇಗೆ ಅಂದರೆ, ಇವಾಗ ಒಂದು ಊರಲ್ಲಿ ಒಂದು ಡ್ರಾಮಾ ನಡಿಬೇಕಾದ್ರೆ ಅದಕ್ಕೆ ಮೇಕಪ್ ಮಾಡೋರು, ಆಮೇಲೆ ಸಂಗೀತ ಜ್ಞಾನ ಇತ್ತು ಅವರಿಗೆ, ಫ್ಲೂಟ್ ನುಡಿಸೋರು, ಆಮೇಲೆ ಆರ್ಟ್ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು, ಆಮೇಲೆ ಈ ವೈದ್ಯದ ಬಗ್ಗೆನೂ ಆಯುರ್ವೇದಿಕ್ ಇದು ಎಲ್ಲ ಅನುಭವ ಚೆನ್ನಾಗಿತ್ತು ಅವರಿಗೆ. ಹಾಗಾಗಿ ನಮ್ಮ ತ್ಯಾಮಗೊಂಡ್ಲು ಗ್ರಾಮದಲ್ಲಿ ಕೆಂಪಯ್ಯನವರು ಅಂದರೆ ತುಂಬ ಟ್ಯೂಷನ್ ಕೂಡ ಮಾಡೋರು. ತುಂಬ ಜನ ನಮ್ಮ ತಂದೆಯಿಂದ ವಿದ್ಯಾರ್ಥಿಗಳು ಹೊರಬಂದವರು ಇದ್ದಾರೆ. ಹಾಗಾಗಿ ಈ ಥರ ವಾತಾವರಣದಲ್ಲಿ ಬೆಳೆದವನು ನಾನಾಗಿರೋದ್ರಿಂದ ನಮ್ಮ ತಂದೆಯಲ್ಲಿದ್ದಂಥ ಒಂದೇ ಒಂದು ಗುಣ, ಆರ್ಟನ್ನು ನಾನು ಸ್ವೀಕಾರ ಮಾಡಿ ಅದನ್ನು ಬೆಳೆಸ್ತಾ ಬಂದೆ. ಚಿಕ್ಕ ವಯಸ್ಸಿಂದನೂ ನಾನು ಆಟ ಆಡೋಕ್ಕೆ ಹೋಗ್ತಾ ಇರಲಿಲ್ಲ. ನಾನು ಏನಂದರೆ, ಯಾವುದೇ ಇದು ಗೋಡೆ ಇರಲಿ, ಆಮೇಲೆ ಯಾವುದೇ ಒಂದು ಬಳಪ ಸಿಗಲಿ, ಅದರಲ್ಲಿ ಏನೋ ಒಂದು ಚಿತ್ರ ಮಾಡೋದು, ಮತ್ತು ಇನ್ನೊಂದರಲ್ಲಿ ಮಣ್ಣಲ್ಲಿ ಏನೋ ಗಣೇಶ ಮಾಡೋದು, ಈ ಥರ ಚಿಕ್ಕ ವಯಸ್ಸಿಂದನೂ ರೂಢಿಸ್ತಾ ಬಂದೆ ಅದನ್ನು.
0: ಮನೆಯಲ್ಲಿ ಅದಕ್ಕೆ ಸಹಕಾರ ಇತ್ತು, ಅವ್ರಿಗೆ ಖುಷಿ ಇತ್ತು? ನೀವು
1: ತುಂಬ ಖುಷಿ ಇತ್ತು, ನಮ್ಮ ತಂದೆ ತಾಯಿಗೆ ಅದು ತುಂಬ ಖುಷಿ ಇತ್ತು. ಆದರೆ ಓದೋದ್ರ ಬಗ್ಗೆ ನನಗೆ ಸ್ವಲ್ಪ ಗಮನ ಕಮ್ಮಿ ಇತ್ತು. ನಮ್ಮ ತಂದೆ ಯಾವಾಗಲೂ ಕೂಡ, ಅವರು ವಿದ್ಯಾವಂತರು, ನಮ್ಮ ತಂದೆ ಎಲ್ಲ ಜ್ಞಾನನೂ ಇತ್ತು ಅವರಿಗೆ. ನನಗೆ ಹೇಳೋರು, ಏ ನೀನು ಅದನ್ನೇ ಸ್ಟಡಿ ಮಾಡಬೇಕಾದ್ರೂ ಕೂಡ ನೀನು ಅಟ್ಲೀಸ್ಟ್ SLC ಕೂಡ ಮಾಡ್ಕೊಬೇಕು ಅಂತ ಹೇಳೋರು. ಹಾಗಾಗಿ ನಾನು ಓದೋದ್ರಲ್ಲಿ ಹಿಂದೆ ಇದ್ದರೂ ಕೂಡ ನನಗೆ ಪೌರಾಣಿಕವಾಗಿ ಅಥವಾ ಹಿಸ್ಟಾರಿಕಲ್ ಆಗಿ ಐತಿಹಾಸಿಕವಾಗಿ ಎಲ್ಲ ತಿಳ್ಕೊಳ್ಳೋಕ್ಕೆ ನಮ್ಮನೆಯಲ್ಲೇ ಒಂದು ಅವಕಾಶಗಳಿತ್ತು. ನಮ್ಮಲ್ಲಿ ನಮ್ಮನೆಯಲ್ಲಿ ಆ ವಾತಾವರಣನ ಕ್ರಿಯೇಟ್ ಮಾಡಿದರು ನಮ್ಮ ತಂದೆಯವರು. ಹಂಗಾಗಿ ನಮ್ಮ ಮನೆಗೆ ತುಂಬ ಜನ ಬರೋರು, ವಿದ್ಯಾರ್ಥಿಗಳು ಬರೋರು, ಸ್ನೇಹಿತರುಗಳು ಬರೋರು, ನಮ್ಮ ತಂದೆಗೆ ಸಮಾನ ಇವರು ಆಸಕ್ತರು. ಅವ್ರ ಜೊತೆನಲ್ಲೆಲ್ಲ ಮಾತಾಡೋವಾಗ ನನಗೆ ಆ ವಿಚಾರಗಳ ದಾರೆ, ಸಿನಿಮಾಗಳದ್ದು ಬಗ್ಗೆ ಮಾತಾಡೋರು ಎಲ್ಲ ಮಾತಾಡೋವಾಗ ಅದರ ಒಂದು ನಾಲೆಡ್ಜು ತುಂಬ ನನಗೆ ಸಿಕ್ತು ಅಂತ ಹೇಳ್ಬೋದು.
0: ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸರ್. ಯಾಕೆಂದರೆ ಮನೆಯಲ್ಲಿ ಕಲೆಗೆ ಪೂರಕವಾದಂಥ ವಾತಾವರಣ ಇದ್ದರೆ ಹೇಗೆ ಕಲೆ ಅರಳತ್ತೆ ಅನ್ನೋದಕ್ಕೆ ನೀವೇ ಉದಾಹರಣೆ. ನಿಮ್ಮ ಜೊತೆ ಮಾತುಕತೆ ಮುಂದುವರಿಸ್ತೀವಿ ಒಂದು ಹಾಡಿನ ನಂತರ.
1: ಓಕೆ.

0: ಆಕಾಶವಾಣಿ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಚಿತ್ರ ಸೋಮ ಅಂತಲೇ ಇವರು ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾ ಖ್ಯಾತಿಯನ್ನ ಪಡೆದುಕೊಂಡವರು. ಮತ್ತೆ ನಮ್ಮೆಲ್ಲರ ನೆಚ್ಚಿನ ಸುಧಾ ಮ್ಯಾಗಝಿನ್ಗೂ ಕೂಡ ಇಲ್ಲಿಸ್ಟ್ರೇಷನ್ ಮಾಡ್ತಾ ಇದ್ರು. ಅಂದ್ರೆ ಅಲ್ಲಿನ ಕಥೆಗಳಿಗಿರಬಹುದು, ಅಲ್ಲಿ ಬರುವಂತಹ ಸರಣಿಗಳಿಗಿರಬಹುದು, ಬೇಕಾದಂತಹ ಚಿತ್ರಗಳನ್ನ ರಚಿಸ್ತಿದ್ರು. ಮತ್ತೆ ಡಿಡಿಯಲ್ಲೂ ಕೂಡ ಒಂದು ಕಾಲಕ್ಕೆ ಅನಿಮೇಷನ್ ಬರೋಕ್ಕೂ ಮುಂಚಿನ ಕಾಲದಲ್ಲಿ ಚಿತ್ರಗಳ ಮೂಲಕ ಕಥೆಯನ್ನ ಹೇಳೋದಕ್ಕೆ ಇವರ ಒಂದು ಕೈಚಳಕ ಸಹಾಯ ಮಾಡಿದೆ. ಹಾಗೆಯೇ ಹಲವಾರು ಪುಸ್ತಕಗಳಿಗೆ ಮುಖಪುಟವನ್ನು ಕೂಡ ರಚಿಸಿದ್ದಾರೆ. ನಮ್ಮ ಜೊತೆಯಾಗಿ ಚಿತ್ರಕಲಾವಿದರಾದಂತಹ ಕೆ ಸೋಮಶೇಖರ್ ಅವರು ಇದ್ದಾರೆ. ಸರ್, ನೀವು ಹೇಳಿದ್ರಿ ಬಾಲ್ಯದಿಂದಲೇ ನಿಮಗೆ ಮನೆಯಲ್ಲಿ ಒಂದು ಪೂರಕವಾದಂತಹ ವಾತಾವರಣ ಇತ್ತು, ನಿಮ್ಮ ತಂದೆಯೇ ಬಹುಮುಖಿ ಪ್ರತಿಭೆ ಅಂತ ಹೇಳಿ. ಹಾಗಿರಬೇಕಾದ್ರೆ ನೀವು ಚಿತ್ರಕಲೆಯನ್ನೇ ಪೂರ್ತಿಯಾಗಿ ಓದ್ತೀನಿ ಅಂತ ಬಂದ ಮೇಲೆ ಅದನ್ನೇ ಕಲಿತೀನಿ ಅಂತ ಆದಾಗ ಮೈಸೂರು ಶೈಲಿ ಇರಬಹುದು, ತಾಂಜಾವೂರು ಶೈಲಿ, ಹಾಗೆ ಆಕ್ರಿಲಿಕ್ ಪೇಂಟಿಂಗು, ಮತ್ತೆ ಫೋಕ್ ಆರ್ಟು, ಕಾಂಟೆಂಪರರಿ ಆರ್ಟು, ಹೀಗೆ ವಿವಿಧ ಪ್ರಕಾರಗಳಲ್ಲಿ ನಿಮ್ಮ ಒಂದು ಕೈಚಳಕವನ್ನ ತೋರಿಸಿದ್ದೀರಿ, ಪರಿಶ್ರಮ ಸಾಧಿಸ್ಕೊಂಡಿದ್ದೀರಿ. ಇವನ್ನೆಲ್ಲ ಕಲಿಯುವಂತಹ ಅನುಭವ ಹೇಗಿತ್ತು, ಆ ಮಾರ್ಗ ಹೇಗಿತ್ತು?
1: ಅದೇ ನಾನು ಹೇಳೋದೇನೆಂದರೆ, ನಮ್ಮ ತಂದೆಯಿಂದ ಮಾರ್ಗದರ್ಶನ ಆ ರೀತಿಯಲ್ಲಿ ನನಗೆ ಬಂದಮೇಲೆ ನನಗೆ ಪೂರಕವಾಗಿ ಊರಲ್ಲಿ ಎಲ್ಲ ಥರದ ಚಟುವಟಿಕೆಗಳು, ನಾಟಕಗಳು, ಅದಕ್ಕೆ ಮೇಕಪ್ ಮಾಡೋದಾಗಲಿ, ಮತ್ತು ಜಾನಪದಿಕವಾಗಿ ಕುಣಿಯವರು ನೃತ್ಯ ಆಗಲಿ, ಮತ್ತು ಕಾಮನ ಹಬ್ಬ ನಮ್ಮೂರಿನಲ್ಲಿ ತ್ಯಾಮಗೊಂಡ್ಲೂರಲ್ಲಿ ಕಾಮನ ಹಬ್ಬ ತುಂಬ ಫೇಮಸ್. ನಾನು ಕಿನ್ನಾಳ್ ಕಲೆನ ಆ ವಯಸ್ಸಿನಲ್ಲೇ ನಾನು ಸ್ಟಡಿ ಮಾಡೋ ಟೈಮಲ್ಲೇ ನಾನು ವರ್ಕ್ ಮಾಡ್ತಾ ಇದ್ದೆ. ಹೇಗೆ ಅಂದರೆ ಕಾಮನ ಹಬ್ಬದ ಗೊಂಬೆಗಳೆಲ್ಲ ಅಲ್ಲಿ ಲೈಟ್ವುಡ್ ಕ್ರಾಫ್ಟು ಅಲ್ಲೇ ಗೊಂಬೆಗಳೆಲ್ಲ ಇರ್ತಾ ಇದ್ವು. ಆ ಗೊಂಬೆಗಳಿಗೆ ಅಲಂಕಾರ ಮಾಡ್ತಾ ಇದ್ದಿದ್ದೆ ನಮ್ಮ ತಂದೆ. ಅದು ಒಂದು ತಿಂಗಳು ನಡೀತಾ ಇತ್ತು ನಮ್ಮಲ್ಲಿ. ಒಂದು ಹುಣ್ಣಿಮೆಯಿಂದ ಒಂದು ಹುಣ್ಣಿಮೆಗೆ ಅದು ಪೌರ್ಣಿಮೆ ಬರುತ್ತಲ್ಲ ಅಲ್ಲಿಗೆ ಅದು ಕಾಮನ ಹಬ್ಬ ಮುಗಿಯೋದು. ಒಂದೊಂದು ದಿನ ಒಂದೊಂದು ಅಲಂಕಾರಗಳಾಗೋದು. ಅಂದರೆ ಇವಾಗ ಕೈಲಾಸ ಅಂತ ಅಂದರೆ ಶಿವ, ಪಾರ್ವತಿ, ಗಣೇಶ ಎಲ್ಲ ಗೊಂಬೆಗಳು ಇದೆ ಅಲ್ಲಿ, ಎಲ್ಲ ಲೈಫ್ ಸೈಜ್ ಗೊಂಬೆಗಳು, ಕೀಲು ಗೊಂಬೆಗಳು. ಅದನ್ನೇನಾದರೂ ರಿಪೇರಿ ಮಾಡಬೇಕು, ಪೇಂಟ್ ಮಾಡಬೇಕು, ಅದೆಲ್ಲ ನಮ್ಮ ತಂದೆ ಮಾಡೋರು. ಅದ್ರದ್ದು ಚಟುವಟಿಕೆ ಎಲ್ಲ ನನಗೆ ಚಿಕ್ಕ ವಯಸ್ಸಿಂದನೇ ಗೊತ್ತಾಗ್ಬಿಡ್ತು ಸ್ವಲ್ಪ. ಹಾಗಾಗಿ ನಾನು ಕಾಲೇಜಿಗೆ ಸೇರೋ ಅಷ್ಟೊತ್ತಿಗೆ ನಾನು ಕೆನ್ ಕಲಾಶಾಲೆಯಲ್ಲಿ ಓದಿದ್ದು. ಆರ್ ಎಂ ಹಡಪದ್ದವರು ಅಲ್ಲಿ ಪ್ರಾಂಶುಪಾಲರಾಗಿದ್ದರು. ಅವರು ಪ್ರಖ್ಯಾತವಾದ ಕಲಾವಿದರು. ಅವರ ಅಡಿಯಲ್ಲಿ ನಾನು ಕಲ್ತಿದ್ದು, ನನಗೂ ಅದೊಂದು ಪುಣ್ಯ. ಆದರೂ ಕೂಡ ನಾನು ಎಷ್ಟೇ ನಮ್ಮ ತಂದೆ ಹತ್ರ ನಾನು ಕಲ್ತಿದ್ರು ಕೂಡ ಕಾಲೇಜಲ್ಲಿ ಬಂದ ಮೇಲೆ ಕಲೆ ಅಂದರೆ ಬೇರೆ ಒಂದು ಪ್ರಕಾರದ ಒಂದು ಬೇರೆ ಬೇರೆ ಪ್ರಿಂಟಿಂಗ್ ಲೈನ್ ಇದೆ, ಮತ್ತೊಂದಿದೆ, ಅಡ್ವರ್ಟೈಸಿಂಗ್ ಇದೆ, ಮತ್ತು ಇದೆಲ್ಲ ಗೊತ್ತಿದ್ರು ಕೂಡ ಇದು ಹೇಗೆ ಮಾಡ್ತಾರೆ ಅನ್ನೋದೆಲ್ಲ ಕಾಲೇಜಿಗೆ ಬಂದಮೇಲೆ ಸ್ವಲ್ಪ ಗೊತ್ತಾಯಿತು ನನಗೆ.
0: ಶಿಸ್ತುಬದ್ಧವಾಗಿ
1: ಗೊತ್ತಾಯಿತು. ಹಾಗಾಗಿ ಕಾಲೇಜಿನ ಅಧ್ಯಯನ ಆದಮೇಲೆ ಕಾಲೇಜಲ್ಲಿ ಏನು ಅನಾಟಮಿ ಕಲಿತಿದ್ವಿ, ಪೋರ್ಟ್ರೇಟ್ ಮಾಡೋದು ಕಲಿತಿದ್ವಿ, ಕಲರ್ ಬಗ್ಗೆ ಗೊತ್ತಾಯಿತು, ಲ್ಯಾಂಡ್ಸ್ಕೇಪ್ ಮಾಡೋದು ಗೊತ್ತಾಯಿತು. ಇದನ್ನೆಲ್ಲ ಬೇರೆ ಕಮರ್ಷಿಯಲ್ಲಾಗಿ ನಾವು ಅದನ್ನು ಹೇಗೆ ನಮಗೂ ಜೀವನ ಅನ್ನೋದು ಕಟ್ಕೊಬೇಕಾದಾಗ ವೃತ್ತಿಪರವಾಗಿ ಅದನ್ನು ತೊಗೊಬೇಕು, ಅದನ್ನು ನಿರ್ವಹಿಸ್ಕೊಂಡು ಹೋಗಬೇಕು ಅಂದರೆ ಅವಾಗೆಲ್ಲ ಇನ್ನೂ ಕೂಡ ಕಂಪ್ಯೂಟ್ರು ಅದೆಲ್ಲ ಬರದೇ ಇರೋ ಕಾಲದಲ್ಲಿ ಪೋರ್ಟ್ರೇಟ್ ಎಲ್ಲ ತುಂಬ ಮಾಡಿಸೋರು. ಅವಾಗ ಬೇರೆ ವ್ಯಕ್ತಿ ಚಿತ್ರಗಳನ್ನೆಲ್ಲ ಬರೀಬೇಕಾದ್ರೆ ಅವಾಗ ಒಂದು ವ್ಯಕ್ತಿ ಚಿತ್ರ ಒಂದು A4 A3 ಸೈಜಲ್ಲಿ ಬರೆದ್ರೆ ಒಂದು 3,000, 2,000, 5,000 ಒಂದು ಸಿಗ್ತಾ ಇತ್ತು. ನಮ್ಮ ಎಜುಕೇಷನ್ ಅದರಲ್ಲೇ ನಡೆದೋಗ್ತಾ ಇತ್ತು. ಅವಾಗೇ ಪೋರ್ಟ್ರೇಟ್ ನಾನೆಲ್ಲ ಶುರು ಮಾಡಿಬಿಟ್ಟಿದ್ದೆ ಕಾಲೇಜ್ ಟೈಮಲ್ಲೇ. ಮತ್ತು ಬೇರೆ ಬೇರೆ ಟೀಚರ್ಗಳಿಗೆ ಈ ಗೈಡೆಡ್ ಇದಕ್ಕೆಲ್ಲ ಏನೇನೋ ಬೇಕಾಗಿತ್ತಂತ ಚಿತ್ರಗಳನ್ನ ಬರೆಯುವಂಥದ್ದು, ಎಲ್ಲ ಥರದ ಚಿತ್ರಗಳನ್ನು ಮಾಡಬೇಕು ಅನ್ನೋ ಒಂದು ತವಕ, ಒಂದು ಇದು ಎಲ್ಲನೂ ಮಾಡಬೇಕು, ಹಿಂಗೆ ಮಾಡಬೇಕು, ಹಾಗೆ ಇದನ್ನೇ ಮಾಡಬೇಕು, ಅದನ್ನೇ ಮಾಡಬೇಕು ಅಂತ ನಾನು ಬಂದವನೇ ಅಲ್ಲ. ಏನು ಕಲೆಯಲ್ಲಿ ಏನೇನಿದೆಯೋ, ಯಾವುದೇ ಯಾವುದು ಪ್ರಕಾರಗಳಿದೆಯೋ ಅದನ್ನೆಲ್ಲನೂ ಮಾಡಬೇಕು, ಯಾವುದು ಆಗಲ್ಲ ಅನ್ನೋಂಗಿಲ್ಲ ಅನ್ನೋ ರೀತಿಯಲ್ಲಿ ನಾನು ಮಾಡ್ತಾ ಬಂದೆ.
0: ಓಕೆ, ನಿಮ್ಮಲ್ಲಿ ಇದ್ದಂತಹ ಒಂದು ಪ್ರಯೋಗಶೀಲ ಮನಸ್ಥಿತಿಗೆ ಬಹುಶಃ ಇಷ್ಟೆಲ್ಲ ಕಲಿಯೋದಕ್ಕೆ ಮತ್ತೆ ಅದನ್ನು ಅರ್ಗಿಸ್ಕೊಳ್ಳೋಕೆ ಸಾಧ್ಯ ಆಯ್ತು
1: ಅಂತ
0: ಅನ್ಸುತ್ತೆ. ಮತ್ತೆ ಇಂಥದ್ದೊಂದು ಕಲಾಕೃತಿಗೆ ಇದೇ ಫಾರ್ಮ್ ಆಫ್ ಆರ್ಟ್ ಚೆನ್ನಾಗಿರುತ್ತೆ ಅಂತ ಹೇಗೆ ನೀವು ತಿಳ್ಕೊಳ್ತೀರಿ?
1: ಅದೇ ಈಗ ಒಂದೇನಂದ್ರೆ ಗ್ರಾಮೀಣದಲ್ಲಿ ನಾನು ಬಂದಿರೋದ್ರಿಂದ ಇದು ಜಾನಪದಿಕವಾದಂಥ ಶೈಲಿಗಳೇನು ಅಥವಾ ಮೂರ್ತ ಅಮೂರ್ತವಾದಂಥ ಚಿತ್ರಗಳೇನು ಅನ್ನೋದೆಲ್ಲ ನನಗೆ ಕಾಲೇಜಿಗೆ ಬಂದಮೇಲೆ ಗೊತ್ತಾಯಿತು. ಹೇಗೆ ಅಂದರೆ ರಿಯಲಿಸ್ಟಿಕ್ಕಾಗಿ ಮಾಡುವಂಥದ್ದೇನು ಚಿತ್ರಗಳು ಅಥವಾ ಒಂದು ಸಾಂಪ್ರದಾಯಿಕವಾದಂಥ ಕಲೆಗಳಿಗೆ ಆದಂಥ ಅದ್ರ ಶೈಲಿ ಏನು, ಆ ಶೈಲಿಗಳು ಏನೇನಿದೆ, ಅದು ಏನು ಹೇಳೋಕೆ ಹೋಗುತ್ತೆ, ಆ ಲ್ಯಾಂಗ್ವೇಜು ನಮಗೆ ಏನು ಹೇಳುತ್ತೆ, ಆ ಲ್ಯಾಂಗ್ವೇಜ್ನ ನಾವು ಹೇಗೆ ಅಭ್ಯಾಸ ಮಾಡೋದು, ಅದೆಲ್ಲ ಕಾಲೇಜು ದಿನಗಳಲ್ಲೂ ಅಭ್ಯಾಸ ಆಯಿತು. ಆದರೂ ಕೂಡ ಕಾಲೇಜುಗಳಲ್ಲಿ ಸಾಮಾನ್ಯಕ್ಕೆ ಇವಾಗಿನ ಮಟ್ಟದಲ್ಲಿ ಸ್ವಲ್ಪ ಬೇರೆ ಬೇರೆ ಕಾಲೇಜ್ಗಳಲ್ಲಿ ಇವಾಗ ಟ್ರೆಡಿಷನಲ್ ಕೂಡ ಒಂದು ಕ್ಲಾಸ್ ಇರಬೇಕು ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ. ಮೊದಲೆಲ್ಲ ಅದು ಇರಲಿಲ್ಲ, ಹಂಗೂ ನೋಡ್ಕೋದ್ರೆ ಯಾರಾದರೂ ಕಲ್ತಿದ್ರೆ ಅವ್ರ ಹತ್ರ ಹೋಗ್ಬಿಟ್ಟು ಕಲಿಬೇಕಾಗಿತ್ತು ನಾವು. ಇಲ್ಲ ಅಂದರೆ ಪುಸ್ತಕದಲ್ಲಿ ನಮಗೆ ಆಸಕ್ತಿ ಇದ್ದರೆ ಅದನ್ನು ನೋಡಿ ಏನೋ ರೀಕಾಪಿ ಮಾಡುವ ಸ್ಟೈಲಿಗೆ ಮಾಡ್ಬೋದಾಗಿತ್ತು. ಅಷ್ಟು ಬಿಟ್ಟರೆ ಯಾರೂ ಅಭ್ಯಾಸ ಮಾಡಿ ಇದನ್ನೇ ಕಲೀರಿ ಅಂತ ಎನ್ಕರೇಜ್ ಮಾಡೋದು ಕಮ್ಮಿ ಇತ್ತು ಅವಾಗ.
0: ಓಕೆ,
1: ಆದರೆ ಇದನ್ನು ನಾನು ಮೊದಲಿಂದನೂ ಅಳವಡಿಸ್ಕೊಂಬಂದ್ಬಿಟ್ಟೆ. ಅಳವಡಿಸ್ಕೊಂಬಂದು ಎಲ್ಲ ಬಗೆಯ ಚಿತ್ರಗಳನ್ನ ಮಾಡೋಕೆ ಒಂದು ಅವಕಾಶಗಳನ್ನ ನಾನೇ ರೂಪಿಸ್ಕೊಂಡೆ ಅದನ್ನು.
0: ಖುಷಿಯಾಗುತ್ತೆ ಸರ್. ಮತ್ತಷ್ಟು ಮಾತಾಡೋಣ ಮತ್ತೊಂದು ಹಾಡಿನ ನಂತರ.

0: ಆಕಾಶವಾಣಿ ಎಫ್ ಎಂ ರಾಯಂಬ ಕೇಳ್ತಾ ಇದ್ದೀರಿ. ನಮ್ಮ ಜೊತೆಯಾಗಿ ಚಿತ್ರ ಸೋಮ ಅವರು ಇದ್ದಾರೆ. ಹೌದು, ಕೆ ಸೋಮಶೇಖರ್ ಅವರು ಇದ್ದಾರೆ. ನೀವು ಸಿನಿಮಾಗಳಲ್ಲಿ ಕೂಡ ಕೆಲಸ ಮಾಡಿದ್ದೀರಿ ಅಂತ ಹೇಳ್ತಿದ್ರಿ ಸರ್. ಆ ಪೋಸ್ಟರ್ ಡಿಸೈನ್ ಮಾಡುವಂತಹ ಕೆಲಸ ಯಾವ್ಯಾವ ಸಿನಿಮಾಗೆ ಮಾಡಿದ್ದೀರಿ, ಮತ್ತೆ ಆ ಒಂದು ಅನುಭವವನ್ನು ಹಂಚ್ಕೋಬಹುದಾ?
1: ನನಗೆ ಏನಂದ್ರೆ ಕೆನ್ ಕಲಾ ಶಾಲೆಯಲ್ಲಿ ಓದೋವಾಗ ಏನಂದ್ರೆ ತಾರಾ ಅವರ ಹಸ್ಬೆಂಡ್ ಇವಾಗ ವೇಣು ಅಂತ ಇದ್ರಲ್ಲ, ಅವ್ರು ನಮಗಿನ್ನ ಸೀನಿಯರ್. ಅವರ ಪರಿಚಯದಿಂದಾಗಿ ನಾವು ಆ್ಯಕ್ಚುಲಿ ನನ್ನ ಸ್ನೇಹಿತ ಇನ್ನೊಬ್ಬ ಸುದರ್ಶನ್ ಮೂರ್ತಿ ಅಂದ್ಬಿಟ್ಟು ಅವರು ನಾನು ಒಟ್ಟಿಗೆ ವರ್ಕ್ ಮಾಡ್ತಾಯಿದ್ವಿ. ತರ್ಕ, ಉತ್ಕರ್ಷ, ಅದಕ್ಕೆಲ್ಲ ಪೋಸ್ಟರ್ ಡಿಸೈನು ಅವ್ರು ಮಾಡ್ತಾಯಿದ್ರು, ಅವ್ರ ಜೊತೆನಲ್ಲಿ ನಾನು ಮಾಡ್ತಾಯಿದ್ದೆ. ಒಟ್ಟಿಗೆ ವರ್ಕ್ ಮಾಡ್ತಿದ್ವಿ. ನಾನು ಇಂಡಿವಿಜುವಲ್ಲಾಗಿ ಮಾಡಿದ್ದು ಯಾವುದು ಅಂದರೆ ಸಂಖ್ಯಾ ಬಾಳ್ಯ, ಅದು ಒಂದು ಸಿನಿಮಾ ಸುಂದರ ಕೃಷ್ಣ ಅರಸ್ ಅವರು ನಿರ್ದೇಶನ ಮಾಡಿದಂಥ ಆ ಚಿತ್ರಕ್ಕೆ ಕಡ್ಕೋಳ್ ಅಂದ್ಬಿಟ್ಟು ಅವರು ಕಲಾ ನಿರ್ದೇಶಕರಾಗಿದ್ದರು. ಹಂಗಾಗಿ ನೀವು ಒಳ್ಳೆ ನಿಮ್ಮದು ಕಲೆ ಚೆನ್ನಾಗಿದೆ, ನೀವು ನನಗೆ ಇದನ್ನು ಮಾಡಿಕೊಡಿ, ಟೈಟಲ್ ಕಾರ್ಡ್ಗಳನ್ನ ಮಾಡಿಕೊಡಿ ಅಂತ ಆ ಸಿನಿಮಾಗೆ ನಾನು ಟೈಟಲ್ ಕಾರ್ಡ್ ವರ್ಕ್ ಮಾಡಿಕೊಟ್ಟಿದ್ದೆ. ಆಮೇಲೆ ಮಸ್ತಾನ್ ನನಗೆ ತುಂಬ ಚೆನ್ನಾಗಿ ಪರಿಚಯ ಇದ್ದರು. ಹಂಗಾಗಿ ಅವಾಗ ಶಶಿಕುಮಾರ್ದು ಸೂರಿ ಅನ್ನೋ ಒಂದು ಪಿಕ್ಚರು, ಅದಕ್ಕೆ ಅವ್ರ ಪೋರ್ಟ್ರೇಟ್ ಒಂದು ಮಾಡಿದ್ದೆ. ಆಮೇಲೆ ಚಿಕ್ಕೇಜ್ಮಾಂದ್ರು ಪಿಕ್ಚರು ರವಿಚಂದ್ರನ್ ಅವ್ರದ್ದು, ಅವ್ರ ಸಿನಿಮಾಗೆ ಒಂದು ಪೋಸ್ಟರ್ ಡಿಸೈನ್ ವರ್ಕ್ ಮಾಡಿದ್ದೆ. ಹೀಗೆ ನಾನು ಆಮೇಲೆ ನಿರಂತರವಾಗಿ ಅದು ಸಿನಿಮಾ ಫೀಲ್ಡ್ಗೆ ಹೋಗಬೇಕು ಅಂತ ಇದ್ದಿದ್ದು ನನ್ನ ಕಾಳಜಿ. ಮೊದಲಿಂದನೂ ಸಿನಿಮಾದಲ್ಲಿ ಸ್ವಲ್ಪ ನಿರ್ದೇಶನದ ಹುಚ್ಚು ಕೂಡ ಇತ್ತು ನನಗೆ. ಆಮೇಲೆ ಸಿನಿಮಾ ಫೀಲ್ಡಲ್ಲಿ ಕೆಲಸ ಮಾಡಬೇಕು ಅಂತಲೂ ಇತ್ತು ನನಗೆ. ಆದರೆ ಕಾಲ ಏನಂದರೆ ನಮಗೆ ಬೇರೆ ಬೇರೆ ತಿರುಗಳನ್ನ ಕೊಡುತ್ತಲ್ಲ, ಹಾಗೆ ದೂರದರ್ಶನಲ್ಲಿ ಕೆಲಸ ಮಾಡ್ತಿದ್ದೆ. ಅವಾಗೆಲ್ಲ ಏನಂದರೆ ಈ ಸ್ಟಡಿ ಮಾಡುವಾಗ ನಮಗೆ ಹಣ ಕೂಡ ಅವಶ್ಯಕತೆ ಇರೋದ್ರಿಂದ ದೂರದರ್ಶನದಲ್ಲಿ ಪಾರ್ಟ್ ಟೈಮ್ ವರ್ಕ್ ಥರ ಮಾಡ್ತಾಯಿದ್ವಿ. ಅಲ್ಲಿ ವರ್ಕ್ ಮಾಡಿದ್ರೆ ಟೈಟಲ್ ಕಾರ್ಡ್ಗಳನ್ನೆಲ್ಲ ಬರೆಯೋದು, ಚಿತ್ರಗಳನ್ನ ಬರೆಯುವಂಥದ್ದು ಅವೆಲ್ಲ ಇರೋದು. 15 ದಿವಸ ಕೆಲಸಕ್ಕೆ ತೊಗೊಂಡ್ರೆ 15 ದಿವಸ ಗ್ಯಾಪ್ ಕೊಟ್ಬಿಡೋರು. 15 ದಿವಸಕ್ಕೆ ಏನೋ ಅಮೌಂಟ್ ಇಷ್ಟು ಅಂತ ಇತ್ತು, ಅದು ನೆನಪಿಲ್ಲ ನನಗೆ. ಹಾಗೆ ಈ ಥರದಲ್ಲಿ ಎಲ್ಲ ಬಗೆಯ ಚಿತ್ರಗಳನ್ನು ಎಲ್ಲ ಪರವಾಗಿ ಇರೋವಂಥ ಏನು ಚಿತ್ರಕ್ಕೆ ಸಂಬಂಧಪಟ್ಟಂಥ ವೃತ್ತಿ ಏನಿದೆಯೋ ಅದನ್ನೆಲ್ಲ ಮಾಡ್ತಾ ಬರೋಕೆ ಒಂದು ಅವಕಾಶಗಳು ನನಗೆ ಸಿಕ್ತು ಅಂತ ಕಾಣುತ್ತೆ.
0: ನಿಮ್ಮ ಒಂದು ಕಥೆಯನ್ನು ಕೇಳ್ತಾ ಇದ್ರೆ, ನಿಮ್ಮ ಒಂದು ಯಾನವನ್ನು ಕೇಳ್ತಾ ಇದ್ರೆ ಅನ್ಸೋದೇನು ಅಂದರೆ ವೃತ್ತಿ ಮತ್ತು ಪ್ರವೃತ್ತಿನಲ್ಲಿ ಭೇದನೇ ಇಲ್ಲ. ವೃತ್ತಿಯೂ ಪ್ರವೃತ್ತಿಯೂ ಪ್ರತಿಯೊಂದು ಕೂಡ ಚಿತ್ರಕಲೆಯೇ ಆಯಿತು ನಿಮಗೆ. ಇದು ತುಂಬ ಸಂತೋಷದ ಸಂಗತಿ ಅಂತ ಅನ್ಸತ್ತಾ, ಇಲ್ಲ ಅಂದರೆ ಇದೊಂಥರ ಕಷ್ಟನೇ ಆಯ್ತಪ್ಪ ಅಂತ ಅನ್ಸುತ್ತೆ ನಿಮಗೆ?
1: ಇಲ್ಲ, ಅದು ತುಂಬ ಖುಷಿಯಿಂದ ನಾನು ಅದನ್ನು ಹೇಳ್ಬೋದು. ನಾನು ಆ ಥರದಲ್ಲಿ ಎಂಜಾಯ್ ಮಾಡ್ತಾ ಹೋಗಿದ್ದೀನಿ. ಏನಂದರೆ ಯಾವುದೇ ಇವಾಗ ಮಾಧ್ಯಮದಲ್ಲಿ ಕೆಲಸ ಮಾಡಬೇಕಾದ್ರೆ, ಈಗ ವಾರಪತ್ರಿಕೆ ಸುಧಾದಲ್ಲಿ ಕೆಲಸ ಮಾಡಬೇಕು ಅಂತ ತುಂಬ ತವಕ ನನಗೆ. ಮೊದಲಿಂದನೂ ಕಥಾಚಿತ್ರಗಳಿಗೆ ಇಲ್ಲಿಸ್ಟ್ರೇಷನ್ ಮಾಡಬೇಕು ಅಂತ ತುಂಬ ಆಸೆ ನನಗೆ. ಯಾಕೆಂದರೆ ಚಂದಮಾಮ ಚಿತ್ರಗಳನ್ನ ಎಲ್ಲ ನೋಡಿಕೊಂಡು ನಾವು ಬೆಳೆದವರು, ಹಾಗಾಗಿ ನನಗೂ ಕಥೆಗಳಿಗೆಲ್ಲ ಚಿತ್ರ ಮಾಡಬೇಕು ಆ ಥರದ ಇಷ್ಟ ಇತ್ತು. ನಾನು ಬೇರೆ ಬೇರೆ ಕಲಾವಿದರು, ಹಿರಿಯ ಕಲಾವಿದರುಗಳನ್ನೆಲ್ಲ ನೋಡ್ತಾ ಇದ್ದೆ. ಚಂದ್ರನಾಥ್ ಅವರು ಅವರೆಲ್ಲ ಮಾಡೋದನ್ನ ನೋಡ್ತಾ ಇದ್ವಿ. ಹಾಗಾಗಿ ನನಗೂ ಒಂದು ಅವಕಾಶ ಸಿಕ್ತವಾಗ ಸುಧಾಗೆ ಒಳ್ಳೆ ಒಳ್ಳೆ ಕಾದಂಬರಿಕಾರರುಗಳಿಗೆ ಮಾಡಿದೆ. ಗಣೇಶಯ್ಯ ಅವ್ರದ್ದು ಕಪಿಲಿಪಿಸಾರ, ಪದ್ಮಪಾಣಿ, ಆ ಬುಕ್ ರೂಪದಲ್ಲೂ ಬಂತು ಅದು, ಅಂಕಿತ ಪ್ರಕಟ ಮಾಡೋದು, ಅದಕ್ಕೆ ಕವರ್ ಪೇಜ್ ಎಲ್ಲ ನಂದೇ ವರ್ಕ್ ಅದು. ಆಮೇಲೆ ಕುಸುಮ ಬಾಲೆ, ದೇವನೂರು ಮಹಾದೇವ ಅವ್ರದ್ದು, ಅದಕ್ಕೂ ಕೂಡ ಚಿತ್ರಗಳನ್ನ ನಾನು ಜಾನಪದ ಶೈಲಿಯಲ್ಲಿ ಅದು ಚಿತ್ರಗಳನ್ನ ಮಾಡಿದೆ. ಅದು ತುಂಬ ಹೆಸರು ಕೊಡ್ತು ನನಗೆ, ತುಂಬ ಚೆನ್ನಾಗೂ ಮೂಡು ಬಂತದ್ದು. ಹಾಗಾಗಿ ಈ ಮ್ಯಾಗ್ಝೈನಲ್ಲಿ ಹೇಗೆ ವರ್ಕ್ ಮಾಡಬೇಕು, ಆಮೇಲೆ ಸಾಂಪ್ರದಾಯಿಕವಾಗಿರುವಂಥ ಕಲೆನ ಹೇಗೆ ರೂಪಿಸ್ಬೇಕು, ಆಮೇಲೆ ಕಾಂಟೆಂಪ್ರರಿ ಇವಾಗಿನ ರೀತಿಗೆ ಹೇಗೆ ನಾನು ಸ್ಪಂದಿಸ್ಬೇಕು ಅನ್ನೋದೆಲ್ಲ ಇದೆಯಲ್ಲ, ಇದೆಲ್ಲ ನನಗೆ ಮಾಡ್ತಾನೆ ರೂಢಿಸ್ಕೊತ ಬಂದ್ಬಿಟ್ಟೆ ಅದನ್ನು. ಹಾಗಾಗಿ ಯಾವುದೇ ಬಗೆಯ ಚಿತ್ರಗಳನ್ನಾಗಲಿ ಮಾಡೋ ಒಂದು ಶಕ್ತಿ ಆ ಭಗವಂತ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು.
0: ಅಂದ್ರೆ ನೀವು ಎಲ್ಲೂ ಕೂಡ ನೋ ಅಂತ ಹೇಳಕ್ ಹೋಗೆ ಇಲ್ಲ, ಇದು ನಂಗೆ ಆಗತ್ತಾ ಅನ್ನುವಂತ ಅನುಮಾನವನ್ನೇ ವ್ಯಕ್ತಪಡಿಸಿಲ್ಲ. ಪ್ರತಿಯೊಂದನ್ನು ಕೂಡ ನೀವು ಮುಕ್ತ ಮನಸ್ಸಿನಿಂದ ಒಪ್ಪಿಕೊಂಡಿದ್ದೀರಿ, ಕಲ್ತ್ಕೊಂಡಿದ್ದೀರಿ. ಅದೇ ಕಾರಣಕ್ಕಾಗಿ ನಿಮ್ಮ ಜರ್ನಿ ಇಷ್ಟು ರೋಚಕವಾಗಿದೆ ಅಂತ ಹೇಳ್ಬಹುದು. ಇಲ್ಲ ಅಂದ್ರೆ ಕುದುರೆಗೆ ಪಟ್ಟಿ ಹಾಕ್ದಂಗೆ ಬರೀ ಒಂದು ಕಡೆಯೇ ಹೋಗ್ಬಿಡ್ತಿದ್ರೇನೋ. ಆದ್ರೆ ನೀವು ಹಾಗೆ ಹಾಕೊಳ್ಳಿಲ್ಲ ಪಟ್ಟಿ, ಪ್ರತಿ ಒಂದು ಅವಕಾಶವನ್ನು ಕೂಡ ಕಲಿಯುವಂತಹ ಅವಕಾಶ ಅಂತ ಅಂದ್ಕೊಡ್ರಿ, ಕಲಿತಾ ಬಂದ್ರಿ. ಮತ್ತೆ
1: ಈ ಒಂದು ಜರ್ನಿ ತುಂಬಾನೇ ರೋಚಕವಾಗಿದೆ ಸರ್. ಮತ್ತಷ್ಟು ಮಾತಾಡೋಣ ಇನ್ನೊಂದು ಹಾಡಿನ ನಂತರ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಆಕಾಶವಾಣಿ FM ರಾಯಂಬ ಕೇಳ್ತಾ ಇದ್ದೀರಿ. ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಚಿತ್ರಕಲಾವಿದರಾದಂಥ ಕೆ ಸೋಮಶೇಖರ್ ಅವರ ಜೊತೆಗೆ ಮಾತಾಡ್ತಾ ಇದ್ದೀವಿ. ನೀವು ನಿಮ್ಮ ಮಾತಿನಲ್ಲೇ ಹೇಳಿದ್ರಿ ನಿಮ್ಮ ಬಾಲ್ಯ ಎಷ್ಟು ಶ್ರೀಮಂತವಾಗಿತ್ತು ಅಂತ. ಮತ್ತೆ ಪರಂಪರೆ ಇರಬಹುದು, ನಮ್ಮ ಸಂಸ್ಕೃತಿ ಇರಬಹುದು, ನಮ್ಮ ಪುರಾಣ ಇತಿಹಾಸ ಇವೆಲ್ಲದರ ಬಗ್ಗೆ ನಿಮಗೆ ಆವಾಗ್ಲಿಂದಲೇ ಒಂದು ಸೆಳೆತನೂ ಇತ್ತು, ಅದಕ್ಕೆ ಬೇಕಾದಂತಹ ಪೂರಕ ವಾತಾವರಣ ಕೂಡ ಸಿಕ್ಕಿತ್ತು ಅಂತ ಹೇಳಿದ್ರಿ. ಮತ್ತೆ ನಿಮ್ಮ ಪ್ರೊಫೈಲ್ ನೋಡ್ತಾ ಇದ್ದ ಹಾಗೆ ಗೊತ್ತಾಗುತ್ತೆ ನೀವು ಪುರಾಣಗಳು, ಶಾಸ್ತ್ರಗಳು ಇವನ್ನು ಕೂಡ ಗಂಭೀರವಾಗಿ ಅಭ್ಯಾಸ ಮಾಡಿ ಚಿತ್ರಗಳನ್ನ ರಚಿಸ್ತೀರಿ ಅಂತ. ಈ ಬಗ್ಗೆ ಮತ್ತಷ್ಟು ಮಾತಾಡಬಹುದಾ?
2: ಯಾವುದೇ ಒಂದು ಚಿತ್ರಗಳನ್ನ ನಾನು ಬರೆಯುವಾಗ ಅದು ಪೂರ್ವಕವಾಗಿ ಏನು ಯೋಚನೆ ಮಾಡ್ತೀನಿ ಅಂದರೆ, ಈಗ ಯಾವುದೋ ದೇವರುಗಳನ್ನ ನಾನು ಬರೀಬೇಕು ಅಂದಾಗ ಪುರಾಣದ ಆಧಾರ ಏನಿರ್ಬೋದು, ಐತಿಹಾಸಿಕವಾದಂಥ ಆಧಾರಗಳು ಏನಿರ್ಬೋದು, ಇದನ್ನೆಲ್ಲ ನನಗೆ ಮಾಡಲಿಕ್ಕೆ ಯಾವ ರೀತಿಯಲ್ಲಿ ಪ್ರೇರಣೆ ಅಂದರೆ ನಮ್ಮ ತಂದೆಯಿಂದನೇ. ಅದು ಕೂಡ ನಮ್ಮ ತಂದೆ ಅವರು ಹೇಗೆ ಅಂದರೆ ಯಾವುದೇ ವಿಚಾರಗಳನ್ನ ಅವರು ತಿಳ್ಕೊಳ್ಳದೆ ಏನು ಮಾಡ್ತಾ ಇರಲಿಲ್ಲ, ಅವರು ಪೂರ್ಣವಾಗಿ ಅದ್ರ ಬಗ್ಗೆ ಅಧ್ಯಯನ ಮಾಡಿ ಒಂದು ಗಣೇಶ ಅಂದರೆ ಏನು, ಅಥವಾ ದೇವಿ ಅಂದ್ರೇನು, ದೇವಿ ಶಕ್ತಿ ಅಂದ್ರೇನು, ಶಿವ ಅಂದ್ರೇನು, ನಾರ್ಮಲ್ಲಾಗಿ ಒಬ್ಬ ಥಿಂಕ್ ಮಾಡೋದಕ್ಕೂ ಆ ವಿಚಾರಗಳನ್ನ ಆಳವಾಗಿ ಹೋದಾಗ ಒಬ್ಬ ಕಲಾವಿದನ ರೂಪದಲ್ಲಿ ಬರುವಂಥ ಕಲ್ಪನೆಗಳಿದೆಯಲ್ಲ. ಇವಾಗ ನಮಗೆ ಪ್ರೇರಣೆ ಇವಾಗ ರವಿವರ್ಮ ಮಾಡಿರುವಂಥ ಚಿತ್ರಗಳು ಅಥವಾ ಸಾಂಪ್ರದಾಯಿಕ ಚಿತ್ರಗಳು ಎಲ್ಲ ಇದ್ದರೂ ಕೂಡ ಅವು ಚಿತ್ರವಾಗಿ ಕಾಣುತ್ತೆ. ಆದರೆ ಅದು ಏಕೆ, ಆ ಕೈದಲ್ಲಿ ಏನು ಆಯುಧಗಳಿದೆ, ಈ ಕೈಯಲ್ಲಿ ಆ ಪ್ರಭಾವಳಿ ಅಂದ್ರೇನು, ಇದೆಲ್ಲ ಬೇಕಾಗುತ್ತೆ. ಆ ಕ್ವಶನ್ಗಳು ಇದ್ದರೆ ಕಲಾವಿದನಿಗೆ ನಾವು ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಅನಿಸುತ್ತೆ. ಈ ಪ್ರಭಾವಳಿನೇ ಕೀರ್ತಿಮುಖ ಅಂತ ಬರುತ್ತೆ. ಇವಾಗ ಗಣೇಶನ ಮುಖ ಯಾಕಿದೆ, ಅದು ಗಣೇಶ ಡೊಳ್ಳು ಹೊಟ್ಟೆ ಇದೆ, ಅದನ್ನು ಅವನಿಗೆ ಪಾಶಾಂಕುಶ ಹಿಡಿದಿರುವಂಥ ಕೈಗಳಿದೆ, ಇದೆಲ್ಲ ತಿಳ್ಕೊಂಡು ಮಾಡಿದಾಗ ಆ ಚಿತ್ರಕ್ಕೆ ಜೀವ ಬರ್ಬೋದು, ಅಥವಾ ಆ ಚಿತ್ರ ಸೌಂದರ್ಯವಾಗಿ ಕಾಣ್ಬೋದು. ಮತ್ತು ನಾನು ಯಾವುದೇ ಶೈಲಿನಲ್ಲಿ ಮಾಡಿದಾಗ ಇವಾಗ ಸ್ವಲ್ಪ ಅದಕ್ಕೆ ರಿಯಲಿಸ್ಟಿಕ್ ಟಚ್ ಕೊಟ್ಟು ನಾನು ಮಾಡಿದ್ರೆ ಅದಕ್ಕೆ ನೈಜವಾದಂಥ ಕಲ್ಪನೆ ಇಟ್ಕೊಂಡು ಮಾಡುವಂಥ ಶಕ್ತಿ ನಮ್ಮಲ್ಲಿ ಬರುತ್ತೆ. ಸಾಂಪ್ರದಾಯಿಕವಾಗಿ ಏನಾದರೂ ನಾನು ಯೋಚನೆ ಮಾಡಿದ್ರೆ ಆ ಸಾಂಪ್ರದಾಯಿಕವಾಗಂಥ ಇರೋವಂಥ ಗುಣಗಳನ್ನ ಇಟ್ಕೊಂಡು ಅದರಲ್ಲಿ ಬರುವಂಥ ಎಲಿಮೆಂಟ್ಸ್ಗಳನ್ನ ಅಂದರೆ ಸಾಂಪ್ರದಾಯಿಕವಾಗಿ ಶಿಲ್ಪದಲ್ಲಿರ್ಬೋದು, ಅದರಲ್ಲಿರುವಂಥ ಶೈಲಿಗಳಿರ್ಬೋದು, ಅದನ್ನು ಹೇಗೆ ಅಳವಡಿಸಿದ್ದಾರೆ ಅದರಲ್ಲಿ ಕಂಬಗಳಲ್ಲಿ, ಆ ಪಿಲ್ಲರ್ಗಳಲ್ಲಿ, ಆ ಆಭರಣಗಳಲ್ಲಿ, ಆ ಕೂತಿರೋ ಪೋಸ್ಚರಲ್ಲಿ ಹೇಗೆ ಅದನ್ನು ಅಳವಡಿಸಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇದನ್ನೆಲ್ಲ ತಿಳ್ಕೊಂಡು ಮಾಡಿದಾಗ ನಾವು ಬೇರೆಯವರಿಗೆ ಮಾರ್ಗದರ್ಶನ ಹೇಳೋಕ್ಕೂ ಕೂಡ ಕರೆಕ್ಟ್ ಇರುತ್ತೆ, ಮತ್ತು ಅದಕ್ಕೆ ಆ ಒಂದು ಪೂರ್ಣ ಚಿತ್ರಕ್ಕೆ ಒಂದು ಶಕ್ತಿ ಬರ್ಬೋದು ಅಂತ ನನ್ನ ಅನಿಸಿಕೆ ಅದು.
1: ಹೌದು. ಮತ್ತೆ ನೀವು ಇದುವರೆ ತನಕ ಎಷ್ಟೋ ಕಲಾಕೃತಿಗಳನ್ನ ರಚಿಸಿದ್ದೀರಿ, ಬಹುಶಃ ಅದಕ್ಕೆ ಲೆಕ್ಕ ಕೂಡ ಇಟ್ಟಿರಲ್ಲ ಅಂತ.
2: ಹೌದು ಹೌದು.
1: ಹಾಗಿರ್ಬೇಕಾದ್ರೆ ನಿಮ್ಮಲ್ಲಿ ತುಂಬಾ ತಾಳ್ಮೆಯನ್ನ, ತುಂಬಾ ಪರಿಶ್ರಮವನ್ನ ಬೇಡಿದಂತಹ ಒಂದು ಕಲಾಕೃತಿ ಅಂತ ಯಾವ್ದಾದ್ರೂ ನೆನಪು ಮಾಡಿಕೊಳ್ತೀರಾ ನೀವು?
2: ಪ್ರತಿಯೊಂದು ಕಲಾವಿದನಿಗೆ ಮಾಡುವಂಥ ಕಲೆಗಳು ಒಂದು ಸವಾಲು ಅಂತಲೇ ತೊಗೊಂಡು ಮಾಡ್ತಾ ಹೋಗ್ತೀವಿ ಪ್ರತಿಯೊಂದನ್ನು, ಇಷ್ಟಪಟ್ಟೆ ಮಾಡುವಂಥದ್ದು ಪ್ರತಿಯೊಂದನ್ನು. ಆದರೆ ಯಾವಾಗಲೂ ಕೂಡ ಒಂದು ಯಾವುದೋ ಒಂದು ಕೆಲಸ ಮಾಡುವಾಗ ಒಂದು ಅದು ಅದ್ಭುತವಾಗಿ ನಾವು ಮಾಡಬೇಕು, ಅದರ ಕಲ್ಪನೆಗಳು ನನಗೆ ಬೇರೆ ಬೇರೆ ಸವಲತ್ತುಗಳು ಸಿಗಬೇಕು ಅನ್ನೋವಾಗ ಅದರ ಅಧ್ಯಯನ ಮುಖ್ಯ ಆಗಿಬಿಡುತ್ತೆ. ಹಾಗಾಗಿ ನಾನು ಏನೇ ಮಾಡಬೇಕಾದಾಗ ಒಂದು ಇವಾಗ ತುಂಬ ಜನಕ್ಕೆ ತುಂಬ ಇವಾಗ ಸ್ವಾನಂದಾಶ್ರಮ ಅಂದ್ಬಿಟ್ಟು ಕನಕಪುರ ರೋಡಲ್ಲಿ ಒಂದು ಅಷ್ಟಸಿದ್ಧಿ ಗಣೇಶ ಹೊಯ್ಸಳ ಸ್ಟೈಲಲ್ಲಿ ಒಂದು ಈಗ ಮೊನ್ನೆ ಕೂಡ ಅದು ಪ್ರತಿಷ್ಠಾಪನೆ ಆಯಿತು. ಅದಕ್ಕೆ 36 ಗಣೇಶಗಳ ರಚನೆ ನಾನೇ ಮಾಡಿದ್ದದು, ಚಿತ್ರರೂಪದಲ್ಲಿ ಕೊಟ್ಟಿರೋವಂಥದ್ದು ನಂದೇ ಅದು. ಅದನ್ನು ನಾನು ಹೊಯ್ಸಳ ಶೈಲಿಗೆ ಆ 36 ಗಣೇಶಗಳನ್ನೂ ಬರೀಬೇಕಾದ್ರೆ ಅದರ ಅಧ್ಯಯನಗಳನ್ನ ಮಾಡ್ತಾ ಬೇರೆ ಬೇರೆ ವಿಚಾರಗಳನ್ನ ತಿಳ್ಕೊಂಡು ಅವ್ರ ಹತ್ರ ಸಂದರ್ಶನ ಮಾಡಿಕೊಂಡು ಅವ್ರ ಹತ್ರ ವಿಚಾರಗಳನ್ನ ನನಗೇನಾದರೂ ಡೌಟ್ ಇರುವಂಥದ್ದು ಕ್ಲಾರಿಫೈ ಮಾಡಿಕೊಂಡು ಈ ಥರದ, ಏಕೆ ಅಂದರೆ ಏನೇ ಮಾಡಬೇಕಾದ್ರೆ ನಾವೇ ಪರಿಪೂರ್ಣರಲ್ಲ, ಇನ್ನೊಬ್ಬರ ವಿಚಾರಗಳನ್ನ ತಿಳ್ಕೊಳ್ಳೋದ್ರಲ್ಲಿ ಎಷ್ಟೋ ಇದೆ ವಿಚಾರಗಳು, ಹಾಗಾಗಿ ತಿಳ್ಕೊಂಡು ಮಾಡೋದ್ರಲ್ಲಿ ತುಂಬ ಅರ್ಥಪೂರ್ಣ ಅಂತ ಅನಿಸುತ್ತೆ. ಹಾಗಾಗಿ ನಾನು ಯಾವುದೇ ಸವಾಲು ಅಂತ ತಗೊಂಡಾಗ ಮಾಡುವಂಥ ವಿಚಾರಗಳನ್ನ ಪ್ರತಿಯೊಂದನ್ನು ಸವಾಲಾಗೆ ತಗೊಳ್ತೀನಿ, ಪ್ರತಿಯೊಂದು ಚಿತ್ರಗಳನ್ನೂ ಅಷ್ಟೇ ಅದ್ಭುತವಾಗಿ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ.
1: ಅಂದ್ರೆ ನಿಮ್ಮ ಮಾತಿನಲ್ಲಿ ಮತ್ತೆ ನಿಮ್ಮ ಕೃತಿಯಲ್ಲಿ ಎರಡರಲ್ಲೂ ಕೂಡ ಕಾಣಿಸೋದೇನು ಅಂದ್ರೆ ಅತೀವ ಶ್ರದ್ಧೆ ಹಾಗೂ ಕಲೆಯ ಕಡೆಗೆ ಇರುವಂತಹ ನಿಮ್ಮ ಒಂದು ಪ್ರೇಮ, ಎರಡೂ ಅವೆರಡು ಎಂಥ ಒಳ್ಳೆ ಕಾಂಬಿನೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದೆ ಅಂತಂದ್ರೆ, ನಿಮ್ಮ ಚಿತ್ರಗಳು ಅವಾಗಲೇ ಹೇಳಿದ ಹಾಗೆ ಕರ್ನಾಟಕ ಸರ್ಕಾರ ತಾಯಿ ಭುವನೇಶ್ವರಿ ದೇವಿಯ ರೂಪ ನೀವೇನು ಬರ್ತಿದ್ದೀರಿ ಅದನ್ನೇ ಅಫಿಷಿಯಲ್ ಭಾವಚಿತ್ರ ಅಂತ ಹೇಳಿ ಘೋಷಣೆ ಮಾಡಿದೆ. ಇದ್ರ ಬಗ್ಗೆ ಕೂಡ ನಿಮ್ಮ ಹತ್ರ ಮಾತಾಡೋದಿದೆ, ಒಂದು ಹಾಡಿನ ನಂತರ ಮಾತಾಡೋಣ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಚಿತ್ರಕಲಾವಿದರಾದಂತಹ ಕೆ ಸೋಮಶೇಖರ್ ಅವರ ಜೊತೆಗಿನ ಮಾತುಕತೆಯನ್ನ. ನಿಮ್ಮ ಪ್ರಶ್ನೆಗಳು, ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ರೂ ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

0: ಆಕಾಶವಾಣಿ ಎಫ್ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ನಮ್ಮ ಜೊತೆಯಾಗಿ ಚಿತ್ರಸೋಮ ಅವರು ಇದ್ದಾರೆ, ಕೆ ಸೋಮಶೇಖರ್ ಅವರು ಇದ್ದಾರೆ. ಈ ಒಂದು ಚಿತ್ರಸೋಮ ಅಂತ ಹೆಸರಿಟ್ಕೊಳ್ಳೋದಕ್ಕೆ ಕಾರಣ ಏನು ಸರ್? ಅದಕ್ಕೂ ಏನಾದರೂ ಇದೆಯಾ ಹಿನ್ನೆಲೆ?
1: ಸ್ನೇಹ ಬಳಗ ಏನಂದ್ರೆ, ಯಾವಾಗಲೂ ಕೂಡ ಸಾಹಿತಿಗಳು ಕಲಾವಿದರು ಈ ಥರದಲ್ಲೇ ಒಡನಾಟ ಇರೋದ್ರಿಂದ, ನಮ್ಮೂರಿನಲ್ಲಿ ತ್ಯಾಮಗೊಂಡ್ಲು ಅಂಬರೀಷ ಅಂದ್ಬಿಟ್ಟು ನಮಗೆ ನನಗಿಂತ ಹಿರಿಯ ವಯಸ್ಸಲ್ಲಿ, ಅಂದರೆ ಅವರು ಸಾಹಿತಿ, ಸುಮಾರು ಕತೆ ಕಾದಂಬರಿಗಳನ್ನ ಬರೆದಿದ್ದಾರೆ, ತುಂಬ ಆರ್ಟಿಕಲ್ ಎಲ್ಲ ಬರೀತಾ ಇದ್ರು ತ್ಯಾಮಗೊಂಡ್ಲು ಅಂಬರೀಷ್ ಅಂದ್ಬಿಟ್ಟು. ಅವ್ರು ಇವಾಗಿಲ್ಲ, ಅವ್ರು ನನಗೆ ತುಂಬ ಆತ್ಮೀಯರು. ನನ್ನ ಒಡನಾಟ ಎಲ್ಲ ಆ ಥರದ ಸ್ನೇಹ ಬಳಗ ಇರೋದ್ರಿಂದ, ನನ್ನ ಮಗಳು ಹುಟ್ಟಿದ ಮೇಲೆ ಅವಳ ಹೆಸರು ಚಿತ್ರ ಅಂತ ಹೆಸರಿಟ್ಟಿದ್ದೆ. ಹಾಗಾಗಿ ನಾನು ಮ್ಯಾಗ್ಝೈನಲ್ಲಿ ಮಾಡಬೇಕಾದ್ರೆ ನಿಂದೊಂದು ಪೆನ್ ನೇಮ್, ಬ್ರಷ್ ನೇಮ್ ಅಂತ ಏನಾದರೂ ಇಟ್ಕೋ ಅಂತ ಒಂದು ಸಜೆಷನ್ ಮಾಡಿದೆ ಅನುಜ. ಅವಾಗ್ಲಿಂದ ಚಿತ್ರ ಸೋಮ ಅಂತ
0: ಹಾಗಾಗಿ
1: ಸೋಶಿಯಲ್ ಮೀಡಿಯಾದಲ್ಲೂ ತುಂಬಾ ಜನಕ್ಕೆ ಸೋಮಶೇಖರ್ ಅಂದ್ರೆ ಗೊತ್ತೇ ಆಗಲ್ಲ, ಚಿತ್ರ ಸೋಮ ಅಂದ್ರೆ ಗೊತ್ತಾಗೋದು ಆ ರೀತಿಲಿ ಆಗೋಗಿದೆ. ಅದೊಂದು ನನ್ನ ಸ್ನೇಹಿತನಿಂದ ಆಗಿದ್ದಂತ ಇದದು.
0: ಮತ್ತೆ ನೀವು ಚಿತ್ರಕಲಾ ಪ್ರದರ್ಶನಗಳನ್ನು ಕೂಡ ಕೊಟ್ಟಿದ್ದೀರಿ ಅಲ್ವಾ? ಈ ಚಿತ್ರಕಲಾ ಪ್ರದರ್ಶನ ಅನ್ನೋದು ಕಲಾವಿದನ ಜೀವನಕ್ಕೆ ಹೇಗೆ ಉಪಯುಕ್ತ ಆಗುತ್ತೆ, ಮತ್ತೆ ಆ ಪ್ರದರ್ಶನಕ್ಕೆ ಬಂದ ಜನರ ಅಭಿಪ್ರಾಯ ಅನಿಸಿಕೆಗಳಿರಬಹುದು ಅಥವಾ ವಿಮರ್ಶೆಗಳಿರಬಹುದು, ಅದು ಮುಂದಿನ ಕಲಾಕೃತಿಗೆ ಸಹಾಯ ಆಗತ್ತೆ ಅಂತ ಅನ್ಸುತ್ತಾ? ಹೇಗೆ?
1: ನಾನು ಕೇಂದ್ರ ಸರ್ಕಾರದ ನೌಕರನಾಗಿದ್ದರಿಂದ ಆಲ್ ಇಂಡಿಯಾ ಹ್ಯಾಂಡಿಕ್ರಾಫ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಅಲ್ಲಿ ಡಿಸೈನರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಈ ಕರಕುಶಲತೆ ಏನಿದೆಯಲ್ಲ, ಅದು ನನಗೆ ಎಲ್ಲ ಬಗೆಯ ಮಾಧ್ಯಮಗಳಾದ ಮರ ಆಗಿರ್ಬೋದು, ಕಲ್ಲಾಗಿರ್ಬೋದು, ಮಣ್ಣಾಗಿರ್ಬೋದು, ಈ ಮಾಧ್ಯಮಗಳನ್ನ ಇಟ್ಕೊಂಡು ಕೆಲಸ ಮಾಡೋರ ಜೊತೆಯಲ್ಲಿ ನಾನು ಕೆಲಸ ಮಾಡಿರೋದ್ರಿಂದ ಎಲ್ಲ ಮಾಧ್ಯಮದ ಚಿತ್ರಗಳು ಹೇಗೆ ಮಾಡೋದು, ಅದಕ್ಕೆ ಯಾವ ಥರ ಚಿತ್ರಗಳು ಬರ್ಕೊಡ್ಬೇಕು, ಈಗ ಕಲ್ಲಲ್ಲಿ ಏನೋ ವಿಗ್ರಹಗಳು ಮಾಡ್ತಾರೆ ಅಂದರೆ ಅದನ್ನು ಸಾಂಪ್ರದಾಯಿಕವಾದಂಥ ಕಲೆಯ ಮಾಡ್ತಾರೆ ಅಂದರೆ ಅದಕ್ಕೊಂದು ಗಣೇಶ ಒಂದು ದೇವರ ಮಾಡ್ತಾರೆ ಅಥವಾ ದೇವಿ ಮಾಡ್ತಾರೆ ಅಂದರೆ ಸಾಂಪ್ರದಾಯಿಕವಾಗಿ ಯಾವುದೋ ಒಂದು ಶೈಲಿ ಅಥವಾ ಚೋಳಾ ಸ್ಟೈಲು ಅಥವಾ ಹೊಯ್ಸಳ ಸ್ಟೈಲಲ್ಲಿ ನಾನು ಚಿತ್ರ ರಚನೆ ಮಾಡಿಕೊಡ್ತಾ ಇದ್ವಿ ಅಂದರೆ ಅದನ್ನು ಹೊಸ ರೀತಿಯಲ್ಲಿ ಒಂದು ಸಂಯೋಜನೆಯನ್ನ ಹೊಸ ರೀತಿಯಲ್ಲಿ ಮಾಡೋದು. ಈಗ ಹಳೆದನ್ನೇ ರಿಪೀಟ್ ರೀಕಾಪಿ ಮಾಡೋದ್ರಲ್ಲಿ ಏನೋ ಅದ್ಭುತ ಅನಿಸಲ್ಲ.
0: ಹೌದು,
1: ಈಗ ರೀಕಾಪಿ ಇರುತ್ತೆ ನಮಗೆ, ಅದನ್ನೇ ರೀಕಾಪಿ ಮಾಡ್ತಾರೆ, ಆ ಕುಶಲತೆ ಸ್ಕಿಲ್ ಇರೋನ್ಗೆ ಅದೇನು ದೊಡ್ಡ ವಿಷಯ ಆಗಲ್ಲ. ಆದರೆ ನಾವು ಹೊಸ ಸಂಯೋಜನೆಗಳು ಮಾಡಿದ್ರೆ ಅದು ಒಂದು ಸವಾಲು ಅನಿಸುತ್ತೆ. ಆ ರೀತಿಯಲ್ಲಿ ಮಾಡುವಂಥ ಅವಕಾಶಗಳು ಎಲ್ಲ ಮಾಧ್ಯಮದಲ್ಲಿ ಸಿಕ್ಕಿರೋದ್ರಿಂದ ನನಗೆ ಬೇರೆ ಬೇರೆ ಪ್ರಾಕಾರಗಳನ್ನ ಮಾಡ್ತಾ ಬಂದು ನಾನು ವೃತ್ತಿಪರವಾಗಿ ಇದು ಈ ಶೋಗಳು ಮಾಡಿದ್ದು ಕಮ್ಮಿನೇ. ಹಾಗೆ ನೋಡೋಕೆ ಹೋದರೆ ನಾನು ರಿಟೈರ್ಡ್ ಆದಮೇಲೆ ಇವಾಗ ಶೋ ಪ್ರಾರಂಭ ಮಾಡಿದ್ದೀನಿ. ಮೊದಲು ಒನ್ ಮ್ಯಾನ್ ಶೋ ಮತ್ತು ಗ್ರೂಪ್ ಶೋ ಅದೆಲ್ಲ ಮಾಡಿದ್ದೀನಿ. ಪ್ರಾರಂಭದಲ್ಲಿ ಮಾಡಿರೋದ್ರಿಂದ ಆ ಶೋಗಳಲ್ಲಿ ನಮ್ಮ ಕೆಲಸಗಳನ್ನ, ನಮ್ಮ ವರ್ಕ್ಗಳನ್ನ, ಕ್ಯಾನ್ವಾಸ್ ಚಿತ್ರಗಳಾಗಲಿ ರೇಖಾಚಿತ್ರಗಳನ್ನಾಗಲಿ ನೋಡಿದಾಗ ಅದ್ಭುತವಾದ ರೆಸ್ಪಾನ್ಸ್ ಇದೆ. ಎಲ್ಲರೂ ತುಂಬ ಅಭಿಮಾನ ಪಡ್ತಾರೆ, ಇಷ್ಟಪಡ್ತಾರೆ, ಮತ್ತು ನನ್ನ ಕೃತಿಗಳು ತುಂಬ ಜನ ಪರ್ಚೇಸ್ ಮಾಡಿದ್ದಾರೆ. ಎಲ್ಲೋ ನಾನಾ ದೇಶಗಳಲ್ಲಿ ಎಲ್ಲ ಕಡೆಯೂ ಇದೆ ನನ್ನದು ಚಿತ್ರಗಳು. ಮುಖ್ಯವಾಗಿ ಸಾಂಪ್ರದಾಯಿಕವಾದಂಥ ಕಲೆಯನ್ನು ನಾನು ಬೇರೆ ರೀತಿಯಲ್ಲಿ ಒಂದು ಮಾಡಿದೆ. ಏನಂದರೆ ಮೈಸೂರು ಶೈಲಿಯಾಗಲಿ ತಂಜಾವೂರು ಶೈಲಿಯಾಗಲಿ ಇವು ಏನಾಗಿದೆ, ಅನಾದಿ ಕಾಲದಿಂದ ಯಾವ ಕಾಪಿ ಇದೆಯೋ ಅದನ್ನೇ ಟ್ರೇಸ್ ಮಾಡಿ ವರ್ಕ್ ಮಾಡ್ತಾರೆ. ನಾನು ಆ ರೀತಿಯಲ್ಲಿ ಮಾಡಲಿಲ್ಲ.

0: ಅದನ್ನೇ ಇವಾಗ ಯಾವುದೋ ಒಂದು ಕೃಷ್ಣ ಇರುತ್ತೆ, ಬೆಣ್ಣೆ ಕೃಷ್ಣ ಇರ್ತದೆ ಅಂದರೆ ಬೇರೆ ಥರದಲ್ಲಿ ಸಂಯೋಜನೆ ಮಾಡಿ ಅದನ್ನು ಒಂದು ಕಾಂಪೋಸಿಷನ್ ಹೊಸ ರೀತಿಯಲ್ಲಿ ಮಾಡಿ ಅದನ್ನು ಕೊಟ್ಟೆ ನಾಡಿಗೆ. ಅದು ಇವಾಗ ಬೇರೆ ಬೇರೆ ಕಡೆ ಎಲ್ಲ ಕಡೆ ದೇಶದಲ್ಲಿ, ನಾನು ಅಮೇರಿಕಾದಲ್ಲಿ, ಇಂಗ್ಲೆಂಡಲ್ಲಿ ಎಲ್ಲ ಕಡೆಯೂ ಇದೆ ನನ್ನ ಚಿತ್ರಗಳು. ಹಾಗೆ ನೋಡೋಕೆ ಹೋದರೆ ಆ ಚಿತ್ರಗಳನ್ನ ಬೇರೆ ಬೇರೆಯವರು ಕೂಡ ಅದನ್ನ ಕಾಪಿ ಮಾಡಿ ಇವಾಗ ಜೀವನ ಮಾಡ್ತಾ ಇರೋ ತುಂಬ ಜನ ಇದ್ದಾರೆ. ಹಾಗೆ ನೋಡೋ ನನ್ನ ಚಿತ್ರಗಳನ್ನ ರೀಕಾಪಿ ಮಾಡಿ ಮಾಡುವಂಥದ್ದು ಇದೆ.
1: ಕಲೆ ಬರೀ ನಿಮಗೆ ಮಾತ್ರ ಬದುಕನ್ನ ಕಟ್ಕೊಟ್ಟಿಲ್ಲ, ನಿಮ್ಮನ್ನ ಫಾಲೋ ಮಾಡುವಂತ ಜನರ ಬದುಕನ್ನು ಎಷ್ಟೋ ಜನರಿಗೆ ಕಟ್ಕೊಟ್ಟಿದೆ. ಆ ಒಟ್ಟಿನಲ್ಲಿ ಕಲೆಯನ್ನ ನಂಬಿದ್ರೆ ಖಂಡಿತ ಮೋಸ ಇಲ್ಲ ಅಂತ ಹೇಳ್ಬಹುದಲ್ಲ ಸರ್?
0: ಕಲೆಯನ್ನ ನಂಬಿದ್ರೆ ಮೋಸ ಇಲ್ಲ, ನಿಜ ಒಪ್ಕೊಳ್ತೀನಿ. ಆತ್ಮತೃಪ್ತಿಗೆ ಒಂದು ಮಾಡೋದು ಒಂದ್ ರೀತಿಲಿ, ಆದ್ರೆ ನಾವು ವೃತ್ತಿಪರವಾಗಿ ಅದನ್ನ ಜೀವನಕ್ಕೆ ನಾವು ಕಟ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂದ್ರೆ ಇವಾಗಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇದೆ. ಒಬ್ಬ ಕಲಾವಿದ ಪಾಪ ಕ್ಯಾನ್ವಾಸ್ ಆಗ್ಲಿ, ಮಾಧ್ಯಮಗಳಲ್ಲಿ ಯಾವುದೇ ಮಾಧ್ಯಮದಲ್ಲಿ ಕೆಲಸ ಮಾಡಿದ್ರೆ ಆ ಮಾಧ್ಯಮಗಳ ರೇಟ್ ಕೂಡ ಜಾಸ್ತಿ ಇದೆ. ಅದನ್ನ ತಗೊಂಡು ಅವ್ನು ಕೆಲಸ ಮಾಡಿ ಅದನ್ನ ಶೋ ಮಾಡ್ತೀನಿ ಅಂದ್ರೆ ಅದು ಪರ್ಚೇಸ್ ಸೇಲ್ ಮಾಡೋ ಸೇಲ್ ಆಗಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಸರ್ಕಾರದ ವತಿಯಿಂದ ಆಗ್ಲಿ ಸಾಮಾಜಿಕವಾಗಿ ಜನಗಳಿಗೂ ಅಷ್ಟೇನೆ, ಈಗ AI ಎಲ್ಲ ಬಂದಿದೆ. ಅಂದ್ರೆ ಕಲಾವಿದ ಯಾವಾಗ್ಲೂ ಕೈಯಲ್ಲಿ ಮಾಡಿದಂತ ಅವನು ಎಫರ್ಟ್ ಹಾಕಿ ಮಾಡಿರುವಂತ ಕಲೆಗಳಿಗೆ ಗೌರವ ಕೊಡಿ, ಜನಗಳು ಅವ್ರದನ್ನ ಪರ್ಚೇಸ್ ಮಾಡಿ ಅಂತ ಕೇಳಕ್ ಇಷ್ಟಪಡ್ತೀನಿ.
1: ನಿಜ, ನಿಮ್ಮಲ್ಲಿ ನಿಜವಾದ ಒಂದು ಸಾಮಾಜಿಕ ಕಳಕಳಿ ಇದೆ. ಹಾಗೆ ಕಲಾವಿದರ ಕುರಿತಾದಂತಹ ಒಂದು ಏನ್ ಹೇಳ್ಬಹುದು ಅನುಕಂಪ, ಹಾಗೆ ಅವರ ಕುರಿತಾದಂತ ಪ್ರೀತಿ ಕೂಡ ನಿಮ್ಮ ಮಾತಿನಲ್ಲಿ ವ್ಯಕ್ತ ಆಗ್ತಾ ಇದೆ. ಒಂದು ಹಾಡಿನ ನಂತರ ಮತ್ತೆ ಮಾತು ಮುಂದುವರಿಸೋಣ.

0: ಆಕಾಶವಾಣಿ ಎಫ್ಎಂ ರಾಯಂಪುರ ಕೇಳ್ತಾ ಇದ್ದೀರಿ. ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ಕೆ ಸೋಮಶೇಖರ್ ಅವರೊಂದಿಗೆ ಮಾತುಕತೆಯನ್ನು ಮುಂದುವರೆಸ್ತಾ ಇದ್ದೀವಿ. ಈಗಾಗಲೇ ಎಷ್ಟೋ ಕಡೆ ನೀವು ವರ್ಕ್ಶಾಪ್ಸ್ನ ಕೂಡ ಕಂಡಕ್ಟ್ ಮಾಡಿದ್ದೀರಿ, ಅಂದರೆ ನೀವು ರಿಟೈರ್ ಆದಮೇಲೆ ಎಲ್ರಿಗೂ ಹೇಳ್ಕೊಡೋದಕ್ಕೂ ಕೂಡ ನಿಮಗೆ ಅವಕಾಶ ಆಗ್ತಾ ಇದೆ ಅಂತ ಅನಿಸುತ್ತೆ. ಮತ್ತು ಇವತ್ತಿನ ಕಾಲದಲ್ಲಿ ಕಲೆಯನ್ನು ನಂಬಿದವರ ಬದುಕು ಹೇಗೆ ಅಂತ ಅನಿಸುತ್ತೆ ನಿಮಗೆ, ಇವತ್ತಿನ ಯುವಜನತೆಯ ಕಥೆ ನೋಡೋದಾದರೆ?
1: ಈಗಿನ ಯುವಜ ಜನತೆ ನೋಡೋಕ್ಕೋದ್ರೆ ತುಂಬ ಕಷ್ಟ ಇದೆ ಅಂತ ಅನಿಸುತ್ತೆ. ಯಾಕೆಂದರೆ ಕಲೆನ ಆರಾಧಿಸ್ಕೊಂಡು ಕಲಾವಿದನಾಗಬೇಕು ಅಂತ ಬರುವಂಥ ಈ ಜಗತ್ತಲ್ಲಿ ಕಲಾವಿದನಾಗಿ ಬದುಕೋದು ತುಂಬ ಕಷ್ಟ. ಆದರೆ ಪರ್ಸನಲಿ ಹೇಳಬೇಕಂದ್ರೆ ನಾವು ಅದನ್ನು ಆರಾಧಿಸ್ಕೊಂಡು ಅದನ್ನು ಎಲ್ಲ ರೀತಿಯಲ್ಲಿ ನಾವು ಅದನ್ನು ಎಲ್ಲ ಮಾಧ್ಯಮಗಳಲ್ಲೂ ನಾವು ಕೆಲಸ ಮಾಡೋ ಶಕ್ತಿ ನಮ್ಮಲ್ಲಿದ್ದರೆ ಏನೋ ಬದುಕಬಹುದು, ಬೇರೆ ಥರದಲ್ಲಿ ಜೀವನ ಸಾಗಿಸ್ಬೋದು ಅಂತ ಅನಿಸುತ್ತೆ. ಆದರೆ ಜೀವನನ ತುಂಬ ರೀತಿಯಲ್ಲಿ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಜೀವನನ ಕಟ್ಕೊಬೇಕು ಅನ್ನೋದು ಇದೆಯಲ್ಲ, ಅದು ತುಂಬ ಕಷ್ಟ ಆಗುತ್ತೆ ಅನಿಸುತ್ತೆ. ಯಾಕೆಂದರೆ ಇವಾಗ ಮಾಧ್ಯಮದಲ್ಲಿ ಏನಂದರೆ ಎಲ್ಲ ಪೇಂಟಿಂಗ್ ಮಾಡಿಕೊಂಡು ಶೋ ಮಾಡಿಕೊಂಡು ಅದನ್ನು ಪರ್ಚೇಸ್ ಮಾಡೋರು ಇದ್ದಾರೆ ಅಂತ ಹೇಳೋದಕ್ಕೆ ಕಷ್ಟ, ಸೇಲ್ ಆಗೋದಕ್ಕೆ ಕೂಡ ಕಷ್ಟ ಆಗಿದೆ ಈಗ. ಹಾಗಾಗಿ ಮತ್ತು ಇವಾಗೆಲ್ಲ ಮಾಧ್ಯಮದಲ್ಲಿ ಎಲ್ಲ ಕಲಾವಿದರುಗಳಿಗೆ ಒಂದು ವಿಸಿಟಿಂಗ್ ಕಾರ್ಡ್ ಮಾಡಬೇಕಾದ್ರೂ ಕಲಾವಿದರ ಮೇಲೆ ಡಿಪೆಂಡ್ ಆಗ್ತಾ ಇದ್ರು ಒಂದು ಕಾಲದಲ್ಲಿ. ಈಗ ಆ ರೀತಿ ಇಲ್ಲ. ಈಗ ಮಾಧ್ಯಮ ಬೇರೆ ರೀತಿಯಲ್ಲಿ ಬೆಳವಣಿಗೆ ಆಗೋಗಿದೆ, ಟೆಕ್ನಾಲಜಿ ತುಂಬ ಬೆಳೆದೋಗಿದೆ. ಹಾಗಾಗಿ ಕಷ್ಟನೇ ಅಂತ ಅನ್ಸುತ್ತೆ.
0: ನಿಜ ಸರ್. ಇದೀಗ ನಿಮ್ಮ ಜೊತೆಗಿನ ಮಾತುಕತೆಯನ್ನು ಕೇಳಿ ತುಂಬಾ ಜನ ಸಂದೇಶ ಕಳಿಸಿದ್ದಾರೆ, ಸಂದೇಶಗಳ ಕಡೆ ಗಮನ ಹರಿಸೋಣ. ಗಂಗಾವತಿಯಿಂದ ಎಂ ಪರಶುರಾಮ ಪ್ರಿಯ ಅವರು ಹೇಳ್ತಾ ಇದ್ದಾರೆ, ಸೋಮಶೇಖರ್ ಅವರೊಂದಿಗಿನ ಸಂದರ್ಶನ ತುಂಬಾ ಸೊಗಸಾಗಿ ಮೂಡಿ ಬರ್ತಾ ಇದೆ, ಅವರ ಮನದಾಳದ ಮಾತುಗಳನ್ನು ಕೇಳಿ ಅವರ ಬಗ್ಗೆ ಹೆಮ್ಮೆ ಅನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಕೆ ಸೋಮಶೇಖರ್ ಅವರ ಜೊತೆ ಮಾತುಕತೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಸಂಜೀವ್ ಕುಮಾರ್ ಅವರು ಕಲಬುರಗಿಯಿಂದ ಸಂದೇಶ ಕಳಿಸಿದ್ದಾರೆ. ಮತ್ತೆ ರಾಜೇಂದ್ರ ಕುಮಾರ್ ಗುಬ್ಬಿ ಹೇಳ್ತಿದ್ದಾರೆ, ಅವರು ರಚಿಸಿರುವಂತಹ ಚಿತ್ರಗಳು ತುಂಬಾ ಅದ್ಭುತವಾದ ಕೈಚಳಕದಿಂದ ಕೂಡಿದೆ, ಅವರಿಗೆ ಶುಭವಾಗಲಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ ಅವರು, ಸೋಮಶೇಖರ್ ಅವರಿಗೆ ನಮಸ್ಕಾರಗಳು, ಚಿತ್ರಕಲಾವಿದರಿಗೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಅಂತ ನೇಮಕ ಯಾಕೆ ಮಾಡ್ತಾ ಇಲ್ಲ, ನಾವು ಸಣ್ಣವರಿದ್ದಾಗ ಒಬ್ರು ಚಿತ್ರ ಶಿಕ್ಷಕರು ಇದ್ದೇ ಇರ್ತಿದ್ರು, ಇವಾಗ ಯಾಕೆ ಅಂತ ಉದ್ಯೋಗಗಳು ಕಡಿಮೆ ಆಗ್ಬಿಟ್ಟಿದೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಹಾಗೆ ಈರಣ್ಣ ಬೆಂಗಾಲಿ ಅವರು ರಾಯಚೂರಿನಿಂದ ಸಂದೇಶ ಕಳಿಸಿದ್ದಾರೆ, ಅತ್ಯುತ್ತಮ ಕಲಾವಿದರ ಪರಿಚಯ ಮಾಡಿಸ್ತಾ ಇದ್ದೀರಿ, ಆಕಾಶವಾಣಿಗೆ ಧನ್ಯವಾದಗಳು. ನಿಜಕ್ಕೂ ಕಲಾವಿದರ ಬಾಳು ಸುಲಭವಾಗಿ ಇರೋದಿಲ್ಲ, ಹಿಮಾಲಯದ ಎತ್ತರಕ್ಕೆ ಕಲಾವಿದ ಬೆಳೆದಾಗ ಎಲ್ಲರೂ ಹೊಗಳ್ತಾರೆ, ಆದರೆ ಅದೇ ಕಲಾವಿದ ಪ್ರಪಾತದಿಂದ ಎಷ್ಟೆಲ್ಲ ಅಡೆತಡೆಗಳನ್ನು ದಾಟಿಕೊಂಡು ಆ ಎತ್ತರಕ್ಕೆ ಏರಿರ್ತಾರೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಹಾಗಾಗಿ ಕಲಾವಿದರನ್ನ ಸದಾ ಪ್ರೋತ್ಸಾಹಿಸಬೇಕು ನಾವು ಅಂತ ಹೇಳ್ತಿದ್ದಾರೆ. ಅವರು ಕೂಡ ವ್ಯಂಗ್ಯ ಚಿತ್ರ ಕಲಾವಿದರಂತೆ.
1: ತುಂಬ ಸಂತೋಷ ಆಯಿತು ನನಗೆ. ಕಲಾವಿದರು ತುಂಬ ಜನ ಎಲ್ಲರೂ ಮಾಧ್ಯಮದಲ್ಲಿ ಫೇಸ್ಬುಕ್ಕಲ್ಲಾಗಲಿ ಇದರಲ್ಲಾಗಲಿ ತುಂಬ ಪರಿಚಯ ಇದ್ದಾರೆ, ನಾನು ಫಾಲೋ ಮಾಡ್ತಾ ಇದ್ದಾರೆ. ರಾಜ್ಯದ ತಮಿಳ್ನಾಡಿಂದ ಆಗಲಿ, ಆಂಧ್ರದಿಂದ ಆಗಲಿ, ಎಲ್ಲರೂ ಕೂಡ ಇದ್ದಾರೆ. ಎಲ್ಲರ ಅಭಿಮಾನಕ್ಕೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಆದರೆ ಅವ್ರು ಹೇಳಿದಾಗೆ ನಾನು ಹಾಗೇನೆ, ಸರ್ಕಾರ ಮತ್ತು ಅಕಾಡೆಮಿಗಳು, ಲಲಿತ ಕಲಾ ಅಕಾಡೆಮಿಗಳಾಗಲಿ, ಕನ್ನಡ ಸಂಸ್ಕೃತಿ ಇಲಾಖೆ ಆಗಲಿ, ಅದೇ ಥರದಲ್ಲಿ ಯಾವುದೇ ಕಲಾ ಮಾಧ್ಯಮದ ಇವು ಆಗಲಿ, ಈಗಿನ ಕಲಾವಿದರು ಕಷ್ಟಗಳನ್ನ ತಿಳ್ಕೊಂಡು ಅವರಿಗೆ ಬೇರೆ ರೀತಿಯಲ್ಲಿ ಅವಕಾಶಗಳನ್ನ ಕಲ್ಪಿಸ್ಬೇಕು ಅಂತ ನನ್ನ ಇಚ್ಛೆ, ನನಗನ್ಸುತ್ತೆ. ಯಾಕೆಂದರೆ ಆಮೇಲೆ ಕಲಾಶಾಲೆಗಳು ಇವಾಗ ಕಲಾಶಾಲೆಗಳಲ್ಲಿ ಹೇಳ್ಕೊಡೋ ರೀತಿ ಕೂಡ ಬದಲಾವಣೆ ಆಗಿಬಿಟ್ಟಿದೆ, ಅದು ತುಂಬ ಧೋರಣೆ ಇದೆ. ಎಲ್ಲ ಕಲಾವಿದರಿಗೂ ನಾನು ಹೇಳ್ದಂಗೆ, ನಿಮಗೆ ಯಾವುದೋ ಒಂದು ಮಾಧ್ಯಮದಲ್ಲಿ ಏನೋ ಒಂದು ಶೈಲಿನ ಕಲ್ತ್ಕೊಂಡು ಅವನು ಕಲ್ತ್ಕೊಳ್ತಾನೆ ಹೊರತು, ಎಲ್ಲ ಬಗೆಯ ಚಿತ್ರಗಳನ್ನು ಅಥವಾ ಚಿತ್ರದ ನಾನಾ ಬಗೆಯ ಇದನ್ನು ಅವನು ಅದನ್ನು ಶ್ರಮ ಪಟ್ಟು ಕಲ್ತ್ಕೊಂಡ್ರೆ ಇದೆ ಹೊರತು, ಬೇರೆ ರೀತಿಯಲ್ಲಿ ಯಾರು ಕೂಡ ನೀನು ಹಿಂಗೆ ಮಾಡಪ್ಪ ಹಾಗೆ ಮಾಡಪ್ಪ ಅಂತ ಹೇಳೋ ಕಮ್ಮಿನೇ ಈ ಕಲಾ ಮಾಧ್ಯಮದಲ್ಲಿ, ಕಲಾಶಾಲೆಗಳಲ್ಲಿ ಕಮ್ಮಿನೇ. ನಮ್ಮ ನಮ್ಮ ಆಸಕ್ತಿಗಳ ಮೇಲೆ ಡಿಪೆಂಡ್ ಆಗುತ್ತೆ,
0: ಅಂದರೆ ಸ್ವಪ್ರಯತ್ನದಿಂದಲೇ ಮುಂದೆ ಬರಬೇಕು.
1: ಇವಾಗ ಯಾವುದೇ ಶಿಲ್ಪ, ನಾನು ಇವಾಗ ಮರ ಕೆತ್ತನೆ ಕೂಡ ಮಾಡ್ತೀನಿ, ವ್ಯಾಕ್ಸ್ ಮಾಡ್ಲಿಕ್ಕೆ ಕೂಡ ಮಾಡ್ತೀನಿ, ಮಣ್ಣಿನದು ಕಲೆಗಳಲ್ಲೂ ಕೆಲಸ ಮಾಡ್ತೀನಿ. ಯಾವುದೇ ಮಾಧ್ಯಮನ ನಾನು ಅರ್ಥ ಮಾಡಿಕೊಂಡ್ರೆ ಮಾಡೋಕ್ಕಾಗೋದು. ಆ ಮಾಧ್ಯಮ ಮಣ್ಣು ಅಂದರೆ ಏನು? ಇವಾಗ ಚಿಕ್ಕ ವಯಸ್ಸಿಂದನೂ ಮಣ್ಣಲ್ಲಿ ಗಣೇಶಗಳನ್ನ ಮಾಡ್ತಾ ಇದ್ದೆ, ದೊಡ್ಡ ದೊಡ್ಡ ಊರಲ್ಲಿ 15 ಅಡಿ 20 ಅಡಿ ಗಣೇಶಗಳು ಮಾಡ್ತಾ ಇದ್ದೆ ನಾನು ಓದೋ ಟೈಮಲ್ಲೇ. ಆಗ ಆ ಮಣ್ಣಿಂದು ಗುಣ ಗೊತ್ತಾದ್ರೇ ನಮಗೆ ಮಾಡೋಕ್ಕಾಗೋದು.
0: ಹೌದು,
1: ಹಾಗಾಗಿ ನಮಗೆ ಯಾವುದೇ ಮರ ಆದರೆ ಆ ಮರದ ಮಾಧ್ಯಮದ ಇದು ಏನು ಅಂತ ಗೊತ್ತಾಗಬೇಕಲ್ಲ, ಗೊತ್ತಾದಾಗೆ ಮಾಡೋಕ್ಕಾಗೋದು. ಹಾಗಾಗಿ ಈ ಕಲಾಶಾಲೆಗಳಲ್ಲೂ ಕೂಡ ಈ ಕಲಿಸೋ ರೀತಿ ಇದೆಯಲ್ಲ, ಅದು ಕೂಡ ಸ್ವಲ್ಪ ಬದಲಾವಣೆ ಆಗಬೇಕು ಅಂತ ಅನಿಸುತ್ತೆ. ಈಗ ಮೂರ್ತ ರಿಯಲಿಸ್ಟಿಕ್ ಕಲೆಗಳಿಗೂ ಅಮೂರ್ತ ಚಿತ್ರಗಳಿಗೆ ಏನು ಅಂತ, ಅಬ್ಸ್ಟ್ರಾಕ್ಟ್ ಕಲೆ ಅಥವಾ ಮಾಡರ್ನ್ ಆರ್ಟ್ ಅಂತ ಏನು ಹೇಳ್ತಾರಲ್ಲ, ಇವಾಗ ಎಷ್ಟೋ ಕಲಾ ಮಾಧ್ಯಮಗಳಲ್ಲಿ ಪಾಪ ಕಲಿಯೋಕೇನೋ ಬಂದಿರ್ತಾರೆ ಅವರಿಗೆ. ಈಗ ಅಕ್ಷರ ಅಭ್ಯಾಸ ನಾವು ಆ ಅಕ್ಷರದಿಂದ ಅಭ್ಯಾಸ ಆಗಿ ಆಮೇಲೆ ಏನೋ ಬರವಣಿಗೆ ಅದನ್ನು ಕೂಡಿಸ್ಕೊಂಡು ಓದುವಂಥದ್ದು ಕಲಿಬೇಕು. ಹಾಗೆಯೇ ಕಲಿಸ್ಬೇಕು ಕಲೆಯೂ ಕೂಡ. ನೀನು ಪ್ರಥಮದಲ್ಲಿ ಏನೇನು ಕಲಿಯಬೇಕು ಅದನ್ನೆಲ್ಲ ಅಭ್ಯಾಸ ಮಾಡು, ಆಮೇಲೆ ಒಂದು ಪೇಂಟಿಂಗ್ ಮಾಡು, ಆಮೇಲೆ ನೀನು ಮಾಡರ್ನ್ ಮಾಡ್ತೀಯೋ ಅಥವಾ ರಿಯಲಿಸ್ಟಿಕ್ ಮಾಡ್ತೀಯೋ ಅದು ಆಮೇಲೆ ಬಿಟ್ಟಿದ್ದ ಕೆಲಸ. ಆದರೆ ಕಲಿಸೋ ರೀತಿ ಇದೆಯಲ್ಲ ಅದೇ ಸರಿಯಾಗಿಲ್ಲ ಅಂತ ಅನಿಸುತ್ತೆ ಒಂದೊಂದು ಕಲಾಶಾಲೆಯಲ್ಲಿ. ಕಲಾಶಾಲೆಗಳಲ್ಲಿ ತುಂಬ ಮಿಸ್ಗೈಡ್ ಆಗುವಂಥ ಅವಕಾಶಗಳು ಜಾಸ್ತಿ ಇದೆ ಅಂತ ನನ್ನ ಅನಿಸಿಕೆ. ಹಾಗಾಗಿ ಕಲೆಗಳು ವಿದ್ಯಾರ್ಥಿಗಳಿಗೆ ಬಂದರೆ ಆ ಮಾಧ್ಯಮನ ಅವರು ಚೂಸ್ ಮಾಡಿಕೊಂಡಿದ್ರೆ ಅದರಲ್ಲಿ ಜೀವನ ಕಟ್ಕೊತೀನಿ ಅಂತ ಹೇಳಿದ್ರೆ ಅದಕ್ಕೆ ಏನು ಬೇಕೋ ಪೂರ್ವಕವಾಗಿ ಅದನ್ನು ಕಲಿಸಿದ್ರೆ ಒಳ್ಳೆಯದು ಅಂತ ಪ್ರಾರಂಭದಲ್ಲಿ.
0: ಹೌದು, ನಿಮ್ಮ ಕಳಕಳಿ ಅರ್ಥ ಆಗುತ್ತೆ ಸರ್. ಮತ್ತೊಬ್ಬರು ಮೆಸೇಜ್ ಮಾಡಿದ್ದಾರೆ, ಚಿತ್ರ ಸೋಮಶೇಖರ್ ಅವರು. ಅವ್ರು ಹೇಳ್ತಾ ಇದ್ದಾರೆ ಬಹಳ ದೊಡ್ಡ ವ್ಯಕ್ತಿ ಸೋಮಶೇಖರ್ ಅವರು, ಅವರ ಮಾತಾಡುವಂಥ ಧ್ವನಿ ಕೇಳಿದ್ರೆ ಗೊತ್ತಾಗುತ್ತೆ ಹೃದಯದಿಂದಲೇ ಅವರು ಮಾತಾಡ್ತಿದ್ದಾರೆ ಅಂತ. ಅವರಿಗೆ ಭಗವಂತ ಇನ್ನೂ ಹೆಚ್ಚು ಹೆಚ್ಚು ಕಲೆ ರಚನೆ ಮಾಡುವಂಥ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ತುಂಬ ಪ್ರೀತಿಯಿಂದ ಹಾರೈಸಿದ್ದಾರೆ ನಿಮಗೆ. ಥ್ಯಾಂಕ್ ಯು ಸರ್, ಇಷ್ಟು ಹೊತ್ತು ನಮ್ಮ ಜೊತೆಯಾಗಿ ಇದ್ದೀರಿ. ನಿಮ್ಮ ಈ ವೃತ್ತಿ ಬದುಕಿನ ಯಾನವನ್ನು ಮತ್ತು ಪ್ರವೃತ್ತಿಯ ಜೊತೆಗಿನ ನಂಟನ್ನು ತುಂಬ ಸೊಗಸಾಗಿ ಬಿಚ್ಚಿಟ್ಟಿದ್ದೀರಿ. ಚಿತ್ರಕಲೆಯ ಕುರಿತು ಯಾರೇ ಕೇಳಿದ್ರು ಕೂಡ ಆಸಕ್ತಿ ಮೂಡೋ ಹಾಗೆ ಇತ್ತು ಈ ಒಂದು ಮಾತುಕತೆ. ಧನ್ಯವಾದಗಳು ತಮಗೆ.
1: ಧನ್ಯವಾದಗಳು.
0: ಥ್ಯಾಂಕ್ ಯು ಸ್ನೇಹಿತರೆ. ಇದುವರೆಗೂ ಕೆ ಸೋಮಶೇಖರ್, ಚಿತ್ರ ಸೋಮ ಅವರ ಜೊತೆಗಿನ ಮಾತುಕತೆಯನ್ನು ಕೇಳಿಸ್ಕೊಂಡ್ರಿ ಆಕಾಶವಾಣಿ FM ರಾಯಂಬೋದಲ್ಲಿ. ಇದುವರೆಗೂ ನಿಮ್ಮ ಜೊತೆಯಾಗಿ ಇದ್ದದ್ದು ನಾಗಶ್ರೀ.

ಇದುವರೆಗೆ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ದೀರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರಿಗೆಲ್ಲ ಅನಿತಾ ಮಾಡುವ ಶುಭ ಸಂಜೆಯ ನಮಸ್ಕಾರಗಳನ್ನು ತಿಳಿಸ್ತಾ ನಿಲಯದ ಸಂಜೆ ಪ್ರಸಾರ ಕಾರ್ಯವನ್ನು ಆರಂಭಿಸ್ತಾ ಇದ್ದೇವೆ. ಈಗ ಸಮಯ 5:45. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಹುಣಸೂರು ಕೃಷ್ಣಮೂರ್ತಿಯವರ ಗೀತ ರಚನೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಇವರು ಹಾಡಿರುವಂತಹ ಬಬ್ರುವಾಹನ ಚಿತ್ರದ ಗೀತೆ. ಸಂಗೀತ ನೀಡಿದ್ದಾರೆ TG ಲಿಂಗಪ್ಪ.

ತದಿಂ ತಗಿಟ ತಕ ತದಿಂ ತಗಿಟ ತತ್ ತದಿಂ ತಗಿಟ ತಕ ದಿಮಿತ ತಕ ತರಿ ತಕ ಝಣ ತಕ ತರಿ ತಕ ಧಿಮಿ ತಕ ತರಿ ತಕ ಝಣ ತಾಂಗಿರ ತಾಂಗಿರತ ತಕಿಟ ಧಿಕಿಟ ಧಿಮಿ ತಕ ಝಣುತ ತಕಿಟ ಧಿಕಿಟ ಝಣು ತಾಂಗಿರ ತಾಂಗಿರತ ತಾಂಗಿರತೋಂ ತಕದಿ ತಾಂಗಿರತೋಂ ತರಗಿಡತೋಂ ತರಗಿಡತೋಂ

ఎస్ జానకి, పీబీ శ్రీనివాస్, హాగో సంగడిగర, ಧ್ವನಿಯಲ್ಲಿ ಭೂತಯ್ಯನ ಮಗು ಅಯ್ಯು ಚಿತ್ರದ ಗೀತೆಯನ್ನು ಕೇಳಿದಿರಲ್ಲ. ಜಿ ಉದಯಶಂಕರ್ ಇವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಜಿ ಕೆ ವೆಂಕಟೇಶ್. ಬನ್ನಿ ಮುಂದಿನ ಗೀತೆ ಕೇಳೋಣ. ಗುರುಕಿರಣ್ ಇವರ ಸಂಗೀತ ಸಂಯೋಜನೆಯಲ್ಲಿ ಚೆಲ್ಲಾಟ ಚಿತ್ರದ ಗೀತೆ. ಕೇಳಿಬರುವ ಧ್ವನಿಗಳು ಮುರಳಿಮೋಹನ್ ಹಾಗೂ ಶಮಿತಾ. ಸಾಹಿತ್ಯ ಗೋಟೂರಿ.

ಗಂಧರ್ವಗಿರಿ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಎಸ್ ಪಿ ಶೈಲಜೈವರ ಧ್ವನಿಯಲ್ಲಿ ಕೇಳಿದಿರಿ. ಉಪೇಂದ್ರ ಕುಮಾರ್ ಇವರ ಸಂಗೀತ ಸಂಯೋಜನೆಗೆ ಸಾಹಿತ್ಯ ನೀಡಿದವರು ವಿಜಯನಾರಸಿಂಹ. ಬನ್ನಿ ಮುಂದಿನ ಗೀತೆ ಕೇಳೋಣ. ಡಾಕ್ಟರ್ ರಾಜ್ಕುಮಾರ್, ಪಿ ಸುಶೀಲ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಭಾಗ್ಯವಂತರು ಚಿತ್ರದ ಗೀತೆ. ಜಿ ಉದಯಶಂಕರ್ ಇವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಹಂಸಲೇಖಯವರ ಸಾಹಿತ್ಯ ಸಂಗೀತದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿರುವ ಕಿಂದರಿ ಜೋಗಿ ಚಿತ್ರದ ಗೀತೆಯೊಂದಿಗೆ ಸಂಜೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುವುದು. ಮತ್ತೆ ಚಿತ್ರಗೀತೆಗಳನ್ನು ಆಲಿಸಬಹುದು ಈ ರಾತ್ರಿ 7:45.

0: ಕಾರ್ಯಕ್ರಮ ಯುವವಾಣಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ರಾಯಚೂರು.
2: ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ.
1: ವಿಶೇಷ ಸರಣಿ ಕಾರ್ಯಕ್ರಮ ತುತ್ತಿಗೊಂದು ಮಾರ್ಗ.
2: ಮನಸೊಂದಿದ್ದರೆ ಮಾರ್ಗವು ಉಂಟು ಕೆಚ್ಚದೆ ಇರಬೇಕೆಂದು.
1: ಯುವ ಸ್ವಉದ್ಯೋಗಿಗಳನ್ನು ಪರಿಚಯಿಸುವ ಸಂದರ್ಶನಾಧಾರಿತ ಕಾರ್ಯಕ್ರಮ
2: ಕೆಚ್ಚದೆ ಇರಬೇಕೆಂದೆಂದು
1: ಕೇಳಿ ತುತ್ತಿಗೊಂದು ಮಾರ್ಗ ವಿಶೇಷ ಸರಣಿ ಕಾರ್ಯಕ್ರಮ.

0: ಬರಲಿ ಬರುವುದು ಬೆಳಕು. ಆತ್ಮೀಯರೆ, ಇವತ್ತಿನ ತುತ್ತಿಗೊಂದು ಮಾರ್ಗ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಈ ಬೇಕರಿ ಒಂದು ನಡೆಸ್ತಕ್ಕಂಥ ಯುವಕ, ಹಾಗೆಯೇ ಈ ಬೇಸಿಗೆಯಲ್ಲಿ ಜ್ಯೂಸ್ ಸೆಂಟ್ರನ್ನು ಕೂಡ ಆರಂಭಿಸಿ ತಮ್ಮ ಅದೇ ಆದಂಥ ವೃತ್ತಿಯನ್ನು ನಡೆಸ್ಕೊಂಡು ಹೋಗುವಂಥ ಒಬ್ಬ ಯುವಕ ಇದ್ದಾನೆ, ರಾಧಾಕೃಷ್ಣ ಅಂತೇಳಿ. ಹಾಗೆಯೇ ಅವರ ಪತ್ನಿ ಪೂಜಾ ಅಂತೇಳಿ, ಇಬ್ಬರು ಕೂಡ ಬೇಕರಿಯನ್ನು ನಡೆಸ್ಕೊಂಡು ಜೀವನವನ್ನು ಸಾಗಿಸ್ತಿದ್ದಾರೆ. ಅವರ ಬೇಕರಿ ಬದುಕು ಹೇಗಿದೆ, ಯಾಕೆ ಈ ಬೇಕರಿ ವೃತ್ತಿಗೆ ಬಂದರು, ಬೇರೆ ಬೇರೆ ಕೆಲಸಗಳು ಯಾಕೆ ಮಾಡೋಕ್ಕಾಗಲಿಲ್ಲ, ಏಕೆ ಈ ವೃತ್ತಿಯನ್ನು ಅವರು ನೆಚ್ಚಿಕೊಂಡು ಈಗ ಜೀವನ ಹೇಗಿದೆ ಅನ್ನೋವಂಥದ್ದನ್ನು ನಮ್ಮೊಂದಿಗೆ ಅಭಿಪ್ರಾಯವನ್ನು ಹಂಚಿಕೊಳ್ತಾರೆ. ಮೊದಲಿಗೆ ರಾಧಾಕೃಷ್ಣ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಸರ್ ನಮಸ್ಕಾರ.
0: ಹೇಳಿ ರಾಧಾಕೃಷ್ಣ, ನಿಮ್ಮ ಪರಿಚಯವನ್ನು ಮಾಡಿಕೊಳ್ಳಿ ನಮ್ಮ ಕೇಳುಗರಿಗೆ.
1: ಸರ್ ನನ್ನ ಹೆಸರು ರಾಧಾಕೃಷ್ಣ ಅಂತೇಳಿ, ನಮ್ಮದು ನಮ್ಮ ಮಿಸ್ಸಸ್ ಹೆಸರು ಪೂಜಾ, ನಮ್ಮದು ತುರ್ಕುಂಡೋಣಿ ಪ್ರಾಪರ್. ಇಲ್ಲಿ ರಾಯಚೂರಲ್ಲಿ ಒಂದು 10-15 ವರ್ಷದಿಂದ ನಾನು ರಾಯಚೂರಲ್ಲಿ ಇರ್ತೀನಿ. ಇಲ್ಲೇ ಬೇಕರಿ ಫೀಲ್ಡಲ್ಲಿ ಬಂದಿದ್ದು. ನಾವು ಅಣ್ಣ ತಮ್ಮರು ಇಬ್ಬರು. ನಮ್ಮ ತಮ್ಮ ಮೊದಲೆಲ್ಲ ಬೇಕರಿಯಲ್ಲಿದ್ದ, ಈಗ ಊರು ಸೇರಿದ್ದಾನ. ಈಗ ಒಬ್ಬನೇ ನಾನು, ನಮ್ಮ ಪತ್ನಿ ಸಂಭಾಳಿಸ್ಕೊಂಡು ಹೋಗ್ತೀವಿ ಬೇಕರಿ.
0: ಈಗ ಅಲ್ಲಿ ಊರಲ್ಲಿ ಏನು ಹೊಲ ಅಥವಾ ಮನೆ ಆ ಥರ ಏನಾದರೂ ಇದೆಯಾ?
1: ಹಾಂ, ಹೊಲ ಇದೆ ಮತ್ತು ಮನೆ ಇದೆ. ನಮ್ಮ ತಂದೆ ತಾಯಿ ನಮ್ಮ ತಮ್ಮ ಅವರೆಲ್ಲ ನೋಡ್ಕೊಂಡು ಹೋಗ್ತಾರೆ ಅಲ್ಲಿ.
0: ಎಷ್ಟು ಎಕರೆ ಅದ ಹೊಲ?
1: ಅಲ್ಲಿ 4 ಎಕರೆ ಹೊಲ ಅದ. ಏನ್ರಿ, ಬೋರ್ವೆಲ್ ಅದ ಏನ್ರಿ. ಆಮೇಲೆ ನಾವಿದ್ದು ಇಲ್ಲಿ ಬೇಕರಿ ವರ್ಕ್ ಮಾಡ್ಕೊಂತ ಇಲ್ಲಿ ಸ್ವಂತ ಮಾಡಿದ್ದೀವಿ. ಇವಾಗ ಒಂದು 7 ವರ್ಷ ಆಯಿತು ಬೇಕರಿ ಸ್ವಂತ ಮಾಡಿ.
0: ಈಗ ನೀವು ಈ ಬೇಕರಿ ಮಾಡಲಿಕ್ಕೆ ಏನು ಪ್ರೇರಣೆ, ಯಾಕೆ ನೀವು ಒಕ್ಕಲ್ತನ ಮಾಡ್ತಿರ? ಸಹಜವಾಗಿ ಹಳ್ಳಿಯಲ್ಲಿ ಅಂತಂದರೆ ಒಕ್ಕಲ್ತನ ಮಾಡ್ತಾರೆ, ಅಪ್ಪನ ನಂತರ ಮಕ್ಕಳು ಮಾಡ್ಕೊಂಡು ಹೋಗೋದು ರೂಢಿ. ನೀವು ಯಾಕೆ ಊರು ಬಿಟ್ಟು ಇಲ್ಲಿ ಬಂದು ಸೇರಿದ್ರಿ?
1: ನಮ್ಮ ಮನೆ ಹತ್ರ ಆರ್ಥಿಕ ಪರಿಸ್ಥಿತಿ ಸರಿಯಾಗಿರಲಿಲ್ಲ, ಹಂಗಾಗಿ ನಾವು ಯಾವುದೋ ಒಂದು ಕೆಲಸ ಮಾಡಬೇಕಂತೇಳಿ ರಾಯಚೂರಿಗೆ ಬಂದಿದ್ವಿ. ಆ ಟೈಮ್ನಲ್ಲಿ ನಮ್ಮ ಒಂದು 15 ವರ್ಷದೊಳಗಡೆ ಬಂದಿದ್ವಿ.
0: ಎಷ್ಟು ವರ್ಷ ಅವಾಗ ನಿಮ್ಗೆ? ಎಷ್ಟು ವರ್ಷ ಇತ್ತು
1: ನಮ್ಗೆ ಅವಾಗ? 16-15 ವರ್ಷ ಇತ್ತು ನಮ್ಗೆ
0: ಬಂದಾಗ.
1: ಅಲ್ಲಿಂದ ಇಲ್ಲಿ ಒಬ್ಬರ ಹತ್ರ ಕೆಲಸ ಮಾಡ್ಕೊಂಡು ಅಲ್ಲಿಂದ ಒಂದು 7-8 ವರ್ಷ ಅಲ್ಲಿ ವರ್ಕ್ ಮಾಡಿದೆ. ಆಮೇಲೆ ನಮ್ಮ ಸ್ವಂತ ಅಂಗಡಿ ಪರ್ಚೇಸ್ ಮಾಡಿ ನಾವು ಅಲ್ಲಿಂದ ಪ್ರಾರಂಭ ಮಾಡಿದ್ವಿ ಅಂಗಡಿ ಸ್ವಂತ.
0: ಈಗ ಮೊದಲು ನೀವು ರಾಯಚೂರಿಗೆ ಬರಬೇಕಾದ್ರೆ ಯಾರಾದರೂ ನಿಮಗೆ ಹೇಳಿದ್ರು ಅಥವಾ ನೀವೇ ಬಂದು ಈ ಬೇಕರಿಯಲ್ಲಿ ಸೇರಿದ್ರು ಹೆಂಗೆ?
1: ನಮ್ಗೆ ಒಂದು ಕೆಲಸ ಬೇಕಾಗಿತ್ತು ಅವಾಗ, ಹಂಗಾಗಿ ನಾವು ರಾಯಚೂರೆಲ್ಲ ಅಡ್ಡಾಡಿ ಬೇಕರಿ ಮಾಡಿದರೆ ಸ್ವಲ್ಪ ಎಲ್ಲ ಊಟದ ವ್ಯವಸ್ಥೆ ಇರುತ್ತೆ, ಅಲ್ಲಿ ಉಳ್ಕಕ್ಕೆ ಇರುತ್ತೆ ಅಂತೇಳಿ ಆ ಉದ್ದೇಶದಿಂದ ನಾವು ಬೇಕರಿಯಲ್ಲಿ ಮಾಡಿದರೆ ಚಲೋ ಇರ್ತದ. ಅಲ್ಲಿ ನಮ್ಮ ರಾಯಚೂರಲ್ಲಿ ಉಮಾ ಹೋಟೆಲಲ್ಲಿ ಸ್ಟೇಷನ್ ರೋಡಿಗೆ ಮಂಜುಶ್ರೀ ಅಯ್ಯಂಗಾರ್ಸ್ ಬೇಕರಿ ಅಂತ ಅಲ್ಲಿ ಮಾಡಿದ್ವಿ. ಅಲ್ಲಿಂದ ಮಾಡಿದ ಮೇಲೆ ನಾವು ಸ್ವಂತ ಮಾಡಿದ್ದು.
0: ಎಷ್ಟು ವರ್ಷ ಮಾಡಿದ್ರಿ
1: ಅಲ್ಲಿ? 7-8 ವರ್ಷ ಮಾಡಿದ್ವಿ.
0: ಏನೇನು ಅಲ್ಲಿ ಕಲ್ತಿರೋದು ನೀವು?
1: ಅಲ್ಲಿ ಬೇಕರಿ ಐಟಮ್ಸ್ ಎಲ್ಲ
0: ಮೊದಲು
1: ಏನು ಇರಲಿಲ್ಲ, ಎಲ್ಲ ಅಲ್ಲಿಂದಾನೆ ನಾವು ಕಲ್ತಿರೋದು.
0: ಏನೇನು ಕಲಿಸ್ತಿರ ನಿಮ್ಗೆ
1: ಅಲ್ಲಿ? ಎಲ್ಲ ಕೆಲಸ ಮಾಡಿದ್ವಿ ಅಲ್ಲಿ. ಅದರಲ್ಲಿ ಬೇಕರಿಯಲ್ಲಿ ಪಫ್ ಆಯ್ತು, ಬ್ರೆಡ್ ಆಯ್ತು, ಕೇಕ್ ಆಯ್ತು, ಬಿಸ್ಕೆಟ್ ಆಯ್ತು, ಎಲ್ಲ ಐಟಮ್ ನಾವು ಅಲ್ಲಿ ಮಾಡಿವಿ. ಮಾಡಿ ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ನಾವು ಮಾಡೋಣ ಅಂತೇಳಿ ನಮ್ಮ ಮನೆಗಳವ್ರು ಪ್ರೋತ್ಸಾಹ ಕೊಟ್ರು. ತಂದೆ ತಾಯಿ ನಮ್ಮ ಬಳಗ ಬೇಕರಿಗೆ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡ್ತೀವಿ ಅಂತೇಳಿ ನಮ್ಮ ಎಲ್ಲರೂ ಇದು ಮಾಡಿದ್ರು. ಆವಾಗ ನಾವು ಬೇಕರಿ ಪ್ರಾರಂಭ ಮಾಡಿದ್ವಿ ಸ್ವಂತ.
0: ಈಗ ಬೇಕರಿ ನೀವು ನಡೆಸಬೇಕು ಅಂತಂದರೆ ಬಂಡವಾಳ ಬೇಕು. ಒಂದು ಯಾವುದೇ ಒಂದು ಬೇಕರಿ ಆರಂಭ ಮಾಡಬೇಕಂದ್ರೆ ಬಂಡವಾಳ ಬೇಕು, ಜೊತೆಗೆ ನಿಮಗೆ ಸ್ವಂತ ನಾನು ಮಾಡ್ತೀನಿ, ಇನ್ನೊಬ್ಬರ ಮೇಲೆ ಲೇಬರ್ ಮೇಲೆ ಡಿಪೆಂಡ್ ಇಲ್ಲದಂಗೆ ಅನ್ನುವಂಥ ಧೈರ್ಯ ಕೂಡ ಬೇಕು. ಇದನ್ನು ಹೆಂಗೆ ಮಾಡಿದ್ರಿ ನೀವು?
1: ಸ್ವಲ್ಪ ದಿನಗಳು ನಮ್ಮ ತಮ್ಮ ಇದ್ದ, ಆಮೇಲೆ ನನ್ಗೆ ಮ್ಯಾರೇಜ್ ಆಯಿತು 2017 ಆಯಿತು. ಅಲ್ಲಿಂದ ಸ್ವಲ್ಪ ದಿನ ಆದಮೇಲೆ ನಮ್ಮ ತಮ್ಮ ಊರಿಗೆ ಹೊರಟೋದ ಹೊಲ ಕೆಲಸ ಮಾಡೋಕ್ಕೆ. ನಾವು ನಮ್ಮ ಪತ್ನಿ ಇದು ಬೇಕರಿ ನಿಮ್ಮ ಹಚ್ಕೊಂಡು ಹೋಗ್ತೀವಿ, ಇನ್ನು ಈಗೆಲ್ಲ ಏನಿಲ್ಲ, ಆರಾಮ ಅನ್ನಿಸ್ತದ, ನಾವೇ ಎಲ್ಲ ನೋಡ್ಕೊಂಡು ಹೋಗ್ತೀವಿ.
0: ಈಗ ಒಂದು ಬೇಕರಿ ಆರಂಭ ಮಾಡಬೇಕಂದ್ರೆ ಎಷ್ಟು ಹಣ ಅಥವಾ ಬಂಡವಾಳ ಅಂತೀವಲ್ವ, ಎಷ್ಟು ಹೂಡಿಕೆ ಮಾಡಬೇಕಾಗ್ತದೆ, ಕನಿಷ್ಠ ಅಂದರೆ ಎಷ್ಟು ಬೇಕಾಗ್ತದೆ?
1: ನಾವು ಆ ಟೈಮಲ್ಲಿ ಒಂದು 5-6 ಲಕ್ಷ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ಈ ಟೈಮಲ್ಲಿ ಆದರೆ ಒಂದು 10-15 ಲಕ್ಷ
0: ಬೇಕಾಗುತ್ತೆ. ನೀವು ಸ್ವಂತ
1: ಈಗ ಸ್ವಂತ 7-8 ವರ್ಷ ಆಯ್ತು ಈಗ ನಾವು ಮಾಡಿ.
0: ಈಗ ನಿಮ್ಮ ಬೇಕರಿಗೆ ಏನು ಹೆಸರು ಇಟ್ಟಿರಿ, ಎಲ್ಲಿ ಬರುತ್ತೆ?
1: ನಮ್ಮ ಬೇಕರಿ ಹೆಸರು ಶ್ರೀಕೃಷ್ಣ ಅಯ್ಯಂಗಾರ್ಸ್ ಬೇಕರಿ ಅಂತೇಳಿ, ಅಲ್ಲಿ ಆಶಾಪುರ ಕ್ರಾಸ್ ಹತ್ರ ಬರುತ್ತಾ. ಅಲ್ಲಿ ಬಂದರೆ ಇದಾಗುತ್ತೆ.
0: ಈಗ ಹೇಳಿ ರಾಧಾಕೃಷ್ಣ, ಈಗ ನೀವು ಸಹಜವಾಗಿ ಹಳ್ಳಿಯಿಂದ ಬಂದಂಥ ಹುಡುಗ, ಈ ಪಟ್ಟಣದಲ್ಲಿ ಬಂದು ಜೀವನ ಮಾಡಿ ಒಂದು ಬೇಕರಿ ಇಟ್ಕೊಳ್ಬೇಕಂದ್ರೆ ಸಣ್ಣ ಕೆಲಸ ಅಲ್ಲ, ನೀವು ಹೆಂಗೆ ಮಾಡಿದ್ರಿ, ಹಂಗೆ ಹೆಂಗೆ ಸಹಕಾರ ಸಿಕ್ತು ನಿಮಗೆ?
1: ನಮ್ಗೆ ಇಲ್ಲಿ ಬಂದಮೇಲೆ ಸ್ವಲ್ಪ ಸಾಥಿ ಕೊಡೋಕೆ ಭಾಳಷ್ಟು ಜನ ನಮ್ಮ ಊರಿನ ಗೌಡ ಆಯಿತು ಅಂದ್ರೆ ಬಸನಗೌಡ, ಮತ್ತು ಆಮೇಲೆ ನಮ್ಮ ಪಂಪಪತಿ ಸಾಬರು, ಸ್ವಲ್ಪ ದೊಡ್ಡ ದೊಡ್ಡವರು. ನಾವೇನಾದರೂ ಸಣ್ಣ ಪುಟ್ಟ ಖರ್ಚು ಅವು ಇವು ನೋಡ್ಕೊಂತೀವಿ, ಏನು ತ್ರಾಸು ಬಂದರೆ ನಾವು ಕೈ ಹಿಡಿತೀವಿ, ನೀನು ಮಾಡು ಅಂತೇಳಿ ಎಲ್ಲ ನನಗೆ ಇದು ಮಾಡಿದರು. ಹಂಗಾಗಿ ಅವ್ರ ಕಡೆಯಿಂದ ನಾನು ಸ್ವಲ್ಪ ಧೈರ್ಯವಾಗಿ ಮಾಡ್ಕೊಂತ ಹೋಗಿನಿ.
0: ಈಗ ಕಡು ಬಡತನದಲ್ಲಿ ಬಂದಂಥವ್ರು ನೀವು ಊರಿಂದ, ಇಲ್ಲಿ ಬಂದಮೇಲೆ ಸಾಲ ಹೆಂಗೆ ಮಾಡಿದ್ರಿ, ಏನು ಬ್ಯಾಂಕಲ್ಲಿ ಸಾಲ ಮಾಡಿದ್ರು ಅಥವಾ ಬೇರೆ ಕೈಗಡ ಮಾಡಿಕೊಂಡ್ರೆ ಹೆಂಗೆ ಮಾಡಿದ್ರಿ?
1: ಸಾಲ ನಮ್ಗೆ ಅವಾಗ ಟ್ರಾನ್ಸಾಕ್ಷನ್ ಬಗ್ಗೆ ಗೊತ್ತಿಲ್ಲ, ಅದು ಏನೇನೋ ಮಾಡಿ ನಾವು ಇದು ಮಾಡೀವಿ, ಸ್ವಲ್ಪ ಬ್ಯಾಂಕ್ ಸ್ವಲ್ಪ ಕೈಗಡ ಸಾಲ ಸ್ವಲ್ಪ ಚಿಟ್ಟಿ ಫೈನಾನ್ಸ್ ಏನೇನೋ ಮಾಡೀವಿ, ಈಗ ಒಂದು ಲೆಕ್ಕಕ್ಕೆ ಅದನ್ನು ದಾರಿ ತೊಗೊಂಬಂದೀವಿ, ಈಗ ಆದಷ್ಟು ಆರಾಮಾಗಿದ್ದೀವಿ ಸ್ವಲ್ಪ.
0: ಒಂದು ಬೇಕ್ರಿ ಆರಂಭ ಮಾಡಿದ್ಮೇಲೆ ಸಹಜವಾಗಿ ನೀವು ಹೇಳಿದ್ರಿ ಒಂದು ಲೋನ್ ಮಾಡ್ಕೊಂಡಿವಿ, ಬೇರೆ ಬೇರೆ ಕಡೆ ಸಾಲ ತೊಗೊಂಡಿವಿ ಅಂತಂದು, ಒಂದು ಬೇಕ್ರಿ ಮಾಡಬೇಕಾದ್ರೆ ಇಷ್ಟೆಲ್ಲ ಒಂದು 5-5.5 ಲಕ್ಷ ಇನ್ವೆಸ್ಟ್ ಮಾಡ್ತೀರಿ, ಆ ಇನ್ವೆಸ್ಟ್ ನೀವು ತೀರಿಸ್ಬೇಕಂದ್ರೆ ಹೆಂಗೆ ಅದನ್ನು ಮಾಡಿಕೊಂಡ್ರಿ, ನೀವು ಹೆಂಗೆ ಯಾವ ಐಡಿಯಾ ಮಾಡಿ ಮಾಡಿದ್ರಿ ನೀವು?
1: ಈಗ ನಮಗೆ ಕೈಯಲ್ಲಿ ಕೆಲಸ ಅದಂತೇಳಿ ನಾವು ಇದೆಲ್ಲ ಮಾಡೋಕ್ಕೆ ಧೈರ್ಯ ಮಾಡೀವಿ, ಅದೇ ಹೊಸೊಬ್ಬರಾದ್ರೆ ಆಗಲ್ಲ. ಈಗ ಸ್ವಂತ ಅಮೌಂಟ್ ಇತ್ತಂದರೆ ಏನಾದ್ರು ಮಾಡ್ಬೋದು, ಈಗ ಸಾಲ ಮಾಡಿ ಮಾಡಬೇಕು ಮತ್ತು ಕೆಲಸನೂ ಕೈಯಲ್ಲಿ ಬರಲ್ಲ ಅಂದರೆ ಭಾಳ ಕಷ್ಟ. ಈಗ ನಮ್ಮದೇನು ಸ್ವಂತ ಕೆಲಸ ಕೈಯಲ್ಲಿ ಆದಂತೇಳಿ ನಾವು ಇದನ್ನ
0: ಮಾಡ್ಕೊಂಡು
1: ಇದು ಮಾಡ್ಕೊಂಡು ಹೊಂಟೀವಿ ನೋಡ್ರಿ.
0: ಈಗ ನಿಮಗೆ ಅಪ್ರಾಕ್ಸಿಮೇಟ್ ಕಳೆದ 7 ವರ್ಷದಿಂದ ಇದೇ ಸ್ಥಳದಲ್ಲಿ ಬೇಕರಿ ಇದೆ ಅಥವಾ ಬೇರೆ ಕಡೆ ಇಲ್ಲಾದ್ರೂ ಮಾಡಿದ್ರಿ?
1: ಒಂದು 2-3 ಕಡೆ ಚೇಂಜ್ ಮಾಡಿದ್ದೀವಿ, ಆಮೇಲೆ ಇಲ್ಲಿ ಬಂದಮೇಲೆ ಸ್ವಲ್ಪ ಪರವಾಗಿಲ್ಲ ನಮ್ಗೆ.
0: ಒಂದು ಬೇಕರಿಯನ್ನು ಇಂಥದ್ದಲ್ಲೇ ಸ್ಥಾಪನೆ ಮಾಡಿದ್ರೆ ಅಥವಾ ಇಂಥದ್ದಲ್ಲಿ ತೆರೆದ್ರೇ ನಮಗೆ

0: ಜಾಸ್ತಿ. ಆಮೇಲೆ ನಮ್ಗ ತ್ರಾಸ್, ಫೈನಾನ್ಸ್ ತ್ರಾಸು, ಅವಾಗ ಬಂದ್ ಮಾಡೋದು, ಚಾಲು ಮಾಡೋದು, ನಮ್ಮ ಬಾಡಿಗೆ ಕಟ್ಟಕ್ ಆಗ್ಲಾರ್ದ, ಓನರ್ ಕಡೆಯಿಂದ ಕಿರುಕುಳ, ಹಿಂಗಾಗಿ ಎರಡು ಮೂರು ಕಡೆ ಚೇಂಜ್ ಮಾಡಿವಿ. ಈಗ ಆದಷ್ಟು ಆರಾಮಾಗಿದ್ದೀವಿ ಸಾಲದಿಂದ, ಈಗ ಏನಾರು ಮಾಡ್ಬೋದು. ಈಗ
1: ಈಗ ನೀವು ಆಶಾಪುರ ರಸ್ತೆ ಕ್ರಾಸ್ನಲ್ಲೇ ಬೌಂಡ್ರಿಗೆ ಇದ್ದೀರಿ ನೀವೆಲ್ಲ, ನೀವೆಲ್ಲ ಈ ಬೇಕ್ರಿ ಮಾಡ್ತಿರ್ತೀರಿ, ಏನು ನಿಮ್ಮಲ್ಲಿ ಏನೇನು ಬೇಕ್ರಿಯಲ್ಲಿ ಏನೇನು ಸಿಗ್ತವೆ ನಿಮ್ಮ ಬೇಕ್ರಿಗೆ ಬಂದರೆ? ಈಗ ಏನಂದ್ರೆ ಹೆಸರು ಏನಂದಲ್ಲ,
0: ರಾಧಾಕೃಷ್ಣನ್
1: ಬೇಕ್ರಿಗೆ ಬರಬೇಕು ಅಂತಂದರೆ ಏನೇನು ಸಿಗ್ತವೆ ನಮಗೆ, ಇಂಥದ್ದು ಸಿಗ್ತದೆ ಅಂತ ಕೆಲವರು ಕೇಳ್ತಿರ್ತಾರೆ. ಒಂದೊಂದು ಬೇಕ್ರಿಗೆ ಒಂದೊಂದು ಸ್ಪೆಷಲ್ ಇರ್ತದೆ, ನಿಮ್ದು ಏನು ಸ್ಪೆಷಲು ಮತ್ತು ಏನು ಸಿಗ್ತವೆ?
0: ನಮ್ಮ ಹತ್ರ ನೋಡ್ರಿ ಬರ್ತ್ಡೇ ಕೇಕ್ಸ್, ದೊಡ್ಡ ದೊಡ್ಡ ಕೇಕ್ ಆರ್ಡರ್ ಮಾಡಿದರೆ ಮಾಡ್ತೀವಿ. ಆಮೇಲೆ ಬ್ರೆಡ್ಡು, ಪಫ್ಸು, ಅವಂತೂ ಕಾಮನ್ನು ಏನ್ರಿ, ಹಿಂಗಿರುತ್ತೆ. ನಮ್ಮ ಹತ್ರ ಯಾವನ ಮದುವೆ ಆರ್ಡರ್ ಇದ್ರೆ ಅವನು ಮಾಡ್ತೀವಿ. ಶಾಹಿ ತುಕ್ಕಡ, ಡಬಲ್ ಮಿಟ್ಟ, ಅವೆಲ್ಲ ರೆಡಿ ಮಾಡಿ ಕೊಡ್ತೀವಿ ನಾವು.
1: ಈಗ ನೀವು ನಿಮ್ಮದು ಈ ಹಳ್ಳಿಗಳಿಗೆ ಸಂಪರ್ಕಿಸುವಂಥ ರಸ್ತೆ, ಈ ಗ್ರಾಮೀಣ ಭಾಗದವರು ಬಂದಾಗ ರಾಧಾಕೃಷ್ಣಲ್ಲಿ ಇಂಥದ್ದು ಯಾವುದಾದ್ರು ಸ್ಪೆಷಲ್ ಇರ್ತದೆ, ಏ ಇದು ಕೊಡಪ್ಪ ನಿನ್ನ ಅಂಗಡಿಯಲ್ಲಿ ಚೆನ್ನಾಗಿತ್ತಂತ ನಮ್ಮ ಮನೆಗೆ ಒಯ್ತೀವಿ, ನಮ್ಮ ಮನೆಗೆ ಹುಡುಗರು ಹೇಳ್ತಾರೆ ಅಥವಾ ದೊಡ್ಡವ್ರು ಹೇಳ್ತಾರೆ ಇಲ್ಲಿ ತಂದಿದ್ದಲ್ಲಿ ಚೆನ್ನಾಗಿತ್ತು ಅಂತ ಇರ್ತಾರೆ ಅಂತ ಅಂದಿದ್ದಿದೆಯಾ?
0: ಹಾಂ ಅಂದಿದ್ದಿದೆ. ಎಲ್ಲ ಸ್ವಲ್ಪ ಬ್ರೆಡ್ ಆಯಿತು, ಕೇಕ್ ಆಯಿತು, ಸ್ವಲ್ಪ ಕಡಿಮೆ ದರದಲ್ಲಿನೂ ಇದು ಮಾಡ್ತಾರಂತೇಳಿ ಭಾಳಷ್ಟು ಜನ ನಮ್ಮ ಹತ್ರ ಬರ್ತಿರ್ತಾರೆ.
1: ಈಗ ಬೇಕ್ರಿ, ಒಂದು ಬೇಕ್ರಿಯನ್ನು ನೀವು ಇಷ್ಟೆಲ್ಲ ಕಲ್ತ ಮೇಲೆ ಈ ಬೇಕ್ರಿಯನ್ನು ನೀವು ಮಾಡಬೇಕು ಅಂತಂದರೆ ನಿಮ್ಗೆ ಐಡಿಯಾ ಹೆಂಗೆ ಹೊಳಿತು?
0: ನಾವು ಕೆಲಸಕ್ಕಂತ ಬಂದಿದ್ದೀವಲ್ಲ, ಹಂಗಾಗಿ ನಮಗಲ್ಲಿ 24 ತಾಸು ಅವ್ರ ಜೊತೆಯಲ್ಲೇ ಇರ್ತಿದ್ವಿ, ಹಂಗಾಗಿ ನಮಗೆ ಭಾಳ ಫಾಸ್ಟಾಗಿ ನಮಗೆ ಕಲಿಯೋಕ್ಕೆ ಅನುಕೂಲ ಆಯಿತು. ಆಮೇಲೆ ಅವರು ವ್ಯಾಪಾರ ಮಾಡೋಂಥ ಲಕ್ಷಣಗಳು ಅವೆಲ್ಲ ನಾವು ನೋಡಿ ಮುಂದೆ ನಾವು ಮಾಡಬೇಕನ್ನೋಂಥ ಒಂದು ಗುರಿ ಇತ್ತು, ಹಾಗಾಗಿ ನಾವು ಇದು ಮಾಡ್ಕೊಂಡು ಹೊಂಟೀವಿ ರೀ.
1: ಈಗ ನಿಮ್ಗೆ ಯಾವತ್ತಾದರೂ ನಿಮ್ಮ ಅಪ್ಪ ಅಮ್ಮ ಅಥವಾ ನಿಮ್ಮ ಮನೆ ಹೆಣ್ಮಕ್ಳು, ತಂದೆ ತಾಯಿ ಅವ್ರು ಯಾರಾದರೂ ಇದೆಲ್ಲ ಯಾಕೆ ಮಾಡ್ತಪ್ಪ ರಾಧಾಕೃಷ್ಣ ಊರಾಗ ಹೋಗಿ ಹೊಲ್ದಾಗ ಕೆಲಸ ಮಾಡ್ಬೋದಲ್ಲ, ಸುಮ್ಮನೆ ಯಾಕೆ ಇಲ್ಲಿ ಲಾಸ್ ಮಾಡ್ಕೊಂತಿದ್ದಿ, ಎರಡು ಮೂರು ಕಡೆ ಚೇಂಜ್ ಮಾಡಿದೆ ಅಂತ ಅಂದಿದ್ದೀಯಾ ಏನಾದರೂ?
0: ಹಾಂ ಅಂದಾರ ರೀ, ಭಾಳಷ್ಟು ಸಲ ಅಂದಾರ, ಆದರೆ ಅವರಿಗೆ ಇದರಲ್ಲಿ ಗೊತ್ತಿಲ್ಲ, ನಮ್ಗೆ ಗೊತ್ತಿದೆ. ಹಂಗಾಗಿ ನಾವು ಇದರಲ್ಲಿ ಏನಾದರೂ ಸಾಧನೆ ಮಾಡ್ಬೋದು. ಈಗ ನಮ್ಮ ಮನೆಗಳವರೆಲ್ಲರೂ ಹೊಲ ಮಾಡ್ಯಾರ, ಕುರಿ ಕಾದಾರ, ದನ ಕರ ಎಲ್ಲ ಮಾಡ್ಯಾರ ಅವರು. ನಾವು ಇದು ಮಾಡ್ಬೇಕಂತೇಳಿ ನಮಗೊಂದು ಇದು ಇತ್ತು, ಅದ್ರ ಕಡೆಯಿಂದ ಇನ್ನೊಬ್ಬರು ಪ್ರೋತ್ಸಾಹನು ಕೊಡಕತ್ತಿದ್ರು, ಮಾಡಬೇಕು ನೀವು ಇದೆಲ್ಲ ಅಂತ ಹೇಳಿದರು. ಹಂಗಾಗಿ ನಾವು ಇದನ್ನ ಮಾಡ್ಕೊಂತ ಮುಂದುವರೆದಿದ್ದೀವಿ.
1: ಈಗ ನೀವು ಸೀಸನ್ ವೈಸ್, ನಾನು ಈಗ ಜ್ಯೂಸ್ ಸೆಂಟರ್ ನೋಡಿದೆ ನಿಮ್ಮ ಬೇಕ್ರಿ ಮುಂದೆ, ಈ ಬೇಕ್ರಿ ಮಾಡ್ತಾನೆ, ಈ ಬೇಕ್ರಿ ಐಟಮ್ಗಳನ್ನು ಮಾಡ್ತಾನೆ ಮತ್ತು ಬೇಕ್ರಿಯನ್ನು ಮಾಡ್ತಾನೆ, ಈ ಜ್ಯೂಸ್ ಸೆಂಟರನ್ನು ತೆರಿಬೇಕು ಅಂತ ಯಾಕೆ ಅನ್ನಿಸ್ತು?
0: ಈ ಬಿಸಿಲು ಕಾಲ ಏನೋ ಒಂದು ಮಾಡಬೇಕು ಈಗ ಅಂತೇಳಿ ನಾವು ಈ ಬಿಸಿಲು ಕಾಲಲ್ಲಿ ಬೇಕ್ರಿ ಸ್ವಲ್ಪ ಡಲ್ ಇರುತ್ತೆ, ಹಂಗಾಗಿ ನಾವು ಇದು ಒಂದು ತಂಪು ಪಾನಿ ಏನಾದ್ರು ಮಾಡ್ಬೇಕಂತೇಳಿ ಇದು ನಾವು ಇದು ಮಾಡಿದ್ವಿ. ನಮ್ಮ ಹತ್ರ ಒಬ್ರು ಇದ್ರು, ಬೇರೆ ಕಡೆ ಮಾಡ್ತಿದ್ರು, ಅವರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅವರೊಂದು ಪ್ಲಾನ್ ಕೊಟ್ರು. ಅದ್ರ ಲೆಕ್ಕದ ಮೇಲೆ ನಾವು ಇಲ್ಲಿ ಜ್ಯೂಸ್ ಅಂಗಡಿನೂ ಮಾಡಿವಿ. ಅದರಲ್ಲಿ
1: ಈಗ ಜ್ಯೂಸ್ ಸೆಂಟರ್ ಮಾಡಬೇಕು ಅಂತ ಐಡಿಯಾ ಬಂದಾಗ ಇದನ್ನು ಕೂಡ ನೀವೇ ತಯಾರು ಮಾಡ್ತೀರಿ? ಹೆಂಗೆ, ಅದಕ್ಕೇನು ನೀವೇ ಎಲ್ಲ ತಯಾರು ಮಾಡ್ಕೊಳ್ತೀರಿ? ಈ ಹಣ್ಣುಗಳನ್ನು ತಂದ್ಕೋಬೇಕು, ಅದೆಲ್ಲ ಮಾಡಬೇಕು, ಈ ಗಂಡ ಹೆಂಡತಿ ನೀವಿಬ್ಬರೇ ಮಾಡೋದು, ಹೆಂಗೆ ನಿಭಾಯಿಸ್ತೀರಿ?
0: ಈಗ ನಮ್ಮ ಹತ್ರ ಜ್ಯೂಸ್ ಮಾಡೋಕ್ಕೆ ಒಬ್ಬ ಮನುಷ್ಯ ಬಂದಿದ್ದ, ಒಂದು ವಾರ ಟ್ರೈನಿಂಗ್ ಕೊಟ್ಟು ಹೋಗ್ಯಾನ. ಆಮೇಲೆ ನಾವು ಕಂಟಿನ್ಯೂ ಆಗಿ ಮಾಡಕತ್ತೀವಿ. ಈಗ ನಮ್ಮ ಹತ್ರ ಒಂದು ಸಣ್ಣ ಹುಡುಗನ ಇಟ್ಕೊಂಡಿವಿ, ಒಂದು 20 ವರ್ಷದ ಹುಡುಗ ನಮ್ಮ ಹತ್ರ ಅನ. ಹಂಗಾಗಿ ನಾವು ಈಗ ನಮ್ಮ ಹೆಣ್ಮಕ್ಳು, ನಾವು, ನಮ್ಮ ಒಂದು ಕೆಲಸ ಮಾಡೋ ಹುಡುಗ, ಮೂವರು ನೋಡ್ಕೊಂಡು ಹೋಗ್ತೀವಿ. ಇವಾಗ
1: ಈಗ ಬೇಕ್ರಿ ಮಾಡಿ ಬೇಕ್ರಿಗೆ ಬಾಡಿಗೆ ಕಟ್ಟಬೇಕು, ನೀವು ಇರೋದಕ್ಕೂ ಬಾಡಿಗೆ ಕಟ್ಟಬೇಕು, ನೀವು ಎರಡು ಮಳಿಗೆ ಬಾಡಿಗೆ ಮಾಡ್ಕೊಂಡಿದ್ದೀರಿ. ಒಬ್ಬ ವ್ಯಕ್ತಿ ಕೆಲಸ ಮಾಡಲಿಕ್ಕೆ ಅಂತ ಬಂದು ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ನೀವು ಉದಾಹರಣೆ. ಇದು ಮಾಡಬೇಕು ಅಂತಂದರೆ ವ್ಯಕ್ತಿಯಲ್ಲಿ ನಿಮ್ಮಲ್ಲಿ ಏನು ಇತ್ತು, ಒಂದು ಛಲ ಇತ್ತು, ಆರ್ಥಿಕವಾಗಿ ಸಪೋರ್ಟ್ ಮಾಡಿದರು, ಆದರೆ ನಿಮ್ಮಲ್ಲಿ ಇರ್ತಕ್ಕಂಥ ಗುಣಗಳು ಬೇಕು. ಯಾವುದೇ ಒಬ್ಬ ವ್ಯಕ್ತಿ ಸಕ್ಸಸ್ ಆಗಬೇಕಂತಂದರೆ ಮೊದಲು ಅವನು ಒಳ್ಳೆಯವನಾಗಿರಬೇಕು, ಆಮೇಲೆ ಛಲ ಇರಬೇಕು, ಹಿಡಿದು ಛಲದ ಗುರಿ ಇರಬೇಕು, ಬೇರೆ ಬೇರೆ ಚಟಗಳಿಗೆ ಬಲಿಯಾಗಬಾರ್ದು. ಸಹಜವಾಗಿ ಹಳ್ಳಿಯಿಂದ ಬಂದಂಥವ್ರಿಗೆ ಮೋಹಕ್ಕೆ ಬಿದ್ದು ಬಲಿ ಆಗ್ತಿರ್ತಾರೆ, ಬಹುತೇಕ ಯುವಕರು ಆ ಥರ ಆಗ್ತಿರ್ತಾರೆ. ಅದಕ್ಕೆ ನೀವೇನು ಹೆಂಗೆ ನೀವು ಅದನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ಈ ಮಟ್ಟಿಗೆ ಬಂದಿರಿ ಅಂತ
0: ಹೇಳಬೇಕಂದ್ರೆ, ಇದು ನಮ್ಮ ಕಷ್ಟನೇ ನಮ್ಮ ಗುರಿ ರೀ. ಇದು ನಮ್ಮ ಕಷ್ಟನೇ ನಮ್ಮ ಗುರು, ನಮ್ಗೆ ಅದರಿಂದನೇ ದಾರಿ. ಕಷ್ಟದಿಂದನೇ ನಾವು ಎಲ್ಲ ಕಲ್ತಿರೋದು. ಹಿಂಗಾದರೆ ಆಗಲ್ಲ, ನಾವು ಹಿಂಗೆ ಕೆಲಸ ಮಾಡ್ಕೊಂಡು ಒಂದು ಏನೋ ಒಂದು ಗುರಿ ಸಾಧಿಸ್ಬೇಕು. ಇನ್ನು ನಾನು ಬಂದಾಗ ಹೆಸರಿಲ್ಲ, ಈಗ ಒಂದು ಹೆಸರು ಪಡಿಬೇಕಂತೇಳಿ ಇದೆಲ್ಲ ಮಾಡಕತ್ತೀವಿ. ಈಗ ನಮ್ಮಿಂದ ಅವ್ರು ಯಾರೆಲ್ಲ ನಮ್ಗೆ

0: ಸಪೋರ್ಟ್ ಮಾಡ್ತಿದಾರಲ್ಲ ಅವ್ರ ಹೆಸರನ್ನು ಉಳಿಸ್ಬೇಕಂತೇಳಿ ನಾವು ಒಂದು ಇದು ಮಾಡ್ತಾ ಇದ್ವಿ.
1: ಈಗ ಕಳೆದ 7 ವರ್ಷದಿಂದ ಸ್ವಂತ ಮಾಡುವಾಗ ಸಾಲ ಮಾಡಿಕೊಂಡ್ರೆ 5-5.5 ಲಕ್ಷ ಸಾಲ ಮಾಡಿಕೊಂಡು ಈ ಅಂಗಡಿಯನ್ನು ಬೇಕರಿಯನ್ನು ಆರಂಭಿಸಿದಿರಿ. ಈಗ ಆ ಎಲ್ಲ ಸಾಲ ಮುಟ್ಟಿಸ್ತಿದ್ದೀರಿ ಅಥವಾ ಇನ್ನೂ ಇದೆಯಾ ಹೆಂಗೆ?
0: ಈಗ 5-20 ಲಕ್ಷ ರೂಪಾಯಿ ಆಗಿತ್ತು, ಈಗ ಆಗಿದೆ, ಇನ್ನೂ ಒಂದು 3-4 ಲಕ್ಷ ಐತೆ. ಅದಾಯ್ತಂದ್ರೆ ಆರಾಮಾಗುತ್ತೆ, ಜೀವನ ಆರಾಮ್ ನಡೆದಿದೆ.
1: ಈ ಬೇಕರಿ ಮೇಲೇನೆ ಸಾಲ ತೀರಿಸಿದ್ರು ಅಥವಾ ಮನೆಯಿಂದ ಹೊಲ ತಂದೆ ತಾಯಿ ತಂದು ಕೊಟ್ಟಿದ್ದು?
0: ಇಲ್ಲ, ಬೇಕರಿಯಿಂದನೇ ನಮಗ ಸಾಲ. ಅದು ಹೊಲ ಮನೆ ಎಲ್ಲ ತಂದೆ ತಾಯಿ ಅವ್ರು ನೋಡ್ಕೊಂತಾರ, ಅವ್ರ ಖರ್ಚು ಅವ್ರು ನೋಡ್ಕೊಂತಾರ, ನಮ್ಮ ಖರ್ಚು ನಾವು ನೋಡ್ಕೊಂಡು ಇದಕ್ಕ ಗುಡ್ಡ ಕೊಲ್ಲ ಹೊತ್ತಂಗ ಹೊರ ಕತ್ತಿ ನೋಡ್ರಿ.
1: ಈಗ ಈ ಬೇಕರಿ ಮಾಡಿದ್ರೆ ಲಾಸ್ ಇಲ್ಲ?
0: ಲಾಸ್ ಇಲ್ಲ.
1: ಆದ್ರೆ ಲಾಭ ಯಾವಾಗಿನಿಂದ ನೀವು ನಿರೀಕ್ಷೆ ಮಾಡಬಹುದು ಒಂದು ಬೇಕರಿಯಿಂದ
0: ಲಾಭ? ನೋಡ್ರಿ, ಸಾಲ ಇರಬಾರ್ದು. ಸಾಲ ಇಲ್ಲದಿದ್ದೆ ಆರಾಮ್ಸೆ ಮಾಡ್ಕೊಂಡು ಹೋಗ್ಬೋದು. ಸ್ವಲ್ಪ ನಾಲೆಜ್ ಇರಬೇಕು, ಕಷ್ಟ ಬೀಳ್ಬೇಕು. ಸುಮ್ಮನೆ ಇವಾಗ ಬಂಡವಾಳ ಹಾಕಿವ ಅಂತೇಳಿ ರೊಕ್ಕ ಬರ್ಬೇಕಂದ್ರೆ ಬರಲ್ಲ, ಅದಕ್ಕೆ ಶ್ರಮ ಪಟ್ಟರೆ ಅದು ಫಲ
1: ಕೊಡುತ್ತೆ.
0: ಸ್ವಂತ ಐಟಮ್ ತಯಾರು ಮಾಡೋಂಥ ಇದು ಬೇಕು, ಮತ್ತೆ ಆಮೇಲೆ ಒಬ್ಬರಿಬ್ರು ಮನೆಯವರು ಇರಬೇಕು. ಹಂಗಾದ್ರೆ ಆಗುತ್ತೆ. ಒಬ್ಬ ಬೇಕರಿ ನಡೆಸ್ಬೇಕಂದ್ರೆ ಒಂದು 3-4 ಜನ ಬೇಕು.
1: ಈಗ ನೀವು ಬೇಕರಿಯಲ್ಲಿ ಗಂಡ ಹೆಂಡತಿ, ನಾನು ನೋಡಿದೆ, ನೀವಿಬ್ಬರು ಗಂಡ ಹೆಂಡತಿನೇ ಇರ್ತೀರಿ. ಈ ಗಂಡ ಹೆಂಡತಿ ಇದೇ ನೋಡಿದ್ರೆ ಇದೆಲ್ಲ ಮಾಡ್ಕೊತ ಹೋದ್ರೆ ಹೆಂಗೆ ಹೊಂದಾಣಿಕೆ ಇದೆ ಗಂಡ ಹೆಂಡತಿ ಮಧ್ಯೆ? ಯಾಕಂದರೆ ಹೊಂದಾಣಿಕೆ ಇಲ್ಲಾಂದ್ರೆ ನಾನು ಬರಲ್ಲ ಬೇಕರಿ, ನಾನು ಯಾಕೆ ಬರಲಿ ಅಂತ ಅನ್ನುವಂಥ ಹೆಣ್ಮಕ್ಳು ಕೂಡ ಇರ್ತಾರೆ ಈ ಕಾಲದಲ್ಲಿ. ಹೆಂಗೆ ನೀವು ಮನವೊಲಿಸ್ರಿ ನಿಮ್ಮ ಮಿಸ್ಸಸ್ ಅನ್ನಂತ?
0: ಇಲ್ಲ, ನಮ್ಮ ಕಷ್ಟ ನೋಡಿ ಅವರು ಬರ್ತಾರೆ. ಮತ್ತು ಬೆಳಗ್ಗೆನೂ ಸ್ವಲ್ಪ ಬೇಗ ಎದ್ದೋಳಿ, ಮತ್ತೆ ಬೆಳಗ್ಗೆ ಒಬ್ರು ಸಾಯಂಕಾಲ ಒಬ್ರು, ಹಿಂಗ ನೆಡೋ ಒಂದೊಂದು ತಾಸು 2 ತಾಸು ರೆಸ್ಟ್ ಬಿಡ್ತೀವಿ. ಆಮೇಲೆ ಒಬ್ರು ತಪ್ಪಿದ್ರೆ ಒಬ್ರು ನಾವು ನೋಡ್ಕೊಂಡು ಹೋಗ್ತೀವಿ. ಈಗ ನಮ್ದು ಕಷ್ಟ ಅದ ಅಂತೇಳಿ ನಾವು ಏನು ಮಾತಾಡಲ್ಲ. ನಮ್ಮ ಕೆಲಸ ಏನು ನಾವೇನು ಅಂದಂಗ ನೋಡ್ಕೊಂಡು ಹೊಂಟಿವಿ ನಾವು.
1: ಈಗ ಬೇಕರಿಯಿಂದ ನೀವು ಇಷ್ಟೆಲ್ಲ ಬಾಡಿಗೆ ಕಟ್ತೀರಿ, ಸುಮಾರು 1 ತಿಂಗಳಕ್ಕೆ ಅಥವಾ ಏನು 1 ತಿಂಗಳಕ್ಕೆ ಇಟ್ಕೊಂಡಿದ್ದೀರೋ ಅಥವಾ ವರ್ಷಕ್ಕೆ ಲಾಭ ಅಂತ ಇಟ್ಕೊಂಡಿರಿ, ಹೆಂಗೆ ಇಟ್ಕೊಂಡಿರಿ ಇದನ್ನು?
0: 1 ತಿಂಗಳಕ್ಕೆ ಇಟ್ಕೊಂಡಿವಿ. ಒಂದು 15,000-16,000 ವರೆಗೆ ಎಲ್ಲ ಕರೆಂಟ್ ಬಿಲ್ಲು, ಬಾಡಿಗೆ, ಮನೆ ಬಾಡಿಗೆ ಅದು ಬರುತ್ತೆ. ನಮ್ಮ ರೇಷನ್ ಅವೆಲ್ಲ ಅದು ಒಂದು 5,000-6,000 ರೂಪಾಯಿ ಇದಾಗುತ್ತೆ ನಮ್ಗೆ. ಉಳಿತ ತಿಂಗಳ ಒಂದು 20,000-15,000 ಹಿಂಗ ಉಳಿತದ ನಮ್ಗೆ. ಒಬ್ಬರ ಹತ್ರ ಕೆಲಸ ಮಾಡಕಿನ್ ನಮ್ದ ನಾವಾಗಿ ಮಾಡ್ಕೊಂಡು ಹೊಂಟಿವಿ. ಇನ್ನ ಮುಂದನು ಬೆಳೆಸಬಹುದು, ಆಮೇಲೆ ಒಬ್ಬರಿಗೆ ನಮ್ಮ ಹತ್ರ ಕೆಲಸನೂ ಕೊಡ್ಬೋದು ಅನ್ನೋ ಉದ್ದೇಶದಿಂದ ನಾವು ಇದನ್ನ ಸಂಭಾಳಿಸ್ಕೊಂಡು ಹೊಂಟಿವಿ.
1: ಈಗ ಟೋಟಲ್ ಆಗಿ ನೀವು ಇನ್ವೆಸ್ಟ್ ಮಾಡಿದ್ದು 5.5 ಲಕ್ಷ ಅಂತಂದ್ರೆ ಮುಖ್ಯವಾಗಿ ಬೇಕರಿಗೆ ಬೇಕಾಗಿದ್ದು ಏನು?
0: ಬೇಕರಿಗೆ ಎಲ್ಲ ಮಿಷಿನರಿ ಸಾಮಾನುಗಳು ಬೇಕು, ಮತ್ತು ಪ್ಲೇವುಡು, ಶೋಕೇಸು ಅದೆಲ್ಲ ಅದೇ ಒಂದು 5-6 ಲಕ್ಷ ರೂಪಾಯಿ ಆಗುತ್ತೆ. ಮತ್ತು ಅಡ್ವಾನ್ಸ್ ಈ ಬಾಡಿಗೆಗಳಂದರೆ ಜಾಸ್ತಿನೇ ಆಗ್ತದೆ. ಆ ಟೈಮಲ್ಲಿ ನಮ್ಗೆ 5-5.5 ಲಕ್ಷ ರೂಪಾಯಿ ಆಗಿತ್ತು.
1: ಈಗ ಕೋವಿಡ್ ಸಂದರ್ಭದಲ್ಲಿ ಹೆಂಗೆ ನಿಭಾಯಿಸ್ತೀರಿ? ಬೇಕರಿ ಇರಲಿಲ್ಲ, ಮನೆ ಇರಲಿಲ್ಲ, ಇದ್ರ ಮೇಲೆ ನಿಮ್ಮ ಜೀವನ ಅಂತ ಹೇಳ್ತಿದ್ರಿ, ಹೆಂಗೆ ನಿಭಾಯಿಸ್ತೀರಿ ನೀವು 2 ವರ್ಷ?
0: ಕೋವಿಡಲ್ಲಿ ಲಾಕ್ಡೌನ್ ಆದಾಗ ನಮ್ಗೆ ಸ್ವಲ್ಪ ಕೇಕ್ ಆರ್ಡರ್ ಬರ್ತಿದ್ವು, ಅದೇ ಅದ್ರ ಮೇಲೆ ಆಧಾರ ನಮ್ಮ ಉಪಜೀವನ ನಡೆದಿದೆ. ಏನಂದರೆ ಸಾಲ ಬಾಡಿಗೆ ಅವು ಸ್ವಲ್ಪ ತ್ರಾಸಾಗಿದೆ, ಪೆಂಡಿಂಗ್ ನಿಂತಾರ ಸ್ವಲ್ಪ ಬಾಡಿಗೆ ಹಿಡಿದವರು. ಆಮೇಲೆ ಬೇರೆ ಕಡೆ ಸ್ವಲ್ಪ ಸಾಲನೂ ಮಾಡಿ ಅದಕ್ಕೆ ಇದು ಮಾಡ್ಕೊಂತ ಬಂದೀವಿ ನೋಡ್ರಿ.
1: ಈ ಕೆಲಸ ಇಲ್ಲಂದಾಗ ನಿಮ್ಮ ತಂದೆ ತಾಯಿ ಊರಿಗೆ ಬಂದ್ಬಿಡಪ್ಪ, ಯಾಕೆ ಸುಮ್ಮನೆ ಅಲ್ಲಿ ಕೋವಿಡ್ ಕರೋನಾ ಅಂತಾರೆ ಹಂಗೆ ಹಿಂಗೆ ಅಂತ ಅಂತ ಹೇಳಿರ್ತಾರೆ. ಕೆಲವ್ರು ಊರಿಗೆ ಹೋಗ್ಬಿಟ್ರೆ ನೀವ್ಯಾಕೆ ಹೆಂಗೆ ನಿಂತ್ಕೊಂಡು ಧೈರ್ಯ ಹೆಂಗೆ ಮಾಡಿದ್ರಿ, ಧೈರ್ಯ ಹೆಂಗೆ ಮಾಡಿದ್ರಿ?
0: ನಮ್ಗೆ ಅವಾಗ ಟೈಮಿಂಗ್ ಇತ್ತು 12 ಗಂಟೆ ತನಕ 9 ಗಂಟೆ ತನಕ. ಹಂಗಾಗಿ ಆ ಟೈಮಲ್ಲಿ ನಾವು ಒಂದು ಪಾಂಪ್ಲೆಂಟ್ ಅಲ್ಲಲ್ಲಿ ಹಚ್ಚಿ ಕೇಕ್ ಆರ್ಡ್ರ್ ಡೋರ್ ಡೆಲಿವರಿ ಅಂತೇಳಿ ಇದು ಮಾಡಿದ್ವಿ. ಅವಾಗ ಮನೆಗೆ ಡೋರ್ ಡೆಲಿವರಿ ಕೇಕ್ ಕೊಡ್ತಿದ್ವಿ. ಹಂಗಾಗಿ ನಮ್ಗೆ ನಡೆದೋಗಿತ್ತು ಉಪಜೀವನ. ಈಗ ಅಲ್ಲಿ ಹೋದ್ರೆ ಏನಿಲ್ಲ, ಇಲ್ಲಾದ್ರೆ ಇದ್ರೆ ಇದಾದ್ರೆ ಮಾಡ್ಬೋದು ಅಂತೇಳಿ ಹಿಂಗೆ ಮಾಡ್ತಿದ್ವಿ.
1: ಕೆಲವರೀಗ ಅವರ ಪತ್ನಿ ಪೂಜಾ ಕೂಡ ಇದ್ದಾರೆ, ಅವರು ಕೂಡ ಈ ಬೇಕರಿಯಲ್ಲಿ ಇಬ್ಬರು ಗಂಡ ಹೆಂಡತಿ ಇಬ್ಬರು ಸೇರಿ ಕೆಲಸವನ್ನು ಮಾಡಿಕೊಂಡು ಜೀವನ ಸಾಗಿಸ್ತಿದ್ದಾರೆ. ಈಗ ಅವರು ಏನು ಹೇಳ್ತಾರೆ ಕೇಳೋಣ. ಪೂಜಾ ಹೇಳ್ರಿ, ಈಗ ನೀವು ಏನು ಓದಿರೋದು?
2: ನಾನು SLC ಓದಿನಿ.
1: ಈಗ ನಿಮ್ಮ ಮನೆಯವರು ಮಾಲ್ ಮಾಡ್ತಿರ್ತಾರೆ, ನೀವು ಬೇಕರಿಯಲ್ಲಿ ಇರ್ತೀರಿ ಹೆಂಗೆ?
2: ಹಾಂ, ಬೇಕರಾಗಿರ್ತೀನಿ, ಅಡಿಗೆ ಗಿಡಿಗೆ ಎಲ್ಲ ಮಾಡಿಕೊಂಡು 10 ಗಂಟೆಗೆಲ್ಲ ಇಲ್ಲಿ ಇರ್ತೀನಿ.
1: ಈಗ ನೀವು ಹಳ್ಳಿಯಿಂದ ನಿಮ್ಗೆ ಮನೆಯವರು ಇಲ್ಲಿ ಬಂದು ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿದ್ದಾರೆ, ನಿನಗೆ ಏನು ಅನಿಸ್ತದಮ್ಮ ನೋಡಿ?
2: ಖುಷಿ ಅನಿಸ್ತದ, ಆದರೆ ಏನು ಮಾಡ್ಬೇಕು, ಹಂಗೆ ಇದು ಮಾಡಿದ್ವಿ, ಮುಂದುವರಿಬೇಕು, ಚಲೋ ಆಗ್ಬೇಕಂತ ನೋಡಕತ್ತೀವಿ ನಾವು.
1: ಈಗ ವಿಶೇಷವಾಗಿ ನೀವು ಕಾಲಕಾಲಕ್ಕೆ ಈ ಜ್ಯೂಸು ಮತ್ತೆ ಆಮೇಲೆ ಇದೆಲ್ಲ ಮಾಡ್ತಿರ್ತೀರಿ, ನಿಮ್ಮ ಮನೆಯವರಿಗೆ ನೀವು ಕೈ ಜೋಡಿಸ್ತೀರ ಅಥವಾ ನಿಮ್ಮ ಮನೆಯವರಂದೇ ಮಾಡ್ತಾರೋ?
2: ಇಲ್ಲ, ನಾವೆಲ್ಲ ಸಪೋರ್ಟ್ ಕೊಡ್ತೀವಿ ಅವರಷ್ಟೇ. ಅವರೊಬ್ಬರೇ ಮಾಡೋದು ಮಾಲು, ನಾನೇ ನೋಡ್ಕೊಂತಿರೋದು ಮಾಲು ಕೊಡೋದು ಅಷ್ಟೇ ಮಾಡ್ತೀನಿ.
1: ಯಾವತ್ತಾದರೂ ಬೇಕ್ರಿಯಾಗ ಬೇಕ್ರಿ ನಾನು ಇಂಥ ಐಟಮ್ ಮಾಡೋದು ಕಲಿಬೇಕು, ನಮ್ಮ ಮನೆಯವ್ರು ಮಾಡ್ತಾರೆ ನಾನು ಕಲಿಬೇಕು ಅಂತ ಏನಾದರೂ ಅನಿಸಿದೆಯಮ್ಮ?
2: ಅವರಿಲ್ಲಾಂದ್ರೆ ಅಕ್ಕಿ ಒಂದು ಕೆ ಜಿ 2 ಕೆಜಿ ಅಂದ ಹಂಗೆ ಆರ್ಡ್ರ್ ಬಂದರೆ ನಾನು ಮಾಡ್ಕೊಡ್ತೀನಿ.
1: ಮಾಡ್ಕೊಡ್ತೀನಿ. ಈಗ ಯಾವುದೋ ಒಬ್ಬರು ನಿಮ್ಮ ಮನೆಯವರು ಎಲ್ಲೋ ಊರಿಗೆ ಹೋಗಿರ್ತಾರಮ್ಮ, ಊರಿಗೆ ಹೋದಾಗ ಯಾರಾದರೂ ಬಂದು ನಿನಗೆ ಆರ್ಡ್ರ್ ಕೇಳಿದ್ರು ಅಂತ ಇಟ್ಕೋ, ಅದನ್ನ ಹೆಂಗೆ ನೀವು ನಿಮ್ಮ ಮನೆಯವ್ರು ಕೇಳಿ ಆರ್ಡ್ರ್ ತೊಗೊಳ್ತೀವೋ ಅಥವಾ ನೀನೇ ಸ್ವಂತ ತಗೊಂಡು ಮಾಡುತ್ತೀಯೋ?
2: ನಮ್ಮ ಮನೆಯವ್ರು ಕೇಳಿ ಆರ್ಡ್ರ್ ತೊಗೊಂಡು ಮತ್ತೆ ಮಾಡಂದ್ರೆ ಮಾಡಿಡ್ತೀನಿ.
1: ಮಾಡಿಡ್ತೀರಿ. ಈಗ ಬೇಕ್ರಿ ನಿಮ್ಮ ಮನೆಯವರು ನಿಮ್ಮ ಮನೆ ನಿಮ್ಮ ತಂದೆ ತಾಯಿ ಇವರೆಲ್ಲ ನೋಡಿರ್ತಾರೆ, ನೀವು ಇಷ್ಟೆಲ್ಲ ಕಷ್ಟಪಡ್ತೀರಿ, ಯಾಕೆ ಕಷ್ಟಪಡ್ತೀರಿ, ಸುಮ್ಮನೆ ಊರಿಗೆ ಬಂದ್ಬಿಡ್ರಿ, ಊರಾಗ ನಿಮ್ಮ ಮನೆಯವ್ರು ಊರಿಗೆ ಹೋಗಿ ಅಲ್ಲಿ ಒಕ್ಕಲ್ತನ ಮಾಡ್ರಿ ಚಲೋ ಆದಂತ ಅಂದಿದ್ದೀಯಾ
2: ಅಂದ್ರೆ ಮತ್ತೆ ಅದು ಒಂದೇ ಕೆಲಸ ಅಂದ್ರೆ ಆಗಾಕಿಲ್ಲ ಅಂತ. ಮತ್ತೆ ಒಬ್ಬರೇ ಅಲ್ಲ, ಜಗ್ ಎಷ್ಟು 7 ಜನ ಇದ್ದೀವಲ್ಲ, ಮತ್ತೆ ಆಗಾಕಿಲ್ಲ ಅಲ್ಲಿ ಇಲ್ಲ ಅಂದ್ರೆ ಅಂತ ಇದನ್ನ ಇಟ್ಟೀವಿ. ಹೆಂಗ ನಡ್ಸ್ಕೊಂಡು ಹೋದ್ರೆ ಬೇಸ ಅಂತ ಇಟ್ಟಿದ್ರು.
1: ಈಗ ಹೇಳಮ್ಮ, ನಿಮ್ಮ ಮನೆಯವರು ಓದಿಲ್ಲ, ಕಡಿಮೆ ಓದಿರೋದು, ನೀನು ಸ್ವಲ್ಪ ಓದಿದೀಯ, ಹಂಗಾಗಿ ಅನುಕೂಲ ಆಗಿದೆಯಾ ನಿಮಗೆ? ಯಾಕಂದ್ರೆ ಅವ್ರು ಏನಾದರೂ ತಿಳಿಲಾರದು ನಿನಗೆ ಕೇಳಿದ್ದೀಯ?
2: ಓದಿಲ್ಲ ಅಂದ್ರೆ ತಿಳಿತದ್ರಿ ಅವ್ರಿಗೆ, ಓದಕ್ಕಿನ್ನು ಬರ್ತದ ಹಂಗೆ ಪೇಪರ್ ಇಟ್ಕೊಂಡ್ರೆ ಹಂಗೆ ಮೆಲ್ಲಿಗೆ ಓದಿರ್ತಾರ, ಎಲ್ಲ ನಡ್ಸ್ಕೊಂಡಿರ್ತಾರೆ ಅವ್ರಿಗೆ, ನಾನು ಸುಮ್ಮನೆ ನೋಡ್ಕೊಂಡು ಓದ್ತೀನಿ.
1: ಈಗ ನಿಮ್ಮ ಮನೆಯವರು ಬೇಕ್ರಿಗೆ ಮಾಲ್ ಮಾಡ್ತಿರ್ತಾರೆ, ನೀನು ಮನೆಯಲ್ಲಿ ಇರ್ತೀಯ, ಹೆಂಗೆ ನೀವಿಬ್ಬರು ಹೆಂಗೆ ಅಡ್ಜಸ್ಟ್ ಮಾಡ್ಕೊತೀರಿ? ಯಾಕಂದ್ರೆ ಇಬ್ಬರು ಇಲ್ಲಿಗೆ ಬಂದರೆ ಮನೇಲಿ ಒಬ್ರು ಇರೋದಲ್ಲ, ಮಕ್ಕಳು ಹೆಂಗೆ ನಿಭಾಯಿಸ್ತೀರಿ?
2: ಮಕ್ಕಳು ಇಲ್ಲೇ ಕರ್ಕೊಂಡು ಬರ್ತೀನಿ ನನ್ನ ಜೊತೆಗೆ, ಇಲ್ಲೇ ಸಮಾಡಿಸ್ಕೊಂಡು ಎಲ್ಲ ನೋಡ್ಕೊಂಡು ಹೋಗ್ತೀನಿ.
1: ಈಗ ನಿಮಗೆ ಇಲ್ಲಿಗೆ ಬಂದಮೇಲೆ ಯಾವತ್ತಾದರೂ ಅನಿಸಿದೆಯಾ ನಾನು ಇದೆಲ್ಲ ಇಷ್ಟೆಲ್ಲ ಕಷ್ಟಪಡ್ತೀವಿ, ದೇವರು ನಮ್ಮ ಕೈ ಹಿಡಿವಲ್ಲ ಅಥವಾ ನಾವು ಇನ್ನು ಮುಂದೆ ಬರ್ತಿಲ್ಲ ಅಂತ ಅನಿಸಿದೆಯಾ?
2: ಅನಿಸ್ತದ, ಆದ್ರೆ ಸ್ವಲ್ಪ ದಿನ ಅದು ಕಷ್ಟ ಅನ್ನೋದು ಎಷ್ಟು ದಿನ ಇರ್ತದ ಅಷ್ಟವರೆಗೆ ದೇವ್ರು ಎಷ್ಟುವರೆಗೆ ಇದು ಮಾಡ್ತಾರೋ ಅಷ್ಟವರೆಗೆ ನೋಡ್ಕೊಂಡು ಹೋಗ್ತೀನಿ.
1: ಈಗ ಟೋಟಲ್ ಆಗಿ ಒಟ್ಟಾರೆ ನೀನು ಹೇಳ್ಬೇಕು ಅಂತಂದ್ರೆ ಈಗ ಜೀವನ ತೃಪ್ತಿ ಇದೆಯಾ?
2: ಇನ್ನ ತೃಪ್ತಿ ಇಲ್ಲ ರೀ, ಇನ್ನ ಏನೋ ಮಾಡಮ್ ಅನಿಸ್ತದ್ರಿ, ಇದು ಮುಂದುವರಿಬೇಕು, ಇನ್ನ ಇನ್ನ ನೋಡಿದ್ರೆ ಇನ್ನ ಜೀವನ ಆಗಕ್ಕಿಲ್ಲ ಅನಿಸ್ತದ್ರಿ.
1: ಸರ್, ಈಗ ಹೇಳಿ ರಾಧಾಕೃಷ್ಣ, ನಿಮ್ಮ ಮನೆಯವರ ಸಹಕಾರದಿಂದ ನೀವು ಕೂಡ ಒಂದು ವೇಳೆ ಹೆಂಡತಿ ಗಂಡ ಹೆಂಡತಿ ಇಬ್ಬರು ಸಹಕಾರ ಮಾಡದೇ ಇದ್ರೆ ಇಂಥ ಕೆಲಸಗಳು ಮಾಡೋಕ್ಕಾಗುತ್ತಾ ಆಗೋದಿಲ್ವಾ?
0: ಮಾಡೋಕ್ಕಾಗಲ್ಲ ಸರ್, ಯಾಕಂದರೆ ಒಬ್ಬರಿಂದ ಒಬ್ಬರು ಇದ್ರೇ ಅದು ಮಾಡೋಕ್ಕೆ ಈಸಿ ಅನಿಸ್ತಾ, ಇಲ್ಲಾಂದರೆ ಭಾಳ ಕಷ್ಟ ಅನಿಸ್ತಿತ್ತು. ಈಗ ಇನ್ನೊಬ್ರನ್ನ ಇಟ್ಕೊಂಡು ನಾವು ಮಾಡಬೇಕಂದ್ರೆ ಸ್ವಲ್ಪ ಭಾಳ ಏನ್ರಿ, ಈ ಮನೆಯವ್ರು ಇದ್ರೆ ಒಂದು ಸ್ವಲ್ಪ ಭಾಳ ಅನುಕೂಲ ಆಗ್ತದೆ ರೀ, ಭಾಳ ಭಾಳ ಅನುಕೂಲ ಆಗ್ತದೆ.
1: ಯಾವತ್ತಾದರೂ ನನಗೆ ನನಗೆ ಈ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ ನನಗೆ ನೀನೇ ಮಾಡ್ಕೊ ಅಂತ ಅಂದಿದ್ದೀಯ ನಿಮ್ಮ ಮನೆಯವ್ರು ಯಾವಾಗಲಾದರೂ?
0: ಆ ಥರ ಏನು ಅಂದಿಲ್ಲ.
1: ಅಂದಿಲ್ಲ
0: ಅಂದಿಲ್ಲ.
1: ಈಗ ಮಾಡಿಕೊಂಡು ಹೆಂಗಿದೆ ಜೀವನ? ಹೆಂಗಿದೆ?
0: ಆರಾಮಾಗಿದೆ, ಆರಾಮಾಗಿದೆ.
1: ಈಗ ಒಟ್ಟಾರೆ ನಿಮ್ಮ ನಿಮ್ಮಿಬ್ಬರ ಗಂಡ ಹೆಂಡತಿ ಅಂಡರ್ಸ್ಟ್ಯಾಂಡಿಂಗ್ ಇರೋದ್ರಿಂದ ಈ ಒಂದು ಬೇಕ್ರಿ ಅಥವಾ ಈ ಥರದ ನಿಮ್ಮ ಕೆಲಸಗಳೆಲ್ಲ ಸಕ್ಸಸ್ ಆಗ್ತವೆ. ಯಾವತ್ತಾದರೂ ನೀವು ಮನೆಯಲ್ಲಿ ಬೇಸರ, ಮನುಷ್ಯನಿಗೆ ಸಹಜ ಬೇಸರ ಬರ್ತದೆ, ಬೇಸರ ಬಂದಾಗ ಇವತ್ತು ರಜೆ ಮಾಡೋಣ, ಇವತ್ತು ಬಿಟ್ಟು ಬಿಡೋಣ ಅಂತ ಅಂದಿದ್ದೀಯಾ?
0: ಆ ಥರ ಏನಿಲ್ಲ,
1: ಏನಿಲ್ಲ.
0: ಏನೋ ಕಾರ್ಯಕ್ರಮಗಳು ಮನೆಯಾಗ, ಫಂಕ್ಷನು, ಜಾತ್ರೆ ಏನೋ ಹೋದರೆ ಒಂದಿನ ಹೋಗಿ ಬರ್ತೀವಿ.
1: ಹೇಳಮ್ಮ, ಯಾವುದಾದ್ರೂ ಒಂದು ಕಾರ್ಯಕ್ರಮ ಇರ್ತವೆ ಹೆಣ್ಮಕ್ಳಿಗೆ ಅಂದರೆ ಕಾರ್ಯಕ್ರಮಗಳು ಅವು ಇವು, ಯಾವುದಾದ್ರೂ ಒಂದು ಮನೆಗಳಲ್ಲಿ ಕಾರ್ಯಕ್ರಮಗಳು ಇದ್ದೇ ಇರ್ತವೆ, ನಿಮ್ಮ ತವ್ರ ಮನೆಯಲ್ಲಿ ಆಗಿರಲಿ ಅಥವಾ ನಿಮ್ಮ ಗಂಡನ ಮನೆಯಲ್ಲಿ ಅಥವಾ ನಿಮ್ಮ ಬೇಗರ ಮನೆಗಳಲ್ಲಿ ಇರ್ತವೆ, ಅವುಗಳನ್ನು ನೀವು ಹೆಂಗೆ ಮಾಡ್ತೀರಿ? ಈಗ ಬೇಕ್ರಿ ಇರೋದರಿಂದ ಬಿಟ್ಟು ಹೋಗೋಕೆ ಹೆಂಗೆ ಅನುಕೂಲ, ಹೆಂಗೆ ಮಾಡ್ಕೊತೀರಿ?
2: ಅವತ್ತು ದಿನ ಹೋಗ್ತೀವಿ ರೀ, ಒಂದು ದಿನ ಇದ್ದು ಮತ್ತೆ ರಿಟರ್ನ್ ಬರ್ತೀವಿ. ಅವ್ರಿನ್ನು ಹೋಗ್ರಿ ಅನ್ನಕ್ಕತ್ತರ ಹೋಗಂತಾರ, ಅಲ್ಲಿ ಇದ್ರೆ ಬೇಸ್ ವ್ಯಾಪಾರ ಕೆಟ್ಟು ಹೋದ್ರೆ ಮತ್ತೆ ಸಂಬಳಕ್ಕೆ ಹಾಕಿಲ್ಲಮ್ಮ ಅಲ್ಲಿಗೆ ಹೋಗಮ್ಮ ಅಂತಾರ ಅಂತಾರ ನಮ್ಮ ಮತ್ತೆ ಅವರೆಲ್ಲ.
1: ಈಗ ನಿಮ್ಮ ಅಪ್ಪ ಅಮ್ಮ ಯಾವ್ರು ಏನು ಹೇಳ್ತಾರೆ?
2: ಅವರು ಅಲ್ಲಿ ಇದ್ರೆ ಬೇಸಾಯ್ತು ಬಿಡಮ್ಮ, ಒಬ್ಬರೇ ಅಂದ್ರೆ ಆಗಾಕಿಲ್ಲ, ಇಬ್ಬರು ಸಮಾಡ್ಸ್ಕೊಂಡು ಹೋದ್ರೆ ಚಲೋ ಅದ ಅಂತ ಅಂತಾರೆ ಅವ್ರೇನೇ ಅಷ್ಟೇ.
1: ಈಗ ನೀನು 10ನೇ ಕ್ಲಾಸ್ ಓದಿದ್ಯಮ್ಮ, ಮುಂದಕ್ಕೆ ಓದ್ಬೇಕಂತ ಆಸೆ ಇದೆಯಾ?
2: ಆಯ್ತು ರೀ, ಅದು ಇದು ಅದು ಅಂದ್ರೆ ಆಗಕ್ಕಿಲ್ಲ ಅಂತ ಇನ್ನು ಸುಮ್ಮನೆ ಹಂಗೆ ಸಮಾಡ್ಸ್ಕೊಂಡು ಹಾಕಿ.
1: ಈಗ ಬೇಕಾದಂಗೆ ಡೈರೆಕ್ಟ್ ಎಕ್ಸಾಮ್ಗಳು ಕೂಡ ಕಟ್ಬೋದು, ಆ ಥರದ್ದು ಏನಾದರೂ ಹೆಂಡತಿ ಓದಬೇಕು ಅಂತ ಅನಿಸ್ತು ಅಂದರೆ ನೀವೇನಾದರೂ ಪ್ರೋತ್ಸಾಹ ಕೊಡೋರಿದೆಯೇ?
0: ಪ್ರೋತ್ಸಾಹದ ಆದರೆ ಪರಿಸ್ಥಿತಿಗಳು ಈ ರೀತಿ ಇರೋದ್ರಿಂದ ನಾವು ಏನು ಮಾಡೋಕ್ಕಾಗ್ತಾ ಇಲ್ಲ.
1: ಆಗಿಲ್ಲ, ಒಟ್ಟಾರೆ ನೀವು ಇವತ್ತಿನ ಒಬ್ಬ ಗಂಡನಾಗಿ ನಿಮ್ಮ ರಾಧಾಕೃಷ್ಣ ಯಾವ ರೀತಿ ನಿಮಗೆ ಪ್ರೋತ್ಸಾಹ ಕೊಡ್ತಿದ್ದಾನಮ್ಮ, ಆಮೇಲೆ ನಿಮ್ಗೆ ಏನು ಅನಿಸ್ತದೆ ರಾಧಾಕೃಷ್ಣನ ನೋಡಿದ್ರೆ?
2: ಅವ್ರು ನೋಡಿದ್ರೆ ಖುಷಿ ಅನಿಸ್ತದ ರೀ, ಅಷ್ಟೊಂದು ಏನಿಲ್ಲ, ಇಬ್ಬರು ಸಂಭಾಳಿಸ್ಕೊಂಡು ಹೋಗ್ತೀವಲ್ರಿ, ಕಷ್ಟ ಏನೂ ಇಲ್ಲ ರೀ ನಮ್ಗೆ.
1: ಹೇಳಿ ರಾಧಾಕೃಷ್ಣ, ಒಟ್ಟಾರೆ ಇವತ್ತಿನ ಯುವಕರು ಮತ್ತೆ ಗಂಡ ಹೆಂಡತಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಇವತ್ತಿನ ಯುವಕರನ್ನ ನೋಡಿದ್ರೆ ಯುವಕರಿಗೆ ಏನು ಹೇಳಕ್ ಬಯಸ್ತಾರೆ? ಯಾಕಂದ್ರೆ ಓದಿರ್ತಾರೆ, ಮನೆಯಲ್ಲಿರ್ತಾರೆ, ಕೆಲಸ ಮಾಡೋಕ್ಕಾಗಲ್ಲ, ಕೆಲಸ ಮಾಡೋರು ಓದಿರಲ್ಲ, ಈ ಥರದ ಸಮಸ್ಯೆಗಳಿರ್ತವೆ, ಇದ್ರೂ ದುಡ್ಡು ಇರಲ್ಲ, ಆ ಥರದ ಯುವಕರಿಗೆ ನೀವೇನು ಹೇಳ ಬಯಸ್ತೀವಿ?
0: ನಾವು ಅವ್ರಿಗೆ ಏನು ಬಯಸ್ತೀವಿ ಅಂದರೆ, ಅವರು ಈಗಿಂದ ಯಾವುದೋ ಒಂದು ಕೆಲಸ ಕಾರ್ಯದಲ್ಲಿ ಇರಬೇಕು, ಮಾಡ್ತಾ ಇದ್ರೇ ಅದಕ್ಕೆ ಮುಂದೆ ಫಲ ಸಿಗ್ತದೆ. ಈಗಿಂದಾನೆ ತಿರುಗಾಡ್ತಾ ಇದ್ದು ಆಮೇಲೆ ಮದುವೆ ಮುಂದ ಆಮೇಲೆ ತ್ರಾಸಾದಾಗ ಏನು ಮಾಡಬೇಕಂತ ಯೋಚನೆ ಮಾಡಿದರೆ ಜಲ್ದಿ ತೋಚಲ್ಲ. ಈಗಿಂದನೇ ಏನನ್ನ ಒಂದು ಕೆಲಸಗಳು ಪ್ರಾರಂಭ ಮಾಡ್ತಿರ್ಬೇಕು, ಎಲ್ಲರೂ ನೌಕರಿ ಮಾಡಬೇಕು, ಯಾವುದೋ ಒಂದು ಕೆಲಸ ಕಲಿಬೇಕು, ಹಂಗಿದ್ರೆ ಮುಂದೆ ಫ್ಯೂಚರ್ ಆಗುತ್ತೆ.
1: ಒಟ್ಟಾರೆ ಇವತ್ತಿನ ಜಾಯಮಾನದಲ್ಲಿ, ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಬೇಕರಿಗಳು ಭವಿಷ್ಯ ಬೇಕರಿಗಳಿಗೆ ಇದೆ ಅಂತ ಅನಿಸುತ್ತಾ?
0: ಇದೇ ಕಾಂಪಿಟಿಷನ್ ಜಾಸ್ತಿ ಇದೆ, ಕಾಂಪಿಟಿಷನಿಂದ ಎಲ್ಲ ವ್ಯಾಪಾರಗಳು ಕಾಂಪಿಟಿಷನ್ ಈಗ. ಆದರೆ ಮನುಷ್ಯ ಒಂದು ಪ್ರಾಮಾಣಿಕತೆಯಲ್ಲಿ ಇದ್ರೇ ಏನಾದ್ರು ಮಾಡ್ಬೋದು, ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ. ಎಲ್ಲ ಕಾಂಪಿಟಿಷನ್, ಈ ಬೇಕರಿ ಆಯಿತು, ಹೋಟೆಲ್ ಆಯಿತು, ಎಲ್ಲದರಲ್ಲಿ ಕಾಂಪಿಟಿಷನ್ ಇದೆ, ನೋಡ್ಕೊಂಡು ಹೋಗ್ಬೇಕು ನಾವು.
1: ಒಳ್ಳೆಯದು ರಾಧಾಕೃಷ್ಣ ಮತ್ತು ಪೂಜಾ, ನೀವಿಬ್ಬರು ಕೂಡ ಈ ಥರದ ಬದುಕನ್ನು ಕಟ್ಕೊಂಡು ಒಬ್ರಿಗೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಆಗಿ ಬದುಕನ್ನು ನಿಭಾಯಿಸಬೇಕು. ಅದು ನೀವಿಬ್ಬರೂ ನಿಭಾಯಿಸ್ತಿದ್ದೀರಿ, ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ಒಳ್ಳೆಯ ಒಂದು ಬೇಕರಿಯನ್ನು ಇಟ್ಕೊಂಡು ಜೀವನ ಸಾಗಿಸ್ತಿದ್ದೀರಿ. ಅದಕ್ಕಾಗಿ ನಿಮ್ಮ ವ್ಯಾಪಾರ ಇನ್ನಷ್ಟು ವೃದ್ಧಿಸಲಿ, ಒಳ್ಳೆಯದಾಗಲಿ, ನಿಮಗೆ ಆರ್ಥಿಕವಾಗಿ ಮತ್ತಷ್ಟು ಸಬಲರಾಗಿ ಇಂಥ ಬೇಕರಿಗಳು ಇನ್ನಷ್ಟು ಬೇಕರಿಗಳನ್ನು ನೀವಿಬ್ಬರು ಗಂಡ ಹೆಂಡತಿ ಸಮಾನತೆಯಿಂದ ಇದ್ಕೊಂಡು ಒಬ್ರಿಗೊಬ್ಬರು ಅರ್ಥ ಮಾಡಿಕೊಂಡು ಬದುಕು ಸಾಗಿಸಿ ಅಂತ ಆಶಿಸ್ತಾ, ಈ ಕಾರ್ಯಕ್ರಮದಲ್ಲಿ ಬಂದು ನೀವು ನಮ್ಮ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು, ನಿಮ್ಮ ಅನುಭವಗಳನ್ನು, ನಿಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಂಡಿದ್ದೀರಿ, ಅದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ನಮಸ್ಕಾರ. ಇದುವರೆಗೂ ಯುವ ಸ್ವ ಉದ್ಯೋಗಿಗಳನ್ನು ಪರಿಚಯಿಸುವ ಸಂದರ್ಶನಾಧಾರಿತ ಕಾರ್ಯಕ್ರಮ
3: ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ
2: ತುತ್ತಿಗೊಂದು ಮಾರ್ಗ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದ್ರಿ.
3: ಮನಸ್ಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು
2: ಸಂದರ್ಶಕರು ವೆಂಕಟೇಶ್ ಹೂಗಾರ್.
3: ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ.
2: ಧ್ವನಿ ಮುದ್ರಣ ನೆರವು ಬಿ ನರಸಿಂಹಲು.
3: ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ದುಡಿಮೆಯ ನಂಬಿ ಬದುಕು, ದುಡಿಮೆಯ ನಂಬಿ.

0: ಸುಂದಿದ್ದರೆ ಮಾತವು ಉಂಟು.
1: ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 15-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
3: ಇಂದೇ KSU.WSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆ. ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ದೆಹಲಿ ಕೇಂದ್ರದಿಂದ 6:10 ಪ್ರಕಟಣೆಗಳು. 6:15 ಗ್ರಾಮದರ್ಶಿ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಸುಲ್ತಾನ್ಪುರ ಗ್ರಾಮದ ಪರಿಚಯವನ್ನು ಮಾಡಿಕೊಡಲಿದ್ದಾರೆ ವೀರೇಶ್. ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ. 6:51 ರೈತರಿಗಾಗಿ ಕಾರ್ಯಕ್ರಮ. ಕೃಷಿರಂಗದಲ್ಲಿ ಕೃಷಿ ಮತ್ತು ಗೃಹ ಬಳಕೆಗಾಗಿ ಸೌರಶಕ್ತಿ ಬಳಸಲು ಇರುವ ಅವಕಾಶಗಳು ಕುರಿತು ಡಾಕ್ಟರ್ ವಿಜಯಕುಮಾರ್ ಪಲ್ಯದವರೊಂದಿಗಿನ ಸಂದರ್ಶನ ಕೇಳಿಬರಲಿದೆ. ನಂತರ ಹವಾಮಾನ ವರದಿ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆ ಆಲಿಸಬಹುದು ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ. 7:20 ಹುಲಿ ಹೈದರ್ ಗ್ರಾಮದ ರಾಮಲಿಂಗಪ್ಪ ಗದ್ದಿ ಅಪ್ಪಣ್ಣ ಗೋಧಿ ಮತ್ತು ಸಂಗಡಿಗರಿಂದ ಡಪ್ಪಿನಾಟದ ಪದಗಳನ್ನು ಕೇಳಬಹುದು. ಚಿತ್ರಗೀತೆಗಳು 8:15 ಶ್ರೀ ಜಗನ್ನಾಥ ರಥಯಾತ್ರೆಯ ಪೂರ್ವಭಾವಿ ಕಾರ್ಯಕ್ರಮ ಕೇಳಿಬರಲಿದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 8:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾನ್ವಿ ತಾಲೂಕಿನ ಕುರುಡಿ ಗ್ರಾಮದ ಪೂಜಾರಿ ಲಿಂಗಪ್ಪ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳು. 9:15 ಕರೆಂಟ್ ಅಫೈರ್ಸ್. 9:30 ರಾಷ್ಟ್ರೀಯ ಮಟ್ಟದ ಬಾಕ್ಸರ್ ನಯನ ಮತ್ತು ಅವರ ಪೋಷಕರೊಂದಿಗಿನ ಸಂದರ್ಶನ ಕೇಳಿಬರಲಿದೆ ಕ್ರೀಡಾಲೋಕ ಕಾರ್ಯಕ್ರಮದಲ್ಲಿ ಬೆಂಗಳೂರು ಕೇಂದ್ರದಿಂದ ಆಲಿಸಬಹುದು. ಇನ್ನು 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಉಲ್ಲಾಸ್ ಬಾಪಟ್ ಅವರ ಸಂತೂರು ವಾದನದ ಧ್ವನಿ ಮುದ್ರಿಕೆ. 10:30 ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಇವು ಇನ್ನು ಮುಂದೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳು. ನಾಳೆ ಬೆಳಗಿನ ಪ್ರಸಾರದಲ್ಲಿ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ. 6:30 ಡಾಕ್ಟರ್ ಪಿ ಶಿವರಾಜು ಅವರಿಂದ ಚಿಂತನ ಕೇಳಿಬರಲಿದೆ ಮೈಸೂರು ಕೇಂದ್ರದ ಕೊಡುಗೆಯಲ್ಲಿ. 6:35 ದೇಶಭಕ್ತಿಗೀತೆ ಕೈಯಾರೆ ಕಿಯಣ್ಣ ರೈಯವರ ರಚನೆ ವೃಂದಗಾನದಲ್ಲಿ ರೈತರಿಗೆ ಸಲಹೆ. 6:40 ರಾಯಚೂರು ತಾಲೂಕಿನ ರಘುನಾಥ ಹಳ್ಳಿಯ ಮಹಿಳೆಯರಿಂದ ಸಂಪ್ರದಾಯದ ಪದಗಳನ್ನು ಕೇಳಬಹುದು ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ. 7:15 ಹಾಗೂ 9:05 ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ವಚನ ಗಾಯನ ಪ್ರಕಟಣೆಗಳು 9:00. ಇನ್ನು 9:30 10:32 ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. 10:32 11:02 ಹಾಗೂ 11:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಆಲಿಸಬಹುದು. 12:05 ವನಿತಾ ವಿಹಾರ. 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿಬರಲಿದೆ. 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ಜಿ ಮಿಷನ್ ಕುರಿತು ಮಾಹಿತಿ ಕಲಬುರಗಿ ಕೇಂದ್ರದ ಕೊಡುಗೆಯಲ್ಲಿ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 3:00 ಎಫ್ಎಂ 101.3 ಮೆಗಾಹರ್ಟ್ಸ್ಗಳ ಮೇಲೆ ಕಾರ್ಯಕ್ರಮಗಳು ಬಿತ್ತರವಾಗಲಿವೆ. ಇನ್ನು ನಾಳೆ ಸಂಜೆ ಪ್ರಸಾರದಲ್ಲಿ 5:00 ಹೊಸ ಕನ್ನಡ ಚಿತ್ರಗೀತೆಗಳು. 5:30 ಯುವವಾಣಿಯಲ್ಲಿ ಯುವ ವೈವಿಧ್ಯ ಮಾಹಿತಿ ಮತ್ತು ಮನೋರಂಜನೆ ಕಾರ್ಯಕ್ರಮ ಪ್ರಸ್ತುತಿ ವೆಂಕಟೇಶ್ ಹೂಗಾರ್. 6:15 ವಚನ ಗಾಯನ. 6:30 ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಹವಾಮಾನ ವರದಿ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆ ಕೇಳಬಹುದು. 7:20 ಕುಷ್ಟಗಿ ತಾಲೂಕಿನ ಗುಮ್ಗೇರಾ ಗ್ರಾಮದ ನಾಗಪ್ಪ ಮತ್ತು ಸಂಗಡಿಗರಿಂದ ಹಂತಿ ಪದಗಳು. 7:45 ಹಿಂದಿ ಚಿತ್ರಗೀತೆಗಳು. 8:15 ಒಡಿಶಾದ ಪುರಿಯಲ್ಲಿ ಭಗವಾನ್ ಶ್ರೀ ಜಗನ್ನಾಥರ ವಾರ್ಷಿಕ ರಥಯಾತ್ರೆಯ ಬಾನುಲಿ ವರದಿ ದೆಹಲಿ ಕೇಂದ್ರದಿಂದ. 8:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ದಿನ್ನಿ ಗ್ರಾಮದ ಮಾಧವ ಸಿಂಗ್ ರಜಪುತ್ ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳು. 9:15 ಭಾವಗೀತೆಗಳು. 9:30 ಕನ್ನಡ ಭಾರತಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕದ್ರಿ ಗೋಪಾಲನಾಥ್ ಅವರ ಸ್ಯಾಕ್ಸೋಫೋನ್ ವಾದನದ ಧ್ವನಿ ಮುದ್ರಿಕೆ. 10:30 ಚಿತ್ರಗೀತೆಗಳನ್ನು ಬಿತ್ತರಿಸುತ್ತೇವೆ. ಇದುವರೆಗೆ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಇನ್ನು ಮುಂದೆ ಸರಿಯಾಗಿ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: The Union Cabinet today approved the Semicon 2.0 with a budgetary outlay of 1,27,500 crore rupees to strengthen India's semiconductor design and manufacturing ecosystem. Information and Broadcasting Minister Ashwini Vaishnav announced about the cabinet decisions while briefing media in New Delhi today. Mr. Vaishnav said the cabinet also cleared the mobile phone manufacturing scheme with a budgetary outlay of 62,500 crore rupees.
1: Today, Cabinet approved the mobile phone manufacturing scheme with a total outlay of 62,500 crore rupees over a period of 5 years. The scheme provides a wide range of incentives to promote domestic sourcing, as India has now developed a strong manufacturing ecosystem and many mobile phone components are being exported from the country. Under the scheme, cumulative production worth around 39 lakh crore rupees is expected and around 60,000 new direct jobs will be created.
0: In other major decisions, the government gave the nod to the development of an over 43-kilometer long 6-lane and 4-lane elevated corridor connecting National Highway 31 and the Varanasi Ring Road along the river Varuna for decongestion of Varanasi city in Uttar Pradesh. The cabinet also cleared a 6-lane greenfield elevated corridor covering over 46-kilometer between National Highway 19 and Varanasi Ring Road in Uttar Pradesh on hybrid annuity model, improving urban mobility. It approved two multi-tracking projects covering four districts across Odisha and Jharkhand, expanding the Indian Railways network by about 145 kilometers. The Cabinet also cleared the National Investment Policy for Urea 2026 for Atmanirbhar Bharat. The Comprehensive Economic and Trade Agreement, CETA, between India and the United Kingdom came into effect today. Simultaneously, the Agreement on Social Security, also referred to as the Double Contribution Convention, also became effective, reinforcing the mobility and competitiveness of Indian professionals in the United Kingdom. The landmark deal grants zero duty access to 99% of Indian exports in the UK market. Vice President C.P. Radhakrishnan emphasized that these agreements will significantly expand market access, strengthen trade and services, and facilitate greater mobility for professionals. Prime Minister Narendra Modi said CETA will give a fresh momentum to India's farmers, entrepreneurs and MSMEs, along with several vibrant sectors gaining stronger access to the UK market. In an article in an English daily, Union Commerce and Industry Minister Piyush Goyal assured that the agreement safeguards sensitive farm products such as dairy, vegetables, apples, edible oils, oats, millets, cooking oils and others by placing them in the sensitive list. He added that no duty concessions have been granted to the UK on these items. The first Indian shipment to the United Kingdom after the operationalization of the free trade agreement between two countries was flagged off by UK Deputy High Commissioner Chandru Iyer in Bengaluru. Union Minister of Agriculture and Farmers Welfare Shivraj Singh Chauhan today said the government is making efforts through various schemes to provide the benefits of scientific research directly to the farmers. The minister said this while addressing the ICAR technology portfolio for Corporate Social Responsibility Conclave 2026 in New Delhi. External Affairs Minister Dr. S. Jaishankar today met with European Union Commissioner for Startups, Research and Innovation, Ekaterina Zaharieva, at Brussels in Belgium. In a social media post, Dr. Jaishankar said during the meeting they discussed opportunities for research in clean and green energy technologies. The U.S. reimposed a naval blockade on Iran and intensified its airstrike campaign today in retaliation for Tehran's attacks on ships trying to pass through the Strait of Hormuz. Iran's paramilitary Revolutionary Guard threatened today to halt all energy exports from West Asia over the blockade. In FIFA World Cup football, defending champions Argentina will take on England in the second semi-final match at Atlanta in the US tonight. The match is scheduled to begin at 12:30 a.m. Indian time. And with that, we end this news bulletin.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:10. ಈಗ ಕೆಲವು ಪ್ರಕಟಣೆಗಳು.
3: ಗಾಕ ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
5: 15-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
7: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
8: ಲಕ್ಷ ಲಾಟ್ರಿ ನನ್ಗೆ
9: ಸಿಕ್ಕಿಬಿದ್ರು.
10: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
11: RBI ಹೇಳುತ್ತೆ,
10: ಜಾಣರಾಗಿರಿ, ಜಾಗರೂಕರಾಗಿರಿ.
12: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
13: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
12: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
14: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
15: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ.
14: ಜಾಹೀರಾತು ಮುಖಾಂತರ
15: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
14: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
15: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
14: ಡಯಲ್ ಮಾಡಿ 8700014242
15: 8700014242.
16: ಮೋಡಗ

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
6: ಮಾಡಿ ಸಂಕಲ್ಪವ, ಸಂರಕ್ಷಣೆಗೆ ಮಾನವ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿಯ ರಾಯಚೂರು ಕೇಂದ್ರ.

0: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಇವತ್ತಿನ ಗ್ರಾಮದರ್ಶಿ ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕಿನ ಸುಲ್ತಾನ್ಪುರ ಈ ಗ್ರಾಮದ ಒಂದು ಪರಿಚಯ ಮಾಡಿಕೊಳ್ಳೋಣ. ಸಾಮಾನ್ಯವಾಗಿ ಇಲ್ಲಿ ಜನಜೀವನ ಹೇಗಿದೆ, ಜನಸಂಖ್ಯೆ ಎಷ್ಟಿದೆ, ಮನೆಗಳು ಎಷ್ಟಿವೆ, ಜನಜೀವನ ನಡೆಸೋದಕ್ಕೆ ಅನುಕೂಲತೆಗಳು ಹೇಗಿವೆ, ಶೈಕ್ಷಣಿಕ ವ್ಯವಸ್ಥೆ, ಕೃಷಿ ಚಟುವಟಿಕೆಗಳು, ರೈತರಿಗೆ ಏನೇನು ಅನುಕೂಲತೆಗಳಾಗಬೇಕು, ಧಾರ್ಮಿಕವಾಗಿ ಯಾವ್ಯಾವ ದೇವಸ್ಥಾನಗಳಿವೆ, ಯಾವ ರೀತಿ ಜಾತ್ರೆ ಉತ್ಸವಗಳು ಈ ಗ್ರಾಮದಲ್ಲಿ ಜರುಗುತ್ತವೆ, ಸಂಘ ಸಂಸ್ಥೆಗಳು, ಹೀಗೆ ಒಟ್ಟಾರೆಯಾಗಿ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಸಾಮಾನ್ಯ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನಮ್ಮೊಂದಿಗೆ ಮಲ್ಲೇಶ್ ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಯಜಮಾನ್ರೆ. ಹೇಳ್ರಿ, ಈಗ ನಿಮ್ಮೂರಾಗ ಒಟ್ಟು ಎಷ್ಟದ್ರಿ ಜನಸಂಖ್ಯೆ?
1: 14 ಒಂದು 2000 ಜನ ಇರ್ಬೋದು.
0: ಮನೆಗಳು ಎಷ್ಟವ್ರಿ?
1: 400 ಮನೆ ಅವ್ರಿ.
0: ಈ ಊರು ಯಾವ ಪಂಚಾಯತಿಗೆ ಒಳಪಡ್ತದ್ರಿ?
1: ಜಾಗಿರಿ ವೆಂಕಟಾಪುರ ಪಂಚಾಯತಿ.
0: ಈ ಜಾಗಿರಿ ವೆಂಕಟಾಪುರ ಪಂಚಾಯತಿ ಈಗ ನಿಮ್ಮೂರಿಂದ ಎಷ್ಟು ಕಿಲೋಮೀಟರ್ ಅಂತರ ಅದ ರೀ?
1: 8 ಆಗ್ಬೋದು.
0: ಯಾವ್ಯಾವ ಹಳ್ಳಿಗಳು ಬರ್ತಾವ್ರಿ ಜಾಗಿರಿ ವೆಂಕಟಾಪುರ ಪಂಚಾಯತಿಗೆ?
1: ಪತ್ಯಪುರ, ಗೋನಾಳು, ಮೂರನಪುರ, ಆಳ್ಯಂಕಾಪುರ, ಸುಲ್ತಾನ್ಪುರ, ಅಳ್ಳಪುರ.
0: ಒಟ್ಟು ಎಷ್ಟು ಜನ ಸದಸ್ಯರೀ ಪಂಚಾಯತಿಗೆ?
1: 24.
0: ಇಲ್ಲಿ ನಿಮ್ಮೂರಾಗ
1: 4.
0: ಇಲ್ಲಿ ಈಗ ನಿಮ್ಮೂರಿಗೆ ಬರ್ಬೇಕಂದ್ರೆ ಮಾರ್ಗ ಹೆಂಗದ್ರಿ?
1: ಇದು ರಾಯಚೂರು ದೇವದುರ್ಗ.
0: ಈಗ ರಾಯಚೂರಿಂದ ಎಷ್ಟು ಕಿಲೋಮೀಟರ್ ಅಂತರ ಅದ ರೀ ನಿಮ್ಮೂರಿಗೆ?
1: 25.
0: ಬಸ್ಸಿನ ವ್ಯವಸ್ಥೆ ಹೆಂಗದ್ರಿ ಇಲ್ಲಿ, ಅನುಕೂಲದ?
1: ಬಸ್ಸಿನ ವ್ಯವಸ್ಥೆ ಅನುಕೂಲ ಅದ್ರಂಗ.
0: ಇಲ್ಲಿ ಜನಜೀವನ ಹೆಂಗದ್ರಿ? ಅಂದ್ರೆ ಏನೇನು ಉದ್ಯೋಗ ಮಾಡಿಕೊಂಡು ಜೀವನ ಮಾಡ್ತಾರ?
1: ಕೂಲಿ, ಕೆಲವು ಒಕ್ಕಲ್ತನ ಕೂಲಿ ಮಾಡ್ರೆ ಜಾಸ್ತಿ.
0: ಈ ಕುಲಕಸಬು ಮಾಡೋರು ಆರ್ರಿ?
1: ಆರ್. ನಮ್ಮೂರಲ್ಲ, ರಂಗನಾಥ್ ನಳ್ಳಿಯವ್ರು ಬಂದು ಮಾಡ್ತಾರ.
0: ಮತ್ತೆ ಇಲ್ಲಿ ಬ್ಯಾಂಕ್ಗಳಾಗ್ಲಿ ಅಂಚೆ ಕಚೇರಿ ಇದಾವ್ರಿ?
1: ಏನಿಲ್ರಿ, ಪೋಸ್ಟ್ ಆಫೀಸ್ ಅಂತ.
0: ಈ ಸೊಸೈಟಿ ಬ್ಯಾಂಕ್ ರೀ?
1: ಅದ.
0: ಇಲ್ಲಿ ಮನೆಗಳ ವ್ಯವಸ್ಥೆ ಹೆಂಗವ್ರಿ?
1: ಮೊದಲು ಮನೆಗಳು ಮಾಡಿಕೊಂಬಾರ ಮಾಡಿಕೊಂಡ್ರ ಮಾಡಿಕೊಳ್ಳೋರ್ದು ಹಿಂಗ್ಯಾರ ಬರ್ತಾನ.
0: ಈಗೇನೋ ಹೊಸದಾಗಿ ಮಾಡ್ಕೊಂಡಾರ ಅಥವಾ ಪಂಚಾಯತಿಯಿಂದ ಏನಾದರೂ ಯೋಜನೆಗಳಿಂದ ಮನೆಗಳಾಗ್ಯಾವ್ರಿ?
1: ಏನು ಬಂದ್ರೆ ಈ 5 ವರ್ಷದಿಂದ ಏನು ಮನೆಗಳೇ ಆಗಿಲ್ಲ.
0: ಈ ಊರಾಗ ಕುಡಿಯ ನೀರಿನ ವ್ಯವಸ್ಥೆ ಹೆಂಗದ್ರಿ?
1: ಹಂಗೆ ತೊಂದ್ರೆ.
0: ಹೆಂಗ ಈ ಊರಾಗ ಬಾವಿಗಳು, ಹಳ್ಳ, ಕೆರೆ?
1: ಬರೀ ಬೋರಿ ನೀರು, ಕೆರೆನೂ ಇಲ್ಲ.
0: ಈ ಸ್ವಚ್ಛತೆ ಸಲುವಾಗಿ ಈ ಒಳಚರಂಡಿಗಳು, ರಸ್ತೆಗಳು ಹೆಂಗವ್ರಿ ಊರಾಗ?
1: ಈ ರಸ್ತೆ ಒಂದು ರಸ್ತೆಗಳ ಮರಗಳು, ಈ ರಸ್ತೆಗಳೇ ಇಲ್ಲ, ಬಹಳ ತೊಂದ್ರೆ ಅದಿಲ್ಲ. ಹೌದು,
0: ಒಳಚರಂಡಿಗಳು.
1: ಏನ್ ಮಾತಾಡಬೇಡ.
0: ಮತ್ತೆ ಇಲ್ಲಿ ಊರಾಗ ಸಂಘಗಳು ಯಾವ್ಯಾವ ಸಂಘ ಸಂಸ್ಥೆಗಳವ್ರಿ?
1: ಸಂಘಗಳು ಸಂಘ ಮಾಡ್ಯಾಳ್ರಿ. ಯಾವ ಸಂಘ?
0: ನಿಮ್ಮೂರು ಇನ್ನೂ ಚಲೋ ಆಗ್ಬೇಕಂತಂದ್ರೆ, ಅಭಿವೃದ್ಧಿ ಆಗ್ಬೇಕಂತಂದ್ರೆ ಏನೇನ್ ಆಗ್ಬೇಕ್ರಿ?
1: ದಾರಿ, ನೀರು, ಕುಡಿಯ ನೀರಿಂದು.
0: ಯಾಕೆ ಈ ಗ್ರಾಮ ಸಭೆಗಳಂತ ಕರೆಯದಿಲ್ರಿ ಪಂಚಾಯತಿಂದ?
1: ಯಾರು ಕರೆಯಬಲ್ರಿ?
0: ಆ ಕರೆದಾಗ ಅಲ್ಲಿ ಏನು ನೀವು ಬೇಡಿಕೆ ಇಟ್ಟಿಲ್ಲರಿ, ಇದಕ್ಕೆ ಸಮಸ್ಯೆ ಮಾಡಿಕೊಡ್ರಿ ಅಂತ?
1: ತಾತ್ಕಾಲಿಕ ಬರ್ಕೊಂಡು ಹೋಗ್ತಾರ ಅವ್ರ ಆ ಕಡೆ, ನಾವೀ ಕಡೆ.
0: ಇಲ್ಲಿ ಕಲಾವಿದರು ಇದಾರ್ರಿ, ಭಜನೆ, ನಾಟಕ, ಬಯಲಾಟ ಆಡುವಂಥವ್ರು?
1: ಭಜನವ್ರು ಆರ್ರಿ, ಒಂದು 4 ಮಂದಿ. ನಂಜಿ ಚೆನ್ನಪ್ಪ ನಾ ಭಜನವರು, ಅಂಗಡಿ ರಾಜಣ್ಣ, ಪುರ ನರಸಪ್ಪ, ದಾಸಪ್ಪ ಹನುಮಂತ, ಎಸ್ಸಿ ರಾಮಣ್ಣ, ಎಸ್ಸಿ ಸೊಂಡರಾಮಣ್ಣ, ದೊಡ್ಡ ರಾಮಣ್ಣ ಅಂತೇಳಿ ಒಂದು 7 ಮಂದಿ ಆರ್ರಿ.
0: ಅದೇ ರೀತಿಯಾಗಿ ರವಿ ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಬ್ರದರ್. ಈಗ ಸುಲ್ತಾನ್ಪುರ ಅಂತಂದ್ರೆ ಇಲ್ಲಿ ವಿಶೇಷ ಏನದರಿ ನೋಡ್ತಕ್ಕಂಥದ್ದು?
2: ನೋಡ್ತಕ್ಕಂಥದ್ದು ಮರಡಿ ಸೆಂಡ್ರದೇ ಸರ್, ಮರಡಿ ಸೆಂಡ್ರ, ಮರಡಿ ಗಂಗಡದ ಹತ್ರ. ಅಲ್ಲಿ ಜನ ಭಾಳ ಬರ್ತಾರೆ. ನಮ್ಮ ಇಲ್ಲಿ ಜಾತ್ರೆ ಆಗುತ್ತೆ ಸರ್, ವರ್ಷಕ್ಕೆ 2 ಸಾರಿ ನಮ್ಮದು ಗುರುಗಳು ಅನುಷ್ಠಾನ ಕೊಡ್ತಾರೆ. ಶಂಭು ಸೋಮನ ತಂದ್ರಿ, ನಮ್ಮ ಗುರುಗಳು ಲಿಂಗೈಕ್ಯ ಆಗಿದ್ದರು. ಅವ್ರದ್ದು ಹೋಳಿ ಹುಣ್ಣಿವೆ ಅಂದರೆ ಮಾರ್ಚ್ನಲ್ಲಿ ಬರುತ್ತೆ ಸರ್. ಮಾರ್ಚ್ನಲ್ಲಿ ಪ್ರತಿ ವರ್ಷ ಮಾರ್ಚ್ನಲ್ಲಿ ವೈಭವದಿಂದ ನಡೀತದೆ, ಸಾಮೂಹಿಕ ಲಗ್ನಗಳು ನಡೀತಾವ. ಮರಡಿ ಗಂಗರ ಜಾತ್ರೆ ಆಗಸ್ಟ್ನಲ್ಲಿ ಬರುತ್ತೆ ಸರ್, ಈ ವರ್ಷ ಆಗಸ್ಟ್ನಲ್ಲಿ ಬಂದಿದೆ ಸರ್.
0: ಧಾರ್ಮಿಕವಾಗಿ ಅಂತಂದರೆ ಇನ್ನೂ ಏನೇನು ಕಾರ್ಯಕ್ರಮಗಳು ಜರುಗ್ತಾವ್ರಿ ಇಲ್ಲಿ?
2: ನಮ್ಮಲ್ಲಿ ಭಜನೆ, ಬಯಲಾಟ ಆಡ್ತಾರೆ ಸರ್, ಚೆನ್ನಾಗಿದೆ. ನಮ್ಮಲ್ಲಿ ನಮ್ಮದೇ ವೈಶಿಷ್ಟ್ಯತೆ ಬೇರೆ ಸರ್. ನಮ್ಮ ಆಟ ನೋಡ್ಬೇಕಂದ್ರೆ ಭಾಳ ಸುತ್ತಲಿಂದ ಬರ್ತಾರೆ. ನಮ್ಮದು ಒಂದು ಕುಣಿತನೇ ಬೇರೆ, ಗ್ರಾಮೀಣ ಭಾಗದ್ದು ನಮ್ಮ ಲೆಕ್ಕನೇ ಬೇರೆ ಇರೋದನ್ನು. ಭಜನೆ ಮಂಡಳಿ ಯಾವ ಸರ್? ಬಯಲಾಟ ಆಡ್ತಾರೆ, ಅವ್ರದ್ದೇ ಒಂದು ಟೀಮ್ ಇರ್ತದೆ. ಹೋಗದಾದ್ಮೇಲೆ ಕಾಲಿಟ ಮಳೆಗಳಿರಲ್ಲ ಸರ್, ಆ ಟೈಮ್ ಆಡ್ತಾರೆ ಸರ್.
0: ನಿಮ್ಮ ಊರು ಇನ್ನೂ ಚಲೋ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕಂತಂದ್ರೆ ಏನೇನು ಆಗ್ಬೇಕಾಗಿದ್ರಿ?
2: ನಮ್ಮ ಶಿಕ್ಷಣಕ್ಕೆ ಒತ್ತು ಕೊಡ್ಬೇಕು ಸರ್, ಅಂದರೆ ಕಾಯಂ ಟೀಚರ್ಸ್ ಇಲ್ಲ.
0: ಎಷ್ಟು ಶಾಲೆಗಳಿದಾವ್ರಿ ಊರಾಗ?
2: ನಮ್ಮೂರಾಗಿರೋದು ಒಂದೇ ಸರ್, 2 ಅಂಗನವಾಡಿ ಸರ್.
0: ಒಂದೇ ಶಾಲೆ, 8ನೇ ತರಗತಿವರೆಗೆ ಅದರಿ?
2: 8ನೇ ತರಗತಿನ ಸರ್.
0: ಇದಲ್ಲದೆ ಇನ್ನು ಗ್ರಾಮದಲ್ಲಿ ಏನೇನು ಆಗ್ಬೇಕ್ರಿ
2: ಸರ್? ಹೊಲಗಳು, ದಾರಿ, ಇವು ದಾರಿಗಳು ಸರಿಯಾಗಿಲ್ಲ. ಹೊಣೆಗೆ ಅದಾವ ಸರ್, ಬಟ್ ಆದ್ರೂ ಸ್ವಲ್ಪ ಆ ಕಡೆ ಸಾಧಾರಣ ಅದಾವ, ಪರವಾಗಿಲ್ಲ, ನಡೆದದ ಸರ್. ಆಗ ಈಗ ಹೆಂಗ
0: ಸಾಕ್ಷರತೆ ಪ್ರಮಾಣ ಎಷ್ಟದರಿ?
2: ಒಂದು 60 ಅದ ಸರ್.
0: ಯಾವ ಸರ್ಕಾರಿ ನೌಕರಿ ಮಾಡೋರು ಇದಾರ್ರಿ?
2: ನಮ್ಮ ಕೆ ಎಸ್ ಆಫೀಸರ್ ಅದಾರ ಸರ್, ನಮ್ಮ ಗಂಗಾಧರ ಅಂತೇಳಿ, ಗಂಗಾಧರ ಅಂತೇಳಿ. ಚೆನ್ನಾಗಿ ಪೋಸ್ಟ್ನಾಗ ಅದಾರ ಸರ್, ಇಂಜಿನಿಯರ್ ಅದಾರ ಸರ್, ಇಲ್ಲಿ ನಮ್ಮೂರಲ್ಲಿಂದ. ಟೀಚರ್ಸ್ ಅದಾರ ಸರ್, ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋರು ಅದಾರ ಸರ್, ಅದಾರ ಸರ್, ಬಿಸ್ನೆಸ್ ಮ್ಯಾನ್ ಅದ ಸರ್, ಚೆನ್ನಾಗಿದೆ ಸರ್ ಎಲ್ಲಾನು. ಬಟ್ ಏನಂದ್ರೆ ನಮ್ಗೆ ಇರತಕ್ಕಂಥ ಏನಂದ್ರೆ ಎಜುಕೇಷನ್ ಹುಡುಗರು ಕೊಟ್ಟರೆ ಮುಂದೆ ವೃದ್ಧಿ ಆಗ್ತದೆ ಅನ್ನೋದು ಬೈಕೆ ಸರ್ ನಮ್ಗೆ.
0: ಮುಂದೆ ಹೆಚ್ಚಿನ ಶಿಕ್ಷಣ ಪಡ್ಕೊಳ್ಬೇಕು ಅಂತಂದ್ರೆ ಎಲ್ಲಿಗೆ ಹೋಗ್ತಾರೆ ಮಕ್ಕಳು?
2: ಗಬ್ಬೂರು ಸರ್, ಇಲ್ಲಾಂದ್ರೆ ರಾಯಚೂರು ಸರ್.
0: ಈ ದೇವದುರ್ಗ ಎಷ್ಟು ಕಿಲೋಮೀಟರ್ ಅಂತರ ಅದರ ನಿಮ್ಮ ಊರಿಗೆ ಸುಲ್ತಾನ್ಪುರ?
2: ಎರಡು ಸೇಮ್ ಸರ್, ಅದು 26, ಇದು 26 ಸರ್, ರಾಯಚೂರು 26, ದೇವದುರ್ಗ 26.
0: ಈಗ ನಿಮ್ಮ ಊರಾಗ ಆರ್ಥಿಕವಾಗಿ ಅಭಿವೃದ್ಧಿ ಅಂತಂದ್ರೆ ಹೆಂಗದ್ರಿ?
2: ಅಭಿವೃದ್ಧಿ ಈಗ ಮಳೆ ಇರಲಿಂದ ಭಾಳ ಭಾಳ ತೊಂದರೆ ಅದರ ಸರ್, ಭಾಳ ತೊಂದರೆ ಅಂತ ನಂತಿಂತಲ್ಲ ಸರ್.
0: ವ್ಯವಸಾಯದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ನಮ್ಮೊಂದಿಗೆ ಗಂಗಾಧರ್ ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಹೇಳ್ರಿ, ಈಗ ಗಂಗಾಧರ್ ನಿಮ್ಮ ಊರಾಗ ಭೂಮಿಗಳು ಹೆಂಗವ್ರಿ?
3: ಕಪ್ಪು ಭೂಮಿ ಸ್ವಲ್ಪ ಜಾಸ್ತಿ ಅವ್ರಿ, ಕೆಂಪು ಭೂಮಿ ಸ್ವಲ್ಪ ಕಮ್ಮಿ, ಒಣ ಭೂಮಿ ಜಾಸ್ತಿ ಅವ, ನೀರಾವರಿ ಸ್ವಲ್ಪ.
0: ಯಾವ್ಯಾವ ಬೆಳೆಗಳು ಬೆಳಿತಾರ ಇಲ್ಲಿ ಊರಾಗ?
3: ಗದ್ದೆ, ಹತ್ತಿ, ಮೆಣಸಿನಕಾಯಿ, ತೊಗರಿ, ಕಡಲೆ, ಜೋಳ.
0: ಹೆಚ್ಚಾಗಿ ಬೆಳೆದು ಯಾವ ಬೆಳೆ?
3: ಹತ್ತಿ, ಮೆಣಸಿನಕಾಯಿ.
0: ಊರಾಗ ಎಲ್ಲರಿಗೆ ಯಾವ್ರಿ ಭೂಮಿಗಳು?
3: ಎಲ್ಲರಿಗೆ ಯಾವ್ರಿ, ಒಬ್ಬೊಬ್ಬರಿಗಿಲ್ಲ.
0: ಈಗ ಒಕ್ಕಲ್ತನ ಮಾಡಿಕೊಳ್ಳಕ ಅನುಕೂಲ ಹೆಂಗದ್ರಿ ಇಲ್ಲಿ? ಅಂದ್ರೆ ಎತ್ತುಗಳ ವ್ಯವಸ್ಥೆ ಆಗಲಿ, ಟ್ರ್ಯಾಕ್ಟರ್ಗಳದಾಗಲಿ, ಕೂಲಿ ಆಳು ಹೆಂಗದ?
3: ಒಂದಕ್ಕಿನ ಒಂದು ರೇಟ್ ಆದ್ರಿ. ಕೂಲಿ ಅಂದ್ರೆ ಕೂಲಿ ಮಳೆ ಬಂದ್ರೆ 300-400 ರೂಪಾಯಿ ಒಂದು ಆಳು, ಗಂಡಾಳಿಗೆ 600-700 ಅಂತಾರೆ, ಹೆಣ್ಮಕ್ಳಿಗೆ 350 ರೂಪಾಯಿ.
0: ಈ ಗೆಳೆಯು ಬಾಡಿಗೆ ಹೆಂಗದ್ರಿ?
3: ಬಾಡಿಗೆ 1500.
0: ಹೆಂಗ್ರಿ ಊರಾಗ ಟ್ರ್ಯಾಕ್ಟರ್ಗಳು ಹೆಚ್ಚಾಗ್ಯಾವ ಏನೋ ಎತ್ತುಗಳ ಹೆಚ್ಚಾಗ್ಯಾವ್ರಿ?
3: ಇಲ್ಲ, ಟ್ರ್ಯಾಕ್ಟರ್ ಹೆಚ್ಚಾಗ್ಯಾವ್ರಿ, ಎತ್ತಿನ ವ್ಯವಸ್ಥೆ ಕಮ್ಮಿ ಆಗ್ಯದ, ತಾಸಿಗೆ 700 ಎತ್ತಾವ್ರಿ.
0: ಈಗ ಇದನ್ನ ಸ್ವಂತ ಮಾಡಿಕೊಳ್ಳಕ ಅನುಕೂಲ ಹೆಂಗದ್ರಿ? ಈಗ ಬೀಜ, ಗೊಬ್ಬರ, ಕೀಟನಾಶಕಗಳು ಇವೆಲ್ಲ ಹೆಂಗ ವ್ಯವಸ್ಥೆ ಮಾಡ್ಕೊಂತೀರಿ?
3: ಇಲ್ರಿ, ಎಲ್ಲೇನು ಬೇರೆ ಸಾಲ ತರ್ತೀರಿ, ಮಾಡ್ತೀರಿ, ಮತ್ತೆಲ್ಲ ಬೆಳೆದ್ರೆ ಕಡ್ದೂರಿ, ಇಲ್ಲಕಪ್ಪ ಮತ್ತೆ ಬೆಂಗ್ಳೂರು ಗುಡಿ ಬಿಡ್ತು ದುಡಿಯಾಕ್ರಿ.
0: ಈ ಬೆಳೆ ಸಾಲ ಅಂತಂದ್ರೆ ಎಲ್ಲಿ ತಂದ್ಕೊಂತೀರಿ?
3: ಬೆಳೆ ಸಾಲ ಯಾರು ಬ್ಯಾಂಕ್ಗಳಾಗ್ರಿ, ಅಂತೆಲ್ಲ ನಮ್ಮ ಬೇರೆ ಕಡೆ ಯಾರು ಸೌಲಭ್ಯ ಇದ್ದಾರಲ್ಲಿ, ರಾಯಚೂರು, ಕೊಲಮಾಲ ಅಂತೇಳಿ ಮಾಡುದು.
0: ಹೋಬಳಿ ಯಾವ್ದು ಬರ್ತದ್ರಿ ಈ ಊರಿಗೆ?
3: ಕೊಲಮಾಲ ಬರ್ತದೆ.
0: ಈ ಬೆಳೆ ಸಾಲ ಎಲ್ಲ ಬ್ಯಾಂಕ್ ಇಂದ ತಂದ್ಕೊಂತೀರಿ? ಈ ಸೊಸೈಟಿ ಬ್ಯಾಂಕ್ ಇಂದ ನಿಮ್ಗೆ ಸಿಗದಲ್ರಿ?
3: ಸಿಗ್ತದ, ತಂದ್ಕೊಂತೀವ್ರಿ, ಮತ್ತೆ ಅಲ್ಲಿ ಏನ್ ತರ್ತೀವ್ರಿ, ಮತ್ತೆ ಅದೇ ರಿನ್ಯೂವಲ್ ಮಾಡ್ಕೋಬೇಕು, ಮಾಡ್ಕೋ.
0: ಮತ್ತೆ ಇಲ್ಲಿ ರೈತ ಸಂಪರ್ಕ ಕೇಂದ್ರ ಅದ ರೀ?
3: ಕಲ್ಮಾಲ ರೀ.
0: ಹೊಲಗಳಿಗೆ ಹೋಗಕ್ ದಾರಿಗಳು ಹೆಂಗವ್ರಿ ನಿಮ್ಗೆ?
3: ಏ ದಾರಿ ಕೇಳಿದ್ರಿ ಸರ್, ಅರ್ಧ ಮುಗಿಲ್ ಮ್ಯಾಗ ಬಿದ್ದಂಗ ಆತ ನಮ್ ದಾರಿ, ನಾವು ಹೆಲಿಕಾಪ್ಟರ್ ತಂದ್ಕೊಂಬಿಡಂಗ ಆಗ್ಬಿಡದ್ರಿ, ದಾರಿ ವ್ಯವಸ್ಥೆನೇ ಇಲ್ಲ ನಮ್ಮ ಊರುಗಳಿಗೆ. ಏನಾದ್ರೆ ಮೇನ್ ರೋಡ್ ಆದ್ರೆ ಸ್ವಲ್ಪ ಕೆನಲ್ ಬಂದ್ರೆ ಅಲ್ಲಿ ಇಟ್ಟು ಹೋಗ್ತೀವಿ ರೀ, ಆಯ್ತು. ಇಲ್ಲಕಪ್ಪ ಅಂದ್ರೆ ಏನಿಲ್ಲ ರೀ, ಮಳೆ ಬಂತಂದ್ರಿ ಹೊಲಕ್ಕೆ ಹೋಗಕ್ಕಿಲ್ರಿ.
0: ಈ ಹೊಲದಾಗ ಈ ಕೃಷಿ ಹೊಂಡ ಆಗ್ಲಿ, ಬದುಗಳಾಗ್ಲಿ, ದನದ ಶೆಡ್ಗಳು ಇವೆಲ್ಲ ಏನಾನ ಅನುಕೂಲ ಆಗ್ಯದ ನಿಮ್ಗೆ?
3: ನಮ್ಗೆ ಏನ್ ಆಗಿಲ್ರಿ, ಅವ್ರು ಅಷ್ಟೇ ಹೇಳ್ತಾರ್ರಿ, ಪಂಚಾಯತ್ಗೆ ಹೋಗಿ ಕೊಡ್ತೀವ್ರಿ, ಮಾಡ್ತೀವ್ರಿ ಅಂದ್ರೆ ಆ ಕಡೆ ಸರಿ ಆಯ್ತವ್ರಿ ಅವ್ರು.
0: ಅಂದ್ರೆ ಈಗ ನಿಮ್ಗೆ ರೈತರಿಗೆ ಏನೇನು ಅನುಕೂಲ ಆಗ್ಬೇಕ್ರಿ? ಇನ್ನ
3: ಹೊಲಕ್ಕೆ ಹೋಗೋ ದಾರಿಗಳು, ಪಂಚಾಯತ್ಗ ನಾವು ಯಾವ್ದನ್ನ ಅರ್ಜಿ ಹಾಕಿದ್ರೆ ಅವು ಏನೇನು ಬಂದು ನಮ್ಗೆ ಏನು ಸೌಲಭ್ಯ ಇಲ್ರಿ, ಯಾವುದೇ ಸಾಕಾಣಿಕೆ ಮಾಡಿದ್ರೆ ಅವಕ್ಕೆ ಏನು ವ್ಯವಸ್ಥೆನೇ ಇಲ್ಲ ನಮ್ಗೆ, ಅದರಿಂದ ನಮ್ಗೆ ಭಾಳ ನಷ್ಟ ಆಗ್ತದೆ ಪಂಚಾಯತ್ಗ.
0: ಊರಾಗ ಏನೇನು ಅನುಕೂಲ ಆಗ್ಬೇಕ್ರಿ ಇನ್ನ ಚಲೋ ಆಗ್ಬೇಕಂತಂದ್ರೆ?
3: ಹೇಳಿದ್ರೆ ಸಾಬ್ರ ದಾರಿ ಮೇನು, ಆಮ್ಯಾಗ ಪಂಚಾಯತ್ಗಳಿದ್ದಿಟ್ಟು ಸ್ವಲ್ಪ ಒಂದೊಂದು ಏರಿಯಾಗಳಿಗೆ ನೀರು ಏರಿಲ್ಲ, ಕುಡಿ ನೀರಿನ ವ್ಯವಸ್ಥೆ ಇಲ್ಲ ಪಂಚಾಯತ್ಗಳಿದ್ದ. ಫಿಲ್ಟರ್ ನೀರು ಆದ್ರೆ ಅಂದ್ರೆ ಪ್ರೈವೇಟ್ ತರಬೇಕ್ರಿ, ಪಂಚಾಯತ್ಗಳಿದ್ದ ಏನಾಗಿಲ್ರಿ.
0: ಅದೇ ರೀತಿಯಾಗಿ ಯಜಮಾನ್ರು ಬಸವರಾಜಪ್ಪನವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಯಜಮಾನ್ರೆ.
4: ನೋಡ್ರಿ, ಹೆಣ್ಮಕ್ಳಿಗೆ ತೊಂದ್ರೆ, ಬಾತ್ರೂಮ್ಗೆ ತೊಂದರೆ ಆಗ್ಯಾವ,
0: ಶೌಚಾಲಯ
4: ಹಾ ಏನ್ರಿ, ದಾರಿಗಳು ತೊಂದರೆ ಆಗ್ಯಾವ ಹೊಲಗಳಿಗೆ. ಈ ನಮ್ಮನಂತರ ಕೇಳ ಹಾಕಿದಲ್ಲ ಮಂದಿ, ಎಲ್ಲರಿಗೆ ತೊಂದರೆ ಆಗಿಬಿಟ್ಟಾವ ಹೊಲಗಳಿಗೆ.
0: ಈಗ ಲೀಸಿಗೆ ಅಂದ್ರೆ ಎಷ್ಟದ್ರಿ ಒಂದು ವರ್ಷಕ್ಕೆ ಒಂದು ಎಕರೆಗೆ?
4: ಒಂದು ಎಕರೆಗೆ 15 ಅದ, 20 ಅದ, ಹೆಂಗ ಭೂಮಿ ಇದ್ದಂಗ ಅದ, 10 ಅದ.
0: ಅದೇ ರೀತಿಯಾಗಿ ಈ ಸುಲ್ತಾನ್ಪುರ ಗ್ರಾಮದಲ್ಲಿ ಶ್ರೀ ಗುರುಪೀಠ ತೀರ್ಥಮಠ, ಈ ಶ್ರೀಮಠದ ಕಾರ್ಯದರ್ಶಿಗಳಾದಂತಹ ಶ್ರೀ ಪಂಚಯ್ಯ ಸ್ವಾಮಿ ಕಂಬಿ ಗಬ್ಬೂರ್ ಅವರು ಈ ಒಂದು ಗ್ರಾಮದ ಐತಿಹಾಸಿಕ ಹಿನ್ನೆಲೆ ಹಾಗೂ ಮಠದ ವಿಶೇಷತೆ, ಅದೇ ರೀತಿಯಾಗಿ ಇಲ್ಲಿ ಜರುತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸ್ವಾಮಿಗಳೇ ನಮಸ್ಕಾರ.
5: ರಾಯಚೂರು ಜಿಲ್ಲೆಯ ರಾಯಚೂರು ತಾಲೂಕಿನಲ್ಲಿ ಬರುವಂಥ ಸುಲ್ತಾನ್ಪುರ, ಈ ಸುಲ್ತಾನ್ಪುರ ಹೋಬಳಿ ನಮ್ಮ ಕಲ್ಮಾಲ ಕ್ಷೇತ್ರಕ್ಕೆ ಬರ್ತದೆ. ಈ ಒಂದು ಸುಲ್ತಾನ್ಪುರ ಅಂತ ಊರು ಯಾಕೆ ಹೆಸರು ಬಂತು ಅಂದರೆ, ಸುಮಾರು ವರ್ಷಗಳ ಹಿಂದೆ ಸುಲ್ತಾನನ ಆಳ್ವಿಕೆಯಲ್ಲಿ ಇತ್ತು ಅಂತ ಹೇಳ್ತಾರೆ ಹಿರಿಯರು. ಪಕ್ಕದಲ್ಲಿ 3 ಕಿಲೋಮೀಟ್ರ್ ಅದ್ಭುತವಾದಂಥ ಒಂದು ಐತಿಹಾಸಿಕ 2ನೇ ಹಂಪಿ ಆಗಿರ್ತಕ್ಕಂಥ ಒಂದು ಗಬ್ಬೂರ್ ಇದೆ. ಆ ಗಬ್ಬೂರಿಗೆ 3 ಕಿಲೋಮೀಟ್ರ್ ಸುಲ್ತಾನ್ಪುರ ಇದೆ. ಈ ಸುಲ್ತಾನ್ಪುರ ಸುಲ್ತಾನನ ಆಳ್ವಿಕೆಯಲ್ಲಿ ಬಿಡಾರ ಹೂಡಿದ ಊರು ಅಂತ ಹೇಳ್ತಾರೆ. ಯಾಕಂದರೆ ಹಿಂದಕ್ಕೆ ದಂಡೆತ್ತಿ ಬಂದಂಥ ಊರು ಈ ಊರು. ಸುಲ್ತಾನನ ಆಳ್ವಿಕೆಗೆ ಸುತ್ತ ಐತಿಹಾಸಿಕ ಊರಾಗಿರ್ತಕ್ಕಂಥ ಈ ಊರು ಸುಲ್ತಾನ್ಪುರ ಆತನ ಆಳ್ವಿಕೆಯಲ್ಲಿ ಒಳಪಟ್ಟು ಯುದ್ಧಾಗಿದ್ದ ಆದಮೇಲೆ ಆತನ ಆಳ್ವಿಕೆಗೆ ಒಳಪಟ್ಟಾಗ ಆತನ ಹೆಸರನ್ನು ಇದಕ್ಕೆ ಸುಲ್ತಾನಪುರ ಸುಲ್ತಾನಪುರ ಅಂತ ಬಂತು ಅಂತ ಹಿರಿಯರು ಹೇಳ್ತಾರೆ. ಆ ಸುಲ್ತಾನಪುರದಲ್ಲಿ ವಿಶೇಷ ಏನಪ್ಪ ಅಂತಂದರೆ, ಮೊದಲೇದು ಸುಮಾರು 700-600 ವರ್ಷದಿಂದ ಇತಿಹಾಸವುಳ್ಳ ಒಂದು ಮಠ ಇದೆ. ಆ ಮಠಕ್ಕೆ ತೀರ್ಥಮಠ, ತೀರ್ಥಮಠ ಅಂತ ಕರೀತಾರೆ. ಅದಕ್ಕೂ ಪೂರ್ವದಲ್ಲಿ ಮೊದಲು ಸ್ವಾಮಿಗಳು ದಿಡ್ಡಯ್ಯ ಸ್ವಾಮಿಗಳು ಅಂತಿದ್ದರು, 2ನೇ ಸ್ವಾಮಿಗಳು ಬಸವಲಿಂಗ ಸ್ವಾಮಿಗಳು ಅಂತ ಆಗೋದ್ರು, ಅದಕ್ಕೂ ಪೂರ್ವದಲ್ಲಿ ಬಸವೇಶ್ವರ ಸ್ವಾಮಿಗಳು ಅಂತ ಆಗೋದ್ರು, ಅದಕ್ಕೂ 3ನೇ ಸ್ವಾಮಿಗಳಾಗಿ ಶ್ರೀ ಪಂಚಾಕ್ಷರಿ ಸ್ವಾಮಿಗಳು ಅಂತ ಆಗೋದ್ರು. ಈಗ ಸ್ವಂತ ಈಗ ಪ್ರಸ್ತುತವಾಗಿ ಇರುವಂಥ ಸ್ವಾಮಿಗಳು ಅಂದರೆ 2014 ಮೇ 1ರಲ್ಲಿ ರಂಭಾಪುರಿ ಶಾಖಾ ಮಠವಾಗಿರ್ತಕ್ಕಂಥ ಈ ಸುಲ್ತಾನ್ಪುರ ಮಠ ಶಂಭು ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳನ್ನು ಹೆಸರು ಕೊಟ್ಟು ಈ ಮಠಕ್ಕೆ ಪಟ್ಟಾಧಿಕಾರ ಆಯಿತು. ಆದ ನಂತರ ಇದಕ್ಕೆ ಪೂರ್ವದಲ್ಲಿ ದೇಶಿಕೇಂದ್ರ ಮಠ ಅಂತ ಕರಿತಿದ್ರು. ರಂಭಾಪುರಿ ವೀರ ಸೋಮೇಶ್ವರ ಭಗವತ್ಪಾದರು ಬಂದಾಗ ಇದಕ್ಕೆ ತೀರ್ಥ ಪಂಚಾಕ್ಷರಿ ತೀರ್ಥ ಬೃಹನ್ಮಠ ಅಂತ ಹೆಸರು ಕೊಟ್ಟರು. ಅಂದಿನಿಂದ ಇಲ್ಲಿವರೆಗೆ ಪಂಚಾಕ್ಷರಿ ತೀರ್ಥ ಬೃಹನ್ಮಠ ಅಂತ ಹೆಸರು ಬಂತು. ಈ ಮಠದಲ್ಲಿ ಭಕ್ತರ ಸಂಖ್ಯೆ ದಸರಾ ಉತ್ಸವವನ್ನು 10 ರಿಂದ 11 ದಿನಗಳ ಕಾಲ ದಿನನಿತ್ಯ 2 ರಿಂದ 3 ಸಾವಿರ 5 ಸಾವಿರ ಜನಸಂಖ್ಯೆಯಲ್ಲಿ ತಾಯಿಯ ಆರಾಧಕರಾಗಿ ಸೇವೆಯನ್ನು ಸಲ್ಲಿಸ್ತಕ್ಕಂಥವರು ಆಗಿರುತ್ತಾರೆ. ಸುತ್ತ 40 ರಿಂದ 50 ಹಳ್ಳಿ ಆಂಧ್ರ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಈ ಕಡೆ ಯಾತಗಿರಿ ಗುಲ್ಬರ್ಗ ಜಿಲ್ಲೆ ರಾಯಚೂರು ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆಯಿಂದ ಬರ್ತಕ್ಕಂಥ ಸದ್ಭಕ್ತರು ಇಲ್ಲಿ ಈ ಒಂದು ತಾಯಿಯ ಉಪಾಸಕರು ಅಂತೇಳಿ ಈಗೇನು ಸ್ವಾಮಿಗಳೇ ಇದ್ದಾರಲ್ಲ ಆ ಒಂದು ದೇವಿಯ ಪುರಾಣ ಕೇಳೋದಕ್ಕೆ ಇಲ್ಲಿಗೆ ಬರ್ತಾರೆ. ಮತ್ತು ಸ್ವಾಮಿ ಇಷ್ಟಲಿಂಗ ಮಹಾಪೂಜೆಯನ್ನು ನೋಡೋದಕ್ಕೆ ಬರ್ತಾರೆ. ಮತ್ತು ಭಕ್ತ ಸಮೂಹವು ತೀರ್ಥಮಠ ತೀರ್ಥಮಠ ಅಂತ ಯಾಕೆ ಬಂತು ಅಂದರೆ ಇಂದಿನ ಸ್ವಾಮಿಗಳು ಇಲ್ಲಿವರೆಗೆ ಈ ಮಠದಾಗ ತೀರ್ಥ ಕೊಟ್ಟರೆ ಆ ಭವರೋಗವನ್ನು ಅರಿತಕ್ಕಂಥ ಶಕ್ತಿ ಈ ಮಠದಲ್ಲಿದೆ. ತೀರ್ಥದಿಂದ ಭಕ್ತರ ಸಂತಾನ ಭಾಗ್ಯ ಕೂಡ ಅದ. ತೀರ್ಥದಿಂದ ಭವರೋಗನೂ ನಾಶವಾಗುವಂಥ ಶಕ್ತಿ ಈ ತೀರ್ಥದಲ್ಲಿದೆ ಅಂತೇಳಿ ಸ್ವಾಮಿಗಳು ಮೊದಲಿದ್ದ ಈಗಿನವರೆಗೂ ಈ ಪಂಚಾಕ್ಷರಿ ಮಠದೊಳಗೆ ತೀರ್ಥ ಕೊಡೋದರಿಂದ ಪಂಚಾಕ್ಷರಿ ತೀರ್ಥ ಬೃಹನ್ಮಠ ಅಂತೇಳಿ ಈಗ ಬ್ರಹ್ಮಾಪುರಿ ಪೀಠದ ಒಡೆಯರಾಗಿರ್ತಕ್ಕಂಥ ವೀರ ಸೋಮೇಶ್ವರ ಭಗವತ್ಪಾದರು ಇದನ್ನು ಹೆಸರು ಕೊಟ್ಟು ಬೆಳಕಿಗೆ ತಂದರು. ಇದಕ್ಕೆ ಪರಂಪರೆ ಏನಿದೆ ಆಸ್ತಿ ಏನೂ ಇಲ್ಲ. ಈ ಮಠಕ್ಕೆ ಜೋಳಿಗೆನೆ ಒಂದು ಆಸ್ತಿ, ಭಕ್ತರೇ ಒಂದು ಆಸ್ತಿ. ಭಕ್ತರಿಂದ ಇಲ್ಲಿವರೆಗೆ 14 ವರ್ಷ ಆಯಿತು ಈಗ ಪಟ್ಟಾಧಿಕಾರಿಯಾಗಿ. 84 ಕಂಬದ ಶಿಲಾಮಂಟಪದ ಒಂದು ಮಠ ನಿರ್ಮಾಣ ಮಾಡಬೇಕಂತೇಳಿ ಒಂದು ಸಂಕಲ್ಪ ಒತ್ತಿದ್ರು. ಆ 84 ಕಂಬದ ಶಿಲಾಮಂಟಪವು ಮಠ ಕಟ್ಟಲಿಕ್ಕೆ ಪ್ರತಿಯೊಂದು ಹಳ್ಳಿಗೆ ತಿರುಗಿ ಜೋಳಿಗೆಯನ್ನು ಸಂಧಾನ ಮಾಡಿ ಸಂಗ್ರಹ ಮಾಡಿ ಈ ಒಂದು ಮಠವನ್ನು ಕಟ್ಟಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ಸುಲ್ತಾನ್ಪುರ ಶ್ರೀಗಳಿಗೆ ಸಲ್ತಕ್ಕಂಥದ್ದು. ನಡೆದಾಡುವ ದೇವರು ಅಂದರೆ ಸುಲ್ತಾನ್ಪುರ ಶ್ರೀಗಳಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಮತ್ತು ಈ ಜಾತ್ರೆ ಕೂಡ ನಡೀತಾ ಇದೆ. ಇಲ್ಲಿ ಹೋಳಿ ಹುಣ್ಣಿಮೆಯಲ್ಲಿ ಪಲ್ಲಕ್ಕಿ ಉತ್ಸವ ನಡೀತದೆ. ಎರಡನೇ ದಿನ ಇಷ್ಟಲಿಂಗ ಮಹಾಪೂಜೆ ನಡೀತಾ ಇದೆ. ಮೂರನೇ ದಿನ ಸ್ವತಃ 5ನೇ ಪೀಠಾಧಿಪತಿಗಳಾಗಿರ್ತಕ್ಕಂಥ ಶಂಭು ಸೋಮನಾಥ ಸ್ವಾಮಿಗಳು ಊರೊಳಗಿನ ಮಠದಿಂದ ಶ್ರೀ ಮಠದವರೆಗೆ ಜ್ಯೋತಿಯನ್ನು ಆತ್ಮಜ್ಯೋತಿ ಪಂಚಾಕ್ಷರಿ ಸ್ವಾಮಿಗಳ ಆತ್ಮಜ್ಯೋತಿ ಅಂತ ತಲೆಯ ಮೇಲೆ ಹೊತ್ತುಕೊಂಡು ಅಡದಿಗೆ ಮೇಲೆ ಭಕ್ತ ಸಮೂಹದೊಂದಿಗೆ 1000 ಭಕ್ತ ಸಮೂಹದೊಂದಿಗೆ ಬೆಳಗಿನ ಜಾವ 5 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಜ್ಯೋತಿ ಉತ್ಸವ ನಡೀತಾ ಇದೆ. ಆದ ನಂತರ ಮತ್ತೆ ಪ್ರಸಾದ ಮಹಾಪ್ರಸಾದ ಬುರಿ ಗಣರಾಧನೆ ಕೂಡ ಈ ಮಠದಲ್ಲಿ ನಡೀತಾ ಇದೆ. ಆದ ನಂತರ ಮತ್ತೆ ಉಚಿತವಾಗಿ ಸಾಮೂಹಿಕ ಮದಿ ಯಾವ ಜಾತಿ ಮತ ಪಂಥ ಇಲ್ಲದೆ ಇಲ್ಲಿ ಶ್ರೀ ಮಠದಲ್ಲಿ ಸಾಮೂಹಿಕವಾಗಿ ನಡೀತಾ ಬಂದಿದೆ. ಇವತ್ತಿಗೂ ಪ್ರಸ್ತುತವಾಗಿ ಶ್ರೀ ಮಠದಲ್ಲಿ ಭಕ್ತ ಸಮೂಹ ಸೇರಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂತ ಬಂದಿದ್ದಾರೆ, ಮುಂದೆ ಕೂಡ ನಡೆಸ್ತಾರೆ.
0: ಈಗ ಜಾತ್ರೆ ಉತ್ಸವದ ಸಂದರ್ಭದಲ್ಲಿ ಬಂದಂಥ ಭಕ್ತಾದಿಗಳಿಗೆ ವಸತಿ

0: ವ್ಯವಸ್ಥೆ ಆಗಲಿ, ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿ, ಯಾವ ರೀತಿ ಅದನ್ನ ಮಾಡ್ಕೊಂಡು ಹೋಗ್ತೀರಿ, ನಿಭಾಯಿಸ್ಕೊಂಡು ಹೋಗ್ತೀರಿ ಅನ್ನೋದು?
1: ಜಾತ್ರೆ ಸಮಯದಲ್ಲಿ ಅನಂತ ನಮನಿ ಭಕ್ತರು ಇಲ್ಲಿ ಬಂದು ಸೇರಿದಾಗ ಈ ಪ್ರಸಾದದ ವ್ಯವಸ್ಥೆ, ಆಸ್ತಿ ಇಲ್ಲದ ಮಠಕ್ಕೆ ಪ್ರಸಾದ ಹೆಂಗ್ ಮಾಡ್ತಾರೆ ಸ್ವಾಮಿಗಳು ಅಂತಂದ್ರೆ, ಜೋಳಿಗೆಯನ್ನು ಹಿಡ್ಕೊಂಡು ಮನಿ ಮನಿ ತಿರುಗಿ ಸಂಧಾನ ಮಾಡ್ತಾರೆ, ಪಟ್ಟಿ ಮಾಡ್ತಾರೆ. ಆ ಪಟ್ಟಿಯಲ್ಲಿ ಗುರುಗಳು ಏನು ಕೇಳ್ತಾರೆ, ಅಕ್ಕಿ ಕೊಡ್ರಿ, ನೀವು ಬೇಳೆ ಕೊಡ್ರಿ, ಈ ದಾಸೋಗ ನಡೆಸ್ರಂತ ಹೇಳಿದಾಗ ಅವರು ಸಾಂಗೋಪಾಂಗವಾಗಿ ಒಪ್ಪಿ ಈ ದಾಸೋಗ ನಡೆಸ್ತಂತಕ್ಕಂಥ ಸದ್ಭಕ್ತರು ಪ್ರತಿ ವರ್ಷ 5 ದಿನಗಳ ಕಾಲ ನಡೀತಕ್ಕಂಥ ಈ ಜಾತ್ರೆಯಲ್ಲಿ ಭಕ್ತರೇ ನಿಂತು ಮಾಡಿ ಈ ಸೇವೆಯನ್ನು ಸಲ್ಲಿಸ್ತಕ್ಕಂಥವರಾಗಿರ್ತಾರೆ. ಮತ್ತು ಬಂದಂಥ ಭಕ್ತರಿಗೆ ಸೇವೆಯಲ್ಲಿ ಒಂದು ವಸತಿ ನಿಲಯ ಕೂಡ, ವ್ಯವಸ್ಥೆ ಕೂಡ ಪೂಜ್ಯರು ಭಕ್ತರಿಗೆ ಹೇಳಿ ಇದನ್ನು ಮಾಡಿಸ್ತಾರೆ. ಇಲ್ಲಿ ದಾಸೋಗ ಮಂಟಪ ಕೂಡ ಇದೆ, ಮತ್ತು ದೇವಿ ಗುಡಿ ಇದೆ, ಪೂಜ್ಯರ ಶಿಲಾಮಂಟಪ ಇದೆ. 84 ಕಂಬದ ಶ್ರೀಮಠ ನೂತನವಾಗಿ ಕಟ್ಟಡ ಪ್ರಾರಂಭ ಆಗಿ ನಾಳೆ 2027 ಹೋಳಿ ಹುಣ್ಣಿಮೆ ದಿವಸ ಉದ್ಘಾಟನೆ ಮಾಡೋದು ಇಚ್ಛಿಸಿದ್ದಾರೆ. ಅದಕ್ಕೆ ಸದ್ಭಕ್ತರು ಇದಕ್ಕೆಲ್ಲ ಸಹಕಾರ ಮಾಡಿರಿ ನೀವು ಅಂತ ನಾನು ವಿನಂತಿಸಿಕೊಳ್ತೀನಿ.
0: ಸ್ವಾಮಿಗಳೇ, ಈ ಸುಲ್ತಾನ್ಪುರ ಗ್ರಾಮದಲ್ಲಿ ಮುಖ್ಯವಾದ ದೇವಸ್ಥಾನ ಅಥವಾ ದೊಡ್ಡ ದೇವಸ್ಥಾನ ಅಂದರೆ ಯಾವುದು, ಮತ್ತು ಅದರ ಒಂದು ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ.
1: ಮರಡಿ ಗಂಗಾಧರ ಅಂತೇಳಿ ಒಂದು ದೇವಸ್ಥಾನ ಇದೆ. ತದನಂತರ ಪಂಚಾಕ್ಷರಿ ಶ್ರೀಮಠ ಅಂತ ಒಂದಿದೆ. ಅದಕ್ಕೂ ಪೂರ್ವದಲ್ಲಿ ಬಸವೇಶ್ವರ ದೇವಸ್ಥಾನ, ಕೇಶವ ದೇವಸ್ಥಾನ, ಹನುಮಂತ ದೇವರ ದೇವಸ್ಥಾನ, ಗ್ರಾಮ ದೇವತೆ ಒಂದು ಕೂಡ ಇದೆ. ಅದರಲ್ಲಿ ಇವೆರಡೂ ವಿಶೇಷವಾಗಿ ದೇವಸ್ಥಾನದಲ್ಲಿ ಒಂದು ಮರಡಿ ಗಂಗಾಧರ ಉರುಸು ಆಗ್ತಾ ಇದೆ, ಪಂಚಾಕ್ಷರಿ ತೀರ್ಥ ಬೃಹನ್ ಮಠದ ಜಾತ್ರೆ ಕೂಡ ಆಗ್ತಾ ಇದೆ. ಮರಡಿ ಗಂಗಾಧರದಲ್ಲಿ ಅಲ್ಲಿ ಸಂಕೇತ ಏನಾದಪ್ಪ ಅಂದರೆ ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಸಂಕೇತ. ಹೆಸರು ಗಂಗಾಧರೇಶ್ವರ, ನಡೀತಕ್ಕಂಥ ಭಕ್ತಿಪೂರ್ವಕದ ಭಕ್ತರೆಲ್ಲರೂ ಇಸ್ಲಾಂ ಧರ್ಮದವರು, ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ. ಅಲ್ಲಿ ಉಭಯ ಸ್ವಾಮಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ದೊಡ್ಡ ನಬಿ ಸಾಬ್ ತಾತನವರು, ಸಣ್ಣ ಫಕೀರ್ ತಾತನವರು ಅಂತೇಳಿ ಉಭಯ ಸ್ವಾಮಿಗಳು ಆ ಒಂದು ಭಕ್ತಿ ಕೈಂಕರ್ಯ ಕಾರ್ಯಕ್ರಮದ ಉರುಸಿನ ಕಾರ್ಯಕ್ರಮಗಳು ನಡೆಸ್ಕೊತ ಬಂದಿದ್ದಾರೆ. ಇವತ್ತಿಗೂ ಕೂಡ ಭಕ್ತ ಸಮೂಹ ಅಲ್ಲಿ ಕಾರ್ಯಕ್ರಮದ ಅನ್ನ ಸಂತರ್ಪಣೆ, ದಾಸೋಗ ಆಗಲಿ, ಯಾವುದೇ ಇರಲಿ, ಮರಡಿ ಗಂಗಾಧರನ ಸೇವಕರು ಸುತ್ತ 40 ಜನರು ಕೂಡ ಅಲ್ಲಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ ಬಂದು. ಇದೊಂದು ವಿಶೇಷ ಭಕ್ತ ಸಮೂಹಕ್ಕೆ. ಮತ್ತೊಂದು ವಿಶೇಷವಾಗಿ ಶ್ರೀಮಠದಲ್ಲಿ ಹೊಸ ನಿರ್ಮಾಣ ಆಗ್ತಕ್ಕಂಥ ಶಿಲಾಮಂಟಪದೊಳಗೆ ಪೂಜ್ಯರು ಪಂಚಾಕ್ಷರಿ ಸ್ವಾಮಿಗಳು ಹೇಳಿದ್ರು ಏನಂತಂದ್ರೆ, ಇಲ್ಲಿ 3 ಕಾಲಿನ ಮಂಚವನ್ನು ನಿರ್ಮಾಣ ಮಾಡಬೇಕು ಶಿಲಾದ ಅಂತ ಹೇಳಿದ್ರು. ಅದು ಶಂಭು ಸೋಮನಾಥ ಸ್ವಾಮಿಗಳು ಅದನ್ನು ಹೊಸ ಶಿಲಾಮಂಟಪದಲ್ಲಿ 3 ಕಾಲಿನ ಮಂಚದ ಒಂದು ಪೀಠ ತಯಾರು ಮಾಡಿದ್ದಾರೆ. ಅದು ವಿಶೇಷವಾಗಿ ಕಾಮ ಕ್ರೋಧ ಲೋಹ ಇವು 3, ಇಷ್ಟ ಪ್ರಾಣ ಭಾವ ಇವು 3, ಹೆಣ್ಣು ಹೊನ್ನು ಮಣ್ಣು ಇವು 3 ಗೆದ್ದವರಿಗೆ ಮಾತ್ರ ಅದು ಪೀಠ ಅಲಂಕರಿಸೋಕ್ಕೆ ಸಾಧ್ಯ ಆಗ್ತದೆ. ಅಂಥ ವಿಚಾರವನ್ನು ಇಟ್ಕೊಂಡವರಿಗೆ ಮಾತ್ರ ಅದು ಪೀಠ ತನ್ನದೇ ಆದಂಥ ಸ್ವಾಕಾರ ಮಾಡ್ಕೊತದೆ. ಇಲ್ಲಾಂದರೆ ಇಂಥದ್ದು ಗೆದ್ದು ಸ್ವಾಮಿಗಳು ಯಾರಾದರೂ ಇದ್ದರೆ ಅದು ಪಂಚಾಕ್ಷರಿ ಸ್ವಾಮಿಗಳು. ಅಂಥ ಹೆಣ್ಣು ಹೊನ್ನು ಮಣ್ಣು ಇವು 3 ತ್ಯಾಗರೂಪದಿಂದ ತ್ಯಜಿಸಿ ವೈರಾಗ್ಯವನ್ನು ತಾಳಿದ ವ್ಯಕ್ತಿಗಳಿಗೆ ಮಾತ್ರ ಅದು 3 ಕಾಲಿನ ಮಂಚ ಯೋಗ್ಯ ಆಗ್ತದೆ ಅನ್ನೋ ಮಾತನ್ನು ಪೂಜ್ಯರು ಹೇಳ್ತಿದ್ರು. ಅದೇ ರೀತಿಯಾಗಿ ಈಗಿನ ಪೂಜ್ಯರು ಕೂಡ ಮಾಡಿಸಿದ್ದಾರೆ.
0: ಕೇಳಿದ್ರಲ್ಲ ಶ್ರೋತೃಗಳೇ, ರಾಯಚೂರು ತಾಲೂಕಿನ ಸುಲ್ತಾನ್ಪುರ ಗ್ರಾಮದ ಪರಿಚಯವನ್ನು. ಸ್ವಚ್ಛತೆ ದೃಷ್ಟಿಯಿಂದ ಒಳಚರಂಡಿಗಳ ವ್ಯವಸ್ಥೆ ಆಗಬೇಕಾಗಿದೆ, ಇನ್ನು ಅಲ್ಲಲ್ಲಿ ರಸ್ತೆಗಳ ದುರಸ್ತಿ ಆಗಬೇಕಾಗಿದೆ, ಪಂಚಾಯತ್ ವತಿಯಿಂದ ಶುದ್ಧ ಕುಡಿಯುವ ನೀರಿನ ಘಟಕದ ವ್ಯವಸ್ಥೆ ಆಗಬೇಕಾಗಿದೆ ಅಂತೇಳಿ ತಿಳಿಸಿದರು. ಅಲ್ಲದೆ ಶೌಚಾಲಯಗಳ ವ್ಯವಸ್ಥೆ ಸಹಿತ ಆಗಬೇಕಾಗಿದೆ ಅಂತೇಳಿ ತಿಳಿಸಿದರು. ವ್ಯವಸಾಯದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡಾಗ ರೈತರು ತಿಳಿಸಿದರು, ಹೊಲಗಳಿಗೆ ಹೋಗೋದಕ್ಕೆ ದಾರಿಗಳಾಗಬೇಕಾಗಿದೆ, ಪಂಚಾಯಿತಿ ವತಿಯಿಂದ ಸಿಗಬೇಕಾದಂತಹ ಸೌಲಭ್ಯಗಳು ರೈತರಿಗೆ ಯಾವುದೇ ರೀತಿಯಲ್ಲಿ ಸಿಗುತ್ತಿಲ್ಲ ಎನ್ನುವಂಥ ಕೊರಗನ್ನು ವ್ಯಕ್ತಪಡಿಸಿದರು. ಕೃಷಿ ಹೊಂಡ, ದನದ ಶೆಡ್ಡು, ಬದು ನಿರ್ಮಾಣಗಳು ಆಗಬೇಕಾಗಿದೆ ಅಂತೇಳಿ ತಿಳಿಸಿದರು. ಶೈಕ್ಷಣಿಕವಾಗಿ ಶಾಲೆಯಲ್ಲಿ ಖಾಯಂ ಶಿಕ್ಷಕರ ಕೊರತೆ ಇದೆ ಅಂತೇಳಿ ತಿಳಿಸಿದರು. ಈ ಗ್ರಾಮದಲ್ಲಿ ಮುಖ್ಯವಾಗಿ ಮರಡಿ ಗಂಗಾಧರ ದೇವಸ್ಥಾನ ಹಾಗೂ ಪಂಚಾಕ್ಷರಿ ತೀರ್ಥ ಬೃಹನ್ಮಠ ಪ್ರಸಿದ್ಧಿಯನ್ನು ಪಡೆದಿದ್ದು, ಪ್ರತಿ ವರ್ಷ ಜಾತ್ರೆ ಉತ್ಸವಗಳು ವಿಜೃಂಭಣೆಯಾಗಿ ಜರುಗುತ್ತಿವೆ ಅಂತೇಳಿ ಇಲ್ಲಿನ ಜನ ತಿಳಿಸಿದರು. ಈ ನಿಟ್ಟಿನಲ್ಲಿ ಇನ್ನೂ ಕೆಲವೊಂದು ಸಮಸ್ಯೆಗಳಿಗೆ ಈ ಭಾಗದಲ್ಲಿನ ಶಾಸಕರಾಗಲಿ, ಸಂಬಂಧಿಸಿದ ಅಧಿಕಾರಿಗಳಾಗಲಿ ಈ ಸುಲ್ತಾನ್ಪುರ ಗ್ರಾಮಕ್ಕೆ ಭೇಟಿ ನೀಡಿರಿ, ಇಲ್ಲಿನ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹರಿಸುವಂಥವರಾಗ್ರಿ ಎಂಬ ಆಶಯದೊಂದಿಗೆ ಗ್ರಾಮದರ್ಶಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ.

0: ಗ್ರಾಮದರ್ಶಿ ಕಾರ್ಯಕ್ರಮ ಕೇಳಿದಿರಿ.
1: ಪ್ರಸ್ತುತಿ ಕೆ ವೀರೇಶ್ ಯರಗೇರ, ನಿರ್ವಹಣೆ ವೆಂಕಟೇಶ್ ಬೇವಿನ ಬಿಂಚಿ.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 15-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಇಂದೇ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. 6:40 ಕ್ಕೆ ಪ್ರದೇಶ ಸಮಾಚಾರ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು ಬೆಂಗಳೂರು ಕೇಂದ್ರದಿಂದ.

0: ಕೆಲವು ಪ್ರಕಟಣೆಗಳು ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ.
1: ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50 to 7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1257, ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕುಡಿಯಲು ಮಾತ್ರ ನೀರು ನೀಡುವಂತೆ ಕಾವೇರಿ ನಿಯಂತ್ರಣ ಸಮಿತಿ ಸಭೆ ಆದೇಶ. ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆ. ಬೆಡದಿ ಟೌನ್ಶಿಪ್ ವಿವಾದ. ಎರಡನೇ ಹಂತದ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸಿದ ಸರ್ಕಾರ. ಬಿಡದಿ ಟೌನ್ಶಿಪ್ಗಾಗಿ ರೈತರ ಜಮೀನನ್ನು ಬಲವಂತವಾಗಿ ವಶಪಡಿಸಿಕೊಳ್ಳುವುದಿಲ್ಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಜೈಲುಗಳ ಸುಧಾರಣೆಗೆ, ಅಕ್ರಮಗಳಿಗೆ ಕಡಿವಾಣ ಹಾಕಲು ಸರ್ಕಾರ ಬದ್ಧ, ಸಚಿವ ಪ್ರಿಯಾಂಕ್ ಖರ್ಗೆ. ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ದುರ್ಬಲ. ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲೆಡೆ ಹೆಚ್ಚಿದ ಗರಿಷ್ಠ ತಾಪಮಾನ. ವಾರ್ತೆಗಳ ವಿವರ. ಕಾವೇರಿ ನೀರನ್ನು ಕುಡಿಯಲು ಮಾತ್ರ ಮೀಸಲು ಇಡಲುವಂತೆ ದೆಹಲಿಯಲ್ಲಿ ಇಂದು ನಡೆದ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಸಭೆ ಆದೇಶ ನೀಡಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡು ಸರ್ಕಾರ ನೀರು ಬಿಡಲು ಬೇಡಿಕೆ ಇಟ್ಟಿದ್ದು ರಾಜ್ಯದ ಅಧಿಕಾರಿಗಳು ರಾಜ್ಯದ ಸ್ಥಿತಿಗತಿ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಮಿಳುನಾಡಿಗೆ ನೀರು ಬಿಡಿ ಎಂದು ಸಿಡಬ್ಲ್ಯೂಆರ್ಸಿ ಆದೇಶ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮಂಡ್ಯ ರೈತರಿಗೆ ನೀರು ಬಿಡುಗಡೆ ಮಾಡುವ ಕುರಿತಂತೆ ಮುಖ್ಯಮಂತ್ರಿ ಜೊತೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಪ್ರಸ್ತುತ ತಮಿಳುನಾಡಿಗೆ ನೀರು ಬಿಡುವ ಅವಶ್ಯಕತೆ ಇಲ್ಲ ಎಂದು ತಿಳಿಸಿದ ಅವರು, ಇದೇ 28ಕ್ಕೆ ಸಿಡಬ್ಲ್ಯೂಆರ್ಸಿ ಸಭೆ ನಡೆಯಲಿದೆ ಎಂದು ಹೇಳಿದ್ದಾರೆ. ಬೆಳದಿ ಟೌನ್ಶಿಪ್ ಯೋಜನೆಗೆ ಪ್ರತಿಪಕ್ಷಗಳ ವಿರೋಧದ ನಡುವೆಯೇ ರಾಜ್ಯ ಸರ್ಕಾರ ಎರಡನೇ ಹಂತದ ಭೂಸ್ವಾಧೀನ ಪ್ರಕ್ರಿಯೆಯ ಅಂತಿಮ ಅಧಿಸೂಚನೆ ಹೊರಡಿಸಿದೆ. ಈ ಮೂಲಕ ಬಿಡದಿ ಹೋಬಳಿಯ 2550 ಎಕರೆ ಜಮೀನನ್ನು ಬಿಡದಿ ಟೌನ್ಶಿಪ್ ಯೋಜನೆಗಾಗಿ ಸ್ವಾಧೀನಪಡಿಸಿಕೊಳ್ಳಲು ಅಧಿಕೃತ ಆದೇಶ ಹೊರಡಿಸಿದೆ. ಕೆಜಿ ಕೊಲ್ಲರಪಾಳ್ಯದಲ್ಲಿ ಒಟ್ಟು 315 ಎಕರೆ, ಬನ್ನಿಗಿರಿ ಗ್ರಾಮದಲ್ಲಿ ಒಟ್ಟು 775 ಎಕರೆ, 600 ಗುಂಟೆ, ಅರಳಾಳು ಸಂದ್ರದಲ್ಲಿ ಒಟ್ಟು 1460 ಎಕರೆ, 21 ಗುಂಟೆ ಜಮೀನನ್ನು ಭೂಸ್ವಾಧೀನಗೊಳಿಸುವಂತೆ ಆದೇಶದಲ್ಲಿ ತಿಳಿಸಲಾಗಿದೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಬಲವಂತವಾಗಿ ಯಾವುದೇ ರೈತರ ಜಮೀನು ಪಡೆದುಕೊಳ್ಳುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದಾಖಲೆ ಸಮೇತ ಹಲವು ಮಾಹಿತಿಗಳನ್ನು ಬಹಿರಂಗಪಡಿಸಿದ್ದಾರೆ. ಜಮೀನು ನೀಡಲು ಇಷ್ಟ ಇಲ್ಲದೇ ಇರುವವರು ಕೃಷಿ ಮುಂದುವರಿಸಬಹುದು ಎಂದು ತಿಳಿಸಿದ್ದಾರೆ. ಬಲವಂತವಾಗಿ ಯಾವುದೇ ರೈತರ ಒಂದು ಗುಂಟೆ ಜಮೀನನ್ನು ಪಡೆದುಕೊಳ್ಳುವುದಿಲ್ಲ ಎಂದು ಹೇಳಿದ್ದಾರೆ. ರಾಜಕೀಯ ಪ್ರೇರಿತ ಕುಮ್ಮಕ್ಕಿನಿಂದ ಅಧಿಕಾರಿಗಳಿಗೆ ತೊಂದರೆ ನೀಡಿದ್ದು ರೈತರನ್ನು ತಪ್ಪುದಾರಿಗೆ ಎಳೆಯುವ ಸಂಚು ನಡೆಯುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಯೋಜನೆಯನ್ನು 2 ತಿಂಗಳು ಮುಂದೂಡುವುದಾಗಿ ಹೇಳಿದ ಅವರು, ಸಂಪುಟ ಸಭೆಯಲ್ಲಿ ತೀರ್ಮಾನಿಸಿ ಸಮಿತಿ ರಚಿಸುವ ಮೂಲಕ 2 ತಿಂಗಳಲ್ಲಿ ವರದಿ ಪಡೆಯಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬೆಳದಿ ಟೌನ್ಶಿಪ್ ಯೋಜನೆಗೆ ತಾವು ಶಂಕುಸ್ಥಾಪನೆ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಯಾರ ಆಸ್ತಿ ಕೂಡ ಬಲವಂತವಾಗಿ ನಾನು ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಅವರು ನೆಮ್ಮದಿಯಾಗಿರ್ಬೋದು, ಯಾವ ಸ್ಟ್ರೈಕು ಬೇಡ. ಯಾರಿಗೂ ಬಲವಂತ ಮಾಡುವಂತ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. ಯಾರು ಬೇಕಾದ್ರೆ ಸರ್ಕಾರಕ್ಕೆ ಭೂಮಿ ಕೊಡ್ಬೋದು. ಇದು ಯಾವ ಕಾರಣಕ್ಕೂ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಪ್ರೈವೇಟ್ ಅವ್ರ ಹತ್ರ ನಾವು ದಂಧೆ ಮಾಡುವಂತ ವಿಷಯ ಇಲ್ಲ. ಇದು ಸರ್ಕಾರದ ಯೋಜನೆ ನಡೀತದೆ. ಸರ್ಕಾರ ಯಾವ ರೂಪಕ್ಕೆ ಆಗ್ಬೇಕು ಆಗ್ತದೆ. ನಾನು ಇದಕ್ಕೆ ಒಂದು ಸಣ್ಣ ಸಮಿತಿಯನ್ನ ರಚನೆ ಮಾಡ್ತೀನಿ. ನನ್ನ ಸಂಪುಟದ ಸಭೆಯಲ್ಲಿ ನಾನು ಮುಂದಕ್ಕೆ ನಾನು ಚರ್ಚೆ ಮಾಡಿಬಿಟ್ಟು ನಾನು ತೀರ್ಮಾನವನ್ನು ಮಾಡ್ತೀನಿ.
0: ಕಲಬುರಗಿ ಕೇಂದ್ರ ಕಾರಾಗೃಹದಿಂದ 3 ಖೈದಿಗಳು ತಪ್ಪಿಸಿಕೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರ್ಲಕ್ಷ್ಯ ಮತ್ತು ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಜೈಲಾಧಿಕಾರಿ ಮತ್ತು ಸಿಬ್ಬಂದಿಯನ್ನು ಅಮಾನತುಗೊಳಿಸಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಈಗಾಗಲೇ ಓರ್ವ ಖೈದಿಯನ್ನು ಸೆರೆ ಹಿಡಿಯಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಜೈಲುಗಳ ಸುಧಾರಣೆ, ಭದ್ರತಾ ವ್ಯವಸ್ಥೆಯ ಉನ್ನತೀಕರಣ ಮತ್ತು ಅಕ್ರಮಗಳಿಗೆ ಕಡಿವಾಣದಂತಹ ಕ್ರಮ ಕೈಗೊಳ್ಳಲು ಸರ್ಕಾರ ಬದ್ಧವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಟೀಕೆ ಮಾಡುತ್ತಿರುವಂತಹ ಬಿಜೆಪಿ ನಾಯಕರು ತಮ್ಮ ಅವಧಿಯಲ್ಲಿ ರಾಜ್ಯದ ಜೈಲುಗಳ ಸ್ಥಿತಿ ಹೇಗಿತ್ತು ಎಂಬುದನ್ನು ಅವಲೋಕನ ಮಾಡಿಕೊಳ್ಳಲಿ ಎಂದು ತಿಳಿಸಿದ್ದಾರೆ. ಆಷಾಢ ಶುಕ್ರವಾರದಂದು ಮೈಸೂರಿನ ಚಾಮುಂಡಿಬೆಟ್ಟದಲ್ಲಿ ಭಕ್ತರಿಗೆ ಯಾವುದೇ ರೀತಿಯಲ್ಲೂ ತೊಂದರೆಯಾಗದಂತೆ ಅಗತ್ಯ ಮೂಲಭೂತ ಸೌಕರ್ಯ ಮತ್ತು ವ್ಯವಸ್ಥೆಗಳನ್ನು ಕಲ್ಪಿಸಲು ಲಲಿತ್ ಮಹಲ್ ಹೆಲಿಪ್ಯಾಡ್ನಿಂದ ಚಾಮುಂಡಿಬೆಟ್ಟದವರೆಗೆ ಕೈಗೊಂಡಿರುವ ಪೂರ್ವ ಸಿದ್ದತೆಗಳನ್ನು ನಗರಾಭಿವೃದ್ಧಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಇಂದು ಪರಿಶೀಲನೆ ನಡೆಸಿದರು. ಪರಿಶೀಲನೆ ವೇಳೆ ವಾಹನ ನಿಲುಗಡೆ ವ್ಯವಸ್ಥೆ, ಭಕ್ತರಿಗಾಗಿ ವಿಶೇಷ ಬಸ್ ಸೇವೆ, ಕುಡಿಯುವ ನೀರಿನ ವ್ಯವಸ್ಥೆ, ಸರತಿ ಸಾಲು ನಿರ್ವಹಣೆಗೆ ಕೈಗೊಂಡಿರುವಂತಹ ಕ್ರಮ ಮತ್ತು ಶೌಚಾಲಯಗಳ ಸೌಲಭ್ಯಗಳನ್ನು ಪರಿಶೀಲಿಸಿದ ಸಚಿವರು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಸ್ವಚ್ಛತೆ, ಕುಡಿಯುವ ನೀರು, ಸಾರಿಗೆ, ಸರತಿ ಸಾಲಿನ ವ್ಯವಸ್ಥೆ ಮತ್ತು ಶೌಚಾಲಯಗಳ ನಿರ್ವಹಣೆಯಲ್ಲಿ ಯಾವುದೇ ಲೋಪವಾಗದಂತೆ ಸಂಬಂಧಿಸಿದ ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್.

0: ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಜ್ಯದಲ್ಲಿ 70% ಮಳೆ ಕೊರತೆಯಾಗಿ ಬರಗಾಲ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಒತ್ತಾಯಿಸಿದ್ದಾರೆ. ಬಳ್ಳಾರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಕೈಬಿಡಬೇಕು ಹಾಗೂ ಪ್ರತಿಭಟನಾ ನಿರತ ರೈತರ ಮೇಲೆ ಹಾಕಿರುವ ಕೇಸುಗಳನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿ ಇದೇ 17ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. 6 ಅಕ್ಟೋಬರ್ ಆರಂಭವಾಗುವ ವಿಧಾನಮಂಡಲದ ಅಧಿವೇಶನದಲ್ಲೂ ಬಿಡದಿ ಟೌನ್ಶಿಪ್ ಬರಗಾಲ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬಾಗಲಕೋಟೆ ನಗರದ ವಿದ್ಯಾಗಿರಿಯಲ್ಲಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ವತಿಯಿಂದ ನೂತನ ಆಧಾರ್ ಸೇವಾ ಕೇಂದ್ರವನ್ನು ಜಿಲ್ಲಾಧಿಕಾರಿ ಸಂಗಪ್ಪ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಆಧಾರ್ ಹೊಸ ನೋಂದಣಿ, ತಿದ್ದುಪಡಿ, ಮೊಬೈಲ್ ಸಂಖ್ಯೆ ಮತ್ತು ವಿಳಾಸ ಬದಲಾವಣೆ ಸೇರಿದಂತೆ ವಿವಿಧ ಸೇವೆಗಳು ಒಂದೇ ಸ್ಥಳದಲ್ಲಿ ಲಭ್ಯವಾಗುವುದರಿಂದ ಸಾರ್ವಜನಿಕರಿಗೆ ವೇಗವಾಗಿ ಮತ್ತು ಸುಲಭವಾಗಿ ಸೇವೆ ದೊರೆಯಲಿದೆ ಎಂದು ತಿಳಿಸಿದ್ದಾರೆ. ಸರ್ಕಾರದ ವಿವಿಧ ಯೋಜನೆಗಳ ಸೌಲಭ್ಯ ಪಡೆಯಲು ಆಧಾರ್ ಪ್ರಮುಖ ದಾಖಲೆಯಾಗಿರುವುದರಿಂದ ನಾಗರಿಕರು ಈ ಕೇಂದ್ರದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದ್ದಾರೆ. ಆಧಾರ್ ಸೇವಾ ಕೇಂದ್ರದ ಕ್ಲಸ್ಟರ್ ವ್ಯವಸ್ಥಾಪಕ ಶ್ಯಾಮಸುಂದರ್ ಮಾತನಾಡಿ, 5-17 ವರ್ಷದ ಮಕ್ಕಳ ಕಡ್ಡಾಯ ಬಯೋಮೆಟ್ರಿಕ್ ನವೀಕರಣವನ್ನು 30 ಸೆಪ್ಟೆಂಬರ್ವರೆಗೆ ಉಚಿತವಾಗಿ ಮಾಡಿಕೊಡಲಾಗುತ್ತಿದ್ದು ಈ ಸೇವೆ ಆಧಾರ್ ಕೇಂದ್ರ ಮತ್ತು ಶಾಲಾ ಶಿಬಿರಗಳಲ್ಲಿ ಲಭ್ಯವಿದೆ ಎಂದು ಮಾಹಿತಿ ನೀಡಿದ್ದಾರೆ. ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ದುರ್ಬಲಗೊಂಡಿದೆ. ಮುಂಗಾರು ಬಿರುಸು ಆಗಬೇಕಾದಂತಹ ಈ ದಿನಗಳಲ್ಲಿಯೇ ಜಿಲ್ಲೆಯಾದ್ಯಂತ ಬಿರು ಬಿಸಿಲಿನ ವಾತಾವರಣ ಕಂಡುಬಂದಿದೆ. ಕಾವೇರಿ ಉಗಮ ತಾಣವಾದಂತಹ ತಲಕಾವೇರಿಯಲ್ಲಿಯೂ ಮಳೆ ಕ್ಷೀಣವಾಗಿದ್ದು ಕಾವೇರಿ ನದಿ ನೀರಿನ ಹರಿವಿಕೆಯಲ್ಲಿಯೂ ಇಳಿಕೆಯಾಗಿದೆ. ಮುಂಗಾರು ವಿಫಲವಾಗಿರುವುದರಿಂದ ಕೃಷಿ ಚಟುವಟಿಕೆಗಳಿಗೂ ಹಿನ್ನಡೆಯಾಗಿದೆ. ಕೆಲವು ಗ್ರಾಮಗಳಲ್ಲಿ ಕಾಫಿ ಕಾಯಿ ಗಿಡದಿಂದ ಉದುರುತ್ತಿದೆ. ಕೊಡಗಿನ ಕಿತ್ತಳೆ ಫಸಲು ಮೇಲೂ ಕ್ಷೀಣಿಸಿದ ಮುಂಗಾರಿನಿಂದ ವ್ಯತಿರಿಕ್ತ ಪರಿಣಾಮ ಬೀರಿದೆ. ರಾಜ್ಯದಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿ ಬಿಸಿಲು ಏರಿಕೆಯಾಗುತ್ತಿದೆ. ಉತ್ತರ ಕರ್ನಾಟಕ, ಮಲೆನಾಡು, ಕರಾವಳಿ ಮತ್ತು ಹಳೆ ಮೈಸೂರು ಭಾಗದ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ ಪ್ರಮಾಣದಲ್ಲಿ ಕಳೆದ 3 ದಿನಗಳಿಂದ ಏರಿಕೆಯಾಗುತ್ತಲೇ ಇದೆ. ಕರಾವಳಿ ಜಿಲ್ಲೆಗಳಲ್ಲಿ ಉಷ್ಣಾಂಶದ ಪ್ರಮಾಣ ಇಂದು ಮತ್ತು ನಾಳೆ ಏರಿಕೆಯಾಗುತ್ತಿದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಈ ನಡುವೆ ಬೆಂಗಳೂರಿನಲ್ಲೂ ಸಹ ಉಷ್ಣಾಂಶ ಏರಿಕೆಯಾಗಿದ್ದು HL ವಿಮಾನ ನಿಲ್ದಾಣದ ಪ್ರದೇಶದ 34°C, ಬೆಂಗಳೂರು ನಗರದಲ್ಲಿ 33.6°C ಉಷ್ಣಾಂಶ ದಾಖಲಾಗಿದೆ. ಗರಿಷ್ಠ ಉಷ್ಣಾಂಶದ ಪ್ರಮಾಣ ಈ ವಾರ ಇನ್ನೂ 3°C ನಿಂದ 4°C ವರೆಗೆ ಏರಿಕೆಯಾಗಬಹುದು ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಮುಂದುವರೆದಿದೆ. ವಿಜಯಪುರ ಜಿಲ್ಲೆಯ ಮತದಾರರ ಪಟ್ಟಿಯಲ್ಲಿ ಒಟ್ಟು 19,82,114 ಮತದಾರರು ಇದ್ದು ಗಣತಿ ನಮೂನೆಗಳನ್ನು ಬಿಎಲ್ಒಗಳಿಗೆ ವಿತರಣೆ ಮಾಡಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ ಆನಂದ್ ಕೆ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು 50.2%ರಷ್ಟು ಮಾಹಿತಿ ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಒಡೆಯರಪಾಳ್ಯದ ಟಿಬೆಟಿಯನ್ ಕಾಲೋನಿಯ ಸಮೀಪ ರಸ್ತೆ ಕಾಮಗಾರಿಯಲ್ಲಿ ಟೆಂಡರ್ ನಿಯಮ ಉಲ್ಲಂಘನೆ, ಗುಣಮಟ್ಟ ಪರೀಕ್ಷೆ ನಡೆಸದಿರುವುದು ಹಾಗೂ ಅಳತೆಗಳಲ್ಲಿ ವ್ಯತ್ಯಾಸಗಳಿದ್ದರೂ ಬಿಲ್ ಪಾವತಿಸಿ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಲೋಕೋಪಯೋಗಿ ಇಲಾಖೆಯ 2 ಅಧಿಕಾರಿಗಳನ್ನು ರಾಜ್ಯ ಸರ್ಕಾರ ಅಮಾನತುಗೊಳಿಸಿದೆ. ರೈತರ ಆದಾಯ ವೃದ್ಧಿ ಹಾಗೂ ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಬ್ಯಾಂಕುಗಳ ಮೂಲಕ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯಡಿ ಪಶುಸಂಗೋಪನೆ, ಹೈನುಗಾರಿಕೆ ಮತ್ತು ಮೀನುಗಾರಿಕೆ ಚಟುವಟಿಕೆಗಳಿಗೆ ಸಾಲ ಸೌಲಭ್ಯವನ್ನು ಒದಗಿಸಲಾಗುತ್ತಿದೆ. ಈ ಸಾಲ ಸೌಲಭ್ಯವನ್ನು ಜಿಲ್ಲೆಯ ಅರ್ಹ ರೈತರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ರಾಯಚೂರು ಜಿಲ್ಲಾ ಲೀಡ್ ಬ್ಯಾಂಕ್ ಜಿಲ್ಲಾ ವ್ಯವಸ್ಥಾಪಕರಾದಂತಹ ಸುಧೀಂದ್ರ ಪಿಆರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಡಿಯಲು ಮಾತ್ರ ನೀರು ನೀಡುವಂತೆ ಕಾವೇರಿ ನಿಯಂತ್ರಣ ಸಮಿತಿ ಸಭೆ ಆದೇಶ, ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆ. ಬಿಡದಿ ಟೌನ್ಶಿಪ್ ವಿವಾದ, 2ನೇ ಹಂತದ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸಿದ ಸರ್ಕಾರ. ಬಿಡದಿ ಟೌನ್ಶಿಪ್ಗಾಗಿ ರೈತರ ಜಮೀನನ್ನು ಬಲವಂತವಾಗಿ ವಶಪಡಿಸಿಕೊಳ್ಳುವುದಿಲ್ಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಜೈಲುಗಳ ಸುಧಾರಣೆಗೆ, ಅಕ್ರಮಗಳಿಗೆ ಕಡಿವಾಣ ಹಾಕಲು ಸರ್ಕಾರ ಬದ್ಧ, ಸಚಿವ ಪ್ರಿಯಾಂಕ್ ಖರ್ಗೆ. ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ದುರ್ಬಲ, ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲೆಡೆ ಹೆಚ್ಚಿದ ಗರಿಷ್ಠ ಉಷ್ಣಾಂಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತ.

0: ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸುಸ್ತಿ ನಿಯಮದೊಳಗವನೇ ಹೋಗಿ
2: ಮನುಷ್ಯ ಕುಲದ ಅನ್ನದ ಬಟ್ಟಲು.
3: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
4: ತಾಳಿದವನು ವಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
3: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
2: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಸಮಯ ಸರಿಯಾಗಿ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51:25.

0: ಕೃಷಿರಂಗ ಕಾರ್ಯಕ್ರಮ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳೋಣ, ಕೃಷಿ ಮತ್ತು ಗೃಹ ಬಳಕೆಗಾಗಿ ಸೌರಶಕ್ತಿ ಬಳಸಲು ಇರುವ ಅವಕಾಶಗಳ ಕುರಿತು ಡಾಕ್ಟರ್ ವಿಜಯಕುಮಾರ್ ಪಲ್ಯದವರೊಂದಿಗಿನ ಸಂದರ್ಶನವನ್ನು.
1: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಮನೆ ಬಳಕೆಯಲ್ಲಿ ಸೌರಶಕ್ತಿಯ ಬಳಕೆಯನ್ನು ಮಾಡಿಕೊಳ್ಳಿಕ್ಕೆ ಯಾವ ರೀತಿ ನಮ್ಮ ರೈತರಿಗೆ ಅವಕಾಶಗಳಿದ್ದಾವೆ ಅಂತಕ್ಕಂಥ ವಿಚಾರವಾಗಿ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ವಿಜಯಕುಮಾರ್ ಪಲ್ಯದವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ವಿಜಯಕುಮಾರ್ ಅವರೇ.
2: ನಮಸ್ಕಾರ ಸರ್.
1: ಹೇಳಿ ಸರ್, ಇತ್ತೀಚೆಗೆ ಈ ಒಂದು ಸೌರಶಕ್ತಿ ಬಳಕೆಗಾಗಿ ಸರ್ಕಾರಗಳು ಸಾಕಷ್ಟು ರೈತರಿಗೆ ಆಗಿರ್ಬೋದು ಸಾರ್ವಜನಿಕರಿಗೆ ಸಾಕಷ್ಟು ಯೋಜನೆಗಳನ್ನು ತರ್ತಾ ಇದ್ದಾವೆ. ಮೊದಲನೇದಾಗಿ ಹೇಳಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೃಷಿಯಲ್ಲಿ ವಿದ್ಯುತ್ ಬಳಕೆಯನ್ನು ಮಾಡ್ಕೊಳ್ಳೋದಾದರೆ ವಿದ್ಯುತ್ ಕೊರತೆ ಸಾಕಷ್ಟು ಆಗ್ತಾ ಇದೆ ನಮಗೆ. ಈ ವಿದ್ಯುತ್ ಕೊರತೆಯನ್ನು ನಿಗಿಸಲಿಕ್ಕೆ ಸೌರಶಕ್ತಿಯನ್ನು ಯಾವ ರೀತಿ ಬಳಸ್ಕೋಬೋದು ಕೃಷಿಯೊಳಗೆ ಅಂತಕ್ಕಂಥದ್ದು ಹೇಳಿ ಸ್ವಲ್ಪ. ಎಲ್ಲೆಲ್ಲಿ ಬಳಸ್ಕೊಳ್ಳಿಕ್ಕೆ ಅವಕಾಶ ಇದೆ ಕೃಷಿಯಲ್ಲಿ?
2: ಇತ್ತೀಚೆಗೆ ತಮಗೆ ಗೊತ್ತಿರ್ಬೋದು, ಕಾಲಕಾಲಕ್ಕೆ ಮಳೆ ಆಗ್ತಾ ಇಲ್ಲ, ಅದರಿಂದ ಈ ನಮ್ಮ ವಿದ್ಯುತ್ ಉತ್ಪಾದನೆ ಕೂಡ ಕುಂಠಿತ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಮಗೆ ಈ ನವೀಕರಿಸಬಹುದಾದ ಶಕ್ತಿ ಮೂಲಗಳ ಬಳಕೆ ಹೆಚ್ಚೆಚ್ಚು ಮಾಡೋದು ಅವಶ್ಯಕತೆ ನಿರ್ಮಾಣ ಆಗಿದೆ. ಅದರಲ್ಲಿ ಈ ಸೌರಶಕ್ತಿ ಅನ್ನೋದು ಒಂದು ಬಹಳ ಮುಖ್ಯವಾದ ಶಕ್ತಿ. ಈ ನಿಟ್ಟಿನಲ್ಲಿ ನಮ್ಮ ಕೃಷಿಯಲ್ಲಿ ಈ ಸೌರಶಕ್ತಿಯನ್ನು ಬಳಕೆ ಮಾಡಿಕೊಂಡು ಮುಖ್ಯವಾಗಿ ನಾವು ಪಂಪನ್ನು ಚಲಿಸಿ ನೀರು ಎತ್ತಿ ನಾವು ಹೊಲಗಳಿಗೆ ನೀರು ಉಣಿಸ್ಬೋದು. ಕೃಷಿ ಪಂಪ್ ಸೆಟ್ನ ನಾವು ಚಾಲನೆ ಮಾಡಬಹುದು ಸೌರಶಕ್ತಿಯನ್ನು ಬಳಕೆ ಮಾಡಿಕೊಂಡು. ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಕೇಂದ್ರ ಸರ್ಕಾರದಿಂದ ಕ್ರೆಡಿಲ್ ಮುಖಾಂತರ, ಕರ್ನಾಟಕ ರಿನ್ಯೂವಲ್ ಎನರ್ಜಿ ಡೆವಲಪ್ಮೆಂಟ್ ಲಿಮಿಟೆಡ್ ಅಂತ ಹೇಳ್ತೀವಿ, ನವೀಕರಿಸಬಹುದಾದ ಇಂಧನ ನಿಗಮ ನಿಯಮಿತ ಕರ್ನಾಟಕ ರಾಜ್ಯದ್ದು, ಇದು ಪವರ್ ಮಿನಿಸ್ಟ್ರಿಯಲ್ಲಿ ಬರ್ತದೆ, ಅಂದರೆ ಇಂಧನ

0: ಸಚಿವಾಲಯದಲ್ಲಿ ಅದು ಒಂದು ಅಂಗಸಂಸ್ಥೆ ಕ್ರೆಡಿಲ್ ಅನ್ನೋದು. ಇದ್ರ ಏಜೆನ್ಸಿ ಮುಖಾಂತರ 60% ಸಬ್ಸಿಡಿಯಲ್ಲಿ ರೈತರಿಗೆ ಸೋಲಾರ್ ಪಂಪ್ ಸೆಟ್ ಅಳವಡಿಕೆ ಮಾಡಿಕೊಳ್ಳಕ್ಕೆ ಅವಕಾಶ ಇತ್ತು. ಸರಿ ಸುಮಾರು ಒಂದು 3,000 ಸೌರಶಕ್ತಿ ಪಂಪ್ ಸೆಟ್ಗಳನ್ನು 2023 ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವೆರಡರ ಸಹಯೋಗದಲ್ಲಿ 30% ಸಹಾಯಧನದಲ್ಲಿ ಈಗಾಗಲೇ ಅವುಗಳನ್ನು ಅಳವಡಿಸಲಾಗಿದೆ.
1: ಹೇಗೆ ಒಬ್ಬ ರೈತ ಕೃಷಿ ಪಂಪ್ ಸೆಟ್ಟನ್ನು ಸೋಲಾರ್ ಪಂಪ್ ಸೆಟ್ಟನ್ನು ಹಾಕೋಬೇಕಾದ್ರೆ ಖರ್ಚು ವೆಚ್ಚಗಳು ಎಷ್ಟು ಆಗ್ತಾವೆ ಅಂತೀರಿ?
0: ಈಗ ಸರ್ವೆ ಸಾಧಾರಣವಾಗಿ 5 HP ಪಂಪ್ ಸೆಟ್ಗೆ ಒಂದು 390,000 ಅಂದರೆ ಸರ್ವೆ ಸಾಮಾನ್ಯ 400,000 ಖರ್ಚಾಗ್ತದೆ. ಮೊದಲು ಏನಿತ್ತು 2023 60% ಸಬ್ಸಿಡಿಯಲ್ಲಿ 30% ಕೇಂದ್ರ ಸರ್ಕಾರ ಮತ್ತು 30% ರಾಜ್ಯ ಸರ್ಕಾರದಲ್ಲಿ 60% ಇದ್ದಾಗ 240,000 ಇದು ಸಬ್ಸಿಡಿ ಸಹಾಯಧನ ಇತ್ತು ಎರಡೂ ಸೇರಿ. ಬಟ್ ಈ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತ ಬಂಧುವರಿಗೆ 90% ಸಹಾಯಧನ ಇತ್ತು. ಅಂದ್ರೆ ಅವ್ರಿಗೆ
1: 360,000
0: 40,000-50,000 ಅಷ್ಟೇ ಅವ್ರಿಗೆ ಖರ್ಚಾಗ್ತಿತ್ತು. ಉಳಿದ ರೈತ ಬಾಂಧವರಿಗೆ 120,000 ಖರ್ಚು ಆಗ್ತಾ ಇತ್ತು.
1: ಈಗಾಗಲೇ ಅಲ್ಲಲ್ಲಿ ನೋಡ್ತಾ ಇದ್ದೀವಿ ಸಾಕಷ್ಟು ಜನ ಸೋಲಾರ್ ಪಂಪ್ ಸೆಟ್ಗಳನ್ನು ಹಾಕೊಂಡು ಮಾಡ್ತಾ ಇದ್ದಾರೆ. ತಾವು ತಜ್ಞರಾಗಿ ಏನು ಹೇಳ್ತೀರಿ, ಇವುಗಳ ನಿರ್ವಹಣೆ ಮತ್ತು ಪರ್ಫಾರ್ಮೆನ್ಸ್ ಹೇಗಿದೆ, ಜೊತೆಗೆ ಅವುಗಳ ಒಂದು ಮುಂದುವರಿಯುವಿಕೆ ಹೇಗೆ ಅನಿಸ್ತದೆ ತಮಗೆ?
0: ಈಗ ನೋಡಿ ಬೇಡಿಕೆ ಹೆಚ್ಚಾಗ್ತಾ ಇದೆ, ವಿದ್ಯುತ್ತಿನ ಬೇಡಿಕೆ
1: ಹೌದು,
0: ಮತ್ತು ಉತ್ಪಾದನೆ ಕೂಡ ಅದೇ ರೀತಿ ಕಡಿಮೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಎರಡು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಈ ನವೀಕರಿಸಬಹುದಾದ ವಿಭಾಗದ ಇಂಧನ ವಿಭಾಗದಿಂದ ಹೆಚ್ಚು ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡುವ ಗುರಿಗಳನ್ನು ಹೊಂದಿದ್ದಾವೆ. ಈ ನಿಟ್ಟಿನಲ್ಲಿ ಮೊನ್ನೆ ತಾನೇ March 9 ರೈತ ಸೌರಶಕ್ತಿ ಮೇಳ ಎಂಬ ಒಂದು ಮೇಳಕ್ಕೆ ನಮ್ಮ ಘನ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಚಾಲನೆಯನ್ನು ನೀಡಿದರು. ಈ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನ GKVK ಕ್ಯಾಂಪಸ್ನಲ್ಲಿ ಅವರು ಇತ್ತೀಚಿನ ಪ್ರಸ್ತುತ ನವೀಕರಿಸಬಹುದಾದ ಇಂಧನ ವಿಭಾಗದಿಂದ 32,000 MW ವಿದ್ಯುತ್ ಉತ್ಪಾದನೆ ಮಾಡಲಾಗ್ತಾ ಇದೆ. ಈ ಇದನ್ನ ಅವರು ಮುಂದಿನ 7 ಅದನ್ನು ದ್ವಿಗುಣಗೊಳಿಸುವ ಯೋಜನೆಯನ್ನು ಸರ್ಕಾರ ಹಾಕ್ಕೊಂಡಿದೆ. ಅಂದ್ರೆ ಅವರು ಮುಂದಿನ 7 60,000 MW ವಿದ್ಯುತ್ ಉತ್ಪಾದನೆ ಮಾಡುವ ನಿರೀಕ್ಷೆ ಮತ್ತು ಯೋಜನೆಯನ್ನು ನಮ್ಮ ಕರ್ನಾಟಕ ಸರ್ಕಾರ ಹಾಕ್ಕೊಂಡಿದೆ.
1: ಹೇಗೆ ರೈತರು ಈಗ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸೋದು ಬಂದ್ ಆಗಿದೆ ಇಲ್ಲ ಅಂತ ಹೇಳ್ತಾರೆ, ಪೋರ್ಟಲಲ್ಲಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸೋದು, ಈಗ ಹೇಗೆ ಪಂಪ್ ಸೆಟ್ಟನ್ನು ಹಾಕುವಂಥವ್ರು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದಾ ಹೇಗೆ ಈಗ?
0: ಹೌದು, 2022 December ಅದು ಹಿಂದೆ ಸರ್ಕಾರಗಳಲ್ಲಿ ಚಾಲನೆ ಇತ್ತು. ತದನಂತರ 2023 ಮತ್ತು ಎಲೆಕ್ಷನ್ ಬಂದ ತಕ್ಷಣ ಬಂದಮೇಲೆ ಆಗ ಒಂದು 3-4 ಇದು ಸ್ಥಗಿತಗೊಂಡಿತ್ತು. ತದನಂತರ ಚುನಾವಣೆಯಾಗಿ ನಮ್ಮ ಹೊಸ ಸರ್ಕಾರ ಬಂದ ತಕ್ಷಣ ಈ ನಮ್ಮ ಕರ್ನಾಟಕ ಸರ್ಕಾರವು ಕೂಡ ಈ ವಿದ್ಯುತ್ ಬೇಡಿಕೆ ಮತ್ತು ರೈತರು ಅನುಭವಿಸುತ್ತಿರುವ ವಿದ್ಯುತ್ ಏನು ಅಭಾವ ಇದೆ ಅದನ್ನು ಕೊರತೆಯನ್ನು ನೀಗಿಸಲು ನಮ್ಮ ಈ ಘನ ಕರ್ನಾಟಕ ಸರ್ಕಾರವು ಈಗ ಮತ್ತೆ ಅದನ್ನು ಚಾಲನೆ ನೀಡಲಿಕ್ಕೆ ತಾನೇ ಮೊನ್ನೆ March 9 ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳು ಇದಕ್ಕೆ ಚಾಲನೆಯಲ್ಲಿ ಕೊಟ್ಟಾರ. ಈ ಯೋಜನೆ ಪ್ರಕಾರ ಕೇಂದ್ರ ಸರ್ಕಾರದಿಂದ ಏನು 30% ಸಹಾಯಧನ ಸಬ್ಸಿಡಿ ಇತ್ತು, ಅದ್ರ ಜೊತೆಗೆ ಮೊದಲು ರಾಜ್ಯ ಸರ್ಕಾರ 30% ಕೊಡ್ತಾ ಇತ್ತು, ಅಂದ್ರೆ 60% ಸಬ್ಸಿಡಿ. ಇದನ್ನ 30-50% 50% ಸಹಾಯಧನಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ನಿರ್ಧಾರ ಮಾಡಿದೆ. ಈಗ ಅಂದ್ರೆ ಅರ್ಥ 30% ಫ್ರಮ್ ಸೆಂಟ್ರಲ್ ಗವರ್ಮೆಂಟ್
1: ಮತ್ತು 50%
0: ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಈ ನಿಟ್ಟಿನಲ್ಲಿ ಚಾಲನೆ ನೀಡಿದ್ದಾರೆ. ಅದರಿಂದ ಒಟ್ಟು 80% ಸಹಾಯಧನ ಸಿಗ್ತದೆ ರೈತರಿಗೆ, ಕೇವಲ 20%
1: ರೈತರು
0: ತಮ್ಮ ವಂತಿಗೆ ನೀಡಬೇಕಾಗ್ತದೆ. ಇದನ್ನ ಇನ್ನು ಶೀಘ್ರದಲ್ಲೇ ಅದನ್ನು ಆನ್ಲೈನ್ ಅರ್ಜಿ ಸಲ್ಲಿಸೋದನ್ನು ಕ್ರೆಡಿಲ್ ವೆಬ್ಸೈಟ್ ಮೂಲಕ ಫಲಾನುಭವಿಗಳ ಅರ್ಜಿ ಸಲ್ಲಿಸಲು ಒಂದು ಆ್ಯಪ್ ರೆಡಿ ಮಾಡ್ತಾ ಇದ್ದಾರೆ. ಆ ಪೋರ್ಟಲ್ ವಿನ್ಯಾಸಗೊಳಿಸ್ತಾ ಇದ್ದಾರೆ. ಸೌರಮಿತ್ರ ಅಂತೇಳಿ ಒಂದು ಆ್ಯಪ್ ಬರ್ತಾ ಇದೆ. ಈ ಕ್ರೆಡಿಲ್ ವೆಬ್ಸೈಟ್ನ ಏನು ನವೀಕರಿಸಬಹುದಾದ ಇಂಧನ ನಿಗಮ ನಿಯಮಿತ ಅಂತ ಹೇಳಿದ್ನಲ್ಲ, ಆ ವೆಬ್ಸೈಟ್ ಮುಖಾಂತರ ರೈತರು ಇನ್ನು ಮುಂದೆ ಅರ್ಜಿಗಳನ್ನು ಆನ್ಲೈನ್ನಲ್ಲಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಶೀಘ್ರವೇ ಅವುಗಳನ್ನು ವಿವರಗಳನ್ನು ಒದಗಿಸಲಾಗ್ತದೆ.
1: ಅಂದರೆ ಒಳ್ಳೆಯ ಅವಕಾಶ, 80% ಸಹಾಯಧನದಲ್ಲಿ ಕೊಡ್ತಾರಂತಂದರೆ ಎಲ್ಲ ರೈತರು ಇದರ ಒಂದು ಪ್ರಯೋಜನವನ್ನು ಪಡ್ಕೋಬೇಕು. ಕೃಷಿ ಪಂಪ್ ಸೆಟ್ಟು ಏನು ಸೋಲಾರ್ ಪಂಪ್ ಸೆಟ್ಟನ್ನು ಹಾಕ್ಕೊಂಡ್ಬಿಟ್ರೆ ಖಂಡಿತ ಸಾಕಷ್ಟು ವಿದ್ಯುತ್ ಅಭಾವ ಆಗ್ತಾ ಇದೆ ಈಗ.
0: ಹೌದು,
1: ನಮ್ಮ ಏನು ಕಲ್ಲಿದ್ದಲಿನ ವಿದ್ಯುತ್ ಮಾಡ್ತಾ ಇದ್ದೀವಿ, ಜೊತೆಗೆ ನೀರಿಂದ ವಿದ್ಯುತ್ ಉತ್ಪಾದನೆ ಆಗ್ತದೆ, ಅದರ ಅಭಾವವನ್ನು ಕೊರತೆ ನಿಲ್ಲಿಸಲಿಕ್ಕೆ ಖಂಡಿತ ಸೋಲಾರನ್ನು ಹಾಕೊಳ್ಳೋದು ಭಾಳ ಒಳ್ಳೆಯದು, ರೈತರು ಇದ್ರ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳೋಣ. ಇನ್ನು ಮುಖ್ಯವಾಗಿ ಪಂಪ್ ಸೆಟ್ ಬಿಟ್ಟರೆ ಮತ್ತೆ ಎಲ್ಲೆಲ್ಲಿ ಬಳಸಲಿಕ್ಕೆ ಸಾಧ್ಯ ಇದೆ ರೈತರಿಗೆ?
0: ಕೃಷಿ ಪಂಪ್ ಸೆಟ್ಗೆ ಅಷ್ಟೇ ಅಲ್ಲದೆ ಅಂದರೆ ರೈತ ಬಾಂಧವರಿಗೆ ಅಷ್ಟೇ ಅಲ್ಲದೆ ಈ ಜನಸಾಮಾನ್ಯರಿಗೂ ಕೂಡ ಸೌರ ಶಕ್ತಿನ ಬಳಕೆ ಮಾಡಿಕೊಂಡು ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಒಂದು ಮೇಲ್ಛಾವಣಿ ವಿದ್ಯುತ್ ಉತ್ಪಾದನೆ, ಅದನ್ನ ಪ್ರಧಾನಮಂತ್ರಿ ಸೂರ್ಯ ಘರ್ ಅನ್ನೋ ಯೋಜನೆ ಕೂಡ ನಮ್ಮ ಘನ ಕೇಂದ್ರ ಸರ್ಕಾರವು ಇತ್ತೀಚೆಗೆ March 3 ಬಿಡುಗಡೆ ಮಾಡಿದ್ದಾರೆ.
1: ಪ್ರಧಾನಮಂತ್ರಿ ಸೂರ್ಯ ಘರ್,
0: ಹೌದು,
1: ಪ್ರಧಾನಮಂತ್ರಿಯವರು ಸೂರ್ಯನ ಮನೆ ಅಂತಂದಂಗ ಕನ್ನಡದಲ್ಲಿ. ಈ ಒಂದು ಚಾಲನೆ ಇತ್ತೀಚೆಗೆ ಸಾಕಷ್ಟು ಮಂದಿ ಮಾತಾಡ್ತಿದ್ದಾರೆ, ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ, ಇದರ ವಿಶೇಷತೆ ಏನು, ಸ್ವಲ್ಪ ಇದರದ್ದು ಒಂದು ಗೈಡ್ಲೈನ್ಸ್ ಏನಿದ್ದಾವೆ, ಜೊತೆಗೆ ಯಾವ ರೀತಿ ಇದ್ರ ಪ್ರಯೋಜನ ಪಡ್ಕೋಬೋದು ನಮ್ಮ ಸಾರ್ವಜನಿಕರು ರೈತರಂತಿರ್ತಾವೆ?
0: ಈ ನಿಟ್ಟಿನಲ್ಲಿ ಈ ಯೋಜನೆ ಹೇಗೆ ಕೆಲಸ ಮಾಡ್ತದೆ ಅಂದರೆ, ಸರಿಸುಮಾರು 2 kW ಸಾಮರ್ಥ್ಯದವರೆಗೆ ಸಿಸ್ಟಮ್ ಮೇಲ್ಛಾವಣಿಯಲ್ಲಿ ನೀವು ವಿದ್ಯುತ್ ಉತ್ಪಾದನಾ ಸೌರ ಘಟಕ ನೀವು ನಿರ್ಮಾಣ ಮಾಡಬೇಕಾದ್ರೆ 50% ಸಬ್ಸಿಡಿ ಕೊಡ್ತಾ ಈ 2-3 kW ಅಂದ್ರೆ 3 kW ಸಾಮರ್ಥ್ಯದ ನೀವೇನಾದ್ರೂ ಸೌರ ಘಟಕ ವಿದ್ಯುತ್ ಉತ್ಪಾದನಾ ಘಟಕ ನಿಮ್ಮ ಮೇಲ್ಛಾವಣೆ ಮನೆ ಮೇಲೆ ಹಾಕೋಬೇಕಾದ್ರೆ 40% ಸಹಾಯಧನ ಕೊಡುವ ಯೋಜನೆಯು ಕೂಡ ಇದಾಗಿದೆ ಕೇಂದ್ರ ಸರ್ಕಾರದ್ದು. ಸಹಾಯಧನವನ್ನು 3 kW ವರೆಗೆ ಮಾತ್ರ ಸೀಮಿತವಾಗಿದೆ. ಅಂದ್ರೆ ಇದು ಜನಸಾಮಾನ್ಯರಿಗೆ ಡೊಮೆಸ್ಟಿಕ್ ಪರ್ಪಸ್ ಏನಂತೀವಿ ನಾವು, ಅದಕ್ಕೆ ಉಪಯೋಗ ಆಗಲಿಕ್ಕೆ ಇದು ಇಂಡಸ್ಟ್ರೀಸ್ ಪರ್ಪಸ್ ಮಾಡಿಲ್ಲ. ಜನಸಾಮಾನ್ಯರಿಗೆ ಅನುಕೂಲ ಆಗಲಿ, ಅವರು ತಮ್ಮ ವಿದ್ಯುತ್ತನ್ನು ತಾವೇ ಉತ್ಪಾದನೆ ಮಾಡಿಕೊಂಡು ಉಚಿತವಾಗಿ ವಿದ್ಯುತ್ತನ್ನು ಪಡೆಯುವ ಯೋಜನೆ ಇದಾಗಿದೆ.
1: ಅಂದ್ರೆ ಇಲ್ಲಿ 2 kW ಮತ್ತು 3 kW ಮಾತ್ರ ಹಾಕೊಳ್ಳಿಕ್ಕೆ ಅವಕಾಶ ಇದೆ.
0: 3 kW ವರೆಗೆ ಸಾಮರ್ಥ್ಯವರಿಗೆ ಸಹಾಯಧನ ಪಡಿಬೇಕಾದ್ರೆ ಅಲ್ಲಿವರೆಗೆ, ಅದರ ಮೇಲೆ ಹಾಕೋಬಹುದು ಯಾರಾದರೂ ಇಚ್ಛೆ ಉಳ್ಳವರು, ಬಟ್ ಸಹಾಯಧನ 3 kW ವರೆಗೆ ಮಾತ್ರ ಸಹಾಯಧನ ಸಿಗ್ತದೆ.
1: ಅಲ್ಲಿ ಉತ್ಪಾದನೆ ಆದಂಥ ವಿದ್ಯುತ್ತನ್ನು ಈಗ ಸೋಲಾರ್ ಒಂದು ಫಲಕಗಳನ್ನು ಮನೆ ಚಾವಣಿ ಮೇಲೆ ಅಳವಡಿಸ್ತಾರೆ, ವಿದ್ಯುತ್ ಉತ್ಪಾದನೆ ಆದದ್ದನ್ನು ಸರ್ಕಾರ ತಗೋತತ್ತ ಅಥವಾ ಅವರೇ ಅದನ್ನು ಬಳಕೆ ಮಾಡ್ಬೋದು ಹೇಗೆ?
0: ಹೌದು, ಈ ನಮ್ಮದು ಏನಿದೆ ಅಂದರೆ ಈ ವಿದ್ಯುತ್ ಉತ್ಪಾದನೆ ಏನಾಗ್ತದಲ್ಲ, ಅದನ್ನು 1 kW ವರೆಗೆ 30,000 ಆಗ್ತದೆ, 2 kW 60,000 ಆಗ್ತದೆ, ಮತ್ತು 3 kW ಅಥವಾ ಅದನ್ನು ಹೆಚ್ಚಿನ ಸಾಮರ್ಥ್ಯ ಏನಾದರೆ 78,000 ವರೆಗೂ ಸಹಾಯಧನ ನಮ್ಮ ಘನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಈ ಉತ್ಪಾದನೆ ಮಾಡಿದಂತಹ ವಿದ್ಯುತ್ತನ್ನು ನಾವು ನೆಟ್ ಮೀಟ್ರಿಂಗ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಮನೆಗೆ ಏನು ನೀವು ಈಗಾಗಲೇ ಮೀಟರ್ನ ಅಳವಡಿಕೆ ಮಾಡ್ಕೊತೀವಿ
1: ಜೆಸ್ಕಾಂಗಳಿಂದ,
0: ಅವುಗಳಿಂದ ವಿದ್ಯುತ್ ಬರ್ತಾ ಇರ್ತದೆ.
1: ಹೌದು,
0: ಮತ್ತು ನೀವು ವಿದ್ಯುತ್ ಉತ್ಪಾದನೆ ಏನು ಮಾಡ್ತೀರಿ ನಿಮ್ಮ ಮೇಲ್ಛಾವಣಿ ಮೇಲೆ ಸೌರ ಘಟಕ ನಿರ್ಮಾಣ ಮಾಡಿದ ನಂತರ ಅವೆರಡರದು ಡಿಫ್ರೆನ್ಸ್. ಅಂದರೆ ನೀವು ಸಪೋಸ್ ನಿಮ್ಮ ಮನೆಗೆ ಒಂದು 300 kW ಅಷ್ಟು ವಿದ್ಯುತ್ ಉತ್ಪಾದನೆ ಮಾಡಿದ್ರು ವರ್ಷಕ್ಕೆ, ಅದರಲ್ಲಿ ಒಂದು 200 kW ನೀವು ಬಳಕೆ ಮಾಡಿಕೊಂಡ್ರಿ, ಒಂದು 100 kW ಯೂನಿಟ್ನಷ್ಟು ನೀವು ಜೆಸ್ಕಾಮ್ಗೆ ಕೊಡ್ತೀರಿ. ನೆಟ್ ಮೀಟ್ರಿಂಗ್ ಅಂದರೆ ಅದೇ, ನೀವು ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡಿದ್ದು ಅದು ಜೆಸ್ಕಾಮ್ಗೆ ಹೋಗ್ತದೆ. ಅದಕ್ಕೆ ಅವರು ನಾವು 4 rupees ಹಂಗೆ ಅದೇನು ಮಾಡ್ತಾರೆ ನಿಮಗೆ ಅವರು ಪೇ ಮಾಡ್ತಾರೆ. ನೀವು ಜಾಸ್ತಿ ಬಳಕೆ ಮಾಡಿದ್ರೆ ನೀವು ವಿದ್ಯುತ್ ಬಿಲ್ ಕಟ್ಟಬೇಕಾಗ್ತದೆ. ನೀವೇನಾದರೂ ವಿದ್ಯುತ್ ಉತ್ಪಾದನೆ ಮಾಡಿದ್ರೆ ನಿಮ್ಮ ಮನೆಗೆ ಬಳಕೆ ಮಾಡಿದ ನಂತರ ಏನು ಉಳಿದದ್ದು ವಿದ್ಯುತ್ ಇರ್ತದೆ ಅದು ಗ್ರಿಡ್ಗೆ ಹೋಗ್ತದೆ. ಆ ಗ್ರಿಡ್ಗೆ ಹೋಗಿದ್ದು ಎಷ್ಟು ಅಂತ ನೆಟ್ ಮೀಟರಿಂಗ್ನಲ್ಲಿ ಗೊತ್ತಾಗ್ತದೆ. ಉತ್ಪಾದನೆ ಮಾಡಿದ್ದು ಹೆಚ್ಚು ಅಥವಾ ನೀವು ಬಳಕೆ ಮಾಡಿದ್ದು ಹೆಚ್ಚು. ಉತ್ಪಾದನೆ ಮಾಡಿದ್ದು ಹೆಚ್ಚಾಗಿದ್ರೆ ಅದು ಡಿಫ್ರೆನ್ಸ್ ಆಫ್ ಏನು ಯೂನಿಟ್ಸ್ ನೀವು ಗ್ರಿಡ್ಗೆ ಕೊಟ್ಟಿರ್ತೀರಲ್ಲ ಅದಕ್ಕೆ ಸರ್ಕಾರವು ನಿಮಗೆ ಅದನ್ನು ದುಡ್ಡು ಕೊಡ್ತದೆ.
1: ಈಗ ನೋಡ್ತಾವೆ 2 kW 3 kW ಸಾಮರ್ಥ್ಯದ ಸೌರ ಫಲಕವನ್ನು ಮನೆ ಚಾವಣಿ ಮೇಲೆ ಅಳವಡಿಸಿಕೊಳ್ಳೋದ್ರಿಂದ 70,000-60,000 ಸಬ್ಸಿಡಿಗೆಲ್ಲ ಹೇಳಿದಿರಿ. ಇದು ಖರ್ಚು ವೆಚ್ಚ ಆಗ್ತವೆ, ಒಂದು ಸೌರ ಫಲಕವನ್ನು ಹಾಕೋಬೇಕಾದ್ರೆ ಎಷ್ಟು ಖರ್ಚು ಬರುತ್ತೆ ಅಂದಾಜಾಗಿ?
0: ಅದು ಅಂದಾಜಾಗಿ 1 kW ಏನಾದ್ರೂ ನೀವು ಸೌರ ಘಟಕ ನಿಮ್ಮ ಮೇಲ್ಛಾವಣಿ ಮೇಲೆ ಅಳವಡಿಸ್ಬಿಡಕ್ಕೆ ಇದು 65,000-70,000 ವರೆಗೂ ಆಗುತ್ತೆ. ಅದರಲ್ಲಿ ನೀವು 30,000 ವರೆಗೂ ಸಬ್ಸಿಡಿ ಹೋಗುತ್ತೆ 1 kW ಆದರೆ, ಅಂದರೆ 50%
1: ಆಲ್ಮೋಸ್ಟ್
0: ನಿಮಗೆ ಸಬ್ಸಿಡಿ ಸಿಗ್ತದೆ. 2 kW 60,000 ವರೆಗೂ ಸಬ್ಸಿಡಿ ಕೊಡ್ತಾರೆ, ಅಂದ್ರೆ 120,000 130,000
1: 60,000
0: ಅದು ನೀವು ಸಬ್ಸಿಡಿ ಸಿಗ್ತದೆ. ಬಟ್ 3 kW ಏನು ಮತ್ತೆ ಅಥವಾ ಅದರ ಹೆಚ್ಚಿನ ಸಾಮರ್ಥ್ಯದ ಸಿಸ್ಟಮ್ ಏನಾದರೂ ನೀವು ಅಳವಡಿಸ್ಕೊಂಡ್ರೆ ಅದು ಲಿಮಿಟ್ ಮಾಡಿದರೆ 78,000 ವರೆಗೂ ಸಬ್ಸಿಡಿ ಕೊಡ್ತಾರೆ. ಅದ್ರ ಮೇಲೆ ಇದ್ದಿದ್ದೆಲ್ಲ ನೀವು
1: ಹೆಚ್ಚಿಗೆ. ಇಲ್ಲಿ ಹೇಗೆ ಎಷ್ಟು ಒಂದು ಸ್ಕ್ವೇರ್ ಫೀಟ್ ಏರಿಯಾ ಇದ್ದರೆ ಮೇಲ್ಛಾವಣಿ ಮೇಲೆ ಹಾಕೋಬೋದು ಅಂತಿರ್ತಾವೆ? ಮಿನಿಮಮ್ ಈಗ ನೋಡಿರಿ 1 kW ಸೌರ ಫಲಕ ಹಾಕೋರೆ ಎಷ್ಟು ಕ್ಷೇತ್ರ ಇರಬೇಕು ಮನೆಯ ಛಾವಣಿ?
0: ಅದಕ್ಕೆ ನಾವೇನಂತೀವಿ ಈಗ 1 m² ಏರಿಯಾಗೆ 1 kW ನಮಗೆ ವಿದ್ಯುತ್ ಬೀಳ್ತದೆ.
1: 1 m²
0: ಸೌರಶಕ್ತಿ
1: ಬೀಳೋದು
0: 1 m² ಏರ್ನಲ್ಲಿ, ಅಂದರೆ 3 feet by 3 feet 9 ಘನ ಚದರ ಅಡಿ ಏನಂತೀವಿ ನಾವು, ಅದು 1 kW ನಮ್ಮ ಸೌರಶಕ್ತಿ ಬೀಳ್ತದೆ. ಆದರೆ ಆ 1 m² ಏನು ಸೌರಶಕ್ತಿ ಬೀಳ್ತದೆ ಅಷ್ಟು ಉಪಯೋಗ ಫಲಕಗಳು ಕನ್ವರ್ಟ್ ಮಾಡಲ್ಲ. ಫಲಕಗಳಿಗೆ 15-17% ಎಫಿಷಿಯನ್ಸಿ ಇದೆ. ಅಂದರೆ ನೀವು 1 kW ಏನಾದ್ರೂ ಸಾಮರ್ಥ್ಯ 1 ಮೀಟರ್ ಸ್ಕ್ವೇರ್ನಲ್ಲಿ ಬಿದ್ದರೆ ಅದ್ರ 10% ಅಂದ್ರೆ 0.1 ಕಿಲೋವ್ಯಾಟ್ ವಿದ್ಯುತ್ ನಮಗೆ ಸಿಗ್ತದೆ. ಅಂದ್ರೆ ಆ ಫಲಕಗಳಿಂದ ದಕ್ಷತೆ ಅಷ್ಟಿದೆ
1: ದಕ್ಷತೆ.
0: ಆ ನಿಟ್ಟಿನಲ್ಲಿ ನೀವು 1 ಕಿಲೋವ್ಯಾಟ್ ಏನಾದ್ರೂ ಮೇಲ್ಛಾವಣಿಯಲ್ಲಿ ನೀವು ವಿದ್ಯುತ್ ಉತ್ಪಾದನೆ ಮಾಡಬೇಕಂತಂದ್ರೆ ಮಿನಿಮಮ್ 10 ಮೀಟರ್ ಸ್ಕ್ವೇರ್ ಏರಿಯಾ, 10 ಚದುರ ಮೀಟರ್
1: ಅಂದ್ರೆ 10 ಚದುರ ಮೀಟರ್ ಅಂದ್ರೆ 30 ಸ್ಕ್ವೇರ್ ಫೀಟ್. 30 ಸ್ಕ್ವೇರ್ ಫೀಟ್ ಏರಿಯಾದಲ್ಲಿ 1 ಕಿಲೋವ್ಯಾಟ್ ಹಾಕೋಬಹುದು.
0: ಮನೆ ನೀವೇನಾದ್ರೂ 30x40 ಸೈಟ್ ಇರುವಂತ ಮನೆ ಕಟ್ಕೊಂಡ್ರೆ ಅದರಲ್ಲಿ ಸರ್ವೇ ಸಾಧಾರಣವಾಗಿ ನೀವು 1 ಕಿಲೋವ್ಯಾಟ್
1: ನೀವು
0: ಹಾಕೋಬಹುದು.
1: ಇಲ್ಲಿ ಹೇಗೆ ಇದನ್ನ ಆನ್ಲೈನಲ್ಲೇ ಅರ್ಜಿ ಸಲ್ಲಿಸಬೇಕಾಗತ್ತಾ, ಇದಕ್ಕೂ ಸಹ ಹೇಗೆ ವ್ಯವಸ್ಥೆ ಇದೆ ಇಲ್ಲಿ?
0: ಹೌದು, ಈ ಸಬ್ಸಿಡಿ ಪಡೆಯಲು ನಮ್ಮ ಇದು ಸೆಂಟ್ರಲ್ ಗೌರ್ಮೆಂಟ್ www.pmsuryaghar.gov.in ಅಂತಿದೆ. ಆ ಪೋರ್ಟಲ್ನಲ್ಲಿ ಮೊದಲು ನಿಮ್ಮ ಹೆಸರು, ನಿಮ್ಮ ಮನೆಯದೇನು ಮೀಟರ್ ಇರುತ್ತೆ, ಗ್ರಾಹಕರ ನಂಬರ್ ಇರ್ತದೆ, RR ನಂಬರ್,
1: ಹೌದು,
0: ಅದನ್ನ ಮತ್ತು ಮೊಬೈಲ್ ನಂಬರ್ ಈಗಾಗಲೇ
1: ಲಿಂಕ್
0: ಎಲ್ಲ ಮನೆಗಳಿಗೆ ಆಧಾರ್ ಮತ್ತು ಮೊಬೈಲ್ ನಂಬರ್ ಲಿಂಕ್ ಆಗಿಬಿಟ್ಟದ. ಆ ವಿದ್ಯುತ್ ವಿತರಣಾ ಕಂಪನಿಯಿಂದ ನೀವು ತೆಗೆದುಕೊಂಡಂತ ವಿದ್ಯುತ್ ಗ್ರಾಹಕರ ಸಂಖ್ಯೆ, ನಿಮ್ಮ ಮೊಬೈಲ್ ಸಂಖ್ಯೆ ನಮೂದಿಸಿ ನೀವು ಪೋರ್ಟಲ್ನಲ್ಲಿ ಲಾಗಿನ್ ಆಗಬೇಕು. ಲಾಗಿನ್ ಆದ ಮೇಲೆ ನೀವು ಮೇಲ್ಛಾವಣಿ ಘಟಕ ನಿರ್ಮಾಣ ಮಾಡಲಿಕ್ಕೆ ನಿಮ್ಗೆ ಇಷ್ಟ ಇದೆ ಅಂತೇಳಿ ನೀವು 1 ಕಿಲೋವ್ಯಾಟ್ದು 2 ಕಿಲೋವ್ಯಾಟ್ದು 3 ಕಿಲೋವ್ಯಾಟ್ದು ಆಯ್ಕೆ ಮಾಡ್ಕೊಳ್ಬೇಕು. ಮಾಡಿಕೊಂಡು ತದನಂತರ ಅದರ ಕಾರ್ಯ ಸಾಧ್ಯತೆ ವರ್ಕ್ ಪ್ಲ್ಯಾನ್ ಅಂತ ಹೇಳ್ತೀವಿ ನಾವು, ಪ್ರಾಜೆಕ್ಟ್ ಪ್ಲ್ಯಾನ್, ನಾವು ಇಂಥದ್ದು ಮಾಡ್ಬೇಕಂತ ಮಾಡಿವಿ ಅಂತೇಳಿ ಅರ್ಜಿ ಹಾಕಿ ನಿಮ್ಮ ಪರ್ಟಿಕ್ಯುಲರ್ ಜೆಸ್ಕಾಮ್, ಈಗ ನಮ್ಮ ರಾಯಚೂರದು ಗುಲ್ಬರ್ಗಾ ಎಲೆಕ್ಟ್ರಿಕ್ ಸಪ್ಲೈ ಕಂಪನಿ ಜೆಸ್ಕಾಮ್ನಲ್ಲಿ ಬರ್ತದೆ, ಈ ತರ ಹೆಸ್ಕಾಮ್
1: ಬರುತ್ತೆ,
0: ಹುಬ್ಳಿದ ಹೆಸ್ಕಾಮ್ ಬರ್ತದೆ, ಬೆಸ್ಕಾಮ್ ಅಂತ ಬೆಳಗಾವ್ ಬರ್ತದೆ, ಮಂಗಳೂರದ ಮೆಸ್ಕಾಮ್ ಅಂತ ಬರ್ತದೆ. ಈ ತರ ನಮ್ಮ ಎಸ್ಕಾಮ್ಗಳಲ್ಲಿ ನಾವು ಅರ್ಜಿಯನ್ನು ಹಾಕಿದ ತಕ್ಷಣ ಹಾಕಿದ ಮೇಲೆ ಅಲ್ಲಿ ಅದು ಅಪ್ರೂವಲ್ ಆಗಬೇಕು. ಅದು ಅಪ್ರೂವ್ ಆದಮೇಲೆ ಅವ್ರೇನು ಮಾಡ್ತಾರೆ, ನೀವು ಯಾವುದು ಕಂಪ್ನಿ ಚೂಸ್ ಮಾಡಿರಿ ಅಂದರೆ ಟಾಟಾದಿದೆ, ಬೇರೆ ಬೇರೆ ಕಂಪ್ನಿಗಳು ಈ ಮೇಲ್ಛಾವಣಿ ಸೌರ ಘಟಕ ಹಾಕ್ಲಿಕ್ಕೆ ಸಾಕಷ್ಟು ಅಥರೈಸ್ಡ್ ಕಂಪ್ನಿಗಳಿದಾವೆ, ಅಂದರೆ ಸರ್ಕಾರದಿಂದ ಮಾನ್ಯತೆ ಪಡೆದಂಥ ಕಂಪ್ನಿಗಳಿದಾವೆ, ಅದರ ಪೋರ್ಟಲ್ನಲ್ಲಿ ಡಿಸ್ಪ್ಲೇ ಆಗ್ತದೆ, ನೀವು ಚೂಸ್ ಮಾಡ್ಕೋಬೋದು. ಅವರು ಬಂದು ನಿಮ್ಮ ಮನೆ ಮೇಲೆ ಒಂದ್ಸಲ ಅಪ್ಲಿಕೇಶನ್ ಅಪ್ರೂವ್ ಆದಮೇಲೆ ನಿಮ್ಮ ಮನೆ ಮೇಲೆ 1 ಕಿಲೋಮೀಟರ್ 2 ಕಿಲೋಮೀಟರ್ ಯಾವುದು ಅಪ್ರೂವ್ ಆಗಿರ್ತದೆ ತಮಗೆ ಅದನ್ನು
1: ಅವರೇ ಬಂದು ಇನ್ಸ್ಟಾಲ್ ಮಾಡಿ ಹೋಗ್ತಾರೆ
0: ಮಾಡ್ತಾರೆ. ನೀವು ಮೊದಲು ಏನು ಮಾಡಬೇಕು, ಕಂಪ್ಲೀಟ್ ನೀವು ಪೇ ಮಾಡಬೇಕು. ತದನಂತರ ನೀವು ಏನು ನಿರ್ಮಾಣ ಮಾಡಿರ್ತೀರಿ ನಿಮ್ಮ ಮೇಲ್ಛಾವಣಿ ಮೇಲೆ, ಅದರ ಒಂದು ರಿಪೋರ್ಟನ್ನು, ಸಕ್ಸಸ್ಫುಲ್ ಇನ್ಸ್ಟಾಲ್ ಆಗಿದ್ದ ಕಂಪ್ಲೀಟ್ ಸರ್ಟಿಫಿಕೇಟನ್ನು ನೀವು ಜೆಸ್ಕಾಮ್ನಿಂದ ಪಡೆದು ಮತ್ತೆ ಪೋರ್ಟಲ್ನಲ್ಲಿ ನೀವು ಅಪ್ಲೈ ಮಾಡಿ
1: ಸಬ್ಸಿಡಿ ಅಂತ ತಕ್ಕೋಬಹುದು.
0: ನೀವು 30 ದಿನದೊಳಗೆ ನೀವು ಬ್ಯಾಂಕ್ ಖಾತೆಗೆ ಅದು ಜಮಾ ಆಗುವ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಮಾಡಿದೆ.
1: ಅಂದರೆ ಇಲ್ಲಿ ವಿದ್ಯುತ್ತನ್ನು ಮನೆಯ ಒಂದು ಚಾವಣಿ ಮೇಲೆ ಉತ್ಪಾದನೆ ಮಾಡಿ ಸೂರ್ಯ ಒಂದು ಏನದು ಸೌರ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರೆ ರೈತರು ಅಥವಾ ಸಾರ್ವಜನಿಕರು, ಉತ್ಪಾದನೆ ಮಾಡಿ ಅದನ್ನು ಸಂಗ್ರಹ ಮಾಡಿಡಲಿಕ್ಕೆ ಸಾಧ್ಯತೆ ಇದೆ ಹೇಗೆ?
0: ಇಲ್ಲ, ಸಂಗ್ರಹ ಮಾಡಲಿಕ್ಕಿಲ್ಲ, ಇದನ್ನು ನೆಟ್ ಮೀಟ್ರಿಂಗ್ ಅಂತ ಸಿಸ್ಟಮ್ ಮಾಡಿಬಿಟ್ಟಿದ್ದಾರೆ. ನೀವು ಎಷ್ಟು ಬೇಕೋ ನೀವು ಬಳಸ್ಕೋಬೋದು, ನೀವು ಬಳಸ್ಕೊಳ್ಳಿಕ್ಕೆ ಬಳಸಿಕೊಂಡು ತದನಂತರ ಉಳಿದಿದ್ದೆಲ್ಲ ಗ್ರಿಡ್ಗೆ ಹೋಗುತ್ತೆ. ಅದಕ್ಕೆ ಕಂಪಲ್ಸರಿ ಮಾಡಿದ್ದಾರೆ, ಅರ್ಜಿದಾರರು ಭಾರತೀಯ ಪ್ರಜೆ ಆಗಿರಬೇಕು, ಸೌರ ಫಲಕ ಅಳವಡಿಸಲು ಸೂಕ್ತ ಮೇಲ್ಛಾವಣಿ ಹೊಂದಿರಬೇಕು. ಅಂದ್ರೆ ನಿಮ್ಮ ಮನೆ ಮೇಲೆ ಮೇಲ್ಛಾವಣಿ ಕ್ಲಿಯರ್ ಆಗಿ
1: ಮೇಲ್ಛಾವಣಿ ಏನು ಸೂರ್ಯನ ಬೆಳಕು ಸರಿ ಬೀಳುವಾಗಿರ್ಬೇಕು, ಗಿಡ ಮರಗಳು ಇರಬಾರ್ದು,
0: ಇರಬಾರ್ದು ನೆರಳು ಬೀಳದ ಹಾಗೆ ಕ್ಲಿಯರ್ ಆಗಿ ನೀವು ಸೂರ್ಯನ ಬೆಳಕು ಅದ್ರ ಮೇಲೆ ಕಿರಣಗಳು ಬೀಳುವಾಗಿರ್ಬೇಕು. ಮೂರನೇದು ಕಂಪಲ್ಸರಿ ಮಾನ್ಯವಾದ ವಿದ್ಯುತ್ ಸಂಪರ್ಕ ಹೊಂದಿರಬೇಕು ನೀವು, ಅಂದ್ರೆ ಆಲ್ರೆಡಿ ಮೀಟರ್ ಪಡೆದಂತಹ, ಅಂದ್ರೆ ಸರ್ಕಾರದಿಂದ ಏನು ಜೆಸ್ಕಾಮ್ಗಳಿಂದ ಮೀಟರ್ ಪಡೆದಂತಹ ಮನೆಗಳಿಗೆ ಮಾತ್ರ ಈ ಇದನ್ನ ಮೇಲ್ಛಾವಣಿ ಸೌರ ಘಟಕ ಹಾಕ್ಲಿಕ್ಕೆ ಒಂದು ಯೋಜನೆ ಇದೆ.
1: ಹೇಗಿದು ಮೇಲ್ಛಾವಣಿ ಮೇಲೆ ಸೌರ ಘಟಕವನ್ನು ಹಾಕೊಳ್ಳೋದ್ರಿಂದ ಮೇಲ್ಛಾವಣಿಗೆ ಅಥವಾ ಧಕ್ಕೆ ಆಗೋದಿಲ್ವಾ ಕಟ್ಟಡಕ್ಕೆ ಏನಾದರೂ?
0: ಇಲ್ಲ, ಅದಕ್ಕೆ
1: ಆ ಥರ ಏನಿಲ್ಲ,
0: ಅದಕ್ಕೆ
1: ವೇಟು ಎಲ್ಲ ಆ ಥರ ಇರುತ್ತಾ?
0: ಇಲ್ಲ, ಅದು ಅಷ್ಟು ಏನು ವೇಟ್ ಇರಲ್ಲ. ಈಗ ನಿಮಗೆ 1 ಕಿಲೋವ್ಯಾಟ್ ನಿರ್ಮಾಣ ಮಾಡಲಿಕ್ಕೆ ನಾವು 300 ವ್ಯಾಟ್ ಪ್ಯಾನಲ್, 1 ವ್ಯಾಟ್ ಹಂಗ ಒಂದು ಪ್ಯಾನಲ್ ಹಾಕಿದರೆ ಅದು ಭಾಳ ಅಂದರೆ 3-4 ಕೆಜಿ
1: ಅಷ್ಟೇ ಇರುತ್ತೆ.
0: ಅದನ್ನು ನೀವು 1 ಕಿಲೋವ್ಯಾಟ್ಗೆ ಒಂದು 251,000 ವ್ಯಾಟ್ಸ್ ಬರ್ಬೇಕಂದ್ರೆ ಒಂದು 40 ಪ್ಯಾನಲ್ ಅಳವಡಿಕೆ ಹಾಕಬೇಕು. 30 × 40 = 1,700 ಒಂದು 1,000 ಕೆಜಿ ಅಷ್ಟು,
1: 10 ಕ್ವಿಂಟಲ್ ಆಯ್ತು, 10 ಕ್ವಿಂಟಲ್
0: ಅಷ್ಟೇ ಅಷ್ಟಕ್ಕೆ ನೀವು ಹಾಕ್ಕೊಂಡ್ರೆ 1 ಕಿಲೋವ್ಯಾಟ್ನಷ್ಟು.
1: ಈಗ ಸಾಮಾನ್ಯವಾಗಿ ನಮ್ಮ ರೈತರು ಹೇಳೋದೇನಂತಂದರೆ ಸೋಲಾರ್ ಯಾರು ಪಂಪ್ಸೆಟನ್ನು ಹಾಕ್ಕೊಂಡಿದ್ದಾರೆ, ಸೋಲಾರ್ ಪಂಪ್ಸೆಟನ್ನು ಹಾಕ್ಕೊಂಡಂಥ ರೈತ ಬಾಂಧವರು ಮಾತಾಡೋದೇನಂತಂದರೆ, ಇಲ್ಲ ಸರ್ ಇದು ಸೂರ್ಯನದ ಒಂದು ಬೆಳಕಿದ್ದಾಗ ಮಾತ್ರ ಪಂಪ್ಸೆಟ್ ಚಾಲೂ ಆಗುತ್ತೆ, ನಮಗೆ ರಾತ್ರಿ ಇದು ಸೂರ್ಯ ಪಂಪ್ಸೆಟ್ಟು ಚಾಲು ಆಗ್ಬೇಕಾದ್ರೆ ಸಂಗ್ರಹ ಮಾಡಿಟ್ಟು

0: ಒಂದು ರಾತ್ರಿ ಚಾಲು ಮಾಡುವಂಥ ವ್ಯವಸ್ಥೆ ಬರಬೇಕು ಅದಕ್ಕೆ ಅಂತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಏನಾದರೂ ಸಂಶೋಧನೆಗಳು ನಡೆದವೆ ಆಗಿ ಆ ಒಂದು ಸೌರ್ಯ ವಿದ್ಯುತ್ತನ್ನು ಡೇ ಟೈಮಲ್ಲಿ ಸಂಗ್ರಹ ಮಾಡಿಟ್ಟು ರಾತ್ರಿ ನಮ್ಮ ಪಂಪ್ಸೆಟ್ಗಳನ್ನು ನಡೆಸೋದು ಅಥವಾ ಸೂರ್ಯ ಹೋದಾಗ ಪಂಪ್ಸೆಟನ್ನು ನಡೆಸ್ತಕ್ಕಂಥ ಒಂದು ಸಂಶೋಧನೆಗಳು ಆ ನಿಟ್ಟಿನಲ್ಲಿ ಸಂಗ್ರಹ ಮಾಡಿಡಲಿಕ್ಕೆ.
1: ಆ್ಯಕ್ಚುಲಿ ಈಗಾಗಲೇ ಅದೆಲ್ಲ ಇದು ಸೋಲಾರ್ ಶಕ್ತಿಯನ್ನು ಸೋಲಾರ್ ಎಂಜಿನ್ ಬ್ಯಾಟ್ರಿ ಸ್ಟೋರೇಜ್ ಮಾಡೋ ವ್ಯವಸ್ಥೆ ಇದೆ. ಆದರೆ ನಮಗೆ ಮುಖ್ಯವಾಗಿ ಈಗ ರೈತರು ಅನುಭವಿಸಿದ ತೊಂದರೆ ಅದೇ ರಾತ್ರಿ ಹೊತ್ತಿನಲ್ಲಿ ಹೋಗಿ ಅವರು ನೀರು ಕಟ್ಟೋದು.
0: ಹೌದು
1: ಅಂದರೆ ಅವ್ರಿಗೆ ವಿದ್ಯುತ್ತು ದಿನದಲ್ಲಿ ಲಭ್ಯ ಇರೋದಿಲ್ಲ.
0: ಹೌದು
1: ಸಂಜೆಗೆ ಅವ್ರು 3 ಫೇಸ್ ವಿದ್ಯುತ್ ಸಾಯಂಕಾಲ 6 ಕೊಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅವರು ರಾತ್ರಿ ಹೊತ್ತು ಹೋಗಿ ಅವರು ಇನ್ನೇನು ನಾವು ಇರಿಗೇಷನ್ ನೀರಾವರಿ ಮಾಡೋದಿದೆಯಲ್ಲ ಅದೇ ಒಂದು ಇದು ಬೇಕಂದ್ರೆ ಏನು ಕ್ರಿಮಿಕೀಟಗಳು ಅವು ಚೋಳು ಅವು ಕಡಿದು ಎಷ್ಟೋ ರೈತರು ಜೀವಕ್ಕೆ ಅಪಾಯ ಆಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಭಾಗದಲ್ಲಿರುವ ಉಚಿತವಾಗಿ ಮತ್ತು ಹೇರಳವಾಗಿರುವಂಥ ಲಭ್ಯವಿರುವಂಥ ಸೌರಶಕ್ತಿನ ಬಳಕೆ ಮಾಡಿಕೊಂಡು ನಾವು ದಿನದಲ್ಲಿಯೇ ನಾವು
0: ಬಳಸಬೇಕು
1: ಬಳಸ್ಕೊಳ್ಳೋದು.
0: ಒಂದೇ ಅನಿವಾರ್ಯ ಕಾರಣದಿಂದ ಒಂದು ದಿವಸ ಮೋಟರ್ ಚಾಲು ಮಾಡಿಲ್ಲ ಅಂತಂದರೆ ಅದೇ ಮೋಟರನ್ನು ರಾತ್ರಿ ಸಾಯಂಕಾಲ ಬಂದು ಚಾಲು ಮಾಡ್ತೀನಿ, ನನಗೆ ನೀರು ಹಾಸಬೇಕಾಗಿದೆ ಎಮರ್ಜೆನ್ಸಿ ಎಲ್ಲೋ ಹೋಗಿರ್ತಾರೆ ಡೇ ಟೈಮ್ ಹಾಸ್ಲಿಕ್ಕೆ ಆಗೋದಿಲ್ಲ, ಅದೇ ವಿದ್ಯುತ್ತನ್ನು ಸಂಗ್ರಹ ಮಾಡಿಟ್ಕೊಂಡು ಆ ಥರ ಚಾಲು ಮಾಡ್ತಕ್ಕಂಥ ವ್ಯವಸ್ಥೆಗಳು
1: ಮಾಡ್ಕೋಬೋದು. ಬಟ್ ಮತ್ತೆ ಅದಕ್ಕೆ ನೀವು ಬ್ಯಾಟ್ರಿಗೆ ಎಕ್ಸ್ಟ್ರಾ
0: ದುಡ್ಡು ಹಾಕಿ
1: ಖರ್ಚಾಗ್ತದೆ
0: ಖರ್ಚಾಗುತ್ತೆ.
1: ಹಾಂ ಬ್ಯಾಟ್ರಿಗೆ ನೀವು 1 ಕಿಲೋವ್ಯಾಟ್ಗೆ ಹಾಕ್ಬೇಕಂದ್ರೆ ಸರಿಸುಮಾರು 30-40 ರೂಪಾಯಿ ಬರೀ ಬ್ಯಾಟ್ರಿ ಖರ್ಚಾಗ್ತದೆ. ಅದರ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಭಾವನೆ. ಯಾಕಂದ್ರೆ ನಮ್ಮ ಭಾಗದಲ್ಲಿ ಹೇರಳವಾಗಿ ಸೂರ್ಯನ ಬೆಳಕು ಶಕ್ತಿ ಇದೆ ಮತ್ತು ನಾವೇನು ದಿನನಿತ್ಯ ನಾವೇನು ನೀರು ಉಣಿಸೋದಬೇಕಾಗಿಲ್ಲ. ಪ್ರತಿಯೊಂದು ಬೆಳೆಗೆ ತನ್ನದೇ ಆದಂಥ ಇಂಟರ್ವೆಲ್ನಲ್ಲಿ ಫ್ರೀಕ್ವೆನ್ಸಿಯಲ್ಲಿ ನಾವು ಇರಿಗೇಷನ್ ಕೊಡ್ತೀವಿ. ಆ ನಿಟ್ಟಿನಲ್ಲಿ ನಾವು ಇದನ್ನು ದಿನದಲ್ಲೇ ಬಳಕೆ ಮಾಡಿಕೊಂಡು ನೀರಾವರಿ ಉಣಿಸೋದು
0: ಒಳ್ಳೆಯದು
1: ಅನ್ನೋದು ನನ್ನ
0: ಭಾವನೆ. ಈಗ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಲ್ಲಿ ಉತ್ಪಾದನೆ ಆದಂಥ ವಿದ್ಯುತ್ತನ್ನು ನಾವು ದಿನನಿತ್ಯ ಮನೆ ಚಟುವಟಿಕೆ ಅಂದರೆ ಅಡುಗೆ ಮಾಡಲಿಕ್ಕಿರ್ಬೋದು ಅಥವಾ ನೀರನ್ನು ಕಾಸಲಿಕ್ಕಿರ್ಬೋದು ಬೇರೆ ಬೇರೆ ಕೆಲಸಗಳಿಗೆಲ್ಲ ಬಳಸ್ಬೋದಲ್ಲ ಇದನ್ನು
1: ಎಲ್ಲ. ನೀವೇನು ಈ
0: ಸದ್ಯದಿಂದ
1: ಯಾವುದೇ ಇರಲಿ ನೀವು ಎಷ್ಟು ಕೆಪಾಸಿಟಿ ಚಾವಣಿ ಮೇಲ್ಛಾವಣಿ ಮೇಲೆ ಹಾಕಿರ್ತೀರಿ ಅದ್ರ ಮೇಲೆ ಸೂಕ್ತ. ಈಗ ನೀವು ಕೇಬಲಿಂದ ನಾವು ಜೆಸ್ಕಾಮ್ಲಿಂದ ಏನು ನಾವು ವಿದ್ಯುತ್ ಪಡಿತಾ ಇದ್ದೀವಿ ಅದ್ರ ಮುಖಾಂತರ ನಾವೆಲ್ಲ AC ರನ್ ಮಾಡ್ತಾ ಇದೀವಿ, ಮನೆಯಲ್ಲಿ ಓವನ್ ರನ್ ಮಾಡ್ತಾ ಇದೀವಿ, ಎಲೆಕ್ಟ್ರಿಕ್ ಹೀಟರ್ಸ್ ಗೀಸರ್ ಸೇಮ್ ಇದು ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಯಾಕಂದ್ರೆ ಅದನ್ನು ವಿದ್ಯುತ್ ಉತ್ಪಾದನೆ ಮಾಡಿದ್ದು ಅಂತ ನಾವು ಗ್ರಿಡ್ ಕನೆಕ್ಟ್ ಮಾಡಿಬಿಟ್ಟಿರ್ತಾರೆ ಅವ್ರು.
0: ಹೌದು
1: ಅದು ನೆಟ್ ಮೀಟಿಂಗ್ ಅಂತ ಕೂಡಿಸಿರ್ತಾರೆ. ಇಲ್ಲಿ ಏನಿಲ್ಲ, ನಾವು ವಿದ್ಯುತ್ ಉತ್ಪಾದನೆ ಮಾಡಿದ್ದು ಎಷ್ಟು ಯೂನಿಟ್, ನಾವು ಬಳಕೆ ಮಾಡಿದ್ದು ಎಷ್ಟು, ನಾವು ಬಳಕೆ ಮಾಡಿದ್ದಕ್ಕಿಂತ ಹೆಚ್ಚು ಉತ್ಪಾದನೆ ಮಾಡಿದರೆ ಅದು ಗ್ರಿಡ್ಗೆ ಹೋಗಿರ್ತದೆ, ನಿಮಗೆ ಆದಾಯ ಬರ್ತದೆ,
0: ಆದಾಯ ಬರ್ತದೆ
1: ಅಷ್ಟೇ. ಅದು ಬಿಟ್ಟರೆ ಎಲ್ಲ ಸಾಧನಗಳು ಮನೆಯಲ್ಲಿ ಉಪಯೋಗ ಮಾಡುವಂಥ ಗೃಹ ಉಪಯೋಗಿ ಫ್ಯಾನ್ ಆಗಲಿ ಲೈಟ್ ಆಗಲಿ AC ಆಗಲಿ ಏನಿರ್ತಾವೆ ಎಲ್ಲ ಸಾಧನಗಳನ್ನು ಕೂಡ ನೀವು ಇದರಿಂದ ಚಲಿಸ್ಬೋದು ಮತ್ತು ಬಳಕೆ ಮಾಡ್ಕೊಳ್ಬೋದು.
0: ಈಗ ತಾವು ವಿಶೇಷವಾಗಿ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಎನರ್ಜಿ ವಿಭಾಗದಲ್ಲಿ ತಜ್ಞರಾಗಿದ್ದಿರ್ತಾವೆ, ವಿಶೇಷವಾಗಿ ಸೌರ್ಯ ವಿದ್ಯುತ್ತಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದ್ದೀರಿ, ರೈತರಿಗೆ ಸಲಹೆ ಸೂಚನೆಗಳು ಕೊಡ್ತಾ ಇರ್ತೀರಿ. ಈ ಕೃಷಿ ಪಂಪ್ಸೆಟ್ಟನ್ನು ಹೊರತುಪಡಿಸಿ ಈ ಒಂದು ಸೌರಶಕ್ತಿಯನ್ನು ಎಲ್ಲೆಲ್ಲಿ ಕೃಷಿಯಲ್ಲಿ ಮತ್ತೆ ಬೇರೆ ಬೇರೆ ಚಟುವಟಿಕೆಗಳಿಗೆ ಬಳಸ್ಬೋದು ಬೇರೆ ಬೇರೆ ಕಡೆ?
1: ಈ ನಾವು ಸೌರ ಶಕ್ತಿನ ಬಳಸಿಕೊಂಡು ವಿವಿಧ ಸೌರಶಕ್ತಿ ಚಾಲಿತ ಸಿಂಪರಣಾ ಯಂತ್ರಗಳನ್ನು ಕೂಡ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ವಿನ್ಯಾಸ ಮಾಡಿದ್ದೀವಿ. ಅವುಗಳಲ್ಲಿ ಸಣ್ಣ ಹಿಡುವಳಿದಾರ ರೈತರಿಂದ ಹಿಡಿದು ದೊಡ್ಡ ಹಿಡುವಳಿದಾರರು ಅಂದರೆ 1 ಎಕರೆ 2 ಎಕರೆ ರೈತರಿಂದ ಹಿಡಿದು ಈವನ್ 10-20 ಎಕರೆ ರೈತರು ಏನು ಹಿಡುವಳಿದಾರಿದ್ರೆ ಅಂಥ ರೈತರಿಗೆ ವಿವಿಧ ಶಕ್ತಿಯ ನಾವು ಕೆಪಾಸಿಟಿ ಅಂತ ಹೇಳ್ತೀವಿ. ಅಂಥವು ಸೌರಶಕ್ತಿ ಚಾಲಿತ ಸಿಂಪರಣಾ ಯಂತ್ರಗಳನ್ನು ಕೂಡ ವಿನ್ಯಾಸ ಮಾಡಿದ್ದೀವಿ, ಈಗಾಗಲೇ ಪ್ರಾತ್ಯಕ್ಷಿಕ ಮಾಡಿ ತೋರಿಸಿದ್ದೀವಿ. ಕೆಲವೊಂದು ರೈತರ ಹೊಲಗಳಿಗೆ ಕೂಡ ಅದನ್ನು ಪ್ರಾತ್ಯಕ್ಷ ಮಾಡಿ ನೋಡ್ತಿದ್ವಿ. ಅದರಲ್ಲಿ ಸಣ್ಣದು ಅತಿ ಸಣ್ಣ ಸೌರಶಕ್ತಿ ಚಾಲಿತ ನ್ಯಾಪ್ಸಾಕ್ ಸ್ಪ್ರೇಯರ್ ಏನು ಬೆನ್ನಿಗೆ ಹಾಕ್ಕೊಂಡು ಹೊಡಿತಾ ಇದ್ರು ಕೈಲಿಂದ, ಅದನ್ನು ರಿಪ್ಲೇಸ್ ಮಾಡಿ ಸೌರಶಕ್ತಿ ಚಾಲಿತ ಬ್ಯಾಟ್ರಿ ಚಾಲಿತ ಸಿಂಪರಣಾ ಯಂತ್ರ ಹಿಡಿದು ನಾವು ಬುಲಕ್ ಕಾಟ್ ಮೌಂಟೆಡ್ ಅಂದರೆ ಎತ್ತು ಗಾಡಿ ಮೇಲೆ ಇರುವಂಥ ಸೌರಶಕ್ತಿ ಚಾಲಿತ ಸಿಂಪರಣಾ ಯಂತ್ರ ಕೂಡ ಮಾಡಿದ್ದೀವಿ. ರಿಮೋಟ್ ಚಾಲಿತ ಸೌರಶಕ್ತಿ ಚಾಲಿತ ಸಿಂಪರಣಾ ಯಂತ್ರ ಕೂಡ ವಿನ್ಯಾಸ ಮಾಡಿ ಅಭಿವೃದ್ಧಿಪಡಿಸಿದ್ರು.
0: ಹೇಗೆ ಬಳಸಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ ರೈತರು, ಮಾರುಕಟ್ಟೆಯಲ್ಲಿ ಸಿಗ್ತಾ ಇದ್ದಾವೆ
1: ಸಾಕಷ್ಟು? ಈಗ ನಾವೇನು ಸೌರಶಕ್ತಿ ಚಾಲಿತ ನ್ಯಾಪ್ಸಾಕ್ ಸಿಂಪರಣಾ ಯಂತ್ರ ಏನಿದೆಯಲ್ಲ ಅದು ಕೇವಲ 6,000 ರೂಪಾಯಿದಲ್ಲಿ ಲಭ್ಯ ಇದೆ,
0: ಮಾರುಕಟ್ಟೆಯಲ್ಲಿ ಸಿಗ್ತದೆ,
1: ಮಾರುಕಟ್ಟೆಯಲ್ಲಿ ಸಿಗ್ತದೆ. ಅದು ಸಣ್ಣ ರೈತರಿಗೆ ಬಹಳ ಅನುಕೂಲ, ಅವರು ಕೈಲಿಂದ ಹೊಡೆಯೋದು ಅವಶ್ಯಕತೆ ಇಲ್ಲ ಮತ್ತು ಯಾವುದೇ ಇಂಧನ ಬಳಕೆ ಮಾಡೋದು ಅವಶ್ಯಕತೆ ಇಲ್ಲ. ಪೆಟ್ರೋಲ್ ಅಥವಾ ಡೀಸೆಲ್ ಇಂಜಿನ್ ಸಿಂಪರಣಾ ಯಂತ್ರಗಳು ಇದ್ದವು, ಅವುಗಳನ್ನು ನಾವು ಕಂಪ್ಲೀಟ್ ರಿಪ್ಲೇಸ್ ಮಾಡಿ ಸೌರಶಕ್ತಿನ ಬಳಕೆ ಮಾಡಿಕೊಂಡು ಬ್ಯಾಟ್ರಿ ಚಾರ್ಜ್ ಮಾಡಿ ನಾವು DC ಮೋಟರ್ ಚಲಿಸಿ ಸಿಂಪರಣೆ ಮಾಡುವಂಥ ಒಂದು ಸಿಂಪರಣಾ ಯಂತ್ರವನ್ನು ಸಣ್ಣ ಯಂತ್ರವನ್ನು ಅಭಿವೃದ್ಧಿಪಡಿಸಿದ್ವಿ. ಅದು ಬಹಳ ಉತ್ತಮವಾದಂಥ ಸೌರಶಕ್ತಿ ಚಾಲಿತ ಸಿಂಪರಣೆ ಆಗಿದೆ ಅಂತ ಈ ಮೂಲಕ ತಿಳಿಸಬೇಕು.
0: ಹೇಗೆ ರೈತರು

0: ಒಳ್ಳೊಳ್ಳೆ ಒಂದು ಕಾಸ್ಟ್ಲಿ ಬೆಳೆಗಳನ್ನು ಬೆಳೀತಾ ಇರ್ತಾರೆ, ಹಣ್ಣಿನ ಬೆಳೆಗಳು ವಿಶೇಷವಾಗಿ ದಾಳಿಂಬೆ ಇರ್ಬೋದು, ಡ್ರ್ಯಾಗನ್ ಫ್ರೂಟ್ಸ್ ಇರ್ಬೋದು, ಇಂಥವೆಲ್ಲ ವಿದ್ಯುತ್ ತಂತಿ ಬೇಲಿಗಳನ್ನು ಹಾಕ್ತಿರ್ತಾರೆ. ವಿದ್ಯುತ್ ತಂತಿ ಬೇಲಿ, ಸೌರ ವಿದ್ಯುತ್ ತಂತಿ ಬೇಲಿಗಳನ್ನ ಹಾಕೋಬೋದಾ? ಹೇಗೆ ಹೇಗೆ ಕೆಲಸ ಮಾಡ್ತಾರೆ?
1: ಅದನ್ನು ಇದೆ. ಈಗ ಪ್ರಾಣಿ ಪಕ್ಷಿಗಳು ಏನು ಬರ್ತಾವಲ್ಲ ಅಥವಾ ಕಾಡು ಮೃಗಗಳು, ಕೆಲವೊಂದ್ಸಲ ಈ ಹಾರ್ಟಿಕಲ್ಚರ್ ತೋಟಗಾರಿಕೆ ವಿಭಾಗದಲ್ಲಿ ಬೇರೆ ಬೇರೆ ಬೆಳೆಗಳು ಬರ್ತಾ ಇರ್ತವೆ. ಆ ಸಮಯದಲ್ಲಿ ಅವರು ತಮ್ಮ ಬೆಳೆಗಳ ರಕ್ಷಣೆ ಮಾಡಲಿಕ್ಕೆ ಅವರು ಇವನ್ ತಂತಿ ಬೇಲಿ ಕೂಡ ಹಾಕಬಹುದು. ಮೊದಲಲ್ಲೇನಿತ್ತು, ಈ ಡೈರೆಕ್ಟಾಗಿ ವಿದ್ಯುತ್ ನಮ್ಮೇನು ಗ್ರಿಡ್ಲಿಂದ ಬರ್ತಿತ್ತು, ಕರೆಂಟ್ ಕೆ ಬಿಲಿಂದ, ಅದನ್ನು ಅಳವಡಿಸಿ ಮಾಡ್ತಾಯಿದ್ರು. ಬಟ್ ಆ ನಿಟ್ಟಿನಲ್ಲಿ ಕೆಲವೊಂದ್ಸಲ ಹೆಚ್ಚಿನ ವೋಲ್ಟೇಜ್ ಅದನ್ನು ಚಲಿಸಿ ಪ್ರಾಣಿಗಳು ಅದನ್ನು ಮುಟ್ಟಿ ಕೆಲವೊಂದು ಪ್ರಾಣಿಗಳು ಜೀವ ಕಳ್ಕೊಂಡಿದ್ದಿದ್ದಾವೆ. ಆ ನಿಟ್ಟಿನಲ್ಲಿ ಈ ಸೌರಶಕ್ತಿ ಬಳಕೆ ಮಾಡಿಕೊಂಡು ನೀವು ಸೌರಶಕ್ತಿ ತಂತಿ ಬೇಲಿ ಹಾಕ್ಕೊಂಡ್ರೆ ಅದು ಕೇವಲ 40 ವೋಲ್ಟೇಜ್ ಮಾತ್ರ ವೋಲ್ಟ್ ಪ್ರೊಡ್ಯೂಸ್ ಮಾಡುತ್ತೆ. ಅಂದ್ರೆ ಜಸ್ಟ್ ಆ ಪ್ರಾಣಿಗಳು ಬಂದು ಆ ತಂತಿಯನ್ನು ಮುಟ್ಟಿದಾಗ ಕೇವಲ ಒಂದ್ ಸ್ವಲ್ಪ ಶಾಕ್ ಜುಮ್ಮನಾಗೆ ಆ ರೀತಿ ಅಷ್ಟೇ ಬೆದರಿ ಓಡೋ ಹಾಗೆ ಅಷ್ಟೇ ವೋಲ್ಟೇಜ್ ಇರೋದ್ರಿಂದ ಅವುಗಳಿಗೆ ಯಾವುದೇ ಪ್ರಾಣ ಅಪಾಯ ಆಗುವುದಿಲ್ಲ. ಬಟ್ ಕೆಲವೊಂದು ಬೆದರಿಕೆ ಅವುಗಳಿಗೆ ಭಯ ಉಂಟಾಗಿ ಅವುಗಳು ಬರಲಾರ್ದನೆ ತಮ್ಮ ಬೆಳೆಗಳ ರಕ್ಷಣೆ ಮಾಡ್ಕೊಳ್ಳೋಕೆ ಕೂಡ ಒಂದು ಅವಕಾಶ ಇದೆ. ಸೌರಶಕ್ತಿ ತಂತಿ ಬೇಲಿ ಕೂಡ ಅಳವಡಿಸಿಕೊಳ್ಬೋದು.
0: ಹೇಗೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಸೌರಶಕ್ತಿಯನ್ನು ಬಳಸಲಿಕ್ಕೆ ಯಾವ ರೀತಿ ಒಂದು ಇನ್ನೂ ಒಳ್ಳೆಯ ಭವಿಷ್ಯ ಇದೆ ಅಂತ ಹೇಳ್ತೀರಿ?
1: ಮುಂದೆ ಭವಿಷ್ಯ ಅನ್ನೋದಕ್ಕಿಂತ ಇದು ಅನಿವಾರ್ಯತೆ ಆಗುವ ಸಾಧ್ಯತೆ
0: ಅನಿವಾರ್ಯತೆ,
1: ಯಾಕಂದ್ರೆ ವಿದ್ಯುತ್ ಉತ್ಪಾದನೆ ಕಡಿಮೆ ಆಗ್ತಾ ಇದೆ
0: ಎಲ್ಲಾ ಹೊಲಗಳಲ್ಲಿ, ಎಲ್ಲಾ ಮನೆಗಳಲ್ಲಿ. ಎಲ್ಲಿ ಬೇಕಲ್ಲ ಸೌರ ಫಲಕಗಳು ಬರ್ತವೆ ಮುಂದಿನ ದಿನಗಳಲ್ಲಿ
1: ಬರ್ತವೆ. ಯಾಕಂದ್ರೆ ನಮ್ಮ ಏನು ಭೂಗರ್ಭದಲ್ಲಿ ಏನಿದು ಕೋಲ್ ನಾವೇನು
0: ಕಡಿಮೆ ಆಗ್ತಾ
1: ಇದ್ದೀವಿ,
0: ಅದು
1: ಕಡಿಮೆ ಆಗ್ತಾ ಇದೆ,
0: ನೀರು ಕಡಿಮೆ ಆಗ್ತಾ ಇದೆ,
1: ನೀರು ಕಡಿಮೆ ಆಗ್ತದೆ. ಇವೆರಡರ ಮೇಲೆ ವಿದ್ಯುತ್ ಉತ್ಪಾದನೆ ಅವಲಂಬಿತ ಆಗಿದೆ.
0: ಹೌದು,
1: ಅದಕ್ಕೆ ನಾವೇನಂತೀವಿ ಸಾಂಪ್ರದಾಯಿಕ ಮೂಲಗಳು ಅಂತ ಹೇಳ್ತೀವಿ. ಆ ಎಲ್ಲ ಶಕ್ತಿಯ ಮೂಲಗಳು ಕಡಿಮೆ ಆಗ್ತಾ ಹೋಗ್ತಾ ಇದ್ದಾವೆ, ನಶಿಸಿ ಹೋಗ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ನಾವು ನವೀಕರಿಸಬಹುದಾದ ಏನು ಶಕ್ತಿ ಮೂಲ ಏನು ನಮ್ಮ ಸೌರಶಕ್ತಿ ಇದೆ, ಅದನ್ನು ಬಳಸಿಕೊಳ್ಳುವ ಅನಿವಾರ್ಯತೆ ಇದೆ.
0: ಮುಂದಿನ
1: ದಿನಗಳಲ್ಲಿ ನನಗನ್ಸ್ಬಿಟ್ಟಿಗೆ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆ ಮೇಲೆ ಮೇಲ್ಛಾವಣಿ ಮೇಲೆ ವಿದ್ಯುತ್ ಘಟಕಗಳನ್ನು, ಸೌರಶಕ್ತಿ ಚಾಲಿತ ವಿದ್ಯುತ್ ಘಟಕಗಳನ್ನು ನಿರ್ಮಾಣ ಮಾಡಿಕೊಳ್ಳೋದು ಅವಶ್ಯಕತೆ ಬರ್ತದೆ, ಅನಿವಾರ್ಯತೆ ಉಂಟಾಗ್ತದೆ. ಈವನ್ ರೈತರು ಕೂಡ
0: ಎಲ್ಲೂ ಬರ್ತದೆ ಮತ್ತು ಹೊಲದಲ್ಲಿ ಸೌರ ಫಲಕಗಳನ್ನು ಹಾಕೊಳ್ಳಬೇಕು.
1: ರೈತರುಗಳನ್ನು ಹಾಕ್ಕೊಂಡು ಅವರು ನೀರನ್ನು ಎತ್ತೋ ಅನಿವಾರ್ಯತೆ ಉಂಟಾಗ್ತದೆ, ಬರೀ ಅವಶ್ಯಕತೆ ಅಷ್ಟೇ ಅಲ್ಲ, ಅನಿವಾರ್ಯತೆ ಬರ್ತದೆ. ಈ ನಿಟ್ಟಿನಲ್ಲಿ ಎಲ್ಲ ಜನಸಾಮಾನ್ಯರು ರೈತರು ಆದಷ್ಟು ಈ ಯೋಜನೆಗಳನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಏನು ಯೋಜನೆ ತಂದಿದ್ದಾವೆ, ಸೌರ ಘರ್ ಆಗಿರ್ಬೋದು ಅಥವಾ ಸೌರಶಕ್ತಿ ಚಾಲಿತ ಪಂಪ್ಸೆಟ್ಗಳಾಗಿರ್ಬೋದು, ಈ ಯೋಜನೆಗಳನ್ನ ನಮ್ಮ ರೈತ ಬಾಂಧವರು ಮತ್ತು ಎಲ್ಲ ಜನಸಾಮಾನ್ಯರು ಸದ್ಬಳಕೆ ಮಾಡ್ಕೊಳ್ಬೇಕಂತೇಳಿ ಕೂಡ ನಾನು ಕೂಡ ಈ ನಿಟ್ಟಿನಲ್ಲಿ ವಿನಂತಿ ಮಾಡ್ಕೊಳ್ತೇನೆ.
0: ಒಳ್ಳೆಯದು ಡಾಕ್ಟರ್ ವಿಜಯಕುಮಾರ್ ಪಲ್ಲೆದವರೇ, ತಾವು ಇದುವರೆಗೆ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಆಯಿತು, ಜೊತೆಗೆ ಕೃಷಿ ಪಂಪ್ಸೆಟ್ನಲ್ಲಿ ಸೌರಶಕ್ತಿಯನ್ನು ಬಳಸೋದಿರ್ಬೋದು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾವ ರೀತಿ ಸಬ್ಸಿಡಿಯನ್ನು ಕೊಡ್ತಾ ಇದ್ದಾವೆ ಅಂತಕ್ಕಂಥ ವಿಚಾರ ಹೇಳಿದರೆ, ಮುಂದಿನ ದಿನಗಳಲ್ಲಿ ಇದು ಅನಿವಾರ್ಯ, ಎಲ್ಲರೂ ಇದನ್ನು ಸೌರಶಕ್ತಿಯನ್ನು ಬಳಸಿಕೊಂಡೇ ಮುಂದಿನ ನಮ್ಮ ಶಕ್ತಿ ಆಧಾರಿತ ಕೆಲಸಗಳನ್ನು ಮಾಡಬೇಕಾಗತ್ತೆ. ಪಂಪ್ಸೆಟ್ ಇರ್ಬೋದು, ಮನೆಗೆ ದಿನನಿತ್ಯದ ವಿದ್ಯುತ್ ಬಳಕೆ ಇರ್ಬೋದು, ಇವೆಲ್ಲ ಸೂರ್ಯನಿಂದ ಪಡ್ಕೊಂಡ್ರೆ ಖಂಡಿತ ನಮ್ಮ ಏನು ನಾವು ಪರಿಸರ ಮಾಲಿನ್ಯ ತಡಿಲಿಕ್ಕೆ ಅನುಕೂಲ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡನ್ನು ಒಂದು ಕಡಿಮೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇದೊಂದು ಈ ರೀತಿ ಒಂದು ಯೋಜನೆಗಳ ಲಾಭವನ್ನು ಪಡ್ಕೊಳ್ಳೋಕ್ಕೆ ನಮ್ಮ ರೈತ ಬಾಂಧವರು ಮಾನಸಿಕವಾಗಿ ಇಲ್ಲೇ ಸಿದ್ಧರಾಗಬೇಕು. ಮುಂದಿನ ದಿನಗಳಲ್ಲಿ ಅನಿವಾರ್ಯ ಇದೆ, ನೀವು ಹೇಳಿದಂಗೆ ಇದಕ್ಕೆಲ್ಲ ಏನೇನು ಯೋಜನೆಗಳಿದ್ದಾವೆ, ತಜ್ಞರ ಸಲಹೆಯನ್ನು ಪಡೆದು ಯೋಜನೆಯ ಲಾಭವನ್ನು ಪಡ್ಕೊಂಡು ಎಲ್ಲ ರೈತರು ಕೃಷಿ ಪಂಪ್ಸೆಟ್ಟಲ್ಲಿ ಸೌರಶಕ್ತಿಯ ಕೃಷಿ ಪಂಪ್ಸೆಟ್ಗಳನ್ನು ಮತ್ತು ಮನೆಯ ಮೇಲ್ಛಾವಣಿ ಮೇಲೆ ಒಂದು ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಘಟಕಗಳನ್ನು ಹಾಕ್ಕೊಂಡು ಇದರ ಒಂದು ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳೋಣ. ಹೆಚ್ಚಿನ ಒಂದು ವಿಶೇಷವಾದಂಥ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಫೋನ್ ಸಂಖ್ಯೆಯನ್ನು ಕೊಡಿ ನಮ್ಮ ರೈತರಿಗೆ.
1: ನನ್ನ ಹೆಸರು ವಿಜಯ್ ಕುಮಾರ್ ಪಲ್ಲೆದ್ ಅಂತೇಳಿ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ರೈತ ಬಾಂಧವರು ಅಥವಾ ಯಾರೇ ಜನಸಾಮಾನ್ಯರು ಈ ಯೋಜನೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಬೇಕಾಗಿ ನಾನು ವಿನಂತಿಸ್ಕೊಳ್ತೇನೆ. 9844544007 9844544507 ಈ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸ್ಬೇಕಾಗಿ ನಾನು ವಿನಂತಿಸ್ಕೊಡ್ತೇನೆ.
0: ಒಳ್ಳೆಯದು ಡಾಕ್ಟರ್ ವಿಜಯಕುಮಾರ್ ಪಲ್ಲೆದವರೇ, ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಎಲ್ಲ ಕೇಳುಗ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ ಕೃಷಿ ಮತ್ತು ಗೃಹ ಬಳಕೆಗಾಗಿ ಸೌರಶಕ್ತಿ ಬಳಸಲು ಇರುವ ಅವಕಾಶಗಳು ಕುರಿತು ಡಾಕ್ಟರ್ ವಿಜಯಕುಮಾರ್ ಪಲ್ಯದವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ವಿಜಿ ಬಾವಲತ್ತಿ. ಈಗ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆ ಹೀಗಿದೆ. ಮೊದಲಿಗೆ ರಾಯಚೂರು ಮಾರುಕಟ್ಟೆಯ ಪೇಟೆ ಧಾರಣೆ. ಜವಾರಿ ಕಡಲೆಕಾಳು ಕನಿಷ್ಠ ಮತ್ತು ಗರಿಷ್ಠ ಪ್ರತಿ ಕ್ವಿಂಟಲ್ಗೆ 4,800 ರೂಪಾಯಿ. ಹತ್ತಿ ಹೈಬ್ರಿಡ್ 7,000 ರೂಪಾಯಿಯಿಂದ 9,280 ರೂಪಾಯಿ. ನೆಲಗಡಲೆ 5,449 ರೂಪಾಯಿಯಿಂದ 7,349 ರೂಪಾಯಿ. ಹೈಬ್ರಿಡ್ ಜೋಳ ಕನಿಷ್ಠ ಮತ್ತು ಗರಿಷ್ಠ 2,260 ರೂಪಾಯಿ. ಸೋನ ಮಸೂರಿ ಭತ್ತ 1,909 ರೂಪಾಯಿಯಿಂದ 3,201 ರೂಪಾಯಿ. ಕುಸುಬೆ ಕನಿಷ್ಠ ಮತ್ತು ಗರಿಷ್ಠ 4,229 ರೂಪಾಯಿ. ಕೆಂಪು ತೊಗರಿ ಪ್ರತಿ ಕ್ವಿಂಟಲಿಗೆ ಕನಿಷ್ಠ 7,129 ರೂಪಾಯಿಯಿಂದ ಗರಿಷ್ಠ 8,201 ರೂಪಾಯಿ. ಇನ್ನು ಲಿಂಗಸೂರು ಮಾರುಕಟ್ಟೆಯ ಪೇಟೆ ಧಾರಣೆ. ಹೈಬ್ರಿಡ್ ಸಜ್ಜೆ ಕನಿಷ್ಠ ಮತ್ತು ಗರಿಷ್ಠ 2,550 ರೂಪಾಯಿಯಿಂದ ಗರಿಷ್ಠ 2,650 ರೂಪಾಯಿ. ಮೆಕ್ಕೆಜೋಳ ಹೈಬ್ರಿಡ್ ಕನಿಷ್ಠ ಮತ್ತು ಗರಿಷ್ಠ 2,000 ರೂಪಾಯಿ. ತೊಗರಿ ಕನಿಷ್ಠ ಮತ್ತು ಗರಿಷ್ಠ 7,500 ರೂಪಾಯಿ. ಇನ್ನು ಸಿಂಧನೂರು ಮಾರುಕಟ್ಟೆಯ ಪೇಟೆ ಧಾರಣೆ ಹೀಗಿದೆ. ಸ್ಥಳೀಯ ಒಣ ಮೆಣಸಿನಕಾಯಿ ಕನಿಷ್ಠ ಮತ್ತು ಗರಿಷ್ಠ ಕ್ವಿಂಟಾಲಿಗೆ 11,500 ರೂಪಾಯಿ. ಹೈಬ್ರಿಡ್ ಜೋಳ 2,793 ರೂಪಾಯಿಯಿಂದ 2,900 ರೂಪಾಯಿ. ಹಳೆ ಭತ್ತ 2,000 ರೂಪಾಯಿಯಿಂದ 3,700 ರೂಪಾಯಿ. ಹಳೆಯ ಸೋನ ಮಸೂರಿ ಅಕ್ಕಿ ಕನಿಷ್ಠ ಪ್ರತಿ ಕ್ವಿಂಟಲ್ಗೆ 4,000 ರೂಪಾಯಿಯಿಂದ 4,850 ರೂಪಾಯಿ. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆ ಕೇಳಿದಿರಿ.

0: ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಕೇಳೋಣ ಹುಲಿ ಹೈದರ್ ಗ್ರಾಮದ ರಾಮಲಿಂಗಪ್ಪ ಗದ್ದಿ ಮತ್ತು ಅಪ್ಪಣ್ಣ ಗೋಧಿ ಹಾಗೂ ಸಂಗಡಿಗರಿಂದ ಡಪ್ಪಿನಾಟದ ಪದಗಳನ್ನು. ಮೊದಲಿಗೆ ಕೆಲವು ಜಾಹೀರಾತುಗಳು.
1: ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
6: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
5: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
3: ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29ರವರೆಗೆ ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನ ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
8: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
9: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
8: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
9: ಹಾಗಾದ್ರೆ ಸರಿಯಾದ ನಂಬರ್
8: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
9: ನೀವು ಉಳಿಸಿ ಬಿಟ್ರಿ ಅಕ್ಕ,
8: ಕೆಲ್ಸದಿಂದಲ್ಲ.
9: ಮಾಡ್ತೀನಿ. RBI ಹೇಳುತ್ತೆ,
10: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

ಇದುವರೆಗೆ ಹುಲಿಹೈದರ್ ಗ್ರಾಮದ ರಾಮಲಿಂಗಪ್ಪ ಗದ್ದಿ, ಅಪ್ಪಣ್ಣ ಗೋಧಿ ಹಾಗೂ ಸಂಘಟಿಗರಿಂದ ದಪ್ಪಿನಾಟದ ಪದಗಳನ್ನು ಕೇಳ್ತಾ ಇದ್ದೀರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. 7:35 ಕನ್ನಡದಲ್ಲಿ ವಾರ್ತೆಗಳು. ಮೊದಲಿಗೆ ವಾಣಿಜ್ಯ ಪ್ರಕಟಣೆ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ದೇಶದ ಸೆಮಿಕಂಡಕ್ಟರ್ ವಿನ್ಯಾಸ ಉತ್ಪಾದನಾ ಪರಿಸರ ವ್ಯವಸ್ಥೆ ಬಲಪಡಿಸಲು ಸೆಮಿಕಾನ್ 2.0ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ವ್ಯಾಪಾರ ಒಪ್ಪಂದ ಇಂದಿನಿಂದ ಜಾರಿಗೆ. ಮೊದಲ ದಿನ ಭಾರತದಿಂದ 140 ದಶಲಕ್ಷ ಮೌಲ್ಯದ ಸರಕುಗಳು ಬ್ರಿಟನ್ಗೆ ರಫ್ತು. ಇರಾನ್ ಮೇಲೆ ಪುನಃ ನೌಕಾ ದಿಗ್ಬಂಧನ ಹೇರಿದ ಅಮೆರಿಕ. ಫಿಫಾ ವಿಶ್ವಕಪ್ ಫುಟ್ಬಾಲ್ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ಇಂಗ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ: ಉತ್ತರ ಪ್ರದೇಶದ ವಾರಣಾಸಿ ರಿಂಗ್ ರಸ್ತೆ ಮತ್ತು ರಾಷ್ಟೀಯ ಹೆದ್ದಾರಿ 19ರ ನಡುವೆ 46 ಕಿಲೋಮೀಟರ್ಗಳಿಗೂ ಹೆಚ್ಚು ಉದ್ದದ 6 ಪಥದ ಗ್ರೀನ್ಫೀಲ್ಡ್ ಎಲಿವೇಟೆಡ್ ಕಾರಿಡಾರ್ ಅನ್ನು ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದಿಸಿದೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಯೋಜನೆಯ ಒಟ್ಟು ಬಂಡವಾಳ ವೆಚ್ಚ 14,400 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿದ್ದು, ರಾಷ್ಟೀಯ ಹೆದ್ದಾರಿ 19 ಮತ್ತು ವಾರಣಾಸಿ ರಿಂಗ್ ರಸ್ತೆ ನಡುವೆ ತಡೆರಹಿತ ಸಂಪರ್ಕವನ್ನು ಒದಗಿಸುತ್ತದೆ. ಇದು ನಗರ ಚಲನಶೀಲತೆಯನ್ನು ಸುಧಾರಿಸುತ್ತದೆ. ಯೋಜನೆಯು ಸರಾಸರಿ ಪ್ರಮಾಣದ ಸಮಯವನ್ನು ಸುಮಾರು 60 ನಿಮಿಷಗಳಿಂದ 20 ನಿಮಿಷಗಳಿಗೆ ಇಳಿಸುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಭಾರತದ ಸೆಮಿಕಂಡಕ್ಟರ್ ವಿನ್ಯಾಸ ಮತ್ತು ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು 127,500 ಕೋಟಿ ರೂಪಾಯಿಗಳ ವೆಚ್ಚದೊಂದಿಗೆ ಸೆಮಿಕಾನ್ 2.0ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಈ ಯೋಜನೆಯು ಆರ್ಥಿಕ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ, ಪೂರೈಕೆ ಸರಪಳಿ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುತ್ತದೆ ಮತ್ತು ನಿರ್ಣಾಯಕ ವಲಯಗಳಲ್ಲಿ ತಾಂತ್ರಿಕ ನಾಯಕತ್ವವನ್ನು ಸ್ಥಾಪಿಸುತ್ತದೆ ಎಂದು ಅವರು ಹೇಳಿದ್ದಾರೆ. 62,500 ಕೋಟಿ ರೂಪಾಯಿಗಳ ವೆಚ್ಚದ ಮೊಬೈಲ್ ಫೋನ್ ಉತ್ಪಾದನಾ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಮುಂದಿನ 5 ವರ್ಷಗಳವರೆಗೆ ಈ ಯೋಜನೆಯನ್ನು ಜಾರಿಗೆ ತರಲಾಗುವುದು ಎಂದು ಸಚಿವ ಅಶ್ವಿನಿ ವೈಷ್ಣವ್ ಮಾಹಿತಿ ನೀಡಿದ್ದಾರೆ. ಒಡಿಶಾ ಮತ್ತು ಜಾರ್ಖಂಡ್ನಾದ್ಯಂತ 4 ಜಿಲ್ಲೆಗಳನ್ನು ಒಳಗೊಂಡ 2 ಮಲ್ಟಿಟ್ರ್ಯಾಕಿಂಗ್ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಯೋಜನೆಯು ಒಡಿಶಾದಲ್ಲಿ ಪರದೀಪ್ ಹರಿದಾಸ್ಪುರ್ ಡಬಲ್ ಟ್ರ್ಯಾಕ್ ಮತ್ತು ಜಾರ್ಖಂಡ್ನಲ್ಲಿ ರಾಜ್ಖರ್ ಸವಾನ್ ದಂಗೋಪೋಸಿ 4ನೇ ಮಾರ್ಗವನ್ನು ಒಳಗೊಂಡಿದೆ. ಸುಮಾರು 3,907 ಕೋಟಿ ರೂಪಾಯಿಗಳ ಒಟ್ಟು ಅಂದಾಜು ವೆಚ್ಚದೊಂದಿಗೆ ಯೋಜನೆ 2030-31ರ ವೇಳೆಗೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಆತ್ಮನಿರ್ಭರ ಭಾರತಕ್ಕಾಗಿ ಯೂರಿಯಾ 2026ರ ರಾಷ್ಟೀಯ ಹೂಡಿಕೆ ನೀತಿಯನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ದೇಶದಲ್ಲಿ ಅನಿಲ ಆಧಾರಿತ ಯೂರಿಯಾ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಲು, ಯೂರಿಯಾ ವಲಯದಲ್ಲಿ ನೂತನ ಹೂಡಿಕೆಗಳನ್ನು ಪ್ರೋತ್ಸಾಹಿಸಲು ಈ ನೀತಿಯು ಪ್ರಯತ್ನಿಸುತ್ತದೆ. ಇದು ಸ್ವಾವಲಂಬನೆಯ ಗುರಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಎಂದು ಜಾರಿಗೆ ಬಂದಿದ್ದು, ಮೊದಲ ದಿನದಂದು ಭಾರತದಿಂದ 140 ದಶಲಕ್ಷ ಮೌಲ್ಯದ ಸರಕುಗಳನ್ನು ಬ್ರಿಟನ್ಗೆ ರಫ್ತು ಮಾಡಲಾಗುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ಬ್ರಿಟನ್ ಡೆಪ್ಯೂಟಿ ಹೈಕಮಿಷನರ್ ಚಂದ್ರು ಅಯ್ಯರ್ ಬೆಂಗಳೂರಿನಲ್ಲಿ ರಫ್ತು ಸಾಗಣೆಗೆ ಚಾಲನೆಯನ್ನು ನೀಡಿದರು. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಎರಡೂ ದೇಶಗಳ ಸರಕುಗಳಿಗೆ ಆದ್ಯತೆಯ ಸುಂಕಗಳು ದೊರೆಯಲಿದ್ದು, ಇದು ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಎಂದು ಹೇಳಿದ್ದಾರೆ. ಹೈದರಾಬಾದ್ನಲ್ಲಿ ತೆಲಂಗಾಣದಿಂದ ಬ್ರಿಟನ್ಗೆ ರಫ್ತು ಸಾಗಣೆಗೆ ಇಂದು ಚಾಲನೆ ನೀಡಲಾಯಿತು. ಪಂಜಾಬ್ನ ಅಮೃತಸರ ಮತ್ತು ಲೂಧಿಯಾನದಿಂದ ಸಿದ್ಧ ಉಡುಪುಗಳು ಮತ್ತು ಉಣ್ಣೆ ಹಾಗೂ ವರ್ಸ್ಟೆಡ್ ನೂಲುಗಳ ರಫ್ತಿಗೆ ಹಸಿರು ನಿಶಾನೆ ತೋರಲಾಯಿತು. ಮಹಾರಾಷ್ಟದ ಮುಂಬೈನಲ್ಲಿ ರಫ್ತು ಸಾಗಣೆಗೆ ಚಾಲನೆ ನೀಡಲಾಯಿತು. ರಾಸಾಯನಿಕಗಳು, ಔಷಧಗಳು, ಪ್ಲಾಸ್ಟಿಕ್ಗಳು, ಆಹಾರ ಉತ್ಪನ್ನ ಮತ್ತು ಮಸಾಲೆ ಸೇರಿದಂತೆ ವಿವಿಧ ಸರಕುಗಳ ರಫ್ತಿಗೆ ಹಸಿರು ನಿಶಾನೆ ತೋರಲಾಯಿತು. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತೆಯ ಒಪ್ಪಂದದ ಅನುಷ್ಠಾನ ಭಾರತ ಮತ್ತು ಬ್ರಿಟನ್ ನಡುವಿನ ಶಾಶ್ವತ ಪಾಲುದಾರಿಕೆಯಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಈ ಒಪ್ಪಂದಗಳು ಮಾರುಕಟ್ಟೆ ಪ್ರವೇಶವನ್ನು ಗಮನಾರ್ಹವಾಗಿ ವಿಸ್ತರಣೆ ಮಾಡುತ್ತವೆ, ವ್ಯಾಪಾರ ಮತ್ತು ಸೇವೆಗಳನ್ನು ಬಲಪಡಿಸುತ್ತವೆ ಮತ್ತು ವೃತ್ತಿಪರರಿಗೆ ಹೆಚ್ಚಿನ ಚಲನಶೀಲತೆಯನ್ನು ಸುಗಮಗೊಳಿಸುತ್ತವೆ ಎಂದು ತಿಳಿಸಿದ್ದಾರೆ. ಇದು ದೇಶದ ಉದ್ಯಮಿಗಳು, ರೈತರು, ತಯಾರಕರು, ಎಂಎಸ್ಎಂಇಗಳು ಮತ್ತು ಕೌಶಲ್ಯಪೂರ್ಣ ವೃತ್ತಿಪರರಿಗೆ ನೂತನ ಅವಕಾಶಗಳನ್ನು ಸೃಷ್ಟಿಸುತ್ತವೆ. ಜವಳಿ, ಚರ್ಮ, ರತ್ನಗಳು, ಆಭರಣ ಮತ್ತು ಎಂಜಿನಿಯರಿಂಗ್ ಸರಕುಗಳು, ಸಮುದ್ರ ಉತ್ಪನ್ನಗಳು, ರಾಸಾಯನಿಕಗಳು ಮತ್ತು ಸಂಸ್ಕರಿಸಿದ ಆಹಾರಗಳಂತಹ ಕ್ಷೇತ್ರಗಳಿಗೆ ಅಪಾರ ಸಾಮರ್ಥ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಭಾರತ ಬ್ರಿಟನ್ ಸಂಬಂಧಗಳಲ್ಲಿನ ಈ ಹೊಸ ಅಧ್ಯಾಯವು ಹಂಚಿಕೆಯ ಸಮೃದ್ಧಿ, ನಾವೀನ್ಯತೆ ಮತ್ತು ಸುಸ್ಥಿರ ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ನೀಡುತ್ತದೆ ಹಾಗೂ ಎರಡೂ ರಾಷ್ಟಗಳ ನಡುವಿನ ಸ್ನೇಹದ ಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ.

0: ಇಂದು ಜಾರಿಗೆ ಬಂದಿರುವ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿ ಮತ್ತು ಸಾಮಾಜಿಕ ಭದ್ರತೆಯ ಒಪ್ಪಂದವು ಭಾರತ ಬ್ರಿಟನ್ ನಡುವಿನ ಪಾಲುದಾರಿಕೆಯಲ್ಲಿ ಮಹತ್ವದ ಕ್ಷಣವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರ ಪೋಸ್ಟ್ ಅನ್ನು ಪ್ರಧಾನಿ ಹಂಚಿಕೊಂಡಿದ್ದಾರೆ. ಬ್ರಿಟನ್ ಮಾರುಕಟ್ಟೆಗೆ ಬಲವಾದ ಪ್ರವೇಶವನ್ನು ಪಡೆಯುವ ಹಲವಾರು ಚೈತನ್ಯಶೀಲ ವಲಯಗಳೊಂದಿಗೆ ಭಾರತದ ರೈತರು, ಉದ್ಯಮಿಗಳು ಮತ್ತು ಎಂಎಸ್ಎಂಇಗಳಿಗೆ ಹೊಸ ವೇಗವನ್ನು ನೀಡುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅಭಿಪ್ರಾಯಪಟ್ಟಿದ್ದಾರೆ. ಇದು ತಂತ್ರಜ್ಞಾನ, ವೃತ್ತಿಪರ ಸೇವೆಗಳು ಮತ್ತು ನಾವೀನ್ಯತೆಯಲ್ಲಿ ಸಹಕಾರವನ್ನು ಗಾಢವಾಗಿಸುತ್ತವೆ ಮತ್ತು ಕೌಶಲ್ಯಪೂರ್ಣ ಭಾರತೀಯ ಪ್ರತಿಭೆಗಳಿಗೆ ಹೆಚ್ಚಿನ ಚಲನಶೀಲತೆಯನ್ನು ಬೆಂಬಲಿಸುತ್ತದೆ ಎಂದು ಹೇಳಿದ್ದಾರೆ. ಸಾಮಾಜಿಕ ಭದ್ರತಾ ಒಪ್ಪಂದವು ಬ್ರಿಟನ್ನಲ್ಲಿ ತಾತ್ಕಾಲಿಕವಾಗಿ ಕೆಲಸ ಮಾಡುವ ಭಾರತೀಯ ವೃತ್ತಿಪರರಿಗೆ ಅಮೂಲ್ಯವಾದ ಬೆಂಬಲವನ್ನು ನೀಡುತ್ತದೆ ಮತ್ತು ಭಾರತೀಯ ಉದ್ಯಮಗಳ ಸ್ಪರ್ಧಾತ್ಮಕತೆಯನ್ನು ಬಲಪಡಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ತಿಳಿಸಿದ್ದಾರೆ. ಇಂದು ಜಾರಿಗೆ ಬಂದಿರುವಂತಹ ಭಾರತ ಬ್ರಿಟನ್ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಜವಳಿ, ಚರ್ಮ, ಎಂಜಿನಿಯರಿಂಗ್, ಆಹಾರ ಸಂಸ್ಕರಣೆ, ಔಷಧಗಳು ಮತ್ತು ಎಂಎಸ್ಎಂಇ ಸೇರಿದಂತೆ ಭಾರತೀಯ ರಫ್ತಿನ 99% ಶೂನ್ಯ ಸುಂಕ ಮಾರುಕಟ್ಟೆ ಪ್ರವೇಶ ನೀಡುತ್ತದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಎತ್ತಿ ಹಿಡಿಯುವಂತಹ ಜನಪರ ರಾಜತಾಂತ್ರಿಕತೆಯ ದೃಷ್ಟಿಕೋನಕ್ಕೆ ಈ ಒಪ್ಪಂದ ಸಾಕ್ಷಿಯಾಗಿದೆ. ಈ ಒಪ್ಪಂದವು ಉಭಯ ದೇಶಗಳ ನಡುವಿನ ಸಂಬಂಧಗಳನ್ನು ಬಲಪಡಿಸುವಾಗ ಬ್ರಿಟನ್ನಲ್ಲಿರುವಂತಹ ಭಾರತೀಯ ವೃತ್ತಿಪರರಿಗೆ ಗಮನಾರ್ಹ ವಿನಾಯಿತಿಗಳನ್ನು ವಿತರಿಸುತ್ತದೆ ಎಂದು ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದು ಬೆಲ್ಜಿಯಂನ ಬ್ರಸೆಲ್ಸ್ನಲ್ಲಿ ಐರೋಪ್ಯ ಒಕ್ಕೂಟದ ಸ್ಟಾರ್ಟ್ಅಪ್ಗಳು, ಸಂಶೋಧನೆ ಮತ್ತು ನಾವೀನ್ಯತೆ ಆಯುಕ್ತೆ ಎಕಟೆರಿನಾ ಜಹರೀವಾ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಶುದ್ಧ ಮತ್ತು ಹಸಿರು ಇಂಧನ ತಂತ್ರಜ್ಞಾನಗಳಲ್ಲಿ ಸಂಶೋಧನೆಗೆ ಅವಕಾಶಗಳ ಕುರಿತು ಚರ್ಚೆ ನಡೆಸಲಾಯಿತು. ನಾವೀನ್ಯತೆ ಕೇಂದ್ರಗಳು, ಸ್ಟಾರ್ಟ್ಅಪ್ಗಳು ಮತ್ತು ವಿವಿಧ ವಿಷಯಗಳ ಕುರಿತು ಪರಸ್ಪರ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಬೆಲ್ಜಿಯಂಗೆ ತಮ್ಮ 2 ದಿನಗಳ ಅಧಿಕೃತ ಭೇಟಿಯಲ್ಲಿರುವ ಡಾ ಎಸ್ ಜೈಶಂಕರ್ ಬ್ರಸೆಲ್ಸ್ನಲ್ಲಿ ನಡೆದ ಭಾರತ ಬೆಲ್ಜಿಯಂ ಕಾರ್ಯತಂತ್ರದ ಸಂವಾದವನ್ನು ಬೆಲ್ಜಿಯಂ ಉಪಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಮ್ಯಾಕ್ಸಿಮ್ ಪ್ರೆವೋಟ್ ಅವರೊಂದಿಗೆ ಸಹ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಸಭೆಯಲ್ಲಿ ರಾಜಕೀಯ, ಆರ್ಥಿಕ, ಹೂಡಿಕೆಗಳು, ಶುದ್ಧ ಇಂಧನ, ರಕ್ಷಣೆ, ಚಲನಶೀಲತೆ ಮತ್ತು ಔಷಧೀಯ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಪರಿಶೀಲನೆ ಮಾಡಿದರು. ಪಶ್ಚಿಮ ಏಷ್ಯಾ ಸೇರಿದಂತೆ ಜಾಗತಿಕ ಬೆಳವಣಿಗೆಗಳ ಕುರಿತು ಉಭಯ ಕಡೆಯವರು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಹಾರ್ಮೋನ್ ಜಲಸಂಧಿಯ ಮೂಲಕ ಹಾದು ಹೋಗಲು ಪ್ರಯತ್ನಿಸುತ್ತಿರುವಂತಹ ಹಡಗುಗಳ ಮೇಲೆ ಇರಾನ್ ನಡೆಸಿದ ದಾಳಿಗೆ ಪ್ರತೀಕಾರವಾಗಿ ಅಮೆರಿಕ ಇರಾನ್ ಮೇಲೆ ಪುನಃ ನೌಕಾ ದಿಗ್ಬಂಧನ ಹೇರಿದೆ ಹಾಗೂ ಇಂದು ತನ್ನ ವೈಮಾನಿಕ ದಾಳಿಯನ್ನು ತೀವ್ರಗೊಳಿಸಿದೆ. ಇರಾನಿನ ಸೇನಾ ಬ್ಯಾರಕ್ಗಳ ಮೇಲೆ ಅಮೆರಿಕ ದಾಳಿಯನ್ನು ನಡೆಸಿದ್ದು ಕನಿಷ್ಠ 7 ಸೈನಿಕರು ಹುತಾತ್ಮರಾಗಿದ್ದಾರೆ. ಅಲ್ಲದೆ ದೇಶದಾದ್ಯಂತ 260ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅಮೆರಿಕ ದಾಳಿಯಿಂದಾಗಿ 30ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಎಂದು ಇರಾನ್ ಸರ್ಕಾರದ ವಕ್ತಾರ ಫಾತಿಮೆಹ್ ಮೊಹಜೆರಾನಿ ತಿಳಿಸಿದ್ದಾರೆ. ಪುನಃ ದಿಗ್ಬಂಧನ ಹೇರುತ್ತಿದ್ದಂತೆ ಅಮೆರಿಕ ಮತ್ತು ಇರಾನ್ ಪರಸ್ಪರ ದಾಳಿಗಳನ್ನು ಪ್ರಾರಂಭಿಸಿವೆ. ದಿಗ್ಬಂಧನದ ಕಾರಣದಿಂದಾಗಿ ಇರಾನ್ ಪಶ್ಚಿಮ ಏಷ್ಯಾದಿಂದ ಎಲ್ಲಾ ಇಂಧನ ರಫ್ತುಗಳನ್ನು ನಿಲ್ಲಿಸುವುದಾಗಿ ಬೆದರಿಕೆ ಹಾಕಿದೆ. ಅಟ್ಲಾಂಟಾದಲ್ಲಿ ಇಂದು ಮಧ್ಯರಾತ್ರಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡದ ವಿರುದ್ದ ಪ್ರಶಸ್ತಿಗಾಗಿ ಸೆಣಸಾಟ ನಡೆಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಸೆಮಿಕಂಡಕ್ಟರ್ ವಿನ್ಯಾಸ, ಉತ್ಪಾದನಾ ಪರಿಸರ ವ್ಯವಸ್ಥೆ ಬಲಪಡಿಸಲು ಸೆಮಿಕಾನ್ 2.0ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ವ್ಯಾಪಾರ ಒಪ್ಪಂದ ಇಂದಿನಿಂದ ಜಾರಿಗೆ. ಮೊದಲ ದಿನ ಭಾರತದಿಂದ 140 ದಶಲಕ್ಷ ಮೌಲ್ಯದ ಸರಕುಗಳು ಬ್ರಿಟನ್ಗೆ ರಫ್ತು. ಇರಾನ್ ಮೇಲೆ ಪುನಃ ನೌಕಾ ದಿಗ್ಬಂಧನ ಹೇರಿದ ಅಮೆರಿಕ. ಫಿಫಾ ವಿಶ್ವಕಪ್ ಫುಟ್ಬಾಲ್ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:45:35. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಎಸ್ ಜಾನಕಿಯವರ ಕಂಠದಲ್ಲಿರುವ ಪ್ರೇಮ ಪರ್ವ ಚಿತ್ರದ ಗೀತೆ. ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಎಸ್ ಜಾನಕಿಯವರ ಕಂಠದಲ್ಲಿ ನಾನಿನ್ನ ಬಿಡಲಾರೆ ಚಿತ್ರದ ಗೀತೆಯನ್ನು ಕೇಳಿದಿರಲ್ಲ. ಜಿ ಉದಯಶಂಕರ್ ಇವರ ಗೀತ ರಚನೆಗೆ ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ. ಬನ್ನಿ, ಇದೇ ಗಾಯಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವರ ಕಂಠದಲ್ಲಿರುವ ಅನುಪಮ ಚಿತ್ರದ ಗೀತೆ. ಅಶ್ವಥ್ ವೈದಿ ಇವರ ಸಂಗೀತಕ್ಕೆ ಗೀತೆಯನ್ನು ಬರೆದಿದ್ದಾರೆ ದೊಡ್ಡರಂಗೇಗೌಡ.

ವಿಜಯ ಭಾಸ್ಕರ್ ಸಂಗೀತ ಸಂಯೋಜನೆಯಲ್ಲಿ ನಾಂದಿ ಚಿತ್ರದ ಗೀತೆಯನ್ನು ಎಸ್ ಜಾನಕಿಯವರ ಧ್ವನಿಯಲ್ಲಿ ಕೇಳಿದಿರಿ. ಗೀತೆಯನ್ನು ಬರೆದುಕೊಟ್ಟವರು ಆರ್ ಎನ್ ಜಯಗೋಪಾಲ್. ಬನ್ನಿ ಮುಂದಿನ ಗೀತೆ ಕೇಳೋಣ. ಅನುರಾಗ ಅರಳಿತು ಚಿತ್ರಕ್ಕೆಂದು ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್. ಗೀತೆಯನ್ನು ಬರೆದಿದ್ದಾರೆ ಚಿ ಉದಯ್ ಶಂಕರ್. ಕೇಳಿಬರುವ ಧ್ವನಿಗಳು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ.

ರಾಜ ನಾಗೇಂದ್ರಯವರ ಸಂಗೀತ ಸಂಯೋಜನೆಯಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವರ ಕಂಠದಲ್ಲಿ ಜೀವನ ಚಕ್ರ ಚಿತ್ರದ ಗೀತೆಯನ್ನು ಕೇಳಿದಿರಲ್ಲ. ಬನ್ನಿ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ, ಎಂ ಎಂ ಕೀರವಣ ಇವರ ಸಂಗೀತ ಸಂಯೋಜನೆಯಲ್ಲಿ ಪ್ರಕೃತಿ ರೆಡ್ಡಿಯವರ ಕಂಠದಲ್ಲಿ ತ್ರಿಬಲ್ ಆರ್ ಚಿತ್ರದ ಗೀತೆ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸರಿಯಾಗಿ 8:15 ಶ್ರೀ ಜಗನ್ನಾಥರ ರಥಯಾತ್ರೆಯ ಪೂರ್ವಭಾವಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಿಬರಲಿದೆ.

ಇದುವರೆಗೆ ಮಾನವಿ ತಾಲೂಕಿನ ಕುರಡಿ ಗ್ರಾಮದ ಪೂಜಾರಿ ಲಿಂಗಪ್ಪ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನು ಕೇಳ್ತಾ ಇದ್ದೀರಿ. ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. 8:45 ಹಿಂದಿಯಲ್ಲಿ, 9:00 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದಿಂದ, 9:15 ಕರೆಂಟ್ ಅಫೇರ್ಸ್, 9:30 ಕ್ರೀಡಾಲೋಕ ಬೆಂಗಳೂರು ಕೇಂದ್ರದಿಂದ. ಮೊದಲಿಗೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು.

0: ಸಮಯ ಆಗಿದೆ 9:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ ಕೃಷಿ ಯಾಂತ್ರೀಕರಣದ ಉಪಯೋಜನೆ. ಕೃಷಿ ಯಾಂತ್ರೀಕರಣದ ಮೂಲಕ ಕೃಷಿಯನ್ನು ಬಲಪಡಿಸಿ ಉತ್ಪಾದಕತೆಯನ್ನು ಹೆಚ್ಚಿಸುವುದು. ಬರಹ ಕೃಪೆ ಕೇಂದ್ರ ವಾರ್ತಾ ಶಾಖೆ ಬೆಂಗಳೂರು. ಓದುತ್ತಿರುವವರು ಗಿರೀಶ್ ಮೇರ್ವೆ. ಭಾರತದಲ್ಲಿ ಕೃಷಿ ಯಾಂತ್ರೀಕರಣವನ್ನು ಉತ್ತೇಜಿಸಲು 2014-15 ಕೃಷಿ ಯಾಂತ್ರೀಕರಣದ ಉಪಯೋಜನೆಯನ್ನು ಪ್ರಾರಂಭಿಸಲಾಯಿತು. ಇದು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ. ಎಸ್ಎಂಎಎಂ ಯೋಜನೆಯು ಯಾಂತ್ರೀಕರಣದ ಪ್ರಯೋಜನಗಳನ್ನು ತಲುಪದ ವರ್ಗಗಳಿಗೆ ವಿಸ್ತರಿಸುವ ಮೂಲಕ ತಲುಪದವರನ್ನು ತಲುಪುವುದು ಎಂಬ ಗುರಿಯನ್ನು ಹೊಂದಿದೆ. ಇದು ಮಹಿಳೆಯರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ರೈತರು, ರೈತ ಉತ್ಪಾದಕ ಸಂಸ್ಥೆಗಳು, ಸ್ವಸಹಾಯ ಸಂಘಗಳು ಮತ್ತು ಗ್ರಾಮೀಣ ಉದ್ಯಮಿಗಳನ್ನು ಒಳಗೊಂಡಂತೆ ಸಣ್ಣ ಮತ್ತು ಅತಿಸಣ್ಣ ರೈತರನ್ನು ಒಳಗೊಂಡಿದೆ. ಕೃಷಿ ಯಾಂತ್ರೀಕರಣದ ಉಪಯೋಜನೆಯು ಸಣ್ಣ ರೈತರು, ಮಹಿಳೆಯರು ಮತ್ತು ಹಿಂದುಳಿದ ವರ್ಗದವರಿಗೆ ದೇಶಾದ್ಯಂತ ಗುರಿ ಆಧಾರ

ಸಂಬಂಧಿತ ಯಾಂತ್ರೀಕರಣದ ಬೆಂಬಲವನ್ನು ನೀಡುವ ಮೂಲಕ ಅದರ ವ್ಯಾಪ್ತಿಯನ್ನು ವಿಸ್ತರಿಸುತ್ತಿದೆ. ಕೃಷಿ ಯಂತ್ರೋಪಕರಣಗಳು ಮತ್ತು ತಂತ್ರಜ್ಞಾನದ ಲಭ್ಯತೆಯಲ್ಲಿನ ಪ್ರಾದೇಶಿಕ ಅಸಮಾನತೆಯನ್ನು ಹೋಗಲಾಡಿಸಲು ನಿರ್ಲಕ್ಷಿತ ಮತ್ತು ಈಶಾನ್ಯ ರಾಜ್ಯಗಳಿಗೆ ವಿಶೇಷ ಒತ್ತು ನೀಡಲಾಗಿದೆ. ಈ ಯೋಜನೆಯ ಪ್ರಾರಂಭದಿಂದಲೂ 9,404.47 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಭಾರತದಾದ್ಯಂತ ವೈಯಕ್ತಿಕ ರೈತರಿಗೆ 21.61 ಲಕ್ಷ ಕೃಷಿ ಯಂತ್ರಗಳನ್ನು ವಿತರಿಸಲಾಗಿದೆ. ಅಲ್ಲದೆ ನಿಖರ ಕೃಷಿಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ 52.5 ಕೋಟಿ ರೂಪಾಯಿಗಳ ಆರ್ಥಿಕ ನೆರವಿನೊಂದಿಗೆ 40,918 ಹೆಕ್ಟೇರ್ ಪ್ರದೇಶದಲ್ಲಿ 40,928 ಹೆಚ್ಚು ಡ್ರೋನ್ ಪ್ರಾತ್ಯಕ್ಷಿಕೆಗಳನ್ನು ನಡೆಸಲಾಗಿದೆ. ಈ ಯೋಜನೆಯು ಕಸ್ಟಮ್ ಹೈರಿಂಗ್ ಸೆಂಟರ್ಗಳನ್ನು ಸ್ಥಾಪಿಸುವುದನ್ನು ಉತ್ತೇಜಿಸುತ್ತದೆ. ಇವು ರೈತರಿಗೆ ಬಾಡಿಗೆಗೆ ಲಭ್ಯವಿರುವ ಕೃಷಿ ಯಂತ್ರೋಪಕರಣಗಳು, ಉಪಕರಣಗಳು ಮತ್ತು ಸಲಕರಣೆಗಳ ಗುಂಪನ್ನು ಹೊಂದಿರುವ ಘಟಕಗಳಾಗಿವೆ. ಅಲ್ಲದೆ ಇದು ಹೈಟೆಕ್ ಮತ್ತು ಹೆಚ್ಚಿನ ಮೌಲ್ಯದ ಕೃಷಿ ಉಪಕರಣಗಳ ಕೇಂದ್ರಗಳ ಅಭಿವೃದ್ಧಿಗೆ ಮತ್ತು ಕೃಷಿ ಯಂತ್ರೋಪಕರಣಗಳ ವಿತರಣೆಗೆ ಬೆಂಬಲ ನೀಡುತ್ತದೆ. ಪ್ರಾತ್ಯಕ್ಷಿಕೆಗಳು ಮತ್ತು ಸಾಮರ್ಥ್ಯ ವೃದ್ಧಿಯ ಉಪಕ್ರಮಗಳ ಮೂಲಕ ಅರಿವು ಮೂಡಿಸುವ ಕಾರ್ಯವನ್ನು ಕೈಗೊಳ್ಳಲಾಗುತ್ತದೆ. ಕೃಷಿ ವಿದ್ಯುತ್ ಲಭ್ಯತೆ ಕಡಿಮೆ ಇರುವ ಪ್ರದೇಶಗಳ ಮೇಲೆ ವಿಶೇಷ ಗಮನ ಹರಿಸಲಾಗುತ್ತಿದೆ ಮತ್ತು ಸಿಹೆಚ್ಸಿಗಳ ಮೂಲಕ ಕೈಗೆಟುಕುವ ಬಾಡಿಗೆ ಸೇವೆಗಳನ್ನು ಒದಗಿಸುವ ಮೂಲಕ ಸಣ್ಣ ಹಿಡುವಳಿಗಳು ಹಾಗೂ ಅಧಿಕ ಬಂಡವಾಳ ವೆಚ್ಚದಂತಹ ರಚನಾತ್ಮಕ ಅಡೆತಡೆಗಳನ್ನು ನಿವಾರಿಸಲು ಪ್ರಯತ್ನಿಸಲಾಗುತ್ತಿದೆ. ಹೆಚ್ಚುವರಿಯಾಗಿ ಎಸ್ಎಂಎಎಂ ಕೃಷಿ ಯಂತ್ರೋಪಕರಣಗಳ ಕಾರ್ಯಕ್ಷಮತೆ ಪರೀಕ್ಷೆ ಮತ್ತು ಪ್ರಮಾಣೀಕರಣವನ್ನು ಬೆಂಬಲಿಸುತ್ತದೆ. ಸಂಬಂಧಪಟ್ಟವರಲ್ಲಿ ಯೋಜನೆಯ ಸ್ವೀಕಾರವನ್ನು ಹೆಚ್ಚಿಸಲು ಗುರಿ ಆಧಾರಿತ ಮಾಹಿತಿ, ಶಿಕ್ಷಣ ಮತ್ತು ಸಂವಹನ ಚಟುವಟಿಕೆಗಳನ್ನು ನಡೆಸಲಾಗುತ್ತದೆ. 2007ರಲ್ಲಿ ಪ್ರಾರಂಭಿಸಲಾದ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯು ಕೃಷಿ ಮತ್ತು ಸಂಬಂಧಿತ ವಲಯಗಳಲ್ಲಿ ಸಾರ್ವಜನಿಕ ಹೂಡಿಕೆಯನ್ನು ಹೆಚ್ಚಿಸಲು ರಾಜ್ಯಗಳನ್ನು ಉತ್ತೇಜಿಸುವ ಒಂದು ಪ್ರಮುಖ ಯೋಜನೆಯಾಗಿದೆ. ಇದು ಸ್ಥಳೀಯ ಅಗತ್ಯತೆಗಳಿಗೆ ಅನುಗುಣವಾಗಿ ಯೋಜನೆಗಳನ್ನು ರೂಪಿಸಲು ಮತ್ತು ಕಾರ್ಯಗತಗೊಳಿಸಲು ರಾಜ್ಯಗಳಿಗೆ ಸ್ವಾತಂತ್ರ್ಯ ಮತ್ತು ಸ್ವಾಯತ್ತತೆಯನ್ನು ನೀಡುತ್ತದೆ. ಈ ಯೋಜನೆಯು ಬೆಳೆ ಉತ್ಪಾದನೆ, ಮೂಲಸೌಕರ್ಯ ಅಭಿವೃದ್ಧಿ, ಯಾಂತ್ರೀಕರಣ ಮತ್ತು ಮೌಲ್ಯವರ್ಧನೆ ಸೇರಿದಂತೆ ವ್ಯಾಪಕ ಶ್ರೇಣಿಯ ಮಧ್ಯಸ್ಥಿಕೆಗಳನ್ನು ಒಳಗೊಂಡಿದೆ. 2017-18ರಲ್ಲಿ ಕೃಷಿ ಮತ್ತು ಸಂಬಂಧಿತ ವಲಯದ ಪುನರುಜ್ಜೀವನಕ್ಕಾಗಿ ಲಾಭದಾಯಕ ವಿಧಾನಗಳ ಅಡಿಯಲ್ಲಿ ಈ ಯೋಜನೆಯನ್ನು ಪುನರ್ರಚಿಸಲಾಯಿತು. ಇದರಲ್ಲಿ ಕೊಯ್ಲಿಗೆ ಪೂರ್ವ ಮತ್ತು ನಂತರದ ಮೂಲಸೌಕರ್ಯಗಳನ್ನು ಬಲಪಡಿಸಲು ಹೆಚ್ಚಿನ ಒತ್ತು ನೀಡಲಾಗಿದೆ. ಕೃಷಿ ಯಾಂತ್ರೀಕರಣದ ಉಪಯೋಜನೆಯನ್ನು ಆಧುನಿಕ ಕೃಷಿ ಉಪಕರಣಗಳ ಲಭ್ಯತೆಯನ್ನು ಸುಧಾರಿಸುವ ಮೂಲಕ ದೈಹಿಕ ಶ್ರಮವನ್ನು ಕಡಿಮೆ ಮಾಡುವ ಮೂಲಕ ಮತ್ತು ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವ ಮೂಲಕ ಅಂತರ್ಗತ ಮತ್ತು ಪರಿಣಾಮಕಾರಿ ಕೃಷಿ ಯಾಂತ್ರೀಕರಣವನ್ನು ಉತ್ತೇಜಿಸಲು ವಿನ್ಯಾಸಗೊಳಿಸಲಾಗಿದೆ. ತರಬೇತಿ, ಪರೀಕ್ಷೆ, ಪ್ರಾತ್ಯಕ್ಷಿಕೆ ಮತ್ತು ಕೊಯ್ಲು ನಂತರದ ಯಾಂತ್ರೀಕರಣದ ಮೂಲಕ ಕೃಷಿ ಯಾಂತ್ರೀಕರಣದ ಉತ್ತೇಜನ ಹಾಗೂ ಆಧುನಿಕ ಕೃಷಿ ತಂತ್ರಜ್ಞಾನಗಳ ಲಭ್ಯತೆಯನ್ನು ಸುಧಾರಿಸುವ ಮೂಲಕ ಕೃಷಿ ಉತ್ಪಾದಕತೆ ಮತ್ತು ದಕ್ಷತೆಯನ್ನು ಹೆಚ್ಚಿಸುತ್ತದೆ. ಇದು ಕೃಷಿ ಯಾಂತ್ರೀಕರಣವನ್ನು ಉತ್ತೇಜಿಸುವ ಮೂಲಕ ಸಂಸ್ಕರಣೆ, ಸಂಗ್ರಹಣೆ, ಮೌಲ್ಯವರ್ಧನೆ ಮತ್ತು ಬೆಳೆ ಅವಶೇಷಗಳ ನಿರ್ವಹಣೆಗೆ ಕೊಯ್ಲು ನಂತರದ ಮೂಲಸೌಕರ್ಯವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಕೃಷಿ ಯಂತ್ರೋಪಕರಣಗಳು ಮತ್ತು ಉಪಕರಣಗಳ ಖರೀದಿಗೆ ನೇರ ಲಾಭ ವರ್ಗಾವಣೆ ವ್ಯವಸ್ಥೆಯ ಮೂಲಕ ವೈಯಕ್ತಿಕ ಕೃಷಿ ಯಂತ್ರೋಪಕರಣಗಳ ಮಾಲೀಕತ್ವಕ್ಕೆ ಸಹಾಯಧನದ ಬೆಂಬಲವನ್ನು ಒದಗಿಸುತ್ತದೆ. ಇದು ಸಾಮಾನ್ಯ ಫಲಾನುಭವಿಗಳಿಗೆ ಯಂತ್ರದ ವೆಚ್ಚದ ಶೇಕಡ 40 ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರು, ಸಣ್ಣ ಮತ್ತು ಅತಿಸಣ್ಣ ರೈತರು ಹಾಗೂ ಈಶಾನ್ಯ ರಾಜ್ಯಗಳ ಫಲಾನುಭವಿಗಳಿಗೆ ಶೇಕಡ 50ರಷ್ಟು ವೆಚ್ಚವನ್ನು ಭರಿಸುತ್ತದೆ. ಸಣ್ಣ ಮತ್ತು ಅತಿಸಣ್ಣ ರೈತರು ಸಿಹೆಚ್ಸಿಗಳು, ಎಸ್ಎಚ್ಜಿಗಳು ಮತ್ತು ಎಫ್ಪಿಒಗಳ ಮೂಲಕ ಡ್ರೋನ್ಗಳು ಸೇರಿದಂತೆ ಯಾಂತ್ರೀಕೃತ ಸೇವೆಗಳಿಗಾಗಿ ಪ್ರತಿ ಹೆಕ್ಟೇರ್ಗೆ 2,000 ರೂಪಾಯಿಗಳನ್ನು ಪಡೆಯುತ್ತಾರೆ. ಬಾಡಿಗೆಗಾಗಿ ಕೃಷಿ ಯಂತ್ರೋಪಕರಣ ಬ್ಯಾಂಕ್ಗಳ ಸ್ಥಾಪನೆಗೆ ಉತ್ತೇಜನ ನೀಡಲಾಗುತ್ತದೆ. ಕೃಷಿ ಯಂತ್ರೋಪಕರಣಗಳನ್ನು ಪಡೆಯಲು ಎಸ್ಎಚ್ಜಿಗಳು, ಎಫ್ಪಿಒಗಳು ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಶೇಕಡ 80ರಿಂದ 90 ಆರ್ಥಿಕ ಬೆಂಬಲವನ್ನು ನೀಡುವ ಮೂಲಕ ಕೃಷಿ ಯಾಂತ್ರೀಕರಣವನ್ನು ಹೆಚ್ಚಿಸುತ್ತದೆ. ಸಿಹೆಚ್ಸಿಗಳಿಗೆ 250 ಲಕ್ಷ ರೂಪಾಯಿವರೆಗಿನ ಯೋಜನೆಗಳಿಗೆ ಯೋಜನಾ ವೆಚ್ಚದ 40% ಆರ್ಥಿಕ ನೆರವು ಲಭ್ಯವಿದ್ದರೆ ಎಫ್ಎಂಬಿಗಳು 30 ಲಕ್ಷ ರೂಪಾಯಿವರೆಗಿನ ಯೋಜನೆಗಳಿಗೆ 80% ಬೆಂಬಲವನ್ನು ಪಡೆಯುತ್ತವೆ. ಹೈಟೆಕ್ ಮತ್ತು ಹೆಚ್ಚಿನ ಉತ್ಪಾದಕತೆಯ ಸಲಕರಣೆಗಳ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಕಾರ್ಯಾಚರಣೆಯ ದಕ್ಷತೆಯನ್ನು ಸುಧಾರಿಸಲು ಮತ್ತು ಹೆಚ್ಚಿನ ಮೌಲ್ಯದ ಉಪಕರಣಗಳ ಲಭ್ಯತೆಯನ್ನು ಹೆಚ್ಚಿಸಲು ಬೆಳೆ ನಿರ್ದಿಷ್ಟ ಚಟುವಟಿಕೆಗಳಿಗಾಗಿ ಸುಧಾರಿತ ಹೆಚ್ಚಿನ ಸಾಮರ್ಥ್ಯದ ಯಂತ್ರೋಪಕರಣಗಳನ್ನು ಒದಗಿಸಲಾಗುತ್ತದೆ. ಈಶಾನ್ಯ ಪ್ರದೇಶದಲ್ಲಿ ಕೃಷಿ ಯಾಂತ್ರೀಕರಣದ ಉತ್ತೇಜನಕ್ಕಾಗಿ ಸಣ್ಣ ಯಂತ್ರಗಳಿಗೆ ಶೇಕಡ 100ರವರೆಗಿನ ಸಹಾಯಧನ ಮತ್ತು ಕೃಷಿ ಯಂತ್ರೋಪಕರಣ ಬ್ಯಾಂಕ್ಗಳಿಗೆ ಶೇಕಡ 95 ಬೆಂಬಲ ಸೇರಿದಂತೆ ಪ್ರದೇಶ ನಿರ್ದಿಷ್ಟ ಮಧ್ಯಸ್ಥಿಕೆಗಳ ಮೂಲಕ ಈಶಾನ್ಯ ರಾಜ್ಯಗಳಲ್ಲಿ ಹೆಚ್ಚಿನ ಬೆಂಬಲವನ್ನು ಒದಗಿಸುತ್ತದೆ.
ಎಸ್ಎಂಎಎಂ ಅಡಿಯಲ್ಲಿ 2014-15 2025-26 9,404.47 ಕೋಟಿ ರೂಪಾಯಿಗಳ ಕೇಂದ್ರ ಸಹಾಯವು ರೈತರಿಗೆ ವೈಯಕ್ತಿಕವಾಗಿ 21.61 ಲಕ್ಷ ಯಂತ್ರಗಳ ವಿತರಣೆಗೆ ಬೆಂಬಲ ನೀಡಿದೆ. ಹೆಚ್ಚುವರಿಯಾಗಿ ಇದು 27,554 ಕಸ್ಟಮ್ ಹೈರಿಂಗ್ ಸೆಂಟರ್ಗಳು, 646 ಹೈಟೆಕ್ ಹಬ್ಗಳು ಮತ್ತು 25,608 ಕೃಷಿ ಯಂತ್ರೋಪಕರಣಗಳ ಬ್ಯಾಂಕ್ಗಳ ಸ್ಥಾಪನೆಗೆ ಬೆಂಬಲ ನೀಡಿದೆ. ಎಸ್ಎಂಎಎಂ ಅಡಿಯಲ್ಲಿ ವೈಯಕ್ತಿಕ ಕೃಷಿ ಯಂತ್ರೋಪಕರಣಗಳ ಮಾಲೀಕತ್ವಕ್ಕಾಗಿನ ಫಲಾನುಭವಿಗಳ ಸಂಖ್ಯೆಯು 2020-21 2.07 ಲಕ್ಷದಿಂದ 2024-25 2.32 ಲಕ್ಷಕ್ಕೆ ಏರಿಕೆಯಾಗಿದೆ. ಇದು ಯೋಜನೆಯ ವ್ಯಾಪ್ತಿಯಲ್ಲಿನ ಒಟ್ಟಾರೆ ವಿಸ್ತರಣೆಯನ್ನು ಪ್ರತಿಬಿಂಬಿಸುತ್ತದೆ. ಈ ಯೋಜನೆಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ವೆಚ್ಚ ಹಂಚಿಕೆ ವ್ಯವಸ್ಥೆಯನ್ನು ಅನುಸರಿಸುತ್ತದೆ. ಹೆಚ್ಚಿನ ರಾಜ್ಯಗಳಿಗೆ ನಿಧಿಯ ಮಾದರಿಯು 60-40 ಈಶಾನ್ಯ ಮತ್ತು ಹಿಮಾಲಯದ ರಾಜ್ಯಗಳಿಗೆ ಇದು 90-10 ಕೇಂದ್ರಾಡಳಿತ ಪ್ರದೇಶಗಳ ವಿಷಯದಲ್ಲಿ 100% ಕೇಂದ್ರದ ನಿಧಿಯನ್ನು ಒದಗಿಸಲಾಗುತ್ತದೆ. ಈ ವಿಭಿನ್ನ ನಿಧಿಯ ರಚನೆಯು ವೈವಿಧ್ಯಮಯ ಪ್ರಾದೇಶಿಕ ಸನ್ನಿವೇಶಗಳಲ್ಲಿ ಯಾಂತ್ರೀಕರಣದ ವ್ಯಾಪಕ ಅಳವಡಿಕೆಗೆ ಅನುಕೂಲ ಮಾಡಿಕೊಡುತ್ತದೆ. ಎಸ್ಎಂಎಎಂ ಡ್ರೋನ್ ಆಧಾರಿತ ಕೃಷಿಯನ್ನು ಹೇಗೆ ವಿಸ್ತರಿಸುತ್ತಿದೆ? ಕೃಷಿ ಯಾಂತ್ರೀಕರಣದ ಉಪಯೋಜನೆಯು ಕೃಷಿ ಕಾರ್ಯಾಚರಣೆಗಳನ್ನು ಸುಧಾರಿಸಲು ಡ್ರೋನ್ಗಳ ಬಳಕೆಯನ್ನು ಉತ್ತೇಜಿಸುತ್ತದೆ. ಯೋಜನೆಯಡಿ 52.50 ಕೋಟಿ ರೂಪಾಯಿಗಳ ಆರ್ಥಿಕ ಬೆಂಬಲದೊಂದಿಗೆ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯು ದೇಶಾದ್ಯಂತ ದೊಡ್ಡ ಪ್ರಮಾಣದ ಕ್ಷೇತ್ರ ಪ್ರಾತ್ಯಕ್ಷಿಕೆಗಳ ಮೂಲಕ ಡ್ರೋನ್ ಅಳವಡಿಕೆಯನ್ನು ಉತ್ತೇಜಿಸಿದೆ. 2023 ಪ್ರಾರಂಭವಾದ ಲಖ್ಪತಿ ದೀದಿ ಉಪಕ್ರಮವು ಮೇ 2026 ಹೊತ್ತಿಗೆ 3.07 ಕೋಟಿ ಗ್ರಾಮೀಣ ಮಹಿಳೆಯರನ್ನು ಉದ್ಯಮಿಗಳನ್ನಾಗಿ ಮಾಡಿದೆ. ಈ ಉಪಕ್ರಮವು ಸ್ವಸಹಾಯ ಸಂಘಗಳೊಂದಿಗೆ ಸಂಬಂಧ ಹೊಂದಿರುವ ಮಹಿಳೆಯರಿಗೆ ವಾರ್ಷಿಕ ರೂ 1 ಲಕ್ಷಕ್ಕೂ ಹೆಚ್ಚಿನ ಕುಟುಂಬ ಆದಾಯವನ್ನು ಗಳಿಸಲು ಸಹಕರಿಸಿ ಸಬಲೀಕರಣಗೊಳಿಸುತ್ತದೆ. ವ್ಯಾಪಕ ಅಳವಡಿಕೆಯನ್ನು ಸುಲಭಗೊಳಿಸಲು ಎಸ್ಎಂಎಎಂ ಡ್ರೋನ್ ಖರೀದಿ ಮತ್ತು ಪ್ರಾತ್ಯಕ್ಷಿಕೆಗಳಿಗಾಗಿ ಆರ್ಥಿಕ ನೆರವು ನೀಡುತ್ತದೆ. ಐಸಿಎಆರ್ ಸಂಸ್ಥೆಗಳು, ಕೆವಿಕೆಗಳು ಮತ್ತು ರಾಜ್ಯ ಕೃಷಿ ವಿಶ್ವವಿದ್ಯಾಲಯಗಳಂತಹ ಅರ್ಹ ಸಂಸ್ಥೆಗಳು ಈ ಚಟುವಟಿಕೆಗಳಿಗಾಗಿ ಪ್ರತಿ ಡ್ರೋನ್ಗೆ 10 ಲಕ್ಷ ರೂಪಾಯಿಗಳವರೆಗೆ 100% ಆರ್ಥಿಕ ಬೆಂಬಲವನ್ನು ಪಡೆಯುತ್ತವೆ. ರೈತ ಉತ್ಪಾದಕ ಸಂಸ್ಥೆಗಳು 75%ವರೆಗೆ ಅನುದಾನ ಬೆಂಬಲಕ್ಕೆ ಅರ್ಹವಾಗಿವೆ. ಹೆಚ್ಚುವರಿಯಾಗಿ ಸೇವಾ ಮಾದರಿಗಳ ಮೂಲಕ ಡ್ರೋನ್ಗಳನ್ನು ಬಳಸುವ ಏಜೆನ್ಸಿಗಳಿಗೆ ಪ್ರತಿ ಹೆಕ್ಟೇರ್ಗೆ 6,000 ರೂಪಾಯಿಗಳ ಆಕಸ್ಮಿಕ ವೆಚ್ಚದೊಂದಿಗೆ ಬೆಂಬಲ ನೀಡಲಾಗುತ್ತದೆ. ಇದಲ್ಲದೆ ಎಸ್ಎಂಎಎಂ ಅಂತರ್ಗತಗೊಳಿಸುವಿಕೆಗೆ ಹೆಚ್ಚಿನ ಒತ್ತು ನೀಡುತ್ತದೆ ಮತ್ತು ಒಟ್ಟು ನಿಧಿಯ 30% ಮಹಿಳಾ ರೈತರಿಗಾಗಿ ಮೀಸಲಿಡುತ್ತದೆ. ಈ ನಿಬಂಧನೆಯು ಕೃಷಿ ಯಂತ್ರೋಪಕರಣಗಳಿಗೆ ಅವರ ಪ್ರವೇಶವನ್ನು ಸುಧಾರಿಸುವ ಮತ್ತು ಯಾಂತ್ರೀಕೃತ ಕೃಷಿ ವ್ಯವಸ್ಥೆಗಳಲ್ಲಿ ಹೆಚ್ಚಿನ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಅಂತರವನ್ನು ಕಡಿಮೆ ಮಾಡುವುದು, ಬೆಳವಣಿಗೆಯನ್ನು ಹೆಚ್ಚಿಸುವುದಕ್ಕಾಗಿ ಎಸ್ಎಂಎಎಂ ಪರಿಣಾಮಕಾರಿಯಾಗಿದೆ. ಎಸ್ಎಂಎಎಂ ಕೃಷಿ ಉತ್ಪಾದಕತೆ, ದಕ್ಷತೆ ಮತ್ತು ಒಳಗೊಳ್ಳುವಿಕೆಯನ್ನು ಬಲಪಡಿಸುವಲ್ಲಿ ಒಂದು ಪ್ರಮುಖ ಮಧ್ಯಸ್ಥಿಕೆಯಾಗಿ ಹೊರಹೊಮ್ಮಿದೆ. ಸಣ್ಣ ಮತ್ತು ಅತಿಸಣ್ಣ ರೈತರು, ಮಹಿಳೆಯರು, ಎಸ್ಸಿಎಸ್ಟಿ ಸಮುದಾಯಗಳು ಮತ್ತು ನಿರ್ಲಕ್ಷಿತ ಪ್ರದೇಶಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ಈ ಯೋಜನೆಯು ಸಹಾಯಧನ, ಕಸ್ಟಮ್ ಹೈರಿಂಗ್ ಸೆಂಟರ್ಗಳು, ಕೃಷಿ ಯಂತ್ರೋಪಕರಣ ಬ್ಯಾಂಕ್ಗಳು ಮತ್ತು ಉದ್ದೇಶಿತ ಪ್ರಾದೇಶಿಕ ಬೆಂಬಲದ ಮೂಲಕ ಯಾಂತ್ರೀಕರಣದಲ್ಲಿನ ನಿರ್ಣಾಯಕ ಅಂತರವನ್ನು ಕಡಿಮೆ ಮಾಡಲು ಸಹಾಯ ಮಾಡಿದೆ. ತರಬೇತಿ ಪ್ರಾತ್ಯಕ್ಷಿಕೆಗಳು, ಕೊಯ್ಲು ನಂತರದ ನಿರ್ವಹಣೆ ಮತ್ತು ಡ್ರೋನ್ಗಳಂತಹ ಉದಯೋನ್ಮುಖ ತಂತ್ರಜ್ಞಾನಗಳಿಗೆ ನೀಡಲಾದ ಒತ್ತು ಕೃಷಿಯನ್ನು ಆಧುನೀಕರಿಸುವ ದೂರದೃಷ್ಟಿಯ ವಿಧಾನವನ್ನು ಪ್ರತಿಬಿಂಬಿಸುತ್ತದೆ. ಸಾಂಸ್ಥಿಕ ಮೂಲಸೌಕರ್ಯವನ್ನು ಸೃಷ್ಟಿಸುವ ಮೂಲಕ ಎಸ್ಎಂಎಎಂ ದೈಹಿಕ ಶ್ರಮವನ್ನು ಕಡಿಮೆ ಮಾಡಲು, ಕಾರ್ಯಾಚರಣೆಗಳ ಸಮಯ ಪ್ರಜ್ಞೆಯನ್ನು ಸುಧಾರಿಸಲು ಮತ್ತು ಹೆಚ್ಚಿನ ಕೃಷಿ ಉತ್ಪಾದಕತೆಯನ್ನು ಬೆಂಬಲಿಸಲು ಕೊಡುಗೆ ನೀಡಿದೆ. 2023 ಪ್ರಾರಂಭವಾದ ನಮೋ ಡ್ರೋನ್ ದೀದಿ ಉಪಕ್ರಮದ ಅಡಿಯಲ್ಲಿ 2023-24 500 ಡ್ರೋನ್ಗಳನ್ನು ವಿತರಿಸಲಾಯಿತು. ಈ ಮಧ್ಯಸ್ಥಿಕೆಯು ಡ್ರೋನ್ ಆಧಾರಿತ ಜೀವನೋಪಾಯದ ಅವಕಾಶಗಳು ಮತ್ತು ಆಧುನಿಕ ಕೃಷಿ ತಂತ್ರಜ್ಞಾನದ ಮೂಲಕ ಮಹಿಳೆಯರನ್ನು ಸಬಲೀಕರಣಗೊಳಿಸುತ್ತದೆ. 2023-24 2025-26 ಅವಧಿಯಲ್ಲಿ ICAAR ರಾಜ್ಯ ಕೃಷಿ ವಿಶ್ವವಿದ್ಯಾಲಯಗಳು ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳ ಸಹಯೋಗದೊಂದಿಗೆ 40,918 ಹೆಕ್ಟೇರ್ ಪ್ರದೇಶದಲ್ಲಿ 40,928 ಕಿಸಾನ್ ಡ್ರೋನ್ ಪ್ರಾತ್ಯಕ್ಷಿಕೆಗಳನ್ನು ನಡೆಸಿದೆ. ಈ ಪ್ರಾತ್ಯಕ್ಷಿಕೆಗಳು ನಿಗದಿತ ಪ್ರಮಾಣಿತ ಕಾರ್ಯಾಚರಣಾ ವಿಧಾನಗಳಿಗೆ ಅನುಗುಣವಾಗಿ ಪೋಷಕಾಂಶಗಳು, ರಸಗೊಬ್ಬರಗಳು ಮತ್ತು ಕೃಷಿ ರಾಸಾಯನಿಕಗಳ ಅನ್ವಯದ ಮೇಲೆ ಕೇಂದ್ರೀಕರಿಸಿದವು. ಸುಧಾರಿತ ಎಐ ತಂತ್ರಜ್ಞಾನ ಮತ್ತು ಹಲವಾರು ICAAR ಸಂಸ್ಥೆಗಳ ಸಾಮೂಹಿಕ ವೈಜ್ಞಾನಿಕ ಪರಿಣತಿಯಿಂದ ಅಭಿವೃದ್ಧಿಪಡಿಸಲಾದ ದೃಢವಾದ ಜ್ಞಾನದ ಮೂಲವನ್ನು ಬಳಸಿಕೊಂಡು ಆಯಿಲ್ ಸೀಡ್ಸ್ ಕಿಸಾನ್ ಮಿತ್ರ ಪ್ರಾದೇಶಿಕ ಭಾಷೆಗಳಲ್ಲಿ ಟೈಪ್ ಮಾಡಿದ ಅಥವಾ ಕಳುಹಿಸಿದ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತದೆ ಮತ್ತು ನಿಖರವಾದ ಬೆಳೆ,
ನಿರ್ದಿಷ್ಟ ಉತ್ತರಗಳನ್ನು ನೀಡುತ್ತದೆ. ರೈತರಿಗೆ ಯಾವುದೇ ವಿಶೇಷ ಆಪ್ ಅಥವಾ ಇಂಟರ್ನೆಟ್ ಬ್ರೌಸರ್ ಅಗತ್ಯವಿಲ್ಲ. ಪರಿಚಿತವಿರುವ ವಾಟ್ಸಪ್ ಇಂಟರ್ಫೇಸ್ ಮಾತ್ರ ಸಾಕು. ಈ ಚಾಟ್ಬಾಟ್ ತಳಿಗಳ ಆಯ್ಕೆ, ಕೃಷಿ ಪದ್ಧತಿಗಳು, ಕೀಟ ಮತ್ತು ರೋಗ ನಿರ್ವಹಣೆ, ನೀರಾವರಿ ವೇಳಾಪಟ್ಟಿ, ಕಟಾವಿನ ನಂತರದ ಮಾರ್ಗದರ್ಶನ ಮತ್ತು ಬೀಜಗಳ ಲಭ್ಯತೆ ಸೇರಿದಂತೆ ಸಂಪೂರ್ಣ ಬೆಳೆ ಚಕ್ರವನ್ನು ಒಳಗೊಳ್ಳುತ್ತದೆ. ಈ ಜ್ಞಾನದ ಮೂಲವನ್ನು ICAR ರಾಷ್ಟ್ರೀಯ ಸೋಯಾಬೀನ್ ಸಂಶೋಧನಾ ಸಂಸ್ಥೆ, ಇಂದೋರ್ ICAR ಭಾರತೀಯ ನೆಲಗಡಲೆ ಸಂಶೋಧನಾ ಸಂಸ್ಥೆ, ಜುನಾಗಢ ICAR ಭಾರತೀಯ ಸಾಸಿವೆ ಸಂಶೋಧನಾ ಸಂಸ್ಥೆ, ಭರತ್ಪುರ ಮತ್ತು ಎಳ್ಳು ಮತ್ತು ಗುರೆಳ್ಳು PC ಯೂನಿಟ್ ಸಂಸ್ಥೆಗಳ ಸಹಯೋಗದೊಂದಿಗೆ ನಿರ್ಮಿಸಲಾಗಿದೆ. ಇದು ಭಾರತದ ವಿವಿಧ ಕೃಷಿ ಹವಾಮಾನ ವಲಯಗಳಾದ್ಯಂತ ಎಲ್ಲಾ ಪ್ರಮುಖ ಎಣ್ಣೆ ಬೀಜ ಬೆಳೆಗಳ ಸಮಗ್ರ ಮಾಹಿತಿಯನ್ನು ಖಾತರಿಪಡಿಸುತ್ತದೆ. ಭಾರತ್ ವಿಸ್ತಾರ್ ಭಾರತ ಸರ್ಕಾರದ ರೈತ ಕೇಂದ್ರಿತ ಕೃತಕ ಬುದ್ಧಿಮತ್ತೆ ಚಾಲಿತ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯವಾಗಿದ್ದು, ಇದು ವಿವಿಧ ಸರ್ಕಾರಿ ಮತ್ತು ವೈಜ್ಞಾನಿಕ ಮೂಲಗಳನ್ನು ಸಂಪರ್ಕಿಸುವ ಮೂಲಕ ರೈತರಿಗೆ ವಿಶ್ವಾಸಾರ್ಹ ಮಾಹಿತಿಯನ್ನು ನೀಡುತ್ತದೆ. ಈ ವೇದಿಕೆಯಲ್ಲಿ ರೈತರು ಹವಾಮಾನ, ಮಾರುಕಟ್ಟೆ ಬೆಲೆಗಳು, ಕೀಟಗಳು ಮತ್ತು ರೋಗಗಳು, ಮಣ್ಣಿನ ಆರೋಗ್ಯ, ಬೆಳೆ ನಿರ್ವಹಣೆ ಮತ್ತು ಕನಿಷ್ಠ 10 ಪ್ರಮುಖ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಸಂಬಂಧಿಸಿದ ಮಾಹಿತಿ ಮತ್ತು ಸ್ಥಿತಿಯನ್ನು ವೀಕ್ಷಿಸಲು ಸಾಧ್ಯವಾಗುತ್ತದೆ. ಭಾರತ್ ವಿಸ್ತಾರ್ ಅನ್ನು ವಾಯ್ಸ್ ಫಸ್ಟ್ AI ಆಗಿ ವಿನ್ಯಾಸಗೊಳಿಸಲಾಗಿದೆ. ಇದರಿಂದಾಗಿ ಸರಳ ಫೀಚರ್ ಫೋನ್ ಹೊಂದಿರುವ ರೈತರು ಸಹ ಕರೆ ಮಾಡುವ ಮೂಲಕ ಅದರ ಪ್ರಯೋಜನ ಪಡೆಯಬಹುದು. ಇದಕ್ಕಾಗಿ ಧ್ವನಿ, ಇನ್ಪುಟ್, ಔಟ್ಪುಟ್, ವೆಬ್ಸೈಟ್ ಮತ್ತು ಮೊಬೈಲ್ ಸೈಟ್ ಚಾಟ್ಬಾಟ್ನಂತಹ ಸೌಲಭ್ಯಗಳೊಂದಿಗೆ ದೂರವಾಣಿ ಸಹಾಯವಾಣಿ ಸಂಖ್ಯೆ 1552261 ಪ್ಲಾಟ್ಫಾರ್ಮ್ಗೆ ಲಿಂಕ್ ಮಾಡಲಾಗಿದೆ. ಭಾರತ್ ವಿಸ್ತಾರ್ ಭಾರತೀಯ ಹವಾಮಾನ ಇಲಾಖೆಯಿಂದ ಹವಾಮಾನ ಮಾಹಿತಿ, ಅಗ್ಮಾರ್ಕೆಟ್ನಿಂದ ಮಾರುಕಟ್ಟೆ ಬೆಲೆಗಳು, ರಾಷ್ಟ್ರೀಯ ಕೀಟ ಕಣ್ಗಾವಲು ವ್ಯವಸ್ಥೆ ಮೂಲಕ ಕೀಟ ಮತ್ತು ರೋಗ ನಿರ್ವಹಣೆ, ಅಗ್ರಿಸ್ಟಾಕ್ ಡೇಟಾ ಮತ್ತು 10 ಕೇಂದ್ರ ಸರ್ಕಾರದ ಯೋಜನೆಗಳ ಮಾಹಿತಿಯನ್ನು ಸಂಯೋಜಿಸಿದೆ. ಇದರೊಂದಿಗೆ ಯೋಜನೆಯ ವಿವರಗಳು, ಅರ್ಜಿ ಸ್ಥಿತಿ, ಪ್ರಯೋಜನ ಟ್ರ್ಯಾಕಿಂಗ್ ಮತ್ತು ದೂರು ನೋಂದಣಿ ಮತ್ತು ಪರಿಹಾರ ಸ್ಥಿತಿಯನ್ನು ವೀಕ್ಷಿಸುವ ಸೌಲಭ್ಯಗಳನ್ನು ಸಹ ಸಂಯೋಜಿಸಲಾಗಿದೆ. ಇದರಿಂದಾಗಿ ರೈತರು ಕಚೇರಿಗಳು ಅಥವಾ ವಿವಿಧ ಪೋರ್ಟಲ್ಗಳಿಗೆ ಪದೇ ಪದೇ ಭೇಟಿ ನೀಡಬೇಕಾಗಿಲ್ಲ. ಭಾರತ್ ವಿಸ್ತಾರ್ ಅನ್ನು ಕೃಷಿ ಕ್ಷೇತ್ರಕ್ಕಾಗಿ ನಿರ್ದಿಷ್ಟವಾಗಿ ಸಿದ್ಧಪಡಿಸಲಾದ ರೈತ ಕೇಂದ್ರಿತ ಕೃತಕ ಬುದ್ಧಿಮತ್ತೆ ಚಾಲಿತ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಆಗಿ ವಿನ್ಯಾಸಗೊಳಿಸಲಾಗಿದೆ. ಇದು ಪ್ಲಗ್ ಅಂಡ್ ಪ್ಲೇ ಮಾದರಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದರಿಂದ ವಿವಿಧ ಸರ್ಕಾರಿ, ವೈಜ್ಞಾನಿಕ ಮತ್ತು ಮಾರುಕಟ್ಟೆ ಸಂಬಂಧಿತ ವ್ಯವಸ್ಥೆಗಳನ್ನು ಸುಲಭವಾಗಿ ಸಂಪರ್ಕಿಸಬಹುದು. ಈ ವೇದಿಕೆಯು ಪರಿಶೀಲಿಸಿದ ಮತ್ತು ಸುರಕ್ಷಿತ ಮಾಹಿತಿಯನ್ನು ಆಧರಿಸಿದೆ. ಬಹು ಮಾದರಿ ಮತ್ತು ಬಹುಭಾಷಾ ಪ್ರವೇಶವನ್ನು ಒದಗಿಸುತ್ತದೆ ಮತ್ತು ದೊಡ್ಡ ಪ್ರಮಾಣದ ಪರಿಣಾಮವನ್ನು ಸೃಷ್ಟಿಸಲು ವಿವಿಧ ರಾಜ್ಯ ಸರ್ಕಾರಗಳು ತಮ್ಮ ಮಟ್ಟದಲ್ಲಿ ಅಳವಡಿಸಿಕೊಳ್ಳಬಹುದಾದ ಚೌಕಟ್ಟನ್ನು ಒದಗಿಸುತ್ತದೆ. ಭಾರತ್ ವಿಸ್ತಾರ್ ಅನ್ನು ಭಾರತ ಸರ್ಕಾರವು ಕೃತಕ ಬುದ್ಧಿಮತ್ತೆ ಚಾಲಿತ ಕೃಷಿ ಮೂಲಸೌಕರ್ಯವಾಗಿ ಅಭಿವೃದ್ಧಿಪಡಿಸುತ್ತಿದೆ. ವಾಯ್ಸ್ ಫಸ್ಟ್ AI ಮೂಲಕ ದೇಶಾದ್ಯಂತ ರೈತರನ್ನು ತಲುಪಲು ವಿಶೇಷ ಒತ್ತು ನೀಡಲಾಗಿದೆ. ಇದರಿಂದಾಗಿ ಫೀಚರ್ ಫೋನ್ ಬಳಕೆದಾರರು ಸಹ ದೂರವಾಣಿ ಮೂಲಕ ಈ ಸೇವೆಯ ಪ್ರಯೋಜನ ಪಡೆಯಬಹುದು. ಹಂತ 1ರಲ್ಲಿ ಮಹಾರಾಷ್ಟ್ರ, ಬಿಹಾರ ಮತ್ತು ಗುಜರಾತ್ನಂತಹ ರಾಜ್ಯಗಳನ್ನು ವೇದಿಕೆಗೆ ಸಂಪರ್ಕಿಸಲಾಗಿದೆ ಮತ್ತು ಇದನ್ನು ಭವಿಷ್ಯದಲ್ಲಿ ಇತರ ರಾಜ್ಯಗಳು ಮತ್ತು ಹೆಚ್ಚಿನ ಭಾರತೀಯ ಭಾಷೆಗಳಿಗೆ ವಿಸ್ತರಿಸಲಾಗುವುದು. ಇದು ರೈತರಿಗೆ ಪ್ರಯೋಜನಕಾರಿಯಾಗುವ ರಾಷ್ಟ್ರೀಯ ಮಟ್ಟದ ಕೃಷಿ ಡಿಜಿಟಲ್ ನೆಟ್ವರ್ಕ್ ಆಗಿ ಕೆಲಸ ಮಾಡುತ್ತದೆ. ಭಾರತ್ ವಿಸ್ತಾರ್ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯ ಅಭ್ಯಾಸಗಳ ಪ್ಯಾಕೇಜ್, ಬೆಳೆ ನಿರ್ವಹಣೆ ಮತ್ತು ಮಣ್ಣಿನ ಆರೋಗ್ಯ ಕಾರ್ಡ್ಗಳ ಆಧಾರದ ಮೇಲೆ ಮಣ್ಣಿನ ಸಲಹೆಯನ್ನು ಒಳಗೊಂಡಿದೆ. ಇದರಿಂದ ರೈತರು ವೈಜ್ಞಾನಿಕ ಮತ್ತು ಸ್ಥಳ ನಿರ್ದಿಷ್ಟ ಸಲಹೆಗಳನ್ನು ಪಡೆಯಬಹುದು. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಪ್ರಧಾನ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಇದು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ರಾಷ್ಟ್ರಮಟ್ಟದ ಬಾಕ್ಸರ್ ನಯನಾ ಯಾಹ್ವಿ ಮತ್ತು ಪಾಲಕರಾದ ಸತೀಶ್ ಕುಮಾರ್ ಎಂ ಅವರೊಂದಿಗೆ ಸಂವಾದ.
2: ಇಂದಿನ ಕ್ರೀಡಾಲೋಕ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ರಾಷ್ಟ್ರಮಟ್ಟದ ಬಾಕ್ಸರ್ ನಯನಾ ಯಾಹ್ವಿ ಅವರು ಹಾಗೂ ಪಾಲಕರಾದ ಸತೀಶ್ ಕುಮಾರ್ ಅವರು ಕೂಡ ಇದ್ದಾರೆ. ನಯನಾ ಹಾಗೂ ಸತೀಶ್ ಕುಮಾರ್ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
3: ಧನ್ಯವಾದಗಳು.
4: ಥ್ಯಾಂಕ್ ಯು.
2: ಸತೀಶ್ ಕುಮಾರ್ ಅವರೇ, ಆರಂಭದಲ್ಲಿ ನೀವು ಕೂಡ ನಯನಾಗೆ ಕೋಚ್ ಮಾಡ್ತಿದ್ರಿ, ಈ ಬಾಕ್ಸಿಂಗ್ ಕ್ರೀಡೆಯ ಕುರಿತು ಸ್ವಲ್ಪ ಮಾಹಿತಿಯನ್ನ ಕೊಡ್ತೀರಾ?
3: ಬಾಕ್ಸಿಂಗ್ ಅನ್ನೋದು ತುಂಬಾ ಟಫೆಸ್ಟ್ ಸ್ಪೋರ್ಟ್ ಇನ್ ದ ಫೀಲ್ಡ್ ಆಫ್ ಮಾರ್ಷಲ್ ಆರ್ಟ್ಸ್ ಅಲ್ಲಿ. ತುಂಬಾ ಜನ ಹೆಣ್ಮಕ್ಳು ಇದ್ರಲ್ಲಿ ಪ್ರಾಕ್ಟೀಸ್ ಮಾಡಲ್ಲ, ಆದ್ರೆ ನನ್ನ ದೃಷ್ಟಿಲಿ ಹೆಣ್ಮಕ್ಳು ಈಗಿನ ಕಾಲದಲ್ಲಿ ಸೆಲ್ಫ್ ಡಿಫೆನ್ಸ್ ಹಾಗೂ ಫಿಟ್ನೆಸ್ ತುಂಬಾ ಮುಖ್ಯ ಅನ್ಸಿದ್ರಿಂದ ನನ್ನ ಮಗಳಿಗೆ, ನಾನು ಆಲ್ರೆಡಿ ಬಾಕ್ಸಿಂಗ್ ಮಾಡ್ತಿದ್ರಿಂದ ಮಗಳು ಕೂಡ ಇದೇ ಫೀಲ್ಡ್ ಗೆ ಕರ್ಕೊಂಡ್ಬಂದೆ.
2: ಬಾಕ್ಸಿಂಗ್ ಅಲ್ಲಿ ನಿಮಗೆ ಇಂಟ್ರೆಸ್ಟ್ ಬರ್ಲಿಕ್ಕೆ ಕಾರಣ ಏನು ಸತೀಶ್ ಕುಮಾರ್ ಅವರೇ?
3: ನಾವು ಚಿಕ್ಕ ವಯಸ್ಸಲ್ಲಿ ಇದೇ ಬ್ರೂಸ್ಲಿ ಫಿಲಮ್ ಎಲ್ಲ ನೋಡಿ, ಮಾರ್ಷಲ್ ಆರ್ಟ್ಸ್ ಫಿಲಮ್ ನೋಡಿ ಬಾಕ್ಸಿಂಗ್ ಕಲಿಯಬೇಕು ಅಂತ ತುಂಬಾ ಚಿಕ್ಕ ವಯಸ್ಸಿಂದ ಆಸೆ ಇತ್ತು. ಹಾಗೆ ಕಲ್ತಿ ಕಲ್ತಿ ಮತ್ತೆ ಇದೇ ಫೀಲ್ಡ್ ಅಲ್ಲಿ ಇದೀವಿ, ಇನ್ನು ಕಲಿತಾ ಇದೀವಿ, ಇನ್ನು ಮಾಡ್ತಾ ಇದೀವಿ.
2: ನೀವು ಹೇಳಿದ್ರಿ ಬಾಕ್ಸಿಂಗ್ ಸೆಲ್ಫ್ ಡಿಫೆನ್ಸ್ ಗಾಗಿ ಮಾಡಬೇಕು ಅಂತ, ಸೊ ಕ್ರೀಡೆಯಾಗಿ ಬಾಕ್ಸಿಂಗಿಗೂ ಸೆಲ್ಫ್ ಡಿಫೆನ್ಸಿಗೂ ಏನಾದ್ರೂ ವ್ಯತ್ಯಾಸ ಇದೆಯಾ? ಅಂದ್ರೆ ಈಗ ಸೆಲ್ಫ್ ಡಿಫೆನ್ಸಿಗಷ್ಟೇ ನಾವು ಬಾಕ್ಸಿಂಗ್ ಯೂಸ್ ಮಾಡ್ಕೋತೀವಿ ಅಂದ್ರೆ ಅದು ಬೇರೆ ರೀತಿ ತರಬೇತಿ ಇದೆಯಾ, ಅಥವಾ ಕ್ರೀಡೆಗೆ ನಿಯಮಾವಳಿಗಳು ಬೇರೆ ಬೇರೆ ಇರ್ತದೆ, ಆ ಕುರಿತಾಗಿ ಹೇಳಿ.
3: ಸೆಲ್ಫ್ ಡಿಫೆನ್ಸ್ ಅಂದ್ರೆ ತುಂಬಾ ಲಾಟ್ ಆಫ್ ಇದೆ. ಬಾಕ್ಸಿಂಗ್ ಅನ್ನ ಆಸ್ ಎ ಸ್ಪೋರ್ಟ್ ಆಗಿ ನೋಡ್ತಾರೆ. ಅಲ್ಲಿ ನಿಮಗೆ ಸೇಫ್ಟಿ ಪರ್ಪಸ್ ಅಲ್ಲಿ ಗ್ಲೌಸ್, ಹೆಡ್ ಗಾರ್ಡ್, ಟೀತ್ ಗಾರ್ಡ್ ಅದ ಗಾರ್ಡ್ ಇಟ್ಕೊಂಡು ಆಡ್ತೀವಿ. ಇದೊಂದು ಸಮಗ್ರ ಸ್ಪೋರ್ಟ್ಸ್, ಎಲ್ಲಾ ಮಕ್ಕಳು ಆಡಬೇಕು ಅಂತ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅವ್ರೇನ್ ಮಾಡ್ತಾರೆ, ಸೇಫ್ಟಿ ಪರ್ಪಸ್ ಅಲ್ಲಿ ಮಾಡಿದಾಗ ಅದು ಸ್ಪೋರ್ಟ್ಸ್ ಅನ್ಸ್ಕೊಳುತ್ತೆ. ಅದೇ ಸೆಲ್ಫ್ ಡಿಫೆನ್ಸ್ ಅಂತ ಹೋದಾಗ ನಿಮ್ಗೆ ಅದೇ ಟೆಕ್ನಿಕ್ನ ನೀವು ಬರೀ ಕೈಯಲ್ಲಾಗಲಿ, ನಿಮ್ಮ ಸೆಲ್ಫ್ ಡಿಫೆನ್ಸ್ ರಸ್ತೆಯಲ್ಲಿ ಏನಾದ್ರು ಪ್ರಾಬ್ಲಮ್ ಆದರೆ ಅದೇ ಟೆಕ್ನಿಕ್ ನೀವು ಬರೀ ಕೈ ಯೂಸ್ ಮಾಡೋದು, ಅದು ಇನ್ನೂ ಮಾರಕವಾಗಿರುತ್ತೆ. ಈ ರೀತಿ ನೀವು ಅದೇ ಒಂದು ಸ್ಪೋರ್ಟ್ನ ನೀವು ಸ್ಪೋರ್ಟ್ ಆಗೂ ತಗೋಬಹುದು, ಸೆಲ್ಫ್ ಡಿಫೆನ್ಸ್ ಆಗಿ ಯೂಸ್ ಮಾಡ್ಕೋಬಹುದು. ಎಸ್ಪೆಷಲಿ ಇದರಿಂದ ಬರೋ ಸೆಲ್ಫ್ ಕಾನ್ಫಿಡೆನ್ಸ್ ಇದೆಯಲ್ಲ, ಅದೇ ಮೇನ್ ಇಂಪಾರ್ಟೆಂಟ್. ಕರಾಟೆ, ಕುಂಫು, ಕಿಕ್ ಬಾಕ್ಸಿಂಗ್, MMA ಈ ಥರ ತುಂಬಾ ಹಲವಾರು ವೆರೈಟಿ ಇದೆ. ಇದರಲ್ಲಿ ಕರಾಟೆ ಬಂದರೆ ನಿಮಗೆ ಕೈ, ಕಾಲು, ಮೊಣಕೈ, ತಮ್ಮ ದೇಹದ ಎಲ್ಲ ಭಾಗವನ್ನು ಯೂಸ್ ಮಾಡ್ಕೋತಾರೆ. ಟೆಕ್ವಾಂಡೋದಲ್ಲಿ ಬರೀ ಕಾಲುಗಳು ಯೂಸ್ ಮಾಡ್ತಾರೆ. MMA ನಿಮ್ಮನ್ನು ಕೆಳಗಡೆ ಗ್ರ್ಯಾಪ್ಲಿಂಗ್, ಕೆಳಗಡೆಯಿಂದ ಕುಸ್ತಿ ಆಡೋದು ಇವೆಲ್ಲ ಮಿಕ್ಸ್ ಇರುತ್ತೆ. ಬಾಕ್ಸಿಂಗ್ ಅನ್ನೋದು ಒಂದು ಅದರ ಒಂದು ಭಾಗವನ್ನು ತೆಗೆದುಕೊಂಡಿದ್ವಿ. ಅದು ಬರೀ ಕೈಯಿಂದ ಮುಷ್ಟಿಯಿಂದ ಮುಷ್ಟಿ ಮಾತ್ರ ಪ್ರಹಾರ ಮಾಡೋದಂಥದ್ದು. ಆ ಬಾಕ್ಸಿಂಗ್ ಅಂತೂ ತುಂಬಾ ಅತ್ಯುತ್ತಮವಾಗಿದೆ, ಒಳ್ಳೆ ಸ್ಪೋರ್ಟ್ ಕೂಡ.
2: ಸೊ ಇದು ಬರೀ ಕೈ ಅಷ್ಟೇ ಯೂಸ್ ಮಾಡ್ತಾರೆ ಬಾಕ್ಸಿಂಗ್ ಅಲ್ಲಿ?
3: ಹೌದು, ಮುಷ್ಟಿ ಮಾತ್ರ ಯೂಸ್ ಮಾಡ್ತಾರೆ. ಮತ್ತೆ ಇಟ್ಸ್ ಕಾಲ್ಡ್ ಆ ಸ್ವೀಟ್ ಸೈನ್ಸ್.
2: ಕ್ರೀಡೆಯಾಗಿ ಭಾರತದಲ್ಲಿ ಬಾಕ್ಸಿಂಗ್ ಯಾವ ರೀತಿ ಬೆಳೆದು ಬಂತು ಅಂತ ಹೇಳ್ತೀರಾ?
3: ಕರಾಟೆ ಆಕ್ಚುಲಿ ಮೇನ್ ಇದು ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಬಂದಿದ್ದು ಕರಾಟೆ. ಜಪಾನ್ ಮೂಲಕ ಕರಾಟೆ ಬೆಳೆಸ್ತಾ ಬಂದರು. ಅದಾದ್ಮೇಲೆ ಈ ವೆಸ್ಟರ್ನ್ ಅವ್ರು ಏನ್ ಮಾಡಿದ್ರು, ಬಾಕ್ಸಿಂಗ್ ಅದರಲ್ಲಿ ಮುಷ್ಟಿ ಯುದ್ಧ ಅಂತ ಒಂದು ಸಪರೇಟ್ ಆಗಿ ಫ್ರೆಂಚ್ ಇಂದ ಅಮೆರಿಕ ಅವ್ರು ತಗೊಂಡು ಅವ್ರು ಶುರು ಮಾಡಿದ್ದು, ಆಲ್ ಓವರ್ ವರ್ಲ್ಡ್ ಫೇಮಸ್ ಆಗ್ತಾ ಬಂತು. ಆ ಟೈಮಲ್ಲಿ ಈಗ 50 ವರ್ಷದಿಂದ ಮೊಹಮ್ಮದ್ ಅಲಿ, ಟೈಸನ್ ಇವರೆಲ್ಲ ಬಾಕ್ಸಿಂಗ್ನ ತುಂಬಾ ಎತ್ತರ ತಗೊಂಡೋಗಿದ್ರು. ಅದನ್ನ ನೋಡಿ ನಮ್ಮ ಇಂಡಿಯಾ ದೇಶದಲ್ಲೂ ಕೂಡ ಪ್ರೇರೇಪಣೆ ಆಗಿ ಯಾವಾಗ ಒಲಿಂಪಿಕ್ ಅಲ್ಲಿ ಬಾಕ್ಸಿಂಗ್ ಕ್ರೀಡೆ ಸೇರ್ಪಡೆ ಆಯಿತು, ಇಂಡಿಯಾದಲ್ಲಿ ಕೂಡ ತುಂಬಾ ಬಾಕ್ಸಿಂಗ್ ಡೆವಲಪ್ ಆಯಿತು. ಮತ್ತೆ ಈಗ ರೀಸೆಂಟ್ 20 ವರ್ಷದಿಂದ ಹೆಣ್ಮಕ್ಳು ಕೂಡ ಬಾಕ್ಸಿಂಗ್ ಸೇರಿಸ್ಕೊಂಡ್ರು. ಬಾಕ್ಸಿಂಗ್ ನ ಕ್ರೀಡೆಯನ್ನು ಒಲಿಂಪಿಕ್ ಅಲ್ಲಿ ಜಾಯಿನ್ ಮಾಡಿದಾಗ ಹೆಣ್ಮಕ್ಳು ಕೂಡ ತುಂಬಾ ಜಾಯಿನ್ ಆಗ್ತಿದ್ದಾರೆ. ಈ ರೀತಿ ಬಾಕ್ಸಿಂಗ್ ತುಂಬಾ
2: ಭಾರತದಲ್ಲಿ ಬೆಳೆದು ಬಂತ ಅಂತ ಹೇಳ್ಬೋದು. ನಯನ, ಈಗ ನೀವು ಬಾಕ್ಸಿಂಗ್ ತಂದೆಯಿಂದ ಪ್ರಾರಂಭಿಕ ಹಂತದಲ್ಲಿ ಕಲ್ತ್ರಿ ಅಂತ ಕೇಳ್ಪಟ್ಟೆ, ಈ ಬಾಕ್ಸಿಂಗ್ ಕ್ರೀಡೆಯತ್ತ ನಿಮಗೆ ಆಸಕ್ತಿ ಮೂಡ್ಲಿಕ್ಕೆ ಕಾರಣ ಏನು?
4: ನಮ್ಮ ತಂದೆ ಅವರಿಗೆ ಈಗಿನ ಟೈಮಲ್ಲಿ ಹೆಣ್ಮಕ್ಳಿಗೆ ಸೆಲ್ಫ್ ಡಿಫೆನ್ಸ್ ಮತ್ತು ಫಿಟ್ನೆಸ್ ತುಂಬ ಇಂಪಾರ್ಟೆಂಟ್ ಅಂತ ಬಾಕ್ಸಿಂಗ್ ಕ್ಲಾಸ್ಗೆ ಸೇರಿಸಿದ್ರು. ನಮ್ಮ ಅಪ್ಪ ಕೂಡ ಬಾಕ್ಸಿಂಗ್ ಮತ್ತು ಕಿಕ್ ಬಾಕ್ಸಿಂಗ್ನಲ್ಲಿ ಮಾಡಿದ್ದಾರೆ.
2: ಹಾಗಾಗಿ ನಿಮಗೆ ಇಂಟ್ರೆಸ್ಟ್ ಬಂತ ಅಥವಾ ನಿಮಗೆ ಬೇರೆ ಯಾವುದಾದ್ರೂ ಕ್ರೀಡೆಯಲ್ಲಿ ಆಸಕ್ತಿ ಇತ್ತಾ ಬಾಕ್ಸಿಂಗ್ ಬಿಟ್ಟು?
4: ಇಲ್ಲ, ಅಷ್ಟಿಲ್ಲ.
2: ಅಂದ್ರೆ ಮನೆಯಲ್ಲಿ ಆ ವಾತಾವರಣ ಇರೋದ್ರಿಂದ ಬಾಕ್ಸಿಂಗ್ ಅತ್ತ ನಿಮ್ಗೆ ಆಸಕ್ತಿ ಜಾಸ್ತಿ ಆಯ್ತು ಅಂತ ಹೇಳ್ಬೋದಲ್ವಾ? ಎಷ್ಟನೇ ವಯಸ್ಸಿಗೆ ಬಾಕ್ಸಿಂಗ್ ಕಲ್ತಿದ್ದು?
4: ಆರನೇ ವಯಸ್ಸಿನಲ್ಲಿ ಬಾಕ್ಸಿಂಗ್ ಕ್ಲಾಸ್ಗೆ ಸೇರಿದ್ದೆ. ಆಗ ಹತ್ರದಲ್ಲಿ ಎಲ್ಲೂ ಬಾಕ್ಸಿಂಗ್ ಕ್ಲಾಸ್ ಇರಲಿಲ್ಲ. ಆಗ ತಾನೇ ನಮ್ಮ ಕ್ಯಾಪ್ಟನ್ ಕೋಚ್ ರಿಟೈರ್ಡ್ ಆಗಿ HMD ಗ್ರೌಂಡ್ ನಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು. ಸುಮಾರು 4 ವರ್ಷ ಔಟ್ ಸೈಡ್ ಗ್ರೌಂಡ್ ನಲ್ಲಿ ಮಳೆ ಚಳಿ ಇದ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ.
2: ಬಾಕ್ಸಿಂಗ್ ಪ್ರಾರಂಭಿಕ ಹಂತದಲ್ಲಿ ತಂದೆಯವರೇ ಕಲಿಸಿದ್ರ? ಸತೀಶ್ ಕುಮಾರ್ ಅವರೇ, ನಿಮ್ಮ ಮಗಳಿಗೆ ಬಾಕ್ಸಿಂಗ್ ಕಲಿಸ್ಲಿಕ್ಕೆ ಮೇನ್ ಕಾರಣ ಏನು?
3: ಹೆಣ್ಮಕ್ಳಿಗೆ ಸೆಲ್ಫ್ ಡಿಫೆನ್ಸ್ ಬೇಕೇ ಬೇಕು ಅಂತ ಹೆಗ್ರೆ ನನ್ಗೆ ಗೊತ್ತಿರೋದ್ರಿಂದ ನಾಲೆಜ್ ಆಗಿ ಪೇಸ್ಟ್ ಮಾಡುವಂತ ಆ ಟೈಮಲ್ಲಿ ಅವಳನ್ನ ಪ್ರಾಕ್ಟೀಸ್ ಕರೆದೆ. ಅವಳು ಬಂದ್ಲು, ಪ್ರಾಕ್ಟೀಸ್ ಮಾಡ್ತಾ ಇದ್ಲು. ಹೇಳ್ಕೊಡೋ ವಿಧಾನ ಹೇಗಿತ್ತು ಅಂದ್ರೆ, ಫನ್ ಪ್ಲಸ್ ಪ್ರಾಕ್ಟೀಸ್ ಎರಡು ಮಿಕ್ಸ್ ಮಾಡಿದ್ರಿಂದ ಅವಳಿಗೆ ಈ ಗೇಮ್ ಅಲ್ಲೇ ಫನ್ ಕನ್ಕೊಂಡ್ಳು. ಬರ್ತಾ ಬರ್ತಾ ಅವಳಿಗೂ ಇಂಟ್ರೆಸ್ಟ್ ಅದಲ್ಲೇ ಜಾಸ್ತಿ ಆಯ್ತು. ಸೊ ಇದು ಗೇಮ್ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದಾಳೆ.
2: ಆರು ವಯಸ್ಸಂತಂದ್ರೆ ಬಾಕ್ಸಿಂಗ್ ಸಮರ ಕಲೆ ಅಂತ ಹೇಳ್ಬೋದು. ಇದರಲ್ಲಿ ಇಂಜುರಿ ಜಾಸ್ತಿ ಆಗ್ತಿರ್ತದೆ, ಬಿದ್ರೆ ಅಥವಾ ಏನಾದ್ರೂ ಮುಖಕ್ಕೆ ಏನಾದ್ರೂ ಪೆಟ್ಟಾದ್ರೆ ಇವೆಲ್ಲ ಒಂದಿಷ್ಟು ಏನಾಗುತ್ತೋ ಅಂತ ಭಯ ಇರುತ್ತೆ.
3: ಬಾಕ್ಸಿಂಗ್ ಅಂತ ಸ್ಪೋರ್ಟ್ಸ್ ಅಂತ ಮಾಡಿದಾಗ ಇಂಡಿಯಾವ್ರು ಏನ್ ಮಾಡೋ, ಹೆಡ್ ಗಾರ್ಡ್, ಟೀತ್ ಗಾರ್ಡ್ ಅಂತೆಲ್ಲ ಸೇಫ್ಟಿ ಪರ್ಪಸ್ ಕೊಟ್ಕೊಂಡೇ ಮಾಡಿಸ್ತಾರೆ. ಆಸ್ ಎ ಕೋಚ್ ಹೇಳ್ಕೊಡ್ಬೇಕಾದ್ರೆ ಮಕ್ಕಳಿಗೆ ಏನ್ ಸೇಫ್ಟಿ ಕೊಡ್ಬೇಕು, ಯಾವ ರೀತಿ ಫಸ್ಟ್ ಅವ್ನು ಡೆವಲಪ್ ಮಾಡಬೇಕು, ದೇಹದಲ್ಲಿ ಹೇಗೆ ಫಸ್ಟ್ ಹದಗೊಳಿಸಬೇಕು, ತದನಂತರ ಮುಂದಕ್ಕೆ ಬಾಕ್ಸಿಂಗ್ ಹೇಳ್ಕೊಡ್ಬೇಕು. ಫಸ್ಟ್ ಅವ್ರ ಬಾಡಿನ ಫಿಟ್ನೆಸ್ ತೊಗೊಂಡೋಗ್ಬೇಕು, ಅವ್ರ ಕಂಪ್ಲೀಟ್ ರೆಡಿ ಆದ್ಮೇಲೆ ಅವ್ರನ್ನ ಮುಂದೆ ಬಾಕ್ಸಿಂಗ್ಗೆ, ಪಂಚಿಗೆ ಅಥವಾ ಫೈಟಿಂಗ್ ಆಡಕ್ಕೆ ಬಿಡಬೇಕು. ಆ ರೀತಿ ಕ್ರಮೇಣ ಹಂತವಾಗಿ ಅವ್ನು ತೊಗೊಂಡೋಗಿದ್ರಿಂದ ನಮ್ಗೇನು ಪ್ರಾಬ್ಲಮ್ ಆಗಲಿಲ್ಲ.
2: ನಯನ, ನೀವು ನ್ಯಾಷನಲ್ ಜೂನಿಯರ್ ಲೆವೆಲ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿ ಪದಕವನ್ನ ಪಡೆದಿದ್ದೀರಿ, ಏನೇನ್ ಸವಾಲ್ ಇತ್ತಾವಾಗ ಆರಂಭಿಕ ಹಂತದಲ್ಲಿ?
4: ಆಗ ಫಸ್ಟ್ ನಮ್ ಹತ್ರದಲ್ಲಿ ಕ್ಲಾಸ್ ಇರ್ಲಿಲ್ಲ, ಸೊ ತುಂಬಾ ದೂರ ಇತ್ತು. ಅವಾಗ ನಾವು ಔಟ್ಸೈಡ್ ಗ್ರೌಂಡ್ ಅಲ್ಲೇ ಮಾಡ್ತಾ ಇದ್ವಿ. ನಮ್ಗೆ ರಿಂಗ್ ಗ್ಲೌಸ್ ಏನೂ ಇರ್ಲಿಲ್ಲ. 4 ವರ್ಷ ಔಟ್ಸೈಡ್ ಗ್ರೌಂಡ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ.
2: ಬಾಕ್ಸಿಂಗ್ ಈಗ 6ನೇ ವಯಸ್ಸು ಅಂದ್ರೆ ಚಿಕ್ಕ ವಯಸ್ಸು, ನಿಮ್ಗೆ ಸ್ಪರ್ಧೆ ಇವೇನು ಗೊತ್ತಿರಲ್ಲ. ಮೊದ್ಲಿಗೆ ಎದುರಿಸಿದಂತ ಸ್ಪರ್ಧೆ ಯಾವ್ದು?
4: ನನ್ನ 4ನೇ ವಯಸ್ಸಿನಲ್ಲಿ ದಕಾಟ್ನಲ್ಲಿ ನಡೆದಿದ್ದ ಟೂರ್ನಿಮೆಂಟ್, ಒಂದು ಹುಡುಗನ ಮೇಲೆ ಫೈಟ್ ಬಿಟ್ಟಿದ್ರು. ಅಲ್ಲಿ ನಾನು ಚೆನ್ನಾಗಿ ಆಡಿದ್ದೆ, ಮತ್ತೆ ಗೋಲ್ಡ್ ಮೆಡಲ್, ಮತ್ತೆ ನಾನು ಚೆನ್ನಾಗಿ ಆಡಿದ್ದಕ್ಕೆ ಕೋಚ್ 100 ರೂಪಾಯಿ ಕೊಟ್ಟಿದ್ರು.
2: ಓ, 100 ರೂಪಾಯಿಯಿಂದ ನಿಮ್ಗೆ ಬಾಕ್ಸಿಂಗ್ ಕಲಿಬೇಕು ಅನಿಸ್ತು. ಅಂದ್ರೆ ಭಾಗವಹಿಸಿದ ಮೊದಲೇ ಸ್ಪರ್ಧೆಯಲ್ಲಿ ವಿನ್ ಆದ್ರಿ, ಅದು ಒಬ್ಬ ಹುಡುಗನೊಟ್ಟಿಗೆ. ಸೊ ಅದರಿಂದ ಇಂಟ್ರೆಸ್ಟ್ ಬಂತು, ಹಾ ನಾ ಇನ್ನೂ ಬಾಕ್ಸಿಂಗ್ ಮುಂದೆ ಕಲ್ತ್ರಂದ್ರೆ ಏನಾದ್ರೂ ಸಾಧಿಸಬಹುದು ಅಂತ. ದುಡ್ಡು ಸಿಕ್ತಲ್ಲ ಅಲ್ಲಿ 100 ರೂಪೀಸ್, ಏನ್ ಮಾಡಿದ್ರಿ ಆ ದುಡ್ಡನ್ನ?
4: ಅದು ಇವಾಗ ಸರ್ಟಿಫಿಕೇಟ್ ಅಲ್ಲಿ ಪ್ರಿಂಟ್ ಹಾಕಿದ್ದೀನಿ.
2: ಓ, ಇಟ್ಕೊಂಡಿದ್ದೀರಾ ಅದನ್ನ? ಲ್ಯಾಮಿನೇಷನ್ ಮಾಡಿ ಇಟ್ಕೊಂಡಿದ್ದೀರಾ? 100 ರೂಪಾಯಿ ಮೊದ್ಲಿಗೆ ಸಿಕ್ಕಿದ್ದು ಬಹುಮಾನ ಅದು. ಆ ರೀತಿ ನೀವು ಆರಂಭಿಕ ಹಂತದಲ್ಲಿ ಕಲಿತ್ರಿ ಅಂತ ಹೇಳಿದ್ರಲ್ಲ, ನ್ಯಾಷನಲ್ ಲೆವೆಲ್ ಜೂನಿಯರ್ ಲೆವೆಲ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿ ಪದಕ ಪಡೆದ್ರಲ್ಲ, ಆ ಅನುಭವ ಹಂಚಿಕೊಳ್ಳಿ. ಅದು ನಿಮ್ದು ನ್ಯಾಷನಲ್ ಲೆವೆಲ್ ಮೊದಲೇ ಚಾಂಪಿಯನ್ಶಿಪ್ ಆಗಿತ್ತ?
4: ಫಸ್ಟ್ ನನ್ನ ಚಾಂಪಿಯನ್ಶಿಪ್ GFI ಸ್ಕೂಲ್ ಸ್ಟೇಟ್ ಚಾಂಪಿಯನ್ಶಿಪ್. ಅಲ್ಲಿ ಕರ್ನಾಟಕದಲ್ಲ ಎಲ್ಲ ಡಿಸ್ಟಿಕ್ ಬಾಕ್ಸರ್ಸ್ ಬಂದಿದ್ರು. ನಾನು ಅಲ್ಲಿ 2 ಮಲಾಡಿ ಮತ್ತೆ ಗೋಲ್ಡ್ ಮೆಡಲ್ ತಗೊಂಡೆ. ಅದು ನನ್ನ ಮೊದಲೇ ಸ್ಟೇಟ್
2: ಚಾಂಪಿಯನ್ಶಿಪ್ ಅದು ಮೊದಲಿತ್ತು. ಈಗ ಬಾಕ್ಸಿಂಗ್ ಅಂದ್ರೆ ಶಕ್ತಿ ಕೇಂದ್ರೀಕೃತವಾದ ಕ್ರೀಡೆ ಇದು. ನಿಮ್ಮ ಡಯಟ್ ಮತ್ತೆ ಪ್ರಾಕ್ಟೀಸ್ ಹೇಗಿರುತ್ತೆ?
4: ಬಾಕ್ಸಿಂಗ್ ಶಕ್ತಿ ಕ್ರೀಡೆ ಆಗಿರೋದ್ರಿಂದ ನಂದು ಡಯಟ್ ಪ್ಯೂರ್ ವೆಜ್ ಮತ್ತೆ ಫ್ರೂಟ್ಸ್ ಸ್ಪ್ರೌಟ್ಸ್ ಪ್ರೋಟೀನ್ ಇಂದ ಆಗಿರುತ್ತೆ.
2: ಪ್ರೋಟೀನ್ ಜಾಸ್ತಿ ಬೇಕಂತಾರೆ. ಸೊ ಪ್ರೋಟೀನ್ ಗೆ ವೆಜಿಟೇರಿಯನ್ ಆಗಿರೋದ್ರಿಂದ ಯಾವ ರೀತಿ ಡಯಟ್ ಫಾಲೋ ಮಾಡ್ತೀರಿ ನೀವು?
4: ಸ್ಪ್ರೌಟ್ಸ್ ಇಂದ ತುಂಬಾ ಪ್ರೋಟೀನ್ ಸಿಗುತ್ತೆ, ಮತ್ತೆ ಮಿಲ್ಕ್ ಪ್ರಾಡಕ್ಟ್ ಪನ್ನೀರ್ ಅದರಿಂದ ಪ್ರೋಟೀನ್ ಸಿಗುತ್ತೆ.
2: ಈಗ ಒಂದು ದಿನದ ದಿನಚರಿ ಹೇಳೋದಾದ್ರೆ ಬಾಕ್ಸಿಂಗಿಗೆ ಎಷ್ಟು ಸಮಯ ತೆಗೆದಿಡ್ತೀರಿ, ಮತ್ತೆ ಸ್ಕೂಲಿಗೆ ಯಾವ ರೀತಿ ಸಮಯವನ್ನ ತೆಗೆದಿಡ್ತೀರಿ?
4: ಬೆಳಿಗ್ಗೆ 2 ಅವರ್ಸ್, 6 to 8 o'clock ಆಗುತ್ತೆ. ಸ್ಕೂಲ್ 9 o'clock ಸ್ಟಾರ್ಟ್ ಆಗುತ್ತೆ, ಮತ್ತೆ ಈವ್ನಿಂಗ್ 2 ಅವರ್ಸ್ ಮಾಡ್ತೀನಿ.
2: ಎಷ್ಟನೇ ಕ್ಲಾಸ್ ಈಗ?
4: ಇವಾಗ 9th.
2: ಯಾವ ಸ್ಕೂಲು?
4: ನಾಡಗಿರಿ ಇಂಗ್ಲಿಷ್ ಪಬ್ಲಿಕ್ ಸ್ಕೂಲ್. ಬೆಳಿಗ್ಗೆ 5 o'clock.
2: ಅವಾಗ ಎದ್ದು ರೆಡಿ ಆಗಿ, ದೂರ ಇದೇನಾ?
4: ಸ್ವಲ್ಪ.
2: ಹೇಗೆ ಹೋಗೋದು, ಯಾರು ಕರ್ಕೊಂಡು ಹೋಗ್ತಾರೆ?
4: ಅಪ್ಪ ಕರ್ಕೊಂಡು ಹೋಗ್ತಾರೆ.
2: ಬೆಂಗಳೂರಲ್ಲಿ ಸ್ಟೇಟ್ ಲೆವೆಲ್ ಎಲ್ಲ ಆಡಿದ್ರಲ್ಲ, ಅಲ್ಲಿ ಬಂಗಾರದ ಪದಕವನ್ನ ತೆಗೆದುಕೊಂಡ್ರಿ, ಆ ಚಾಂಪಿಯನ್ಶಿಪ್ ಹೇಗಿತ್ತು ನಿಮ್ಗೆ?
4: ಅದು ಈ ವರ್ಷದಲ್ಲಿ ಜೂನ್ ಅಲ್ಲಿ ಕೊಡಗು ಸ್ಟೇಟ್ ಅಮೆಚೂರ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅಂತ ಮಾಡಿದ್ರು. ಅಲ್ಲಿ ಡಿಸ್ಟ್ರಿಕ್ಟ್ ನಿಂದ ಬಾಕ್ಸರ್ಸ್ ಬಂದಿದ್ರು. ನಾನು ಅಲ್ಲಿ ಚೆನ್ನಾಗಿ ಆಡಿ ಗೋಲ್ಡ್ ಮೆಡಲ್ ತಗೊಂಡೆ, ಮತ್ತೆ ನ್ಯಾಷನಲ್ಸ್ ಗೆ ಸೆಲೆಕ್ಟ್ ಆದೆ.
2: ಸತೀಶ್ ಕುಮಾರ್ ಅವರೇ, ನೀವೊಬ್ಬರು ಪಾಲಕರಾಗಿ ಹಾಗೆ ಕೋಚ್ ಆಗಿ ಮಗಳ ಭವಿಷ್ಯದ ಕುರಿತಾಗಿ ಹೇಳಿ, ಹೇಗಿದೆ ಬಾಕ್ಸಿಂಗ್ ಅಲ್ಲಿ ಅವಳ ಭವಿಷ್ಯ?
3: ಬಾಕ್ಸಿಂಗ್ ನಲ್ಲಿ ಭವಿಷ್ಯ ಅಂತ ಹೇಳೋದಕ್ಕಿಂತ ಅವಳಿಗೆ ಯಾವ್ದು ಸಂತೋಷ ಆಗುತ್ತೋ ಅದ್ರಲ್ಲಷ್ಟೇ ನನ್ನ ಎನ್ಕರೇಜ್ಮೆಂಟ್ ಇರುತ್ತೆ. ಅವಳು ಬಾಕ್ಸಿಂಗ್ ನಾರ ಮಾಡ್ಲಿ ಬೇರೆ ಯಾವುದೇ ಗೇಮ್ ಚೂಸ್ ಮಾಡಿದ್ರು ನನ್ನ ಕಡೆಯಿಂದ ಓನ್ಲಿ ಎನ್ಕರೇಜ್ಮೆಂಟ್ ಮಾತಾ ಇರುತ್ತೆ ಅಷ್ಟೇ. ಅವಳು ಈಗಲೂ ಬಂದು ಇಲ್ಲ ಇನ್ನೊಂದು ಇನ್ನಿಲ್ಲ ಬೇರೆ ಹೋಗ್ತೀನಿ ಅಂದರೆ ನನ್ನ ಖಂಡಿತ ಯಾವುದೇ ಮಾತಾಡ್ತೀರ, ಅವ್ಳು ಪ್ರೋತ್ಸಾಹ ಮಾಡೋದಷ್ಟೇ ನನ್ನ ಕೆಲಸ. ಆ್ಯಸ್ ಎ ಪೇರೆಂಟ್ ಪ್ರೋತ್ಸಾಹ ಮಾಡ್ತೀನಿ, ಆ್ಯಸ್ ಎ ಕೋಚ್ ಮಾಡೋ ಕೆಲಸನ ನೀಟಾಗಿ ಮಾಡುವಂತ ತಪ್ಪಿಲ್ದಿರ ಹೇಳ್ಕೊಡೋದು ನನ್ನ ಕೆಲಸ.
2: ಬೆಳಿಗ್ಗೆ ಬೇಗ ಎದ್ದು ಬಾಕ್ಸಿಂಗ್ ಹೋಗ್ತಾಳೆ ತರಬೇತಿ ಪಡೀಲಿಕ್ಕೆ ಅಂತ ಹೇಳಿದ್ಲು, ಅವಳು ಬೆಳಗ್ಗೆ ತಾನಾಗೆ ಹೇಳ್ತಾಳ ಅಥವಾ ನೀವೇನಾದ್ರೂ ಕೋಚಿಂಗ್ ಹೋಗು ಪ್ರಾಕ್ಟೀಸ್ ಮಾಡು ಅಂತ ಹೇಳ್ತಾ ಇರ್ತೀರಾ ಹಿಂದೆ ಬಿದ್ದು ಅಂತ?
3: ಇಲ್ಲಿ ನಮ್ದೊಬ್ಬದ್ದೇ ಕೆಲಸ ಇಲ್ಲ, ನಮ್ದು ಅವ್ರ ತಾಯಿ, ನಾನು, ಅವಳು, 3 ಜನದ ಕೆಲಸ ನಡೀತಾ ಇರುತ್ತೆ. ಬೆಳಿಗ್ಗೆ ಅವ್ರ ತಾಯಿ 4 ಗಂಟೆಗೆ ತಲ್ತಾರೆ, ಅವ್ರು ಎದ್ದು ಅವಳಿಗೇನ್ ಬೇಕೋ ಜ್ಯೂಸು, ಡ್ರೈ ಫ್ರೂಟ್ಸ್ ಇವೆಲ್ಲ ರೆಡಿ ಮಾಡಿ ನೀರಿಗೆಲ್ಲ ರೆಡಿ ಮಾಡಬೇಕು. ತದನಂತರ ಹಾಗೆ 5 ಗಂಟೆಗೆ ಇವಳು ಅಲಾರಾಮ್ ಮಾಡಿಕೊಂಡಿರ್ತಾಳೆ, ಅಲಾರಾಮ್ ಇಟ್ಕೊಂಡು ಎದ್ದೊಳದ್ಮೇಲೆ ಇವಳು ರೆಡಿ ಆಗಿಬಿಟ್ಟು 1 ಅವರ್ ಹಾಗೆ ಆಗುತ್ತೆ. 6 o'clock ಹೋದ್ರೆ 6 to 7:30-8 ವರೆಗೂ ಅಲ್ಲಿ ಪ್ರಾಕ್ಟೀಸ್ ಮುಗಿಸ್ಕೊಂಡು ಇಮಿಡಿಯೇಟ್ ಆಗಿ ಮನೆಗೆ ಬರೋಷ್ಟೊತ್ತಿಗೆ ಊಟ ರೆಡಿ ಇರುತ್ತೆ, ಅವ್ರ ತಾಯಿ ಊಟ ರೆಡಿ ಮಾಡಿರ್ತಾರೆ. ಅದನ್ನೆಲ್ಲ ತಗೊಂಡು ಸ್ಕೂಲ್ ಸ್ವಲ್ಪ ಲೇಟ್ ಆದ್ರೂ ಪರ್ಮಿಷನ್ ತಗೊಂಡು ಬರ್ತೀವಿ ಅಂತ ಸ್ಕೂಲ್ಗೆ ಹೋಗಿ ಆಗಸ್ಟ್ 9:30 ಆಗುತ್ತೆ. ಇದು ಡೈಲಿ ರುಟೀನ್ ಆಗಿರೋದ್ರಿಂದ ಅವಳು ನಮ್ಗೇನು ತೊಂದರೆ ಅನಿಸ್ತಾ ಇಲ್ಲ. ಸುಮಾರು 3 ವರ್ಷ 5 ವರ್ಷ ಇದೇ ಮಾಡ್ತಾ ಇದೀವಿ.
2: ತಾಯಿ ಬಹಳ ಎನ್ಕರೇಜ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ತಂದೆ. ತಂದೆ ತಾಯಿ ಬೆನ್ನ ಹಿಂದಿದ್ರೆ ನಾವು ಏನಾದ್ರೂ ಗುರಿ ತಲುಪ್ಲಿಕ್ಕೆ ಸಾಧ್ಯ.
4: ಅವರು ಕಷ್ಟಪಟ್ಟು ಬೆಳಿಗ್ಗೆ ಎದ್ದೇಳ್ತಾರೆ, ರಾತ್ರಿ ಎಲ್ಲ ಲೇಟ್ ಆಗಿ ಮಾಡ್ತಾರೆ.
2: ನಿನ್ ಸಲುವಾಗಿಲ್ಲ, ಪಾಲಕರು ನಮ್ ಸಲುವಾಗಿ ಎಷ್ಟೊಂದು ಕಷ್ಟಪಟ್ಟು ಮಾಡ್ತಾ ಇರ್ತಾರಲ್ಲ, ಅವಾಗ ನಿನ್ಗೇನ್ ಅನ್ಸುತ್ತೆ ಅವ್ರನ್ನ ನೋಡಿ? ಅಂದ್ರೆ ನಾನು ಏನಾದ್ರೂ ಅಚೀವ್ಮೆಂಟ್ ಮಾಡ್ಬೇಕು ಮುಂದಕ್ಕೆ, ಇಷ್ಟೆಲ್ಲ ಅವರು ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂತ.
4: ಹೌದು, ಅವರು ಕಷ್ಟಪಡ್ತಾರೆ, ಸೊ ನನ್ನ ಎಫರ್ಟ್ ಫುಲ್ 100% ಹಾಕ್ಬೇಕು ಅಂತ.
2: ಈಗ ಎದುರಾಳಿ ಎದುರುಗಡೆ ಬಂದ ಕೂಡ್ಲೆ ನಿನ್ನ ಪ್ರಾಕ್ಟೀಸ್ ಜೊತೆಗೆ ಅವರ ಶ್ರಮನು ನೆನ್ಪ್ ಬರ್ತದ?
4: ಪ್ರಾಕ್ಟೀಸ್ ಅಲ್ಲಿ ರಿಂಗ್ ಅಲ್ಲಿ ನಿಂತ ತಕ್ಷಣ ನನ್ ಪ್ರಾಕ್ಟೀಸ್ ಮಾತ್ರ ಅಲ್ಲ, ಕೋಚಸ್ ಮತ್ತೆ ಪೇರೆಂಟ್ಸ್ ಅವ್ರದಲ್ಲೇ ಎಫೆಕ್ಟ್ ಇರುತ್ತೆ, ಅದು
2: ನೆನ್ಪಿನಲ್ಲಿ ಇರುತ್ತಲ್ಲ. ಹೌದು, ನಾ ಗೆಲ್ಬೇಕು ಅಂತ.

0: ಬಾಕ್ಸಿಂಗ್ ಬೆಳೀಲಿಕ್ಕೆ ಕಾರಣ ಅಂತ ಕೂಡ ಹೇಳ್ಬೋದು. ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಬರ್ತಾ ಇದ್ದಾರೆ, ಸಣ್ಣ ಸಣ್ಣ ಪುಟ್ಟ ಟೂರ್ನಮೆಂಟ್ಗಳನ್ನ ಆರ್ಗನೈಸ್ ಮಾಡೋದ್ರಿಂದ ಬಾಕ್ಸಿಂಗ್ ಅವೇರ್ನೆಸ್ ಕರ್ನಾಟಕದಲ್ಲಿ ಬೆಳೀತಾ ಇದೆ. ಹಾಗೂ ಬಾಕ್ಸಿಂಗ್ ಕ್ರೀಡೆ ಕೂಡ ತುಂಬ ಜನ ಇಂಪ್ರೂವ್ ಆಗಿದ್ದಾರೆ, ತುಂಬ ಜನ ಹೆಸರು ಕೂಡ ಮಾಡಿದ್ದಾರೆ. ಕರ್ನಾಟಕದಿಂದ ನಿಶಾನ್ ದೇವ್ ಅವರು ಕೂಡ ಒಲಿಂಪಿಕ್ವರೆಗೂ ಹೋಗಿದ್ದಾರೆ. ಕರ್ನಾಟಕದಲ್ಲಿ ತುಂಬ ಬಾಕ್ಸಿಂಗ್ ಬೆಳೀತಿದ್ದು ಹೇಳಕ್ಕೆ ಇಷ್ಟಪಡ್ತೀನಿ.
1: ಯಾವುದೇ ಕ್ರೀಡೆ ಆಗಿದ್ರೂ ನಗರ ಮಟ್ಟದಲ್ಲಿ ಇರ್ತದೆ, ಗ್ರಾಮೀಣ ಭಾಗದಲ್ಲಿ ಬಾಕ್ಸಿಂಗ್ ಕ್ರೀಡೆಯನ್ನ ತೆಗೆದುಕೊಂಡು ಹೋಗ್ಬೇಕಂದ್ರೆ ಏನ್ ಮಾಡಬಹುದು? ಶಾಲಾ ಮಟ್ಟದಲ್ಲೇ ಕೋಚ್ಗಳನ್ನ ನೇಮಕ ಮಾಡಬಹುದಾ ಅಥವಾ ಹಳ್ಳಿ ಭಾಗದಲ್ಲಿ ಕೋಚಿಂಗ್ ಸೆಂಟರ್ ತೆಗಿಬಹುದಾ ಅಂತ?
0: ಇದಕ್ಕಂತಾನೆ ಕರ್ನಾಟಕ ಸರ್ಕಾರ ಏನ್ ಮಾಡಿದೆ, ಮಿನಿ ಒಲಿಂಪಿಕ್ಸ್ ಅಂತ ಒಂದು ಹೊಸ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಪ್ರತಿಯೊಂದು ಜಿಲ್ಲೆಯಿಂದ, ಪ್ರತಿ ಗ್ರಾಮೀಣ ಭಾಗದಿಂದ ಡಿಸ್ಟ್ರಿಕ್ಟ್ ಲೆವೆಲ್, ತಾಲೂಕು ಮಟ್ಟದಲ್ಲಿ ಆಡ್ಕೊಂಡು ಅವ್ರು ಬರಬೇಕು ಅಂತ. ಅದೇ ರೀತಿ ದಸರಾ ಗೇಮ್ಸ್ ಕೂಡ ಇದೆ, GFI ಸ್ಕೂಲ್ ಗೇಮ್ಸ್ ಕೂಡ ಪ್ರತಿಯೊಂದು ಸ್ಕೂಲಿಂದನೂ, ಪ್ರತಿಯೊಂದು ಗ್ರಾಮೀಣ ಎಲ್ಲ ಹಳ್ಳಿಗಳಿಂದ ಸ್ಕೂಲಿಂದ ಬರಬೇಕು ಅಂತ ಮಟ್ಟದಲ್ಲಿದೆ. ಏನಂದ್ರೆ ಆ ಮಟ್ಟದಲ್ಲಿ ಪ್ರತಿಯೊಂದು ಡಿಸ್ಟ್ರಿಕ್ಟ್ನಲ್ಲಿ ಒಂದೊಂದು ಪ್ರತ್ಯೇಕವಾಗಿ ಸೆಕ್ರೆಟರಿ ಹಾಗೂ ಬಾಕ್ಸಿಂಗ್ ಪ್ರೆಸಿಡೆಂಟ್ ಅಂತ ನೇಮಕ ಆದರೆ ಅದರಿಂದ ಇನ್ನೂ ಬಾಕ್ಸಿಂಗ್ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ಸದ್ಯಕ್ಕೆ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಒಂದು 20-22 ಡಿಸ್ಟ್ರಿಕ್ಟಲ್ಲಿ ನೇಮಕಗೊಂಡಿದ್ದಾರೆ. ಮಿಕ್ಕಿದ ಉಳಿದ ಡಿಸ್ಟ್ರಿಕ್ಟ್ಗಳು ಎಲ್ಲ ಡಿಸ್ಟ್ರಿಕ್ಟ್ನಲ್ಲೂ ಪ್ರೆಸಿಡೆಂಟ್ ಹಾಗೂ ಸೆಕ್ರೆಟರಿಗಳು ನೇಮಕ ಆದರೆ ಇನ್ನೂ ಬಾಕ್ಸಿಂಗ್ ಚೆನ್ನಾಗಿ ಬೆಳೆಯುತ್ತೆ ಮೇಡಮ್. ಈಗಿನ ಕಾಲದಲ್ಲಿ ಮೇನ್ ಬಂದು ಮೀಡಿಯಾನೇ, ಬಾಕ್ಸಿಂಗ್ ಅನ್ನು ನಾವು ಬೆಳೆಸಬೇಕು ಅಂದ್ರೆ ಮೀಡಿಯಾ ಮೂಲಕನೇ ಬೆಳೆಸಬೇಕು. ಹಾಗೂ ಪ್ರತಿಯೊಂದು ಸ್ಕೂಲ್ನಲ್ಲಿ ಒಲಿಂಪಿಕ್ ಗೇಮ್ನ ಯಾವುದೇ ಆಗಿರಲಿ, ಒಲಿಂಪಿಕ್ ಗೇಮ್ ಟೆಕ್ವಾಂಡೋ ಆಗಿರ್ಬೋದು, ಬಾಕ್ಸಿಂಗ್ ಜೂಡೋ ಆಗಿರ್ಬೋದು, ಪ್ರತಿಯೊಂದು ಶಾಲೆಯಲ್ಲೂ ಅದನ್ನ ಸೇರ್ಪಡೆಗೊಳಿಸೋದ್ರಿಂದ ನಾವು ಏನ್ ಅನ್ಕೋತಾ ಇದೀವಿ, ಬೇರೆ ದೇಶದಲ್ಲಿ ಚೈನಾ ಇವರೆಲ್ಲ ಚಿಕ್ಕ ಮಕ್ಕಳು ಶಾಲಾ ಮಟ್ಟದಿಂದನೇ ಟ್ರೈನಿಂಗ್ ಕೊಟ್ಕೊಂಡು ಹೋಗ್ತಾರೆ, ಆ ರೀತಿ ನಾವು ಕೂಡ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಮಾಡಿದ್ರೆ ಖಂಡಿತ ಗ್ರಾಮೀಣ ಮಕ್ಕಳು, ಗ್ರಾಮೀಣ ಪ್ರತಿಭೆಗಳು ಕೂಡ ಮೇಲ್ ಬರ್ತವೆ, ಅವರಲ್ಲಿರೋ ಟ್ಯಾಲೆಂಟ್ ಆಚೆ ಬರುತ್ತೆ.
1: ನಯನ, ಕಳೆದ ವರ್ಷ ಪಾಂಡಿಚೇರಿಯಲ್ಲಿ ನಡೆದ ಸೌತ್ ಜೂನ್ ಸಬ್ ಜೂನಿಯರ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ 46 kg ವಿಭಾಗದಲ್ಲಿ ಬಂಗಾರದ ಪದಕವನ್ನ ಪಡೆದಿದ್ದೀರಿ, ಈ ಚಾಂಪಿಯನ್ಶಿಪ್ ಕುರಿತು ಹಂಚಿಕೊಳ್ಳಿ.
2: ಸಬ್ ಜೂನಿಯರ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಸುಮಾರು 7 ಸ್ಟೇಟ್ ಪಾರ್ಟಿಸಿಪೇಟ್ ಆಗಿತ್ತು. ನಾನು ಅದರಲ್ಲಿ 3 ಜನ ಮೇಲಾಡಿ ಗೋಲ್ಡ್ ಮೆಡಲ್ ಮತ್ತೆ ಬೆಸ್ಟ್ ಬಾಕ್ಸರ್ ತಗೊಂಡಿದ್ದೆ.
1: ಈಗ ಕರ್ನಾಟಕ ಲೆವೆಲ್ ಆಡುವಾಗ ಅದೊಂದ್ ರೀತಿ ಬೇರೆ ಇರುತ್ತೆ, ನ್ಯಾಷನಲ್ ಲೆವೆಲ್ ಅನ್ಕೂಲ ಬೇರೆ ಬೇರೆ ಭಾಗದಿಂದ ಬಂದಿರ್ತಾರೆ ಬಾಕ್ಸರ್ಗಳು, ಟಫ್ ಕಾಂಪಿಟೇಷನ್ ಇರುತ್ತದೆ, ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ರಿ ನೀವು ನಯನ?
2: ನಾರ್ಮಲ್ ಆಗಿ ಬೆಳಿಗ್ಗೆ 2 hours, ಸಾಯಂಕಾಲ 2 hours ಮಾಡ್ತಾ ಇರ್ತೀವಿ. ಇದಕ್ಕಂತಾನೆ ಎಕ್ಸ್ಟ್ರಾ ಸೆಷನ್ ತಗೊಂತೀವಿ. ಮಧ್ಯಾಹ್ನ ಸ್ಕೂಲಿಂದ ಫ್ರೀ ಇದ್ರೆ ಪರ್ಮಿಷನ್ ತಗೊಂಡು ಬೇಗ ಬಂದು ಎಕ್ಸ್ಟ್ರಾ ಸೆಷನ್ ಪ್ರಾಕ್ಟೀಸ್ ಮಾಡ್ತೀವಿ. ಕ್ಯಾಂಪ್ ತರ ಇರುತ್ತೆ ಒಂದು 2 hours ಅಂತ.
1: ರಾಜ್ಯ ಮಟ್ಟದಲ್ಲಿ ಕೆಲವೊಬ್ರು ಬಾಕ್ಸರ್ಗಳು ಗೊತ್ತಿದ್ದವರೇ ಇರ್ತಾರೆ, ರಾಷ್ಟ್ರ ಮಟ್ಟದಲ್ಲಿ ಹೈ ಲೆವೆಲ್ ಸ್ಕಿಲ್ ಇರ್ತದೆ, ಅವ್ರಿಗೆ ಟೆಕ್ನಿಕ್ಗಳು ಬೇರೆ ಇರ್ತದೆ. ಎದುರುಗಡೆ ನಿಂತಾಗ ಹೆದರಿಕೆ ಆಗಿತ್ತ?
2: ಇಲ್ಲ,
1: ಆತರ ಏನಿಲ್ವಾ, ಫುಲ್ ಕಾನ್ಫಿಡೆಂಟ್ ಆಗಿ ಹೋಗಿದ್ರಿ. ಬಹಳ ಟಫ್ ಕಾಂಪಿಟೇಟರ್ ಅನ್ಸಿದ್ದೆ ಯಾರು?
2: ನ್ಯಾಷನಲ್ ಲೆವೆಲ್ ಅಲ್ಲಿ ಹೋದ ವರ್ಷ ಮಹಾರಾಷ್ಟ್ರ ಸಿಲ್ವರ್ ಫೈನಲ್ ಅಲ್ಲಿ ಡಿಸಿಷನ್ ಅಲ್ಲಿ ಹೋಗಿತ್ತು, ಅದು ಸ್ವಲ್ಪ ಟಫ್ ಇತ್ತು.
1: ಸತೀಶ್ ಕುಮಾರ್ ಅವರೇ, ಈಗ ಬಾಕ್ಸಿಂಗ್ ಕರ್ನಾಟಕದಲ್ಲಿ ನಿಧಾನವಾಗಿ ಬೆಳೀತಾ ಇದೆ ಅಂತ ಹೇಳ್ಬೋದು, ಇಡೀ ಭಾರತದಲ್ಲಿ ಗಮನಿಸಿದ್ರೆ ಬಾಕ್ಸಿಂಗ್ ಕ್ರೀಡೆ ಎಲ್ಲಿ ಜಾಸ್ತಿ ಇದೆ?
0: ಇಡೀ ಭಾರತ ಹೇಳ್ಬೇಕಂದ್ರೆ ಬಾಕ್ಸಿಂಗ್ ಹಬ್ ಅಂತ ಹೇಳ್ಬೇಕು ಅಂದ್ರೆ ಬಾಕ್ಸಿಂಗ್ ಹಬ್ ಬಂದು ಹರಿಯಾಣ ಅಂತ ಹೇಳ್ತಾರೆ, ಹರಿಯಾಣ ಸುತ್ತಮುತ್ತ ಇರೋ ಡೆಲ್ಲಿ. ಯಾಕಂದ್ರೆ ಅಲ್ಲಿ ಮನೆ ಮನೆಯಲ್ಲೂ ಪ್ರೋತ್ಸಾಹ ಜಾಸ್ತಿ ಇದೆ, ಮನೆ ಕಡೆಯಿಂದ ಆಗ್ಲಿ ಅವ್ರ ಹಳ್ಳಿಯಿಂದ ಆಗ್ಲಿ ಒಂದು ಮಗು ಮೆಡಲ್ ತಗೊಂಡವ್ರು ಊರವರೇ ಸಂಭ್ರಮ ಆಚರಿಸ್ತಾರೆ, ಮತ್ತೆ ಅವ್ರಿಗೆ ಎಲ್ಲ ವಿಧವಾದ ಗೌರ್ಮೆಂಟ್ ಸವಲತ್ತುಗಳು ಸಿಗುತ್ತೆ. ಪ್ರತಿಯೊಬ್ಬರ ಮನೇಲಿ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಅಂತೂ ಇದ್ದೇ ಇರ್ತಾನೆ, ಅದರಲ್ಲಿ 5 ಸ್ಪೋರ್ಟ್ಸ್ ಇದ್ದರೆ ಅದರ ಒಬ್ಬ ಬಾಕ್ಸರ್ ಆಗಿರ್ತಾನೆ. ಆ ರೀತಿಯಿಂದ ಇರೋದ್ರಿಂದ ಹರಿಯಾಣ ಡೆಲ್ಲಿ ನಾರ್ತ್ ಅಲ್ಲಿ ಸ್ವಲ್ಪ ಗೌರ್ಮೆಂಟ್ ಸವಲತ್ತು ಮೇನ್ ಸಿಗ್ತಾ ಇದೆ, ಕೆಲಸ ಸಿಗ್ತಾ ಇದೆ, ಜಾಬ್ ಸಿಗುತ್ತೆ ಅನ್ನೋ ಇದ್ರ ಮೇಲೆ ಅಲ್ಲಿನ ಪೇರೆಂಟ್ಸ್ಗಳು ಅವ್ರು ಕೂಡ ಮಕ್ಕಳಿಗೆ ತುಂಬಾ ಪ್ರೋತ್ಸಾಹ ಮಾಡ್ತಾರೆ, ನೀನ್ ಸ್ಪೋರ್ಟ್ಸ್ ಓದು, ಸ್ಪೋರ್ಟ್ಸ್ ಮಾಡು ಅಂತ.
1: ಹರಿಯಾಣ ಪಂಜಾಬ್ ಶಕ್ತಿ ಕೇಂದ್ರೀಕೃತವಾದ ಕ್ರೀಡೆ ಬಗ್ಗೆ ಆಸಕ್ತಿ ಜಾಸ್ತಿ, ಅದರಲ್ಲೂ ಕುಸ್ತಿ ಅಂತೂ ಆ ಭಾಗದಲ್ಲಿ ಜಾಸ್ತಿ. ಸೊ ಬಾಕ್ಸಿಂಗ್ ಅಲ್ಲೂ ನೀವು ಹೇಳ್ತಾ ಇದ್ದೀರಿ ಅಲ್ಲಿ ಜಾಸ್ತಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂತ. ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಕಡಿಮೆನೆ ಅಂದ್ರೆ, ಇದಕ್ಕೆ ಪಾಲಕರು ಬ್ಯಾಡ್ಮಿಂಟನ್, ಕ್ರಿಕೆಟ್ ಇದ್ರ ಕಡೆ ಆಸಕ್ತಿ ಜಾಸ್ತಿ ಅಂತೀರಾ?
0: ಇದೆಲ್ಲ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಒಂದು ಮೀಡಿಯಾ ಇರ್ಬೋದು ಅಥವಾ ಒಂದು ಫಿಲಮ್ ಕೂಡ ಇರ್ಬೋದು. ಹರಿಯಾಣದಲ್ಲಿ ಒಬ್ರು ವಿಜೇಂದರ್ ಕುಮಾರ್ ಅಂತ ಬಾಕ್ಸಿಂಗ್ ಒಲಿಂಪಿಕ್ ಅಲ್ಲಿ ಬ್ರಾಂಜ್ ಮೆಡಲ್ ತಗೊಂಡ್ರು, ಅವ್ರು ತಗೊಂಡ ತಕ್ಷಣ ಇಡೀ ಹರಿಯಾಣದಲ್ಲಿ ಬಾಕ್ಸಿಂಗ್ ಕ್ರೇಜ್ ಜಾಸ್ತಿ ಆಯ್ತು. ಪ್ರತಿಯೊಂದು ಮನೇಲೂ ನಾನು ಕೂಡ ವಿಜೇಂದರ್ ಆಗ್ಬೇಕು ಅಂತ ಮನೇಲಿ ಫೋಟೋ ಹಾಕೊಳ್ಳೋದು,
1: ಮೇರಿ ಕೋಮ್ ಅವರು, ಆಮೇಲೆ ಲವ್ಲಿನಾ ಬೊರ್ಗೊಹೈನ್ ಅವರು, ಅವರೆಲ್ಲ ಒಲಿಂಪಿಯನ್ಸ್ ಪದಕಗಳನ್ನ ತೆಗೆದುಕೊಂಡಾಗ
0: ಮಕ್ಕಳಿಗೆ ಪ್ರೋತ್ಸಾಹ ಆಗುತ್ತೆ. ಅವ್ರ ಸುತ್ತಮುತ್ತ ಏರಿಯಾ ಇರೋರಿಗೆ, ಅವರು ಆ ಏರಿಯಾದಲ್ಲಿ ಇರೋರಿಗೆ ಅಥವಾ ಆ ಊರಿನವ್ರಿಗೆ ಅಥವಾ ಆ ರಾಜ್ಯದವ್ರಿಗೆ ಒಂದು ಪ್ರೇರೇಪಣೆ ಸಿಗುತ್ತೆ, ನಾವು ಕೂಡ ಹಂಗಾಗಬೇಕು ಅಂತ. ಅದನ್ನ ನೋಡಿ ಪೇರೆಂಟ್ಸ್ ಕೂಡ ನಮ್ಮ ಮಕ್ಕಳಿಗೆ ಆಗ್ಬೋದೇನೋ ಅಂದ್ಬಿಟ್ಟು ಅವರು ಒಂದು ಆಸೆಯಿಂದ ಪ್ರೋತ್ಸಾಹ ನಾರ್ಮಲ್ ಕೊಟ್ಟೆ ಕೊಡ್ತಾರೆ. ಇದೆಲ್ಲ ಒಂದು ಕ್ಲಿಕ್ ಅಂತ ಹೇಳ್ಬೋದು ಅಥವಾ ಇಲ್ಲಾಂದ್ರೆ ಬೇಸಿಕ್ ನಮ್ಮ ಸ್ಟಾರ್ಟ್ ಮಾಡೋದು. ನಮ್ಮ ಒಂದು ಗೌರ್ಮೆಂಟ್ ಆಗಲಿ, ನಮ್ಮ ಕರ್ನಾಟಕ ಗೌರ್ಮೆಂಟ್ ಆಗಲಿ ಈ ಸ್ಪೋರ್ಟ್ಸ್ ಬೆಳೆಸಬೇಕು ಅಂತ ಅನ್ಕೊಂಡ್ರೆ ಅದಕ್ಕೆ ಬೇಕಾದ ಇನ್ಫ್ರಾಸ್ಟ್ರಕ್ಚರು ಮಕ್ಕಳಿಗೆ ಪ್ರತಿಯೊಂದು ನೀವೇ

0: ಹಾಗೆ ಗ್ರಾಮೀಣ ಭಾಗದಿಂದ ಅಡಿಯಿಂದ ಎಲ್ಲ ಸವಲತ್ತು ಕೊಂಡು ಫೆಸಿಲಿಟಿ ಕೊಟ್ಕೊಂಡು ಬಂದರೆ ಮತ್ತು ಅದಕ್ಕೆ ತಕ್ಕನಾದ ಪ್ರಶಸ್ತಿಗಳು ಸನ್ಮಾನಗಳು ಗೌರ್ಮೆಂಟ್ ಜಾಬ್ ಇವೆಲ್ಲ ಆಫರ್ ಕೊಟ್ಟರೆ ಖಂಡಿತ ನಮ್ಮ ಕನ್ನಡ ಕೂಡ ಅದೇ ಸ್ಥಾನ ಬಂದು ನಿಲ್ಲುತ್ತೆ.
1: ಈಗ ಮೇರಿ ಕೋಮ್, ವಿಜೇಂದ್ರ ಸಿಂಗ್ ಆಗಿರ್ಬೋದು, ಅಮಿತ್ ಪಂಗಲ್ ಆಗಿರ್ಬೋದು, ಹಾಗೆ ಟೋಕಿಯೋ ಒಲಿಂಪಿಕ್ ಅಲ್ಲಿ ತಗೊಂಡ್ರಲ್ಲ ಲವ್ಲಿನಾ ಬೊರ್ಗೊಹೈನ್ ಅವರು, ಇಂಥವ್ರದ್ದೆಲ್ಲ ಫಿಲ್ಮ್ಗಳನ್ನ ತೆಗೆದಾಗ ಅದರಿಂದ ಸ್ಫೂರ್ತಿ ಪಡೆದು ಆ ಕ್ರೀಡೆಯತ್ತ ಒಲವು ಜಾಸ್ತಿ ಬರುತ್ತೆ ಅಂತ ಹೇಳ್ತೀರಾ ಮಕ್ಕಳಿಗೆ?
0: ಹೌದು ಮೇಡಮ್, ಯಾವುದೇ ಆಗಲಿ ಒಂದು ಗೇಮ್ ಆಗಲಿ ಒಂದು ಫೇಮಸ್ ಆಗಕ್ಕೆ, ಇನ್ನೊಂದು ಅವ್ರ ಮನೇಲಿರೋ ಬಡತನ ಗೌರ್ಮೆಂಟ್ ಸಿಗುವಂಥ ಜಾಗ ಆಗಲಿ, ಇಲ್ಲಾಂದ್ರೆ ಪ್ರೊಫೆಷನಲ್ ಆಡುವಂಥ ದುಡ್ಡಿನಿಂದ ದುಡ್ಡಿಗೋಸ್ಕರ ಆಗಲಿ ಇದಕ್ಕೋಸ್ಕರನೇ ಬರ್ತಾರೆ. ಸೊ ಇದರಲ್ಲಿ ಮೂರರಲ್ಲಿ ಮಕ್ಕಳು ಸಾಧಾರಣವಾಗಿ ಫೇಮ್ಗೋಸ್ಕರ ಆಕರ್ಷಿತರಾಗಿ ಆಗ್ತಾರೆ, ನಾವು ಆ ಥರ ಆಗಬೇಕು, ನಮ್ಮ ಹೆಸರು ಕೇಳ್ಬೋದು, ನಾವು ರಾಷ್ಟ್ರಮಟ್ಟದಲ್ಲಿ ಕೇಳ್ಬರ್ಬೇಕು ಅಂತ. ನಮ್ಮ ಇಂಡಿಯಾದಲ್ಲಿ ಕ್ರಿಕೆಟು ಹೇಗೆ ಫೇಮಸ್ ಮಾಡ್ತೀವಿ ಅಂತ ನಿಮ್ಗೆ ಗೊತ್ತು, ಚಪ್ಪಾಳೆ ತಟ್ಟ ತಕ್ಷಣ ನಾನು ಅದೇ ರೀತಿ ಚಪ್ಪಾಳೆ ತಟ್ಟಿಸ್ಕೋಬೇಕು ಅಂದ್ಬಿಟ್ಟು ಎಲ್ಲ ಮಕ್ಕಳು ಕ್ರಿಕೆಟ್ ಬ್ಯಾಟ್ ಎತ್ಕೊಂಡು ಆಚೆ ಹೋಗ್ತಾರೆ. ಅದೇ ರೀತಿ ನೀವು ಕೂಡ ಬಾಕ್ಸಿಂಗ್ನಲ್ಲಿ ನೀವು ಚಪ್ಪಾಳೆ ತಟ್ಟಿ ಅದು ಕೆಲಸ ಕೊಟ್ಟು ಹುಡುಗನ ಮೇಲ್ಮಟ್ಟಕ್ಕೆ ತೊಗೊಂಡೋದ್ರೆ ಹೇಗೆ ಮೊಹಮ್ಮದ್ ಅಲಿ ಇವರೆಲ್ಲ ಫೇಮಸ್ ಆದರು ಆ ರೀತಿ ನೋಡ್ಕೊಂಡು ಅವ್ರು ನೋಡಿ ತುಂಬ ಜನ ಕನ್ನಡ ಬರ್ತಾರೆ ಬಾಕ್ಸಿಂಗ್ನೇ. ಅದೇ ರೀತಿ ನಮ್ಮ ಇಂಡಿಯಾದಲ್ಲಿ ಕೂಡ ಸುಮಾರು ಸ್ಪೋರ್ಟ್ಸ್ ಬೇಸ್ಡ್ ಮೂವಿಗಳು ಬಂದಿರೋದ್ರಿಂದ ಆ ಭಾಗದ ಜನರು ಪರ್ಟಿಕ್ಯುಲರ್ ಫಸ್ಟು ಮೇರಿ ಕೋಮ್ ಅಂದರೆ ಆ ಭಾಗದ ಮಣಿಪುರ ಜನ ಫಸ್ಟ್ ಬಾಕ್ಸಿಂಗ್ ಅಟ್ರಾಕ್ಟ್ ಆಗ್ತಾರೆ. ಅವ್ರು ಕೂಡ ತುಂಬ ಈಗ ಮಣಿಪುರಲ್ಲಿ ಆಲ್ಮೋಸ್ಟ್ ಅವ್ರ ಹೆಸರಲ್ಲಿ ತುಂಬ ಕ್ಲಬ್ ಅಲ್ಲಿ ಓಪನ್ ಆಗಿದೆ.
1: ಆಮೇಲೆ ಇಂಥ ಕ್ರೀಡಾ ಕೇಂದ್ರೀಕೃತವಾದ ಸಿನಿಮಾಗಳನ್ನ ಶಾಲಾ ಮಟ್ಟದಲ್ಲಿ ತೋರಿಸಿದ್ರೆ ಮಕ್ಕಳಿಗೂ ಸ್ಫೂರ್ತಿ ಬರ್ತದೆ ಅಂತ ಹೇಳ್ಬೋದು.
0: ಖಂಡಿತ ಮೇಡಮ್,
1: ಕ್ರೀಡೆಯಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ ಅಂತ.
0: ಖಂಡಿತವಾಗ್ಲೂ ಸ್ಕೂಲಲ್ಲಿ ಟೀಚರ್ಗಳು ಅದೇ ರೀತಿ ಪ್ರೋತ್ಸಾಹ ಕೊಟ್ಟ ಹಾಗೆ ಆಗುತ್ತೆ ಮೇಡಮ್.
1: ನಯನ, ಕಳೆದ ವರ್ಷ ಅರುಣಾಚಲ ಪ್ರದೇಶದಲ್ಲಿ ನಡೆದ ನ್ಯಾಷನಲ್ ಸ್ಕೂಲ್ ಗೇಮ್ಸ್ ನಲ್ಲಿ ಭಾಗವಹಿಸಿ ಕಂಚಿನ ಪದಕವನ್ನ ಪಡೆದುಕೊಂಡ್ರಲ್ಲ, ಆ ಅನುಭವವನ್ನ ಹಂಚಿಕೊಳ್ಳಿ.
2: 2025 ಅಲ್ಲಿ ಸೆಮಿಫೈನಲ್ ಅಲ್ಲಿ ಮಹಾರಾಷ್ಟ್ರ ಅವ್ರ ಮೇಲೆ ಹೋಗಿತ್ತು ಡಿಸಿಷನ್, ಅವಾಗ ಬ್ರಾನ್ಸ್ ಮೆಡಲ್ ತಗೊಂಡಿದ್ದೆ, ಸಿಲ್ವರ್ ಹರಿಯಾಣ ತಗೊಂತು.
1: ಇನ್ನ ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ಮಾಡಿದ್ರೆ ನಾನು ಬಂಗಾರದ ಪದಕ ಪಡಿಬಹುದಿತ್ತು ಅನ್ಸ್ತಾ? ಏನಾದ್ರೂ ಚೇಂಜಸ್ ಮಾಡ್ಕೊಂಡ್ರ ಆಮೇಲೆ ಟೆಕ್ನಿಕ್ ಸ್ಕಿಲ್ ಅವ್ರದೆಲ್ಲ ನೋಡಿ?
2: ಟೆಕ್ನಿಕ್ ನಂದೇನ್ ಮಿಸ್ಟೇಕ್ ಇದೆ ಅದು ಕರೆಕ್ಷನ್ ಮಾಡಿ ಈ ಜೂನ್ ಅಲ್ಲಿ ಸಬ್ ಜೂನಿಯರ್ ನ್ಯಾಷನಲ್ಸ್ ಅಲ್ಲಿ ಗೆದ್ದೆ. ಪ್ರಾಕ್ಟೀಸ್ ಮತ್ತೆ ಕನ್ಸಿಸ್ಟೆನ್ಸಿ ಮತ್ತೆ ಬಾಕ್ಸಿಂಗ್ ಅಲ್ಲಿ ಮೈಂಡ್ ಜಾಸ್ತಿ ಯೂಸ್ ಮಾಡ್ಬೇಕು, ಅದನ್ನ ಇಂಪ್ರೂವ್ ಮಾಡ್ಕೊಂಡು.
1: ರಾಜ್ಯ ಮಟ್ಟದಲ್ಲಿ ಇಲ್ಲಿವರೆಗೆ ಯಾವ್ಯಾವ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪದಕಗಳನ್ನ ಪಡೆದಿದ್ದೀರಿ?
2: ಹೋದ ವರ್ಷ ಸ್ಟೇಟ್ ನಲ್ಲಿ ಮತ್ತೆ GFI 2 GFI ನ್ಯಾಷನಲ್ಸ್ ಆಡಿದ್ದೆ, ಮತ್ತೆ ಸ್ಟೇಟ್ 3 ಗೋಲ್ಡ್ ಮೆಡಲ್ ತಗೊಂಡೆ, ಮತ್ತೆ ಹೋದ ವರ್ಷ ಸಿಲ್ವರ್ ಮೆಡಲ್ ನ್ಯಾಷನಲ್ಸ್ ಅಲ್ಲಿ, ಮತ್ತೆ ಈ ವರ್ಷ ನಡೆದು ಗೋಲ್ಡ್ ಮೆಡಲ್ ತಗೊಂಡೆ.
1: ಕಳೆದ ತಿಂಗಳು ನಡೆದ 5ನೇ ಸಬ್ ಜೂನಿಯರ್ ನ್ಯಾಷನಲ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಬಂಗಾರದ ಪದಕವನ್ನ ಪಡೆದಿದ್ರಿ, ಅಭಿನಂದನೆಗಳು ನಿಮಗೆ. ಮೊದಲಿಗೆ ನಿಮ್ಮ ವೇಟ್ ಕ್ಯಾಟಗರಿಯಲ್ಲಿ ಎಷ್ಟು ಜನ ಭಾಗವಹಿಸಿದ್ರು?
2: 5th ಸಬ್ ಜೂನಿಯರ್ ನ್ಯಾಷನಲ್ ಪಂಜಾಬ್ ಅಲ್ಲಿ ನಡೀತಿತ್ತು, ಅದರಲ್ಲಿ 30 ಸ್ಟೇಟ್ ನಿಂದ ಬಾಕ್ಸರ್ಸ್ ಬಂದಿದ್ರು. ನನ್ನಲ್ಲಿ 4 ಜನ ಮೇಲೆ ಆಡಿದ್ದೆ. ಆಮೇಲೆ ನಂದು ವೈಟ್ ಕ್ಯಾಟಗರಿ 49-52 ವೈಟ್ ಕ್ಯಾಟಗರಿಲಿ ಆಡಿದ್ದೆ, ಅದರಲ್ಲಿ ಫೈನಲ್ ಹರಿಯಾಣ ಮೇಲೆ ಇತ್ತು, ಗೆದ್ದೆ ಗೋಲ್ಡ್ ಮೆಡಲ್ ಮತ್ತೆ ಬೆಸ್ಟ್ ಬಾಕ್ಸರ್ ಪಡ್ಕೊಂಡೆ.
1: ನಿಮ್ಮ ಈ ಎಲ್ಲಾ ಸಾಧನೆಗೆ ಬೆಸ್ಟ್ ಚಾಲೆಂಜರ್ ಅಂತ ಅವಾರ್ಡ್ ಏನೋ ಪಡೆದುಕೊಂಡಿರಿ ಅಂತ ಕೇಳ್ಪಟ್ಟೆ ಗರ್ಲ್ಸ್ ಅಲ್ಲಿ, ಏನದು?
2: ಅದು ಬೆಸ್ಟ್ ಚಾಲೆಂಜರ್ ಅಂದ್ರೆ ಲಾಸ್ಟ್ ಅವರಿಗೂ ತುಂಬಾ ಅಗ್ರೆಸಿವ್ ಆಗಿ ಫೈಟ್ ಆಡೋದು, ಮತ್ತೆ ಅಟ್ಯಾಕ್ ಬಾಕ್ಸಿಂಗ್ ಅಟ್ಯಾಕಿಂಗ್ ಜಾಸ್ತಿ ಇರುತ್ತೆ, ಯಾರು ಅಟ್ಯಾಕಿಂಗ್ ಜಾಸ್ತಿ ಇರುತ್ತೋ ಅವ್ರಿಗೆ ಬೆಸ್ಟ್ ಚಾಲೆಂಜ್ ಇರೋ ಅವರು ಕೊಡ್ತಾರೆ.
1: ಬಾಕ್ಸಿಂಗ್ ಕ್ರೀಡೆ ಅನ್ನೋದು ಸಾಮಾನ್ಯವಾಗಿ ವೇಟ್ ಕ್ಯಾಟಗರಿ ಇರುತ್ತೆ, ಆಮೇಲೆ ಟೈಮಿಂಗ್ ಇರುತ್ತೆ, ಪಾಯಿಂಟ್ಸ್ ಗಳೆಲ್ಲ ಹೇಗೆ ನಿರ್ಧಾರ ಮಾಡ್ತಾರೆ ಸರ್?
0: ಬಾಕ್ಸಿಂಗ್ ನಲ್ಲಿ ಸ್ಪೋರ್ಟ್ಸ್ ತಗೊಂಡಾಗ ಅಲ್ಲಿ ಸಾಮಾನ್ಯ 5 ಜನ ರೆಫ್ರಿ ಇರ್ತಾರೆ, ಜಡ್ಜಸ್ ಇರ್ತಾರೆ, ಒಬ್ಬ ರೆಫ್ರಿ ಸೇರಿ 5 ಜನ ಜಡ್ಜಸ್. ಅವರು ಸ್ಕೋರ್ ಮಾಡ್ಬೇಕಾದ್ರೆ ಅವ್ರಿಗೆ ಸಂಪೂರ್ಣ ಟ್ರೈನಿಂಗ್ ಕೊಟ್ಟಿರ್ತಾರೆ, ಕ್ವಾಲಿಫೈಡ್ ಆಗಿರೋ ರೆಫ್ರಿ ಬಂದು ಜಡ್ಜಸ್ ಬಂದು ಅವನಿಗೆ 3 ತಿಂಗಳು ಕಂಟಿನ್ಯೂಸ್ ಟ್ರೈನಿಂಗ್ ಕೊಟ್ಟೆ ಅವನ್ನ ಕರ್ಕೊಳ್ಳೋದು. ಸಂಪೂರ್ಣವಾಗಿ ಒಬ್ಬ ಬಾಕ್ಸರ್ ಇನ್ನೊಬ್ಬ ಬಾಕ್ಸರ್ಗೆ ಸಂಪೂರ್ಣ ಪವರ್ನಿಂದ ಸರಿಯಾದ ವಿಧಾನದಿಂದ ಸರಿಯಾದ ಪವರ್ ಯೂಸ್ ಮಾಡಿ ಹೊಡೆದಾಗಲೇ ಅದು ಒಂದು ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಈ ರೀತಿ ಇಷ್ಟು ಜಾಸ್ತಿ ಅಧಿಕವಾಗಿ ಬಾಕ್ಸರ್ ಸ್ಕೋರ್ ಮಾಡ್ತಾ ಹೋಗ್ತಾನೋ ಅವನ್ನ ಆ ರೌಂಡ್ ವಿನ್ನರ್ ಅಂತ ಡಿಕ್ಲೇರ್ ಮಾಡ್ಕೋತಾರೆ. 3 ನಿಮಿಷ ಸೀನಿಯರ್ ಅಲ್ಲಿ 3 ನಿಮಿಷ ಒಂದು ರೌಂಡ್ ಇರುತ್ತೆ. ಇದೇ ರೀತಿ 3 ರೌಂಡ್ ಅಲ್ಲಿ ಯಾರು ಜಾಸ್ತಿ ಸ್ಕೋರ್ ಮಾಡುತ್ತಾನೋ ಆ ಬಾಕ್ಸರ್ ನ ಕೊನೆಯಲ್ಲಿ ವಿನ್ ಅಂತ ಡಿಕ್ಲೇರ್ ಮಾಡ್ತಾರೆ. ಬಾಕ್ಸಿಂಗ್ ಆಗಲಿ ಯಾವುದೇ ಗೇಮ್ ಆಗಲಿ ಒಲಿಂಪಿಕ್ ಗೇಮ್ ಅಲ್ಲಿ ಯಾವುದೇ ಪ್ರಿಫರೆನ್ಸ್ ಇಲ್ಲ, ಒಂದು ಟಾಲರೆನ್ಸ್ ಇಲ್ಲ. 49-52 kg ಇಂದ ಅದರೊಳಗಡೆ ಬರಬೇಕು, ಒಂದು 100 ಗ್ರಾಮ್ ಕೂಡ ಹೆಚ್ಚಾಗಲಿ 100 ಗ್ರಾಮ್ ಕಮ್ಮಿ ಆಗಲಿ ಇರ್ಕೊಡುದು. ಇದರಿಂದ ಮೊನ್ನೆ ನೀವೇನು ಕೇಳ್ದಂಗೆ ಒಲಿಂಪಿಕ್ ಅಲ್ಲಿ ರೆಸ್ಲರ್ ಫೋಗಟ್ ಅವರು 100 ಗ್ರಾಮ್ ಜಾಸ್ತಿಯಿಂದ ಡಿಸ್ಕ್ವಾಲಿಫೈ ಆದ್ರು, ಬರೀ 100 ಗ್ರಾಮ್ ಇಲ್ದಿರ ಸಿಲ್ವರ್ ಮೆಡಲ್ ಬಂದಿರೋದು ಅಥವಾ ಗೋಲ್ಡ್ ಬಂದಿರಬಹುದಾಗಿತ್ತು. ಈ ರೀತಿ ಯಾವುದೇ ಟಾಲರೆನ್ಸ್ ಇಲ್ದಿರ ಸ್ಟ್ರಿಕ್ಟ್ ಆಗಿ ಆ ಕ್ಯಾಟಗರಿ ಒಳಗಡೆ ಬರುವಂತಾನೆ ಆಡಿಸ್ತಾರೆ.

0: ಮತ್ತೆ ಬಾಕ್ಸಿಂಗ್ ರಿಂಗ್ ಬಂದು 20 ಅಡಿ 20 ಅಡಿ ಇರ್ತದೆ ರಿಂಗು. ಇದರಿಂದ ಮಕ್ಕಳು ಸಂಪೂರ್ಣವಾಗಿ ಸೇಫ್ಟಿಯಾಗಿ ಆಡ್ಬೋದು. ಮತ್ತೆ ಲೇಯರ್ ಒಳಗಡೆ ಏನಿದ್ರೆ ರೆಫ್ರಿ ನೋಡ್ಕೋತಾರ್ತಾನೆ ಯಾವುದೇ ರೂಲ್ಸ್ ಫಾಲೋ ಮಾಡ್ತಾ ಇದಾರಾ ಇಲ್ಲವ ಅಂತ ಒಬ್ಬ ರೆಫ್ರಿ ಒಳಗಡೆದ್ದು ಆ ಬಾಕ್ಸರ್ ರೂಲ್ಸ್ ವಿತ್ ಇನ್ ದ ರೂಲ್ಸ್ ಆಡ್ತಾ ಇದಾರ ಅಂತ ನೋಡ್ಕೊತಾರೆ. ಏನೇ ತಪ್ಪಾದ್ರೂ ರೆಫ್ರಿ ನಿಲ್ಲಿಸಿ ತಡೆದು ನಿಲ್ಲಿಸಿ ರೂಲ್ಸ್ ಫಾಲೋ ಮಾಡೋಕ್ಕೆ ಅವರು ಇನ್ಸ್ಟ್ರಕ್ಷನ್ ಕೊಡ್ತಾರೆ.
1: ನೈನಾ, ನೀವೀಗ ಭಾಗವಹಿಸಿದ ಎಲ್ಲಾ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಪದಕಗಳನ್ನ ಪಡೆದಿದ್ದೀರಿ, ನಿಮ್ಮ ಮುಂದಿನ ಗುರಿ ಏನು? ಹಾಗೆ ನಿಮ್ಗೆ ಯಾರ್ ರೋಲ್ ಮಾಡೆಲ್ ಬಾಕ್ಸಿಂಗ್ ಕ್ರೀಡೆಯಲ್ಲಿ?
2: ನಾ ಬಾಕ್ಸಿಂಗ್ ನಲ್ಲಿ ಗೆದ್ರು ಸೋತ್ರು ಬಾಕ್ಸಿಂಗ್ ಪ್ರಾಕ್ಟೀಸ್ ಕಂಟಿನ್ಯೂ ಮಾಡ್ತಾ ಇರ್ಬೇಕು. ನನ್ಗೆ ರೋಲ್ ಮಾಡೆಲ್ ತರ ಇಷ್ಟ ಇಲ್ಲ, ಆದ್ರೆ ಅವ್ರನ್ನ ಬೀಟ್ ಮಾಡಬೇಕು. ನಂದು ಒಂದು ಸ್ಟೈಲ್ ಬಾಕ್ಸಿಂಗ್ ಡೆವಲಪ್ ಮಾಡಬೇಕು, ಅದನ್ನ ಯಾರು ಬೀಟ್ ಮಾಡಬಾರ್ದು, ಆ ತರ ಇದೆ.
1: ಈಗ ನ್ಯಾಷನಲ್ ಲೆವೆಲ್ ವರೆಗೂ ನೀವು ಸಾಧನೆಯನ್ನ ಮಾಡಿದಿರಿ, ಇಂಟರ್ನ್ಯಾಷನಲ್ ಲೆವೆಲ್ ಹೋಗ್ಬೇಕಂತ ಆಸೆ ಇದೆನಾ ಅಥವಾ ಈಗಾಗ್ಲೇ ದಾರಿ ತೆರೆದುಕೊಂಡಿದೆನಾ ಇಂಟರ್ನ್ಯಾಷನಲ್ ಲೆವೆಲ್ ಗೆ ಹೋಗ್ಲಿಕ್ಕೆ ನಿಮ್ಗೆ?
2: ಹಾ, ಇವಾಗ ಚೈನಾದಲ್ಲಿ ಯಾರ್ಯಾರು ಮೆಡಲ್ ತಗೊಂಡಿದಾರೋ ಅವ್ರಿಗೆ ಮಾತ್ರ ಕರೀತಾ ಇದಾರೆ, ಅಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೋ ಅವ್ರಿಗೆ ಇವಾಗ ಚೈನಾ ಟೂರ್ ಗೆ ಕರ್ಕೊಂಡು ಹೋಗ್ತಾರೆ.
1: ಸರ್, ಏನೋ ಹೇಳ್ತಾ ಇದ್ರು ಇವರು ಚೈನಾಗ್ ಹೋಗ್ಬೇಕು ಅಂತ, ಪ್ರಾಕ್ಟೀಸ್ ಮಾಡ್ತಾ ಇದಾರಾ ಅಥವಾ ಈಗ ನ್ಯಾಷನಲ್ ಲೆವೆಲ್ ಇವರು ಜೂನ್ ನಲ್ಲಿ ನಡೆದಿದ್ರಲ್ಲಿ ಬಂಗಾರದ ಪದಕ ತಗೊಂಡು ಮೊದಲಿಗರಾಗಿದ್ದಾರೆ, ಅವರು ಅವರಿಗೆ ಇಂಟರ್ನ್ಯಾಷನಲ್ ಲೆವೆಲ್ ಹೋಗ್ಲಿಕ್ಕೆ ಹಾದಿ ಹೇಗಿದೆ?
0: ಇಂಟರ್ನ್ಯಾಷನಲ್ ಗೆ ಅಲ್ಲಿಂದ್ರೆ ನ್ಯಾಷನಲ್ ಅವತ್ತು ಗೆದ್ದಾಗ ಅವತ್ತಿಗೆ ಮುಗೀತು ನ್ಯಾಷನಲ್ ಚಾಂಪಿಯನ್ ಅದು. ಮತ್ತೆ ನೆಕ್ಸ್ಟ್ ನಮ್ಗೇನಿದ್ರು ಇಂಟರ್ನ್ಯಾಷನಲ್ ಲೆವೆಲ್ ಗೆ ಆ ಟೈಮ್ ಸಪರೇಟ್ ಒಂದು ಪ್ರೈಸ್ ಕರೀತಾರೆ, ಯಾರು ಗೋಲ್ಡ್ ಅಥವಾ ಸಿಲ್ವರ್ ತಗೊಂಡಿದ್ರು ಅವರಿಬ್ಬರನ್ನ ಮಾತ್ರ ಕರೀತಾರೆ, ಅವರಿಬ್ಬರನ್ನ ಮತ್ತೆ ಕಡಿಸಿ ಅವರಿಬ್ಬರು ಮತ್ತೆ ಫೈಟ್ ಆಡ್ತಾರೆ. ಅದರಲ್ಲಿ ಯಾರು ಬೆಸ್ಟ್ ಇದಾರೋ ಅವ್ರನ್ನ ಚೈನಾ ಆಗಲಿ ಮುಂದಿನ ಏಷ್ಯನ್ ಗೇಮ್ಸ್ ಗಳಲ್ಲಿ ಕರ್ಕೊಂಡು ಹೋಗ್ತಾರೆ.
1: ಸರಿ, ಇದು ವೇಟ್ ಕ್ಯಾಟಗರಿ ಅಷ್ಟೇನಾ ಅಥವಾ ಏಜ್ ಇದೆನಾ ಇದರಲ್ಲಿ, ಅಂಡರ್ 15 ಅಂಡರ್ 18 ಅಂತ?
0: ಖಂಡಿತ ಇದೆ ಮೇಡಮ್, ಇದರಲ್ಲಿ ಸಬ್ ಜೂನಿಯರ್ ಅಂದ್ರೆ ಅಂಡರ್ 15, 13-14 ವರ್ಷದವರೆಗೆ ಸಬ್ ಜೂನಿಯರ್ ಅಂತಾರೆ, 15-16 ಜೂನಿಯರ್ ಅಂತಾರೆ, 17-18 ಯೂತ್ ಅಂತಾರೆ, ಅದರಿಂದ ಮೇಲ್ಪಟ್ಟವ್ರಿಗೆ ಸೀನಿಯರ್ ಅಥವಾ ಎಲೈಟ್ ಕ್ಯಾಟಗರಿ ಅಂತಾರೆ. ಈ ತರ 4 ವಿಧ ಕ್ಯಾಟಗರಿ ಇದೆ. ಒಂದೊಂದು ಕ್ಯಾಟಗರಿಯಲ್ಲಿ ಅವ್ರಿಗಾದ ಸಪರೇಟ್ ನ್ಯಾಷನಲ್ ನಡೆಯುತ್ತೆ, ಮತ್ತೆ ಸಪರೇಟ್ ಏಷ್ಯನ್ ಗೇಮ್ಸ್, ಸಪರೇಟ್ ವರ್ಲ್ಡ್ ಚಾಂಪಿಯನ್ಶಿಪ್ ನಡೆಯುತ್ತೆ. ಕಾಮನ್ವೆಲ್ತ್ ಮತ್ತೆ ಏಷ್ಯನ್ ಗೇಮ್ಸ್ ಮತ್ತೆ ಒಲಿಂಪಿಕ್ ಎಲ್ಲ ಎಲೈಟ್ ಅವ್ರಿಗೆ ಮಾತ್ರ ಇರುತ್ತೆ.
1: ಅದರಲ್ಲಿ ಸಬ್ ಜೂನಿಯರ್ ಇರ್ಲಿಕ್ಕಿಲ್ಲ, ಜೂನಿಯರ್ ಲೆವೆಲ್?
0: ಹೌದು, ಜೂನಿಯರ್ ಇಂದ ಸ್ಟಾರ್ಟ್ ಆಗುತ್ತೆ ವರ್ಲ್ಡ್ ಚಾಂಪಿಯನ್ಶಿಪ್, ಯೂತ್ ಸ್ಟಾರ್ಟ್ ಆಗುತ್ತೆ ಏಷ್ಯನ್ ಗೇಮ್ಸ್, ಎಲೈಟ್ಗೆಲ್ಲ ಕಾಮನ್ವೆಲ್ತ್, ಏಷ್ಯನ್ ಗೇಮ್ಸ್ ಪ್ಲಸ್ ಒಲಿಂಪಿಕ್. ಖೇಲೋ ಇಂಡಿಯಾದಲ್ಲಿ ಯೂತ್ ಇಂದ ಸ್ಟಾರ್ಟ್ ಆಗುತ್ತೆ, ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅಂತ ಸಪ್ರೇಟ್ ಆಗಿ ಮಾಡ್ತಾರೆ. ಮೊನ್ನೆ ಕೂಡ ಇಲ್ಲಿ ರೀಸೆಂಟ್ ಆಗಿ ಕನಕ್ಪುರದಲ್ಲಿ ಕಾಲೇಜಲ್ಲಿ ಮಾಡಿದ್ರು
1: ಬಾಕ್ಸಿಂಗ್. ಹೌದು, ಕ್ರೀಡೆ ಇದೆ ಖೇಲೋ ಇಂಡಿಯಾದಲ್ಲಿ.
0: ಖೇಲೋ ಇಂಡಿಯಾ ಬಾಕ್ಸಿಂಗ್ ಯೂತ್ ಗೇಮ್ಸ್ ಇದೆ, ಯೂತ್ ಗೇಮ್ಸ್ ಅಲ್ಲಿ ಬಾಕ್ಸಿಂಗ್ ಅನ್ನೋದು ಒಂದು ಭಾಗವಾಗಿದೆ.
1: ಕೊನೆಯದಾಗಿ ಒಂದು ಪ್ರಶ್ನೆ ಸತೀಶ್ ಕುಮಾರ್ ಅವರೇ, ಈಗ ಒಬ್ಬ ವಿದ್ಯಾರ್ಥಿ ನಾನು ಬಾಕ್ಸರ್ ಆಗ್ಬೇಕು ಅಂತ ಅನ್ಕೊಂಡ್ರೆ ಏನ್ ಮಾಡ್ಬೇಕು ಮೊದಲಿಗೆ? ಅವರು
0: ಬಾಕ್ಸಿಂಗ್ ಅಂತ ಬಂದಾಗ ಎರಡು ಕೈ ಚರಣೆ ಚಪ್ಪಾಳೆ ಅನ್ನೋ ಹಾಗೆ ಆ ಬಾಕ್ಸರ್ಗೂ ವಿದ್ಯೆಯನ್ನು ಕಲಿಬೇಕು ಅನ್ನೋ ಆಸಕ್ತಿ ಇರಬೇಕು. ಅದೇ ರೀತಿ ಒಬ್ಬ ಕೋಚ್ ಆಗಿ ಒಬ್ಬ ಅವನಿಗೆ ಎಲ್ಲ ನಾಲೆಜ್ ಇರಬೇಕು, ಆ ಕ್ರೀಡೆ ಬಗ್ಗೆ ಸಂಪೂರ್ಣವಾಗಿ ನಾಲೆಜ್ ಇದ್ದಾಗ ಮಾತ್ರ ಆ ಬಾಕ್ಸರ್ ಒಂದು ಮೇಲ್ಮಟ್ಟ ಬೆಳಕು ಸಾಧ್ಯ. ನೆಕ್ಸ್ಟ್ ಬರೋದು ಅವರ ಬಾಕ್ಸಿಂಗ್ನ ಮನೆಯ ಬ್ಯಾಕ್ಗ್ರೌಂಡ್, ಅವ್ರ ತಂದೆ ಅವ್ರ ತಾಯಿ ಅವ್ರಿಗೆ ಹೇಗೆ ಅವ್ರನ್ನ ಪ್ರೋತ್ಸಾಹ ಕೊಡ್ತಾರೆ, ಅವ್ರ ಡಯಟು, ಅವ್ರಿಗೆ ಬೇಕಾಗಿರೋ ಇನ್ಫ್ರಾಸ್ಟ್ರಕ್ಚರ್, ಟ್ರೈನಿಂಗು, ಬೆಳಗ್ಗೆ ಮತ್ತು ಸಾಯಂಕಾಲ ಎಷ್ಟು ಸಮಯ ಬಾಕ್ಸಿಂಗ್ಗೋಸ್ಕರ ಮೀಸಲಿಡ್ತಾರೆ ಅಂತ ಇವೆಲ್ಲ ಕನ್ಸಿಡರ್ ಆಗುತ್ತೆ. ಪ್ರತಿಯೊಂದು ಗೇಮ್ ಆಗಲಿ ಅದಕ್ಕೆ ಆದ ಒಂದು ಸ್ಪೆಷಾಲಿಟಿ, ಅದಕ್ಕೆ ಆದ ಒಂದು ಟೈಮ್, ಅದಕ್ಕೆ ಆದ ಒಂದು ರಿಕ್ವೈರ್ಮೆಂಟ್ ಇರುತ್ತೆ. ಅದು ನಾವು ಪೂರ್ತಿಗೊಳಿಸ್ಕೊಂಡ್ರೇ ಆ ಗೇಮಲ್ಲಿ ಬೆಳಕಾಗೋದು. ನಾನು ಇದು ಮಾಡ್ತೀನಿ, ಟೆಕ್ವಾಂಡೋ ಮಾಡ್ತೀನಿ, ಬಾಕ್ಸಿಂಗ್ ಮಾಡ್ತೀನಿ, ಡ್ಯಾನ್ಸ್ಗೆ ಹೋಗ್ತೀನಿ, ಮ್ಯೂಸಿಕ್ ಹೋಗ್ತೀನಿ, ಎಲ್ಲ ಮಾಡ್ತೀನಿ ಅಂದರೆ ಆ ಮಕ್ಕಳು ಬರೀ ಒಬ್ಬ ಸ್ಮಾರ್ಟ್ ಸ್ಟೂಡೆಂಟ್ ಆಗ್ತಾನೆ ಹೊರತು ಸ್ಪೆಷಲಿಸ್ಟ್ ಆಗ ಸಾಧ್ಯ ಇಲ್ಲ. ಒಬ್ಬ ಸ್ಪೆಷಲಿಸ್ಟ್ ಆಗಬೇಕಂದ್ರೆ ಒಂದು ಗೇಮ್ನ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಅದರಲ್ಲೇ ತೊಡಗಿಸ್ಕೊಂಡ್ರೆ ಮಾತ್ರ ಅವನು ಸ್ಪೆಷಲಿಸ್ಟ್ ಆಗಬಲ್ಲ, ಇಲ್ಲದ್ರೆ ಈಸ್ ಎ ಸ್ಮಾರ್ಟ್ ಸ್ಟೂಡೆಂಟ್.
1: ಬಾಕ್ಸಿಂಗ್ ಕ್ರೀಡೆಯಲ್ಲಿ ಭವಿಷ್ಯ ಹೇಗಿದೆ ಸರ್? ಈಗ ಪಾಲಕರು ನೋಡೋದು ಮಕ್ಕಳ ಭವಿಷ್ಯ, ಅಂದ್ರೆ ಮುಂದೆ ಇದರಲ್ಲಿ ಏನಾದರೂ ಇವರಿಗೆ ಬೆಳವಣಿಗೆ ಹೊಂದಲಿಕ್ಕೆ ಆಗುತ್ತಾ ಅಂತ ನೋಡ್ತಾರೆ.
0: ಅದು ನಮ್ಮ ಇಂಡಿಯಾ ಗೌರ್ಮೆಂಟ್ ಮೇಲೆ ಹೇಳಬೇಕಾಗತ್ತೆ, ಇಲ್ಲ ಒಂದೊಂದು ಪ್ರತ್ಯೇಕಲ್ಲಿ. ಇವಾಗ ಹರಿಯಾಣಲ್ಲಿ ಆದರೆ ಆ ಬಾಕ್ಸರ್ ಅವ್ನು ಬಾಕ್ಸರ್ ಆಗಿರಲಿ ರೆಸ್ಲರ್ ಆಗಲಿ ಯಾವುದಾಗಲಿ ಅಲ್ಲಿ ಸಂಪೂರ್ಣವಾಗಿ ಪ್ರೋತ್ಸಾಹ ಸಿಗುತ್ತೆ. ಅವ್ನು ಒಂದು ಮೆಡಲ್ ತಗೊಂಡ ತಕ್ಷಣ ಅವ್ನು ಇಮಿಡಿಯೇಟ್ ಆಗಿ ರೈಲ್ವೇಸಲ್ಲೋ ಅಥವಾ ಬೇರೆ ಎಲ್ಲ ಜಾಬ್ ಆಗುತ್ತೆ. ಒಂದು ಮೆಡಲ್ ಆಗ್ತು ಅಂದರೆ ನೀವು ಆರಾಮಾಗಿ ಗೌರ್ಮೆಂಟ್ ಜಾಬ್ ಎಲ್ಲೊಂದು ಸಿಕ್ಕೇ ಸಿಗುತ್ತೆ. ನೀವು ಯಾವ ಭಾಗದಲ್ಲಿ ಇದ್ದೀರಾ, ಯಾವ ಸ್ಟೇಟಲ್ಲಿ ಇದ್ದೀರಾ ಅನ್ನೋದು ಕೂಡ ಕನ್ಸಿಡರ್ ಆಗುತ್ತೆ. ಇದರಿಂದ ಮಕ್ಕಳು ಅವನ ಸ್ವಂತ ಇಂಟ್ರೆಸ್ಟಿಂದ ಮಾಡ್ತೀನಿ ಅಂತ ಬಂದು ಅವನೇ ಕಲ್ತು ಅವನೇ ಮೇಲ್ಮಟ್ಟಕ್ಕೆ ಹೋಗಿ ತಂದೆಯ ತಾಯಿಯವ್ರ ಪ್ರೋತ್ಸಾಹದಿಂದ ಕೂಡ ಅವನು ಬೇರೆ ಕಡೆ ಎಲ್ಲ ಟ್ರೈನಿಂಗ್ ತಗೊಂಡು ಮೇಲ್ಮಟ್ಟ ಬರೋ ಸಾಧ್ಯ ಕೂಡ ಇದೆ.
1: ಒಳ್ಳೇದು ನಯನಾ ಹಾಗೂ ಸತೀಶ್ ಕುಮಾರ್ ಅವರೇ, ಇಲ್ಲಿವರೆಗೆ ಬಾಕ್ಸಿಂಗ್ ಕ್ರೀಡೆಯ ಕುರಿತಾಗಿ ಒಳ್ಳೆಯ ಮಾಹಿತಿಯನ್ನ ಹಂಚಿಕೊಂಡ್ರಿ. ನಯನಾ, ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿರಲೆಂದು ನಾವು ಹಾರೈಸ್ತೀವಿ. ಸತೀಶ್ ಕುಮಾರ್ ಅವರೇ, ನಯನಾ ಅಂತಹ ಒಳ್ಳೆಯ ಬಾಕ್ಸರ್ಗಳನ್ನ ನಮ್ಮ ದೇಶಕ್ಕೆ ಮುಂದೆ ಕೊಡುಗೆಯಾಗಿ ನೀವು ಕೊಡ್ಲಿ ಅನ್ನೋದು ನಮ್ಮ ಆಶಯ. ಇಲ್ಲಿವರೆಗೆ ನಮ್ಮ ಜೊತೆಗೆ ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್.
0: ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್.
2: ಥ್ಯಾಂಕ್ ಯು.

0: ರಾಷ್ಟ್ರಮಟ್ಟದ ಬಾಕ್ಸರ್ ನಯನಾ ಯಾಹ್ವಿ ಮತ್ತು ಪಾಲಕರಾದ ಸತೀಶ್ ಕುಮಾರ್ ಎಂ ಅವರೊಂದಿಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್.
1: ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಗಾನ ಮಾಧುರ್ಯಕ್ಕೆ ನಿಶೆಯಲ್ಲಿ ತಂಪು.
1: ಕನಸಲು ನೀನೆ ಮನಸಲು ನೀನೆ ನನ್ನಾನೆ,
0: ಕನಸಿನ ಲೋಕಕ್ಕೆ ಕರೆದೊಯ್ಯಲು ಮಾಧುರ್ಯದ ಸೊಂಪು. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಇಂಪು ಗೀತ ಚಂದ್ರಿಕೆಯಲ್ಲಿ.
2: किसी शायर की गजल, ड्रीम गर्ल, किसी झील का कवल.
0: ಪ್ರತಿದಿನ ರಾತ್ರಿ 10:30 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವ ನವೀನ ಗೀತೆಗಳ ಧಾರೆ ಗೀತ ಪಲ್ಲವ. ಒಂಬತ್ತು ಗಂಟೆ 30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
1: ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೆ.
0: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಿಹೇರಿ ಪಲ್.

0: ಸಮಯ
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 10 ಗಂಟೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಉಲ್ಲಾಸ್ ಬಾಪಟ್ ಅವರ ಸಂತೂರ್ ವಾದನದ ಧ್ವನಿ ಮುದ್ರಿಕೆ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಇದುವರೆಗೆ ಪಂಡಿತ್ ಉಲ್ಲಾಸ್ ಬಾಪಟ್ ಅವರ ಸಂತೂರ್ ವಾದನದ ಧ್ವನಿ ಮುದ್ರಿಕೆಯನ್ನು ಕೇಳ್ತಾ ಇದ್ದೀರಿ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 10:30. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಯೇಸುದಾಸ್ ಇವರ ಕಂಠದಲ್ಲಿ ಸಾಜನ್ ಬಿನಾ ಸುಹಾಗನ್ ಚಿತ್ರದ ಗೀತೆ, ಸಂಗೀತ ನೀಡಿದ್ದಾರೆ ಉಷಾ ಖನ್ನಾ.

ಗುಲ್ಜಾರ್ ಇವರ ಗೀತ ರಚನೆಯಲ್ಲಿ, ಲತಾ ಮಂಗೇಶ್ಕರ್ ಇವರ ಕಂಠದಲ್ಲಿ ಲಮೆ ಚಿತ್ರದ ಗೀತೆಯನ್ನು ಕೇಳಿದಿರಲ್ಲ. ಬನ್ನಿ ಮುಂದಿನ ಗೀತೆಯನ್ನು ಕೇಳೋಣ. ಅನುರಾಧ ಪೌಡ್ವಾಲ್ ಹಾಗೂ ಸುರೇಶ್

ಶಂಷಾದ್ ಬೇಗಂ ಹಾಗೂ ಜಗಜಿತ್ ಕೌರ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಹೀರಾ ರಾಂಝಾ ಚಿತ್ರದ ಗೀತೆಯನ್ನು ಕೇಳಿದಿರಿ. ಸಂಗೀತ ನೀಡಿದವರು ಮದನ್ ಮೋಹನ್. ಮುಂದಿನ ಗೀತೆ ಕೇಳಿ.

ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಇವರ ಕಂಠದಲ್ಲಿ ಹರೇ ರಾಮ ಹರೇ ಕೃಷ್ಣ ಚಿತ್ರದ ಗೀತೆ, ಆನಂದ್ ಬಕ್ಷಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಆರ್ ಡಿ ಬರ್ಮನ್.

ಸರ್ಗಂ ಚಿತ್ರದ ಗೀತೆಯನ್ನು ಮೊಹಮ್ಮದ್ ರಫಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೇಳಿದಿರಿ. ಆನಂದ್ ಬಕ್ಷಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಲಕ್ಷ್ಮೀಕಾಂತ್ ಪ್ಯಾರಿಲಾಲ್. ಬನ್ನಿ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಗೀತಾ ದತ್ತಿಯವರ ಕಂಠದಲ್ಲಿ ಹೌರಾ ಬ್ರಿಡ್ಜ್ ಚಿತ್ರದ ಗೀತೆ.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಇನ್ನು ಮುಂದೆ ಸರಿಯಾಗಿ 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.